ಮೈಲಾರದ ಮಹಾದೇವ. ಮೈಲಾರದ ಮಹಾದೇವ ಕನ್ನಡಿಗ. ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತೆತ್ತಾಗ ಈ ಯುವಕನ ವಯಸ್ಸು ಕೇವಲ 32. 1942 ಬ್ರಿಟಿಷರ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿಯ ವೇಳೆಗಾಗಲೇ ಮಹಾದೇವ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತೊಡಗಿಸಿಕೊಂಡಾಗಿತ್ತು. ಪೊಲೀಸರು ಸೈನಿಕರು ನಿರ್ಧವಾಗಿ ಭಾರತೀಯ ಸ್ವಾತಂತ್ರ್ಯ ಯೋಧರ ಮೇಲೆ ಲಾಠಿ ಪ್ರಹಾರ ಮಾಡಿ ಗುಂಡು ಹಾರಿಸುವುದು ಮುಂತಾದ ದೌರ್ಜನ್ಯಗಳನ್ನು ನಿರಂತರವಾಗಿ ನಡೆಸುತ್ತಿದ್ದರು. 1942 ಚಳುವಳಿಯ ಸಂದರ್ಭದಲ್ಲಿ ಮುಖ್ಯ ನಾಯಕರಲ್ಲಿ ಅನೇಕರನ್ನು ಜೈಲಿಗೆ ಹಾಕಿದರು. ಇಂತಹ ಸಂದಿಗ್ಧದಲ್ಲಿ ಮಹಾದೇವ ತನ್ನ ಗೆಳೆಯರ ಗುಂಪು ಕಟ್ಟಿ ಚಳುವಳಿ ಮುಂದುವರಿಸಲು ಪ್ರಯತ್ನಿಸಿದರು. ಪೊಲೀಸರು ಮಹಾದೇವನ ಬೆನ್ನು ಹತ್ತಿದರು. 1943 ಏಪ್ರಿಲ್ ತಿಂಗಳ 1 ಹೊಸರಿತ್ತಿ ಎನ್ನುವ ಸ್ಥಳದಲ್ಲಿ ವೀರಭದ್ರ ದೇವರ ದೇವಾಲಯದಲ್ಲಿ ಮಹಾದೇವ ಸಂಗಡಿಗರೊಂದಿಗೆ ಆಶ್ರಯ ಪಡೆದಿದ್ದರು. ಆಗ ಪೊಲೀಸರ ಗುಂಡಿಗೆ ಬಲಿಯಾದರು.

ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಝಾನ್ಸಿ ಸಂಸ್ಥಾನದ ರಾಜ ಗಂಗಾಧರ ರಾಯರು, ರಾಣಿ ಲಕ್ಷ್ಮೀಬಾಯಿ. ಲಕ್ಷ್ಮೀಬಾಯಿಗೆ 18 ವರ್ಷ ವಯಸ್ಸಾಗಿದ್ದಾಗ ಗಂಗಾಧರ ರಾಯರು ತೀರಿಕೊಂಡರು. ದತ್ತು ಮಗ ದಾಮೋದರ ರಾವ್ ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಎಂದು ಲಕ್ಷ್ಮೀಬಾಯಿ ಸಾರಿದಾಗ ಅಂದಿನ ಬ್ರಿಟಿಷ್ ಸಾಮ್ರಾಜ್ಯದ ಪ್ರತಿನಿಧಿ ಡಾಲ್ಹೌಸಿ ಒಪ್ಪಲಿಲ್ಲ. ಮುಂದೆ ಲಕ್ಷ್ಮೀಬಾಯಿ ತನ್ನನ್ನು ಝಾನ್ಸಿಯ ರಾಣಿ ಎಂದು ಘೋಷಿಸಿಕೊಂಡಳು. 1858 ಮಾರ್ಚ್ 23 ಬ್ರಿಟಿಷ್ ಸೈನ್ಯ ಝಾನ್ಸಿಯನ್ನು ಮುತ್ತಿತ್ತು. ಸಣ್ಣ ರಾಜ್ಯ ಝಾನ್ಸಿ ಸೋತಿತ್ತು. ಲಕ್ಷ್ಮೀಬಾಯಿ ಝಾನ್ಸಿಯನ್ನು ಬಿಟ್ಟುಬಿಟ್ಟರು. ಮುಂದೆ ಗ್ವಾಲಿಯರ್ಗೆ ಹೋದ ಝಾನ್ಸಿ ರಾಣಿಯನ್ನು ಬ್ರಿಟಿಷ್ ಸೈನ್ಯ ಬೆನ್ನಟ್ಟಿತು. ರಾಣಿ ಲಕ್ಷ್ಮೀಬಾಯಿ ಸ್ವತಃ ತಾನೇ ಗಂಡಸರ ಉಡುಪುರಿಸಿ ಕುದುರೆ ಏರಿ ಯುದ್ಧಕ್ಕೆ ಹೊರಟರು. 22 ಯುವತಿ ಮೊದಲನೇ ದಿನದ ಯುದ್ಧ ಗೆದ್ದರೂ ನಂತರ ಬ್ರಿಟಿಷರ ವಿರುದ್ಧ ಸೋಲಬೇಕಾಯಿತು. 1858 ಜೂನ್ 18 ಯುದ್ಧದಲ್ಲಿ ವೀರಮರಣ ಅಪ್ಪಿದರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ.

ಚಿತ್ತರಂಜನ್ ದಾಸ್ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಭಾರೀ ಹೆಸರು ಮಾಡಿದ್ದ ವಕೀಲರು. ಅಂದಿನ ಸಮಯದಲ್ಲೇ ತಿಂಗಳಿಗೆ 50,000 ಸಂಪಾದನೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡರು. ಸರ್ವಸ್ವವನ್ನು ದೇಶಕ್ಕಾಗಿ ಯಾಗ ಮಾಡಿದರು. ವಿದ್ಯಾರ್ಥಿಯಾಗಿದ್ದಾಗಲೇ ಇಂಗ್ಲೆಂಡಿನಲ್ಲೇ ಬ್ರಿಟಿಷರನ್ನು ಟೀಕಿಸುತ್ತ

ಎಲ್ಲರಿಗೂ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 23 ದಿನ, ಅಂದರೆ 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 14 ತಾರೀಕು. ಇದೀಗ ಸಮಯ 5:58:40. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಕಿರಣ್ ಜಿಎಂಎಸ್ ಮಾಡುವ ನಮಸ್ಕಾರಗಳು, ಹಾಗೆ ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು.

ಆಕಾಶವಾಣಿ ಬೆಂಗಳೂರು. ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, ಡಾಕ್ಟರ್ ಶಿವಶಂಕರಿ ಹಾಗೂ ಸುಧಾ ಕಾರ್ತಿಕ್ ಅವರಿಂದ ದೇವರ ನಾಮಗಳು. 6:30 ಮತ್ತೂರು ಶ್ರೀನಿವಾಸ ಮೂರ್ತಿ ಅವರಿಂದ ಚಿಂತನ ಕಾರ್ಯಕ್ರಮ, ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು. 7:45 ಹಾಗೂ 8:35 ಚಿತ್ರಗೀತೆಗಳು. ಇನ್ನು 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಒಂದೆಲಗ ಮತ್ತು ದಾಸವಾಳ ಸಸ್ಯಗಳ ಔಷಧೀಯ ಗುಣಗಳು. ಭಾಗವಹಿಸುತ್ತಾರೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ನಾರ್ವೆ ಗ್ರಾಮದ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗಾಯತ್ರಿ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಇನ್ನು 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸದರ್, ನಿರ್ಮಾಣ ಎಂ ಶಿವರಾಮ್. 9:05 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಇನ್ನು 9:10 ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಸಂಗೀತ ರೂಪಕ ಗೌರಿ ಸುತ ಗಾನಮೃತ, ರಚನೆ ರೂಪಶ್ರೀ ಮಧುಸೂದನ್, ಸಂಗೀತ ಚಂದ್ರಿಕಾ ಭದ್ರಿನಾಥ್, ನಿರ್ಮಾಣ ಕೆಎಲ್ ರಾಜೇಶ್ವರಿ ಹಾಗೂ ಆಶಾ. ಇನ್ನು 10:05 ಗಣೇಶ ಚತುರ್ಥಿ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ, ಭಾಗವಹಿಸುತ್ತಾರೆ ಹಿನ್ನೆಲೆ ಗಾಯಕ ಭದ್ರಿ ಪ್ರಸಾದ್, ನಡೆಸಿಕೊಡುತ್ತಾರೆ ಹೇಮಾ ಹರೀಶ್, ಪರಿಕಲ್ಪನೆ ಕೃಷ್ಣಪ್ಪ ಕೆವಿ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಇನ್ನು 11:00 ಸವಿನೆನಪು, 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಧಾರವಾಡದ ಮೈತ್ರಿ ಮಹಿಳಾ ಮಂಡಲದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ, ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು 12:35 ಆರೋಗ್ಯ ಸಂಚಿಕೆಯಲ್ಲಿ ಪ್ರಾಣಾಯಾಮ, ಈ ಕುರಿತು ಮೈಸೂರಿನ ಕೆಜಿ ಕೊಪ್ಪಲಿನಲ್ಲಿರುವ ಸರ್ಕಾರಿ ಪ್ರಕೃತಿ ಹಾಗೂ ಯೋಗ ಚಿಕಿತ್ಸಾಲಯದ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಹರೀಶ್ ಬಾಬು ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು 1:00 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಆಪರೇಷನ್ ಗ್ರೀನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯ ಬೇಸಾಯ ವಿಜ್ಞಾನಿ ಬಸವರಾಜ ಏಣಗಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು 1:20 ಚಿತ್ರಗೀತೆಗಳು, 2:40 ಹಿಂದಿ ಪಾಠ, ನಡೆಸಿಕೊಡುತ್ತಾರೆ ಮಂಜುನಾಥ್. ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮಿಟ್, 6:15 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30 ಜಿಲ್ಲಾ ವಾರ್ತಾಪತ್ರ, ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು 6:21 ಕೃಷಿರಂಗ ಕಾರ್ಯಕ್ರಮದಲ್ಲಿ ಖುಷ್ಕಿ ಬೇಸಾಯದ ಪರ್ಯಾಯ ಕ್ರಮಗಳು, ಈ ಕುರಿತು ಡಾಕ್ಟರ್ ಲತಾ ಹೆಚ್ಎಸ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರದಲ್ಲಿ ಜನಪದ ಸಂಗೀತ, ತುರ್ವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳು. ಇನ್ನು 7:45 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ನಾಗಚಂದ್ರಿಕಾ ಹಾಡಿರುವ ಭಾವಗೀತೆಗಳು. ಇನ್ನು 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಶ್ರೀಧರ್ ಹೆಗಡೆ ಅವರಿಂದ ಸಂತೂರ್ವಾದನ, ತಬಲ ರೂಪಕ್ ಆರ್ ಕಲ್ಲೂರ್ಕರ್, ರಾಗ್ ಯಮನ್, ವಿಲಂಬಿತ ರೂಪತಾಳ್, ಧೃತ್ ತೀನ್ ತಾಳ್. ಇನ್ನು 10:00 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಗೌರಿ ಗಣೇಶ ಸಾನ್ನಿಧ್ಯದಲ್ಲಿ ರೂಪಕ. ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಆರ್ಟಿ ನಗರದ ಅನುಭವ ಅಕಾಡೆಮಿಯ ಸದಸ್ಯರಿಂದ ಕಾರ್ಯಕ್ರಮ, ನಿರ್ಮಾಣ ಆಶಾ. ಇನ್ನು 10:30 ಗೀತಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ, ಇದೀಗ ಸಮಯ 6:05 ಆಗಲಿದ್ದು, ಇನ್ನು ಮುಂದೆ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೇಳಿ ಚಿಂತನ, ಮತ್ತೂರು ಶ್ರೀನಿವಾಸ ಮೂರ್ತಿ ಅವರಿಂದ.
1: ಕಾರಣವಿಲ್ಲದೆ ಸಿಹಿ ತಿನ್ನಬಾರದು ಎಂಬ ಧರ್ಮ ಸೂಕ್ಷ್ಮದ ಉಲ್ಲೇಖವನ್ನು ವಾಲ್ಮೀಕಿ ಮುನಿಗಳು ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ತಿಳಿಸಿದ್ದಾರೆ. ಆದರೆ ಸಿಹಿಯನ್ನು ಮೆಲ್ಲುವಾಗ ಮನಸ್ಸಿಗೆ ಖುಷಿಯಾಗುತ್ತದೆ, ಏನೋ ಆನಂದವಾಗುತ್ತದೆ. ಹಾಗಾಗಿಯೇ ಭಾರತದಲ್ಲಿ ಪ್ರತಿದಿನವೂ ನಿತ್ಯೋತ್ಸವವೇ. ಸೌಹಾರ್ದತೆ, ಸಹಬಾಳ್ವೆ, ಧಾರ್ಮಿಕ ಬುದ್ಧಿ, ಇವು ದೈಹಿಕ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಶಾಂತಿ, ಸಮಾಧಾನ, ಇಂದ್ರಿಯ ನಿಗ್ರಹಗಳೇ ಎಲ್ಲ ಹಬ್ಬಗಳ ಮೂಲಭೂತ ಉದ್ದೇಶ ಎಂದು ಹೇಳಬಹುದು. ಅದಕ್ಕಾಗಿ ಸಿದ್ಧತೆಯನ್ನೂ ಮಾಡಿಕೊಳ್ಳುತ್ತಾರೆ. ಯಾವುದೇ ವಿಷಯವನ್ನು ಚೆನ್ನಾಗಿ ಅರಿತುಕೊಂಡು ಆಚರಿಸಿದಾಗ ಇಷ್ಟಾರ್ಥ ಸಿದ್ಧಿಸುತ್ತದೆ.

0: ಇರುತ್ತದೆ. ಭಾದ್ರಪದ ಮಾಸದ ಶುಕ್ಲ ಚೌತಿಯಂದು ಗಣೇಶನ ಹಬ್ಬ. ಈತ ಆಬಾಲ ವೃದ್ಧರಾದಿಯಾಗಿ ಹಳ್ಳಿ ನಗರ ವಿಶ್ವವ್ಯಾಪಿ ದೇವನಾಗಿದ್ದಾನೆ. ಕಲಿಯುಗದಲ್ಲಿ ದುರ್ಗಿ ಹಾಗೂ ವಿನಾಯಕರ ಆರಾಧನೆ ಅಧಿಕ ಫಲದಾಯಕ ಎಂಬ ಮಾತೂ ಇದೆ. ವೇದಗಳು, ಉಪನಿಷತ್, ಪುರಾಣಗಳು, ಮಹಾಕಾವ್ಯಗಳು ಹೀಗೆ ಗಣೇಶನನ್ನ ನಾನಾ ಹೆಸರುಗಳ ಮಹಿಮೆಯನ್ನು ಕೊಂಡಾಡುತ್ತವೆ. ಅಕ್ಷರಾಭ್ಯಾಸ, ಗೃಹಪ್ರವೇಶ, ಹೊಸ ಅಂಗಡಿ, ವ್ಯಾಪಾರದ ಆರಂಭ, ವಿವಾಹ, ಏನೇ ಇರಲಿ ಮೊದಲು ಸ್ತುತಿಸುವುದು ಗಣೇಶನನ್ನೇ. ಏಕೆಂದರೆ ಈತ ವಿಘ್ನ ನಿವಾರಕ, ಸಿದ್ಧಿದಾಯಕ. ಗಣಪತಿ ಆಕಾಶದ ಅಭಿಮಾನಿ ದೇವತೆ. ಈತನ ಸೊಂಡಿಲು ಓಂಕಾರದ ಸ್ವರೂಪ. ದೊಡ್ಡ ಹೊಟ್ಟೆ ಬ್ರಹ್ಮಾಂಡದ ಸಂಕೇತ. ಸರ್ಪ ಬ್ರಹ್ಮಾಂಡವನ್ನು ಹೊತ್ತಿರುವ ಆದಿಶೇಷ. ಅಗಲವಾದ ಕಿವಿಗಳು ಜ್ಞಾನದ ದ್ಯೋತಕ. ಕೈಯಲ್ಲಿರುವ ಪಾಶ ರಾಗವನ್ನು, ಅಂಕುಶ ಕ್ರೋಧವನ್ನು ಪ್ರತಿನಿಧಿಸುತ್ತದೆ. ನಮ್ಮ ರಾಗ ಕ್ರೋಧಗಳನ್ನು ಗಣೇಶನ ಕೈಗಿತ್ತು ರಕ್ಷಣೆ ಪಡೆಯಬೇಕು ಎಂಬುದರ ಸಂಕೇತ ಇದು. ಮಂತ್ರೇ ತೀರ್ಥೇ ದ್ವಿಜೇ ದೇವೇ ದೈವಜ್ಞೇ ಭೇಷಜೇ ಗುರೌ ಯಾದೃಶೀ ಭಾವನಾಯಸ್ಯ ಸಿದ್ಧಿರ್ಭವತಿ ತಾದೃಶಿ. ಮಂತ್ರ, ತೀರ್ಥಕ್ಷೇತ್ರ, ದೇವರು, ಔಷಧಿ, ಗುರು ಯಾರಾದರಾಗಲಿ ಅವರನ್ನು ಯಾವ ಭಾವನೆಯಿಂದ ಆರಾಧಿಸುತ್ತೇವೋ ಅಂತಹುದೇ ಫಲಗಳನ್ನು ನೀಡುತ್ತಾರೆ. ವೇದಕಾಲದಲ್ಲಿ ಲಿಪಿಗಳು ಇರಲಿಲ್ಲ. ಕೇವಲ ಬಾಯಿಂದ ಬಾಯಿಗೆ ಹರಡಿ ಸಾವಿರಾರು ವರ್ಷಗಳ ಇತಿಹಾಸ ಸಂಸ್ಕೃತಿ ಇತ್ತು. ಆಡಳಿತವೂ ನಡೆಯುತ್ತಿತ್ತು. ಮಹಾಭಾರತವನ್ನು ಬರೆದ ಗಣಪತಿಯೇ ಮೊದಲ ಲಿಪಿಕಾರ ಎಂದೂ ಹೇಳುವರು. ಕಮಲ, ಮಲ್ಲಿಗೆ, ಜಾಜಿ, ಸೇವಂತಿಗೆ, ಸಂಪಿಗೆ, ಪುನ್ನಾಗ, ಪಾರಿಜಾತ ಅದೆಷ್ಟೋ ಹೂಗಳಿಂದ ಅಲಂಕರಿಸಿ ಪೂಜಿಸಿದರೂ ಗರಿಕೆ ಅಂದರೆ ದೂರ್ವೆ ಗಣೇಶನಿಗೆ ವಿಶೇಷವಾದುದು. ಗಣಪತಿ ಹಬ್ಬ ಕೇವಲ ಮನೆಗಷ್ಟೇ ಸೀಮಿತವಾಗಿದ್ದ ಸಮಯದಲ್ಲಿ ಗಣೇಶೋತ್ಸವವನ್ನು ಸಾರ್ವಜನಿಕವನ್ನಾಗಿಸಿದ ಕೀರ್ತಿ ಬಾಲಗಂಗಾಧರ ತಿಲಕರಿಗೆ ಸಲ್ಲುತ್ತದೆ. ಸಾಮರಸ್ಯದ ಜೀವನವನ್ನು ರೂಢಿಸಿ ಬ್ರಿಟಿಷರ ವಿರುದ್ಧ ಜಾಗೃತಿಯನ್ನು ಈ ಹಬ್ಬ ಮಾಡುತ್ತಿತ್ತು. ನಾಡಿಗೆ, ಜಗತ್ತಿಗೆ ಮಂಗಳವಾಗಲಿ, ಎಲ್ಲೆಡೆ ಸುಖ ಶಾಂತಿ ಸಮೃದ್ಧಿ ಉಂಟಾಗಲಿ. ಮನುಷ್ಯರಷ್ಟೇ ಅಲ್ಲದೆ ಎಲ್ಲ ಪಶು ಪಕ್ಷಿಗಳು, ಜೀವಜಂತುಗಳು, ಸಸ್ಯ ಸಂಕುಲವು ಸುಖವಾಗಿರಲೆಂದು ವೇದಪ್ರಿಯನೂ, ವಾದ್ಯಪ್ರಿಯನೂ, ನಾದಪ್ರಿಯನೂ, ಮೋದಕಪ್ರಿಯನೂ, ಮಂಗಳ ಮೂರ್ತಿಯೂ ಆದ ಗಣಪತಿಯಲ್ಲಿ ಪ್ರಾರ್ಥಿಸೋಣ.
1: ಇದುವರೆಗೂ ಮತ್ತೂರು ಶ್ರೀನಿವಾಸಮೂರ್ತಿ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.

ಬರಹಗಾರರು, ರಂಗಭೂಮಿ ತಜ್ಞರು, ವಿಮರ್ಶಕರು, ಅಭಿನಯವನ್ನೂ ಮಾಡ್ತಾ ಇದ್ದವರು, ಜಾಗೀರ್ದಾರ್ ಕುಟುಂಬ ಕಾಳಿದಾಸನ ಮೇಲೆ ವಿಮರ್ಶಾ ಗ್ರಂಥವನ್ನು ಬರೆದು ಸಾಹಿತ್ಯ ಸೇವೆಗೆ ಪದ್ಮಭೂಷಣ ಪಡೆದವರು. ಆದ್ಯ ರಂಗಾಚಾರ್ಯ ಶ್ರೀರಂಗರು ಕಲೆಯ ಅನೇಕ ಪ್ರಕಾರಗಳಿಗೆ ಆದ್ಯರಾದವರು. ಭಾಷಾಶಾಸ್ತ್ರವನ್ನೂ ಓದಿದವರು. ಆದ್ಯ ರಂಗಾಚಾರ್ಯ ಶ್ರೀರಂಗ

0: ಗರು.
1: ನಾನು ಬಿಜಾಪುರ ಜಿಲ್ಲೆಯೊಳಗೆ ಇಂಡಿ ತಾಲೂಕಿನಲ್ಲಿ ಅಗರಖೇಡ ಅಂತ ಹಳ್ಳಿಯೊಳಗೆ ಜನ್ಮ ತಾಳಿದ್ದು. ಅದು ಹಿರೇಹಳ್ಳಿ ಅಂತೇಳಿದ್ರೆ ಅದಕ್ಕೆ ಅಗರಖೇಟಗ ಅನ್ನೋ ಸಂಸ್ಕೃತ ಶಬ್ದ ಏನದ ಅದು ಕನ್ನಡದಲ್ಲಿ ಅಗರಖೇಡ ಅಂತಾಯಿತು. ಆಮೇಲೆ ಅಲ್ಲೇ ಕನ್ನಡ ಕಲಿತು, ಬಿಜಾಪುರಕ್ಕೆ ಹೋಗಿ ಹೈಸ್ಕೂಲ್ನಲ್ಲಿ ಇಂಗ್ಲೀಷ್ ಕಲಿತು, ಪೂನಾ ಡೆಕ್ಕನ್ ಕಾಲೇಜಿನಲ್ಲಿ ಸಂಸ್ಕೃತಿ ಮುಖ್ಯ ವಿಷಯ ತಕ್ಕೊಂಡು ಬಿ ಎ ಡಿಗ್ರಿ ತಕ್ಕೊಂಡು ಆಮೇಲೆ ಇಂಗ್ಲೆಂಡಕ್ಕೆ ಹೋದೆ. ಮೊದಲಿನಲ್ಲೂ ನಾನು ಯಾವಾಗಲೂ ಮೊದಲಿನ ವರ್ಗದಲ್ಲೇ ಪಾಸ್ ಆಗುತ್ತಿದ್ದರಿಂದ ನಮ್ಮ ತಂದೆ ಏನೋ ಆಸೆ ಮಗ ಐ ಸಿ ಎಸ್ ಆಗಬಹುದು ಅಂತ ಕಳಿಸಿಕೊಟ್ರು. ನಾನು ಹೋದೆ, 3 ವರ್ಷ ಇದ್ದೆ. ಅನೇಕ ಕಾರಣಗಳಿಗಾಗಿ ಮತ್ತು ನನ್ನ ಸ್ವಭಾವಕ್ಕಾಗಿ ಐ ಸಿ ಎಸ್ ಆಗಲಾರದೆ ಲಂಡನ್ನಿನ ಸ್ಕೂಲ್ ಆಫ್ ಓರಿಯೆಂಟಲ್ ಸ್ಟಡೀಸ್ನಲ್ಲಿ ಭಾಷಾಶಾಸ್ತ್ರ ಕಲಿತು ಎಂ ಎ ಪದವಿ ಅದರಲ್ಲಿ ಪಡ್ಕೊಂಡೆ. ಆಮೇಲೆ ಇಲ್ಲಿ ತಿರುಗಿ ಬಂದು ಧಾರವಾಡದ ಕರ್ನಾಟಕ ಕಾಲೇಜಲ್ಲಿ ಸಂಸ್ಕೃತ ಪ್ರಾಧ್ಯಾಪಕ ಆದೆ. 19 ವರ್ಷ ಕೆಲಸ ಮಾಡಿದೆ. ಆಮೇಲೆ ಒಂದು ಪರಿಸ್ಥಿತಿ ಉದ್ಭವಿಸ್ತು, ಅದು ನನ್ನ ಸ್ವಭಾವಕ್ಕೆ ಸರಿ ಆಗಲಾರದೆ ಅದನ್ನು ಪ್ರತಿಭಟಿಸಿ ನಾನು ರಾಜೀನಾಮೆ ಕೊಟ್ಟೆ. ನಾನು ರಾಜೀನಾಮೆ ಕೊಟ್ಟು ಕೂಡಲೇ ಈ ಜಾಗೀರ್ದಾರ ಅನ್ನೋ ಹೆಸರಿಗೆ ಸರ್ಕಾರಿ ನೌಕರಿ ಕಲಂಕಲ ಇದೆ, ಬೇಡ ಬೇಡ, ಆದ್ದರಿಂದ ಮೂಲ ಮಂತ್ರಿಂದ ಹೆಸರು ತಗೊಳ್ಳೋಣ ಅಂತ ಆದ್ಯ ಅಂತ ಹೆಸರಾಗಿ ಉಳದೆ. ನಾನು 14 ವರ್ಷದವರಿದ್ದಾಗ ನಮ್ಮ ತಾಯಿ ತೀರ್ಕೊಂಡ ಮೇಲೆ ನಾನು ಭಾಳ ಒಂಟಿಗೆ ಅಂತ ಅನ್ನಿಸಿಕೊಂಡು ಪುಸ್ತಕ ಓದ್ತಿದ್ದೆ. ಆಗ ಮಹಾಭಾರತ ಓದ್ತಿದ್ದೆ. ಮಹಾಭಾರತದ ಸಂಭಾಷಣೆ ಶೈಲಿ ಮತ್ತು ಕಥನ ಶೈಲಿ ಎರಡೂ ನನಗೆ ಬಹಳ ಮೆಚ್ಚುಗೆ ಆಯಿತು. ಇವತ್ತಿಗೂ ನನಗೆ ಬರೀಲಿಕ್ಕೆ ಮೊದಲನೇ ಪ್ರೇರಣೆ ಅಂದರೆ ಮಹಾಭಾರತ ಅಭ್ಯಾಸ ಅಂತ ಹೇಳ್ಬೋದು. ಆಮೇಲೆ ನಾಟಕ ಯಾಕೆ ಬರದೆ ಅಂದರೆ ಅದೇ ಹೇಳಿದೆ, ನಾನು ಇಂಗ್ಲೆಂಡ್ನಿಂದ ಬಂದಾಗ ಅಲ್ಲಿ ಜನರೊಳಗೆ ನಾನು ಬರೆತಿರೋದ್ರಿಂದ ಏನೋ ನನಗೆ ಇಲ್ಲಿ ಬಂದ ಮೇಲೆ ಅಲ್ಲಿ ಜೀವನ ಇಲ್ಲಿ ಜೀವನ ವ್ಯತ್ಯಾಸ ಕಂಡು ಏನಪ್ಪ ನಾವು ಇಷ್ಟು ಕಲಿತರು ಇನ್ನೂ ಮೂಢನಂಬಿಕೆ ನಮ್ಮಲ್ಲಿ ಹೋಗಿಲ್ಲ, ಇರೋ ರೀತಿ ಸ್ವಚ್ಛ ಇಲ್ಲ, ಜಾತಿ ಇದು ಹೇಗೆ ಹೀಗೆ ಅಂತೇಳಿ ಕೆಲವು ಏನೋ ನನ್ನ ದೃಷ್ಟಿಯಲ್ಲಿ ಸರಿಯಾದದ್ದು ಅಲ್ಲ ಅಂತ ಅನಿಸಿದ್ದೇನದ ಅವನ್ನ ಪ್ರತಿಭಟಿಸಲಿಕ್ಕೆ ನನ್ನ ಪ್ರವೃತ್ತಿ ಆಯಿತು. ನಾನು ಯಾವುದನ್ನು ಇವರು ಪೂಜ್ಯ ಅಂತ ತಿಳಿತಿದ್ರೋ ಅದನ್ನೇ ಒಂದು ಹಾಸ್ಯ ದೃಷ್ಟಿಯಿಂದ ಆಪರೇಷನ್ ಮಾಡುವಾಗ ನೋವಾಗ್ತದೆ, ಅದಕ್ಕೆ ಅನೆಸ್ಥೆಟಿಕ್ ಕೊಡ್ತಾರೆ. ನಾನು ನೋವಾಗ್ತದೆ ಅಂತ ತಿಳಿದು ನಗಿಯುವಂತ ಅನೆಸ್ಥೆಟಿಕ್ ಕೊಡ್ತಿದ್ದೆ. ಯಾಕೆಂದ್ರೆ ನನ್ನ ನಾಟಕ ನೋಡಿದವರು ಒಬ್ಬ ವೈದಿಕ ಪಂಡಿತರು ಹೇಳಿದರು, ನಾಟಕ ನೋಡುವಾಗ ನಕ್ಕಿನಪ್ಪ ಮನೆಗೆ ಹೋದ ಮೇಲೆ ಹೊಟ್ಟೆ ಒಳಗೆ ಬೆಂಕಿ ಬಿತ್ತು ಅಂತ ಹೇಳಿದರು. ಇದೆ ಅನೆಸ್ಥೆಟಿಕ್ ಆಪರೇಷನ್.
0: ಆದ್ಯ ರಂಗಾಚಾರ್ಯರ ಅಂದರೆ ಶ್ರೀರಂಗರ ಮಾತುಗಳನ್ನು ಕೇಳಿದಿರಿ ಇವತ್ತಿನ ರತ್ನಭಂಡಾರ ಕಾರ್ಯಕ್ರಮದಲ್ಲಿ. ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
4: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
5: ಏಕೆಂದರೆ ನೀರು ಜೀವಜಲ.
3: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಇನ್ನೀಗ ಕೇಳಿ ದೇಶಭಕ್ತಿ ಗೀತೆಗಳು. ಆರಂಭದಲ್ಲಿ ಕೇಳಿ ಭಾರತೀಯರು ನಾವು ಭಾರತೀಯರು, ಆನಂದಕಂದ ಇವರ ರಚನೆ ವೃಂದಗಾನದಲ್ಲಿ ಮೂಡಿಬಂದಿದೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೇಳಿ ರೈತರಿಗೆ ಸಲಹೆ.
1: ಬಾಳೆಯಲ್ಲಿ ಅಂಗಾಂಶ ಸಸಿಗಳನ್ನು ಜುಲೈ ತಿಂಗಳಲ್ಲಿ ನಾಟಿ ಮಾಡುವವರು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ 40 ಟನ್ ಪ್ರತಿ ಹೆಕ್ಟೇರ್ಗೆ ಹಾಕಬೇಕು. ಸಸಿ ನಾಟಿ ಮಾಡಿದ 35 ದಿನಗಳ ನಂತರ 20, 25, 25 ಗ್ರಾಂ ಸಾರಜನಕ, ರಂಜಕ, ಪೊಟ್ಯಾಷ್ ಪ್ರತಿ ಗಿಡಕ್ಕೆ ಕೊಡಬೇಕು. ನಂತರ ಪ್ರತಿ 35 ದಿನಕ್ಕೊಮ್ಮೆ ಅಂದರೆ 75, 105, 140 ಹಾಗೂ 175 ದಿನಗಳಲ್ಲಿ 45, 20, 55 ಗ್ರಾಂ ಸಾರಜನಕ, ರಂಜಕ, ಪೊಟ್ಯಾಷ್ ಪ್ರತಿ ಗಿಡಕ್ಕೆ ಕೊಡುತ್ತಾ ಹೋಗಬೇಕು. ಇದಲ್ಲದೆ ಹೂ ಬಿಡುವ ಸಮಯದಲ್ಲಿ 55 ಗ್ರಾಂ ಪೊಟ್ಯಾಷನ್ನು ಹೆಚ್ಚಿಗೆ ಪ್ರತಿ ಗಿಡಕ್ಕೆ ಕೊಡೋದ್ರಿಂದ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಬಹುದು. ತಾಯಿಗಿಡ ಹೂ ಬಿಡುವ ಸಮಯದವರೆಗೂ ಪಕ್ಕದ

0: ಇಲ್ಲಿ ಬರುವ ಎಲ್ಲ ಮರಿ ಸಸಿಗಳನ್ನು ಕಂದುಗಳನ್ನು ತೆಗೆಯುತ್ತಿರಬೇಕು. ಗೊನೆ ಬಂದ ನಂತರ ಬಾಳೆಗಿಡ ಗಾಳಿಯ ಹೊಡೆತದಿಂದ ಮತ್ತು ಗೊನೆಯ ಭಾರದಿಂದ ಕೆಳಗೆ ಬೀಳದಂತೆ ತಡೆಯಲು ಪ್ರತಿಗಿಡಕ್ಕೂ ಗಾಳಿಯ ವಿರುದ್ಧವಾಗಿ ಕೋಲನ್ನು ಕಟ್ಟಿ ಆಸರೆ ಕೊಡಬೇಕು. ಬಾಳೆ ತೋಟದ ಸುತ್ತಲೂ ಗಾಳಿ ತಡೆಗಾಗಿ ಜೊಗಚೆಯನ್ನು ಎರಡು ಸಾಲುಗಳಲ್ಲಿ ಬೆಳೆಯಬೇಕು. ಗೊನೆಯ ತುದಿಯಲ್ಲಿರುವ ಗಂಡು ಹೂ ಭಾಗವನ್ನು ಕೊನೆಯ ಕಾಯಿಗಳು ಕಚ್ಚಿದಾಗ ಕತ್ತರಿಸಿ ಹಾಕಬೇಕು. ಹಣ್ಣುಗಳ ಗಾತ್ರ ಮತ್ತು ತೂಕ ಹೆಚ್ಚಿಸಲು 30 PPM 2-4D mg ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಪ್ರತಿ ಗೊನೆಗೆ 250 ml ಪ್ರಮಾಣದಲ್ಲಿ ಕೊನೆಯ ಕೈ ಹೊರಬಂದಾಗ ಸಿಂಪರಣೆ ಮಾಡಬೇಕು. ಮಾಗಿದ ಕೊನೆಯನ್ನ ಕೊಯ್ಲು ಮಾಡುವ ಹಂತದಲ್ಲಿ ಇನ್ನೊಂದು ಮರಿ ಸಸಿಯನ್ನ ಬೆಳೆಯಲು ಬಿಡಬೇಕು. ಗೊನೆಯನ್ನ ಕೊಯ್ಲು ಮಾಡಿದ ನಂತರ ತಾಯಿಗಿಡವನ್ನ ತುದಿಯಿಂದ ಹಂತ ಹಂತವಾಗಿ 15-20 ದಿವಸಗಳ ಅಂತರದಲ್ಲಿ ಕತ್ತರಿಸಿ ಹಾಕಬೇಕು. ಇದರಿಂದ ಪೋಷಕಾಂಶಗಳು ಬೆಳೆಯುತ್ತಿರುವ ಮರಿಗಿಡಗಳಿಗೆ ಲಭ್ಯವಾಗುತ್ತವೆ. ಬಾಳೆ ಬೆಳೆಯುವ ಜಾಗವನ್ನ 2-3 ಸಲ ಅಗೆದು ಮಣ್ಣನ್ನು ಸಡಿಲುಗೊಳಿಸಬೇಕು ಮತ್ತು ಕಳೆ ಬೆಳೆಯದಂತೆ ನೋಡಿಕೊಳ್ಬೇಕು. ಬಾಳೆಯಲ್ಲಿ ಗಿಡಗಳು ಹಳದಿಯಾಗಿ ಮತ್ತು ಜೋರಾಗಿ ಗಾಳಿ ಬೀಸಿದಾಗ ಕೆಳಗೆ ಬೀಳುತ್ತಿದ್ದರೆ ಅದು ಗಡ್ಡೆ ಕೊರೆಯುವ ಹುಳದ ಬಾಧೆ ಮತ್ತು ಕಾಂಡದ ಮೇಲೆ ಸಣ್ಣ ಸಣ್ಣ ರಂಧ್ರಗಳು ಇದ್ರೆ ಅದು ಹುಸಿ ಕಾಂಡ ಕೊರೆಯುವ ಹುಳಗಳ ಪರಿಣಾಮವಾಗಿರುತ್ತೆ. ಈ ಎರಡು ಬಾಧೆ ನಿವಾರಿಸಲು 2 ml ಕ್ಲೋರಿಪೈರಿಪಾಸ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ ಗಿಡದ ಬುಡಕ್ಕೆ ಗಡ್ಡೆ ಮತ್ತು ಕಾಂಡ ತೊಯ್ಯುವ ಹಾಗೆ 1-2 ಲೀಟರ್ ದ್ರಾವಣ ಸುರಿಬೇಕು ಮತ್ತು 8-10 ದಿವಸಗಳ ನಂತರ 2 ml ಮೆಲಾಥಿಯನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿದ ದ್ರಾವಣವನ್ನು ಗಡ್ಡೆ ಮತ್ತು ಕಾಂಡದ ಮೇಲೆ ಸುರಿಬೇಕು. ಗೊನೆ ಬಂದ ನಂತರ ಪ್ರತಿ ಗಿಡಕ್ಕೂ ಕೋಲನ್ನು ಕಟ್ಟಿ ಆಸರೆ ಕೊಡುವುದು ಗೊನೆಯ ತುದಿಯಲ್ಲಿರುವ ಗಂಡು ಹೂ ಭಾಗವನ್ನು ಕೊನೆಯ ಕಾಯಿಗಳು ಕಚ್ಚಿದಾಗ ಕತ್ತರಿಸಬೇಕು. ನಾಟಿ ಮಾಡಿದ ತೆಂಗಿನ ಸಸಿಗಳಿಗೆ ಮೊದಲನೇ ವರ್ಷ 50-40-135 ಗ್ರಾಂ ಸಾರಜನಕ ರಂಜಕ ಪೊಟ್ಯಾಷ್ ಪ್ರತಿ ಸಸಿಗೆ ಕೊಡಬೇಕು. ಎರಡನೇ ವರ್ಷದಿಂದ ಪ್ರತಿ ವರ್ಷ ಹಿಂದಿನ ವರ್ಷ ನೀಡಿದ ಪ್ರಮಾಣಕ್ಕಿಂತ ದುಪ್ಪಟ್ಟು ಸಾರಜನಕ ರಂಜಕ ಪೊಟ್ಯಾಷ್ ಪ್ರತಿ ಗಿಡಕ್ಕೆ 4 ವರ್ಷದವರೆಗೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕೊಡಬೇಕು. 4 ವರ್ಷ ಮೀರಿದ ಗಿಡಗಳಿದ್ರೆ 170-420-400 ಗ್ರಾಂ ಸಾರಜನಕ ರಂಜಕ ಪೊಟ್ಯಾಷ್ ಪ್ರತಿ ಗಿಡಕ್ಕೆ ಕೊಡಬೇಕು. ತೆಂಗು ಬೆಳೆಯಲ್ಲಿ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಮಧ್ಯದ ಖಾಲಿ ಜಾಗದಲ್ಲಿ ದ್ವಿದಳ ಧಾನ್ಯಗಳು, ತರಕಾರಿ ಬೆಳೆಗಳು, ಹಣ್ಣಿನ ಬೆಳೆಗಳನ್ನು ಅಥವಾ ಸಮೀಪದ ಮಾರುಕಟ್ಟೆಯಲ್ಲಿ ಅಧಿಕ ಬೇಡಿಕೆ ಇರುವ ಬೆಳೆಗಳನ್ನು ಬೆಳೆದುಕೊಳ್ಳಬಹುದಾಗಿದೆ. ಸುಳಿ ಕೊರೆಯುವ ರೈನೋಸರಸ್ ದುಂಬಿಯ ಮರಿಗಳು ಕೊಟ್ಟಿಗೆ ಗೊಬ್ಬರದಲ್ಲಿ ವಾಸವಾಗಿರುವುದರಿಂದ 1 kg ಮೆಟರೈಜಿಯಂ ಅನಿಸೋಪ್ಲಿಯೇ ಶಿಲೀಂಧ್ರವನ್ನು ಪ್ರತಿ ಟನ್ ಕೊಟ್ಟಿಗೆ ಗೊಬ್ಬರಕ್ಕೆ ಮಿಶ್ರಣ ಮಾಡುವುದರಿಂದ ಶಿಲೀಂಧ್ರವು ತನ್ನ ಸಂಪರ್ಕಕ್ಕೆ ಬರುವ ಕೀಟದ ಹೊರಮೈಗೆ ಅಂಟಿಕೊಂಡು ಬೆಳೆದು ಕೀಟದ ಹೊರಗಿನ ಚರ್ಮ ಭೇದಿಸುತ್ತದೆ. ನಂತರ ಕೀಟದ ಒಳಗೆ ಬೆಳೆದು ಕೀಟಕ್ಕೆ ಸೋಂಕು ತರುತ್ತದೆ. ಇದರಿಂದ ಕೀಟವು ಸಾಯುತ್ತೆ. ಪ್ರತಿ ಎಕರೆಗೆ 2 ರೈನೋ ಮೋಹಕ ಬಲೆಗಳನ್ನು ತೋಟದ ನಡುವೆ 4-5 ಫೂಟ್ ಎತ್ತರದಲ್ಲಿ ಇರಿಸಬೇಕಾಗುತ್ತೆ.
1: ಇದುವರೆಗೂ ರೈತರಿಗೆ ಸಲಹೆ ಕಾರ್ಯಕ್ರಮ ಕೇಳಿದಿರಿ.
2: ಬೆಟ್ಟ ಗುಡ್ಡ
3: ಕೆರೆ ಕುಂಟೆ
2: ಗಿಡ ಮರಗಳಿಲ್ಲದ ಊರು
3: ಮರುಭೂಮಿ ಇದ್ದಂತೆ.
2: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
3: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
2: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
3: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
2: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
3: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
1: ನೀನ್ ಮಾಡಿದ್ದು ನೀನೇ ತಿನ್ನು.
2: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
3: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು. ನಂತರ ಸಮಯ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
3: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
2: ಏನಾಯ್ತೆ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
3: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೆ?
4: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
5: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
6: ಚಕ್ರವ್ಯೂಹ ಇದು, ಚಕ್ರವ್ಯೂಹ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಆಕಾಶವಾಣಿಯ ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ಗೌರಿ ಹಾಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಖ್ಯಾಂಶಗಳು: ಸಮಗ್ರ ಶಿಕ್ಷಣ ಕರ್ನಾಟಕ ಗ್ರಾಮಾನುಭವಕ್ಕೆ 8ರಿಂದ 11ನೇ ತರಗತಿಯ 215,577 ವಿದ್ಯಾರ್ಥಿಗಳು ಆಯ್ಕೆ. ಕರ್ನಾಟಕ ಕೌಶಲ್ಯ ಒಲಿಂಪಿಕ್ಸ್ ಹೆಸರು ನೋಂದಾಯಿಸಲು ನಾಳೆ ಕೊನೆ ದಿನ. ಗೌರವ ಘನತೆಯ ಬದುಕು ಸಂವಿಧಾನದ ಆಶಯ.

0: ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ನಾಡಿನಾದ್ಯಂತ ಇಂದು ಗೌರಿ ಗಣೇಶ ಹಬ್ಬದ ಸಂಭ್ರಮ, ಗಣ್ಯರ ಶುಭಾಶಯ. ಈಗ ವಾರ್ತೆಗಳ ವಿವರ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಮಗ್ರ ಶಿಕ್ಷಣ ಕರ್ನಾಟಕ ಉಪಕ್ರಮದಡಿ 8ರಿಂದ 11ನೇ ತರಗತಿಯ ರಾಜ್ಯದ 215,577 ಮಕ್ಕಳಿಗೆ ಗ್ರಾಮಾನುಭವ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ. ಈ ಕುರಿತು ಒಂದು ವರದಿ.
1: ಶಾಲಾ ಶಿಕ್ಷಣ ಮತ್ತು ಕಲಿಕಾ ಶ್ರೇಷ್ಠತೆ ಪ್ರಕಲ್ಪದಡಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಾರಥ್ಯದಲ್ಲಿ 100 ದಿನಗಳ ಆಡಳಿತ ಪೂರ್ಣಗೊಳಿಸಿದ ಹಿನ್ನೆಲೆ ಆಡಳಿತ ಅಭಿವೃದ್ಧಿ ಮತ್ತು ಒಳಗೊಳ್ಳುವಿಕೆ ಕಾರ್ಯಸೂಚಿ ಭಾಗವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಕ್ಷೇತ್ರ ಅಧ್ಯಯನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನೈಸರ್ಗಿಕ ಸಂಪನ್ಮೂಲ ಸಂರಕ್ಷಣಾ ಸಂಸ್ಥೆ ಕ್ರಮಗಳು ರೈತ ಉತ್ಪಾದಕರ ಸಂಸ್ಥೆಗಳು ಕೃಷಿ ತೋಟಗಾರಿಕೆ ಪಶುಪಾಲನೆ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಕ್ರಮಗಳ ಕುರಿತು ಪ್ರಾಯೋಗಿಕ ಅನುಭವ ಪಡೆಯಲಿದ್ದಾರೆ. 58 ಪಿಎಂ ಶ್ರೀ ಶಾಲೆಗಳು, 60 ಕೆಪಿಎಸ್ ಶಾಲೆಗಳು, 42 ಸರ್ಕಾರಿ ಶಾಲೆಗಳು, 39 ಅನುದಾನಿತ ಶಾಲೆಗಳು ಹಾಗೂ 732 ಅನುದಾನರಹಿತ ಶಾಲೆಗಳಿಂದ ಮಕ್ಕಳನ್ನು ಆಯ್ದುಕೊಳ್ಳಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆಯ ಬೆಳಗಾವಿ ಜಿಲ್ಲೆಯ ಆಡಳಿತ ಉಪನಿರ್ದೇಶಕಿ ಲೀಲಾವತಿ ಹಿರೇಮಠ್.
2: ಅನುಭವ ಆಧಾರಿತ ಶಿಕ್ಷಣದ ಹೆಜ್ಜೆಯಾಗಿ ಗ್ರಾಮಾನುಭವ ಎನ್ನುವಂತಹ ಕಾರ್ಯಕ್ರಮ ನಗರ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳ ಅನುಭವದ ಅಂತರವನ್ನು ಕಡಿಮೆ ಮಾಡುವುದಾಗಿದೆ. ನಗರ ಭಾಗದ 5 ಶಾಲೆಯ ಮಕ್ಕಳು ಗ್ರಾಮೀಣ ಭಾಗಕ್ಕೆ ತೆರಳಿ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಕಲೆ, ಸಂಸ್ಕೃತಿ ಮತ್ತು ಅಲ್ಲಿಯ ಜನರ ಬದುಕಿನ ನೈಜ ಹಾಗೂ ಪ್ರಾಯೋಗಿಕ ಅನುಭವವನ್ನ ಪಡೆಯುತ್ತಾರೆ. ಕೃಷಿಯ ವಿವಿಧ ಪದ್ಧತಿಗಳು, ಮಣ್ಣಿನ ವಿಧಗಳು, ಗ್ರಾಮೀಣ ಉತ್ಪಾದನಾ ವ್ಯವಸ್ಥೆಯ ಅರಿವನ್ನು ಸಹ ಅವರು ಪಡೆಯುತ್ತಾರೆ. ರೈತ ಉತ್ಪಾದನಾ ಸಂಸ್ಥೆಗಳು ಮತ್ತು ಸ್ವಯಂ ಸಹಾಯಕ ಗುಂಪುಗಳ ಮೂಲಕ ಕೃಷಿ ಉತ್ಪನ್ನಗಳ ಮೌಲ್ಯ ಸರಪಳಿ ಹಾಗೂ ಮಾರುಕಟ್ಟೆ ವ್ಯವಸ್ಥೆಯನ್ನು ಪರಿಚಯಿಸುವುದು ಸಹ ಗ್ರಾಮಾನುಭವದ ಮುಖ್ಯ ಉದ್ದೇಶವಾಗಿದ್ದು ಸ್ಥಳೀಯ ಕಲೆ, ಪರಂಪರೆ, ಸಮುದಾಯದ ಜೀವನದ ವಿವಿಧ ಆಯಾಮಗಳನ್ನು ನೇರವಾಗಿ ನೋಡುವುದರ ಮೂಲಕ ಅನುಭವಿಸಿ ರಚನಾತ್ಮಕ ಕಲಿಕೆಯಾಗಿ ಮಾರ್ಪಟ್ಟು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ.
0: ಕೇಂದ್ರ ಹಾಗೂ ರಾಜ್ಯದ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಮಂತ್ರಾಲಯಗಳು ರಾಜ್ಯದ ಯುವಜನರ ವೃತ್ತಿಪರ ಕೌಶಲ್ಯಗಳನ್ನು ಪ್ರದರ್ಶಿಸಲು ಕರ್ನಾಟಕ ಕೌಶಲ್ಯ ಒಲಿಂಪಿಕ್ಸ್ ಆಯೋಜಿಸಿದ್ದು, ಆಸಕ್ತರು ಜಾಲತಾಣ www.skillindiadigital.gov.in ಮೂಲಕ ನಾಳೆ ಒಳಗೆ ಹೆಸರು ನೋಂದಾಯಿಸಬಹುದು. ಚೀನಾದ ಶಾಂಘೈನಲ್ಲಿ ಇದೇ ತಿಂಗಳು ಆಯೋಜಿತ ವಿಶ್ವ ಕೌಶಲ್ಯ ಸ್ಪರ್ಧೆಯಲ್ಲಿ ಕರ್ನಾಟಕದಿಂದ 16 ಅಭ್ಯರ್ಥಿಗಳು ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ. 2028ರ ವಿಶ್ವ ಕೌಶಲ್ಯ ಸ್ಪರ್ಧೆ ಜಪಾನ್ನಲ್ಲಿ ನಡೆಯಲಿದ್ದು, ರಾಜ್ಯದ ಪ್ರತಿಭಾವಂತ ಯುವಜನರನ್ನು ಆಯ್ಕೆ ಮಾಡಲು ಕೌಶಲ್ಯ ಒಲಿಂಪಿಕ್ಸ್ ಆಯೋಜಿಸಲಾಗಿದೆ. ಸೇವೆ, ಸಹಾನುಭೂತಿ, ಒಳಗೊಳ್ಳುವಿಕೆ ಮತ್ತು ಸ್ವಾವಲಂಬನೆಯ ಹೊಸ ಅಧ್ಯಾಯ ಮಾತೃಶ್ರೀ ಮನೋವಿಕಾಸ ಚಿಕಿತ್ಸಾ ಕೇಂದ್ರದ ನೂತನ ಕೇಂದ್ರದ ಉದ್ಘಾಟನೆಯಿಂದ ಆರಂಭವಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಶ್ಲಾಘಿಸಿದ್ದಾರೆ. ಬೆಂಗಳೂರಿನ ನೆಲಮಂಗಲದ ಗೌಡಹಳ್ಳಿಯಲ್ಲಿ ನೂತನ ಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬರೂ ಗೌರವ ಮತ್ತು ಘನತೆಯಿಂದ ಬದುಕಲು ಸಾಧ್ಯವಾಗುವಂತಹ ಸಮಾಜ ನಿರ್ಮಾಣವೇ ಸಾಂವಿಧಾನಿಕ ಮೌಲ್ಯಗಳ ನಿಜವಾದ ಆಶಯ ಎಂದರು. ಪದ್ಮಶ್ರೀ ಪುರಸ್ಕೃತ ಡಾ ಎಸ್ಜಿ ಸುಶೀಲಮ್ಮ, ಡಾ ಸುರೇಶ್ ಹನಗವಾಡಿ, ಮಾತೃಶ್ರೀ ಮನೋವಿಕಾಸ ಸಂಸ್ಥೆಯ ಮಹಾಪೋಷಕ ಗೋಪಾಲ್ ಹೊಸೂರ್ ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಾಡಿನಾದ್ಯಂತ ಇಂದು ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಭಾದ್ರಪದ ಮಾಸದ ಶುಕ್ಲಪಕ್ಷದ ಚತುರ್ಥಿಯಂದು ಶ್ರದ್ಧಾಭಕ್ತಿ ಹಾಗೂ ಸಡಗರದಿಂದ

0: ಆಚರಿಸಲಾಗುತ್ತಿದೆ. ಮನೆಗಳಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ವಿಗ್ರಹಗಳು ಪ್ರಾಣ ಪ್ರತಿಷ್ಠಾಪನೆಗೊಳ್ಳುತ್ತಿದ್ದು ಇಂದಿನಿಂದ 11 ದಿನಗಳ ಕಾಲ ಗಣೇಶೋತ್ಸವದ ಸಂಭ್ರಮಾಚರಣೆ. ಗೌರಿ ಗಣೇಶ ಹಬ್ಬ ಕುಟುಂಬ, ಸಂಸ್ಕೃತಿ, ಪ್ರಕೃತಿ ಮತ್ತು ಜ್ಞಾನವನ್ನು ಒಟ್ಟುಗೂಡಿಸುವ ಭಾರತೀಯ ಪರಂಪರೆಯ ಸುಂದರ ಅಭಿವ್ಯಕ್ತಿಯಾಗಿದೆ. ಶ್ರೀ ಗಣೇಶನನ್ನು ವಿಘ್ನವಿನಾಶಕ, ಬುದ್ಧಿ, ವಿವೇಕ ಮತ್ತು ಶುಭಾರಂಭದ ಪ್ರತೀಕವಾಗಿ ಪೂಜಿಸಲಾಗುತ್ತಿದೆ. ನಾಡಿನ ಪ್ರಸಿದ್ಧ ದೇಗುಲಗಳಾದ ಉತ್ತರ ಕನ್ನಡ ಜಿಲ್ಲೆ ಇಡಗುಂಜಿಯ ಮಹಾಗಣಪತಿ ದೇವಸ್ಥಾನ, ಗೋಕರ್ಣದ ಮಹಾಬಲೇಶ್ವರ ಕ್ಷೇತ್ರದ ಗಣಪತಿ, ಉಡುಪಿಯ ಕುಂಭಾಶಿಯ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ, ಮೈಸೂರಿನ ಕೌಶಿಕಿ ಗಣಪತಿ ಹಾಗೂ ಬೆಂಗಳೂರಿನ ಬಸವನಗುಡಿಯ ದೊಡ್ಡಗಣಪತಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು, ಶಾಸ್ತ್ರೋಕ್ತ ವಿಧಿವಿಧಾನಗಳು ನಡೆಯುತ್ತಿವೆ. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ನಾಡಿನ ಜನತೆಗೆ ಅನೇಕ ಗಣ್ಯರು ಗೌರಿ ಗಣೇಶ ಹಬ್ಬದ ಶುಭಾಶಯ ಕೋರಿದ್ದಾರೆ. ಸಮೃದ್ಧಿ ಹಾಗೂ ಸುಭೀಕ್ಷೆಗಾಗಿ ಪ್ರಾರ್ಥಿಸಿದ್ದಾರೆ. ಅರ್ಥಪೂರ್ಣವಾಗಿ ಸುರಕ್ಷಿತ ಮತ್ತು ಪರಿಸರ ಸ್ನೇಹಿ ಹಬ್ಬದ ಆಚರಣೆಗೆ ತಮ್ಮ ಸಂದೇಶಗಳಲ್ಲಿ ಜನತೆಗೆ ಮನವಿ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕರೆಯಿಂದ ಪ್ರೇರಣೆ ಪಡೆದ ಧಾರವಾಡದ ಅಡಕಿಯೋಣಿಯ ಶ್ರೀ ಬಸವೇಶ್ವರ ಯುವಕ ಸಂಘ ಈ ಬಾರಿಯ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಮೊಬೈಲ್ ವ್ಯಸನದಿಂದ ಮಕ್ಕಳು ಹಾಗೂ ಯುವಜನತೆ ದೂರವಿರುವಂತೆ ಜಾಗೃತಿ ಮೂಡಿಸಲು ಮೊಬೈಲ್ ಬಿಡಿರಿ, ಪುಸ್ತಕ ಹಿಡಿಯಿರಿ ಎಂಬ ಮಾದರಿ ಆಂದೋಲನ ರೂಪಿಸಿದೆ. ಪುಸ್ತಕ ಸಂಸ್ಕೃತಿ ಪರಿಚಾರಿಕೆಯ ಧ್ಯೇಯದೊಂದಿಗೆ ಸಾರ್ವಜನಿಕ ಗಣೇಶೋತ್ಸವದ ರೂವಾರಿ ಬಾಲಗಂಗಾಧರ ತಿಲಕ್ ಅವರಿಗೆ ಗೌರವ ಅರ್ಪಿಸುತ್ತಿದ್ದಾರೆ. ಯುವಕ ಮಂಡಳದ ವಿಶ್ವಸ್ಥ ಉದಯ್ ಎಂಡಿಗೇರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸರ್ವರಿಗೂ ಗೌರಿ ಹಾಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಧಾರವಾಡದ ಅಡಕಿಯೋಣಿಯ ಶ್ರೀ ಬಸವೇಶ್ವರ ಯುವಕ ಮಂಡಳದ ಸದಸ್ಯರು ಕಳೆದ 45 ವರ್ಷಗಳಿಂದ ಗಣೇಶೋತ್ಸವವನ್ನು ಸಾರ್ವಜನಿಕ ಉತ್ಸವವನ್ನಾಗಿ ಆಚರಿಸಿಕೊಂಡು ಬಂದಿದ್ದೇವೆ. ಪ್ರತಿ ವರ್ಷ ಒಂದು ವಿಶೇಷ ಧ್ಯೇಯದೊಂದಿಗೆ ಮತ್ತು ಸಾಮಾಜಿಕ ಸಂದೇಶದೊಂದಿಗೆ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರುತ್ತಿರುವುದು ನಮ್ಮ ಸಂಪ್ರದಾಯ. ಈ ಬಾರಿ ನಾವು ಆಯ್ದುಕೊಂಡ ಧ್ಯೇಯ ಮಕ್ಕಳೇ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ. ಇಡೀ ದಿನದಲ್ಲಿ ಕೇವಲ 30 ನಿಮಿಷಕ್ಕೆ ಸ್ಕ್ರೀನ್ ಟೈಮ್ ಅನ್ನು ಇಳಿಸಿ ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಳ್ಳೋಣ ಎಂದು ನಮ್ಮ ಗಣೇಶೋತ್ಸವ ಮಂಟಪದಲ್ಲಿ ಈ ಬಾರಿ ರೂಪಕವನ್ನು ಏರ್ಪಡಿಸಿದ್ದೇವೆ. ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಶ್ರದ್ಧಾಭಕ್ತಿಯಿಂದ ಪರಿಸರ ಸ್ನೇಹಿ ಜನೋಪಯೋಗಿಯಾಗಿ ಸಾಂಪ್ರದಾಯಿಕ ಜನಪದ ಕಲಾತಂಡಗಳನ್ನು ಗಣೇಶ ವಿಸರ್ಜನೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಮಾದರಿ ಗಣೇಶೋತ್ಸವವನ್ನಾಗಿ ಆಚರಿಸುತ್ತಿದ್ದೇವೆ.
0: ಸಂಕ್ಷಿಪ್ತ ಸುದ್ದಿಗಳು. ಇಂದು ರಾಷ್ಟ್ರಭಾಷೆ ಹಿಂದಿ ದಿನಾಚರಣೆ. 1949 ಸೆಪ್ಟೆಂಬರ್ 14 ಸಂವಿಧಾನ ಸಭೆ ದೇವನಾಗರಿ ಲಿಪಿಯ ಹಿಂದಿ ಭಾಷೆಯನ್ನು ರಾಷ್ಟೀಯ ಭಾಷೆಯಾಗಿ ಅಂಗೀಕರಿಸಿತು. ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲು ಎರಡನೇ ತಂಡದಲ್ಲಿ 3 ಆನೆಗಳು ಅರಮನೆಗೆ ಆಗಮಿಸಿವೆ. ಚಾಮರಾಜನಗರ ಜಿಲ್ಲೆಯಲ್ಲಿ 7 ಬಾಲಕಾರ್ಮಿಕ ಮಕ್ಕಳನ್ನು ರಕ್ಷಿಸಲಾಗಿದೆ. 3 ಮಾಲೀಕರ ವಿರುದ್ದ ಪ್ರಕರಣ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್ ತಿಳಿಸಿದ್ದಾರೆ. ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಗದಗ್ ಕೆಎಚ್ ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸೌರ ವಿದ್ಯುತ್ ಉತ್ಪಾದನಾ ಘಟಕ ಉದ್ಘಾಟಿಸಿದರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಗೌರಸಮುದ್ರ ಗ್ರಾಮದಲ್ಲಿ ಶ್ರೀ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಇಂದಿನಿಂದ 3 ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗಲಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿ ಕೇಂದ್ರ ಸರ್ಕಾರ ಇಕೆವೈಸಿ ಕಡ್ಡಾಯಗೊಳಿಸಿದೆ. ಪಿಎಂ ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಸ್ವಯಂ ದೃಢೀಕರಣಕ್ಕೆ ಅವಕಾಶವಿದೆ. ಸಮಗ್ರ ಶಿಕ್ಷಣ ಕರ್ನಾಟಕ ಗ್ರಾಮಾನುಭವಕ್ಕೆ 8-11 ತರಗತಿಯ 215,577 ವಿದ್ಯಾರ್ಥಿಗಳು ಆಯ್ಕೆ. ಕರ್ನಾಟಕ ಕೌಶಲ್ಯ ಒಲಿಂಪಿಕ್ಸ್ ಹೆಸರು ನೋಂದಾಯಿಸಲು ನಾಳೆ ಕೊನೆ ದಿನ. ಗೌರವ ಘನತೆಯ ಬದುಕು ಸಂವಿಧಾನದ ಆಶಯ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ನಾಡಿನಾದ್ಯಂತ ಇಂದು ಗೌರಿ ಗಣೇಶ ಹಬ್ಬದ ಸಂಭ್ರಮ, ಗಣ್ಯರ ಶುಭಾಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಆಕಾಶವಾಣಿ ಕೇಳಿ ಭಾವಗೀತೆಗಳು. ಆರಂಭದಲ್ಲಿ ಕೇಳಿ ಜಯದೇವ ಜಯದೇವ ಶ್ರೀ ಗಣಪತಿ ರಾಯ. ಅಂಬಿಕಾತನಯ ದತ್ತ ಅವರ ಈ ರಚನೆ ವೃಂದಗಾನದಲ್ಲಿ ಮೂಡಿಬಂದಿದೆ.

ಇದೀಗ ಕೇಳಿ ವೃಂದಗಾನದಲ್ಲಿ ಮೂಡಿಬಂದಿರುವ ಅಂಬಿಕಾತನಯ್ಯ ದತ್ತ ಅವರ ಮತ್ತೊಂದು ರಚನೆ, ಈ ಗಣನಾಥ ಅನಾಥರಿಗೆ ಶರಣ್ಯನದಾಥ.

0: ಇದುವರೆಗೂ ಭಾವಗೀತೆಗಳನ್ನು ಆಲಿಸಿದಿರಿ.
1: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
2: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
1: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
2: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
1: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
3: ಎಲ್ಲೆಡೆ ತುಂಬಿದೆ ಆನಂದ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಆಕಾಶವಾಣಿ ಬೆಂಗಳೂರು.
1: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ: ಕರ್ನಾಟಕ ರಾಜ್ಯ ಮಾಲಿನ್ಯ

0: ಶ್ರೇಯ, ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವರ್ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು.

0: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ. ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
1: ಅಮ್ಮ ಅಮ್ಮ, ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ, ನಿಂಗೂ ಬಂತಾ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
0: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

0: ಅಮ್ಮ
1: ಅಮ್ಮ ಏನೇ ಅದು? ಸ್ವಲ್ಪ ಇರು, ಕಸ್ತವ್ರು ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯಾ? ಅವರು ಪೌರ ಕಾರ್ಮಿಕರು, ಕಸ್ತವ್ರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಇ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಇನ್ನೀಗ ಕೇಳಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಬ್ರಿಕ್ಸ್ ಶೃಂಗಸಭೆ ಯಶಸ್ವಿ ಸಂಪನ್ನ, ಎಲ್ಲ ಜಾಗತಿಕ ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕೃತಜ್ಞತೆ. ದೇಶಾದ್ಯಂತ ಶ್ರದ್ದಾಭಕ್ತಿಯೊಂದಿಗೆ ಗಣೇಶ ಚತುರ್ಥಿ ಆಚರಣೆ, ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಒಮನ್ ಕರಾವಳಿ ಬಳಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ಭಾರತದಿಂದ ತೀವ್ರ ಖಂಡನೆ, 13 ಭಾರತೀಯ ನಾವಿಕರ ರಕ್ಷಣೆ. ಮಹಿಳಾ ಏಷ್ಯಾಕಪ್ ಟಿ20 ಕ್ರಿಕೆಟ್, ಶ್ರೀಲಂಕಾವನ್ನು ಮಡಿಸಿ 8ನೇ ಬಾರಿಗೆ ಚಾಂಪಿಯನ್ ಪಟ್ಟಕ್ಕೇರಿದ ಭಾರತ. ಬಿಲ್ಲುಗಾರಿಕೆ ವಿಶ್ವಕಪ್ ಫೈನಲ್, ಭಾರತದ ಧೀರಜ್ ಬೊಮ್ಮದೇವರಿಗೆ ಐತಿಹಾಸಿಕ ಚಿನ್ನದ ಪದಕ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ನಡೆದ 2 ದಿನಗಳ ಬ್ರಿಕ್ಸ್ ಶೃಂಗಸಭೆಯನ್ನು ಅತ್ಯಂತ ಫಲಪ್ರದ ಹಾಗೂ ಸಫಲಗೊಳಿಸಿದ ಎಲ್ಲ ಸದಸ್ಯ ರಾಷ್ಟಗಳ ನಾಯಕರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಕಳೆದ 2 ದಿನ ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಈ ಶೃಂಗಸಭೆಯ ಪ್ರಮುಖ ಕ್ಷಣಗಳನ್ನು ಒಳಗೊಂಡ ವಿಡಿಯೋವನ್ನು ಪ್ರಧಾನಿಯವರು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಬ್ರಿಕ್ಸ್ ಒಕ್ಕೂಟದ ಮೂಲಕ ಭಾರತ ಸ್ನೇಹ, ಪಾಲುದಾರಿಕೆ ಹಾಗೂ ಸಾರ್ವತ್ರಿಕ ಸಹಕಾರವನ್ನು ಮತ್ತಷ್ಟು

0: ಕ್ಕೆ ಕೊಂಡೊಯ್ದಿದೆ ಎಂದು ಪ್ರಧಾನಿ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ಈ ಶೃಂಗಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ಇರಾನ್ ಅಧ್ಯಕ್ಷ ಮಸೂದ್ ಪೆಜಕ್ಷಿಯನ್, ಅಬುಧಾಬಿಯ ಯುವರಾಜ ಮೊಹಮ್ಮದ್ ಬಿನ್ ಜಯದ್ ಅಲ್ ನಹ್ಯಾನ್, ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ, ವಿಯೆಟ್ನಾಂ ಪ್ರಧಾನಿ ಲೇ ಮೆನ್ ಹಂಗ್, ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭೋವೋ ಸುಬಿಯಾಂತೋ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತಾಹ್ ಎಲ್ ಸಿಸಿ, ಫಿಲಿಪೈನ್ಸ್ ಅಧ್ಯಕ್ಷ ಫರ್ಡಿನ್ಯಾಂಡ್ ಆರ್ ಮಾರ್ಕೋಸ್ ಜೂನಿಯರ್ ಹಾಗೂ ಉಗಾಂಡದ ಉಪಾಧ್ಯಕ್ಷ ಜೆಸಿಕಾ ಅಲೋಪೋ ಸೇರಿದಂತೆ ಹಲವು ಪ್ರಮುಖ ಜಾಗತಿಕ ನಾಯಕರು ಪಾಲ್ಗೊಂಡಿದ್ದರು. 11 ಸದಸ್ಯ ರಾಷ್ಟಗಳು ಹಾಗೂ 10 ಪಾಲುದಾರ ದೇಶಗಳ ನಾಯಕರು ಮತ್ತು ಪ್ರಮುಖ ಅಂತಾರಾಷ್ಟೀಯ ಸಂಸ್ಥೆಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದರು. ಶೃಂಗಸಭೆಯ ನಡುವೆ ಪ್ರಧಾನಿ ಮೋದಿ ಅವರು ಕಳೆದ 3 ದಿನಗಳಲ್ಲಿ ವಿವಿಧ ದೇಶಗಳ ಮುಖ್ಯಸ್ಥರೊಂದಿಗೆ ಒಟ್ಟು 15 ಪ್ರತ್ಯೇಕ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಿದರು. ಬುದ್ದಿ, ಸಮೃದ್ದಿ ಮತ್ತು ಅದೃಷ್ಟದ ಸಂಕೇತವಾಗಿರುವ ವಿಘ್ನ ನಿವಾರಕ ಗಣಪತಿಯ ಜನ್ಮದಿನದ ಸಂಕೇತವಾದ ಗಣೇಶ ಚತುರ್ಥಿ ಹಬ್ಬವನ್ನು ಇಂದು ದೇಶಾದ್ಯಂತ ಅತ್ಯಂತ ಶ್ರದ್ದಾಭಕ್ತಿ ಹಾಗೂ ಸಡಗರದಿಂದ ಆಚರಿಸಲಾಗುತ್ತಿದೆ. ವಿನಾಯಕ ಚತುರ್ಥಿ ಅಥವಾ ಗಣೇಶೋತ್ಸವ ಎಂದು ಕರೆಯಲ್ಪಡುವ ಈ ಶುಭ ದಿನ 10 ದಿನಗಳ ಸುದೀರ್ಘ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಉತ್ಸವದ ಆರಂಭವನ್ನು ಸೂಚಿಸುತ್ತದೆ. ಹಬ್ಬದ ಪ್ರಯುಕ್ತ ಸಾರ್ವಜನಿಕರು ತಮ್ಮ ಮನೆಗಳಲ್ಲಿ ಮತ್ತು ನೂರಾರು ಮಂಟಪಗಳಲ್ಲಿ ಸುಂದರ ಮಣ್ಣಿನ ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸುತ್ತಿದ್ದಾರೆ. 10 ದಿನಗಳ ಅದ್ದೂರಿ ಆಚರಣೆಯ ಬಳಿಕ ಗಣೇಶ ವಿಸರ್ಜನೆಯೊಂದಿಗೆ ಈ ಉತ್ಸವವು ಮುಕ್ತಾಯಗೊಳ್ಳಲಿದೆ. ಮೂರ್ತಿಗಳನ್ನು ಜಲಮೂಲಗಳಲ್ಲಿ ವಿಸರ್ಜಿಸುವುದು ಸೃಷ್ಟಿ ಮತ್ತು ಲಯದ ನಿರಂತರ ಚಕ್ರವನ್ನು ಸಂಕೇತಿಸುತ್ತದೆ. ಮನೆಗಳು ಮತ್ತು ಭವ್ಯ ಮಂಟಪಗಳಿಂದ ಗಣೇಶ ಮೂರ್ತಿಗಳನ್ನು ಗಣಪತಿ ಬಪ್ಪ ಮೋರಿಯ ಎಂಬ ಜಯಘೋಷಗಳು, ಭಜನೆಗಳು ಹಾಗೂ ವೈಭವದ ನೃತ್ಯ ಮೆರವಣಿಗೆಗಳ ಮೂಲಕ ನದಿ, ಸರೋವರ ಹಾಗೂ ಸಮುದ್ರಗಳತ್ತ ಕೊಂಡೊಯ್ದು ಶ್ರದ್ದೆಯಿಂದ ವಿಸರ್ಜಿಸಲಾಗುತ್ತದೆ. ಮಹಾರಾಷ್ಟದಲ್ಲಿ ಗಣೇಶೋತ್ಸವವು ಅತ್ಯಂತ ಅಪಾರ ಉತ್ಸಾಹ ಹಾಗೂ ಸಾಂಸ್ಕೃತಿಕ ವೈಭವದೊಂದಿಗೆ ಪ್ರಮುಖ ಆಕರ್ಷಣೆಯಾಗಿ ಆಚರಿಸಲ್ಪಡುತ್ತಿದೆ. ಗಣೇಶ ಚತುರ್ಥಿಯ ಶುಭ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ದೇಶದ ಸಮಸ್ತ ಜನತೆಗೆ ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ಗಣೇಶನು ಬುದ್ದಿವಂತಿಕೆ, ಸಮೃದ್ದಿ ಹಾಗೂ ಮಂಗಳಕರ ಆರಂಭಗಳ ಪ್ರತೀಕವಾಗಿದ್ದಾನೆ ಎಂದು ರಾಷ್ಟಪತಿ ತಿಳಿಸಿದ್ದಾರೆ. ಗಣೇಶ ಚತುರ್ಥಿಯ ಪವಿತ್ರ ಹಬ್ಬವು ನಮ್ಮ ಜೀವನದಲ್ಲಿ ಹೊಸ ಚೈತನ್ಯ, ಜ್ಞಾನ ಹಾಗೂ ಸಕಾರಾತ್ಮಕತೆ ತುಂಬುತ್ತದೆ ಎಂದು ಅವರು ಬಣ್ಣಿಸಿದ್ದಾರೆ. ಈ ಪವಿತ್ರ ಹಬ್ಬವು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ನೂತನ ಸಂಕಲ್ಪಗಳೊಂದಿಗೆ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯಲು ಸ್ಫೂರ್ತಿ ನೀಡುತ್ತದೆ ಎಂದು ತಿಳಿಸಿದ್ದಾರೆ. ವಿಘ್ನೇಶ್ವರನು ದೇಶವಾಸಿಗಳೆಲ್ಲರನ್ನು ಸಂತೋಷ, ಶಾಂತಿ, ಉತ್ತಮ ಆರೋಗ್ಯ ಮತ್ತು ಸಮೃದ್ದಿಯನ್ನು ಕರುಣಿಸಲಿ ಎಂದು ರಾಷ್ಟಪತಿ ಅವರು ಪ್ರಾರ್ಥಿಸಿದ್ದಾರೆ. ಒಮನ್ ಕರಾವಳಿಯ ಸಮೀಪ ವಾಣಿಜ್ಯ ಸರಕು ಸಾಗಣೆ ಹಡಗು ಎಂಟಿಎಲ್ ಗಯಾ ಮೇಲೆ ನಿನ್ನೆ ನಡೆದ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಘಟನೆಗೆ ಸಂಬಂಧಿಸಿದಂತೆ ಒಮನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಮಾಹಿತಿ ನೀಡಿದ್ದು, ಹಡಗಿನಲ್ಲಿದ್ದ 13 ಭಾರತೀಯ ಸಿಬ್ಬಂದಿಯನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದ್ದು, ಕಾಣೆಯಾಗಿರುವ ಮತ್ತೊಬ್ಬ ಭಾರತೀಯ ನಾವಿಕನಿಗಾಗಿ ಶೋಧ ಹಾಗೂ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ತಿಳಿಸಿದೆ. ರಾಯಭಾರ ಕಚೇರಿ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು, ಒಮನ್ ಅಧಿಕಾರಿಗಳೊಂದಿಗೆ ನಿಕಟ ಸಮನ್ವಯ ಸಾಧಿಸುತ್ತಿದೆ. ಪ್ರಾಂತ್ಯದಲ್ಲಿ ಶಾಂತಿ ನೆಲೆಸಲು ತಕ್ಷಣವೇ ಉದ್ವಿಗ್ನತೆ ಶಮನಗೊಳಿಸಬೇಕು ಮತ್ತು ರಾಜತಾಂತ್ರಿಕ ಮಾತುಕತೆಗಳಿಗೆ ಆದ್ಯತೆ ನೀಡಬೇಕೆಂದು ಭಾರತ ಪುನರುಚ್ಚರಿಸಿದ್ದು, ವಾಣಿಜ್ಯ ಹಡಗುಗಳು ನಾವಿಕರು, ಸಾಮಾನ್ಯ ನಾಗರಿಕರು ಹಾಗೂ ನಾಗರಿಕ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸುವುದು ಎಂದು ಸ್ವೀಕಾರಾರ್ಹವಲ್ಲ ಎಂದು ಪ್ರತಿಪಾದಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ಸಂವಿಧಾನ ರಚನಾ ಸಭೆ ದೇವನಾಗರಿ ಲಿಪಿಯಲ್ಲಿರುವ ಹಿಂದಿಯನ್ನು ದೇಶದ ಅಧಿಕೃತ ಭಾಷೆಯಾಗಿ ಅಂಗೀಕರಿಸಿದ ಐತಿಹಾಸಿಕ ದಿನದ ಸ್ಮರಣಾರ್ಥ ಇಂದು ದೇಶಾದ್ಯಂತ ಹಿಂದಿ ದಿವಸ್ ಅನ್ನು ಆಚರಿಸಲಾಗುತ್ತಿದೆ. 1949ರ ಸೆಪ್ಟೆಂಬರ್ 14ರಂದು ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಪ್ರಸ್ತುತ ವಿಶ್ವದಲ್ಲೇ ಅತ್ಯಂತ ವ್ಯಾಪಕವಾಗಿ ಮಾತನಾಡಲ್ಪಡುವ ಭಾಷೆಗಳಲ್ಲಿ ಒಂದಾಗಿರುವ ಹಿಂದಿ 52 ಕೋಟಿಗೂ ಹೆಚ್ಚು ಜನರ ಮಾತೃಭಾಷೆಯಾಗಿದೆ.

0: ಹಿಂದಿ ದಿವಸ್ 2026 ಅಂಗವಾಗಿ ನವಿ ಮುಂಬೈನಲ್ಲಿ ಆಯೋಜಿಸಲಾಗಿರುವ 6ನೇ ಅಖಿಲ ಭಾರತ ರಾಜಭಾಷಾ ಸಮ್ಮೇಳನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗವಹಿಸಲಿದ್ದಾರೆ. 2 ದಿನಗಳ ಈ ಸಮ್ಮೇಳನದಲ್ಲಿ ವಿದ್ವಾಂಸರು, ಸಾಹಿತಿಗಳು, ಶಿಕ್ಷಣ ತಜ್ಞರು, ಸಂಸದರು, ಹಿರಿಯ ಸರ್ಕಾರಿ ಅಧಿಕಾರಿಗಳು ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ. ಹಿಂದಿ ಭಾಷೆಯ ಅಭಿವೃದ್ದಿ ಮತ್ತು ಇತರ ಭಾರತೀಯ ಭಾಷೆಗಳೊಂದಿಗೆ ಅದರ ಸೌಹಾರ್ದಯುತ ಸಮನ್ವಯತೆ ಕುರಿತು ಸಮಾವೇಶದಲ್ಲಿ ಚರ್ಚೆಗಳು ನಡೆಯಲಿವೆ. ದುಬೈನಲ್ಲಿ ನಿನ್ನೆ ರಾತ್ರಿ ನಡೆದ ಮಹಿಳೆಯರ ಏಷ್ಯಾ ಕಪ್ 2026 ಫೈನಲ್ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ಧ 72 ರನ್ಗಳ ಭರ್ಜಿ ಜಯ ಸಾಧಿಸಿದ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಸಾರ್ವಕಾಲಿಕ ದಾಖಲೆಯ 8ನೇ ಬಾರಿಗೆ ಏಷ್ಯಾ ಕಪ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿದೆ. ಈ ಗೆಲುವಿನೊಂದಿಗೆ 2024 ಫೈನಲ್ನಲ್ಲಿ ಶ್ರೀಲಂಕಾ ವಿರುದ್ದ ಅನುಭವಿಸಿದ ಸೋಲಿಗೆ ಭಾರತೀಯ ಪಡೆ ಪ್ರತ್ಯುತ್ತರ ನೀಡಿದೆ. ಏಕದಿನ ಹಾಗೂ ಟಿ20 ಎರಡೂ ಆವೃತ್ತಿಗಳನ್ನು ಒಳಗೊಂಡ ಏಷ್ಯಾ ಕಪ್ ಫೈನಲ್ ಇತಿಹಾಸದಲ್ಲೇ ಶ್ರೀಲಂಕಾ ವಿರುದ್ದ ಭಾರತಕ್ಕೆ ಲಭಿಸಿದ 6ನೇ ಜಯ ಇದಾಗಿದೆ. ಆರಂಭಿಕ ಆಟಗಾರ್ಥಿಯರಾದ ಶಫಾಲಿ ವರ್ಮಾ ಮತ್ತು ಸ್ಮೃತಿ ಮಂದಾನಾ ಅವರ 129 ರನ್ಗಳ ದಾಖಲೆಯ ಜೊತೆಯಾಟದ ನೆರವಿನಿಂದ ಭಾರತ ನಿಗದಿತ ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 183 ರನ್ಗಳ ಬೃಹತ್ ಮೊತ್ತವನ್ನು ಗಳಿಸಿತು. ಸವಾಲಿನ ಗುರಿ ಬೆನ್ನಟ್ಟಿದ ಶ್ರೀಲಂಕಾ 19.4 ಓವರ್ಗಳಲ್ಲಿ 111 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಶ್ರೀಚರಣಿ 4 ವಿಕೆಟ್ ಹಾಗೂ ದೀಪ್ತಿ ಶರ್ಮಾ 3 ವಿಕೆಟ್ ಕಸಿದು ತಂಡದ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದರು. ಅರ್ಧಶತಕದೊಂದಿಗೆ ತಂಡಕ್ಕೆ ಆಸರಿಯಾದ ಶಫಾಲಿ ವರ್ಮಾ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ವಿಶ್ವದ 10ನೇ ಶ್ರೇಯಾಂಕಿತ ಭಾರತೀಯ ಬಿಲ್ಲುಗಾರ ಹಾಗೂ ಸೇನಾಪಡೆಯ ಯೋಧ ಧೀರಜ್ ಬೊಮ್ಮದೇವರ ಮೆಕ್ಸಿಕೋದಲ್ಲಿ ಸಲ್ಟಿಲೋನದಲ್ಲಿ ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಫೈನಲ್ನಲ್ಲಿ ಸ್ವರ್ಣ ಪದಕ ಮುಡಿಗೇರಿಸಿಕೊಳ್ಳುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಈ ಮೂಲಕ ವಿಶ್ವಕಪ್ ಫೈನಲ್ಸ್ ಆವೃತ್ತಿಯಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಮೊದಲ ಪುರುಷ ರಿಕರ್ವ್ ಬಿಲ್ಲುಗಾರ ಎಂಬ ಹೆಗ್ಗಳಿಕೆಗೆ 25 ವರ್ಷದ ಧೀರಜ್ ಪಾತ್ರರಾಗಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಶೂಟ್ಆಫ್ನಲ್ಲಿ ಜಪಾನ್ನ ನಕಾನಿಶಿ ಜುನ್ಯಾ ಅವರನ್ನು ಮಣಿಸಿ ಈ ಐತಿಹಾಸಿಕ ಕಿರೀಟವನ್ನು ತಮ್ಮದಾಗಿಸಿಕೊಂಡರು. ಕ್ವಾರ್ಟರ್ ಫೈನಲ್ ಹಾಗೂ ಸೆಮಿಫೈನಲ್ ಪಂದ್ಯಗಳಲ್ಲಿ ಅಸಾಧಾರಣ ಪ್ರದರ್ಶನ ನೀಡಿದ ಧೀರಜ್ ಫೈನಲ್ಸ್ನಲ್ಲಿ ವಿಶ್ವದ 20ನೇ ಶ್ರೇಯಾಂಕಿತ ನಕಾನಿಶಿ ಜುನ್ಯಾ ವಿರುದ್ಧ 5-5 ಅಂಕಗಳ ಸಮಬಲದ ನಂತರ ಶೂಟ್ಆಫ್ನಲ್ಲಿ 10-9 ಅಂತರದಿಂದ ರೋಚಕ ಜಯ ಸಾಧಿಸಿದರು. 2010 ಎಡಿನ್ಬರ್ಗ್ನಲ್ಲಿ ನಡೆದ ಕೂಟದಲ್ಲಿ ಜಯಂತ್ ತಾಲೂಕ್ದಾರ್ ಅವರು ಕಂಚಿನ ಪದಕ ಗೆದ್ದುಕೊಂಡಿದ್ದು ಈವರೆಗಿನ ಭಾರತದ ಕೊನೆಯ ಸಾಧನೆಯಾಗಿತ್ತು. 2007 ದುಬೈ ಆವೃತ್ತಿಯ ಮಹಿಳೆಯರ ವಿಭಾಗದಲ್ಲಿ ಡೋಲಾ ಬ್ಯಾನರ್ಜಿ ಅವರು ವಿಶ್ವಕಪ್ ಫೈನಲ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ದಾಖಲೆ ಬರೆದಿದ್ದರು. ಇದೀಗ ಧೀರಜ್ ಬೊಮ್ಮದೇವರ ಅವರು ಈ ಸಾಲಿಗೆ ಸೇರ್ಪಡೆಗೊಂಡ 2ನೇ ಭಾರತೀಯ ಹಾಗೂ ಪ್ರಥಮ ಪುರುಷ ಕ್ರೀಡಾಪಟು ಎನಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆ ಯಶಸ್ವಿ ಸಂಪನ್ನ, ಎಲ್ಲಾ ಜಾಗತಿಕ ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕೃತಜ್ಞತೆ. ದೇಶಾದ್ಯಂತ ಶ್ರದ್ದಾಭಕ್ತಿಯೊಂದಿಗೆ ಗಣೇಶ ಚತುರ್ಥಿ ಆಚರಣೆ, ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಒಮನ್ ಕರಾವಳಿ ಬಳಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ಭಾರತದಿಂದ ತೀವ್ರ ಖಂಡನೆ, 13 ಭಾರತೀಯ ನಾವಿಕರ ರಕ್ಷಣೆ. ಮಹಿಳಾ ಏಷ್ಯಾ ಕಪ್ ಟಿ20 ಕ್ರಿಕೆಟ್, ಶ್ರೀಲಂಕಾವನ್ನು ಮಡಿಸಿ 8ನೇ ಬಾರಿಗೆ ಚಾಂಪಿಯನ್ ಪಟ್ಟಕ್ಕೇರಿದ ಭಾರತ. ಬಿಲ್ಲುಗಾರಿಕೆ ವಿಶ್ವಕಪ್ ಫೈನಲ್, ಭಾರತದ ಧೀರಜ್ ಬೊಮ್ಮದೇವರಿಗೆ ಐತಿಹಾಸಿಕ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಬೆಂಗಳೂರು ಕೇಳಿ ಚಿತ್ರಗೀತೆಗಳು. ಆರಂಭದಲ್ಲಿ ಮೂಡಿಬರಲಿದೆ ಜಸ್ಟ್ ಮ್ಯಾರಿಡ್ ಚಿತ್ರದ ಗೀತೆ ವರುಣ್ ರಾಮಚಂದ್ರ ಅವರ ಧ್ವನಿಯಲ್ಲಿ. ಮಧ್ವೇಶ್ ಭಾರದ್ವಾಜ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಮೂಡಿಬಂದಿರುವ ಈ ಗೀತೆಗೆ ನಾಗಾರ್ಜುನ್ ಶರ್ಮಾ ಮತ್ತು ಶಶಿರಾಜ್ ಕವೂರ್ ಅವರ ಸಾಹಿತ್ಯ ಹಾಗೂ ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ.

0: ಎಲ್ಲಿದ್ಯಾ?
1: ದೊಡ್ಡ ರೋಡಲ್ಲಿ ಬಿಟ್ಟು ಹೋದೆ ಅಲ್ವಾ, ನಾನು ಎಲ್ಲಿದ್ರೆ ನಿಂಗೇನು?
0: ಏ ಫೋನ್ ಫೋನ್ ಕಟ್ ಮಾಡ್ಬೇಡ, ಫೋನ್ ಕಟ್ ಮಾಡು.
2: ಫೋನು ಸೂರ್ಯ, ಇದು ಸಹನ ಎಲ್ಲಿದ್ದಾಳಂತೆ?
0: ಸಹನ ಎಲ್ಲಿದ್ದಾಳ?

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಇನ್ನೀಗ ಕೇಳಿ ರಘುದೀಕ್ಷಿತ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಮೂಡಿಬಂದಿರುವ ಸಂಕಷ್ಟಕರ ಗಣಪತಿ ಚಿತ್ರದ ಗೀತೆ. ನಿಶ್ಚಲ್ ಎಸ್ ದಂಬೆಕೋಡಿ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಮಾಡಿರುವುದು ರಿತ್ವೇಕ್ ಮುರಳೀಧರ್.

ಇನ್ನೀಗ ಕೇಳಿ ಸಂತೋಷ್ ವೆಂಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಮೂಡಿಬಂದಿರುವ ಮಂತ್ರಂ ಚಿತ್ರದ ಗೀತೆ. ಸಜ್ಜನ್ SS ಅವರ ಸಾಹಿತ್ಯಕ್ಕೆ ರಶೀದ್ ಖಾನ್ ಅವರ ಸಂಗೀತ.

0: though he became the first black American man to make it to the U.S. Open final since Arthur Ashe in 1972. In our bilingual live phone-in program, Public Speak Tonight, at 9:30 p.m., we will bring an insightful discussion on nutrition and early stimulation for childhood development with Dr. Richa Pandey, nutrition specialist, UNICEF India, and Dr. Surendra Singh Bisht, head of pediatrics and neonatology department, Swami Dayananda Hospital, New Delhi. During the program, listeners can ask questions on the subject. To participate, simply dial the telephone numbers 011-231-0481 and 011-231-4444 from 9:30 p.m. onwards tonight. Alternatively, you can also send your queries via WhatsApp to the number 928-909-4044 or post your questions on X with the hashtag AskEIR. And now for a look at today's newspapers, it's over to Shagun Chopra.
1: Thank you, Anuja. All the dailies have widely covered Prime Minister Modi seeking wider Global South role for BRICS as he holds key 15 bilateral meetings and numerous pull-aside meetings on BRICS sidelines. The Statesman headline says, two big takeaways for India, joint declaration and successful Modi-Xi meeting. Modi flags weaponization of tech critical minerals, headlines Hindustan Times. Delhi declaration adopted by BRICS members backs sovereign Palestinian state, cites the Economic Times. As Modi pitches for startup fund and incubator network, Russia proposes new insurance mechanism and grain market, writes Financial Express. Quoting the Union Home Minister, the Indian Express states 21 NDA ruled states to introduce UCC by 2029. And finally, Indian hockey extends Asian dominance with the men's and women's teams defending their twin junior titles and securing qualification for the Junior World Cup, notes the Tribune. And with that, it's back to you, Anuja.
0: Thank you, Shagun. And now before we end the bulletin, the headlines once again. Prime Minister Narendra Modi thanks BRICS leaders for making Delhi summit productive and outcome-oriented. Union Home Minister Amit Shah says BJP-led NDA governments in 21 states will introduce uniform civil code before 2029. Festival of Ganesh Chaturthi being celebrated across the country today with great devotion. Hindi Divas being celebrated today. Raj Bhasha Awards for 2025-26 to be presented at Mumbai Conference. India condemns attack on merchant vessel off Oman coast. 13 Indian crew members rescued. Dheeraj Bumma Devra scripts history by becoming first Indian male recurve archer to win gold medal at World Cup final in Mexico. And with that, we end the morning news. Have a nice day.
2: Akashvani. Ayushvani. ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಒಂದೆಲಗ ಮತ್ತು ದಾಸವಾಳ ಸಸ್ಯಗಳ ಔಷಧೀಯ ಗುಣಗಳನ್ನು ತಿಳಿಸುತ್ತಾರೆ ಡಾಕ್ಟರ್ ಗಾಯತ್ರಿ. ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಕೇಳಿ ಆಯುಷ್ ವಾಣಿ.
3: ಕೇಳುಗರೆ ನಮಸ್ಕಾರ. ಒಂದೆಲಗ ಅಥವಾ ಬ್ರಾಹ್ಮಿ ಗಿಡ ನಿಮಗೆಲ್ಲ ತಿಳಿದೇ ಇದೆ ಅಲ್ವೇ? ನೆನಪಿನ ಶಕ್ತಿ ಹೆಚ್ಚು ಮಾಡುವ ಅಂಶ ಇದರಲ್ಲಿ ಇರುವ ಕಾರಣ ಇದನ್ನು ಸರಸ್ವತಿ ಸೊಪ್ಪು ಎಂದು ಹಾಗೂ ನೆಲದ ಮೇಲೆ ಹಾವಿನಂತೆ ಹಬ್ಬುತ್ತಾ ಬೆಳೆಯುವ ಕಾರಣ ಉರಗದ ಸೊಪ್ಪು ಎಂದಲೂ ಕರೆಯುತ್ತಾರೆ. ಈ ಸೊಪ್ಪಿನಲ್ಲಿ ಮಾನಸಿಕ ಒತ್ತಡ ನಿವಾರಿಸುವ ಅಂಶವಿದೆ ಹಾಗೂ ಉತ್ತಮವಾಗಿ ನಿದ್ರೆ ಬರಲು ಸಹಕಾರಿಯಾಗಿದೆ. ಮಕ್ಕಳಿಗೆ ಈ ಸೊಪ್ಪನ್ನು ಸೇವಿಸಲು ಕೊಟ್ಟರೆ ನೆನಪಿನ ಶಕ್ತಿ, ಏಕಾಗ್ರತೆ ಹೆಚ್ಚಾಗುತ್ತದೆ. ಮನೆಯ ಮುಂದೆ ಪಾಟ್ಗಳಲ್ಲಿ ನೆರಳಿರುವ ಜಾಗದಲ್ಲಿ ನೆಟ್ಟು ಸ್ವಲ್ಪ ಹೆಚ್ಚಿಗೆ ನೀರನ್ನು ಕೊಡುತ್ತಾ ಬಂದರೆ ಒಂದೆಲಗ ಚೆನ್ನಾಗಿ ಬೆಳೆಯುತ್ತದೆ. ಬ್ರಾಹ್ಮಿಯನ್ನು ನಿಯಮಿತವಾಗಿ ಸೇವಿಸುತ್ತಾ ಬಂದರೆ ಮರೆಗುಳಿತನ, ಅಲ್ಝಿಮರ್, ಪಾರ್ಕಿನ್ಸೋನಿಸಂ ನಂತಹ ಕಾಯಿಲೆಗಳನ್ನು ಬರದಂತೆ ತಡೆಯಬಹುದು ಹಾಗೂ ಮಕ್ಕಳಿಗೆ ತಡವಾಗಿ ಮಾತು ಬರುತ್ತಿದ್ದರೆ ಅಂತಹವರು ಬ್ರಾಹ್ಮಿಯನ್ನು ನಿಯಮಿತವಾಗಿ ಸೇವಿಸುವುದು ಒಳ್ಳೆಯದು. ಒಂದೆಲಗದ ತಂಬುಳಿ ಹಾಗೂ ಚಟ್ನಿ ಮಾಡುವ ವಿಧಾನವನ್ನ ಇಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದೆಲಗದ ತಂಬುಳಿ. ಒಂದು ಹಿಡಿಯಷ್ಟು ಒಂದೆಲಗದ ಸೊಪ್ಪನ್ನು ಬೇರು ಸಮೇತ ಸಂಗ್ರಹಿಸಿಕೊಳ್ಬೇಕು. ಬೇರಿನಲ್ಲೂ ವಿಶೇಷ ಔಷಧಿಯ ಗುಣ ಇರುವ ಕಾರಣ ಬೇರಿನೊಂದಿಗೆ ಸಂಗ್ರಹಿಸುವುದೇ ಸೂಕ್ತ. ನಂತರ ಅದನ್ನು ಸ್ವಚ್ಛ ಮಾಡಿಕೊಂಡು ಕಡಿಮೆ ಉರಿಯಲ್ಲಿ ಸ್ವಲ್ಪ ಹುರಿದುಕೊಳ್ಬೇಕು. 8-10 ಕಾಳು ಮೆಣಸು ಹಾಗೂ ಒಂದು ಚಿಕ್ಕ ಲೋಟದಲ್ಲಿ ಅರ್ಧದಷ್ಟು ತೆಂಗಿನ ತುರಿಯನ್ನು ತೆಗೆದುಕೊಂಡು ಹುರಿದ ಒಂದೆಲಗದ ಸೊಪ್ಪಿಗೆ ಸೇರಿಸಿ ರುಬ್ಬಿಟ್ಟುಕೊಳ್ಳಬೇಕು. ನಂತರ ತೆಂಗಿನೆಣ್ಣೆ ಅಥವಾ ತುಪ್ಪದಲ್ಲಿ ಹುರಿದು ಜೀರಿಗೆ, ಕೆಂಪು ಮೆಣಸು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ರುಬ್ಬಿದ ಒಂದೆಲಗದ ಸೊಪ್ಪಿನ ಮಿಶ್ರಣವನ್ನ ಸೇರಿಸಬೇಕು. ಇದಕ್ಕೆ ಗಟ್ಟಿಯಾದ 1-2 ಲೋಟದಷ್ಟು ಮಜ್ಜಿಗೆ ಹಾಗೂ ಉಪ್ಪನ್ನು ಸೇರಿಸಿದರೆ ಬ್ರಾಹ್ಮಿಯ ತಂಬುಳಿ ಸವಿಯಲು ಸಿದ್ಧವಾಗುತ್ತದೆ. ಒಂದೆಲಗದ ಚಟ್ನಿ. ಚಟ್ನಿ ತಯಾರಿಸುವ ಬಗ್ಗೆ ಹೇಳಬೇಕಂದ್ರೆ ಮೊದಲು ತಾಜಾ ಅಥವಾ ಶುದ್ಧಗೊಳಿಸಿದ ಒಂದೆಲಗದ ಸೊಪ್ಪನ್ನು ಸಂಗ್ರಹಿಸಿ ಇಟ್ಕೊಳ್ಬೇಕು. ನಂತರ ಸ್ವಲ್ಪ ತೊಗರಿಬೇಳೆ, ಧನಿಯಾ ಕಾಳು ಹಾಗೂ ಜೀರಿಗೆ ಇವುಗಳನ್ನು ತೆಗೆದುಕೊಂಡು ಹುರಿದಿಟ್ಟು

0: ಇಟ್ಕೊಳ್ಬೇಕು. ರುಚಿಗೆ ಅನುಸಾರ ಬೆಲ್ಲ, ಉಪ್ಪು, ಹುಣಸೆಹಣ್ಣು, ಒಣಮೆಣಸಿನಕಾಯಿ ಹಾಗೂ ಒಂದೆರಡು ಎಸಳು ಬೆಳ್ಳುಳ್ಳಿ ಹಾಗೂ ತೆಂಗಿನ ತುರಿಯನ್ನ ತೆಗೆದುಕೊಳ್ಬೇಕು. ಇವೆಲ್ಲವನ್ನು ಒಂದೆಲಗದ ಸೊಪ್ಪಿನೊಂದಿಗೆ ಸೇರಿಸಿ ಹದವಾಗಿ ರುಬ್ಬಿದರೆ ಬ್ರಾಹ್ಮಿಯ ರುಚಿಕರವಾದ ಚಟ್ನಿ ತಯಾರಾಗುತ್ತದೆ. ಇದನ್ನು ಅನ್ನದೊಂದಿಗೆ ಅಥವಾ ರೊಟ್ಟಿ ಚಪಾತಿಯೊಂದಿಗೂ ಸೇವಿಸಬಹುದು. ಇನ್ನೊಂದು ಔಷಧೀಯ ಸಸ್ಯದ ಬಗ್ಗೆ ಹೇಳಬೇಕೆಂದ್ರೆ ದಾಸವಾಳದ ಎಲೆ. ಇದನ್ನ ಸಂಸ್ಕೃತದಲ್ಲಿ ಜಪಾಕುಸುಮ ಅಂತ ಹೇಳಿದ್ದಾರೆ. ಮನೆಯ ಮುಂದೆ ಅಲಂಕಾರಿಕವಾಗಿ ಬೆಳೆಯುವಂತಹ ದಾಸವಾಳ ಕೂದನ್ನು ಸೊಂಪಾಗಿ ಬೆಳೆಯುವ ಅಂಶವಿದೆ. ಮೂಲವ್ಯಾಧಿಯಲ್ಲಿ ರಕ್ತಸ್ರಾವ ಆಗ್ತಾ ಇದ್ರೆ, ಮಾಸಿಕ ಋತುಸ್ರಾವ ಸಮಯದಲ್ಲಿ ಹೆಚ್ಚಾಗಿ ರಕ್ತಸ್ರಾವ ಆಗುತ್ತಿದ್ದರೆ ದಾಸವಾಳ ಸೂಕ್ತವಾದ ಮನೆ ಮದ್ದು. ದಾಸವಾಳದ ಹೂವನ್ನ ರಾತ್ರಿ ಪೂರಾ ನೀರಲ್ಲಿ ನೆನೆಸಿ ಆ ನೀರನ್ನು ಕುಡಿಯುವುದರಿಂದ ಮಧುಮೇಹದಲ್ಲಿ ರಕ್ತದ ಅಂಶ ನಿಯಂತ್ರಣಕ್ಕೆ ಬರುತ್ತದೆ. ದಾಸವಾಳ ದೇಹಕ್ಕೆ ತಂಪು, ಮೇಲಿನ ಮೇಲೆ ಖುರ ಏಳುತ್ತಿದ್ದರೆ ದಾಸವಾಳ ಸೇವನೆ ಉತ್ತಮ ಮನೆ ಮದ್ದು. ಸಂಶೋಧನೆಗಳಿಂದ ದಾಸವಾಳದಲ್ಲಿ ಆಂಟಿಬ್ಯಾಕ್ಟೀರಿಯಲ್ ಹಾಗೂ ಆಂಟಿಫಂಗಲ್ ಅಂಶಗಳಿವೆ ಎಂದು ದೃಢಪಟ್ಟಿದೆ. ಇದರಲ್ಲಿ ದೇಹ ಪೋಷಣೆಗೆ ಅವಶ್ಯಕತೆ ಇರುವ ಅಮೈನೋ ಆಸಿಡ್ಗಳು ಇರುತ್ತವೆ. ದಾಸವಾಳದ ಚಿಗುರು ಅಥವಾ ದಾಸವಾಳದ ಹೂವಿನಿಂದ ತಯಾರಿಸಬಹುದಾದ ಆಹಾರ ಪದಾರ್ಥವನ್ನ ತಿಳಿದುಕೊಳ್ಳೋಣ ಬನ್ನಿ. ದಾಸವಾಳದ ಚಿಗುರು ಎಲೆಯನ್ನು ಒಂದು ಮುಷ್ಟಿ ಪ್ರಮಾಣದಲ್ಲಿ ಮುಂಜಾವಿನ ವೇಳೆಯಲ್ಲಿ ಸಂಗ್ರಹಿಸಿಕೊಳ್ಳಬೇಕು. ಹೀಗೆ ಸಂಗ್ರಹಿಸಿದ ಚಿಗುರನ್ನು ತೊಳೆದುಕೊಂಡು ಹುರಿದುಕೊಳ್ಳಬೇಕು. ಇದಕ್ಕೆ 8-10 ಕಾಳುಮೆಣಸು ಹಾಗೂ ಚಿಕ್ಕದಾದ ಅರ್ಧ ಲೋಟದಷ್ಟು ತೆಂಗಿನ ತುರಿಯನ್ನು ಮಿಶ್ರ ಮಾಡಿ ರುಬ್ಬಿಟ್ಟುಕೊಳ್ಳಬೇಕು. ನಂತರ ತೆಂಗಿನೆಣ್ಣೆ ಅಥವಾ ತುಪ್ಪದಲ್ಲಿ ಒಣಮೆಣಸಿನಕಾಯಿ ಹಾಗೂ ಜೀರಿಗೆಯ ಒಗ್ಗರಣೆ ತಯಾರಿಸಿಕೊಂಡು ರುಬ್ಬಿಟ್ಟುಕೊಂಡ ದಾಸವಾಳ ಸೊಪ್ಪಿನ ಮಿಶ್ರಣವನ್ನ ಸೇರಿಸಬೇಕು. ನಂತರ ಗಟ್ಟಿಯಾದ ಮಜ್ಜಿಗೆ ಮತ್ತು ರುಚಿಗೆ ಅನುಸಾರ ಉಪ್ಪನ್ನು ಬೆರೆಸಿದರೆ ದಾಸವಾಳ ಚಿಗುರಿನ ತಂಬುಳಿ ಸೇವಿಸಲು ಸಿದ್ಧವಾಗುತ್ತದೆ. ದಾಸವಾಳದ ಹೂವಿನ ತಂಬುಳಿ. ಎಲ್ಲಾ ಬಣ್ಣದ ದಾಸವಾಳದಲ್ಲೂ ಔಷಧೀಯ ಗುಣ ಇರುತ್ತದೆ. ಆದರೆ ಆಹಾರ ಪದಾರ್ಥವಾಗಿ ಬಿಳಿ ದಾಸವಾಳವನ್ನ ಬಳಸುವುದು ಸೂಕ್ತ. ಬಿಳಿ ದಾಸವಾಳವನ್ನು ತೆಗೆದುಕೊಂಡು ಕಾಳು ಮೆಣಸಿನ ಪುಡಿ ಹಾಗೂ ತೆಂಗಿನ ತುರಿಯೊಂದಿಗೆ ರುಬ್ಬಿಟ್ಟುಕೊಳ್ಳಬೇಕು. ಇದಕ್ಕೆ ತುಪ್ಪ ಅಥವಾ ತೆಂಗಿನೆಣ್ಣೆಯೊಂದಿಗೆ ಜೀರಿಗೆ, ಒಣಮೆಣಸಿನಕಾಯಿ ಒಗ್ಗರಣೆಯನ್ನ ಮಾಡಿಕೊಳ್ಬೇಕು. ಈ ಒಗ್ಗರಣೆಗೆ ದಾಸವಾಳದ ಹೂವಿನ ಮಿಶ್ರಣವನ್ನ ಸೇರಿಸಿ 2-3 ಲೋಟದಷ್ಟು ಗಟ್ಟಿ ಮಜ್ಜಿಗೆ ಮತ್ತು ಉಪ್ಪನ್ನು ಬೆರೆಸಿದರೆ ರುಚಿಕರವಾದ ದಾಸವಾಳದ ಹೂವಿನ ತಂಬುಳಿ ಸವಿಯಲು ಸಿದ್ಧ. ಇದು ದೇಹಕ್ಕೆ ತಂಪು, ಉಷ್ಣ ಪ್ರಕೃತಿಯವರಿಗೆ ಉತ್ತಮ ಮನೆಮದ್ದು. ರಕ್ತವನ್ನ ಶುದ್ಧಿಗೊಳಿಸುತ್ತದೆ ಹಾಗೂ ಗ್ಯಾಸ್ಟ್ರೈಟಿಸ್ ಲಕ್ಷಣಗಳನ್ನ ಕಡಿಮೆ ಮಾಡುತ್ತದೆ. ವಾತಕ್ಕೆ ಸಂಬಂಧಿಸಿದ ಕೀಲು ನೋವುಗಳಲ್ಲಿ ಇದು ಉತ್ತಮ ಮನೆಮದ್ದು. ನಮಸ್ಕಾರ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಒಂದೆಲಗ ಮತ್ತು ದಾಸವಾಳ ಸಸ್ಯಗಳ ಔಷಧೀಯ ಗುಣಗಳನ್ನು ತಿಳಿಸಿದವರು ಡಾಕ್ಟರ್ ಗಾಯತ್ರಿ. ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 kHz. ಕಾರ್ಯಕ್ರಮ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಏಕದಂತ ಚಿತ್ರದ ಗೀತೆ. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಗುರು ಕಿರಣ್ ಅವರ ಸಂಗೀತ.

ಇನ್ನೀಗ ಕೇಳಿ ವಿಜಯ್ ಪ್ರಕಾಶ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಮೂಡಿ ಬಂದಿರುವ ಜಸ್ಟ್ ಆಕಸ್ಮಿಕ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಶಿವಾನಂದ ಜಮಖಂಡಿ ಅವರದ್ದು.

ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ: ಕರ್ನಾಟಕ ರಾಜ್ಯ ಮಾಲಿನ್ಯ

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಇದುವರೆಗೂ ಚಿತ್ರಗೀತೆಗಳನ್ನು ಆಲಿಸಿದಿರಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಆರೋಗ್ಯ ಭಾಗ್ಯವನು ಮನಕೆ ತನು ಎಂತಂತೆ ಹಾರೈಸು ಒಡೆಹಲವು ಸರಳ ನೀತಿಗಳ. ಆರೋಗ್ಯ ಭಾಗ್ಯವನು ಮನಕೆ ತನು ಎಂತಂತೆ ಹಾರೈಸು ಒಡೆಹಲವು ಸರಳ ನೀತಿಗಳ. ಧಾರೈಸು ನೆನಸಿನಲ್ಲಿ ನುಡಿಯಲ್ಲಿ ನಡತೆಯಲ್ಲಿ ಪಾರಾಗು ಸುಳಿಯಿಂದ ಮಂಕುತಿಮ್ಮ.
1: ಧಾರೈಸು ನೆನಸಿನಲ್ಲಿ ನುಡಿಯಲ್ಲಿ ನಡತೆಯಲ್ಲಿ ಪಾರಾಗು ಸುಳಿಯಿಂದ ಮಂಕುತಿಮ್ಮ.

ಆರೋಗ್ಯ ಭಾಗ್ಯವನು ಮನಕ್ಕೆ ತನುಗೆಂದಂತೆ. ಎಷ್ಟು ಚಂದದ ಮಾತು. ನಾವು ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತೀವಿ. ಎಷ್ಟೋ ಸಾರಿ ನಾವು ಆರೋಗ್ಯ ಸರಿ ಇಲ್ಲ ಅನ್ನೋದು ದೇಹದ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇರ್ತೀವಿ. ದೈಹಿಕ ಆರೋಗ್ಯ ಮಾತ್ರ ಮುಖ್ಯ ಅಲ್ಲ ಅಂತ ಡಿವಿಜಿ ಹೇಳ್ತಾರೆ. ಮನಕ್ಕೆ ತನುಗೆಂತಂತೆ, ದೇಹಕ್ಕೆ ಹೇಗಂತೀವೋ ಹಾಗೆ ಮನಸ್ಸಿನ ಆರೋಗ್ಯ ಕೂಡ ನೋಡ್ಕೋಬೇಕಾದ್ರೆ, ಹಾರೈಸುವಡೆ ನಿನ್ನ ಮನಸ್ಸಿನ ಆರೋಗ್ಯವು ಚೆನ್ನಾಗಿರಬೇಕು ಅಂತ ಅನ್ನೋದಾದರೆ, ಹಲವು ಸರಳ ನೀತಿಗಳ ಧಾರೈಸು. ಸಿಂಪಲ್, ಕೆಲವು ಸರಳ ಸೂತ್ರಗಳಿದ್ದಾವೆ ಜೀವನದ. ದೊಡ್ಡ ದೊಡ್ಡ ಕೆಲಸ ಮಾಡಬೇಡ. ನಿಜವಾಗಲೂ ಜೀವನ ಚೆನ್ನಾಗಿರಬೇಕು, ಮನಸ್ಸು ಶಾಂತವಾಗಿರಬೇಕು ಅನ್ನೋದಾದರೆ, ದೇಹದ ಆರೋಗ್ಯದ ಹಾಗೆ ಮನಸ್ಸಿನ ಆರೋಗ್ಯ ಇರಬೇಕು ಅಂತ ಅಪೇಕ್ಷೆ ಇದ್ದರೆ ಸರಳ ನೀತಿಗಳನ್ನು ಪಾಲಿಸಪ್ಪ ಜೀವನದಲ್ಲಿ. ಯಾವುದು? ನೆನಸಿನಲ್ಲಿ, ನುಡಿಯಲ್ಲಿ, ನಡತೆಯಲ್ಲಿ. ಎಷ್ಟು ದೊಡ್ಡ ಮಾತು. ಮೂರೇ ಮೂರು ಸಾಕು ಸ್ವಾಮಿ. ನೆನಸಿನಲ್ಲಿ ಅಂದರೆ ನಮ್ಮ ಚಿಂತನೆಯಲ್ಲಿ, ನುಡಿಯಲ್ಲಿ, ಮಾತಿನಲ್ಲಿ, ನಡತೆಯಲ್ಲಿ, ನಡೆಯುವಂಥ ರೀತಿಯಲ್ಲಿ. ನಮ್ಮ ಚಿಂತನೆಯಲ್ಲಿ ಸರಳ ರೀತಿ ಇರಲಿ, ನಮ್ಮ ಮಾತಿನಲ್ಲಿ ಸರಳತೆ ಇರಲಿ, ನಮ್ಮ ನಡತೆಯಲ್ಲಿ ಸರಳತೆ ಇರಲಿ. ಹಾಗಿದ್ದಾಗ ಪಾರಾಗು ಸುಳಿಯಿಂದ ಮಂಕುತಿಮ್ಮ, ಈ ಜೀವನ ವ್ಯವಹಾರದ ಸುಳಿಯಿಂದ ಪಾರಾಗಿ ಹೋಗ್ತೀವಿ ಅಂತ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ. ನೀವೇನು ಮಾಡ್ತಿರೋ ಬಿಡ್ತಿರೋ, ಜೀವನದಲ್ಲಿ ಮೂರು ಫ್ಯಾಕ್ಟ್ರಿ ಮಾತ್ರ ಮಾಡಬೇಕು ಅಂತ ಹೇಳ್ತಾರೆ. ಮೂರು ಫ್ಯಾಕ್ಟ್ರಿ ಇಟ್ಕೋಬೇಕಂತೆ ನಾವು, ಮೂರು ಫ್ಯಾಕ್ಟ್ರಿ ಯಜಮಾನರಾಗಬೇಕು ಅಂತ. ಐಸ್ ಫ್ಯಾಕ್ಟ್ರಿ ಇನ್ ಯುವರ್ ಬ್ರೈನ್, ಆ್ಯಂಡ್ ಸ್ವೀಟ್ ಫ್ಯಾಕ್ಟ್ರಿ ಅನ್ನೋ ಟಂಗ್, ಆ್ಯಂಡ್ ಲವ್ ಫ್ಯಾಕ್ಟ್ರಿ ಇನ್ ಯುವರ್ ಹಾರ್ಟ್ ಅಂತ. ತಲೆಯಲ್ಲಿ ಐಸ್ ಫ್ಯಾಕ್ಟ್ರಿ ಇರಬೇಕಂತೆ, ತಲೆ ಶಾಂತವಾಗಿರಬೇಕು. ಶುಗರ್ ಫ್ಯಾಕ್ಟ್ರಿ ಇನ್ ಯುವರ್ ಮೌತ್, ಮಾತು ನಯವಾಗಿರಬೇಕು, ಸಿಹಿಯಾಗಿರಬೇಕು. ಕೊನೆಗೆ ಲವ್ ಫ್ಯಾಕ್ಟ್ರಿ ಇನ್ ಯುವರ್ ಹಾರ್ಟ್, ನಿಮ್ಮ ಹೃದಯದಲ್ಲಿ ಪ್ರೀತಿ ತುಂಬಿರಬೇಕು. ಅದಕ್ಕೆ ಚಿಂತನೆಯಲ್ಲಿ, ನುಡಿಯಲ್ಲಿ, ನಡೆಯಲ್ಲಿ ಕೆಲವು ಸರಳ ನೀತಿಗಳನ್ನು ಪಾಲಿಸಿದೊಡೆ ದೇಹಕ್ಕೆ ಹಾಗೆ ಆರೋಗ್ಯವೋ ಹಾಗೆ ಮನಸ್ಸಿಗೂ ಆರೋಗ್ಯ ಆಗಿ ಈ ಸುಳಿಯಿಂದ ಪಾರಾಗ್ತೀಯಪ್ಪ ನೀನು ಅಂತ ಹೇಳುವಂಥ ಮಾತು.

ಅಥವ ಕೀಳಲು ಬೇಡ, ತರಿಯಬೇಡೆಲೆ ಕಡ್ಡಿಗಳ ಪರೀಕ್ಷಣಕ್ಕೆ. ಮರವ ನೀ ನರಿಯುವಡೆ ಬುಡವ, ಕೀಳಲು ಬೇಡ ತರಿಯಬೇಡೆಲೆ ಕಡ್ಡಿಗಳ ಪರೀಕ್ಷಣಕ್ಕೆ. ಎರೆ ನೀರ ಸುರಿಗೊಬ್ಬರವ ಕೆದಕು ಪಾತಿಯನು ನಿರುಕಿಸುತ್ತ ತಳಿರಲರ ಮಂಕುತಿಮ್ಮ. ಎರೆ ನೀರ ಸುರಿಗೊಬ್ಬರವ ಕೆದಕು ಪಾತಿಯನು ನಿರುಕಿಸುತ್ತ ತಳಿರಲರ ಮಂಕುತಿಮ್ಮ.

ಇನ್ನೊಂದು ಮುಖ್ಯವಾದ ಮಾತು ಹೇಳ್ತಾರೆ, ಮರವ ನೀ ನರಿಯುವಡೆ, ಈ ಮರ ಎಂಥದ್ದು, ಒಳ್ಳೆಯದೋ ಕೆಟ್ಟದೋ ಅಂತ ಹುಡುಕ್ಬೇಕಾದ್ರೆ ಬುಡವ ಕೀಳಲು ಬೇಡ, ಅದನ್ನು ಕಿತ್ತಿ ಕಿತ್ತಿ ಬೇರೆ ಎತ್ತಿ ನೋಡೋ ಕಾರಣ ಇಲ್ಲ, ಗಿಡ ಚೆನ್ನಾಗಿದೆಯಾ ಅಂತ ಹೇಳೋದಕ್ಕೆ. ತರಿಯಬೇಡ ಎಲೆ ಕಡ್ಡಿಗಳ ಪರೀಕ್ಷಣಕ್ಕೆ, ಎಲೆ ಕಡ್ಡಿ ಕಿತ್ತು ಹಾಕ್ಬಿಟ್ಟು ಪರೀಕ್ಷೆ ಮಾಡೋಕ್ಕೆ ಹೋಗ್ಬೇಡ. ಅದಕ್ಕೇನು ಮಾಡಬೇಕು, ಬಹಳ ಸುಲಭವಾದ ಮಾತು, ಎರೆ ನೀರ ನೀರು ಹಾಕು, ಸುರಿ ಗೊಬ್ಬರವ ಗೊಬ್ಬರ ಹಾಕು, ಕೆದಕು ಪಾತಿಯನು ಮಣ್ಣು ಸಡ್ಲ್ ಮಾಡು, ನೀರು ಕಿಸುತ್ತ ತಳಿರಾರಲ್ಲ ಮಂಕೋತಿಮ್ಮ, ನೋಡ್ಕೊಂಡಿರು, ಅದು ಗಿಡ ತನ್ನಷ್ಟಕ್ಕೆ ತಾನೇ ಬೆಳೀತದೆ,

0: ಅದರ ಚಿಗುರನ್ನು ನೋಡು. ತಳಿರು ಅಂದರೆ ಚಿಗುರು, ಅಲರು ಅಂದರೆ ಹೂವು. ಅದರ ಚಿಗುರನ್ನು ಹೂವನ್ನು ನೋಡ್ತಾ ಇರೋ ಯಾವ ಗಿಡ ಅಂತ ಗೊತ್ತಾಗಿಬಿಡುತ್ತೆ. ವಿವೇಕಾನಂದರು ಮಾತನ್ನು ಹೇಳ್ತಾರೆ, ಮಕ್ಕಳನ್ನು ಬೆಳೆಸೋದು ಅಂದರೆ ಸಸಿ ಬೆಳೆಸಿದ ಹಾಗೆ. ಸಸಿ ದೊಡ್ಡದಾಯ್ತಾ ಇಲ್ಲ ಅಂತ ದಿನ ಯಾರೂ ಕಿತ್ತಿ ಕಿತ್ತಿ ನೋಡಲ್ಲ, ಉದ್ದಾಯ್ತಾ ಅಂತ. ಮಣ್ಣು ಸಡ್ಲು ಮಾಡಬೇಕು, ನೀರು ಹಾಕಬೇಕು, ಗೊಬ್ಬರ ಹಾಕಿ ಬಿಸಿಲು ಬೀಳೋಗ್ಬಿಟ್ರೆ ಮರ ತನ್ನಷ್ಟಕ್ಕೆ ತಾನೇ ಬೆಳೀತದೆ. ಹಾಗೆ ನಾವು ಒಂದು ಜೀವನದ ಐಶ್ವರ್ಯವನ್ನು ಗಮನಿಸಬೇಕಾದ್ರೆ ಅದಕ್ಕೆ ಬೇಕಾಗಂಥ ಪೋಷಣೆಯನ್ನು ಕೊಡು, ನೀರು ಹಾಕು, ಗೊಬ್ಬರ ಹಾಕು, ಮಣ್ಣು ಸಡ್ಲು ಮಾಡು, ಅದನ್ನು ಗಮನತಾ ಇಟ್ಟು ನೋಡ್ಕೊ, ಆ ಮರದ ಗುಣ ನಿನಗೇ ಗೊತ್ತಾಗ್ತದೆ ಅಂತ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತೋ. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೇ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, KYC ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ KYC ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ KYCಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
3: RBI ಹೇಳುತ್ತೆ,
4: ಜಾಣರಾಗಿರಿ ಜಾಗರೂಕರಾಗಿರಿ.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವ್ರ ಸತ್ಯ, ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲ್ಗೆ,
1: ಸಿರಿಗನ್ನಡಂ ಬಾಳ್ಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೇ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
3: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
4: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
5: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
4: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
6: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.
7: ಮಕ್ಕಳಿಗೂ ದೇವರಿಗೂ
2: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
8: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
2: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
9: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
10: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
9: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ OTPಗಳು ಬರ್ತಾ ಇದೆ. ಯಾರ್ಯಾರೋ OTP ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
10: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, OTP ಅಂತೂ ಮೊದಲು ಹೇಳಕ್ ಹೋಗ್ಬೇಡ ಯಾರಿಗೂ.
11: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ವಿಶೇಷ ಸಂಗೀತ ರೂಪಕ ಗೌರಿ ಸುತ ಗಾನಾಮೃತ. ರಚನೆ ರೂಪಶ್ರೀ ಮಧುಸೂದನ್. ಸಂಗೀತ ಚಂದ್ರಿಕ

0: ನಿರ್ಮಾಣ ಕೆಎಲ್ ರಾಜೇಶ್ವರಿ ಹಾಗೂ ಆಶಾ. ಕೇಳಿ ಸಂಗೀತ ರೂಪಕ ಗೌರಿ ಸುತ ಗಾನಾಮೃತ.
1: ಶ್ರುತಿರಮ್ಯವಾದ ನಾದ ತರಂಗಗಳ ಮೂಲಕ ಶ್ರೋತೃ ಹೃದಯಗಳಿಗೆ ಶ್ರಾವಣ ಮಾಸದ ವೈಶಿಷ್ಟ್ಯವಾದಂಥ ಹಬ್ಬಗಳ ವಿಶೇಷ ಹಿಗ್ಗನ್ನು ಉಣಬಡಿಸುವಂತಹ ನಾದಮಯ ಪ್ರಯತ್ನ ಈ ಸಂಗೀತ ಪ್ರಣಾಳ.

ವಿಘ್ನ ವಿನಾಶಕನಾದ ಶ್ರೀ ಗಜಾನನ ಮಂಗಲ ಸ್ಮರಣೆಯೊಂದಿಗೆ ಸೌಭಾಗ್ಯ ಸಮೃದ್ಧಿ ಮಾತೃತ್ವಗಳ ಅಧಿಷ್ಠಾತ್ರಿಯಾದಂಥ ಗೌರಿದೇವಿಯ ಪಾವನ ಸಾನ್ನಿಧ್ಯದಲ್ಲಿ ಆಚರಿಸಲ್ಪಡುವ ಗೌರಿ ಗಣೇಶ ಹಬ್ಬಗಳ ವಿಶೇಷ ಸಂಗೀತ ಅನುಷ್ಠಾನ ಇಲ್ಲಿದೆ. ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಹಬ್ಬ ಎಂದರೆ ಕೇವಲ ಉತ್ಸವವಷ್ಟೇ ಅಲ್ಲ, ಅದು ದೈವತ್ವದೊಂದಿಗೆ ಮಾನವ ಜೀವನದ ಪುನಃಸಂಧಾನ. ಈ ವರ್ಷವಂತೂ ಇನ್ನೂ ವಿಶೇಷ. ಸಿದ್ಧಿವಿನಾಯಕ ವಾರಣವದನ ಮಂಗಲಮೂರ್ತಿ ಗಣಪತಿ ತನ್ನ ತಾಯಿ ಸೌಭಾಗ್ಯದ

ಇನಿ ಕೃಪಾಸಾಗರಿ ಹರಿಸೋದರಿ ಗೌರಿಯನ್ನ ಕೂಡಿಕೊಂಡು ಈ ಈರ್ವರು ಒಂದೇ ದಿನ ನಮ್ಮ ಮನೆ ಮನಗಳಿಗೆ ಬಂದು ಬಂಧುತ್ವ ಸೌಹಾರ್ದ ಸೌಭಾಗ್ಯ ಮಂಗಲ ಚೈತನ್ಯಗಳ ಸಿರಿಯನ್ನ ತುಂಬಿ ಹರಸುತ್ತಿದ್ದಾರೆ. ಆ ಶ್ರೇಷ್ಠತೆಗೆ ಸಂಗೀತದ ಸಿಹಿ

ಗಣಪತಿಗೆ ನಾದಮೋದಕ, ಗೌರೀ ದೇವಿಗೆ ಸಂಗೀತದ ಬಾಗಿನ ಕೊಡುವ ನಮ್ಮ ಈ ಪ್ರಯತ್ನದಲ್ಲಿ ನೀವು ಯಶೋಭಾಗಿಗಳಾಗ್ತೀರಿ ತಾನೆ? ಹಾಗಿದ್ರೆ ಬನ್ನಿ, ಹಲವು ವಿಶೇಷ ಗೀತೆಗಳ ಪ್ರಸ್ತುತಿಗೆ ಕಿವಿಯಾಗೋಣ.

ಪುಷ್ಪಗಳತ್ತ ಮನಸ್ಸು ಹೊರಳಿಸಿದರೆ ಆ ಪುಷ್ಪದ ವಿಶೇಷತೆ ನಮಗೆ ಥಟ್ಟನೆ ಹೊಳೆಯುತ್ತದೆ. ಹೂವೆಂದರೆ ಅದು ಪ್ರಕೃತಿಯ ನಿಷ್ಕಾಮ ಸೌಂದರ್ಯ. ತನ್ನ ವರ್ಣವನ್ನು, ಸೌರಭವನ್ನು, ಕೋಮಲತೆಯನ್ನು, ಸರ್ವಸ್ವವನ್ನು ದೇವಿ ಪಾದಗಳಿಗೆ ಸಮರ್ಪಿಸುವಂತೆ ನಮ್ಮ ಹಮ್ಮು ಬಿಮ್ಮುಗಳನ್ನೆಲ್ಲ ತೊರೆದು ಶುದ್ಧವಾದ ಭಕ್ತಿಪೂತ ಆತ್ಮ ಪುಷ್ಪಗಳನ್ನು ಜಗಜ್ಜನನಿಯ ಕಮಲ ಪಾದಗಳಿಗೆ ಸಮರ್ಪಿಸೋಣ.

ದಾಂಪತ್ಯ ಮಂಗಲಕ್ಕಾಗಿ ಸಂಕಲ್ಪ, ಕುಟುಂಬ ಕ್ಷೇಮಕ್ಕಾಗಿ ಆರಾಧನೆ, ಮಾತೃಶಕ್ತಿಯೊಂದಿಗೆ ಆತ್ಮೀಯ ಅನುಸಂಧಾನ, ಲೋಕಮಾತೆಯನ್ನ ತವರು ಮನೆಗೆ ಆಹ್ವಾನಿಸಿ ಮಗಳಂತೆ ಕಾಣುವ ಭಕ್ತಿ ಪರಾಕಾಷ್ಠೆ ಇಲ್ಲಿದೆ. ಅವಳೇ ತಾಯಿ, ಅವಳೇ ಮಗಳು. ಯದ್ಭಾವಂ ತದ್ಭವತಿ ಎನ್ನುವಂತೆ ಆಕೆಯನ್ನ ಮನೆಗೆ ಕರೆದು ಅಲಂಕರಿಸಿ ಪೂಜಿಸಿ ಮಂಗಲ ದ್ರವ್ಯಗಳನ್ನು ಸಮರ್ಪಿಸುವಂಥ ನಮ್ಮ ಶ್ರೇಷ್ಠ ಪರಂಪರೆಯಲ್ಲಿ ಭಾರತೀಯ ನಾರಿ ಜೀವನದ ಅಪೂರ್ವ ಭಾವ ಸಂಪತ್ತು ಅಡಕವಾಗಿದೆ. ಆ ಪಾವನ ಪೂಜಾ ಭಾವವನ್ನು ಹೊತ್ತ ಗೀತೆ ಪೂಜಿಸಿದಳು ಗೌರಿಯ.

ಗೌರಿ ಶುಭ್ರವರ್ಣದ ಸೌಮ್ಯತೆಯಷ್ಟೇ ಅಲ್ಲ, ಪ್ರಖರ ಶಕ್ತಿಯ ಪ್ರತೀಕವೂ ಕೂಡ. ಆಕೆ ಶಿಷ್ಟ ಪರಿಪಾಲಿನಿ, ದುಷ್ಟ ಸಂಹಾರಿಣಿ, ಮಾತೃಸ್ವರೂಪಿಣಿ, ಮಹಾಶಕ್ತಿ ಚಂಡಿಕೆಯಾಗಿ ಪ್ರಕಾಶಿಸುವಂಥ ಆ ತಾಯ ಮಡಿಲಲ್ಲಿ ನಮ್ಮ ದೀನತೆಯ ಬೇಡಿಕೆ ಅವಳ ಕರುಣಾಪಾಂಗ ದೃಷ್ಟಿಗಾಗಿ. ಪುಣ್ಯ ಕಟಾಕ್ಷ ಭಕ್ತ ಮನಸ್ಸಿನ ಹೃದಯ ಸ್ಪಂದನ.

ಗೌರಿ ಹಬ್ಬ ಅಂದ ಕೂಡಲೇ ಮೊರದ ಬಾಗಿನ ಅಥವಾ ವಾಯಿನ ಅನ್ನುವಷ್ಟು ವಿಶೇಷತೆ, ಅವೆರಡಕ್ಕೂ ಅನ್ವರ್ಥವನ್ನ ಅನನ್ಯತೆಯನ್ನ ಕಲ್ಪಿಸುವಂತಹ ವಿಶೇಷತೆ ಇಲ್ಲಿದೆ. ಇದು ಕೇವಲ ಮಂಗಲ ದ್ರವ್ಯಗಳ ವಿನಿಮಯವಲ್ಲ, ಸೌಭಾಗ್ಯದ, ಸೌಹಾರ್ದದ, ಮಂಗಲಾಶಯಗಳ ಪರಸ್ಪರ ವಿನಿಮಯ, ಸ್ನೇಹ ಸಮ್ಮಿಲನ. ಒಬ್ಬರ ಒಲವು ಮತ್ತೊಬ್ಬರ ಗೆಲುವಾಗಲಿ, ಅವರ ಗೆಲುವು ಇವರ ನಲಿವಾಗಲಿ, ಎಲ್ಲರೂ ಒಂದಾಗಿ ಹರ್ಷಿಸಿ ಸ್ವಸ್ಥ ಸಮಾಜ ನಿರ್ಮಾಣವಾಗಲಿ, ನಮ್ಮ ಹೃದಯದ ಅಂಗಳಗಳಲ್ಲಿ ಪ್ರಚಂಡರಾಗಿ ಸಂಚರಿಸುವಂಥ ಕಾಮ ಕ್ರೋಧಾದಿ 6 ರಾಕ್ಷಸರ ಸಂಹಾರವಾಗಲಿ, ಎಲ್ಲೆಡೆ ನಲಿವೇ ತುಂಬಿರಲಿ, ತನ್ಮೂಲಕ ಸುದೃಢ ರಾಷ್ಟ್ರ ನಿರ್ಮಾಣವಾಗಲಿ ಎನ್ನುವ ಉದಾತ್ತ ಭಾರತೀಯ ಜೀವನ ದೃಷ್ಟಿಯೇ ಇದರ ಅಂತಃಸತ್ವ.

ಮಾತೃದೇವೋ ಭವ ಎನ್ನುತ್ತ ಮಾತೆಗೆ ಮೊದಲ ಆದ್ಯತೆಯ ಗೌರವ ಸ್ಥಾನವನ್ನು ಕೊಟ್ಟಿದೆ ನಮ್ಮ ಸಂಸ್ಕೃತಿ. ಮಾತೃತ್ವವೆಂದರೆ ಅದು ಸೃಷ್ಟಿಯ ಚಿರಂತನ ಚೈತನ್ಯ. ಮಡಿಲು ತುಂಬುವುದು ಎಂದರೆ ಕೇವಲ ಸಂತಾನ ಪ್ರಾಪ್ತಿಯಲ್ಲ, ಅದು ಪ್ರೀತಿ ಸಂತೋಷ ಸೌಭಾಗ್ಯಗಳ ಸುಧಾವರ್ಷ. ತಾಯಿಯ ಆಶೀರ್ವಾದದಿಂದ ಜೀವನ ಹೇಗೆ ಪರಿಪೂರ್ಣವಾಗುತ್ತದೆಯೋ ಹಾಗೆ ಜಗನ್ಮಾತೆ ಗೌರಿಯ ಕರುಣಾಕಟಾಕ್ಷದಿಂದ ಪ್ರತಿಯೊಂದು ಮನೆಯೂ ಮನವೂ ಕ್ಷೇಮ ಮಂಗಳಗಳಿಂದ ಕಂಗೊಳಿಸಲಿ. ನಾ ನಿನ್ನ ಮಡಿಲ ತುಂಬುವೆ ದೇವಿ, ನೀ ಎನ್ನ ಒಡಲ ತುಂಬು ಎನ್ನುವ ಪ್ರಾರ್ಥನೆಯೊಂದಿಗೆ

ಭಾದ್ರಪದ ಮಾಸದ ಶುಭ ಪರ್ವದಲ್ಲಿ ಗೌರಿದೇವಿಯನ್ನ ತವರು ಮನೆಗೆ ಆಹ್ವಾನಿಸಿ ಮಂಗಲ ಸ್ನಾನ, ಅಲಂಕಾರ, ಪುಷ್ಪಾರ್ಚನೆ, ನೈವೇದ್ಯ, ಬಾಗಿನ, ಆರತಿ ಹೀಗೆ ಮುಂತಾದ ಅನೇಕ ವಿಧಿ ವಿಧಾನಗಳಿಂದ ಪೂಜಿಸುವ ಸಂಪ್ರದಾಯ ನಮ್ಮ ಸ್ತ್ರೀ ಸಂಕುಲದ ಮಹಾಭಾಗ್ಯವೇ ಸರಿ. ಗೌರಿ ಮಂಗಲದಾಯಿನಿ, ಶಿವಶಕ್ತಿ ಸ್ವರೂಪಿಣಿ, ಜ್ಯೋತಿರ್ಮಯಿ. ಆ ಪರಂಜ್ಯೋತಿಗೆ ಆತ್ಮಜ್ಯೋತಿಯ ದ್ಯೋತಕವಾಗಿ ದೀಪಜ್ಯೋತಿ ಬೆಳಗಿಸುತ್ತ ಕುಂದಣದ ಕಾಂತಿಯ ಪ್ರಕಾಶ ಕೂಡಿದ ಆರತಿಯ ನೆತ್ತುತ್ತ ದೂರೀಕರೋತು ದುರಿತಂ ಗೌರೀಚರಣ ಪಂಕಜಂ ಎಂಬ ನಂಬುಗೆಯ ಪ್ರಾರ್ಥನೆಯೊಂದಿಗೆ ತಾಯ ಅಡಿಕಂಜಗಳಿಗೆ ನೆತ್ತಿಯನ್ನೊತ್ತುತ್ತಾ ಪ್ರಾರ್ಥಿಸೋಣ.

ಕೇಳಿದರಲ್ಲ ಈ ಗೀತೆಯ ನಾದಾಮೋದವನ್ನ? ಹಾ, ಆಮೋದ ಅಂದ ಕೂಡಲೇ ಹಬ್ಬಗಳಲ್ಲಿ ನಮ್ಮ ಸಂಭ್ರಮವನ್ನ ನೂರ್ಮಡಿಗೊಳಿಸುವಂಥ ಮಂಗಲ ಕಲಶ, ಹಸಿರು ತೋರಣ, ಭಾವದೈಸಿರಿಯ ರಂಗೋಲಿ, ಪುಷ್ಪಾಲಂಕಾರ, ದೀಪ ಪ್ರಜ್ವಲನ ಎಲ್ಲವೂ ಥಟ್ಟನೆ ನೆನಪಾಗುತ್ತದೆ. ಇವೆಲ್ಲವುಗಳ ಜೊತೆಗೆ ನಮ್ಮ ಮನೆ ಮನಗಳನ್ನು ಶುದ್ಧೀಕರಿಸಿಕೊಂಡು ಆತ್ಮೀಯತೆಯಿಂದ ಆಹ್ವಾನ ಮಾಡಿದರೆ ಎಲ್ಲೋ ದೂರದ ಲೋಕದಲ್ಲಿ ನಿಹಿತವಾಗಿರುವ ದೈವತ್ವ ಎಂದೆನಿಸದೆ ನಮ್ಮ ಭಕ್ತಿ ಪರಾಕಾಷ್ಠೆಗೆ ಒಲಿದ ಆತ್ಮೀಯ ಆತ್ಮಬಂಧುವಾಗಿ ಗಣಪ ಆಗಮಿಸುತ್ತಾನೆ.

ಸ್ವಾಮಿ ಚಿತ್ತೈಸಿದರೆ ಏನೆಲ್ಲ ಸಂಭ್ರಮಗಳಿಂದ ಬರಮಾಡಿಕೊಳ್ಳಬಹುದು. ನಮ್ಮ ಭಕ್ತಿಯೇನು, ಭಾವವೇನು, ಈ ದಿನ ನಮ್ಮ ಮನೆಗೆ ಬಂದಿರುವಂತಹ ಗಣಪತಿಯನ್ನ ಯಾವ ಯಾವ ರೀತಿಯಲ್ಲಿ ನಾವೆಲ್ಲ ಸಂಭ್ರಮಿಸಿ ಸಮರ್ಚಿಸುತ್ತಿದ್ದೇವೆ.

ಗಣೇಶೋತ್ಸವ ಅಂದರೆ ಅದು ಮಂಗಲ ನಾಮಸ್ಮರಣೆಯ ಉತ್ಸವವೂ ಹೌದು. ಓಂ ಗಂಗಣಪತಯೇ ನಮೋ ನಮಃ ಎನ್ನುವ ಮಂತ್ರೋಚ್ಚಾರದಲ್ಲಿ ವಿನಾಯಕನ ಪ್ರಾರ್ಥನೆಯೊಂದಿಗೆ ಕಾರ್ಯಸಿದ್ಧಿಯ ಆಶಯವೂ ಆತ್ಮಸಮರ್ಪಣೆಯ ಭಾವವೂ ಸೊಗಯಿಸಿ ಮೇಳೈಸಿದೆ. ಆ ಎಲ್ಲ ಭಾವದೆಳೆಗಳನ್ನು ಪೋಣಿಸುತ್ತಾ ಗಣಪನಿಗೆ ನಮೋ ನಮೋ ಎನ್ನೋಣ.

ಗೌರಿ ಗಣೇಶ ಹಬ್ಬಗಳ ಈ ಮಂಗಲಮಯ ಗೀತಯಾತ್ರೆಯ ನಿರ್ಮಲತೆಯ ಸಂಕೇತವಾದ ಮುತ್ತು, ಅಮೂಲ್ಯ ಸಂಪತ್ತಿನ ದ್ಯೋತಕ ರತ್ನ, ಸಮೃದ್ಧಿ ಸಂಕೇತವಾದ ಪಚ್ಚೆ, ದೀಪ್ತಿಯ ಸಂಕೇತವಾದ ಹವಳ, ಎಲ್ಲಕ್ಕೂ ಮೀರಿದ ಸರ್ವ ಸಂಪತ್ತು ನಿರ್ಮಲ ಭಕ್ತಿ ತುಂಬಿದ ಹೃದಯ, ಇವೆಲ್ಲವನ್ನ ಒಂದೇ ಆವಲಿಯಲ್ಲಿ ಪೋಣಿಸಿ ಮುತ್ತು ರತ್ನ ಪಚ್ಚೆ ಕೆಂಪುಗಳಿಂದ ಅಲಂಕರಿಸಿದಂಥ ಭಕ್ತ ಮಾನಸ ಜ್ಯೋತಿಯ ತಾಯ ಪಾದ ಪದ್ಮಗಳಲ್ಲಿ ಸಮರ್ಪಣೆ ಮಾಡುತ್ತಾ ಈ ಪಾವನ ಗೀತ ಮಾಲಿಕೆಯ ಮುಂದಿನ ಭಾವದಿಳೆಯನ್ನ ಸಂಭ್ರಮಿಸೋಣ.

ಮಂಗಲ ಸ್ಮರಣೆಯೊಂದಿಗೆ ಆರಂಭವಾದ ಈ ಸಂಗೀತಯಾನ ಗಣನಾಥನ ಪಾದಾರವಿಂದಗಳಿಗೂ ಗೌರಿದೇವಿಯ ಸೌಮ್ಯ ಸಾನ್ನಿಧ್ಯಕ್ಕೂ ನಮ್ಮ ಪ್ರೀತಿ ಭಕ್ತಿಗಳನ್ನು ಸಮರ್ಪಿಸಿದೆ. ಶಂಕರಿಯ ಕರುಣಾಲವಾಲದಲ್ಲಿ ಪಾವನಗೊಂಡು ಸೌಭಾಗ್ಯ ಸಮೃದ್ಧಿಗಳ ಮಂಗಳ ಕಾಮನೆಯೊಂದಿಗೆ ಆರತಿಯ ದಿವ್ಯ ಜ್ಯೋತಿಯಲ್ಲಿ ಸಂಪನ್ನತೆಯನ್ನು ಕಂಡಿದೆ. ಗೌರಿ ಗಣೇಶರ ಅನುಗ್ರಹದಿಂದ ನಮ್ಮ ಸಕಲ ವಿಘ್ನಗಳು ಕಳೆದು ಹೋಗಲಿ, ಸರ್ವತ್ರ ಮಂಗಳವಾಗಲಿ, ಕುಟುಂಬಗಳಲ್ಲಿ ಪ್ರೀತಿ ಸೌಹಾರ್ದ ಕ್ಷೇಮ ಸಮೃದ್ಧಿಗಳು

ಗಣಪತಿರ್ ಮಂಗಲಂ ದದ್ಯಾತ್ ಗೌರೀ ಸೌಭಾಗ್ಯಮಾವಹೇತ್ ಶಿವಶಕ್ತಿ ಸದಾ ಪಾತಾಂ ಸರ್ವಮಂಗಲಮಸ್ತು ನಃ ಎನ್ನುವ ಮಂಗಲಾಶಯದೊಂದಿಗೆ ಈ ವಿಶೇಷ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುತ್ತಿದ್ದೇವೆ.

0: ಗೌರೀ ದೇವಿಗೆ ಜಯವಾಗಲಿ, ಗಣಪತಿಗೆ ಜಯವಾಗಲಿ. ಗಣಪತಿ ಬಪ್ಪ ಮೋರಯ್ಯ, ಮಂಗಲಮೂರ್ತಿ ಮೋರಯ್ಯ, ಶ್ರೀಮಾತ್ರೇ ನಮಃ.
1: ಗೌರಿ ಸುತ ಗಾನಾಮೃತ. ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ವಿಶೇಷ ಸಂಗೀತ ರೂಪಕ ಕೇಳಿದಿರಿ. ರಚನೆ ರೂಪಶ್ರೀ ಮಧುಸೂದನ್, ಸಂಗೀತ ಚಂದ್ರಿಕಾ ಬದ್ರಿನಾಥ್, ಗಾಯನ ಭೂಮಿಕಾ ಭಾರದ್ವಾಜ್, ಶ್ರುತಿ ಬಿಎನ್, ಶ್ರುತಿ ಶಿವಪ್ರಕಾಶ್, ಚಂದ್ರಿಕಾ ಎಸ್, ಬಿಎಸ್ ನಿರಂಜನ್ ಮತ್ತು ಫಣಿರಾಜ್ ಶಿವಶಂಕರ್. ವಾದ್ಯ ಸಹಕಾರದಲ್ಲಿ ವೀಣೆ ಡಾಕ್ಟರ್ ಎಂಆರ್ ಮಂಜುಳಾ, ತಬಲಾ ಡಿ ಕಾರ್ತಿಕ್, ಕೀಬೋರ್ಡ್ ಬಿಆರ್ ಪ್ರಕಾಶ್, ರಿದಮ್ ಪ್ಯಾಡ್ ವೆಂಕಟೇಶ್ ನಾಯ್ಡು, ಧ್ವನಿ ಮುದ್ರಣ ಹಾಗೂ ಸಂಕಲನ ಜಿ ಪುಷ್ಪಲತಾ, ನಿರ್ಮಾಣ ಕೆಎಲ್ ರಾಜೇಶ್ವರಿ ಹಾಗೂ

0: ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಗಣೇಶ ಬಂದ ಕಾಯಿ ಕಡುಬು ತಂದ. ಹಿನ್ನೆಲೆ ಗಾಯಕ ಬದ್ರಿ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳಿ ವಿಶೇಷ ಕಾರ್ಯಕ್ರಮ.
3: ಆತ್ಮೀಯ ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರಗಳು. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿನ್ನ ಮನೆವರೆಗೂ ಜೊತೆಯಲ್ಲಿ ನಾನು ಬರಬಹುದೇ? ನೋಡಿ, ಹೀಗಂತ ಕೇಳ್ತಾ ಕೇಳ್ತಾನೆ ಪ್ರೀತಿಯಿಂದ ಎಲ್ಲ ಕೇಳುಗರ ಮನೆ ಮನಗಳಿಗೆ ಲಗ್ಗೆ ಹಾಕಿದವರು ನಮ್ಮ ಪ್ರೀತಿಯ ಹಿನ್ನೆಲೆ ಗಾಯಕರಾದಂತಹ ಬದ್ರಿ ಪ್ರಸಾದ್ ಅವರು ಇವತ್ತು ನಿಮ್ಮನೆಗೆ ಬರ್ತಾ ಇದ್ದಾರೆ. ಹೇಗೆ ಅಂತೀರಾ? ಆಕಾಶವಾಣಿ ಮೂಲಕ ಈಗ ನಮ್ ಜೊತೆಯಾಗಿದ್ದಾರೆ, ಆಕಾಶವಾಣಿ ಸ್ಟುಡಿಯೋದಲ್ಲಿದ್ದಾರೆ. ಗಣೇಶ ಹಬ್ಬದ ಯಾವೆಲ್ಲ ವಿಷಯಗಳನ್ನ ವಿಶೇಷವಾಗಿ ನಿಮ್ ಮುಂದೆ ತರ್ತಾರೆ, ಬನ್ನಿ ಕೇಳೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಬದ್ರಿ ಪ್ರಸಾದ್ ಅವರೇ.
4: ಹೇಮಾ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಿಮಗೂ, ನಮ್ಮ ಆಕಾಶವಾಣಿ ಶ್ರೋತೃಗಳಿಗೆ ಇಬ್ಬರಿಗೂ ಸಹಿತ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.
3: ಧನ್ಯವಾದ ಸರ್. ಗಣಪತಿಯ ಪ್ರಾರ್ಥನೆಯೊಂದಿಗೆ ಈ ದಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ನಿಮ್ಮ ಧ್ವನಿಯಲ್ಲಿ ಒಂದು ಗಣೇಶನನ್ನ ಸ್ತುತಿಸ್ತಾ ನಮ್ಮ ಕೇಳುಗರೆಲ್ಲರಿಗೂ ಕೂಡ ಹಬ್ಬದ ವಿಷಯಗಳನ್ನ ತಿಳಿಸ್ಬಿಡಿ ಸರ್.
4: ಖಂಡಿತ. ನಾನು ಮುಖಪುಟ ಅನ್ನೋ ಸಿನಿಮಾಗೆ ಅಜಂ ನಿರ್ವಿಕಲ್ಪಂ ಅಂತ ರೂಪಾಯಿಯವರದು ಸಿನಿಮಾ ಅದು, ಮುಖಪುಟ. ಸೊ ಆ ಸಿನಿಮಾದಲ್ಲಿ ಅಜಂ ನಿರ್ವಿಕಲ್ಪಂ ಅನ್ನೋ ಒಂದು ಹಾಡು ಹೇಳಿದ್ದೀನಿ. ಸೊ ಅದರದ್ದು ಒಂದು 4 ಸಾಲು ಹಾಡಕ್ಕೆ ಇಷ್ಟಪಡ್ತೇನೆ.

0: ಧನ್ಯವಾದ ಸರ್. ನಿಮ್ಮನ್ನ ನೋಡಿದ್ರೇನೆ ಈಗಾಗ್ಲೇ ಹಬ್ಬ ಆಚರಣೆ ಮಾಡ್ಕೊಂಡೇ ಬಂದಿದ್ದೀರಾ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹೇಗೆ ಆಚರಿಸಿದ್ರಿ ಸರ್?
1: ಗೌರಿ ಗಣೇಶ ಹಬ್ಬ ಅಂದ್ರೇನೆ ಸಡಗರ ಸಂಭ್ರಮ ಅಲ್ವಾ? ಸೊ ಹಾಗಾಗಿ ಒಂದ್ ತಿಂಗಳ ಮುಂಚೆನೆ ನಮ್ಗೆ ಸಂಭ್ರಮ ಶುರುವಾಗ್ಬಿಟ್ಟಿರುತ್ತೆ. ಅಂದ್ರೆ ಹಿಂದಿನ ದಿನ ಹೋಗಿ ಗೌರಿ ಗಣೇಶನೆಲ್ಲ ತಗೊಂಬಂದು ಬಾಳೆಕಂದು ಮಾವಿನ ಸೊಪ್ಪು ಎಲ್ಲ ತಂದು ಅದಕ್ಕೆಲ್ಲ ಅಲಂಕಾರ ಮಾಡಿ ಬೆಳಗ್ಗೆನೆ ಹಬ್ಬ ಆಚರಣೆ ಮಾಡಿಕೊಂಡು ಇವಾಗ ನಿಮ್ ಸ್ಟುಡಿಯೋಗೆ ಬಂದಿದ್ದೀನಿ.
0: ಹಬ್ಬದ ಶಾಪಿಂಗ್ಗೆ ನೀವೇ ಹೋಗ್ತೀರಾ?
1: ಖಂಡಿತ, ನಮ್ಮನೆ ಎಲ್ಲಾ ಅತಿಥಿಗಳು ಬರ್ತಾನೆ ಇರ್ತಾರೆ. ಸೊ ನಾ ಹೋಗ್ತಾ ಇರೋ, ನಾನು ಬರ್ತೀನಿ ನಿಮ್ ಜೊತೆ. ಓಕೆ ಬನ್ನಿ. ಸೊ ಒಟ್ಟಿಗೆ ಹೋಗ್ಬಿಟ್ಟು
0: ನಾವೇ ಹೋಗಿ ಅದನ್ನೆಲ್ಲ ಆರಿಸಿ ತರೋದಿದೆಯಲ್ಲ, ಅದೇ ಒಂಥರ ಖುಷಿ.
1: ಹಬ್ಬ ಖುಷಿಗಿಂತ ಇನ್ಯಾವುದು.
0: ನಾವೇ ಹೋಗಿ ತಂದಾಗ ಅದು ಇಮ್ಮಡಿ ಆಗತ್ತೆ. ಹಾಗೆ ಗಣೇಶನ ಮೂರ್ತಿ ತರೋದ್ರಲ್ಲೂ ಕೂಡ ನೀವು ಪರ್ಟಿಕ್ಯುಲರ್?
1: ಹಾ, ಪರ್ಟಿಕ್ಯುಲರ್. ಯಾಕೆಂತಂದ್ರೆ ಇವಾಗ ಸುಮಾರು ಐಡಲ್ಸ್ ಇಟ್ಟಿರ್ತಾರ, ಮೂರ್ತಿಗಳಿರುತ್ತೆ, ಅದರಲ್ಲಿ ಒಂದ್ ಗಣೇಶ ಮಾತ್ರ ನನ್ ತಗೋ ಅಂತಾನೆ.
0: ಹೌದು.
1: ಸೊ ಆ ಕರೆ ಬಂದ ತಕ್ಷಣನೇ ತಗೊಂಡು.
0: ಎಷ್ಟು ಚೆನ್ನಾಗಿ ಹೇಳಿದ್ರಿ ನೋಡಿ, ಕಣ್ಣಿಗೆ ಅಂದವಾಗಿ ಕಾಣಿಸುವಂತ ಗಣೇಶ ಅಲ್ಲ, ನನ್ನ ಕರ್ಕೊಂಡು ಹೋಗು ಅಂತ ಹೇಳಿ ಹೇಳೋ ಗಣೇಶ ನೀವು ತಗೊಂಡ್ ಬರ್ತೀರಾ ಅಂತ ನೋಡಿ ಅಲ್ವಾ. ಗಣೇಶನ ಅನುಗ್ರಹ ಅಲ್ಲಿಂದಾನೆ, ಕರ್ಕೊಂಡು ಹೋಗಪ್ಪ ಬರ್ತೀನಿ ನಿಮ್ ಮನೆಗೆ.
1: ಅವನ ಅನುಗ್ರಹ ಇಲ್ದೇ ಇದ್ರೆ ಯಾವ ಒಂದು ಹುಲ್ಕಡ್ಡಿನೂ ಅಲ್ಲಾಡಲ್ಲ. ಹಾಗೆ ಅವನ ಆಶೀರ್ವಾದ ಸದಾ ಎಲ್ರ ಮೇಲೂ ಇರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ.

0: ಗಣೇಶ ಹಬ್ಬ ಅಂದ್ರೆ ಸ್ಪೆಷಲ್, ಅದರಲ್ಲೂ ಗಣೇಶ ಅಂತ ಹೇಳಿದ್ರೆ ಮಕ್ಕಳ ದೇವರು ಅಂತ ಹೇಳಿ ಅಲ್ವಾ. ಗಣೇಶನ ಹಬ್ಬ ಅಂತ ಹೇಳಿದ್ರೆ ಒಂದ್ ಕ್ಷಣ ಎಲ್ಲೋ ನಾವು ಬಾಲಿ ಕೊಟ್ಟೋಗ್ತೀವಿ, ನಾವೆಲ್ಲ ಹೇಗೆಲ್ಲ ಆಚರಣೆ ಮಾಡಿದ್ವಿ ಅನ್ನೋಂಥದ್ದೆಲ್ಲ ಅವಾಗ ನಮ್ಮ ಮನ್ಸಿಗೆ ಬಂದ್ಬಿಡತ್ತೆ. ನೀವು ಕೂಡ ನಿಮ್ ಬಾಲ್ಯದಲ್ಲಿ ಹೇಗೆ ಆಚರಣೆ ಮಾಡ್ತಾ ಇದ್ರಿ, ಅವಾಗೆಲ್ಲ ಯಾವ್ಯಾವ ವಿಶೇಷ ಇರ್ತಾ ಇತ್ತು ಅಂತ ಹೇಳಿ ನೆನ್ಪಿಸ್ಕೊಳ್ಳೋದಾದ್ರೆ ಈ ದಿನ
1: ಬಾಲ್ಯದಲ್ಲಿ ನೆನ್ಪಿಸ್ಕೊಳ್ಳೋದಾದ್ರೆ ನಾವು ನಮ್ಮ ರೋಡ್ ನಲ್ಲೆಲ್ಲ ಗಣೇಶ ನೆಡ್ತಾ ಇದ್ವಿ.
0: ಇದೇ ವಿಶೇಷ.
1: ಅದೇ ವಿಶೇಷ. ಅವಾಗ ಏನು ಸಡಗರ ಅಂದ್ರೆ, ನಮ್ಮನೆಗೆ ಗಣೇಶ ತಗೊಂಬರೋದಲ್ದೆ ನಮ್ ರೋಡ್ಗೆ ದೊಡ್ಡ ಗಣೇಶ ತರಬೇಕು ಅಂತ. ಅವಾಗ ಮಾರ್ಕೆಟ್ಗೋ ಎಲ್ಲೋ ಹೋಗಿ ಎಲ್ಲಿಟ್ಟಿರ್ತಾರೋ ಅಲ್ಲಿ ನೋಡ್ಕೊಂಡು ಅದನ್ನ ಒಂದು ಟೆಂಪೋನಲ್ಲೋ ಒಂದು ವ್ಯಾನಲ್ಲೋ ತಗೊಂಡ್ ಬಂದು ಅದನ್ನೆಲ್ಲ ಅಲಂಕರಿಸಿ ಅಲ್ಲಿಗೆಲ್ಲ ಈ ಕಡೆ ಆ ಕಡೆ ಒಳ್ಳೆ ಪರ್ವತಗಳ ತರ ಇರೋ ತರ ಆ ತರದೆಲ್ಲ
0: ಯಾವ ರೋಡಿನ ಗಣೇಶ
1: ಚೆನ್ನಾಗಿರುತ್ತೆ, ಆಮೇಲೆ ಲೈಟಿಂಗ್ ಹೆಂಗಿರುತ್ತೆ ರಾತ್ರಿ ಹೊತ್ತು ಆ ತರ. ಅಂಡ್ ಅವತ್ತಿನ ದಿನ ಏನ್ ವಿಶೇಷ ಅಂದ್ರೆ, ಎಷ್ಟು ಜಾಸ್ತಿ ಮನೆಗಳಿಗೆ ನಾವು ಹೋಗಿ ಗಣೇಶ ನೋಡ್ತೀವಿ ಅಂತ, ಗೌರಿ ಗಣೇಶ ನೋಡ್ತೀವಿ ಅಂತ ನಾವು ಲೆಕ್ಕ, ಮಿನಿಮಮ್ ಟು ಮಿನಿಮಮ್ 101 ಅಂತ ಹೋಗ್ಲೇಬೇಕು, 101 ಗಣೇಶ ನೋಡ್ಲೇಬೇಕು ಅಂತ.
0: ಎಲ್ಲ ಸ್ನೇಹಿತರೆಲ್ಲ ಗುಂಪು ಕಟ್ಕೊಂಡು ಹೋಗ್ತಾ
1: ಎಲ್ಲ ಒಟ್ಟಿಗೆ, ಅವಾಗ ಚಿಕ್ಕ ಚಿಕ್ಕವರು ಎಲ್ಲ ಹೋಗ್ತಿರ್ತಿದ್ವಿ. ಅಲ್ಲಿಗೆ ಹೋಗ್ಬಿಟ್ಟು, ಆಂಟಿ ನಿಮ್ಮ ಮನೇಲಿ ಗಣೇಶ ಇಟ್ಟಿದ್ದೀರಾ? ಹ್ಞೂ ಬಿಟ್ಟಿದ್ದೀವಿ ಬನ್ನಿ. ಸೊ ಅಲ್ಲಿ ಹೋದ ತಕ್ಷಣ ಅವರೇನೋ ಇದು ಚರ್ಪ್ ಮಾಡಿರೋರು, ಆ ಚರ್ಪ್ ಎಲ್ಲ ಕೊಡೋರು, ಅಲ್ಲಿ ತಿನ್ಕೊಂಡು ಗಣೇಶನ್ ನಮಸ್ಕಾರ ಹಾಕಿ.
0: ಗಣೇಶನ್ ನೋಡೋದ್ ಒಂದ್ ಖುಷಿ, ಆದ್ರೆ ಆ ಚರ್ಪ್ ತಿನ್ನೋದು
1: ಇನ್ನೊಂದು ಖುಷಿ. ಆಮೇಲೆ ಪಾಪ ಅವರೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋರೆಲ್ಲ ಹುಡುಗರು ಬರ್ತಾರೆ ಅಂತ, ಅವರು ಕಡುಬು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋರು, ನಾವು ಅಲ್ಲಿಗೆ ಇಸ್ಕೊಂಬಿಟ್ಟು ಒಂದ್ ನಮಸ್ಕಾರ ಮಾಡ್ಬಿಟ್ಟು ಗಣೇಶಂಗೆ ಮುಂದಿನ.
0: ಸೊ ಗಣೇಶನ್ಗೂ ಕಡುಬು, ಗಣೇಶನ್ ನೋಡಕ್ ಹೋದ್
1: ಮಕ್ಳಿಗೂ ಕಡುಬು.
0: ಆಮೇಲೆ ಅವಾಗೆಲ್ಲ ಗಣೇಶನ್ ಹಬ್ಬ ಅಂತ ಹೇಳಿದ್ರೆ ಈ ಹಾಡ್ ಹೇಳೋದು, ತಮಟೆ ಶಬ್ದ, ಅದಕ್ಕೆ ಡಾನ್ಸ್ ಅವೆಲ್ಲ ಇರ್ತಾ ಇತ್ತು. ನೀವು ಕೂಡ ಅದೆಲ್ಲ ಮಾಡಿದೀರಾ?
1: ಅಂದ್ರೆ ಇದು ವಿಸರ್ಜನೆ ಟೈಮಲ್ಲಿ, ವಿಸರ್ಜನೆ ಟೈಮ್ನಲ್ಲಿ ನಾ ಹೇಳದ್ನಲ್ಲ ನಿಮ್ಗೆ, ಒಂದ್ ಟೆಂಪೋನಲ್ಲೋ ಅಥವಾ ಒಂದ್ ವ್ಯಾನಲ್ಲೋ ಇಟ್ಕೊಂಡ್ಬಿಟ್ಟು ಗಣೇಶನ, ಅವಾಗ ಜೋರ ಗಣೇಶ ಬಂದ ಕಾಯಿ ಕಡುಬು ತಿಂದ ಅಂತೆಲ್ಲ ಹೇಳ್ಕೊಂಡು ಅವಾಗ ಎಲ್ಲ ಜೋರಾಗಿ ಗಲಾಟೆ ಮಾಡ್ಕೊಂಡು ಸಂಭ್ರಮ ಅದು. ಆಮೇಲೆ ಎಲ್ಲ ಯಾರ್ಯಾರು ರೋಡಲ್ಲಿ ಹೋಗ್ತಿರ್ತಾರೋ ಎಲ್ಲ ನಮ್ ಗಣೇಶ ಎಲ್ಲ ನೋಡ್ಕೊಂಡು ಎಲ್ಲ ಕೈ ಮುಕ್ಕೊಂಡು
0: ಖುಷಿ ಅಲ್ವಾ, ನಮ್ ಕಡೆ ನೋಡ್ತಾ ಇದಾರೆ ಖುಷಿ.
1: ಆಮೇಲೆ ನೋಡಿ ನಮ್ ಗಣೇಶ ಹೆಂಗಿದೆ ಅಂತ. ಅವಾಗ

0: ಅಲ್ಲೇ ನನಗೆ ಇವತ್ತಿಗೂ ಜ್ಞಾಪಕ ಇದೆ, ಅಲ್ಲೇ ಸ್ಪಾಟ್ ನಲ್ಲೇ ಲಿರಿಕ್ಸ್ ಸುಮ್ನೆ ಏನ್ ಬರುತ್ತ ಸುಮ್ನೆ, ಅಲ್ಲಿ ನೋಡು ಗಣೇಶ ಅಂತ, ಇಲ್ಲಿ ನೋಡು ಗಣೇಶ ಆತರ ಎಲ್ಲ ಹೇಳ್ಕೊಂಡು ತುಂಬಾ ಚೆನ್ನಾಗಿರೋದು, ಒಂಥರ ಎಲ್ಲ ಹೋಮ್ಲಿ ಆಗಿರೋದು. ಯಾಕಂದ್ರೆ ಇಡೀ ನನ್ನ ಸ್ನೇಹಿತರು ಎಲ್ಲರೂ ಎಲ್ಲ ಚೆನ್ನಾಗಿರೋದು. ಇಟ್ ವಾಸ್
1: ಗಣೇಶನ್ ಹಬ್ಬ ಅಂತ ಹೇಳಿ ಮಾಡುವಾಗ ಈ ಮಂಗಳಾರತಿ ಸಮಯದಲ್ಲಿ ಎಲ್ಲ ಒಂದ್ ಹಾಡ್ ಹೇಳಿ, ಗಣಪತಿ ಹಾಡ್ ಹೇಳಿ ಅಂತ ಹೇಳ್ತಾರಲ್ವಾ, ಆ ಸಮಯದಲ್ಲೆಲ್ಲ ನೀವ್ ಹಾಡ್ತಾ
0: ಇದ್ರಾ? ನನ್ಗೆ ಅವಾಗೆಲ್ಲ ಸ್ಟೇಜ್ ನಲ್ಲಿ ನೀವು ಹಾಡ್ಲೇಬೇಕು ಹಾಡ್ಲೇಬೇಕು ಅಂತ ಒಂದು ಕಾರ್ಡ್ಲೆಸ್ ಕೊಟ್ಟು.
1: ಸೊ ಅವಾಗಿಂದನೇ ಎಲ್ಲರಿಗೂ ಗೊತ್ತಿತ್ತು.
0: ಹೌದು, ಚಿಕ್ಕ ವಯಸ್ಸಿಂದ.
1: ಎಷ್ಟು ವಯಸ್ಸಿಗೆ ಶುರು ಮಾಡಿದ್ರಿ ನೀವು ಹಾಡ್
0: ಹೇಳೋದು? ನನ್ನ ಜ್ಞಾಪಕ ಇದ್ದಂಗೆ ಲೈಕ್ 3 ಇಯರ್ಸ್ ಇಂದನೇ ಹಾಡಕ್ ಶುರು ಮಾಡಿದ್ದೆ. ಯಾಕೆಂದ್ರೆ ನಮ್ದು ಮ್ಯೂಸಿಕಲ್ ಫ್ಯಾಮಿಲಿ, ನಮ್ಮಅಮ್ಮನೇ ನಂಗೆ
1: ಮೊದಲ
0: ಯಾವಾಗ್ಲೂ ಗುರು. ನಮ್ಮಅಮ್ಮನೆ ಎನ್ ಶಾರದಾ ಅಂತ ಅವ್ರ ಹೆಸರು. ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್. ಅವರು ಆಸ್ಥಾನ ವಿದ್ವಾನ್ ಚಿಂತಲ್ಪಲ್ಲಿ ರಾಮಚಂದ್ರ ರಾವ್ ಅಂತ ಇದ್ರು, ಅವ್ರ ಶಿಷ್ಯೆ ನಮ್ಮಅಮ್ಮ.
1: ನೋಡಿ, ಅವರ ಹೆಸರು
0: ಶಾರದಾ,
1: ಶಾರದೆಯ ಅನುಗ್ರಹ ಅವ್ರ ಮೇಲೆ.
0: ಖಂಡಿತ ಖಂಡಿತ.
1: ಹಂಗಿದ್ರೆ ನಿಮ್ಗೆ ಈ ಸಂಗೀತದ ಮೊದಲ ಪಾಠ ನಿಮ್ ತಾಯಿಯವರಿಂದನೇ?
0: ಖಂಡಿತ, ನಮ್ ತಾಯಿಯಿಂದನೇ. ಹಾಗೆ ಮ್ಯೂಸಿಕ್ ಫ್ಯಾಮಿಲಿ ಅಂತ ಹೇಳದಲ್ಲ, ನಮ್ಮ ಅಕ್ಕನು ಆಕಾಶವಾಣಿ ಸಿಂಗರ್, ಅವ್ರ ಹೆಸರು ಎನ್ ಮೀರಾ ಅಂತ. ಅವರು ಸುಮಾರು ವರ್ಷಗಳೆಲ್ಲ ಆಕಾಶವಾಣಿಲೆಲ್ಲ ಹಾಡಿದ್ದಾರೆ. ಅಂಡ್ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ನಮ್ಮ ಮನೆಯಲ್ಲೇ ನಾವು ಹಾಡುಗಳೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದು ಈ ತರ ಎಲ್ಲ ಮಾಡ್ತಿರ್ತಿದ್ವಿ. ಅಮ್ಮ ಹಂಗೆ ಸಾಹಿತ್ಯ ಎಲ್ಲ ಬರೆಯೋರು, ಹಾಡ್ ರಚಿಸೋರು, ಅದಕ್ಕೆ ರಾಗ ಕೂಡ ಹಾಕಿ ಸೈಮಲ್ಟೇನಿಯಸ್ ಆಗಿ ಆಮೇಲೆ ಹೇಳಿ ತೋರಿಸೋರು, ಇದು ಹೇಳ್ತೀನಿ ನೋಡಿ ಹೆಂಗಿದೆ ಅಂತ. ಅವಾಗ ನಾವೇ ಅದನ್ನೆಲ್ಲ ಕಲ್ತ್ಕೊಂಡು ಆತರ ಸುಮಾರು
1: ಸಂಗೀತದ ವಾತಾವರಣ ನಿಮಗೆ ಮನೆಯಲ್ಲೇ ಇತ್ತು, ಬಳುವಳಿಯಾಗಿ ಹಾಗೆ ಬಂತು. ಜೊತೆಗೆ ನಿಮ್ ಪರಿಶ್ರಮ ಈ ದಿನ ನಿಮ್ಮನ್ನ ಈ ಮಟ್ಟಕ್ಕೆ ತಂದು ನಿಲ್ಸಿರುವಂತದ್ದು
0: ಅಪ್ಪ ಅಮ್ಮನ ಆಶೀರ್ವಾದ, ಹಾಗೆ ದೇವರ ಕೃಪೆ. ಯಾಕೆಂದ್ರೆ ಖಂಡಿತ, ಯಾಕೆಂದ್ರೆ ಎಷ್ಟೋ ಜನ ನಾವು ಏನೋ ಆಗ್ಬೇಕು ಅಂತ ಅನ್ಕೊಂಡಿರ್ತೀವಲ್ವಾ. ನನ್ಗೆ ಸಂತೋಷ ತಂದ್ಕೊಟ್ಟಿರೋದು ಏನಪ್ಪಾ ಅಂತಂದ್ರೆ, ನಾನು ಪ್ಲೇ ಬ್ಯಾಕ್ ಸಿಂಗರ್ ಆಗ್ಬೇಕು ಅಂತ ಅನ್ಕೊಂಡಿದ್ದು ಕಾಲೇಜ್ ಡೇಸ್ ಅಲ್ಲಿ. ಸೊ ಪ್ಲೇ ಬ್ಯಾಕ್ ಸಿಂಗರ್ ಆಗ್ಬೇಕು ಅಂತ ಅನ್ಕೊಂಡಿರೋದನ್ನ ಆದ್ನಲ್ಲ, ಆಗ್ಸಿದ್ರಲ್ಲ ದೇವ್ರು.
1: ಸೊ ನೋಡಿ, ನನ್ನ ಪ್ರಶ್ನೆಗೆ ನೀವು ಉತ್ತರ ಈಗಲೇ ಕೊಟ್ಬಿಟ್ರಿ. ನಾನು ಕೇಳೋಣ ಅನ್ಕೊಂಡಿದ್ದೆ, ಬೈ ಚಾಯ್ಸ್ ಬೈ ಚಾನ್ಸ್ ಅಂತ.
0: ಡೆಫಿನೆಟ್ಲಿ ಬೈ ಚಾಯ್ಸ್,
1: ಇಷ್ಟಪಟ್ಟು ಆಗ್ಬೇಕು ಅನ್ಕೊಂಡ್ರಿ. ಆದ್ರಿ
0: ಇಷ್ಟಪಡೋದು ಒಂದೇ ಅಲ್ಲ, ಇವಾಗ ನಾವ್ ಇಷ್ಟಪಟ್ರು ನಾ ಹೇಳದ್ನಲ್ಲ, ಅವನ್ ತಥಾಸ್ತು ಅಂದ್ರೆ
1: ಖಂಡಿತ
0: ಅಷ್ಟೇ. ಆಮೇಲೆ ಅಪ್ಪ ಅಮ್ಮನ ಆಶೀರ್ವಾದ,
1: ಎಷ್ಟೋ ಜನ ಅನ್ಕೊಂಡಿರ್ತಾರೆ ಆಗಲ್ಲ. ಸೊ ಆ ವಿಷಯದಲ್ಲಿ ನೀವು ಅದೃಷ್ಟವಂತ, ಏನ್ ಅನ್ಕೊಂಡ್ರು ಅದಾಗಿದ್ದೀರಾ.
0: ಖಂಡಿತ.

0: ಬದ್ರಿ ಪ್ರಸಾದ್ ಅವರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮಗೆ.
1: ಥ್ಯಾಂಕ್ ಯು.
0: ನೀವು ಹಿನ್ನೆಲೆ ಗಾಯಕರಾಗಿ ಪಾದಾರ್ಪಣೆ ಮಾಡಿದ ಹೇಗೆ?
1: ಆಕ್ಚುಲಿ ನಾನು ನನ್ನ ಮೊಟ್ಟ ಮೊದಲನೇ ಹಾಡು ಹಿನ್ನೆಲೆ ಗಾಯಕನಾಗಿ ಅಳಿಯ ಅಲ್ಲ ಮಗಳ ಗಂಡ ಅಂತ ಒಂದು ಸಿನಿಮಾ,
0: ಜಗ್ಗೇಶ್ ಅವ್ರ ಸಿನಿಮಾ,
1: ಅದರಲ್ಲಿ ಕಲ್ಯಾಣ್ ಕುಮಾರ್ ಅವರು ಆಕ್ಟ್ ಮಾಡಿದ್ರು. ರಾಜೇಶ್ ರಾಮನಾಥ್ ಅಂತ ಮ್ಯೂಸಿಕ್ ಡೈರೆಕ್ಟರ್, ಸ್ನೇಹಿತರವರು ಅಂಡ್ ಅತ್ಯಂತ ಕ್ಲೋಸ್ ಫ್ರೆಂಡ್ ಕೂಡ, ಅವ್ರು ಕಂಪೋಸ್ ಮಾಡಿದ್ದು. ಈ ಹಾಡ್ನ ದೊಡ್ಡರಂಗೇಗೌಡರು ರಚನೆ ಮಾಡಿದ್ರು. ಯಾವ್ಯಾವ ಸಂಬಂಧ ಹೆಂಗೆಂಗೋ ಏನು ಹಣೆ ಬರಹ ಕಂಡವ್ರು ಯಾರು ಅಂತ ಅದನ್ನ ನಾನು ಟ್ರ್ಯಾಕ್ ಹಾಡಕ್ಕೆ ಅಂತ ಹೋಗಿದ್ದು. ಹಾಡಿದೆ ನಾನು ಆ ಸಾಂಗ್ನ, ಅದೊಂದು ಎರಡು ಸಾಲ್ನ ಹಾಡಕ್ಕೆ ಇಷ್ಟಪಡ್ತೀನಿ. ಸೊ ಹಾಡ್ತೀನಿ ಅದನ್ನು.

ಕಲ್ಯಾಣ್ ಕುಮಾರ್ ಅವರು ಆಕ್ಟ್ ಮಾಡಿದ್ರಂತೆ ಆ ಸಾಂಗ್ಗೆ. ಅಂಡ್ ಆ ಸಾಂಗ್ನ ನಮ್ಮ ಪ್ರೀತಿಯ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಹಾಡಬೇಕು ಅಂತ ಆಗಿತ್ತು. ಕಲ್ಯಾಣ್ ಕುಮಾರ್ ಅವರು ಕೇಳ್ಬಿಟ್ಟು ಯಾರಿದು ಹಾಡಿರೋದು ಸಾಂಗು ಅಂತ ಕೇಳಿದ್ರಂತೆ. ಸರಿ ಹೇಳಿದ್ರಂತೆ ಬದರಿ ಪ್ರಸಾದ್ ಅಂತ ಹಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ವಾಯ್ಸು ಎಕ್ಸ್ಪ್ರೆಷನ್ ಎಲ್ಲ ತುಂಬಾ ಚೆನ್ನಾಗಿದೆ, ಇವ್ರದೇ ಇಟ್ಕೊಳ್ಳಿ ಅಂತ ಹೇಳಿದ್ರಂತೆ ಕಲ್ಯಾಣ್ ಕುಮಾರ್.

0: ಅವರು. ತಕ್ಷಣನೇ ನಾನು ಅದು ಯಾವುದೋ ಒಂದು ಫಂಕ್ಷನ್ ಅಲ್ಲಿದ್ದೆ, ನನಗೆ ರಾಜೇಶ್ ರಾಮನಾಥ್ ಅವರು ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು, ಬದ್ರಿ ಪ್ರಸಾದ್ ಅವರೇ, ಒಂದು ಸಂತೋಷಕರವಾದ ವಿಷಯನ ನಿಮಗೆ ನಿಮ್ಮ ಜೊತೆ ಹಂಚ್ಕೋಬೇಕು, ಅದಕ್ಕೆ ಫೋನ್ ಮಾಡಿದೆ ಅಂತ. ಹೇಳಿ ಸರ್ ಏನು? ತಕ್ಷಣ ಹೇಳಿದ್ರು ಅವರು, ನಿಮ್ಮ ಸಾಂಗ್ ರಿಟೈನ್ ಆಗಿದೆ ನಿಮ್ಮ ವಾಯ್ಸ್ನಲ್ಲೇ. ಸೊ ದಟ್ ವಾಸ್ ಅಲ್ಟಿಮೇಟ್. ಅತ್ಯಂತ ಸಂತೋಷ ಆಯಿತು ನನಗೆ, ಏನು ಖುಷಿಗೆ ಎಣೆನೇ ಇಲ್ಲ. ಯಾಕೆಂದರೆ ಅದು ನನ್ನ ಫಸ್ಟ್ ಸಾಂಗ್, ನಂಗೆ ತುಂಬಾ ಸಂತೋಷ ಆಯಿತು.
1: ಹಾಗೆ ನೀವು ಹೇಳಿದ್ರೆ ಕಾಲೇಜ್ ದಿನಗಳಲ್ಲಿ ನನಗೆ ಆ ಒಂದು ಕನಸು ಬಂತು, ನಾನು ಹಿನ್ನೆಲೆ ಗಾಯಕ ಆಗ್ಬೇಕು ಅಂತ ಹೇಳಿ. ಆಗ ನಿಮ್ಮ ತಯಾರಿ ಯಾವ ತರ ಇತ್ತು? ಯಾಕಂತ ಹೇಳಿದ್ರೆ ನೀವು ಅನ್ಕೊಂಡ್ಬಿಟ್ಟಿದ್ರಿ ನಾನು ಹಿನ್ನೆಲೆ ಗಾಯಕ ಆಗ್ಬೇಕು ಅಂತ ಹೇಳಿ, ಅದಕ್ಕೆ ಬೇಕಾದಂತಹ ತಯಾರಿ ಕೂಡ ಜೊತೆ ಜೊತೆಗೇನೆ ಸಾಕ್ತಾ ಇರ್ಬೇಕಾಗತ್ತಲ್ವಾ? ಹೇಗೆಲ್ಲ ನೀವು ಮಾಡ್ಕೊಂಡ್ರಿ ಸರ್? ಆಗ
0: ಫಿಲಮ್ ಸಾಂಗ್ಸ್ ನ ಅಭ್ಯಾಸ ಮಾಡೋದು, ಅದು ಯಾವ ಧಾಟಿನಲ್ಲಿ ಹಾಡಿದ್ದಾರೆ ಆ ಧಾಟಿನಲ್ಲಿ ಹಾಡಕ್ ಪ್ರಯತ್ನ ಪಡಬೇಕು, ಪಡೋದು. ಆಮೇಲೆ ಇದು ಅಲ್ಲೇನೋ ಸರಿ ಹೋಗಿರಲ್ಲ, ಆವಾಗ ತಿರ್ಗಾ ಒಂದ್ಸರ್ತಿ ಕೇಳ್ಕೊಂಡು ಮತ್ತೆ ಅದನ್ನ ಪ್ರಯತ್ನ ಪಟ್ಟು ಅದನ್ ಅದೇ ತರ ಹಾಡಕ್ಕೆ ಆದಾಗ ಸಿಗೋ ಸಂತೋಷ ಇದೆಯಲ್ಲ, ಅಪಾರ. ಅದು ನಾ ತಯಾರಿ ಮಾಡ್ಕೊಂಡು ಮಾಡ್ಕೊಂಡು ಆಮೇಲೆ ಒಂದು ಕಾಂಪಿಟೇಷನ್ ಮಾಡಿದ್ರು, ಅದರಲ್ಲಿ ನಾನು ವಿನ್ನರ್. ಸೊ ಅದಕ್ಕೆ ಫೈನಲ್ಸ್ಗೆ ರಾಜ ನಾಗೇಂದ್ರ ಅವರು ಬಂದಿದ್ರು ಜಡ್ಜಾಗೆ. ಶಿಲೆಗಳು ಸಂಗೀತವ ಹಾಡಿದೆ, ಸೊ ಫೈನಲ್ಸ್ಗೆ ಅದು ಹಾಡಬೇಕು ಅಂತ ಅದನ್ನು ಹಾಡಿದ್ದೆ. ಶಿಲೆಗಳು

0: ಅದನ್ನ ಹಾಡಿದ ತಕ್ಷಣನೇ ತುಂಬಾ ಇಷ್ಟ ಆಯ್ತು ರಾಜನ್ ಮತ್ತೆ ನಾಗೇಂದ್ರ ಅವ್ರಿಗೆ, ತುಂಬಾ ಚೆನ್ನಾಗಿ ಹಾಡದ್ರಿ ಅಂತೆಲ್ಲ ಹೇಳಿದ್ರು ನಂಗೆ. ಥ್ಯಾಂಕ್ ಯು ಸರ್ ಅಂತ. ನಾಳೆ ನೀವೇನಾದ್ರೂ ಫ್ರೀ ಇದ್ದು ನಮ್ಮ ಸ್ಟುಡಿಯೋಗೆ ಬರ್ಬೋದಾ ಅಂತ ಕೇಳಿದ್ರು.
1: ಅದಕ್ಕಿಂತ
0: ಇನ್ನೇನು, ಖಂಡಿತ ಬರ್ತೀನಿ ಸರ್, ಇಟ್ಸ್ ಮೈ ಪ್ಲೆಷರ್, ಮೈ ಆನರ್. ಆಮೇಲೆ ಸ್ಟುಡಿಯೋಗೆ ಹೋದಾಗ ಅದು ಒಂದು ಒಳ್ಳೆ ಫಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್, ಯಾಕೆಂದ್ರೆ ಪ್ರಸಾದ್ ಸ್ಟುಡಿಯೋನಲ್ಲಿ ತುಂಬಾ ದೊಡ್ಡ ಹಾಲು, ಎಲ್ಲ ಮ್ಯೂಸಿಷಿಯನ್ಸು ವಿತ್ ಫುಲ್ ಆರ್ಕೆಸ್ಟ್ರಾ, ನೋಡಿದ ತಕ್ಷಣನೇ ಓ ಏ ಇಷ್ಟು ಜನ ಇದ್ದಾರೆ ಅನ್ನೋ ಒಂದು ಫೀಲು. ಬಟ್ ನನಗೇನು ಅದರಿಂದ ಏನು ತೊಂದರೆ ಇಲ್ಲ, ಯಾಕೆಂತಂದರೆ ನಾವು ಹಾಡೋದು ಇಂಪಾರ್ಟೆಂಟ್ ಅಷ್ಟೇ, ಎಲ್ಲ ಖುಷಿ ಪಡ್ತಾರೆ ಅನ್ನೋ.
1: ಅದು ಹೀಗಿರುತ್ತೆ ಅಂತ ನಿಮಗೆ ಮುಂಚೆನೆ ಗೊತ್ತಿತ್ತ?
0: ಇಲ್ಲ ಗೊತ್ತಿರಲಿಲ್ಲ, ಗೊತ್ತಿರಲಿಲ್ಲ. ಬಟ್ ಸ್ಟಿಲ್ ನಮಗೆ, ನನಗೆ ಆವಾಗಲೇ ನಾನು ಸ್ಟೇಜ್ ಮೇಲೆ ಹಾಡಿ ಸುಮಾರು ಜನರ ಮುಂದೆ ಎಲ್ಲ ಹಾಡೋ ಅಭ್ಯಾಸ ಇತ್ತು.
1: ಬಟ್ ಸ್ಟುಡಿಯೋ ಕಲ್ಪನೆ ಇರ್ಲಿಲ್ಲ ನಿಮ್ಗೆ, ಸ್ಟುಡಿಯೋ ಹೇಗಿರುತ್ತೆ ಅನ್ನೋ ಕಲ್ಪನೆ ಇರ್ಲಿಲ್ಲ. ಯಾಕಂದ್ರೆ ಸ್ಟೇಜ್ ಅಲ್ಲೆಲ್ಲ ಹಾಡ್ತಾ ಇದ್ರಿ, ಬೇರೆ ಕಡೆ ಹಾಡ್ತಾ ಇದ್ರಿ. ಸ್ಟುಡಿಯೋ ರೆಕಾರ್ಡಿಂಗ್ ಅನ್ನುವಂಥದ್ದು ಇದು ಮೊದಲ ಅನುಭವ.
0: ಇದು ಟ್ರ್ಯಾಕ್ ಹಾಡಿದ್ದೆ. ಸರಿ, ಆಮೇಲೆ ಹೋದ ತಕ್ಷಣನೇ ಸಾಂಗ್ ಕೊಟ್ರು ನನಗೆ. ಸರಿ, ಆ ಸಾಂಗ್ ನ ನಾಗೇಂದ್ರ ಅವ್ರು ಕೊಟ್ರು, ಸಾಹಿತ್ಯನ ಬರ್ಕೊಂಡು ಆಮೇಲೆ ಟ್ಯೂನ್ ನ ಕೇಳಿಸೋರು ಹೇಳ್ಕೊಟ್ರು ನಂಗೆ, ಅದನ್ನು ಕಲ್ತ್ಕೊಂಡು. ಸೊ ಐ ವಾಸ್ ರೆಡಿ ವಿತ್ ದ ಸಾಂಗ್. ಆಮೇಲೆ ರಾಜನ್ ಅವರು ಆ ಕಡೆಯಿಂದ ಬಂದು ಕೇಳಿದ್ರು, ಅವ್ರು ರೆಡಿ ಇದ್ದಾರಾ ಅಂತ ಕೇಳಿದ್ರು, ಸಿಂಗರ್ ರೆಡಿ ಇದ್ದಾರಾ ಅಂತ. ರೆಡಿ ಇದ್ದಾರೆ ಸರ್ ಅಂತಂದ್ರು. ಆಮೇಲೆ ಹಾಲ್ನಲ್ಲಿ ಎಲ್ಲ ಅಸೆಂಬಲ್ ಆದರು, ಒಂದಷ್ಟು ಜನ ವೈಲಿನಿಸ್ಟ್ಗಳು, ಒಂದು 60 ಜನ ವೈಲಿನ್ನು, ಆ ಕಡೆ ಪರ್ಕಷನ್ನು, ಈ ಕಡೆ ಸ್ಟ್ರಿಂಗ್ಸು, ಮೇಲ್ ಕೋರಸ್ಸು, ಫಿಮೇಲ್ ಕೋರಸ್ಸು, ಈ ಥರ ಫುಲ್ ಎಲ್ಲ ಇರ್ತಾರೆ, ಕಂಟ್ಯಾಕ್ಟ್ ಮಾಡ್ತಾಯಿದ್ರು. ನಾನು ಕಂಫರ್ಟಬಲ್ ಆಗಿ ಹಾಡು, ನನಗೆ ಆ ಹಾಡ್ ಮೇಲೆ ಗಮನ ಇತ್ತು. ಅವ್ರು ಹೇಳಿದ ತಕ್ಷಣ ಇದನ್ನು ಚೆನ್ನಾಗಿ ಹಾಡಬೇಕು, ನಾನು ಎಲ್ಲರ ಪ್ರಶಂಸೆ ಪಡಿಬೇಕು ಅಂತ. ಆಮೇಲೆ ಅದು ಫ್ಲೋರ್ ರಿಹರ್ಸಲ್, ಅದು ರಿಹರ್ಸಲ್ ಆಯಿತು, ಟೇಕ್ಗೆ ಹೋಗೋಣ ಅಂತ ಟೇಕ್ ಆಯಿತು. ಟೇಕ್ ಆದಮೇಲೆ ಮತ್ತೆ ಒಂದ್ಸರ್ತಿ ಅಲ್ಲೇ ಫ್ಲೋರ್ನಲ್ಲಿ ಜೋರಾಗಿ ಮ್ಯೂಸಿಕ್ ಸ್ಪೀಕರ್ ಎಲ್ಲ ಹಾಕಿ ಮತ್ತೆ ಕೇಳ್ತೀವಿ ಎಲ್ಲರೂ. ಸೊ ಎಲ್ಲರೂ ಬಂದು ನಿಂತಿದ್ವಿ, ಪ್ಲೇ ಮಾಡಿದ್ರು ಸಾಂಗ್ನ. ಪ್ಲೇ ಮಾಡಿದ ತಕ್ಷಣ ಜೋರಾಗಿ, ಅದೇ ಫಸ್ಟ್ ಟೈಮ್ ನನ್ನ ಲೈಫ್ನಲ್ಲಿ ನನ್ನ ವಾಯ್ಸು ಆ ಥರ ಒಳ್ಳೆ ಏನು ಅಂತಾರೆ ಬೋರ್ಗರಿಸ್ತಾ ಇತ್ತು ಸ್ಟುಡಿಯೋನಲ್ಲಿ ಸ್ಪೀಕರ್ನಲ್ಲಿ. ಇದರಲ್ಲಿ ಕೇಳಿದ್ದು ತುಂಬಾನೇ ಸಂತೋಷ ಕೊಡ್ತು. ಅಂಡ್ ಎಲ್ಲರೂ ತುಂಬಾ ಸಂತೋಷ ಪಟ್ರು, ತುಂಬಾ ಚೆನ್ನಾಗಿದೆ ನಿಮ್ ವಾಯ್ಸ್, ತುಂಬಾ ಚೆನ್ನಾಗಿ ಹಾಡಿದೀರಾ ಅಂತ.
1: ಯಾವ ಹಾಡೋದು ಅಂತ ಹೇಳಿ ನೆನಪು?
0: ಬಂಗಾರದ ಮನೆ ಅಂತ ಸಿನಿಮಾ, ಅದು ನೀ ಪ್ರೇಮ ಕೈದಿ ಅಂತ.
2: ನೀ

0: ನೋಡಿ, ಇಲ್ಲ ಹೀಗೆ ಅಂತ ಹೇಳಿದ್ರೆ ಅವತ್ತು ನಿಮ್ಗೆ ಆ ಅನುಭವ ಹೇಗಿರ್ಬೋದು ನಾವು ಊಹೆ ಮಾಡ್ಕೋಬಹುದು ಅಲ್ವಾ.
1: ಹಾಗೆ ಒಂದ್ ಹಾಡು ತಯಾರಾಗಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಪ್ರೊಸೀಜರ್ ಇರುತ್ತೆ ಸರ್, ಹಂತಗಳು ಏನಿರುತ್ತೆ?
2: ಒಂದು ಸಾಂಗ್ ರೆಡಿ ಆಗ್ಬೇಕು ಅಂತಂದ್ರೆ ಮ್ಯೂಸಿಕ್ ಡೈರೆಕ್ಟರ್, ಹಿ ಇಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರಲ್ಲ, ಸೊ ಆ ತರ ಮ್ಯೂಸಿಕ್ ಗೆ ಕ್ಯಾಪ್ಟನ್, ಮ್ಯೂಸಿಕ್ ಡೈರೆಕ್ಟರ್. ಫಿಲ್ಮ್ ಡೈರೆಕ್ಟರ್ ಇಸ್ ದ ಕ್ಯಾಪ್ಟನ್ ಫಾರ್ ದ ಫಿಲ್ಮ್, ಸೊ ಅವ್ರಿಗೆ ಹೆಂಗ್ ಬರ್ಬೇಕು ಎಲ್ಲ ಅವ್ರಿಗೆ ನಿಗಾ ಇರುತ್ತೆ. ಅವರು ಎಕ್ಸ್ಪ್ಲೇನ್ ಮಾಡಿರ್ತಾರೆ ಈ ತರ ಸಿಚುವೇಶನ್, ಸನ್ನಿವೇಶ ಇರುತ್ತೆ, ನೀವು ಈ ತರ ಸಾಂಗ್ ಕಂಪೋಸ್ ಮಾಡ್ಬೇಕು ಅದಕ್ಕೆ ಆ ಸಿಚುವೇಶನ್ಗೆ ಅಂತಲ್ಲ. ಮ್ಯೂಸಿಕ್ ಡೈರೆಕ್ಟರ್ನ ಅದನ್ನ ಅರ್ಥ ಮಾಡಿಕೊಂಡು ಸಿಚುವೇಶನ್ಗೆ ಈ ತರ ಒಂದು ಸಾಂಗ್ ಕಂಪೋಸ್ ಆದ್ರೆ ಹೇಗಿರುತ್ತೆ ಅಂತ ಅವ್ರ ಊಹೆಗೆ, ಅವ್ರ ಕೆಪಬಿಲಿಟೀಸ್ಗೆ, ಸೊ ಅವ್ರು ಕಂಪೋಸ್ ಮಾಡ್ತಾರೆ. ಅವ್ರು ಕಂಪೋಸ್ ಮಾಡಿ ಆಮೇಲೆ ಯಾರು ಲಿರಿಸಿಸ್ಟ್ ಅಂತ ಅವ್ರು ಸೆಲೆಕ್ಟ್ ಮಾಡಿ ಆ ಲಿರಿಸಿಸ್ಟ್ ಬಂದು ಆ ಟ್ಯೂನ್ಗೆ ಬರೆದು ಅಥವಾ ಆ ಸಾಹಿತ್ಯಕ್ಕೆ ಇವ್ರ ಟ್ಯೂನ್ ಮಾಡಿ ವಾಟ್ ಎವರ್, ಸೊ ಯಾವ ತರ ಬೇಕಾದ್ರೂ ಆಗ್ಬೋದು. ಅದು ಎರಡೂ ಸೇರ್ಕೊಂಡಾಗ ಸಾಹಿತ್ಯನೂ ಇರುತ್ತೆ ಸಂಗೀತನೂ ಇರುತ್ತೆ, ಮ್ಯೂಸಿಕ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಒಂದು ಟ್ರ್ಯಾಕ್ ಸಿಂಗರ್ ಹಾಡ್ತಾರಲ್ಲ ಆವಾಗ ವಿತ್ ಇನ್ಸ್ಟ್ರೂಮೆಂಟ್ಸ್, ಯಾವ್ಯಾವ ಇನ್ಸ್ಟ್ರೂಮೆಂಟ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋತಾರೆ ಮ್ಯೂಸಿಕ್ ಡೈರೆಕ್ಟರ್. ಇಷ್ಟು ವಯಲಿನ್ಸ್ ಬೇಕು, ಇಷ್ಟು ಅಲ್ಲಿ ಸಿತಾರ್ ಬೇಕು, ಇಲ್ಲಿ ಫ್ಲೂಟ್ ಬೇಕು, ಇಲ್ಲಿ ಡೋಲಕ್ ಬೇಕು, ಇಲ್ಲಿ ತಬ್ಲಾ ಬೇಕು, ಈ ತರ ಎಲ್ಲ. ಆಮೇಲೆ ಇಲ್ಲಿ ಕೋರಸ್ ಬರಲಿ, ಮೇಲ್ ಕೋರಸ್, ಫಿಮೇಲ್, ಈ ತರ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಅದನ್ನೆಲ್ಲ ಫಸ್ಟ್ ರೆಡಿ ಮಾಡ್ಕೊತಾರೆ. ಸೊ ಸಾಂಗ್ ಒಂದು ಸ್ಟ್ರಕ್ಚರ್ ಆಗಿ ಬರುತ್ತೆ, ಸೊ ವಿತ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ರೆಕಾರ್ಡ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಮೇನ್ ಸಿಂಗರ್ ಯಾರು ಹಾಡೋದು, ಮೇನ್ ಸಿಂಗರ್ ಬಂದು ಡ್ಯುಯೆಟ್ ಆಗಿದ್ರೆ ಮೇಲ್ ಫಿಮೇಲ್ ಇಬ್ರು ಬರ್ತಾರೆ, ಸೋಲೋ ಆಗಿದ್ರೆ ಅವ್ರಿಗೆ ತಕ್ಕಂಗೆ ಮೇಲ್ ಅಥವಾ ಫಿಮೇಲ್ ಬಂದು ಅದನ್ನ ಹಾಡ್ತಾರೆ, ವಾಯ್ಸ್ ಮಿಕ್ಸ್ ಮಾಡ್ತಾರೆ. ಈಗ ಆವಾಗ ಲೈವೇ ಹಾಡಬೇಕಾಗಿತ್ತು ನಾ ಹೇಳಿದಾಗ.
0: ನೋಡಿ, ಅದನ್ನೇ ಒಂದ್ ಕೇಳೋಣ ಪ್ರಶ್ನೆ ಅಂತ ಅನ್ಕೊಂಡಿದ್ದೆ. ನೀವು ಎರಡೂ ತರನು ನೋಡಿದೀರಾ ಅಲ್ವಾ? ಅವಾಗಿನ ಒಂದು ಹೇಗೆ ಆರ್ಕೆಸ್ಟ್ರಾ ಸಿಸ್ಟಮ್ ಅಲ್ಲಿ ರೆಕಾರ್ಡಿಂಗ್ ಆಗ್ತಿತ್ತು ಅನ್ನುವಂಥದ್ದು, ಹಾಗೆ ಈಗ ಈ ಡಿಜಿಟಲ್ ಯುಗದಲ್ಲಿ ಹೇಗೆ ಹಾಡುಗಳು ತಯಾರಾಗ್ತಿದೆ, ಎರಡೂ ಕೂಡ ನಿಮ್ಗೆ ತಿಳಿದಿದೆ. ಯಾವುದು ಬೆಸ್ಟ್ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ? ಯಾಕಂತ ಹೇಳಿದ್ರೆ ನಾವು ಇವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಎಸ್ ಜಾನಕಿ ಅವರು ಎಷ್ಟೋ ಸಾರಿ ಹೇಳಿರೋದನ್ನ ಕೇಳಿದೀವಿ, ಆ ಕೆಮಿಸ್ಟ್ರಿ ವರ್ಕ್ ಆಗ್ತಾ ಇತ್ತು ಇಬ್ರ ಮಧ್ಯ, ಆ ಸಿಂಗರ್ಸ್ ಮಧ್ಯ ಅಂತ ಹೇಳಿ. ಈಗ ಎಲ್ಲೋ ಒಂದ್ ಕಡೆ ಬೇರೆ ಸ್ಟುಡಿಯೋದಲ್ಲಿ ಬೇರೆ ಊರಲ್ಲಿ ಎಲ್ಲೋ ಕೋಲ್ಕತ್ತಾದಲ್ಲಿ ಒಬ್ರು ಕೂತಿರ್ತಾರೆ, ಬೆಂಗಳೂರಲ್ಲಿ ಒಬ್ರು ಇರ್ತಾರೆ, ಇಲ್ಲಿ ಹಾಡು ಹಾಡ್ತಾರೆ, ಅವ್ರಲ್ಲಿ ಹಾಡು ಹಾಡ್ತಾರೆ, ಆಮೇಲೆ ಮಿಕ್ಸಿಂಗ್ ಆಗುತ್ತೆ, ಹಾಡು ಹೊರಗಡೆ ಬರುತ್ತೆ. ನಿಮ್ಗೆ ಯಾವುದು ತುಂಬಾ ಖುಷಿ ಕೊಡುವಂತದ್ದು, ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ? ಅಂದ್ರೆ ಕ್ವಾಲಿಟಿ ವೈಸ್ ಒಂದು ಗುಣಮಟ್ಟ ಅಂತ ಹೇಳಿ ನೋಡಿದಾಗ ಆರ್ಕೆಸ್ಟ್ರಾ ಸಿಸ್ಟಮ್ ಅಲ್ಲಿ ತಯಾರಾಗ್ತಾ ಇತ್ತಲ್ಲ, ಅದು ಖುಷಿ ಕೊಡುತ್ತಾ? ಇದ
2: ಸಿ ನನ್ನ ಪ್ರಕಾರ ಯಾವತ್ತಿದ್ರು ಲೈವ್ ಅಂದ್ರೆ ಎಲ್ಲ ಒಟ್ಟಿಗೆ ಮೇನ್ ಸಿಂಗರ್ಸ್ ವಿತ್ ಆರ್ಕೆಸ್ಟ್ರೇಷನ್ ಎಲ್ಲ ಒಟ್ಟಿಗೆ ರೆಕಾರ್ಡ್ ಆಗ್ತಾ ಇತ್ತಲ್ಲ, ಅದು ತುಂಬಾ ಒಳ್ಳೆ ಸಿಸ್ಟಮ್. ಯಾಕೆಂತಂದ್ರೆ ಆ ಹಾಡ್ನ ಬೆಳಗ್ಗೆಯಿಂದ ತಯಾರಿ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡು ರಿಹರ್ಸಲ್ಗಳು ಆಗ್ತಾ ಇರ್ತಾ ಇತ್ತು. ಸೊ ಎಲ್ಲಾರ್ಗು ಆ ಹಾಡು ಚಿರಪರಿಚಿತ ಆಗೋಗಿರೋದು ರಾತ್ರಿ ರೆಕಾರ್ಡಿಂಗ್ ಆಗೋಷ್ಟರೊಳಗೆ. ಸೊ ಎಲ್ಲಾರ್ಗೂ ಕರ್ತಲಾ ಮಲಕ ಆಗೋಗಿರೋದು. ಹಾಗಾಗಿ ಟೇಕ್ ಟೈಮ್ನಲ್ಲಿ ಯಾರು ಮಿಸ್ಟೇಕೆ ಮಾಡ್ತಾ ಇರಲಿಲ್ಲ, ಆಲ್ಮೋಸ್ಟ್ ಮಾಡಿದ್ರು ಒಂದ್ ಸರ್ತಿ ಎರಡ್ ಸರ್ತಿ ಅಷ್ಟೇ, ಆಮೇಲೆ ಟೇಕ್ ಆಗೋದು. ಟೇಕ್ ಆದ್ಮೇಲೆ ಯಾಕೆಂದ್ರೆ ಬೆಳಗ್ಗೆಯಿಂದ ರಿಹರ್ಸಲ್ ಆಗಿರ್ತಿತ್ತಲ್ಲ, ಸೊ ಹಾಗಾಗಿ ಅವರೆಲ್ಲ ಚೆನ್ನಾಗಿ ಎಕ್ಸ್ಪರ್ಟೀಸ್ ಆಗೋಗಿರೋದು, ಬಂದ್ಬಿಟ್ಟಿರೋದು, ತುಂಬಾ ಚೆನ್ನಾಗಿ ನುಡ್ಸೋರು ಎಲ್ಲ ನುಡ್ಸಿರೋರು, ಹಾಡೋರು ತುಂಬಾ ಚೆನ್ನಾಗಿ ಹಾಡಿರೋರು. ಎಂಡ್ ಪ್ರಾಡಕ್ಟ್ ಕೇಳಿದ್ರೆ ಲೈವ್ಲಿ ಆಗಿರೋದು, ಯಾಕೆಂದ್ರೆ ಎಲ್ಲಾರು ಪಾರ್ಟಿಸಿಪೇಷನ್ ಒಟ್ಟಿಗೆ ಒಟ್ಟಿಗೆ ಇರ್ತಿದ್ರು, ಒಟ್ಟಿಗೆ ರೆಕಾರ್ಡ್ ಮಾಡ್ತಿದ್ರು. ಸೊ ಹಾಗಾಗಿ ಎಂಡ್ ರಿಸಲ್ಟ್ ಎಲ್ಲ ಚೆನ್ನಾಗಿ ಬರಬೇಕು ಅನ್ನೋ ಇಂಟೆನ್ಷನ್, ಬಟ್ ಅದು ಯಾವಾಗ್ಲೂ ಇರುತ್ತೆ. ಎಲ್ಲರೂ ಒಟ್ಟಿಗೆ ಸೇರಿದಾಗ ಫಿಸಿಕಲ್ ಆಗಿ ಅದು ತುಂಬಾನೇ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಇವಾಗ ನಾವು ಮಿಕ್ಸ್ ಮಾಡಿದ್ರು ಚೆನ್ನಾಗಿದ್ದೇ ಇರುತ್ತೆ, ಅದೇನು ಇಲ್ಲ ಅಂತಲ್ಲ, ಬಟ್ ಪಾರ್ಟಿಸಿಪೇಷನ್ ನಿಮಗ್ ಟೈಮ್ ಆದಾಗ ನೀನ್ ಬಾ ಫ್ಲೂಟ್ ನೋಡ್ಸಕ್ಕೆ, ನಿನ್ನ ಟೈಮ್ ಆದಾಗ ನೀನ್ ಸಿತಾರ ಬಾ, ಈ ತರ ಸಪರೇಟ್ ಸಪರೇಟ್
0: ಹಾಡಿನ ಒಂದು ಭಾವದಲ್ಲಿ ಏನಾದ್ರೂ ವ್ಯತ್ಯಾಸ ಆಗತ್ತೆ ಅಂತ ಹೇಳಿ ಅಥವಾ ಪರಿಣಾಮ ಬೀರುತ್ತೆ ಅಂತ ಹೇಳಿ ನಿಮ್ಗೆ ಅನ್ಸುತ್ತಾ?
2: ಖಂಡಿತ ಖಂಡಿತ ಬೀರೇ ಬೀರುತ್ತೆ, ಯಾಕೆಂದ್ರೆ ಲೈವ್ ನಲ್ಲಿ ಎಲ್ಲಾ ನೋಡ್ತಿರ್ತಾರೆ, ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ, ಹೇ ಇದನ್ನ ಚೆನ್ನಾಗಿ ಹಾಡ್ಬೇಕು ಅಂತ.
0: ಹಾಗೇನೆ ಇದು ಸರಿ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅಲ್ಲೇ ಹೇಳಬಹುದು, ಈ ತರ ಇಲ್ಲ ಹೀಗ್ ಮಾಡ್ಕೊ ಅಂತ ಹೇಳಬಹುದು. ಹಾಗೆ ಎಲ್ಲರ ಒಂದು ಅಭಿಪ್ರಾಯಕ್ಕೂ ಅಲ್ಲಿ ಮನ್ನಣೆ ಸಿಗುತ್ತೆ.
2: ಖಂಡಿತ
0: ಎಲ್ಲರೂ ಜೊತೆಗಿರ್ತೀರಾ,
2: ಎಲ್ಲರೂ ಜೊತೆಗಿರೋದೇ ಇಂಪಾರ್ಟೆಂಟ್, ಯಾಕೆಂದ್ರೆ ಎಲ್ಲಾರು ಪಾರ್ಟಿಸಿಪೇಷನ್ ಅಷ್ಟು ಚೆನ್ನಾಗಿರುತ್ತೆ.
0: ಸಾಹಿತಿಗಳು ಇರ್ತಾರೆ,
2: ಹುರುಪಿರುತ್ತೆ, ಎಲ್ಲರೂ ಇದಾರಲ್ಲ ಅನ್ನೋ ಹುರುಪಿರುತ್ತೆ.
0: ಕೂಡು ಕುಟುಂಬ ಅಂತ ಹೇಳ್ತೀವಿ ನೋಡಿ, ಹಾಗೆ ಈಗಿನ ನ್ಯೂಕ್ಲಿಯರ್ ಫ್ಯಾಮಿಲಿಗಳು, ಆಗಿನ ಕೂಡು ಕುಟುಂಬ ಫ್ಯಾಮಿಲಿ ಅಂತ ಏನ್ ಹೇಳ್ತೀವಿ ಆ ರೀತಿ ಅನ್ನುವಂಥದ್ದು.
2: ಬಟ್ ಇವಾಗಿಂದ ಹೇಳ್ಬೋದು ಅಂದ್ರೆ ಅಡ್ವಾಂಟೇಜ್ ಅನ್ನೋ ಇದು ಬಂದ್ರೆ ಅವ್ರಿಗೆ ಯಾರಿಗೋ ಆರ್ಟಿಸ್ಟ್ಗೆ ಟೈಮ್ ಇರೋದಿಲ್ಲ, ಸೊ ಇವತ್ತಿನ ದಿನ ನಾನು ಫ್ರೀ ಇಲ್ಲ ನಾಳೆ ಬರ್ಬೋದಾ ಅಂತ ಅವ್ರಿಗೆ ಅನ್ಬಿಟ್ಟು ಕಾದ್ಬಿಟ್ಟು ನಾಳೆ ನಾಳೆ ಬನ್ನಿ ಅಂತ ಹೇಳಿ ನಾಳೆ ಅವ್ರು ಸಪರೇಟ್ ಆಗಿ ಮಿಕ್ಸ್ ಮಾಡ್ಕೋಬಹುದು. ಆ ಒಂದು ಆಪ್ಷನ್ ಇರುತ್ತೆ. ಆವಾಗ

0: ಆಕಾಶವಾಣಿಯ ಕೇಳುಗರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಗೌರಿ ಗಣೇಶ ಹಬ್ಬ ಈ ದಿನ ನಮ್ಮ ಜೊತೆ ವಿಶೇಷ ಅತಿಥಿಯಾಗಿ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಖ್ಯಾತ ಹಿನ್ನೆಲೆ ಗಾಯಕರಾದಂತಹ ಬದ್ರಿ ಪ್ರಸಾದ್ ಅವರು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮಗೆ. ಈಗ ಒಬ್ಬ ಗಾಯಕ ಹಾಡು ಹೇಳಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಭಾಷಾ ಉಚ್ಚಾರಣೆ. ನಮ್ಮಲ್ಲಿ ಎಷ್ಟೋ ಜನ ಬೇರೆ ಭಾಷೆಯ ಗಾಯಕರು ಬಂದು ಹಾಡಿದ್ದಾರೆ, ಹಾಗೆ ನೀವು ಕೂಡ ಅನ್ಯ ಭಾಷೆಗಳಲ್ಲಿ ಹಾಡಿದ್ದೀರಿ. ಭಾಷೆಯ ಉಚ್ಚಾರಣೆ ಸರಿಯಾಗಿ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ತಯಾರಿ ಹೇಗಿರುತ್ತೆ?
1: ಈಗ ಮ್ಯೂಸಿಕ್ಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ. ಹಾಗಿರುವಾಗ ಇವಾಗ ನಾವು ಯಾವ ಲ್ಯಾಂಗ್ವೇಜ್ನಲ್ಲಿ ಭಾಷೆನಲ್ಲಿ ಹಾಡಬೇಕು ಅಂತ ಇರ್ತೀವಿ, ಆಮೇಲೆ ಅದಕ್ಕೆ ಹಾಡಿಗೆ ಯಾರು ಸಾಹಿತ್ಯ ಬರೆದಿರ್ತಾರೆ ಅವರು ಇರಬೇಕು. ಯಾಕೆ ಅಂತಂದ್ರೆ ನಮಗ್ ಗೊತ್ತಿರಲ್ಲ ಅದರದ್ದು ಉಚ್ಚಾರಣೆ ಎಲ್ಲ. ಸೊ ಆ ಭಾಷೆ ಗೊತ್ತಿರೋರು, ಪರಿಣಿತರು, ಸಾಹಿತ್ಯ ಬರೆದಿರೋರು ಅವ್ರು ಇದ್ದಾಗಲ್ಲಿ ಮಹಾಪ್ರಾಣ, ಅಲ್ಪಪ್ರಾಣ ಇದೆಲ್ಲ ಉಚ್ಚಾರಣೆ ಹೇಗಿದೆ, ಒಂದೊಂದಕ್ಕೊಂದೊಂದು ನೇಟಿವಿಟಿ ಇರುತ್ತೆ ಒಂದೊಂದು ಭಾಷೆಗೆ. ಸೊ ಅಕಾರ್ಡಿಂಗ್ಲಿ ಸೊ ಅವ್ರು ಹೇಳ್ಬಿಟ್ಟು, ಸರ್ ನೀವು ಈ ತರ ಹಾಡಿದನ, ಈ ತರ ಹಾಡಿ, ಈ ತರ ಹಾಡಿ ಅಂದಾಗ ಅದನ್ನ ನೋಟ್ ಮಾಡ್ಕೊಂಡು ನಾವು ಬರ್ಕೊಳ್ಳೋದು ಕನ್ನಡದಲ್ಲೇ ಬರ್ಕೊಳ್ಳೋ.
0: ಸಾಹಿತಿಗಳಲ್ಲಿ ಹಾಡೋ ಸಮಯದಲ್ಲಿ ಸಾಹಿತಿಗಳು
1: ಹೌದು ಇರ್ಲೇಬೇಕು. ಯಾಕೆಂತಂದ್ರೆ ಅವರೇ ಬರೆದಿರೋದು
0: ಈ ಪದದ ಉಚ್ಚಾರಣೆ ಇದೇ ರೀತಿ ಆಗ್ಬೇಕು ಅಂತ ಹೇಳಿ ಅವರು ಹೇಳ್ತಾರೆ.
1: ಯಾಕೆಂದ್ರೆ ನೀವು ತಪ್ಪಾಗಿ ಉಚ್ಚಾರಣೆ ಮಾಡಿದ್ರೆ ಆ ಭಾಷೆ ಕೇಳುಗರು ಇರ್ತಾರಲ್ಲ ಅವ್ರಿಗೆಲ್ಲ ಇದೇನ್ ತಪ್ಪಾಡಿದಾರೆ ಇವರು ಅನ್ನೋದು ಬರುತ್ತೆ. ಆದಷ್ಟು ಸರಿಯಾಗಿ ಹಾಡ್ಬೇಕು. ಸೊ ಸರಿಯಾಗಿ ಹಾಡ್ಬೇಕು ಅಂದ್ರೆ ಗೊತ್ತಿರೋರು ಇರ್ಬೇಕು. ಸೊ ಆ ಭಾಷೆ ಗೊತ್ತಿರೋರು, ತಿಳಿದಿರೋರು ಇದ್ರೆ ಅವ್ರು ಹೀಗೆ ಹಾಡ್ಬೇಕು ಸರ್ ಇದು ಆಕ್ಸೆಂಟ್ ಅಂತ ಹೇಳ್ತಾರೆ. ಅದನ್ನ ನಾವು ಕನ್ನಡದಲ್ಲಿ ಬರ್ಕೋತೀನಿ, ಯಾವುದೇ ನಾವು ಭಾಷೆ ಹಾಡಕ್ ಹೋದ್ರು ಇದನ್ನ ಕನ್ನಡದಲ್ಲಿ ಬರ್ಕೊಂಡ್ಬಿಟ್ಟು ಆಮೇಲೆ ಅವ್ರು ಹೇಳ್ತಾ ಇರೋ ಪಾಯಿಂಟ್ಸ್ ಯಾವ್ದು ಅಂತ ನೋಟ್ ಮಾಡ್ಕೊತೀವಿ. ನಾವು ಹಾಡುವಾಗ ಅದನ್ನ ಅಳವಡಿಸ್ಕೋತೀವಿ. ಅಳವಡಿಸ್ಕೊಂಡಾಗ
0: ಉಚ್ಚಾರಣೆ ಸರಿಯಾಗಿ ಬರುತ್ತೆ,
1: ಉಚ್ಚಾರಣೆ ಚೆನ್ನಾಗಿ ಬರುತ್ತೆ. ಹಾಗೆ ಅದ್ರ ಜೊತೆ ಸಂಗೀತ ಸೇರ್ಕೊಂಡಾಗ ನಮ್ಮ ಹಾಡೋ
0: ಜೊತೆಗೆ ಭಾವ ತುಂಬೋದಕ್ಕೂ ಕೂಡ ನಿಮ್ಗೆ ಸಹಾಯ
1: ಉಪಯೋಗ ಆಗುತ್ತೆ. ಖಂಡಿತ
0: ಕನ್ನಡದಲ್ಲಿ ಹಾಡಬೇಕಾದ್ರೂ ಇದೇ ರೀತಿ ಮಾಡ್ಕೊಳ್ತೀರಾ ನೀವು?
1: ಖಂಡಿತ
0: ಆಗ್ಲೂ ಸಾಹಿತಿಗಳು
1: ಹೌದು, ಸಾಹಿತಿ ಇರ್ಲೇಬೇಕು. ಯಾಕೆಂತಂದ್ರೆ ಅವ್ರು ಯಾವಾಗ ಇರ್ಬೇಕು, ಯಾಕಿರ್ಬೇಕು ಅಂದ್ರೆ ಇವಾಗ ಯಾವುದೋ ಒಂದು ವರ್ಲ್ಡ್ ಚೇಂಜ್ ಮಾಡಬೇಕು ಅನ್ಕೊಂತಾರೆ ಮ್ಯೂಸಿಕ್ ಡೈರೆಕ್ಟರ್ ಅಥವಾ ಸಿಂಗರ್. ನಾವೇ ಅನ್ಕೊಂತೀವಿ ಇದೇನೋ ಸ್ವಲ್ಪ ಫ್ಲೂಯೆನ್ಸಿ ಇಲ್ಲ, ಇದಕ್ಕೇನಾದ್ರೂ ಒಂದು ಅನ್ಯ ಪದ ಏನಾದ್ರು ಕೊಡ್ಬೋದಾ ಅಂತ. ಆವಾಗ ಅದ್ ಕೊಡ್ಬೋದು ಅನ್ನೋರು ಯಾರು? ಸಾಹಿತಿಗಳು. ಸೊ ಅವ್ರು ಇರ್ತಾರೆ, ಓ ಇದನ್ನ ಹೀಗ್ ಮಾಡ್ಕೋಬೋದಾ ಅಂತ ಇನ್ನೊಂದು ವರ್ಡ್ ಕೊಡ್ತಾರೆ, ಅದನ್ನ ಅಳವಡಿಸ್ಕೊಂಡು ಅದಕ್ಕೆ ಹೊಂದೋ ತರ ಅದಕ್ಕೆ ಹಾಡಿದಾಗ ಅಮೋಘವಾಗಿರುತ್ತೆ.

0: ಯಾವ್ಯಾವ ಭಾಷೆಗಳಲ್ಲಿ ಸರ್ ನೀವು ಹಾಡಿರೋದು? ಎಷ್ಟು ಭಾಷೆಗಳಲ್ಲಿ ಹಾಡಿದೀರಾ?
1: ಸುಮಾರು ಭಾಷೆಗಳಲ್ಲಿ ಹಾಡಿದ್ದೀನಿ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಕೊಂಕಣಿ, ತುಳು, ಇತ್ತೀಚೆಗೆ ಇಟಾಲಿಯನ್ ಭಾಷೆ ಹಾಡಿದ್ದೀನಿ, ರಷ್ಯನ್ ಭಾಷೆ ಹಾಡಿದ್ದೀನಿ, ಹಿಂದಿ ಭಾಷೆ ಹಾಡಿದ್ದೀನಿ.
0: ಎಲ್ಲಾ ಹಾಡುಗಳನ್ನ, ಎಲ್ಲಾ ಭಾಷೆ ಹಾಡುಗಳನ್ನ ಹಾಡುವಾಗ ತಯಾರಿ ಇದೇ ರೀತಿ ಇರುತ್ತೆ?
1: ಇದೇ ರೀತಿ ಸಂಸ್ಕೃತದಲ್ಲಿ ಹಾಡಿದ್ದೀನಿ, ಈ ತರ ಸುಮಾರು ಹಲವಾರು ಭಾಷೆಗಳಲ್ಲಿ.
0: ಈಗ ಬದ್ರಿ ಪ್ರಸಾದ್ ಅವರು ಅಂದ್ರೆ ವರ್ಸಟೈಲ್ ಸಿಂಗರ್, ಎಲ್ಲಾ ರೀತಿ ಹಾಡುಗಳನ್ನು ಹಾಡ್ತಾರೆ. ಭಕ್ತಿ ಸಂಗೀತ ಇರಬಹುದು, ಜನಪದ ಇರಬಹುದು, ಸುಗಮ ಸಂಗೀತ ಇರಬಹುದು, ಹಾಗೆ ಚಿತ್ರ ಸಂಗೀತ, ಅದಂತೂ ಹೇಳೋ ಹಾಗೆ ಇಲ್ಲ. ನಿಮ್ಗೆ ಹೆಚ್ಚು ಖುಷಿ ಕೊಡುವಂತದ್ದು ಯಾವ ಪ್ರಕಾರ ಸಂಗೀತದಲ್ಲಿ?
1: ಮ್ಯೂಸಿಕ್ ಆಸ್ ಎ ಹೋಲ್. ಇವಾಗ ಒಂದು ಮ್ಯೂಸಿಕ್ ಅಂದಾಗ ಅದು ಚೆನ್ನಾಗಿದ್ರೆ, ಒಳ್ಳೆ ಸಾಹಿತ್ಯ, ಒಳ್ಳೆ ಸಂಗೀತ ಅದಕ್ಕೆ ಬಿದ್ರೆ ಚೆನ್ನಾಗಿದ್ದೇ ಇರುತ್ತೆ, ಯಾವುದೇ ಪ್ರಕಾರ ಆಗ್ಲಿ ಅಲ್ವಾ. ನಿಮ್ಗೆ ದೇವರನಾಮ ಆಗಿರ್ಬೋದು, ಫಿಲಂ ಆಗಿರ್ಬೋದು, ತುಂಬಾ ಚೆನ್ನಾಗಿದ್ರೆ ಹಾಡು, ಹಾಡುಗಾರ ಎರಡು ಚೆನ್ನಾಗಿದ್ರೆ ಮನ ಮುಟ್ಬಿಡುತ್ತೆ.
0: ಹೌದು, ಕೇಳುಗರ ಮನ ಮುಟ್ಟ
1: ಅಷ್ಟೇ. ದೇವರನಾಮ ಹಾಡ್ಲಿ, ಏನ್ ಚೆನ್ನಾಗಿ ಹಾಡ್ತೀರಾ ಸರ್ ಅಂತಾರೆ. ಭಾವಗೀತೆ ಹಾಡ್ಲಿ, ಏ ಇದು ಚೆನ್ನಾಗಿ ಹಾಡ್ತೀರಾ ಸರ್, ಫಿಲಂ ಓ ತುಂಬಾ ಚೆನ್ನಾಗಿ ಹಾಡ್ತೀರಾ. ಬಟ್ ಅದರ ಒಂದು ಟೆಕ್ನಿಕಲಿ ಅದರದೇನೋ ಒಂದು ಪಾಯಿಂಟ್ಸ್ ಇರುತ್ತೆ, ಅದನ್ನ ನೋಟ್ ಮಾಡಿ ಅದನ್ನ ಹಾಡಿದಾಗ ಅಳವಡಿಸ್ಕೊಂಡಾಗ ಅದನ್ನ. ಇವಾಗ ದೇವರ ನಾಮದಲ್ಲಿ ಒಂದೇನೋ ಅಳವಡಿಕೆ ಇದೆ,
0: ಅದಕ್ಕೆ ಬೇಕಾದಂತಹ ಭಾವ, ಆಟಿಟ್ಯೂಡ್ ಅಂತ ಹೇಳ್ತಾರೆ.
1: ಕರೆಕ್ಟ್, ಆ ತರ. ಸೊ

0: ಮನದಟ್ಟಾಗಿದ್ರೆ ಅದನ್ನ ಇದನ್ನ ಹೆಂಗ್ ಹಾಡ್ಬೇಕು ಅಂತ ಹಾಡಿದಾಗ ತುಂಬಾ ಚೆನ್ನಾಗಿದೆ ಸರ್ ದೇವರನಾಮ. ಇವಾಗ ಒಂದ್ ಸುಮ್ನೆ ಒಂದ್ ಕಾಮಿಡಿ ಹೇಳ್ತೀನಿ, ಈಗ ಒಂದ್ ಫಿಲಂ ಸಾಂಗ್ ಇದೆ, ಇವಾಗ ದೇವರನಾಮ ಹಾಡತಾರ ನೀವು ಫಿಲಂ ಹಾಡ್ಬಿಟ್ರೆ ಹೆಂಗಿರುತ್ತೆ ಅಲ್ವಾ? ಸೊ ಕ್ಲಾಸಿಕಲ್ ಆಗಿ ಆಗ್ಬಿಡುತ್ತೆ. ಇಲ್ಲಿ ರೊಮ್ಯಾಂಟಿಕ್ ಸಾಂಗ್ ಕೊಟ್ಟಿರ್ತಾರೆ, ನೀವು ಕ್ಲಾಸಿಕಲ್ ಆಗಿ ಹಾಡ್ತಾ ಇದ್ರೆ ಅಂತ ಹಾಡಿದ್ರೆ ಚೆನ್ನಾಗಿರಲ್ಲ. ಅದೇ ರೀತಿ
1: ಅದೇ
0: ಕೊಡ್ಬೇಕು. ಅದೇ ತರ ಫಿಲಂ ಅಲ್ಲಿ ನಾವೇನ್ ಹಾಡ್ತೀವಿ ಆ ತರ ಒಂದ್ ಭಾವ ನೀವು ದೇವರನಾಮದಲ್ಲಿ ಕೊಡಕ್ಕಾಗಲ್ಲ. ದೇವರನಾಮದಲ್ಲೇ ಒಂಥರ ಬೇರೆ ಇರುತ್ತೆ, ಟ್ರೆಡಿಷನಲ್ ಆಗಿ ಅದನ್ನ ಹಾಡ. ಅದರ
1: ಪ್ರಕಾರ ಎಲ್ಲಾ ಪ್ರಕಾರ ಸಂಗೀತನೂ ನಿಮಗೆ ಬಹಳ ಇಷ್ಟ ಆಗತ್ತೆ.
0: ಇಷ್ಟ ಆಗುತ್ತೆ
1: ಯಾಕಂತ ಹೇಳಿದ್ರೆ ನೀವೊಬ್ರು ಗಾಯಕರು, ಎಲ್ಲಾ ಒಂದು ರೀತಿಯ ಹಾಡುಗಳನ್ನು ಕೂಡ ಇಷ್ಟಪಡ್ತೀರ.
0: ಆಮೇಲೆ ಒಬ್ಬ ಗಾಯಕ ಅಂದ್ರೆ ನನ್ನ ಪ್ರಕಾರ ಎಲ್ಲಾ ತರ ಹಾಡೋ ತರನು ಇರ್ಬೇಕು, ಕಲ್ತಿರ್ಬೇಕು. ಅಟ್ ಲೀಸ್ಟ್ ನೋ ಹೌ ಅಂತಾರಲ್ಲ, ಎಕ್ಸ್ಪರ್ಟೀಸ್ ಆಗಕ್ಕಾಗಲ್ಲ. ಯಾಕಂದ್ರೆ ಇಡೀ ಜನ್ಮ ತಗೊಂಡ್ರು ಕಡಿಮೆನೆ, ಅಷ್ಟು ಟೈಮ್ ಸಾಲದು. ಅಂತ ಲೆಜೆಂಡರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ನನ್ನ ಹತ್ರ ಎಷ್ಟೋ ಸರ್ತಿ ಹೇಳಿದ್ದಾರೆ, ಐ ಆಮ್ ಎ ಸ್ಟೂಡೆಂಟ್ ಫಾರ್ ಎವರ್ ಬದ್ರಿ ಅಂತ. ಅಂತ ಗಾಯಕರು, ಮೇರು ಗಾಯಕರು, ಐ ಆಮ್ ಎ ಸ್ಟೂಡೆಂಟ್ ಫಾರ್ ಎವರ್ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಇನ್ನ ಮಿಕ್ಕಿದ್ದವರ ನಾವುಗಳೆಲ್ಲ ಹೇಗೆ ಅಂತ.

0: ಹಿರಿಯ ಗಾಯಕರ ಜೊತೆ ಎಲ್ಲ ತುಂಬಾ ಕೆಲಸ ಮಾಡಿದ್ರಾ ನೀವು ಅಲ್ವಾ, ಅವರ ಜೊತೆ ಒಡನಾಟ ಹೇಗಿತ್ತು, ಆ ಒಂದೆರಡು ಅನುಭವಗಳನ್ನ ಹೇಳೋದಾದ್ರೆ, ನೆನಪುಗಳನ್ನ ಹಂಚ್ಕೊಳ್ಳೋದಾದ್ರೆ?
1: ಅಯ್ಯೋ ತುಂಬಾ ಚೆನ್ನಾಗಿರ್ತಿತ್ತು. ಯಾಕೆ ಅಂತಂದ್ರೆ ಅವರು ಹಾಡೋದ್ರಲ್ಲಿ ಅವ್ರ ಅಪ್ರೋಚೆ ಬೇರೆ. ಯಾಕೆಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್, ಎಷ್ಟೋ ಸಾಂಗ್ಗಳು ಸಾವಿರಾರು ಗೀತೆಗಳು ಹಾಡ್ಬಿಟ್ಟಿರ್ತಾರಲ್ಲ, ಅವರ ಅಪ್ರೋಚ್ ಅವಾಗ ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕು, ಹೇಗೆ ಹಾಡ್ತಾರೆ ಅವರು, ಉಚ್ಚಾರಣೆ ಹೇಗಿದೆ, ಆಮೇಲೆ ಆ ಭಾವಕ್ಕೆ ತಕ್ಕಂಗೆ ಅವ್ರ ಎಕ್ಸ್ಪ್ರೆಷನ್ ಹೇಗೆ ಕೊಡ್ತಾರೆ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ನಾನು ಎಷ್ಟೋ ನನ್ನ ಟ್ರ್ಯಾಕ್ಗಳೆಲ್ಲ ಹಾಡೋವಾಗ ಎಸ್ ಪಿ ಸರ್ಗೆ ಇದು ಸಾಹಿತ್ಯ ಎಲ್ಲ ಡಿಕ್ಟೇಟ್ ಮಾಡಿ ಅವರೆಲ್ಲ ಬರ್ಕೊಂಡು ಎಲ್ಲ ಹಾಕ್ತಿವಿ. ಆವಾಗ ನಾನು ಯಾವಾಗಲೂ ಒಂದ್ಸರ್ತಿ ಕೇಳಿದ್ದುಂಟು ಅವ್ರನ್ನ, ಸರ್ ನಿಮ್ಮ ಹತ್ರ ಏನೋ ಒಂದು ಕೇಳಬೇಕು, ಕೇಳಲ್ಲ ನಾನು ಅಂತ. ಹೀ ಕೇಳಿ ಕೇಳಿ ದಯವಿಟ್ಟು ಕೇಳಿ ಅಂತಂದ್ರು, ಸರ್ ನೀವು ಹಾಡೋವಾಗ ಎಷ್ಟೋ ಜನ ಆಕ್ಟರ್ಗಳಿಗೆಲ್ಲ ಹಾಡ್ತೀರಾ ನೀವು, ಸ್ವರ್ಧನ್ಗಾಗಿರ್ಬೋದು, ಅಂಬರೀಶ್ ಅವ್ರಿಗಾಗಿರ್ಬೋದು, ಶಂಕರ್ನಾಗ್ ಆಗಿರ್ಬೋದು, ಪ್ರಭಾಕರ್ ಆಗಿರ್ಬೋದು, ಈ ತರ ಎಷ್ಟೋ ಜನ ಹೀರೋಗಳಿರ್ತಾರೆ, ಆದ್ರೆ ನೀವು ಹಾಡೋವಾಗ ಕಣ್ಣು ಮುಚ್ಕೊಂಡ್ರೆ ಅವರೇ ಹಾಡ್ತಾ ಇದ್ದಾರೆ ಅನ್ನೋ ಫೀಲ್ ಬರುತ್ತೆ ಅಭಿಮಾನಿಗಳಿಗೆ, ನಮಗೂ ಅಷ್ಟು, ನಾವು ಗ್ರೇಟೆಸ್ಟ್ ಅಭಿಮಾನಿ. ಸೊ ಹೀಗಿರೋವಾಗ ಹೇಗ್ ಸಾಧ್ಯ ಅದು ಅಂತ, ಅದಕ್ಕೇನು ಉತ್ತರ ಕೊಟ್ಟಿರ್ಬೋದು ಅವರು?
0: ನೀವು ಹೇಳಿ ಸರ್.
1: ಅಲ್ಲ ನೋಡಿ, ಅವರು ಓ ಹಂಗೆ ನಾನು ಮಾಡಿ ಹಾಡ್ತೀನಿ ಅಂತ ಹೇಳಲಿಲ್ಲ ಅವರು. ಅವ್ರ ಉತ್ತರ ಹೇಗಿತ್ತು ಅಂದ್ರೆ, ಅದು ನಿಮ್ಮ ಅಭಿಮಾನ, ನಿಮ್ ಪ್ರೀತಿ ನನ್ನ ಬಗ್ಗೆ ಇದೆ, ಅಷ್ಟೊಂದು ಅಪಾರವಾಗಿದೆ, ಹಾಗಿರೋದ್ರಿಂದ ನಿಮ್ಗೆ ಹಂಗ್ ಕೇಳಿಸುತ್ತೆ ಅಂದ್ರು.
0: ಅಂದ್ರೆ ಕ್ರೆಡಿಟ್ ಎಲ್ಲ ಅವರು ಕೇಳಿದ್ರೆ.
1: ಸರ್ ನೀವ್ ಈ ತರ ಎಲ್ಲ ನೋಡಿ ಅಂತ ನಾನು. ಸೊ ಚೆನ್ನಾಗಿರೋದು,
0: ಸರಳತೆ ಅಲ್ಲ,
1: ಒಂದ್ ಸರಳತೆ, ಮತ್ತೆ ಡೌನ್ ಟು ಅರ್ತ್ ಅಂತಾರಲ್ಲ, ಆ ತರ ಅವ್ರನ್ನೆಲ್ಲ ನೋಡ್ ಕಲಿಬೇಕು. ಒಳ್ಳೆ ಮೇರು ಗಾಯಕ ಅದಕ್ಕಿಂತ ಮುಂಚೆ ಏನು ಅಂದ್ರೆ ಒಳ್ಳೆ ಹ್ಯೂಮನ್ ಬೀಯಿಂಗ್.
0: ಹೌದು,
1: ಎಲ್ಲರೂ ಅಷ್ಟೇ, ಒಂದ್ ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗೋದು ತುಂಬಾ ಇಂಪಾರ್ಟೆಂಟ್.
0: ಹೌದು ನೋಡಿ, ಟ್ಯಾಲೆಂಟ್ ಇರೋರ್ನೆಲ್ಲ ಜನ ನೆನಪಿಸ್ಕೊಳ್ಳೋದಿಲ್ಲ ಅಲ್ವಾ? ಸೊ ಅದ್ರ ಜೊತೆ ಅವರ ವ್ಯಕ್ತಿತ್ವ ಕೂಡ ಜನರ ಮನ ಮುಟ್ಟಬೇಕು ಅಂತ ಹೇಳಿದ್ರೆ ವ್ಯಕ್ತಿತ್ವ
1: ಮುಖ್ಯ
0: ಆಗತ್ತೆ ಅಲ್ಲ. ಸೊ ಹಾಗಾಗಿ ಎಸ್ ಪಿ ಬಿ ಅವರು ಈಗ್ಲೂ ಕೂಡ ನೋಡಿ
1: ಎಲ್ಲರೂ. ಜಾನಕಮ್ಮ ಅವರು,
0: ಜಾನಕಮ್ಮ ಅವ್ರ ಜೊತೆ ಯಾವ್ದಾದ್ರು ನೆನಪಿದ್ಯಾ ಸರ್?
1: ಜಾನಕಮ್ಮ ಅವ್ರ ಜೊತೆ ನಾನು ಅವಾರ್ಡ್ ತಗೊಳ್ಳುವಾಗ ಅವರು ಬಂದಿದ್ರು ಅವತ್ತು, ಅವ್ರ ಹತ್ರ ನಾನು ಅವಾರ್ಡ್ ತಗೊಂಡೆ, ಆರ್ಯಭಟ್ಟ ಅವಾರ್ಡ್, ತುಂಬಾ ಖುಷಿ ಕೊಟ್ಟಿತ್ತದು. ಹಾಗೆ ಅವ್ರ ಜೊತೆ ಒಂದು ಹಾಡು ಹಾಡಿದೀನಿ ನಾನು, ಬಟ್ ಆ ಹಾಡ್ ಜ್ಞಾಪಕ ಇಲ್ಲ ಇವಾಗ ಸದ್ಯಕ್ಕೆ, ಯಾಕಂದ್ರೆ ಎಷ್ಟೋ ವರ್ಷಗಳ ಹಿಂದೆ ಹಾಡಿದ್ದು. ಡಿವೋಷನಲ್ ಆಲ್ಬಮ್ ಅಲ್ಲಿ ರಾಮನ್ ಮೇಲೆ ಅವರು ನಾನು ಒಟ್ಟಿಗೆ ಹಾಡಿರೋ, ಅದು ತುಂಬಾನೇ ಖುಷಿ ಕೊಟ್ಟಿದೆ ನಂಗೆ. ಆಮೇಲೆ ಸುಮಾರು ಕಾರ್ಯಕ್ರಮಗಳಲ್ಲೆಲ್ಲ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀರಾ?

0: ಬದ್ರಿ ಪ್ರಸಾದ್ ಅವರ ಈ ಚಿತ್ರರಂಗದ ಹಿರಿಯರ ಜೊತೆ ಒಡನಾಟ ಹೇಗಿತ್ತು ಅಂತ ಹೇಳಿದಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರ ಜೊತೆ ಹಂಚ್ಕೊಂಡ್ರಿ ನೀವು, ಅವ್ರ ಜೊತೆ ಒಡನಾಟ ಹೇಗಿತ್ತು ಅಂತ, ಹಾಗೆ ಎಸ್ ಜಾನಕಿ, ಹಾಗೆ ಎಲ್ಲಾ ಮಹನೀಯರ ಜೊತೆ ನೀವು ಕೆಲಸ ಮಾಡಿದೀರಾ, ಹಾಗೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ನೀವು ಎ ಆರ್ ರೆಹಮಾನ್ ಅವ್ರ ಜೊತೆನೂ ಕೂಡ ಕೆಲಸ ಮಾಡಿದೀರಾ, ಆ ಅನುಭವ ಹೇಗಿತ್ತು?
1: 2005 ನಲ್ಲಿ ಅವ್ರದ್ದು ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಅವ್ರದ್ದು 3D ಶೋ ಆಗುತ್ತೆ, ಮ್ಯೂಸಿಕಲ್,
0: 21 ವರ್ಷದ ಹಿಂದೆ.
1: ಹೌದು, ಅವಾಗ ಕರ್ನಾಟಕದಿಂದ ನಾನು ಒಬ್ಬನೇ ಗಾಯಕ ಆ ಸ್ಟೇಜ್ ಅಲ್ಲಿ, ಎಲ್ಲರೂ ಚೆನ್ನೈಯಿಂದ ಅಥವಾ ಬಾಂಬೆಯಿಂದ ಎಲ್ಲ ಬಂದಿರ್ತಾರೆ. ಅದರಲ್ಲಿ ಚಿತ್ರಮ್ಮ ಇರ್ತಾರೆ, ಅಲ್ಕಾ ಯಾಜ್ಞಿಕ್, ಸಾಧನಾ ಸರ್ಗಮ್ ಅವರು, ಹಾಗೆ ಹರಿಹರನ್ ಅವರು,
0: ಘಟಾನುಘಟಿಗಳೇ.
1: ಅಲ್ಲಿ ನಾನು ಒಂದು ಎರಡು ಹಾಡುಗಳನ್ನ ಹಾಡ್ತೀನಿ, ಮುಕ್ಕಾಲ ಮುಕಾಬ್ಲಾ ಹಾಡ್ತೀನಿ. ಅದನ್ನ ಹಾಡಿದ ತಕ್ಷಣನೇ ರೆಹಮಾನ್ ಅವರು ಕ್ಲಾಪ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಹಾಡಿದ್ರಿ ಅಂತ ನನಗೆ. ಸೊ ಇಟ್ ವಾಸ್ ಎ ವಂಡರ್ಫುಲ್ ಮೊಮೆಂಟ್ ಅದು, ಅಂಡ್ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಆಗಿತ್ತು, ಅಂಡ್ ತುಂಬಾನೇ ಸಂತೋಷ ತಂದ್ಕೊಡ್ತದ. ಯಾಕೆ ಅಂತಂದ್ರೆ ಫಸ್ಟ್ ರೆಹಮಾನ್ ಅವ್ರು ಹೇಳ್ತಾರೆ ತುಂಬಾ ಚೆನ್ನಾಗಿ ಹಾಡಿದ್ರಿ, ಫಂಟಾಸ್ಟಿಕ್ ಸಿಂಗಿಂಗ್ ಅಂತ. ಅದಾದ್ಮೇಲೆ ಬಂದ್ರೆ ಈ ಕಡೆ ಬಂದ್ರೆ ಚಿತ್ರಮ್ಮ ಹೇಳ್ತಾರೆ, ನಾ ಅವ್ರನ್ನ ಯಾವಾಗ್ಲೂ ಮೀಟ್ ಮಾಡ್ತಿರ್ತಿದ್ದೆ ಸ್ಟುಡಿಯೋನಲ್ಲಿ. ಸೊ ಹೇಳೋರು, ಏ ಬದ್ರಿ ಯು ಸಾಂಗ್ ಸೋ ವೆಲ್ ಆಸ್ ಯೂಶುವಲ್ ಅಂತ ಸುಮ್ನೆ ಹಂಗ ಹೇಳಿದ ತಕ್ಷಣ ಆಕ್ಚುಲಿ ತುಂಬಾ ಖುಷಿ ಆಯ್ತು. ಅಂಡ್ ಹರಿಹರನ್ ಅವರು, ವೆರಿ ನೈಸ್ ವಾಯ್ಸ್, ಇಟ್ಸ್ ಲೈಕ್ ಬಟರ್ ಅಂತ ಅಂದ್ರು ಆತರ. ಆಮೇಲೆ ಸಾಧನಾ ಸರ್ಗಮ್, ಲವ್ಲಿ ವಾಯ್ಸ್, ಬ್ಯೂಟಿಫುಲ್ ಸಿಂಗಿಂಗ್ ಅಂತ. ಆಮೇಲೆ ಅಲ್ಕಾ ಯಾಜ್ಞಿಕ್, ಓ ವೆರಿ ನೈಸ್ ಸಿಂಗಿಂಗ್, ವೆರಿ ನೈಸ್ ಸಿಂಗಿಂಗ್.
0: ಟ್ರೂ ಹಾನರ್ ಅಲ್ಲ ಸರ್ ಅದು.
1: ಮತ್ತೆ ಎಲ್ಲರೂ ಹಂಗೆ ಅಪ್ರಿಶಿಯೇಟ್ ಮಾಡುವಾಗ ತುಂಬಾನೇ ಚೆನ್ನಾಗಿತ್ತು. ಇಟ್ ವಾಸ್ ಅ ಫಂಟಾಸ್ಟಿಕ್ ಮೂಮೆಂಟ್ ಫಾರ್ ಮೀ, ಅಂಡ್ ಒಂಥರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅವೆಲ್ಲ. ಯಾಕೆಂದ್ರೆ ಅಷ್ಟು ಜನ ಒಟ್ಟಿಗೆ ಎಲ್ಲ ಸಿಕ್ಬೇಕು ಅಂದ್ರೆ ಐ ಶೇರ್ ದ ಸ್ಟೇಜ್.
0: ಅದರಲ್ಲೂ ಕರ್ನಾಟಕನ ಪ್ರತಿನಿಧಿಸಿದಂತಹ ಗಾಯಕ ನೀವು ಅವತ್ತು, ಜೊತೆಗೆ ಎಲ್ಲರೂ ಕೂಡ ನಿಮ್ಮ ಒಂದು ಹಾಡುಗಾರಿಕೆನ ಪ್ರಶಂಸೆ ಮಾಡಿದ್ರು, ಅದನ್ನ ಗುರುತಿಸಿ ಅನ್ನುವಂಥದ್ದು ನಿಜಕ್ಕೂ ಒಂದು ತುಂಬಾನೇ ಹೆಮ್ಮೆ ಅನ್ನುವಂಥ ವಿಷಯ. ಹೌದು ಹೌದು ಹೌದು.
1: ಪ್ರೌಡ್ ಫೀಲ್ ಮನಸ್.

0: ಈ ಚಿತ್ರರಂಗ ಅಂದ್ರೇನೆ ಹಾವು ಏಣಿ ಆಟ, ಏಳು ಬೀಳ್ಗಳು ಇದ್ದೇ ಇರುತ್ತೆ. ನೀವು ಅದ್ರ ಬಗ್ಗೆ ಹೇಳೋದಾದ್ರೆ,
1: ಈಗ ಎಲ್ಲರ ಜೀವನದಲ್ಲೂ ಹಾವು ಏಣಿ ಆಟ ಇದ್ದೇ ಇರುತ್ತೆ. ಆಮೇಲೆ ಒಂದು ಫಾರ್ಮುಲಾ ಇಲ್ಲ, ಇವಾಗ ಹೀಗೆ ಮಾಡಿದ್ರೆ ಬರೀ ಏಣಿ, ಹೀಗೆ ಮಾಡಿದ್ರೆ ಬರೀ ಹಾವು ಇಳ್ಕೊಂಡ್ ಬರ್ತೀರಾ, ಆ ತರ ಏನು ಇಲ್ಲ. ಯಾರಿಗೂ ಗೊತ್ತೇ ಇಲ್ಲ. ಇವಾಗ ಯಾರೋ ಅನ್ಕೊಂಡಿರ್ತಾರೆ ಈ ತರ ಮಾಡಿದ್ರೆ ಹಿಟ್ ಆಗ್ಬಿಡುತ್ತೆ ಸಿನಿಮಾ, ಹಿಟ್ ಆಗದೇ ಇಲ್ಲ, ಫ್ಲಾಪ್ ಆಗ್ಬಿಡುತ್ತೆ. ಇನ್ಯಾವ್ದೋ ಏನೋ ಲೋ ಬಜೆಟ್ ಏನೋ ಮಾಡಿದಾರೆ ಸರ್ ಏನೋ, ಅದ್ ನೋಡಿದ್ರೆ ಎಲ್ರಿಗೂ ಇಷ್ಟ ಆಗಿ ಸೂಪರ್ ಹಿಟ್ ಆಗ್ಬಿಡುತ್ತದು. ಅವ್ರು ಹಾಕಿರೋ ಬಂಡವಾಳ ಕಡಿಮೆನೆ, ಆದ್ರೆ ಅವ್ರ ರಿಟರ್ನ್ಸ್ ನೋಡಿದ್ರೆ ಒಳ್ಳೆ ಕೋಟ್ಯಾಂತರ ರೂಪಾಯಿ. ಎಲ್ಲದಕ್ಕೂ ಫಾರ್ಮುಲಾ ಇಲ್ಲ. ಅದು ಆ ಟೈಮ್ನಲ್ಲಿ ಯಾವ್ದು ಇಷ್ಟ ಆಗತ್ತೆ ಅದೇ ಮ್ಯಾಟರ್ ಆಗೋದು.
0: ಅಲ್ಲೂ ಕೂಡ ಅದೃಷ್ಟ
1: ಖಂಡಿತ
0: ಅಲ್ವಾ,
1: ಖಂಡಿತ
0: ತುಂಬಾ ಯಶಸ್ವಿ ಆಗ್ಬಿಡುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೆಲ್ಲ ಎಲ್ಲೋ ಒಂದ್ ಕಡೆ ಫ್ಲಾಪ್ ಆಗ್ಬಿಡುತ್ತೆ. ಹೌದು, ನೀವ್ ಹೇಳಿದ ಹಾಗೆ. ಸೊ ಹಾಗೆ ಜೀವನದಲ್ಲಿ ಹಾವು ಏಣಿ ಆಟ,
1: ಹಾವು ಏಣಿ ಆಟ ಇದ್ದೇ ಇರತ್ತೆ.
0: ಅವಕಾಶ ಸಿಕ್ತಾಗ ಹತ್ತುತ್ತಾ ಇರಬೇಕು.
1: ನಮ್ಮ ಪರಿಶ್ರಮ ಯಾವಾಗ ನಿರಂತರವಾಗಿರ್ಬೇಕು. ಇವಾಗ ಏನೋ ಸಿಕ್ತಾ ಇಲ್ಲ.

0: ಅಪರ್ಚುನಿಟಿ ಅಥವಾ ಯಾವಾಗ್ಲೂ ಸಿಗತ್ತೆ ಅಂತ ಅಂದ್ಬಿಟ್ಟು ಅಯ್ಯೋ ಹತಾಶೆ ಆಗಿ ಅಯ್ಯೋ ನಂಗೇನಪ್ಪ ಇದು ಅನ್ನೋ ತರ ಮಾಡ್ಕೋಬಾರ್ದು. ಅವಾಗ ನಮ್ ಪರಿಶ್ರಮ ಏನಿದೆ ಪ್ರಾಕ್ಟೀಸ್ ಮಾಡೋದು ಆ ತರ ಮಾಡ್ತಾ ಇದ್ರೆ ಅವಕಾಶ ಬಂದೇ ಬರಲೇ.
1: ಪರಿಶ್ರಮ ನಿರಂತರವಾಗಿ ನಿರಂತರ ಕಲಿಕೆನೂ ಇರಬೇಕು, ಪರಿಶ್ರಮನೂ ಇರಬೇಕು. ಆಗ ನಮ್ಗೆ ಅವಕಾಶ ಸಿಕ್ಕಾಗ ನಾವು ಯಶಸ್ಸನ್ನ ಕಾಣೋದನ್ನ
0: ಅವಾಗ ಯಶಸ್ಸಾಗಿ ಆಟೋಮೆಟಿಕ್ ಬರುತ್ತೆ.

0: ಹಾಗೆ ನೀವು ನಿಮ್ಮ ಚಿತ್ರರಂಗದ ಜರ್ನಿ ಬಗ್ಗೆ ನೀವು ಹೇಳೋದಾದ್ರೆ ಸರ್.
1: ಚಿತ್ರರಂಗದ ಜರ್ನಿ ಅಂತಂದ್ರೆ ಅಳಿಯಾಲ ಮಗಳಗಂಡ ನಂದು ಫಸ್ಟ್ ಸಿನಿಮಾ, ಆಮೇಲೆ ಸುಮಾರು ಸಿನಿಮಾಗಳಿಗೆ ರೆಗ್ಯುಲರ್ ಆಗಿ ಹಾಡೋ ಅವಕಾಶ ಸಿಗ್ತಾ ಇರ್ತಿತ್ತು. ಯಾವ ಸ್ಟುಡಿಯೋನಲ್ಲಿ ಇರ್ತೀವಿ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಈ ಸ್ಟುಡಿಯೋಗೆಲ್ಲ ಹೋಗಿದ್ರೆ ಇನ್ನೊಂದು ಸ್ಟುಡಿಯೋಯಿಂದ ಫೋನ್ ಬಂದಿರೋದು, ಸರ್ ನೀವು ಅಲ್ಲಿಗೆ ಬಂದು ಹಾಡಬೇಕು ಅಂತ, ನಾನು ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಬರ್ತೀನಿ ಅಂತ ಹೇಳ್ತಿದ್ದೆ. ಸೊ ಅಲ್ಲಿಗೆ ಹೋಗಿ ಹಾಡೋದು, ಅಲ್ಲಿಂದ ಇನ್ನೊಂದು ಸ್ಟುಡಿಯೋ, ಈ ತರ ಎಷ್ಟೋ ವರ್ಷಗಳು ಆಗಿದೆ. ಆ ತೃಪ್ತಿ ಇದೆಯಲ್ಲ, ದಟ್ಸ್ ಓಕೆ. ಯಾಕೆಂದ್ರೆ ನಮ್ಗೆ ಇವಾಗ ಮಧ್ಯರಾತ್ರಿ ನಾನು ಹಾಡಿದ್ದು ಉಂಟು, ಎಷ್ಟೋ ಹಾಡುಗಳು. ಇವಾಗ ನೀವು ಹೇಳಿದ್ರೆ ನಿನ್ನ ಮನೆವರೆಗೂ ನನ್ನ ಸಾಂಗು. ಸೊ ಇದನ್ನ ಅಭಿಮಾನ್ ರಾಯ್ ಮ್ಯೂಸಿಕ್ ಡೈರೆಕ್ಟರ್, ಇಸ್ ಅ ವೆರಿ ಟ್ಯಾಲೆಂಟೆಡ್ ಮ್ಯೂಸಿಕ್ ಡೈರೆಕ್ಟರ್, ಅಂಡ್ ಈ ಹಾಡ್ನ ಜಯಂತ್ ಕಾಯ್ಕಿಣಿ ಅವರು ಬರೆದಿರೋದು, ಆಯ್ತಾ, ರಾವಣ ಅಂತ ಒಂದು ಸಿನಿಮಾ, ನಮ್ ಯೋಗಿ ಅವರು ಆಕ್ಟ್ ಮಾಡಿರೋದು. ಸೊ ಇದನ್ನ ಹಾಡಿದಾಗ ಒಂಥರ ಅಲ್ಲೇ ನಮ್ಗೆ ರಿಸಲ್ಟ್ ಹೇಗೆ ಅಂತಂದ್ರೆ, ನಾವು ಸ್ಟುಡಿಯೋನಲ್ಲಿ ಇದನ್ನ ಹಾಡ್ನ ಜಯಂತ್ ಕಾಯ್ಕಿಣಿ ಅವರು ಬರೆದಿರೋ ಸಾಹಿತ್ಯನ ಈ ಟ್ಯೂನ್ಗೆ ಹೀಗಿದೆ ಅಂತ ಹೇಳಿ ಅದನ್ನ ಇಮ್ಯಾಜಿನ್ ಮಾಡಿ ಈ ತರ ಹಾಡಿದ್ರೆ ಹೇಗೆ ಅಂತ. ಸೊ ಅದನ್ನ ಹಾಡಿ ಸ್ಟುಡಿಯೋನಲ್ಲಿ ಇರೋರೆಲ್ಲರೂ ಓ ಅಂತ ಇದ್ರು, ಏ ಸೂಪರ್ ಸಾ, ಸೂಪರ್ ಹಿಟ್ ಸಾಂಗ್ ಇದು ಡೆಫಿನೆಟ್.
0: ಅಲ್ಲೇ ಗೊತ್ತಾಗ್ತದೆ.
1: ಆಮೇಲೆ ಇದನ್ನ ನಮ್ಮ ಬಾಂಬೆ ಸಿಂಗರ್ ಹಾಡ್ಬೇಕು ಅಂತಿತ್ತು, ಈ ಹಾಡ್ನ ಸೋನು ನಿಗಮ್ ಅವ್ರು ಹಾಡ್ಬೇಕು ಅಂತಿತ್ತು. ಆಮೇಲೆ ನಂಗೆ ಅಭಿಮನ್ ರಾಯ್ ಹೇಳಿದುಂಟು, ನನ್ನ ಒಳ್ಳೆ ಸ್ನೇಹಿತ ಗೆಳೆಯ, ಸೊ ನೋಡೋಣ, ಯಾಕೆಂತಂದ್ರೆ ಯು ಆರ್ ವೆರಿ ಟ್ಯಾಲೆಂಟೆಡ್ ಅಂಡ್ ನೀ ಇದನ್ನು ಹಾಡಿದಾಗ ಖಂಡಿತ ನೋಡೋಣ ಮುಂದಕ್ಕೆ, ನೀ ಜಸ್ಟಿಸ್ ಮಾಡೇ ಮಾಡ್ತೀಯ ಈ ಸಾಂಗ್ಗೆ ಅಂತ ನಂಗೆ ಗೊತ್ತು ಅಂತ ಹೇಳ್ದೆ. ಸರಿ ಅಂದ್ಬಿಟ್ಟು ನಾನು ಅದನ್ನು ಹಾಡಿದೆ. ಅದನ್ನು ಹಾಡಿ ಅದಾದ್ಮೇಲೆ ಕೇಳಿಸಿದ್ದಕ್ಕೆ ಪ್ರೊಡ್ಯೂಸರ್ಸ್ಗೆ, ಆಮೇಲೆ ಇವರು ತಕ್ಷಣ ಹಾಡಾಯ್ತಾ ಅಂತ, ಹ್ಞೂ ಹಾಡಾಯ್ತು ಸರ್ ಅಂತ. ಓ ಹಾಡ್ಬಿಟ್ರಾ ಅಂತ ಸೋನು ನಿಗಮ್ ಹಾಡ್ಬಿಡು, ಹಾಡಿದಾರೆ ಕೇಳಿ. ಕೇಳಿಸಿದ ತಕ್ಷಣನೇ ಇದು ಹಾಡನ್ನ ಸರ್ ನಮ್ಮ ಬದರಿ ಪ್ರಸಾದ್ ಅವ್ರು ಹಾಡಿರೋದಿದು ಅಂದ್ರೆ, ಹೌದಾ ಸರ್, ಸಕ್ಕತ್ತಾಗಿ ಹಾಡಿದ್ದಾರೆ ಸರ್ ಅಂತ ತಕ್ಷಣನೇ, ತುಂಬಾ ಚೆನ್ನಾಗಿ ಹಾಡಿದ್ದಾರೆ, ಇವ್ರದೇ ಇರಲಿ ಅಂತ ಡಿಸೈಡ್ ಮಾಡಿ ಇಮ್ಮಿಡಿಯೇಟ್ ಆಗಿ ನನಗೆ ಫೋನ್ ಮಾಡಿ, ಸರ್ ನಿಮ್ದೇ ಸರ್ ನೇಟಿವಿಟಿ ತುಂಬಾ ಚೆನ್ನಾಗಿದೆ ಈ ಸಾಂಗ್ ಅಲ್ಲಿ, ತುಂಬಾ ಚೆನ್ನಾಗಿ ಹಾಡಿದ್ದೀರಾ, ವೇರಿಯೇಷನ್ಸ್ ಎಲ್ಲ ಏನ್ ಚೆನ್ನಾಗಿದೆ ಸರ್, ಖಂಡಿತ ದಯವಿಟ್ಟು ಈ ಸಾಂಗ್ ನಿಮ್ಮ ವಾಯ್ಸ್ ನಲ್ಲಿ ಇಟ್ಕೋತೀವಿ ಅಂತ ಅಂದ್ರು. ಅದಕ್ಕಿಂತ ಸಂತೋಷ ಇನ್ಯಾವುದಿಲ್ಲ. ಅಂಡ್ ಇವತ್ಗೂ ಅದು ಎಲ್ಲಾ ವಾಹಿನಿಗಳಲ್ಲಿ ಎಲ್ಲದರಲ್ಲೂ ಬರ್ತಾ ಇರುತ್ತೆ,
0: ನಮ್ಮಲ್ಲೂ ಯಾವಾಗ್ಲೂ ಹೋಗ್ತಾ ಇರುತ್ತೆ.

0: ಆಕಾಶವಾಣಿ ಜೊತೆಗೆ ನಂಟು ನಿಮ್ ಜೊತೆ?
1: ನಂದು ಆಕಾಶವಾಣಿ ನಂಟು ತುಂಬಾ ಚಿಕ್ಕ ವಯಸ್ಸಿಂದಾನೆ.
0: ಕೇಳೋದ್ರ ಮೂಲಕ?
1: ಕೇಳೋದ್ರ ಮೂಲಕ ಅಲ್ಲ, ಹಾಡೋದ್ರ ಮೂಲಕ.
0: ಆಕಾಶವಾಣಿಗೆಲ್ಲ ಒಂದ್ ಹಾಡಿ
1: ಬಂದ್ ಹಾಡಿರ್ತಿದ್ದೆ ಅವಾಗ, ಬಾಲಭವನ ಅಂತ ಒಂದು ಕಾರ್ಯಕ್ರಮ, ಆಮೇಲೆ
0: ಬಾಲಜಗತ್ತು,
1: ಕರೆಕ್ಟ್, ಬಾಲಜಗತ್ತು ಅಂತ, ಅದ್ರಲ್ಲೆಲ್ಲ ಹಾಡ್ತಾ ಇದ್ದೆ.
0: ತಾಯಿಯವ್ರು ಕರ್ಕೊಂಡು ಬರ್ತಾ ಇದ್ರ ಆಗ?
1: ಆವಾಗ ಅಮ್ಮನು ಬಂದಿದ್ದಾರೆ ಸುಮಾರು ಸರ್ತಿ, ಬಟ್ ಆವಾಗೆಲ್ಲ ಯಾವ್ದೋ ಒಂದು ಗ್ರೂಪ್ ಇರೋದು, ಏ ತುಂಬಾ ಚೆನ್ನಾಗಿ ಹಾಡ್ತಾನೆ ಬದ್ರಿ ಹೋಗೋಣ. ಸೊ ಈ ತರ ಎಲ್ಲ ಬಂದು ನಾನು ಇಂಡಿವಿಜುವಲ್ ಎಲ್ಲ ಹಾಡಿದೀನಿ ಇಲ್ಲಿ, ಈ ಹಾಡ್ನ ನೀ ಹಾಡ್ಬಿಡು ಬದ್ರಿ ಅಂತ ಹೇಳೋರು. ಸೊ ಅದನ್ನ ಹಾಡಿರ್ತಿದ್ದೆ. ಆವಾಗ ಯಾರ್ಯಾರು ಇರ್ತಿದ್ರು ಇಲ್ಲಿ ಸ್ಟಾಫ್ ಎಲ್ಲ, ಅವಾಗೆಲ್ಲ ಖುಷಿ ಪಡೋರು, ಏನ್ ಚೆನ್ನಾಗಿ ಹಾಡ್ತಾನೆ ಹುಡುಗ ಅಂತೆಲ್ಲ. ಸೊ ತುಂಬಾನೇ ಖುಷಿ ಆಗೋದು. ಆಮೇಲೆ ಎಷ್ಟೋ ನಮ್ಮ ಹೈಸ್ಕೂಲ್ ನಲ್ಲಿ ಇರೋವಾಗೆಲ್ಲ ಬರ್ತಿರ್ತಿದ್ದೆ ಆವಾಗ ಆ ಹಾಡ್ಗಳನ್ನ ಇಲ್ಲಿ ನಾ ಹಾಡಿದಾಗ ತುಂಬಾನೇ ಸಂತೋಷ ಕೊಟ್ಟಿದ್ದುಂಟು. ಅಂಡ್ ಇತ್ತೀಚೆಗೆ ಎಫ್ ಎಂ ರೈನ್ಬೋ,
0: ಆಕಾಶವಾಣಿ ಎಫ್ ಎಂ ರೈನ್ಬೋ,
1: ಮ್ಯೂಸಿಕಲ್ ಇಯರ್ಸ್.

0: ಇದು ಅತ್ಯಂತ ಪ್ರೀತಿಯ ಗೆಳೆಯ ಎನ್ ರಘು, ಸ್ಟೇಷನ್ ಡೈರೆಕ್ಟರ್ ಆಗಿದ್ರು ಅವರು. ಆಕ್ಚುಲಿ ಇದೊಂದು ಸಾಂಗ್ ಇದೆ, ಖಂಡಿತ ಹಾಡ್ಕೊಡ್ಬೋದಾ ಬದ್ರಿ ಅಂತ. ಖಂಡಿತ ಹಾಡ್ತೀನಿ, ನಾನು ಯು ಎಸ್ ಅಲ್ಲಿ ಇದ್ದಾಗ. ಸೊ ಯು ಎಸ್ ಇಂದ ಬಂದ ತಕ್ಷಣನೇ ಹಾಡ್ಕೊಡ್ತೀನಿ ಅಂತ. ಯು ಎಸ್ ಇಂದ ಬಂದಿದ್ದ ದಿನಾನೇ ಈ ಹಾಡನ್ನ ರೆಕಾರ್ಡ್ ಮಾಡಿದ್ದೆ ನಾನು. ನಾನು ಆಮೇಲೆ ಲಕ್ಷ್ಮೀ ನಾಗರಾಜ್ ಹಾಡಿದ್ದಿದ್ದು ಸಾಂಗ್, ತುಂಬಾನೇ ಚೆನ್ನಾಗಿತ್ತು.
1: ಜೆಟ್ಲಾಗಲ್ಲೇ
0: ಹಾಡಿದ್ದು,
1: ಇಷ್ಟು ಚೆನ್ನಾಗಿ ಬಂದಿದೆ,
0: ತುಂಬಾ ಇಷ್ಟ ಆಯ್ತು ನಂಗೆ ಇದೂ. ಆಮೇಲೆ ರಘುನು ಅಷ್ಟೇ, ನಿಮ್ಗೆ ವೇರಿಯೇಷನ್ಸ್ ಎಲ್ಲ ಸ್ವಲ್ಪ ಮಾಡ್ಕೊಳ್ಳಿ, ನಿಮ್ಗೆ ಯಾವ ತರ ಆದ್ರೂ ನೋಡಿ ಅಂತೆಲ್ಲ ಹೇಳಿ ತುಂಬಾ ಚೆನ್ನಾಗಿತ್ತು. ಅಂಡ್ ವಿ ವರ್ ಎಂಜಾಯಿಂಗ್ ಸೋ ಮಚ್ ಅಂದ್ರೆ ಅವತ್ತು
1: ಅದನ್ನ ಎಂಜಾಯ್ ಮಾಡಿದ್ರಿ. ಈಗ ಪ್ರತಿನಿತ್ಯ ನಮ್ ಕೇಳೋ ಎಂಜಾಯ್ ಮಾಡ್ತಿದ್ದಾರೆ,
0: ಅದನ್ನ ನೋಡಿ ನಾವ್ ಎಂಜಾಯ್ ಮಾಡ್ತಿದೀವಿ, ಎಲ್ರಿಗೂ ಇಷ್ಟ ಆಗಿದೆ ಅಂತ.
1: ನೀವೀಗ ಸಾಂಸ್ಕೃತಿಕ ರಾಯಭಾರಿಯಾಗಿ ಹಲವಾರು ದೇಶಗಳನ್ನ ಸುತ್ತಿದ್ದೀರಾ, ಅಲ್ಲಿ ಒಬ್ಬ ಕನ್ನಡಿಗನ್ನ ಅಲ್ಲಿರೋ ಕನ್ನಡಿಗರು ನೋಡಿದಾಗ ಅವರ ಪ್ರತಿಕ್ರಿಯೆ ಹೇಗಿರ್ತಿತ್ತು?
0: ತುಂಬಾ ಚೆನ್ನಾಗಿರುತ್ತೆ, ಯಾಕೆ ಅಂತಂದ್ರೆ ಮೇನ್ ಕನ್ನಡಿಗರೇ ಅಲ್ಲಿರ್ತಾರೆ.
1: ಹೌದು ಹೌದು,
0: ಎಲ್ಲಾ ದೇಶಗಳಲ್ಲೂ ಹಬ್ಬ ಬಿಡಿದಾರಲ್ವಾ, ಎಲ್ಲಾ ಕಡೆ ಇರ್ತಾರೆ. ಅಂದ್ರೆ ಏನಂದ್ರೆ ಇಲ್ಲಿರಲ್ಲ ಅವರು, ಬೆಂಗಳೂರಲ್ಲಿ ಇರಲ್ಲ ಅಥವಾ ಕರ್ನಾಟಕದಲ್ಲಿ ಇರಲ್ಲ, ಎಷ್ಟೋ ವರ್ಷಗಳಿಂದ ಹೊರದೇಶದಲ್ಲಿ ಇರ್ತಾರೆ. ಆದ್ರೂ ಕೂಡ ಅವ್ರಿಗಿರೋ ಆಸಕ್ತಿ, ಇಂಟ್ರೆಸ್ಟ್, ನಮ್ಮವರು ಅನ್ನೋ ಪ್ರೀತಿ. ಸೊ ಈ ಹಾಡುಗಳನ್ನೆಲ್ಲ ಕೇಳ್ತಾ ಇರ್ತಾರೆ ಅವರು, ಯಾವ್ದು ಹಾಡಿದ್ದಾರೆ ಹೊಸದು ಈ ತರ ಎಲ್ಲ ಕೇಳಿದಾಗ ಅವ್ರ ಖುಷಿ ತಂದು ಕೊಟ್ಟಿರುತ್ತಲ್ಲ. ಸೊ ಈ ವರ್ಷ ನಾವು ಬದರಿ ಪ್ರಸಾದ್ ಅವ್ರನ್ನ ಕರ್ಸ್ಕೊಳ್ಳೋಣ ಅಂತ. ಸೊ ಆತರ ಹೋಗಿರ್ತೀನಿ ನಾನು. ಹೋದಾಗ ಅವ್ರಿಗೆ ಯಾವ್ದು ಇಷ್ಟ ಇರುತ್ತೆ ಹಾಡುಗಳೆಲ್ಲ ನನಗೆ ಲಿಸ್ಟ್ ಬರುತ್ತೆ, ಸರ್ ಇದನ್ನ ಹಾಡ್ಬೇಕು ಇದನ್ನ ಹಾಡ್ಬೇಕು ಇದನ್ನ ಹಾಡ್ಬೇಕು ಆತರ. ಯೂಶಲಿ ನನ್ನ ಕಾನ್ಸರ್ಟ್ ಅಲ್ಲೆಲ್ಲ ಶಾರದೆ ದಯ ತೋರಿದೆ ಅಂತ ಒಂದು ಹಾಡಿದೆ ಮಲಯಮಾರುತದ ಸಿನಿಮಾದು, ಅದು ನನ್ನ ಸಿಗ್ನೇಚರ್ ಸಾಂಗ್ ಅದು. ಯಾಕೆ ಅಂತಂದ್ರೆ ನಮ್ಮಮ್ಮನ ಹೆಸರು ಶಾರದಾ, ನಾನು ಮೊಟ್ಟ ಮೊದಲ ಬಾರಿಗೆ ಶೃಂಗೇರಿನಲ್ಲಿ ಶಾರದಾಂಬ ಮುಂದೆ ಹಾಡ್ತೀನಿ ಅದನ್ನ.
1: ಈಗಲೂ ಒಂದ್ ಲೈನ್ ಹೇಳಕ್ ಆಗತ್ತಾ ಸರ್?
0: ಖಂಡಿತ ಹಾಡ್ತೀನಿ. ಅಮ್ಮ ಇದ್ರವಾಗ, ಇವಾಗ ಅಮ್ಮ ಇಲ್ಲ ನನ್ ಜೊತೆ, ಬಟ್ ಅವ್ರು ಯಾವಾಗ್ಲೂ ಸದಾಕಾಲ ನನ್ ಜೊತೆ ಇದ್ದೇ ಇದಾರೆ, ಇಫ್ ನಾಟ್ ಫಿಸಿಕಲಿ.
1: ಮೊದಲ ಗುರು,
0: ಮೊದಲ ಗುರು ನನ್ನ ಮಾತೃಶ್ರೀ. ಅವಾಗ ಅಲ್ಲಿ ಹಾಡಿದಾಗ ಶಾರದಾಂಬ ಇಂದ ದೇವಿಯಿಂದ ಪ್ರಸಾದ ಆಗತ್ತೆ ತುಂಬಾ. ಅಮ್ಮ ತುಂಬಾ ಟ್ರೆಡಿಷನಲ್ಲು, ಆಮೇಲೆ ದೇವ್ರ ಪೂಜೆ ತುಂಬಾ, ಅವ್ರಿಗದ್ ನೋಡಿ ಪ್ರಸಾದ ಆಗಿದ್ ನೋಡಿ, ಅವಾಗಿನ್ನ ಫಿಲಂ ಫೀಲ್ಡ್ ಅಲ್ಲಿ ಇರ್ಲಿಲ್ಲ ನಾನು, ಹಾಡ್ತಾ ಇದ್ದೆ. ಸೊ ಅಮ್ಮ ಹೇಳಿದ್ರು ನೀ ಖಂಡಿತ ಮ್ಯೂಸಿಕ್ ಫೀಲ್ಡ್ ಅಲ್ಲೇ ಇರ್ತೀಯ, ದೇವಿಯಿಂದಾನೆ ಪ್ರಸಾದ ಆಗಿದೆ, ಇನ್ನೇನು ಪರವಾಗಿಲ್ಲ ಅಂತ. ಶಿ ವಾಸ್ ವೆರಿ ಹ್ಯಾಪಿ. ಸೊ ಆಮೇಲೆ ನಾನು ಸುಮಾರು ಕಡೆ ಅದನ್ನ ಆಮೇಲೆ ದೇವಸ್ಥಾನಗಳಿಗೆಲ್ಲ ಹೋದ್ವಿ, ಹೊರನಾಡು ಇರ್ಬೋದು, ಮೀನಾಕ್ಷಿ ಟೆಂಪಲ್ ಇರ್ಬೋದು, ಸುಮಾರು ರಾಗಿಗುಡ್ಡ ಇರ್ಬೋದು, ಈ ತರ ಎಲ್ಲ ಕಡೆನು ನಾ ಇದನ್ನ ಹಾಡಿದಾಗೆಲ್ಲ ಪ್ರಸಾದ ಆಗೋದು. ಸೊ ಅಮ್ಮ ಸಂಪೂರ್ಣವಾಗಿ ದೇವಿ ಒಲ್ದಿದ್ದಾಳೆ, ಅನುಗ್ರಹ ಇದೆ ನಿಂಗೆ ಅಂತ ಒಂದೆರಡು ಸಾಲ ಹಾಡ್ತೀನಿ ನಿಮ್ಗೆ.

0: ಸರ್, ನೀವು ಸ್ಟುಡಿಯೋನಲ್ಲಿ ಇದ್ದೀರಾ ಅನ್ನುವಂಥದ್ದು ಕೂಡ ನಿಮ್ಗೆ ಅನ್ನಿಸ್ತಿಲ್ಲ. ದೇವಿ ಮುಂದೆ ಕೂತಿದ್ದೀನೇನೋ ಅನ್ನುವಂಥ ಭಾವದಲ್ಲಿ ಅಷ್ಟೇ ಶ್ರದ್ಧೆಯಿಂದ ಭಕ್ತಿ ಪರವಶತೆಯಿಂದ ಹಾಡಿದ್ದು ಗೊತ್ತಾಯ್ತು ಸರ್. ಹಾಗಾಗಿನೇ ತಾಯಿ ಅನುಗ್ರಹ ನಿಮ್ಮ ಮೇಲಾಗಿರೋದು.
1: ನನಗೆ ಯಾವಾಗ್ಲೂ ಈ ಹಾಡು ಹಾಡಿದಾಗ ತುಂಬಾನೇ ಭಾವುಕನಾಗ್ತೇನೆ. ಯಾಕೆ ಅಂತಂದ್ರೆ, ನಾ ಹೇಳದ್ನಲ್ಲ, ನಮ್ಮ ತಾಯಿ ಹೆಸರು ಶಾರದಾ, ಹಂಗೆ ಶಾರದೇವಿ, ಶಾರದಾಂಬಾದೇವಿ, ಎರಡೂ ಇದೆಯಲ್ಲ ನನಗೆ, ಹಾಗಾಗಿ ಇದು ನನ್ನ ಸಿಗ್ನೇಚರ್.
0: ಹೀಗೆ ನೀವು ಇನ್ನೂ ಹೆಚ್ಚೆಚ್ಚು ಯಶಸ್ಸನ್ನ ಸಾಧಿಸೋ ಹಾಗಾಗ್ಲಿ, ನಮ್ಮ ಕನ್ನಡಿಗರಿಗೆ ನಿಮ್ಮ ಹಾಡು ಸದಾ ಕೇಳಿಸ್ತಾ ಇರ್ಲಿ ಸರ್.
1: ಖಂಡಿತ,
0: ಇನ್ನು ಒಳ್ಳೊಳ್ಳೆಯ ಹಾಡುಗಳಿಗಾಗಿ ನಿಮ್ಮಿಂದ ನಾವು ಕಾಯ್ತಾ ಇದೀವಿ.
1: ಖಂಡಿತ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು, ಧನ್ಯವಾದಗಳು ಸರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾದ್ರಿ. ಮತ್ತೊಮ್ಮೆ ನಿಮ್ಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮ್ಮ ಮೂಲಕ ನಮ್ಮ ಕೇಳುಗರೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸರ್.
1: ಥ್ಯಾಂಕ್ ಯು ಹೇಮಾ ಅವರೇ. ಹಾಗೆ ಮತ್ತೊಮ್ಮೆ ನಮ್ಮ ಆಕಾಶವಾಣಿ ಶ್ರೋತೃಗಳಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ. ಹಾಗೆ ತುಂಬಾನೇ ಎಂಜಾಯ್ ಮಾಡಿ, ಇದು ಜಾಸ್ತಿ ಕಡುಬು ಇದೆಲ್ಲ ತಿಂದು ಮಜಾ ಮಾಡಿ.
2: ಇದುವರೆಗೆ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ, ಹಿನ್ನೆಲೆ ಗಾಯಕ ಬದ್ರಿ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಹೇಮಾ ಹರೀಶ್, ಪರಿಕಲ್ಪನೆ ಕೃಷ್ಣಪ್ಪ ಕೆವಿ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ.
3: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
4: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
5: ಹಲ್ಲುಜ್ತಾ ಇದೀನಿ ಕಣಮ್ಮ.
4: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
5: ಸರಿ, ನಿಲ್ಸಿದೀನಿ ಬಿಡು.
4: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
5: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
4: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
5: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
6: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
7: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
8: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
9: ಜಲ ಜಲ ಜಲಧಾರೆಯಾಗಿ ಭೂಮಿಯಾದ ಜೀವದ
10: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
11: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
12: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
11: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ, ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ,

0: ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಸ್ ಜಾನಕಿ ಹಾಗೂ ಮನೋಮೂರ್ತಿ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಬೆಳ್ಳಿ ಮೋಡಗಳು ಚಿತ್ರದ ಗೀತೆ, ಕೆ ವಿ ರಾಜು ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ.

ಇನ್ನೀಗ ಕೇಳಿ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಚಲಿಸುವ ಮೋಡಗಳು ಚಿತ್ರದ ಗೀತೆ. ಶ್ರೀ ಉದಯ್ ಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ಇನ್ನೀಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಇಳಯರಾಜ ಅವರ ಸಂಗೀತ.

ರಾಜೇಶ್ ಕೃಷ್ಣನ್ ಹಾಗೂ ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಮೂಡಿಬಂದಿರುವ ಅಮೆರಿಕ ಅಮೆರಿಕ ಚಿತ್ರದ ಗೀತೆ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿ ಅವರ ಸಂಗೀತ.

ಇದುವರೆಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಂತಹ ಓಂ ಚಿತ್ರದ ಗೀತೆಯನ್ನು ಆಲಿಸಿದಿರಿ. ಗೀತೆಯನ್ನು ಬರೆದು ಸಂಗೀತವನ್ನು ನೀಡಿದ್ದವರು ಹಂಸಲೇಖ.

ಇನ್ನೀಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಹಾಡಿರುವಂತಹ ಮಂಗಳಸೂತ್ರ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿದ್ಯಾಸಾಗರ್ ಅವರ ಸಂಗೀತವಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಇಂದು ನಾಡಿನಾದ್ಯಂತ ಸಂಭ್ರಮದ ಸ್ವರ್ಣಗೌರಿ ವ್ರತಾಚರಣೆ, ಶ್ರೀ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ, ಪೂಜಾ ಕಾರ್ಯಕ್ರಮಗಳು ಶ್ರದ್ದಾಭಕ್ತಿಯಿಂದ ಜರುಗುತ್ತಿವೆ. ಗಣೇಶ ಚತುರ್ಥಿ ಹಿನ್ನೆಲೆ ನಾಡಿನ ಜನತೆಗೆ ಗಣ್ಯರು ಶುಭಾಶಯಗಳನ್ನು ಕೋರಿದ್ದಾರೆ. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಶ್ರೀ ಗಣೇಶನ ಕೃಪೆಯಿಂದ ನಾಡಿನ ಸಮಸ್ತ ಜನತೆಯ ಬದುಕಿನಲ್ಲಿ ಸುಖ, ಶಾಂತಿ, ಸಮೃದ್ಧಿ ಹಾಗೂ ಆರೋಗ್ಯ ನೆಲೆಸಲಿ ಎಂದು ಶುಭ ಕೋರಿದ್ದಾರೆ. ಪರಿಸರ ಕಾಳಜಿಯೊಂದಿಗೆ ಸಾಂಪ್ರದಾಯಿಕ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಎಂದು ಕರೆ ನೀಡಿದ್ದಾರೆ. ಧಾರವಾಡ ಜಿಲ್ಲೆಯ ವಿವಿಧೆಡೆಗಳಲ್ಲಿ 1600 ಸಾರ್ವಜನಿಕ ಗಣೇಶ ಮೂರ್ತಿಗಳು ಪ್ರತಿಷ್ಠಾಪನೆಗೆ ನೋಂದಣಿಯಾಗಿವೆ. 1000 ಪೊಲೀಸ್ ಸಿಬ್ಬಂದಿಯನ್ನು ಭದ್ರತೆಗಾಗಿ ನೇಮಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ ತಿಳಿಸಿದ್ದಾರೆ. ಗಣೇಶ ಚತುರ್ಥಿ ಹಿನ್ನೆಲೆ ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸಮ್ಮುಖದಲ್ಲಿ ಶ್ರೀ ಗಣೇಶನ ಮೃಣ್ಮಯ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು. ರಾಯಚೂರು ಜಿಲ್ಲೆಯಾದ್ಯಂತ ಈ ಬಾರಿ 2570 ಗಣೇಶ ಮೂರ್ತಿಗಳು ಪ್ರತಿಷ್ಠಾಪಿಸಲಾಗುತ್ತಿದೆ. ಗಣೇಶ ಹಬ್ಬವನ್ನು ಶಾಂತಿ ಹಾಗೂ ಸೌಹಾರ್ದತೆಯಿಂದ ಆಚರಿಸುವಂತಾಗಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ ತಿಳಿಸಿದ್ದಾರೆ. ಗಣೇಶ ಮೂರ್ತಿ ಮೆರವಣಿಗೆಗೆ ಹಾಗೂ ವಿಸರ್ಜನೆಗೆ ವೇಳೆ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಎಂದು ಅವರು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಒಟ್ಟಾಗಿ ನಮ್ಮ ಜಿಲ್ಲೆಯಲ್ಲಿ 2570 ಗಣಪತಿಗಳನ್ನ ಕೂರಿಸ್ತಾ ಇದ್ದಾರೆ. ಈಗಾಗಲೇ ಹಲವಾರು ಗಣಪತಿಗಳು ಪ್ರತಿಷ್ಠಾಪನೆ ಆಲ್ರೆಡಿ ಆಗ್ಬಿಟ್ಟಿದೆ. ಇನ್ನು ಕೆಲವು ಇವತ್ತು ಮತ್ತೆ ನಾಳೆ ಕೂಡ ಮಾಡ್ತಾ ಇದ್ದಾರೆ. ಇವುಗಳಲ್ಲಿ 48 ಕಡೆ ಗಣಪತಿ ಪ್ರೊಸೆಷನ್ಸ್ ಏನಿರುತ್ತೆ ಅದು ಪ್ರಮುಖವಾಗಿರುತ್ತದೆ. ಇದರ ಪ್ರಯುಕ್ತ ನಾವು 700 ಸಿಬ್ಬಂದಿಗಳು ಮತ್ತೆ ಸುಮಾರು 350 ಹೋಮ್ಗಾರ್ಡ್ಸ್, 3 KSRP ಹಾಗೂ ಎಲ್ಲ ಕಡೆ ವಾಲಂಟಿಯರ್ಸ್, ಸಿವಿಲ್ ಡಿಫೆನ್ಸ್, NCC ಇವನ್ನೆಲ್ಲ ಮೊಬಿಲೈಸ್ ಮಾಡಿಬಿಟ್ಟು ಬಂದೋಬಸ್ತ್ ಎಲ್ಲ ಮಾಡ್ತಾ ಇದೀವಿ. ಅಪಾರ್ಟ್ ಫ್ರಮ್ ದೀಸ್ ನಾವು ಎಲ್ಲಾ ಗಣೇಶ ಗಜಾನನ ಮಂಡಳಿಯಿಂದ ಅಂಡರ್ಟೇಕಿಂಗ್ಸ್ ಕೂಡ ತಗೊಂಡ್ತಾ ಇದೀವಿ. ಅವರು ಯಾವುದೇ ಕಾಂಟ್ರವರ್ಷಿಯಲ್ ಫ್ಲೆಕ್ಸ್ ಬ್ಯಾನರ್ ಪ್ರಿಂಟರ್ ಮಾಡಬಾರದು, ಹಾಗೆ ಮ್ಯೂಸಿಕ್ ಸಿಸ್ಟಮ್ಸ್ ಕೂಡ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಬಳಕೆ ಮಾಡಬೇಕು ಅಂತ ಎಲ್ಲರಿಂದ ನಾವು ಮುಚ್ಚಳಿಕೆ ಪತ್ರ ಕೂಡ ಬರ್ತಾ ಇದೀವಿ.
0: ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಈ ಬಾರಿ ಒಟ್ಟು 1492 ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ನಡೆಯುತ್ತಿದೆ. ಗಣೇಶೋತ್ಸವವನ್ನು ಸುರಕ್ಷಿತ ಹಾಗೂ ಸಂಭ್ರಮದಿಂದ ಆಚರಿಸಲು ಸಾರ್ವಜನಿಕರು ಹಾಗೂ ಆಯೋಜಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಕೋರಿದ್ದಾರೆ. ಶಿವಮೊಗ್ಗ ನಗರದ ವಿವಿಧೆಡೆಗಳಲ್ಲಿ ಗಣೇಶೋತ್ಸವದ ಅಂಗವಾಗಿ ಇಂದಿನಿಂದ 25ರವರೆಗೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ನೆಲಮಂಗಲ ತಾಲೂಕಿನಲ್ಲಿ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿಯನ್ನು ಶ್ರದ್ದಾಭಕ್ತಿ ಹಾಗೂ ಸಂಭ್ರಮಗಳಿಂದ ಆಚರಿಸಲಾಗುತ್ತಿದೆ. ಕೋಲಾರ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಮುಳಬಾಗಿಲು ತಾಲೂಕು ಕುರುಡುಮಲೆ ಮಹಾಗಣಪತಿ ದೇವಾಲಯದಲ್ಲಿ ಗಣೇಶ ಚತುರ್ಥಿ ಹಿನ್ನೆಲೆ ಇಂದು ವಿಶೇಷ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ. ಗಣೇಶ ಚತುರ್ಥಿ ಸಂದರ್ಭ ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಒಟ್ಟು 12 ಆನೆಗಳಿಗೆ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕನಕಪುರದ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮಹಾವಿದ್ಯಾಲಯದ ಬಾಲಕ

0: ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಊಟ ಮಾಡಿ ಆಹಾರದ ಗುಣಮಟ್ಟ ಪರಿಶೀಲಿಸಿದರು. ಕಲಬುರಗಿ, ರಾಯಚೂರು, ಹಾವೇರಿ, ಬೀದರ್, ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಕುಂದುಕೊರತೆ ಸರಿಪಡಿಸುವಂತೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಮುಖ್ಯಮಂತ್ರಿ ಸೂಚಿಸಿದರು. ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಹಾಗೂ ಉತ್ತಮ ಭವಿಷ್ಯ ಕಲ್ಪಿಸಲು ಹಾಸನ ಜಿಲ್ಲೆ ಅರಸೀಕೆರೆಯ ಗೀಜಿಹಳ್ಳಿ ಗ್ರಾಮ ಸಮೀಪ ನೂತನ ವಸತಿ ಶಾಲೆ ನಿರ್ಮಾಣ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಚಾಲನೆ ನೀಡಿದರು. ಬಳಿಕ ಮಾತನಾಡಿ, 35.75 ಕೋಟಿ ರೂಪಾಯಿ ವೆಚ್ಚದಲ್ಲಿ 6ರಿಂದ 12ನೇ ತರಗತಿ ಓದುವ 150 ಬಾಲಕರು ಹಾಗೂ 150 ಬಾಲಕಿಯರಿಗೆ ವಸತಿ ಶಾಲೆ, ಶಿಕ್ಷಕರ ವಸತಿ ಗೃಹಗಳು ಶೀಘ್ರ ನಿರ್ಮಾಣಗೊಳ್ಳಲಿವೆ ಎಂದರು. ರಾಜ್ಯದ ಬರ ಪರಿಸ್ಥಿತಿ ಹಾಗೂ ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ಬಗ್ಗೆ ಚರ್ಚಿಸಲು 10 ದಿನಗಳ ವಿಶೇಷ ಅಧಿವೇಶನ ನಡೆಸುವಂತೆ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದ್ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, 3 ದಿನಗಳ ಅಧಿವೇಶನದ ಕಾಲಾವಧಿ ಗಂಭೀರ ವಿಷಯಗಳ ಚರ್ಚೆಗೆ ಸಾಲದು, ಸಮರ್ಪಕ ಅವಧಿ ಮತ್ತು ಪರಿಹಾರದ ಚರ್ಚೆಗೆ ಅವಕಾಶ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ಕ್ಕೆ.
1: ಸಮಯ ಸರಿಯಾಗಿ 12:05:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಪ್ರೀತಿಯ ಗೆಳತಿಯರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಧಾರವಾಡದ ಮೈತ್ರಿ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.

0: ಕಲ್ಪತರು.
1: ಸ್ನೇಹ, ಏನ್ ಮಾಡ್ಲಿಕ್ಕತ್ತೀಯ ಸ್ನೇಹ?
2: ಅಯ್ಯ ಉಷಾ, ಬಾರ ಒಳಗ್ ಬಾ. ಏನಿಲ್ಲವ, ಮತ್ತಿನ್ನ ಗಣೇಶ್ ಚೌತಿ ಬಂದ ಬಿಡ್ತಲ್ಲ, ಗಣಪನ್ ಮಾಡ ಸ್ವಚ್ಛ ಮಾಡ್ಲಿಕ್ಕತ್ತಿದ್ದೆ ನೋಡ್.
1: ಬಾಳ್ ಚಲೋ ಆತ್ ನೋಡ್ ಸ್ನೇಹ, ನಾನು ಎಲ್ಲಾ ಸ್ವಚ್ಛ ಮಾಡಿ ಬಂದೆ ನೋಡ್. ಅಂದಂಗ ಸ್ವಲ್ಪ ಮಾರ್ಕೆಟ್ ಕಡೆ ಹೋಗೋದಿತ್ತ, ಸಾಮಾನ್ ತರೋದಿತ್ತ ಹಬ್ಬದ್ದು. ಬರ್ತೀಯನ ನೀನು?
3: ಹ್ಮ್, ಎಲ್ಲಾರು ಎಲ್ಲ ಹೊಂಟಂಗದ, ನಾವು ಬರೋಣೇನು?
1: ಬಾರ ಬಾ ಭಾರತಿ, ನೀನು ಬಾ. ರಮ್ಯ, ಶಾಲಿನಿ ನೀನು ಬಾ. ಏನಿಲ್ಲ, ಹಬ್ಬಕ್ಕ ಸ್ವಲ್ಪ ಸಾಮಾನ್ ತರೋದಿತ್ತ, ಸ್ನೇಹಾಗ ಬರ್ತೀಯನವ ಅಂತ ಕೇಳಲಿಕ್ಕತ್ತಿದ್ದೆ. ನೀವು ಮೂರು ಜನ ಬರ್ರಿ, ಎಲ್ಲಾರೂ ಕೂಡೆ ಹೋಗೋಣಂತ.
2: ಹ್ಮ್, ಅದಕ್ಕಿಂತ ಮುಂಚೆ ಕೂಡ್ರಿ ಕೂಡ್ರಿ ಎಲ್ಲಾರು.
4: ಅಲ್ಲ, ಗಣೇಶ್ ಚೌತಿ ಹಬ್ಬ ಬಂತು ಅಂದ್ರ ಅದೇನ್ ಖುಷಿ ಅಂತೀನಿ. ಅವನ್ ಸಂಭ್ರಮನ ಸಂಭ್ರಮ ಬಿಡು. ಭಾದ್ರಪದ ಶುದ್ಧ ಚತುರ್ಥಿ ಅಂದ್ರ ಗಣೇಶನಿಗೆ ವಿಶೇಷವಾದ ಪೂಜೆ ಅಲ್ಲೇನ? ಸುಂದರವಾದ ಮಂಟಪ ಕಟ್ಟಿ ಬಣ್ಣ ಬಣ್ಣ ದೀಪಗಳಿಂದ ಅಲಂಕರಿಸಿ ತಳಿರು ತೋರಣಗಳನ್ನ ಜೋಡಿಸಿ ಮುಂದ ಅಂದವಾದ ರಂಗೋಲಿ ಹಾಕಿ ಗಣಪತಿನ ಬರಮಾಡಿಕೊಂಡು ಭಕ್ತಿಯಿಂದ ಪೂಜಿಸೋದಂದ್ರ ಮಕ್ಕಳಿಂದ ಹಿಡಿದು ಮುದುಕ್ರ ತನಕನು ಖುಷಿನ ಖುಷಿ ನೋಡ ಉಷಾ.
1: ಖರೇನವ, ಬಾಳ ಖುಷಿ ನೋಡು. ಇನ್ನ ಗಣಪತಿ ಯೋಗಿಗಳಿಗೆ ಪರಬ್ರಹ್ಮ, ಬಾಲಕರಿಗೆ ಬಾಲ ಗಣಪ, ಕವಿ ಕಲಾವಿದರಿಗೆ ಪ್ರಿಯ ದೇವ, ಕಷ್ಟದಾಗ ಸಿಲುಕಿದವರಿಗೆ ಸಂಕಷ್ಟಹರ, ಶ್ರೀ ಸಾಮಾನ್ಯರಿಗೆ ವಿಘ್ನ ನಿವಾರಕ, ಮತ್ತು ಸರ್ವರಿಗೂ ಸರ್ವಸಿದ್ಧಿ ಪ್ರದಾಯಕ ನೋಡ ಸ್ನೇಹ.
2: ಅಂದಂಗ ರಮ್ಯಾ, ಗಣಪತಿ ಹಾಡು ಬಹಳ ಚಂದ ಹಾಡ್ತೀವ ನೀನು, ಒಂದ್ ಹಾಡ್ ಹಾಡ.

0: ಅಲ್ಲ ರಮ್ಯಾ, ನಮ್ ಗಣಪತಿ ಮೋದಕ ಪ್ರಿಯ ಅಷ್ಟ ಅಲ್ಲ, ಗಜಮುಖಾನೂ ಆಗ್ಯಾನ. ಅದರ ಅರ್ಥ ಆಳವಾಗ್ಯದ. ಗ ಅಂದ್ರ ಗತಿ, ಜೀವನದ ಪರಮಧ್ಯೇಯದತ್ತ ತಿಳಿದೋ ತಿಳಿಯದೋ ಸಾಗೋದು. ಇನ್ನ ಜ ಅಂದ್ರ ಜನ್ಮ, ಅದಕ್ಕ ಗಜ ಅಂದ್ರ ಯಾರಿಂದ ಈ ವಿಶ್ವ ಹುಟ್ಟಿ ಯಾರ ಕಡೆಗೆ ಸಾಕ್ತದೋ, ಯಾರೊಳಗ ಲಯವಾಗ್ತದೋ, ಅಂಥ ಪರಮದೇವ ಪರಮಾತ್ಮನೀತ ಅಂತ ಅರ್ಥ ನೋಡ ರಮ್ಯಾ.
1: ಗಜ ಮುಖ ಬ್ರಹ್ಮಾಂಡದ ಪ್ರತೀಕ, ಮಾನವ ಶರೀರ ಸೂಕ್ಷ್ಮಾಂಡದ ಪ್ರತೀಕ, ಅವೆರಡು ಕೂಡಿ ಒಂದು ವ್ಯಕ್ತಿ ಆಗ್ಯದ. ಸೂಕ್ಷ್ಮಾಂಡದ ಗುರಿ ಬ್ರಹ್ಮಾಂಡವಾಗಿರೋದ್ರಿಂದ ಗಜ ಭಾಗವನ್ನ ಶಿರೋಭಾಗವನ್ನಾಗಿ ಮಾಡಿ ಹೆಚ್ಚಿನ ಮಹತ್ವ ಕೊಟ್ಟಾರ ಭಾರತಿ.
2: ಹಿಂದ್ಕ ಗಣಪತಿ ಉತ್ಸವ ಹಿಂದೂಗಳು ಮಹಾ ಉತ್ಸವವಾಗಿ ಮಾತ್ರ ಇತ್ತು. ಮುಂದ ಲೋಕಮಾನ್ಯ ಶ್ರೀ ಬಾಲಗಂಗಾಧರ ತಿಲಕರು ರಾಷ್ಟ್ರೀಯ ಸಂಘಟನೆಗಾಗಿ ಗಣಪತಿ ಹಬ್ಬವನ್ನು ಬಳಸಿಕೊಂಡು ಸಾರ್ವಜನಿಕ ಗಣೇಶೋತ್ಸವವನ್ನು ಜಾರಿಗೆ ತಂದ್ರು. ಆ ಗಣಪತಿ ಸನ್ನಿಧಿಯೊಳಗ ನೃತ್ಯ, ನಾಟಕ, ಹರಿಕತೆ, ಭಜನೆ ಇವುಗಳೆಲ್ಲ ಜರುಗೋ ಹಂಗ ಮಾಡಿ ಆ ಮೂಲಕ ರಾಷ್ಟ್ರಪ್ರಜ್ಞೆ ಜಾಗೃತಗೊಳಿಸಿದ್ರು. ಅದಕ್ಕ ಗಣಪತಿ ವಿಘ್ನ ನಿವಾರಕ, ಸಿದ್ಧಿ ಬುದ್ಧಿ ಪ್ರದಾಯಕನಷ್ಟೇ ಅಲ್ಲ, ಸಮಗ್ರ ಸಮಾಜ ಸಂಘಟನೆಯ ಮೂಲ ಪುರುಷನೂ. ಹೌದ ಉಷಾ?
3: ಹೌದ, ಎಲ್ಲಾ ಶುಭ ಕಾರ್ಯಗಳ ಮೊದ್ಲ ಮತ್ತ ದೇವತಾ ಪೂಜೆಯ ಮೊದ್ಲ ಗಣಪತಿಗೆ ಪ್ರಥಮ ಪೂಜೆ ಸಲ್ಲುತ್ತದ ನೋಡ್ರಿ. ಯಾಕಂದ್ರ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಶು ಸರ್ವದಾ ಅನ್ನು ಹಂಗ ಅವ ಪ್ರಥಮ ಪೂಜಿತ ವಿಘ್ನಹರ್ತ ಆಗ್ಯಾನ. ಇಲ್ಲೇ ಗಣ ಅಂದ್ರ ಪವಿತ್ರಕ ಅಂತರ್ಥ, ಇನ್ನ ಪತಿ ಅಂದ್ರ ಪವಿತ್ರಕಗಳ ಸ್ವಾಮಿ ಅಂತರ್ಥ. ಮತ್ತ ಇನ್ನೊಂದ್ ಕಡೆ ಹಿಂಗೂ ಹೇಳ್ಯಾರ, ಗಣ ಅಂದ್ರ ಜೀವ ಸೃಷ್ಟಿಯ ಮ್ಯಾಲ ವಿಘಾತಕ ಪರಿಣಾಮ ಬೀರೋ ರಜಾ ಅಥವಾ ತಮ ಲಹರಿಗಳ ಸಮೂಹ, ಪತಿ ಅಂದ್ರ ಅವುಗಳ ಮ್ಯಾಲ ನಿಯಂತ್ರಣ ಇಡುವಂತ ಸ್ವಾಮಿ ಅಂತರ್ಥ. ಹಿಂಗ ಗಣಪತಿನ ವರ್ಣಿಸ್ಯಾರ ನೋಡ ಶಾಲಿನಿ.
4: ಗಣಪತಿ ಆಕಾರದೊಳಗ ನಿಜವಾಗಿಯೂ ಅದ್ಭುತವಾದಂತ ಕಲ್ಪನೆ ಅಡಗೇದ. ವಕ್ರತುಂಡ ಅಂದ್ರ ಡೊಂಕಾದ ಸೊಂಡಿಲು, ಓಂಕಾರದ ಪ್ರತೀಕ. ಜೊತೆಗೆ ವಕ್ರ ಮಾರ್ಗದಾಗ ನಡೆಯುವವರನ್ನ ಶಿಕ್ಷಿಸಿ ಸರಳ ಮಾರ್ಗಕ್ಕೆ ತರುವವನೇ ವಕ್ರತುಂಡ ಅಂತಾರ ಉಷಾ?
0: ಅಲ್ಲ, ವಕ್ರತುಂಡ ಅಷ್ಟ ಅಲ್ಲ, ಅವನು ಶೂರ್ಪಕರ್ಣಾನೂ ಹೌದು. ಶೂರ್ಪಕರ್ಣ ಅಂದ್ರ ಮೊರದಂತ ಕಿವಿಯುಳ್ಳವ. ಮರದಾಗ ಧಾನ್ಯ ಕೇರಿದಾಗ ಗಟ್ಟಿ ಕಾಳು ನಿಲ್ಲೋ ಹಂಗ ಈ ಸಮಾಜದಾಗ ಹೊಗಳಿಕೆ ತೆಗಳಿಕೆಗಳಿಂದ ದೂರಾಗಿ ಸತ್ಯಾಂಶವನ್ನು ಮಾತ್ರ ಗ್ರಹಿಸಬೇಕು ಅಂತ ಅದರ ಅರ್ಥ. ಆತನ ಕರ್ಣಗಳು ಭಕ್ತರೆಲ್ಲರ ಪ್ರಾರ್ಥನೆಗಳನ್ನು ಅಂತಃಕರಣಪೂರ್ವಕವಾಗಿ ಕೇಳುವಷ್ಟು ದೊಡ್ಡವ. ಒಳೆತು ಕೆಡಕುಗಳನ್ನು ಕೂಡ ದೂರ ಮಾಡುವ ಶಕ್ತಿ ಅವುಗಳಿಗವ ಅಂತ ನೋಡ ಭಾರತಿ.
2: ಮಹಾಕಾಯ ಅಂದ್ರ ದೊಡ್ಡ ಹೊಟ್ಟಿಯವ. ಆ ದೊಡ್ಡ ಹೊಟ್ಟಿ ಬ್ರಹ್ಮಾಂಡದ ಸಂಕೇತ. ಅವ ಧಾನ್ಯಾದಿ ದೇವತೆನೂ ಇರೋದ್ರಿಂದ ಲಂಬೋದರ ಅಂದ್ರ ದವಸ ಧಾನ್ಯ ತುಂಬಿದ ಕಣಜ ಅಂತ ಅರ್ಥ ಶಾಲಿನಿ.
4: ಅವ ಹೊಟ್ಟಿಗ್ ಸುತ್ತಕೊಂಡಿರೋ ಸರ್ಪ ಬ್ರಹ್ಮಾಂಡವನ್ನ ಹೊತ್ತಿರೋಂತ ಆದಿಶೇಷನೇ ಆಗ್ಯಾನ. ಅದು ಕುಂಡಲಿನಿ ಶಕ್ತಿಯ ಪ್ರತೀಕವೂ ಹೌದು. ಅವನ ಕೈಯೊಳಗಿರುವಂತಹ ಪಾಶ ಅಂಕುಶಗಳು ನಮ್ಮಲ್ಲಿರುವ ರಾಗ ದ್ವೇಷಗಳನ್ನ ನಿಯಂತ್ರಿಸುವಂತಹ ಸಾಧನಗಳು. ಗಣಪತಿ ಪಾಶ ಹಾಕಿ ಕೆಟ್ಟ ವಿಷಯಗಳನ್ನ ದೂರಗೊಳಿಸ್ತಾನ ಮತ್ತ ಅಂಕುಶದ ಮೂಲಕ ಆನಂದ

0: ಮತ್ತು ವಿದ್ಯೆಗಳನ್ನ ಸಂಪಾದಿಸುವ ಕಾರ್ಯದಲ್ಲಿ ಬರೋ ವಿಘಾತಕ ಶಕ್ತಿಗಳನ್ನ ನಾಶ ಮಾಡ್ತಾನ ರಮ್ಯಾ.
1: ಪಾಶವು ರಾಗಕ್ಕೆ, ಅಂಕುಶವು ಕ್ರೋಧಕ್ಕೆ ಸಂಕೇತ ಆಗಿರೋದ್ರಿಂದ ಇವುಗಳ ಹಿಂಸೆಯಿಂದ ಮುಕ್ತರಾಗ್ಲಿಕ್ಕೆ ಇರೋ ಮಾರ್ಗ ಅಂದ್ರೆ ಆ ಗಣಪತಿಗೆ ಶರಣಾಗೋದಾಗ್ಯದ ಭರ್ತಿ.
2: ಗಣಪತಿದು ಚಿಕ್ಕ ಚಿಕ್ಕ ಕಣ್ಣುಗಳು, ನಾವು ಎಲ್ಲಾ ಕಡೆಗೂ ಸೂಕ್ಷ್ಮ ದೃಷ್ಟಿಯಿಂದ ಪರಿಶೀಲಿಸಿಯೇ ಮುಂದುವರಿಬೇಕು ಅಂಬೋದನ್ನ ಸೂಕ್ಷ್ಮ ದೃಷ್ಟಿ ಮೂಲಕ ನಮಗ್ ತಿಳಿಸ್ತಾನ ಉಷಾ.
0: ಭಾರತಿ, ಅವನಿಗೆ ಸಿದ್ಧಿ ಬುದ್ಧಿಯರು ಪತ್ನಿಯರು ಮತ್ತ ಲಾಭಕ್ಷೇಮ ಅನ್ನೋ ಮಕ್ಕಳಿದ್ದಾರ ಅಂತಾರ ಹಿರಿಯರು. ಬುದ್ಧಿ ಸರಿಯಾಗಿದ್ರ ಸಿದ್ಧಿ ಖಚಿತ ಅನ್ನೋದು ಗಣಪತಿಯ ವರ ನೋಡ ಸ್ನೇಹ.
3: ಹೂನ, ಭಕ್ತಾನುಕಂಪಿ ನಮ್ ದೇವಂ ಜಗತ್ಕಾರಣ ಅಚ್ಯುತಂ ಅಂದ್ರ ವಿಶ್ವ ಸೃಷ್ಟಿಗೆ ಕಾರಣನಾದ ಆ ಗಣಪತಿ ಭಕ್ತಾನುಕಂಪಿನೂ ಆಗ್ಯಾನ್ ನೋಡವ. ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತಿಹರು ಅನವರತ ನಿನ್ನನು ತ್ರಿಜಗ ವಂದಿತ ಗಣಪ ಮಾಳ್ಪುದು ಮತಿಗೆ ಮಂಗಳವ ಅಂತ ಕವಿ ಕುಮಾರವ್ಯಾಸ ಹೇಳಿದಂಗ ಆ ಗಣಪತಿ ತ್ರಿಮೂರ್ತಿಗಳಿಂದಲೂ ಪೂಜಿತನಾದಂಥ ಮಂಗಳಮೂರ್ತಿನ ನೋಡು. ಗಣಪತಿಯ ಅನೇಕ ಆಕಾರದ ವಿಗ್ರಹಗಳು ನಮ್ಮ ದೇವಸ್ಥಾನಗಳೊಳಗ ಹಂಗ ಪ್ರಾಚೀನ ಶಿಲ್ಪ ಸ್ಮಾರಕಗಳೊಳಗ ಕಂಡು ಬರ್ತಾವೇನುವ. ಹೇರಂಬ ಗಣಪತಿಗೆ ಪಂಚಶಿರಗಳು, ಹತ್ತು ಕೈಗಳು. ವೀರ ಗಣೇಶ ಹತ್ತು ಕೈಗಳೊಳಗ ನಾನಾ ಆಯುಧಗಳನ್ನ ಹಿಡಿದು ವೀರಭಾವವನ್ನ ತೋರ್ತಾನ. ಶಕ್ತಿ ಗಣಪತಿ ಜೊತೆಗೆ ಶಕ್ತಿ ದೇವತೆ ಇರ್ತಾಳ. ನೃತ್ಯ ಗಣಪತಿ ಅಂತೂ ನೃತ್ಯ ಭಂಗಿಯಲ್ಲಿ ಇರೋದು ಕಂಡು ಬರ್ತದ ನೋಡ್ ಶಾಲಿನಿ.
0: ವಿಗ್ರಹ ರೂಪ ಮಾತ್ರವಲ್ಲದ ಯಂತ್ರ, ಕಳಶ, ಅಡಿಕೆ ಬೆಟ್ಟ ಇತ್ಯಾದಿ ರೂಪಗಳಲ್ಲೂ ಗಣಪತಿಯನ್ನ ಪೂಜಿಸ್ತಾರ. ಮತ್ತ ಗಣಪತಿಗೆ ಮೀಸಲಾದ ಅನೇಕ ದೇವಾಲಯಗಳಲ್ಲಿ ಅವನದ್ದೇ ಪ್ರತಿಷ್ಠೆ ಆಗ್ತದ. ಮತ್ತ ಬೇರೆ ದೇವತೆಗಳ ದೇವಾಲಯಗಳಲ್ಲೂ ಗಣಪತಿಗೆ ಸ್ಥಾನ ಇದ್ದೇ ಇರ್ತದ ನೋಡ ಭಾರತಿ.
2: ಗಣಪತಿಯನ್ನ ಹೊರ ರಾಷ್ಟ್ರಗಳಲ್ಲಿ ಕೂಡ ಪೂಜಿಸ್ತಾರ. ನೇಪಾಳ, ಜಪಾನ್, ಕಾಂಬೋಡಿಯಾ, ಥೈಲ್ಯಾಂಡ್ ಹಿಂಗ ಅನೇಕ ದೇಶಗಳೊಳಗ ಗಣಪತಿ ಪೂಜಿಸಲ್ಪಡ್ತಾನ. ತೀರಾ ಇತ್ತೀಚೆಗೆ ಅಮೆರಿಕ, ಇಂಗ್ಲೆಂಡ್ ಇಲ್ಲಿಯೂ ಗಣಪತಿ ದೇವಾಲಯಗಳು ಸ್ಥಾಪಿತವಾಗ್ಯಾವ. ನಿತ್ಯ ಪೂಜಾ ನಡೀತಾವಂತ ಉಷಾ?
0: ಹೌದೇನ? ಅಲ್ಲ ಭಾರತಿ, ಗಣೇಶ ವಿದೇಶಗಳಲ್ಲಿ ಬೇರೂರಿ ಅಲ್ಲಿಯ ಸಂಸ್ಕೃತಿಯಲ್ಲಿ ಒಂದಾಗಿ ಖ್ಯಾತಿ ಗಳಿಸಿದಷ್ಟು ಇನ್ಯಾ ದೇವರು ಗಳಿಸಿಲ್ಲಂತಾರ. ಲಾವೋಸ್ದಾಗ ಹೊರಡಿಸಿದಂತ ಗಣೇಶನ ಸ್ಟ್ಯಾಂಪ್ ಅವನ ವಿಶ್ವವಿಖ್ಯಾತಿಗೆ ಸಾಕ್ಷಿಯಾಗ್ಯದ. ಈ ಭಾರತೀಯ ಸಂಸ್ಕೃತಿ ದೇಶ ವಿದೇಶಗಳಲ್ಲಿ ಹರಡಲಿಕ್ಕೆ ಗಣಪತಿ ಸ್ನೇಹ ಸೇತುವೆ ಆಗ್ಯಾನ ಅಂದ್ರ ಖುಷಿ ಆಗ್ತದ ನೋಡ್ ಶಾಲಿನಿ.
4: ಶಿಕ್ಷಣ, ಕಲ್ಪ, ವ್ಯಾಕರಣ, ಜ್ಯೋತಿಷ್ಯ, ಛಂದಸ್ಸು, ಪುರಾಣ, ಧರ್ಮಶಾಸ್ತ್ರ, ನೀತಿಶಾಸ್ತ್ರ ಮುಂತಾದ 18 ವಿದ್ಯೆಗಳ ಅಧಿಪತ್ಯ ಶ್ರೀ ಗಣೇಶನ ಬಳಿನೇ ಅದ ಅಂತಾರ. ಈ ಎಲ್ಲಾ ವಿದ್ಯೆಗಳ ಅಧ್ಯಯನ ಪ್ರಾರಂಭದ ಪೂರ್ವದಾಗ ಶ್ರೀ ಗಣೇಶನ ಪೂಜೆ ಅತೀ ಮಹತ್ವದ್ದಾಗಿದೆ ಅಂತ ಸ್ನೇಹ.
3: ಹೌದ, ಶ್ರೀ ಗಣಪತಿಯ ವಾಹನ ಅಂದ್ರ ಮೂಷಕ ಅಂದ್ರ ಇಲಿ. ಮೂಷಕ ಶಬ್ದವು ಮುಷ್ ಅಂದ್ರೆ ಕದಿಯುವುದು ಎಂಬ ಧಾತುವಿನಿಂದ ಬಂದದ. ಮೂಷಕವು ಕಳ್ಳತನದಿಂದ ವಸ್ತುಗಳಲ್ಲಿ ಪ್ರವೇಶಿಸಿ ಅವುಗಳನ್ನ ಒಳಗಿನಿಂದಲೇ ನಾಶ ಮಾಡು ಹಂಗ ನಮ್ಮ ಅಹಂಕಾರ ನಮಗೆ ಅರಿವಿಲ್ಲದಂತೆ ನಾಶ ಆಗ್ತದ. ಎಲ್ಲರ ಒಳಗನ್ನು ಕಾಣುವ ಮೂಷಕ ಹರಿತ ಬುದ್ಧಿಗೆ ಸಂಕೇತ ನೋಡು. ಅಂದಂಗ ರಮ್ಯಾ, ಗಣಪತಿದು ಇನ್ನೊಂದು ಹಾಡ್ ಹಾಡ.

0: ಸಾತು. ಸುಮಾರು 10 ಪುರಾಣಗಳಲ್ಲಿ, ವೇದಗಳಲ್ಲಿ ಈ ಗಣಪತಿಯ ಬಗ್ಗೆ ಕಥೆಗಳು, ಸ್ತುತಿಗಳು ಕಂಡು ಬರ್ತಾವ್ ನೋಡ್ರಿ. ಒಮ್ಮೆ ಪಾರ್ವತಿ ತನ್ನ ಮೈಯ ಜಿಡ್ಡಿನಿಂದ ಮೂರ್ತಿ ಮಾಡಿ ಅದಕ್ಕ ಜೀವಕಳೆಯನ್ನ ತುಂಬಿ ಮನಿ ಮುಂದ ಕಾವಲಿಗೆ ನಿಲ್ಲಿಸಿದ್ಲು. ಶಿವ ಮನಿಯೊಳಗ್ ಬರುವಾಗ ತಡೆದಂತ ಈ ಕಾವಲುಗಾರರನ್ನ ಕ್ರೋಧದಿಂದ ತಲೆ ಕತ್ತರಿಸಿದಾಗ ಮಗನ ದುರಂತ ಕಂಡು ಪಾರ್ವತಿ ರೋಧಿಸಿ ದುಃಖಿಸಿದ್ಲು. ಶಿವ ಗಜದ ತಲೆ ತರಿಸಿ ಅದನ್ನ ಮಗುವಿನ ದೇಹದೊಡನೆ ಕಸಿ ಮಾಡಿ ಜೀವ ತುಂಬಿದ. ಅಲ್ಲದೆ ಶ್ರೀ ಗಜಾನನನ್ನ ಶಿವಗಣಕ್ಕೆಲ್ಲ ಅಧಿಪತಿಯನ್ನಾಗಿ ನೇಮಿಸಿದ. ಕಾರಣ ಅವ ಗಣಪತಿಯಾದ. ಮತ್ತ ಗಣ ಎಂದರೆ ತತ್ವ. ಯಾವ ಮೂಲ ತತ್ವದಿಂದ ಎಲ್ಲ ತತ್ವಗಳು ಆವಿಷ್ಕಾರಗೊಳ್ತಾವೋ ಅವನೇ ಗಣಪತಿ. ಅಂದ್ರ ವಿಶ್ವಕ್ಕ ಮೂಲ ಕಾರಣನಾದ ಪರಮಾತ್ಮನೇ ಆ ಗಣಪತಿ ಅಂತಾರ ನೋಡು ಉಷಾ.
1: ಹೌದೇನ? ಪರಶುರಾಮನೊಡನೆ ಯುದ್ಧ ಮಾಡುವಾಗ ಗಣೇಶನ ಒಂದಂತ ಮುರಿದೋಯ್ತು. ಮುಂದ ಈ ದಂತವೇ ವ್ಯಾಸರು ಮಹಾಭಾರತ ಬರೆಸಿದಾಗ ಲೆಕ್ಕಣಿಯಂತ ಉಪಯೋಗ ಆಯ್ತಂತ ಅಂತಾರ ನೋಡ ರಮ್ಯಾ.
2: ಗಣಪತಿ ಒಮ್ಮೆ ತನ್ನ ಸೋದರ ಸ್ಕಂದ ಅಂದ್ರ ಷಣ್ಮುಖನೊಡನೆ ವಿಶ್ವ ಪ್ರದಕ್ಷಿಣೆ ಮಾಡು ಸ್ಪರ್ಧೆಯೊಳಗ ಯುಕ್ತಿಯಿಂದ ಗೆಲ್ತಾನ. ತಂದೆ ತಾಯಿಗಳ ಪ್ರದಕ್ಷಿಣೆ ಮಾಡಿದರೆ ವಿಶ್ವ ಪ್ರದಕ್ಷಿಣೆ ಮಾಡಿದಂತೆ ಎಂಬುದು ಶ್ರೀ ಗಣೇಶನ ವಾದನ ಶಾಲಿ.
3: ಹೌದ, ಹಾಗೇನೆ ಶ್ರೀ ಗಣೇಶ ಒಮ್ಮೆ ಮೋದಕ ಸಹಿತ ಭೋಜನ ಸವಿದು ಇಲಿಯನ್ನೇರಿ ಹೊರಟಾಗ ಬಿದ್ದ ಬಿಡ್ತಾನಂತೆ. ಬಿದ್ದ ಗಣೇಶನನ್ನ ಕಂಡು ಚಂದ್ರನು ನಕ್ನಂತೆ. ಪರಿಣಾಮವಾಗಿ ಗಣೇಶನು ಚಂದ್ರನಿಗೆ ವೃದ್ಧಿ ಹಾಸ ಉಂಟಾಗಲಿ ಎಂದು ಶಾಪ ನೀಡಿದ್ದಲ್ಲದೆ ಚೌತಿಯ ದಿನ ನಿನ್ನ ದರ್ಶನ ಮಾಡಿದವರಿಗೆ ಅಪವಾದ ಬರಲೆಂದು ಶಪಿಸಿದ. ಆದ ಕಾರಣ ಚೌತಿಯ ದಿನ ಚಂದ್ರ ದರ್ಶನ ಮಾಡಿದರೆ ಶಮಂತ ಕೋಪಾಖ್ಯಾನ ಕೇಳ್ಬೇಕು ಅಂತಾರ ಭಾರತಿ.
4: ಹಾ, ಗಣಪತಿಗೆ ಯಾವಾಗ್ಲೂ ಪ್ರಿಯವಾದದ್ದು ಮೋದಕ. ಇಲ್ಲಿ ಮೋದ ಎಂದರೆ ಆನಂದ, ಮತ್ತ ಕ ಎಂದರೆ ಚಿಕ್ಕ ಭಾಗ. ಮೋದಕ ಎಂದರೆ ಆನಂದದ ಚಿಕ್ಕ ಭಾಗ. ಮೋದಕದ ಆಕಾರ ತೆಂಗಿನಕಾಯಿಯಂತೆ, ಗಣೇಶನ ಕೈಯಲ್ಲಿರುವ ಮೋದಕವೆಂದರೆ ಆನಂದವನ್ನು ಪ್ರದಾನ ಮಾಡುವಂತೆ ಶಕ್ತಿಯೇ ಆಗ್ಯದ. ಇನ್ನ ಗಣಪತಿಗೆ ಕೆಂಪು ಹೂಗಳು, ಗರಿಕೆ, ಕೆಂಪು ವಸ್ತ್ರ ಇವುಗಳೆಲ್ಲ ತುಂಬಾ ಇಷ್ಟವಾದವು ನೋಡು ಉಷಾ.
1: ಹೌದೇನ? ಇನ್ನ ಪ್ರತಿ ಕೃಷ್ಣ ಪಕ್ಷದಲ್ಲಿನ ಚೌತಿಯನ್ನು ಸಂಕಷ್ಟಿ ಚೌತಿ ಅಂತ ಕರೀತಾರ. ಆ ದಿನ ಪೂರ್ತಿ ಉಪವಾಸವಿದ್ದು ನಿರಾಹಾರಿ ಆಗಿದ್ದು ಸಂಧ್ಯಾಕಾಲದಾಗ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಶ್ರೀ ಗಣಪತಿ ಪೂಜೆ ಸಿದ್ಧತೆ ಮಾಡಿಕೊಂಡು ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ರಾತ್ರಿ ಚಂದ್ರ ದರ್ಶನದ ನಂತರ ಊಟ ಮಾಡಬೇಕು. ಗಣಪತಿ ಅಥರ್ವ ಶೀರ್ಷವನ್ನು ಪಠಿಸಿ ಚಂದ್ರನಿಗೆ ಅರ್ಘ್ಯ ಸಲ್ಲಿಸುವುದನ್ನು ಮರೆಯಬಾರದು ಯಾರು. ಎಲ್ಲ ಸಂಕಷ್ಟಗಳನ್ನು ನಿವಾರಿಸಿ ಮುಕ್ತಿ ಹೊಂದಲಿಕ್ಕಾಗಿ ಈ ವ್ರತ ಶ್ರೇಷ್ಠವಾಗಿದ ರಮ್ಯಾ.
2: ಹಾಗೆಯೇ ಅಂಗಾರಿಕ ಸಂಕಷ್ಟಿ ವ್ರತ ಮಾಡಿದರೆ ವರ್ಷ ಪೂರ್ತಿ ಶ್ರೀ ಗಣೇಶ ಕಾಯುವನೆಂಬ ಪ್ರತೀತಿ ಅದನ ಸ್ನೇಹ.
0: ಹೂನ, ಶ್ರೀ ಗಣೇಶ ಚತುರ್ಥಿಯನ್ನ ಭಾದ್ರಪದ ಶುಕ್ಲದ ಚೌತಿ ಎಂದು ಆಚರಿಸುವುದು ತುಂಬಾ ಪ್ರಾಮುಖ್ಯ ಮತ್ತ ಮಹತ್ವದ ನೋಡು. ಆ ದಿನ ಗಣೇಶ ಲಹರಿಗಳು ಅತಿ ಹೆಚ್ಚಿನ ಪ್ರಮಾಣದಾಗ ಪೃಥ್ವಿಗೆ ಬರ್ತಾವ. ಆ ಲಹರಿಗಳನ್ನ ಆವಾಹನೆ ಮಾಡಲಿಕ್ಕೆ ಪ್ರತಿ ವರ್ಷನೂ ನೂತನ ಮೂರ್ತಿ ಉಪಯೋಗಿಸಿ ನಂತರ ಅವರವರ ಪದ್ಧತಿ ಅನುಸಾರ ವಿಸರ್ಜನೆ ಮಾಡ್ತಾರ. ಆ ದಿನಗಳಲ್ಲಿ ಸಾಂಗವಾಗಿ ಷೋಡಶೋಪಚಾರವಾಗಿ ಪೂಜೆ ಮಾಡಬೇಕು, ಅರ್ಚನೆ ಸಲ್ಲಿಸಬೇಕು. ಸಿಹಿ ನೈವೇದ್ಯ ಅಂದ್ರೆ ಮೋದಕ, ಕಾಯಿ ಕಡುಬು ಇತ್ಯಾದಿಗಳನ್ನ ಮಾಡಿ ನೈವೇದ್ಯ ತೋರಿಸಬೇಕು. ಆರತಿ, ಭಜನೆ, ನೃತ್ಯ, ಪ್ರವಚನಾದಿಗಳ ಮೂಲಕ ಶ್ರೀ ಗಣೇಶನ ಸೇವೆಗೈದಲ್ಲಿ ಸಂಪೂರ್ಣ ಸಂತುಷ್ಟನಾಗ್ತಾನ ಭಾರತಿ.
4: ಹಾ, ಅವನ್ ಪೂಜೆ ಪ್ರಸಾದಗಳಿಲ್ಲದೆ ಯಾವುದೂ ಜಯಪ್ರದ ಆಗುವುದಿಲ್ಲ. ಆತನ ಪೂಜೆ ಸೇವೆಗಳಿಂದ ತೃಪ್ತನಾದರೆ ಭಕ್ತರಿಗೆ ಸಿದ್ಧಿ ಬುದ್ಧಿಯನ್ನು ಖಂಡಿತವಾಗಿಯೂ ದಯಪಾಲಿಸ್ತಾನ ಉಷಾ.
1: ಈ ಗಣೇಶ ಚೌತಿಗೆ ಅಂತ ಒಂದೆರಡು ಹೊಸ ರುಚಿ ಹೇಳ ಶಾಲಿನಿ.
3: ಹೇಳ್ತೀನ ಉಷಾ. ಹೆಸರು ಬೇಳೆ ಚಕ್ಲಿ. ಹೆಸರು ಬೇಳೆ ಚಕ್ಲಿ ಮಾಡಲು ಬೇಕಾಗೋ ಸಾಮಗ್ರಿಗಳಂದ್ರೆ 3 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಹೆಸರು ಬೇಳೆ, 1/2 ಕಪ್ ಸಣ್ಣ ರವೆ, 2-3 ಚಮಚ ಬೆಣ್ಣೆ, 1.5 ಚಮಚ ಖಾರದ ಪುಡಿ, 1/2 ಚಮಚ ಜೀರಿಗೆ, ಸ್ವಲ್ಪ ಬಿಳಿ ಎಳ್ಳು ಮತ್ತೆ ಓಂಕಾಳು. ಮೊದಲಿಗೆ ಹೆಸರು ಬೇಳೆನ ಚೆನ್ನಾಗಿ ತೊಳೆದು 3 ಕಪ್ ನೀರ್ ಹಾಕಿ ಕುಕ್ಕರ್ನಲ್ಲಿಟ್ಟು 2-3 ವಿಷಲ್ ಮಾಡಿಸಿ ಬೇಯಿಸಿಟ್ಕೊಳ್ಬೇಕು. ಮತ್ತೊಂದ್ ಕಡೆ ಒಂದ್ ಬಾಂಡ್ಲಿಯಲ್ಲಿ 1 ಕಪ್ ನೀರ್ ಹಾಕಿ ಕುದಿಯಲ್ ಬಿಡಬೇಕು. ಕುದಿಯುವ ನೀರಿಗೆ ಬೆಣ್ಣೆ ಹಾಕಿ, ಬೆಣ್ಣೆ ಕರಗಿದ ಮೇಲೆ ಸಣ್ಣ ರವೆ ಹಾಕಿ ಕೈ ಬಿಡದೆ ಅಂದ್ರೆ ಗಂಟಾಗದಂತೆ ಚೆನ್ನಾಗಿ ಕೈಯಾಡಿಸ್ಕೊಳ್ಬೇಕು. ರವೆ ನೀರೆಲ್ಲ ಹೀರ್ಕೊಂಡು ಗಟ್ಟಿಯಾಗೋ ತನಕ ಬೇಯಿಸ್ಕೋಬೇಕು. ಆಮೇಲೆ ಕುಕ್ಕರ್ ಪ್ರೆಷರ್ ಇಳಿದ ಮೇಲೆ ಬೆಂದ ಹೆಸರು ಬೇಳೆನ ಮಿಕ್ಸಿಯಲ್ಲಿ ಸಣ್ಣಗೆ ರುಬ್ಕೊಂಡು ರವೆ ಬೇಯಿಸಿದ ಪಾತ್ರೆಗೆ ಹಾಕೊಳ್ಳಿ. ಚಕ್ಲಿ ಗರಿಗರಿ ಆಗ್ಲಿಕ್ಕೆ 1/2 ಕಪ್ ಪುಟಾಣಿ ಹಿಟ್ಟನ್ನು ರುಬ್ಬಿಕೊಂಡ ಹೆಸರು ಬೇಳೆಗೆ ಸೇರಿಸ್ಕೋಬೇಕು. ಈ ಮಿಶ್ರಣಕ್ಕೆ ಖಾರದ ಪುಡಿ, ಬಿಳಿ ಎಳ್ಳು, ಜೀರಿಗೆ, ಸ್ವಲ್ಪ ಇಂಗು, ಓಂಕಾಳನ್ನು ಹಾಕಿ ಕೊನೆಗೆ ಅಕ್ಕಿ ಹಿಟ್ಟು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರ್ ಹಾಕದೆ ಚೆನ್ನಾಗಿ ಕಲಸ್ಕೊಳ್ಬೇಕು. ಹೆಸರು ಬೇಳೆ ಬೇಯಿಸಿರೋದ್ರಿಂದ ನೀರು ಬೇಕಾಗೋದಿಲ್ಲ. ಕಲಸಿದ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಚಕ್ಲಿ ಕರೆದ್ರೆ ಹೆಸರು ಬೇಳೆ ಚಕ್ಲಿ ರೆಡಿ. ಈ ಚಕ್ಲಿ ತುಂಬಾ ಚೆನ್ನಾಗಿರತ್ತೆ. ಈ ಸಲ ಹಬ್ಬಕ್ಕೆ ಎಲ್ರೂ ಹೆಸರು ಬೇಳೆ ಚಕ್ಲಿನೇ ಮಾಡೋಣ ಆಯ್ತಾ? ಹಂಗ ಇದ್ರ ಜೊತೆ ಒಂದು ಸ್ವೀಟ್ ಹೇಳ್ತೀನಿ ಕೇಳ್ರಿ. ಖರ್ಜೂರದ ಪಾಯಸ. ಖರ್ಜೂರದ ಪಾಯಸ ಮಾಡಲು ಬೇಕಾಗೋ ಸಾಮಗ್ರಿ ಅಂದ್ರೆ 1 ಕಪ್ಪು ಬೀಜ ತೆಗೆದ ಖರ್ಜೂರ, 1 ಕಪ್ಪು ಹಸಿಕಾಯಿ, ಸ್ವಲ್ಪ ಬೆಲ್ಲ, 1.5 ಚಮಚ ಬಾಂಬೆ ರವ, ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ದ್ರಾಕ್ಷಿ ಮತ್ತೆ ಗೋಡಂಬಿ. ಖರ್ಜೂರ ಪಾಯಸ ಹೇಗ್ ಮಾಡೋದು ಅಂತ ನೋಡೋಣ. ಬೀಜ ತೆಗೆದ ಖರ್ಜೂರನ್ನ 1.5 ಕಪ್ ಬಿಸಿ ನೀರಿನಲ್ಲಿ 1/2 ಗಂಟೆ ನೆನೆಸಿಡಬೇಕು. 1/2 ಗಂಟೆ ನಂತರ ನೆನೆಸಿದ ಖರ್ಜೂರದಲ್ಲಿ 1 ದೊಡ್ಡ ಚಮಚ ಖರ್ಜೂರ ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ ಹಸಿಕಾಯಿ ಸ್ವಲ್ಪ ನೀರನ್ನು ಹಾಕಿ ಸಣ್ಣಗೆ ರುಬ್ಬಿಕೊಳ್ಬೇಕು. ರುಬ್ಬಿಕೊಂಡ ಮಿಶ್ರಣವನ್ನ ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ನೆನೆಸಿದ ಖರ್ಜೂರದ ನೀರನ್ನು ಸೇರಿಸಿ ಜೊತೆಗೆ 1 ಕಪ್ ನೀರ್ ಹಾಕಿ ಕುದಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ, ಖರ್ಜೂರ ಸಿಹಿ ಇರೋದ್ರಿಂದ ಪಾಯಸಕ್ಕೆ ಜಾಸ್ತಿ ಬೆಲ್ಲ ಬೇಡ. ಪಾಯಸ ಸ್ವಲ್ಪ ಕೂಡ್ಕೊಂಡು ಬರ್ಲಿಕ್ಕೆ ಸ್ವಲ್ಪ ಹುರಿದ ಸಣ್ಣ ರವೆ ಹಾಕಿ ಚೆನ್ನಾಗಿ ಕೈ ಆಡಿಸಿ, ಇಲ್ಲಾಂದ್ರೆ ಗಂಟಾಗತ್ತೆ. ಮೀಡಿಯಂ ಉರಿಯಲ್ಲಿ 5-6 ನಿಮಿಷ ಕುದಿಸಿ ಇದಕ್ಕೆ ನೆನೆಸಿದ ಖರ್ಜೂರವನ್ನು ಹಾಕಿ ಮತ್ತೆ 2 ನಿಮಿಷ ಕುದಿಸ್ರಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಜೊತೆಗೆ ದ್ರಾಕ್ಷಿ ಗೋಡಂಬಿಯನ್ನ ತುಪ್ಪದಲ್ಲಿ ಹುರಿದು ಹಾಕಿದ್ರೆ ಖರ್ಜೂರದ ಪಾಯಸ ರೆಡಿ.
0: ವಾ, ಬಹಳ ಚಂದಿತ್ತ. ಹಬ್ಬಕ್ಕ ಈ ಹೊಸ ರುಚಿನ ಎಲ್ಲಾರು ಮಾಡೋಣಂತ. ಅಂದಂಗ ಹೋಗ್ತಾ ಹೋಗ್ತಾ ಇನ್ನೊಂದ್ ಹಾಡ್ ಕೇಳ್ಬಿಡೋಣ್ಲಾ ರಮ್ಯಾ.

0: ಸಹಕಾರ ಕೊಟ್ಟು ಕಾಪಾಡ್ಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.
1: ಇದುವರೆಗೂ ಧಾರವಾಡದ ಮೈತ್ರಿ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾ ಸ್ನೇಹಾ ಜೋಶಿ, ಶ್ರೀಮತಿ ಉಷಾ ಅಗ್ನಿಹೋತ್ರಿ, ಶ್ರೀಮತಿ ಭಾರತಿ ಗುಮಾಸ್ತೆ, ಶ್ರೀಮತಿ ರಮ್ಯಾ ಕರ್ಣಂ ಹಾಗೂ ಶ್ರೀಮತಿ ಶಾಲಿನಿ ಗೋಡ್ಬೋಲೆ. ಗೆಳತಿಯರೇ, ಇದು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಸಮಯ ಆಗಿದೆ 12:31. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz.
1: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸ್ಬೇಕು.
1: ಆದ್ರೆ ಇದನ್ನು ಹೇಗ್ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ?
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
5: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
4: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
6: ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ.
7: ಹುಳುಕಡ್ಡಿ, ಹೊಟ್ಟೆ ಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು.
6: ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ,
7: ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ,
6: ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು.
7: ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ.
4: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 FM ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 FM ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 FM ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಸಮಯ ಸರಿಯಾಗಿ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾಣಾಯಾಮ. ಈ ಕುರಿತು ಮೈಸೂರಿನ ಕೆಜಿ ಕೊಪ್ಪಲಿನಲ್ಲಿರುವ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಹರೀಶ್ ಬಾಬು ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಡಾಕ್ಟರ್ ಹರೀಶ್ ಬಾಬು ಅವರೇ, ನಮಸ್ಕಾರ.
3: ನಮಸ್ಕಾರ ಸರ್.
2: ತಾವು ಇವತ್ತಿನ ದಿವಸ ಯೋಗದಲ್ಲಿ ಬಹಳವಾಗಿ ಪ್ರಸ್ತಾಪ ಮಾಡುವಂತಹ ಈ ಪ್ರಾಣಾಯಾಮದ ಬಗ್ಗೆ, ಅದನ್ನು ಮಾಡೋದು ಹೇಗೆ, ಪ್ರಾಣಾಯಾಮ ಅಂದರೆ ಏನು, ಅದರಿಂದಾಗುವಂತಹ ಅನುಕೂಲಗಳೇನು, ಈ ಎಲ್ಲದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು
3: ಸರ್. ಇದರಲ್ಲಿ ಮೊದಲನೇದಾಗಿ ನಾನು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿ ವೈದ್ಯನಾಗಿ 1997 ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಸೊ 2009 ನಾನು ಸರ್ಕಾರದಲ್ಲಿ ಕೆಲಸಕ್ಕೆ ಸೇರಿ ವಿವಿಧ ಹುದ್ದೆಗಳಲ್ಲಿ ನಾನು ಅಲಂಕಾರ ಮಾಡಿ ಅಲ್ಲಿ ಎಲ್ಲ ರೀತಿಯ ಒಂದು ಇದನ್ನು ನೋಡಿದಾಗಲೂ ಕೂಡ ನಾವು ನಮ್ಮಲ್ಲಿ ಬರುವಂಥ ಏನು ರೋಗಿಗಳಿರ್ತಾರೆ ಅದರಲ್ಲಿ ನೀವು ಯಾವುದೇ ರೀತಿಯ ಒಂದು ಸಿಸ್ಟಮ್ ಆಫ್ ಮೆಡಿಸಿನನ್ನು ಉಪಯೋಗಿಸ್ಕೊಂಡ್ರೂ ಕೂಡ ಅವರು ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ರೀತಿ ಇದು ಮಾಡಿಕೊಳ್ತಾರೆ. ಅಲ್ಲಿ ನಾವು ನೋಡಿರುವಂಥದ್ದು ಬರೀ ಔಷಧಿಯಿಂದ ಕಾಯಿಲೆಗಳು ವಾಸಿಯಾಗೋದಿಲ್ಲ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಶರೀರದಲ್ಲಿ ಕಾಯಿಲೆಗಳು ಬೇರೆ ಬೇರೆ ಕಾರಣಗಳಿಂದ ಬರ್ತದೆ. ಅದರಲ್ಲಿ ಮುಖ್ಯವಾಗಿ ನಾವು ನಮ್ಮ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿ ನಾವು ಗಮನಿಸುವಂಥದ್ದು ಅಂತ ಹೇಳಿದರೆ, ನಮ್ಮ ಶರೀರದಲ್ಲಿ ಒಳಗಿನ ವಾತಾವರಣ ಯಾವಾಗ ಕಲುಷಿತ ಆಗ್ತದೆ ಆವಾಗ ನಾವು ಕಾಯಿಲೆಗಳನ್ನು ಬರುವಂಥದ್ದನ್ನು ಗಮನಿಸ್ತೇವೆ. ಆ ಒಂದು ಒಳಗಿನ ವಾತಾವರಣವನ್ನು ನಾವು ಸರಿ ಮಾಡಿದ್ರೆ ಕಾಯಿಲೆಗಳನ್ನು ಸಂಪೂರ್ಣವಾಗಿ ನಾವು ತಡೆಗಟ್ಟಬಹುದು, ಮುಂದೆ ಬರುವಂಥ ಕಾಯಿಲೆಗಳನ್ನು ತಡೆಗಟ್ಟಬಹುದು. ಮತ್ತು ಈಗಿರುವಂಥ ಕಾಯಿಲೆಗಳಿಗೆ ಯಾವುದೇ ರೀತಿ ಔಷಧಿ ಉಪಚಾರ ಮಾಡ್ಕೊಳ್ತಾ ಇದ್ರೂ ಕೂಡ ನಮ್ಮದೇ ಆದಂಥ ಪದ್ಧತಿನಲ್ಲಿ ನಾವು ಅವುಗಳನ್ನು ಆಸ್ ಅನ್ ಅಡ್ಜುವೆಂಟ್ ಅವುಗಳನ್ನು ಉಪಯೋಗಿಸಿದಾಗ ಖಂಡಿತವಾಗಿ ಅವರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗ್ತದೆ, ಬಾಡಿದು ಓವರಾಲ್ ಇಮ್ಯುನಿಟಿ ಮತ್ತು ಡಿಸೀಸ್ ಫೇಸಿಂಗ್ ಕೆಪಾಸಿಟಿ ಚೆನ್ನಾಗಾಗುತ್ತೆ, ಮತ್ತು ಇರುವಂಥ ಕಾಯಿಲೆಗಳನ್ನು ಕೂಡ ಸಲೀಲಿತವಾಗಿ ನಾವು ಅದನ್ನು ಓಡಿಸ್ಬೋದು. ಸೊ ಅವುಗಳಲ್ಲಿ ಮುಖ್ಯವಾಗಿ ನಾವು ಮಾಡಬಹುದಾಗಿರುವಂಥದ್ದು, ಪ್ರತಿಯೊಬ್ಬರೂ ಅಡಾಪ್ಟ್ ಮಾಡ್ಕೊಳ್ಬಹುದಾಗಿದ್ದಂಥದ್ದು ಅಂತಂದರೆ ಯೋಗ. ಇವತ್ತು 2014 ಈಚೆಗೆ ನಮಗೆ ಒಂದು ಯೋಗದ ಒಂದು ಬೂಮ್ ಬಂದಿದೆ ಇಡೀ ವಿಶ್ವದಲ್ಲೇ. ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು 21 ಮಾಡಬೇಕು ಅಂತ ಹೇಳಿದ ಇದರಲ್ಲಿ ವಿಶ್ವಸಂಸ್ಥೆನಲ್ಲಿ ಆ ವಿಶ್ವಸಂಸ್ಥೆಗೆ ಕೇಳಿದಾಗ ಅದು ಸಾಕಷ್ಟು ಬೇರೆ ಯಾವುದೇ ವಿಚಾರಗಳಾದ್ರೂ ವಿಶ್ವಸಂಸ್ಥೆನಲ್ಲಿ ಸಾಕಷ್ಟು ಡೆಲಿಬರೇಷನ್ಸ್ ಆಗ್ತದೆ. ಈ ಒಂದು ರೆಸೊಲ್ಯೂಷನ್ ಮಾತ್ರ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ಯಾವುದೇ ರೀತಿಯ ಅಪೋಸಿಷನ್ ಇಲ್ಲದೆ ಸರಿಸುಮಾರು 176 ದೇಶಗಳು ಇದನ್ನು ಒಪ್ಪಿಕೊಂಡು, ಹಾಗಾಗಿ 21 ನಾವು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದು ಸಾಂಕೇತಿಕವಾಗಿ, ಯಾಕೆಂದರೆ ಯೋಗದ ಮಹತ್ವ ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಮನೆ ಮನೆಗೆ ಮನ ಮನಕ್ಕೆ ತಲುಪಬೇಕು ಅನ್ನುವಂಥದ್ದು ಎಲ್ಲ ಹೆಡ್ ಕ್ವಾರ್ಟರ್ಸಿಂದ ಹಿಡಿದು ವಿಲೇಜಸ್ ಲೆವೆಲ್ವರೆಗೂ ಇವತ್ತು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಯೋಗದಲ್ಲಿ ಅಂತಂದರೆ ಮಾಮೂಲಿಯಾಗಿ ಕೆಲವೊಂದು ಮಿಸ್ಕನ್ಸೆಪ್ಷನ್ಸ್ ಇದೆ, ಯೋಗ ಅಂದರೆ ಬರೀ ಒಂದು ಕೆಲವೊಂದು ಎಕ್ಸರ್ಸೈಸಸ್ ಮಾಡುವಂಥದ್ದು ಅಂತ. ಆ ರೀತಿಯಲ್ಲ, ಇದರಲ್ಲಿ ಯೋಗ ಅನ್ನುವಂಥದ್ದು ಯುಜ್ಯತೆ ಆನೇನೈತಿ ಯೋಗ ಅಂತ ಹೇಳ್ತೇವೆ. ಅಂದರೆ ನಮ್ಮ ಒಂದು ಶರೀರವನ್ನು ಮನಸ್ಸಿಗೆ ಜೋಡಿಸುವಂಥದ್ದು, ಮನಸ್ಸನ್ನು ಆತ್ಮದ ಜೊತೆ ಜೋಡಿಸುವಂಥದ್ದು, ಆತ್ಮವನ್ನು ಪರಮಾತ್ಮನ ಜೊತೆಗೆ ಜೋಡಿಸುವಂಥದ್ದು, ಅಥವಾ ಒಬ್ಬ ಮನುಷ್ಯನನ್ನು ಇನ್ನೊಬ್ಬರ ಜೊತೆಗೆ ಜೋಡಿಸುವಂಥದ್ದು, ಒಂದು ಸಮಾಜ ಇನ್ನೊಂದು ಸಮಾಜಕ್ಕೆ ಜೋಡಿಸುವಂಥದ್ದು, ಅಥವಾ ಒಂದು ದೇಶ ಇನ್ನೊಂದು ದೇಶದ ಜೊತೆಗೆ ಜೋಡಿಸುವಂಥದ್ದು ಯೋಗ ಅಂತ ಹೇಳ್ಬೋದು. ಇದರಲ್ಲಿ ನಾವು ಯೋಗದಲ್ಲಿ ಗಮನಿಸ್ತಾ ಹೋದರೆ ಬರೀ ಒಂದು ಮಾಡರ್ನ್ ಕಾನ್ಸೆಪ್ಟಲ್ಲಿ ಏನಾಗಿದೆ ಅಂತಂದರೆ ಕೆಲವೊಂದು ಎಕ್ಸಸೈಸ್ ಮಾಡುವಂಥದ್ದು ಅಂತ ಹೇಳಿಬಿಟ್ಟು ಒಂದು ಇದಾಗಿದೆ. ಆದರೆ ಪತಂಜಲಿ ಮಹರ್ಷಿಗಳು 1000 ವರ್ಷಗಳ ಹಿಂದೆಯೇ ಅದನ್ನು ಒಂದು ಸ್ಟ್ರಕ್ಚರ್ಡ್ ಮಾಡಿ ನಮಗೆ ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ಅದನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ ಅಂತ ಹೇಳಿಬಿಟ್ಟು 8 ಅಂಗಗಳನ್ನು ಕೊಟ್ಟಿದ್ದಾರೆ. ಈ 8 ಅಂಗಗಳಲ್ಲಿ ಯಮ ನಿಯಮ ಅಂತಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಹೇಳಿ, ಮತ್ತು ಆಸನ ಅಂತ ಹೇಳಿದ್ರೆ ಬರೀ ಫಿಸಿಕಲ್ ಎಕ್ಸರ್ಸೈಸಸ್ ಅಷ್ಟೇ ಅಲ್ಲ, ಅದರಲ್ಲಿ ನಾವು ಕೆಲವೊಂದು ಪೋಸ್ಚರ್ಸ್, ಬಾಡಿಲಿ ಪೋಸ್ಚರ್ಸನ್ನು ಕೆಲವೊಂದು ಸಮಯದ ಒಟ್ಟಿಗೆ ನಾವು ಮೇಂಟೈನ್ ಮಾಡುವಂಥದ್ದು ಅಥವಾ ರಿಪಿಟೇಷನ್ ಮಾಡುವಂಥದ್ದು, ಮತ್ತು ಪ್ರಾಣಾಯಾಮ ಅಂತ ಹೇಳಿದ್ರೆ ಇದರಲ್ಲಿ ನಮ್ಮ ಒಂದು ಏನು ನಾರ್ಮಲ್ ಕೋರ್ಸ್

ಆಫ್ ಬ್ರೀದಿಂಗ್ ಇದೆ, ಅದನ್ನು ಒಂದು ರೆಗ್ಯುಲೇಟ್ ಮಾಡುವಂಥದ್ದು ಅಂತ ಹೇಳ್ತೇವೆ. ನಮ್ಮ ಒಂದು ಬ್ರೀದಿಂಗಿಗೆ ಒಂದು ದಿಕ್ಕನ್ನು ಕೊಡುವಂಥದ್ದು ಪ್ರಾಣಾಯಾಮ ಅಂತ ಹೇಳ್ಬೋದು. ಈ ಪ್ರಾಣಾಯಾಮದ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಮನುಷ್ಯ ಹುಟ್ಟಿದಾಗ್ಲಿಂದ ಸಾಯುವವರೆಗೆ ಅದೇ ಒಂದು ಇಂಡಿಕೇಶನ್. ಮನುಷ್ಯ ಬದುಕಿದ್ದಾನೆ ಅನ್ನೋದಕ್ಕೆ, ಅವನು ಉಸಿರಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಮನುಷ್ಯ ಬದುಕಿದ್ದಾನೆ ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಉಸಿರು ನಿಂತು ಹೋಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಸಮಯದ ನಂತರ ಅವನ ಇಡೀ ಎಲ್ಲ ಅಂಗಗಳನ್ನು ಕೆಲಸ ಮಾಡುವಂಥದ್ದು ನಿಂತೋಗ್ತದೆ. ಮನುಷ್ಯ ಊಟ ಇಲ್ಲದೆ ಎಷ್ಟೋ ದಿನ ಇದಾಗ್ಬೋದು, ಮುಂದೆ 3-5 ದಿನ, 10 ದಿನ, 15 ದಿನ. ನೀರಿಲ್ಲದೆ ಸ್ವಲ್ಪ ದಿನ ಇರ್ಬೋದು, ಆದರೆ ಉಸಿರಿಲ್ಲದೆ ಜಾಸ್ತಿ ಹೊತ್ತು ಇರಲಿಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಶರೀರಕ್ಕೆ ಈ ಉಸಿರು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಅದರಲ್ಲಿ ನಾವು ಉಸಿರು ಅಂತ ಹೇಳಿದ್ರೆ ಬರೀ ಏನು ಗಾಳಿಯನ್ನು ಹೇಳ್ಕೊಳ್ಳೋವಂಥದ್ದು ಅಂತ ಹೇಳಿ ಅಂದ್ಕೊಳ್ತೇವೆ. ಪ್ರಾಣಾಯಾಮ ಅಂದರೆ ಬರೀ ಗಾಳಿಯನ್ನು ಹೇಳ್ಕೊಂಡು ಬಿಡುವಂಥದ್ದು ಅಂತ. ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇನು ಅದು ಅನ್ಕಾನ್ಷಿಯಸ್ ಆಗಿ ನಾವು ಬ್ರೀದಿಂಗನ್ನು ಮಾಡ್ತಾನೆ ಇರ್ತೇವೆ. ಹುಟ್ಟಿದಾಗ್ಲಿಂದ ಅದು ಮಗುವಿನ ಒಂದು ಮೊದಲನೇ ಕ್ರೈ ಅನ್ನೋವಂಥದ್ದೇ ಫಸ್ಟ್ ಬ್ರೀದಿಂಗ್. ಅದು ಅಲ್ಲಿಂದ ಲಾಸ್ಟ್ ಬ್ರೀದಿಂಗ್ವರೆಗೂ ಅದು ನಡೀತಾನೆ ಇರ್ತದೆ. ಇದು ಇನ್ವಾಲೆಂಟ್ರಿ ಪ್ರೋಸೆಸ್. ಆದರೆ ನಾವು ಅದನ್ನು ಪ್ರಾಣಾಯಾಮದಲ್ಲಿ ಆ ಇನ್ವಾಲೆಂಟ್ರಿ ಪ್ರೋಸೆಸ್ಸನ್ನು ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಅದನ್ನು ಕಾನ್ಷಿಯಸ್ಗೆ ತಗೊಳ್ತೇವೆ. ಅನ್ಕಾನ್ಷಿಯಸ್ ಪ್ರೋಸೆಸ್ಸನ್ನು ಕಾನ್ಷಿಯಸ್ಗೆ ತಗೊಳ್ತೇವೆ. ಅದರಲ್ಲಿ ನಾವು ಉಸಿರನ್ನು ಎಳ್ಕೊಳ್ಳುವಂಥದ್ದು, ಹಿಡಿದಿಡುವಂಥದ್ದು, ಮತ್ತು ನಿಧಾನವಾಗಿ ಉಸಿರನ್ನು ಬಿಡುವಂಥದ್ದು ಅಂತ. ಅದರಲ್ಲಿ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಸೈಂಟಿಸ್ಟ್ ಅಂತ ಏನು ಹೇಳ್ತೇವೆ ಋಷಿ ಮುನಿಗಳು, ಅವರು ಅದನ್ನು ಫಾರ್ಮುಲಾ ರೂಪದಲ್ಲಿ ಹೇಳಿದ್ದಾರೆ, ಅಂದರೆ ಸೂತ್ರಗಳ ರೂಪದಲ್ಲಿ ಅದನ್ನು ಹೇಳಿದ್ದಾರೆ. ಅದನ್ನು ಇವತ್ತು ಎಲ್ಲ ವಿಶ್ವದ ಅತ್ಯಂತ ಅಡ್ವಾನ್ಸ್ಡ್ ಲ್ಯಾಬೊರೇಟರೀಸ್ ಏನಿದ್ದಾವೆ ಆ ಫಾರ್ಮುಲಾಸನ್ನು ಡಿಕೋಡ್ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ. ಮೋಸ್ಟ್ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸನ್ನು ಇಟ್ಕೊಂಡು ನಮ್ಮ ಒಂದು ಸೂತ್ರಗಳನ್ನು ಅದರಲ್ಲಿ ಬರುವಂಥದ್ದೇ, ಪ್ರಾಣಸ್ಯೇದಂ ವಶೇ ಸರ್ವಂ ತ್ರಿದಿವೇಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೇಷ್ಠ ಪ್ರಜ್ಞಾಂಶ್ಚ ವಿಧೇಹಿನ ಇತಿ ಅಂತ ಹೇಳಿ ನಮ್ಮ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಪ್ರಾಣಸ್ಯೇದಂ ವಶೇ ಸರ್ವಂ ಅಂತ. ನೀವು ಪ್ರಾಣವನ್ನು ನೀವು ಏನಾದರೂ ನಿಮ್ಮ ಕಂಟ್ರೋಲಿಗೆ ತಗೊಂಡಿದ್ದೀರಿ ಅಂತ ಹೇಳಿದ್ರೆ ಪ್ರತಿಯೊಂದನ್ನು ಕೂಡ ನೀವು ಕಂಟ್ರೋಲಿಗೆ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ. ಆ ಕಂಟ್ರೋಲಿಗೆ ಯಾವ ರೀತಿ ತಗೊಳ್ತೀರಿ? ಅದು 3 ರೀತಿಗಳಲ್ಲಿ ಆಗ್ತದೆ ಅಂತೇಳಿ. ತ್ರಿದಿವೇಯತ್ ಪ್ರತಿಷ್ಠಿತಂ ಅಂತ ಹೇಳ್ತಾರೆ. ಅದು ಯಾವುದದು 3 ರೀತಿ ಆಗಿದ್ರೆ? ಪೂರಕ, ರೇಚಕ ಮತ್ತು ಕುಂಭಕ ಅಂತ ಹೇಳ್ತೀವಿ. ಮಾಮೂಲಿಯಾಗಿ ನಾವು ಉಸಿರನ್ನು ಎಳ್ಕೊಳ್ಳೋವಂಥದ್ದು ಬಿಡುವಂಥದ್ದು ಆಗ್ತಾ ಇರ್ತದೆ. ಆ ಉಸಿರನ್ನು ಎಳ್ಕೊಂಡು ಬಿಡುವಾಗ ಮಧ್ಯದಲ್ಲಿ ಒಂದು ಗ್ಯಾಪ್ ಬರ್ತದೆ. ಇಟ್ಸ್ ಎ ನಾರ್ಮಲ್ ಥಿಂಗ್, ಇಟ್ಸ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್. ಅದನ್ನು ಕುಂಭಕ ಅಂತ ಹೇಳ್ತೇವೆ. ಅದನ್ನು ನಾವು ಕಂಟ್ರೋಲ್ಗೆ ತಗೊಂಡಿದ್ದೇವೆ ಅಂತ ಹೇಳಿದ್ರೆ, ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೇಷ್ಠ ಪ್ರಜ್ಞಾಂಶ ವಿಧೇಹಿನೈತೆ ಅಂತ ಹೇಳ್ತದೆ. ತಾಯಿ ಹೇಗೆ ತನ್ನ ಮಗುವನ್ನು ರಕ್ಷಣೆ ಮಾಡ್ತದೋ ಆ ರೀತಿ ಈ ಪ್ರಾಣಾಯಾಮ ಅನ್ನುವಂಥದ್ದು, ಪ್ರಾಣ ಅನ್ನುವಂಥದ್ದು ನಮ್ಮನ್ನು ರಕ್ಷಣೆ ಮಾಡ್ತದೆ. ಮತ್ತು ನಮ್ಮ ಎಲಿವೇಷನ್ ಆಗ್ತದೆ, ನಮ್ಮ ಹೈಯರ್ ಕಾನ್ಷಿಯಸ್ನೆಸ್ಗೆ, ಶ್ರೇಷ್ಠ ಪ್ರಜ್ಞಾಂಶ ವಿಧೇಹಿನೈತೆ ಅಂತ ಹೈಯರ್ ಕಾನ್ಷಿಯಸ್ನೆಸ್ಗೆ ಹೋಗೋದಕ್ಕೆ ಇದು ಸಹಾಯ ಮಾಡ್ತದೆ ಅಂತ ಹೇಳ್ತಾರೆ. ಈಗ ನಾವು ಅದನ್ನು ತ್ರಿದಿವೇಯತ್ ಅಂತ ಹೇಳಿದೆ ನಾನು, 3 ರೀತಿಗಳು ಅಂತ ಹೇಳಿ. ನಾವು ಮಾಮೂಲಿಯಾಗಿ ಉಸಿರನ್ನು ತಗೊಳ್ಳುವಂಥದ್ದು, ಉಸಿರನ್ನು ಬಿಡುವಂಥ ಈ ಒಂದು ಪ್ರಕ್ರಿಯೆ ಏನಿದೆ, ಶರೀರ ಅನ್ಕಾನ್ಷಿಯಸ್ ಆಗಿ ಮಾಡ್ತಾನೆ ಇರ್ತದೆ. ಅದು ದಿನದ 24 ಗಂಟೆ 24/7 365 ಡೇಸ್ ಅದು ತನ್ನ ಕೆಲಸವನ್ನು ಮಾಡ್ತಾನೆ ಇರ್ತದೆ. ಆದರೆ ಇಲ್ಲಿ ನಾವು ಪ್ರಾಣಾಯಾಮವನ್ನು ಮಾಡುವಾಗ ನಾರ್ಮಲ್ ಬ್ರೀದಿಂಗಿಗೂ ಪ್ರಾಣಾಯಾಮಕ್ಕೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಅದನ್ನು ನಾನು ಈಗಾಗಲೇ ಹೇಳಿದೆ, ಅದನ್ನು ಕಾನ್ಷಿಯಸ್ ರೂಪದಲ್ಲಿ ನಾವು ಮಾಡ್ತೇವೆ ಅಂತ ಹೇಳಿ. ನಾವು ಉಸಿರನ್ನು ಹೇಳ್ಕೊಳ್ಳುವಾಗ ದೀರ್ಘವಾಗಿ ಉಸಿರನ್ನು ತಗೊಳ್ಳುವಂಥದ್ದು, ನಿಧಾನವಾಗಿ ಉಸಿರನ್ನು ತಗೊಳ್ತಾ ಆಮೇಲೆ ನಾವು ಅದನ್ನು ಉಸಿರನ್ನು ಹಿಡಿದಿಡುವಂಥದ್ದು, ಆಮೇಲೆ ನಿಧಾನವಾಗಿ ಉಸಿರನ್ನು ಬಿಡುವಂಥದ್ದು. ಇದರಲ್ಲಿ ನಾವು ಗಮನಿಸಿದರೆ ಇಟ್ ಈಸ್ ಮೋಸ್ಟ್ ಸೈಂಟಿಫಿಕ್ ಅಂತ ಹೇಳ್ಬೋದು. ಇವತ್ತು ಸೈಂಟಿಸ್ಟ್ ಅದನ್ನು ಅನಲೈಸ್ ಮಾಡ್ತಾ ಇದ್ದಾರೆ. ಸಾಮಾನ್ಯವಾದಂಥ ಉಸಿರಾಟದಲ್ಲಿ ನಾವು ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಲಂಗ್ಸಲ್ಲಿ, ಶರೀರದಲ್ಲಿ 3 ಭಾಗಗಳಿದ್ದಾವೆ, ಲೋವರ್ ಲೋಬ್, ಮಿಡಲ್ ಲೋಬ್ ಅಂಡ್ ಮತ್ತು ಅಪ್ಪರ್ ಲೋಬ್ ಅಂತ ಹೇಳಿ. ಸಾಮಾನ್ಯವಾಗಿ ಉಸಿರಾಡುವಾಗ ವಿ ಕಾಲ್ ದಟ್ ಶಾಲೋ ಬ್ರೀದಿಂಗ್. ನಮ್ಮ ಲಂಗ್ ಏನಿದೆ, ಶ್ವಾಸಕೋಶಗಳೇನಿದ್ದಾವೆ, ಅವು ಸಂಪೂರ್ಣ ಪ್ರಮಾಣದಲ್ಲಿ ಉಪಯೋಗ ಆಗೋದಿಲ್ಲ. ಆ ವೈಟಲ್ ಕೆಪ್ಯಾಸಿಟಿ ಆಫ್ ದ ಲಂಗ್ ಏನಿದೆ ಅದು ತುಂಬ ಕಡಿಮೆ ಇರ್ತದೆ. ಆದರೆ ನಾವು ಈ ಯೋಗದಲ್ಲಿ ಮಾಡುವಾಗ ನಾವು ಇಡೀ ಲಂಗ್ನ 3 ಭಾಗಗಳನ್ನು ಸಂಪೂರ್ಣವಾಗಿ ನಾವು ಉಪಯೋಗಕ್ಕೆ ಪಡ್ಕೊಳ್ತೇವೆ. ಈ ಸಂಪೂರ್ಣವಾಗಿ ಉಪಯೋಗ ಪಡ್ಕೊಳ್ಳೋದ್ರಿಂದ ಏನಾಗ್ತದೆ ಅಂತಂದರೆ, ನಮ್ಮ ವೈಟಲ್ ಕೆಪ್ಯಾಸಿಟಿ ಆಫ್ ದ ಲಂಗ್ಸ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತದೆ. 3 ಲೋಬ್ಸನ್ನು ನಾವು ಆಕ್ಟಿವೇಷನ್ಗೆ ತರ್ತೇವೆ. ಇದರಲ್ಲಿ ಆಗ ಏನಾಗ್ತದೆ, ಫಸ್ಟಿಗೆ ನಾವು ಮಾಡಬೇಕಾದ್ರೆ ಪ್ರಾಣಾಯಾಮಕ್ಕೆ ಒಂದು ಪ್ರಿಪ್ರೇಷನನ್ನು ನಾವು ಮಾಡ್ತೇವೆ, ಅದನ್ನು ಬ್ರೀದಿಂಗ್ ಎಕ್ಸರ್ಸೈಸಸ್ ಅಂತ ಹೇಳ್ತೇವೆ. ಆ ಬ್ರೀದಿಂಗ್ ಎಕ್ಸರ್ಸೈಸಸ್ಸಲ್ಲಿ ಸೆಕ್ಷನಲ್ ಬ್ರೀದಿಂಗ್ ಅಂತ ಹೇಳ್ತೇವೆ. ಆ ಮೊದಲನೇದಾಗಿ ನಾವು ಡೀಪ್ ಬ್ರೀದಿಂಗನ್ನು ಮಾಡೋದಕ್ಕೋಸ್ಕರ ನಮ್ಮ ಶರೀರಕ್ಕೆ, ಯಾಕೆ ಅಂತ ಹೇಳಿದ್ರೆ ವರ್ಷಾನುವರ್ಷಗಳಿಂದ ನಾವು ಶಾಲೋ ಬ್ರೀದಿಂಗನ್ನು ಮಾಡ್ತಾ ಇರ್ತೇವೆ. ಹಾಗಾಗಿ ನಾವು ನಮ್ಮ ಲಂಗ್ಸನ್ನು ಟ್ರೈನ್ ಅಪ್ ಮಾಡೋದಕ್ಕೋಸ್ಕರ ಡೀಪ್ ಬ್ರೀದಿಂಗ್

0: ಶುರು ಮಾಡ್ತೇವೆ. ಆ ಡೀಪ್ ಬ್ರೀದಿಂಗ್ ಮಾಡೋದ್ರಿಂದ ಲಂಗ್ಸ್ ಸಂಪೂರ್ಣವಾಗಿ ಆಕ್ಟಿವೇಷನ್ಗೆ ಬರ್ತದೆ. ಮತ್ತೆ ಮೂರು ಲೋಬ್ಸನ್ನು ನಾವು ಆಕ್ಟಿವೇಷನ್ಗೆ ತರಬೇಕಾಗಿರೋದ್ರಿಂದ ಸಕ್ಷನಲ್ ಬ್ರೀದಿಂಗ್ ಅಂತ ಹೇಳಿದೆ. ಅದರಲ್ಲಿ ಏನು ಉದರ ಶ್ವಾಸ ಅಂತ ಹೇಳಿ ಹೇಳ್ತೇವೆ, ಅಂದರೆ ಅಬ್ಡಾಮಿನಲ್ ಬ್ರೀದಿಂಗ್ ಅಂತೇಳಿ. ಆಮೇಲೆ ಥೊರಾಸಿಕ್ ಬ್ರೀದಿಂಗ್ ಅಂತ ಹೇಳ್ತೀವಿ. ಆಮೇಲೆ ಕ್ಲಾವಿಕ್ಯುಲರ್ ಬ್ರೀದಿಂಗ್ ಅಂತೇಳಿ. ಆ ಮೂರು ಜಾಗಗಳಲ್ಲಿ ಏನು ನಮ್ಮ ಲೋಬ್ಸ್ ಆಫ್ ದ ಲಂಗ್ಸ್ ಇದ್ದಾವೆ, ಆ ಮೂರು ಜಾಗದಲ್ಲಿ ನಾವು ಕಾನ್ಷಿಯಸ್ ಆಗಿ ಉಸಿರನ್ನು ಹೇಳ್ಕೊಂಡು ಉಸಿರನ್ನು ಬಿಡೋದ್ರಿಂದ ಆ ಒಂದು ಜಾಗಗಳು ಸಂಪೂರ್ಣವಾಗಿ ಆಕ್ಟಿವೇಷನ್ ಆಗ್ತದೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮೂರು ಲೋಬ್ಸ್ ಸಂಪೂರ್ಣವಾಗಿ ಆಕ್ಟಿವೇಷನ್ಗೆ ಬರ್ತದೆ. ಹಾಗಾಗಿ ನಮ್ಮ ಇಡೀ ಲಂಗ್ ಕೆಪ್ಯಾಸಿಟಿ ಏನಿದೆ ಅದು ಸಂಪೂರ್ಣವಾಗಿ ಆಕ್ಟಿವೇಷನ್ಗೆ ಬರುವಂಥದ್ದು ಮೊದಲನೇದಾಗಿ ಆಗ್ತದೆ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ಆಕ್ಸಿಜನ್ ಅಬ್ಸಾರ್ಪ್ಷನ್, ನಾವು ಉಸಿರನ್ನ ಹೇಳ್ಕೊಂಡಾಗ ಬರೀ ಗಾಳಿ ಹೋಗುವಂಥದ್ದಲ್ಲ, ಗಾಳಿನಲ್ಲಿ ಇರುವಂಥ ಆಕ್ಸಿಜನ್ ಹೋಗ್ತದೆ, ನೈಟ್ರೋಜನ್ ಹೋಗ್ತದೆ. ಶರೀರಕ್ಕೆ ಅತಿ ಅವಶ್ಯಕತೆ ಆಗಿ ಇರುವಂಥದ್ದು ಅಂತ ಹೇಳಿದ್ರೆ ಒಂದು ಆಕ್ಸಿಜನ್. ಆಕ್ಸಿಜನ್ ಅಬ್ಸಾರ್ಪ್ಷನ್ ಕೆಪ್ಯಾಸಿಟಿ ಆಫ್ ದ ಲಂಗ್ಸ್ ವುಡ್ ಇಂಪ್ರೂವ್. ಆ ಲಂಗ್ಸಲ್ಲಿಗೆ ಆಕ್ಸಿಜನ್ ಜಾಸ್ತಿ ಸಿಕ್ಕಾಗ ಏನಾಗುತ್ತೆ ಅಂತ ಹೇಳಿದ್ರೆ ಲಂಗ್ಸಲ್ಲಿ ಗ್ಯಾಸಸ್ ಎಕ್ಸ್ಚೇಂಜಸ್ ಆಗ್ತದೆ. ನಮ್ಮ ಕಾರ್ಬನ್ ಡೈಆಕ್ಸೈಡ್ ಶರೀರದಲ್ಲಿ ಯುಟಿಲೈಸ್ ಆಗಿರುವಂಥದ್ದು ಲಂಗ್ಸ್ ಮುಖಾಂತರ ಉಸಿರನ್ನು ಬಿಡುವಾಗ ಹೊರಗಡೆ ಬರ್ತದೆ. ಹಾಗೇನೆ ನಾವು ಉಸಿರನ್ನ ಒಳಗಡೆ ಎಳ್ಕೊಂಡಾಗ ಆಕ್ಸಿಜನ್ ಅನ್ನುವಂಥದ್ದು ಲಂಗ್ಸ್ ಮುಖಾಂತರ ಬ್ಲಡ್ ಒಳಗಡೆ ಹೋಗ್ತದೆ. ಗ್ಯಾಸಸ್ ಎಕ್ಸ್ಚೇಂಜ್ ಆ ಹೃದಯದ ಮುಖಾಂತರ ಏನು ಲಂಗ್ಸ್ಗೆ ಬರುವಂಥದ್ದು ಅಲ್ಲಿ ಎಕ್ಸ್ಚೇಂಜ್ ಆದಾಗ ಆಕ್ಸಿಜನ್ ನಮ್ಮ ಬ್ಲಡ್ಗೆ ಹೋದಾಗ ಆಕ್ಸಿಜನೇಟೆಡ್ ಬ್ಲಡ್ ಯಾವಾಗ ಶರೀರಕ್ಕೆ ಹೃದಯದ ಮುಖಾಂತರ ಹರಡುತ್ತೆ ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಇದು ಪ್ರತಿ ಸೆಲ್ಸ್ಗೂ ಹೋಗ್ತದೆ. ಯಾವಾಗ ಆಕ್ಸಿಜನೇಟೆಡ್ ಬ್ಲಡ್ ಜಾಸ್ತಿ ಪ್ರಮಾಣದಲ್ಲಿ ಆಕ್ಸಿಜನೇಷನ್ ಇರುವಂಥ ಬ್ಲಡ್ ಸೆಲ್ಸಿಗೆ ಹೋಗ್ತದೆ ಆವಾಗ ಸೆಲ್ಯುಲಾರ್ ಆಕ್ಟಿವಿಟಿ ಏನಿದೆ ಅದು ಚೆನ್ನಾಗಿ ಇಂಪ್ರೂವ್ ಆಗ್ತದೆ. ಆ ಸೆಲ್ಯುಲಾರ್ ಆಕ್ಟಿವಿಟಿ ಇಂಪ್ರೂವ್ ಆದಾಗ ಶರೀರದಲ್ಲಿ ಆ ಸೆಲ್ಸಲ್ಲಿ ಇರುವಂಥ ಎಲ್ಲ ಟಾಕ್ಸಿನ್ಸು ಹೊರಗಡೆ ಬರುವಂಥದ್ದಾಗಲಿ ಅಲ್ಲಿರುವಂಥ ವೇಸ್ಟ್ ಮೆಟೀರಿಯಲ್ ಹೊರಗಡೆ ಬರುವಂಥದ್ದಾಗಲಿ ಅದು ಚೆನ್ನಾಗಿ ಆಗ್ತದೆ. ಚೆನ್ನಾಗಿ ಆದಾಗ ಮತ್ತೆ ನಮ್ಮ ಮೈಟೊಕಾಂಡ್ರಿಯಲ್ ಕೆಪಾಸಿಟಿ ಏನಿದೆ, ದ ಪವರ್ ಹೌಸ್ ಆಫ್ ದಿ ಸೆಲ್ ಅಂತೇಳಿ ಏನು ಹೇಳ್ತೇವೆ, ಅದರದ್ದು ವರ್ಕಿಂಗ್ ಕೆಪಾಸಿಟಿ ತುಂಬ ಚೆನ್ನಾಗಿ ಆಗ್ತದೆ. ಯಾವಾಗ ಆ ಸೆಲ್ಸ್ಗೆ ಪವರ್ ತುಂಬ ಚೆನ್ನಾಗಿ ಸಿಗ್ತದೆ ಆವಾಗ ಶರೀರ ಸಂಪೂರ್ಣವಾಗಿ ಆಪ್ಟಿಮಲ್ ಲೆವೆಲಲ್ಲಿ ಸಂಪೂರ್ಣವಾದಂಥ ಒಂದು ಕೆಪ್ಯಾಸಿಟಿನಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ. ಅದರಿಂದಾಗಿ ಏನಾಗ್ತದೆ, ಯಾವಾಗ 100% ಆಪ್ಟಿಮಲ್ ಲೆವೆಲಲ್ಲಿ ಸೆಲ್ಸ್ ಕೆಲಸ ಮಾಡಲಿಕ್ಕೆ ಶುರು ಆಗ್ತದೆ ಆವಾಗ ಸೆಲ್ಸ್ದು ಲೈಫ್ ಸ್ಪ್ಯಾನ್ ಇಂಪ್ರೂವ್ ಆಗ್ತದೆ. ಈ ಯೋಗದಲ್ಲಿ ನಮ್ಮ ಆಂಟಿ ಏಜಿಂಗ್ ಅಂತ ಹೇಳಿ ಹೇಳ್ತೇವೆ. ಅದಕ್ಕೆ ಸಿಂಪಲ್ ಆದಂಥ ಒಂದು ಮೆಕ್ಯಾನಿಸಮ್ ನಾನು ಹೇಳ್ತಾ ಇದ್ದೇನೆ ಈಗ ನಿಮಗೆ. ಯಾವಾಗ ಆಕ್ಸಿಜನೇಷನ್ ಸೆಲ್ಸಲ್ಲಿ ಜಾಸ್ತಿ ಆಗ್ತದೆ, ಶರೀರದಲ್ಲಿ ಆಕ್ಸಿಜನೇಷನ್ ಜಾಸ್ತಿ ಆಗ್ತದೆ, ಆವಾಗ ಆ ಸೆಲ್ಯುಲಾರ್ ಆಕ್ಟಿವಿಟಿ ಜಾಸ್ತಿ ಆದಾಗ, ಅವುಗಳ ವರ್ಕಿಂಗ್ ಎಫಿಷಿಯನ್ಸಿ ಜಾಸ್ತಿ ಆದಾಗ ಅವುಗಳ ಒಂದು ಲೈಫ್ ಸ್ಪ್ಯಾನ್ ಸೆಲ್ಸ್ದು ಜಾಸ್ತಿ ಆಗುತ್ತೆ. ಮಾಮೂಲಿಯಾಗಿ ರೆಡ್ ಬ್ಲಡ್ ಸೆಲ್ಸ್ದು ನಮ್ಮದು ಲೈಫ್ ಸ್ಪ್ಯಾನು 90 ದಿನದಿಂದ 120 ದಿನ ಅಂತ ಹೇಳ್ತೇವೆ. ಈ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಅವುಗಳ ಆಕ್ಸಿಜನ್ ಕೆಪಾಸಿಟಿ ಜಾಸ್ತಿ ಆಗೋದ್ರಿಂದ ಅದು 120 ದಿನದಿಂದ 150 ದಿನಕ್ಕೆ ಹೋಗ್ತದೆ. ಅದರ ಅರ್ಥ ಆ ಸೆಲ್ಯುಲಾರ್ ಡೆತ್ ಏನಿದೆ ಅದು ಸ್ಲೋ ಡೌನ್ ಆಗ್ತದೆ. ಏಜಿಂಗ್ ಪ್ರೋಸೆಸ್ ಅಂತ ಹೇಳಿದ್ರೆ ನಂಬರ್ ಆಫ್ ನ್ಯೂ ಸೆಲ್ಸ್ ಉತ್ಪಾದನೆ ಆಗುವಂಥದ್ದು, ನಂಬರ್ ಆಫ್ ಓಲ್ಡ್ ಸೆಲ್ಸ್ ಸಾಯುವಂಥದ್ದು. ಅದು ಯಂಗರ್ ಏಜ್ನಲ್ಲಿ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ನ್ಯೂ ಸೆಲ್ಸು ಜಾಸ್ತಿ ಉತ್ಪಾದನೆ ಆಗ್ತಾ ಇರ್ತದೆ, ಓಲ್ಡ್ ಸೆಲ್ಸು ಕಡಿಮೆ ಸಾಯ್ತಾ ಇರ್ತದೆ. ಹಾಗೇನೆ ಅಡಲ್ಟ್ಹುಡ್ಡಲ್ಲಿ ಅದು ತುಂಬ ಚೆನ್ನಾಗಿ ಆಕ್ಟಿವ್ ಆಗಿ ಹೆಂಗ ಹೊಸ ಸೆಲ್ಸ್ ಉತ್ಪಾದನೆ ಆಗುವಂಥದ್ದು ಚೆನ್ನಾಗಿ ನಡೀತಾ ಇರ್ತದೆ. ಆಮೇಲೆ ಮಿಡ್ಲ್ ಏಜಿಗೆ ಬಂದಾಗ ಅದು ಒಂದು ಬ್ಯಾಲೆನ್ಸ್ನಲ್ಲಿರ್ತದೆ, ನ್ಯೂ ಸೆಲ್ಸ್ ಫಾರ್ಮೇಷನ್ನು ಓಲ್ಡ್ ಸೆಲ್ಸ್ ಡೈಯಿಂಗು ಒಂದು ಬ್ಯಾಲೆನ್ಸ್ನಲ್ಲಿರ್ತದೆ. ಹಾಗೆಯೇ ಮಿಡ್ಲ್ ಏಜಿಂದ ಸ್ವಲ್ಪ ಮುಂದಕ್ಕೆ ಹೋದಾಗ ನ್ಯೂ ಸೆಲ್ಸ್ ಫಾರ್ಮೇಷನ್ಸ್ ಕಡಿಮೆ ಆಗ್ತದೆ, ಓಲ್ಡ್ ಸೆಲ್ಸ್ ಡೈಯಿಂಗು ಜಾಸ್ತಿ ಆಗುತ್ತೆ. ಹಾಗಾಗಿ ಏಜಿಂಗ್ ಪ್ರೋಸೆಸ್ ಜಾಸ್ತಿ ಜಾಸ್ತಿ ಆಗ್ತದೆ. ಈ ಪ್ರಾಣಾಯಾಮವನ್ನು ಮಾಡೋದ್ರಿಂದ, ನಾವು ಯೋಗವನ್ನು ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಶರೀರ ಸಂಪೂರ್ಣವಾಗಿ ಆಪ್ಟಿಮಲ್ ಲೆವೆಲಲ್ಲಿ ಕೆಲಸ ಮಾಡೋದ್ರಿಂದ, ಆ ಸೆಲ್ಸಲ್ಲಿ ಆಪ್ಟಿಮಲ್ ಲೆವೆಲಲ್ಲಿ ಆಕ್ಸಿಜನೇಷನ್ ಇರೋದ್ರಿಂದ, ಸೆಲ್ಯುಲಾರ್ ಆಕ್ಟಿವಿಟಿ ಟಾಕ್ಸಿನ್ಸ್ ಎಲ್ಲನೂ ಕ್ಲಿಯರ್ ಆಗ್ತಾ ಇರೋದ್ರಿಂದ ಅಲ್ಲಿ ನಮ್ಮ ಸೆಲ್ಯುಲಾರ್ ಏಜ್ ಏನಿದೆ ಅದು ಸ್ಲೋ ಡೌನ್ ಆಗ್ತದೆ. ಹಾಗಾಗಿ ನಮ್ಮದು ಆಂಟಿ ಏಜಿಂಗ್ ಪ್ರೋಸೆಸ್, ಯೋಗದಿಂದ ಆಂಟಿ ಏಜಿಂಗ್ ಅಂತ ಹೇಳಿ ಇವತ್ತು ಎಲ್ಲ ಸೆಲೆಬ್ರಿಟೀಸ್ ಕೂಡ ಯೋಗವನ್ನು ಮಾಡೋದಕ್ಕೆ ಕಾರಣ ಈ ಒಂದು ಸಿಂಪಲ್ ಆದಂಥ ಒಂದು ಮೆಕ್ಯಾನಿಸಮ್.
1: ಡಾಕ್ಟರ್ ಹರೀಶ್ ಬಾಬು ಅವರೇ, ಈಗ ಒಂದು ಮೆಕ್ಯಾನಿಸಮ್ಗೆ ನಮ್ಮ ದೇಹ ಒಳಪಟ್ಟು ರಚನೆ ಆಗಿದೆ ಅಂತ ನಾವು ಹೇಳ್ಬೋದು ಅಲ್ವೇ?
0: ರೈಟ್.
1: ಈಗ ನಮ್ಮ ಶ್ವಾಸಕೋಶಗಳು ಒಂದು ಉಸಿರಾಟ ಕ್ರಮಕ್ಕೆ ಹೊಂದಿಕೊಂಡಂತೆ ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಾ ಇದೆ. ಇದು ಇನ್ವಾಲೆಂಟ್ರಿ, ನಮಗೆ ಅರಿವಿಲ್ಲದ ಹಾಗೆ ಆ ಉಸಿರಾಟ ನಡೀತಾ ಇರುತ್ತೆ ಅಲ್ವಾ? ಅದನ್ನೇ ಒಂದು ಯಂತ್ರ ಅಂತ ನಾವು ಅನ್ಕೊಳ್ಳೋದೇ ಆದರೆ ಅದಕ್ಕೆ ಅದರದ್ದೇ ಆದಂಥ ಒಂದು ಗತಿ ಇದೆ ಅಂತ ಅನ್ಕೋಬೋದು. ಈಗ ಬಲವಂತವಾಗಿ ನಾವು ಉಸಿರೇಳ್ಕೊಳ್ಳೋದು, ಉಸಿರನ್ನ ನಿಲ್ಲಿಸೋದು, ಮತ್ತೆ ಉಸಿರನ್ನು ಹೊರಹಾಕೋದ್ರಿಂದ ನಮ್ಮ ದೇಹದ ಒಂದು ಸ್ವಾಭಾವಿಕ ಕ್ರಿಯೆಗೆ ನಾವು ಅಡ್ಡಿ ಉಂಟು ಮಾಡ್ತಿದ್ದೀವಿ ಅಂತ ಅನ್ಸಲ್ವಾ?
0: ಖಂಡಿತವಾಗಿ ಇಲ್ಲಿ ಬಿಗಿನಿಂಗ್ನಲ್ಲಿ

0: ನಾವು ಹುಟ್ಟಿದಾಗಲಿಂದ, ನಾನು ಬಿಗಿನಿಂಗ್ನಲ್ಲಿ ಹೇಳಿದಾಗೆ, ಹುಟ್ಟಿದಾಗಲಿಂದನೂ ಒಂದು ಮೆಥಡಾಲಜಿನಲ್ಲಿ ನಮ್ಮ ಶರೀರ ಅಡ್ಜಸ್ಟ್ ಆಗಿಬಿಟ್ಟಿರ್ತದೆ. ಶಾಲೋ ಬ್ರೀದಿಂಗಲ್ಲಿ ನಾವು ಮಾಡ್ತಾ ಇರ್ತೀವಿ, ತುಂಬ ಏನು ಲಿಟಲ್ ಆಫ್ ಆಕ್ಸಿಜನ್ ವಿಲ್ ಗೋ ಆ್ಯಂಡ್ ಲಿಟಲ್ ಬಿಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವುಡ್ ಕಮ್ ಔಟ್. ನಮ್ಮ ಶರೀರದಲ್ಲಿ 100% ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ 100% ಆಕ್ಸಿಜನೇಷನ್ ಒಳಗಡೆ ಆಗಬೇಕು, ಮತ್ತು ತುಂಬ ಯೂಸ್ಡ್ ಅಪ್ ಆದಂಥ ಏನು ಕಾರ್ಬನ್ ಡೈಆಕ್ಸೈಡು ನಮ್ಮ ಬ್ಲಡ್ಗೆ ಬಂದಿರ್ತದೆ ಅದು ಉಸಿರನ್ನು ಹೊರಗಡೆ ಹಾಕೋದ್ರ ಮುಖಾಂತರ ಹೊರಗಡೆ ಬಂದುಬಿಡಬೇಕು. ಆವಾಗ ಸೆಲ್ಸಲ್ಲಿ ನಮ್ಮದು ಏನು ನಮ್ಮ ಬ್ಲಡ್ ಪಿ ಹೆಚ್ ಅಂತ ಹೇಳ್ತೇವೆ, ಮಾಮೂಲಿಯಾಗಿ ನಮ್ಮದು ಬ್ಲಡ್ ಪಿ ಹೆಚ್ ವ್ಯಾಲ್ಯೂ ಏನಿದೆ ಅದು ಟುವರ್ಡ್ಸ್ ಆಲ್ಕಲಿನಿಟಿ ಅಂತ ಹೇಳ್ತೇವೆ, 7.035 ಅದರದ್ದು ಬ್ಲಡ್ದು ಆಲ್ಕಲಿನಿಟಿ. ನಮ್ಮ ಎಲ್ಲ ವೇರಿಯಸ್ ಪ್ರೋಸೆಸ್ಗಳು ಕೂಡ ಆಗ್ತಾ ಇರುವಂಥದ್ದು ಅದರಲ್ಲಿ ನಾವು ತಿನ್ನುವಂಥ ಆಹಾರ ಇರ್ಬೋದು, ಕುಡಿಯುವಂಥ ನೀರು ಇರ್ಬೋದು, ಅಥವಾ ನಾವು ಮಾಡುವಂಥ ಆಕ್ಟಿವಿಟೀಸ್ ಇರ್ಬೋದು, ಅದರಲ್ಲಿ ಎಲ್ಲನೂ ಈ ಡೈಜೆಸ್ಟಿವ್ ಪ್ರೋಸೆಸ್ಸಲ್ಲಿ, ಮೆಟಬಾಲಿಕ್ ಪ್ರೋಸೆಸ್ಸಲ್ಲಿ ಈ ವೇಸ್ಟ್ ಮೆಟೀರಿಯಲ್ ಏನು ಉತ್ಪಾದನೆ ಆಗ್ತದೆ ಅದು ನಮ್ಮ ಶರೀರದ 4 ರೂಪದಲ್ಲಿ ಹೊರಗಡೆ ಬರ್ತದೆ. ಉಸಿರಿನ ಮುಖಾಂತರ ಹೊರಗಡೆ ಬರ್ತದೆ, ಚರ್ಮದ ಮುಖಾಂತರ ಹೊರಗಡೆ ಬರ್ತದೆ, ಯೂರಿನ್ ಮುಖಾಂತರ ಹೊರಗಡೆ ಬರ್ತದೆ, ಮತ್ತು ಫೀಸಿಸ್ ಮುಖಾಂತರ ಹೊರಗಡೆ ಬರ್ತದೆ. ಈ ಹೊರಗಡೆ ಬರುವಂಥ ಈ ಮೆಟೀರಿಯಲ್ಸ್ ಏನಿದೆ, ವೇಸ್ಟ್ ಮೆಟೀರಿಯಲ್ಸ್, ಅಥವಾ ನಮ್ಮ ಐ ಸೆಕ್ರೆಷನ್ಸ್ ಇರ್ಬೋದು, ನೇಸಲ್ ಸೆಕ್ರೆಷನ್ಸ್ ಇರ್ಬೋದು, ಇಯರ್ ಸೆಕ್ರೆಷನ್ಸ್ ಇರ್ಬೋದು, ಅಥವಾ ಮೌತಲ್ಲಿ ಇರುವಂಥ ಸೆಕ್ರೆಷನ್ಸ್ ವೇಸ್ಟ್ ಆಗುವಂಥದ್ದು, ಅವು ಎಲ್ಲವೂ ಕೂಡ ಮೌತದೊಂದು ಬಿಟ್ಟು ಎಲ್ಲವೂ ಅಸಿಡಿಕ್ ಸೆಕ್ರೆಷನ್ಸ್ ಇರ್ತದೆ. ನಮ್ಮ ಬಾಡಿಲಿ ವೇಸ್ಟ್ ಪ್ರಾಡಕ್ಟ್ಸ್ ಎಲ್ಲನೂ ಅಸಿಡಿಕ್ ಇರ್ತದೆ, ಬಾಡಿಲಿ ಸಿಸ್ಟಮ್ಸ್ ಎಲ್ಲನೂ ಆಲ್ಕಲಿನ್ ಇರಬೇಕು. ಹಾಗಾಗಿ ಬಾಡಿ ಅದು ಒಂದು ಈಕ್ವಿಲಿಬ್ರಿಯಂ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ನಾವು ಆ ಈಕ್ವಿಲಿಬ್ರಿಯಮನ್ನು ಮೇಂಟೈನ್ ಮಾಡೋದಕ್ಕೆ ಬಾಡಿಗೆ ಸಹಾಯ ಮಾಡಬೇಕು. ಹಾಗಾಗಿ ನಾವು ತಿನ್ನುವಂಥ ಆಹಾರ ಇರ್ಬೋದು ಅದು ಹೆಚ್ಚು ಆಲ್ಕಲೈನ್ ಆಗಿರಬೇಕು ಅಂತ ಹೇಳ್ತೇವೆ. ಮತ್ತು ನಮ್ಮ ಕುಡಿಯುವಂಥ ನೀರು ಕೂಡ ಇವತ್ತು ಕಲುಷಿತ ಆಗಿರೋದ್ರಿಂದ ಅದು ತೋರ್ಸ ಅಸಿಡಿಕ್ ಆಗ್ತದೆ. ಈ ಆರ್ ಓ ವಾಟರ್ ಎಲ್ಲನೂ ಸ್ವಲ್ಪ ಅಸಿಡಿಕ್ ಸೈಡಿಗೆ ಇರ್ತದೆ. ಮತ್ತು ಈ ಫುಡ್ಗೆ ಕೆಮಿಕಲ್ಸ್ ಹಾಕುವಂಥದ್ದು, ಪೊಲ್ಯೂಷನ್ ಆಗೋದ್ರಿಂದ, ಈ ಎಲ್ಲ ಕಾರಣಗಳಿಂದ ನಾವು ತಗೊಳ್ಳುವಂಥ ಆಹಾರ ಕೂಡ ಅದು ಅಸಿಡಿಕ್ ಜಾಸ್ತಿ ಆಗ್ತದೆ. ಹಾಗಾಗಿ ನಾವು ಕೇರ್ ತಗೊಳ್ಬೇಕಾಗಿರುವಂಥದ್ದು, ನಾವು ನಮ್ಮ ಶರೀರವನ್ನು 7.035 ಬ್ಲಡ್ ಪಿ ಎಚ್ನಲ್ಲಿ ಇಡಬೇಕು ಅಂತ ಹೇಳಿದ್ರೆ ಪ್ರಾಣಾಯಾಮ ಪ್ಲೇಸ್ ಎ ವೆರಿ ವೈಟಲ್ ರೋಲ್. ಹಾಗಾಗಿ ನಾವು ಶರೀರಕ್ಕೆ ಒಂದು ಹೊಸ ಅಭ್ಯಾಸವನ್ನು ಮಾಡಿಸ್ಬೇಕಾಗ್ತದೆ. ಈ ಹಳೆ ಅಭ್ಯಾಸವನ್ನು ಬ್ರೇಕ್ ಡೌನ್ ಮಾಡಿಬಿಟ್ಟು ನಾವು ಹೊಸ ಅಭ್ಯಾಸ ಹಾಕಬೇಕು ಅಂತ ಹೇಳಿದ್ರೆ ನಮ್ಮ ಲಂಗ್ಸನ್ನು ನಾವು ಟ್ರೈನಪ್ ಮಾಡಬೇಕು. ಆ ಟ್ರೈನಪ್ ಮಾಡೋದಕ್ಕೆ ಒಂದು ವಿಧಾನವೇ ಪ್ರಾಣಾಯಾಮ. ಹಾಗಾಗಿ ನಾವು ಎಕ್ಸರ್ಸೈಸ್ ಇಲ್ಲದೆ ಇರುವಂಥ ಶರೀರ ವೇಸ್ಟೇಜ್ ಆಗ್ತಾ ಇರ್ತದೆ, ಮಸಲ್ ವೇಸ್ಟೇಜ್ ಜಾಸ್ತಿ ಆಗ್ತದೆ.
1: ಡಾಕ್ಟ್ರೆ, ಈಗ ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಆರೋಗ್ಯವಾಗೇ ಇರ್ತಾರೆ ಸ್ವಾಭಾವಿಕವಾಗಿ, ವಯಸ್ಸಾಗ್ತಾ ಆಗ್ತಾ ಆಗ್ತಾ ಏನಾಗ್ತಾ ಹೋಗುತ್ತೆ, ಅವರಿಗೆ ಅನಾರೋಗ್ಯ ಬಾಧಿಸ್ಬೋದು ಅಥವಾ ಈ ಚಿಕ್ಕ ವಯಸ್ಸಲ್ಲೂ ಅನಾರೋಗ್ಯ ಇರಬಹುದು. ಆದರೆ ಏಜಿಂಗ್ ಅನ್ನೋವಂತಹ ಒಂದು ಪ್ರೋಸೆಸ್ ಏನಿದೆ ಅದು ಚಿಕ್ಕ ವಯಸ್ಸಲ್ಲಿ ಆರೋಗ್ಯ, ವಯಸ್ಸಾಗ್ತಾ ಆಗ್ತಾ ಅನಾರೋಗ್ಯ ಅನ್ನೋ ಲೆವೆಲಲ್ಲೇ ನಡೀತಾ ಇದೆ. ಅಂದರೆ ಈಗ ಚಿಕ್ಕ ವಯಸ್ಸಿನಲ್ಲಿ ಉಸಿರಾಟ ಸರಿ ಇತ್ತು, ವಯಸ್ಸಾಗ್ತಾ ಆಗ್ತಾ ಅದು ತಪ್ಪೋಯ್ತು ಅಥವಾ ಸರಿ ಆಗಲಿಲ್ಲ ಅನ್ನೋ ಅರ್ಥ ಮಾಡ್ಕೋಬೇಕ ನಾವು?
0: ಖಂಡಿತವಾಗಿ. ಮಗು ಹುಟ್ಟಿದಾಗ ದಟ್ ವಾಸ್ ಎ ವೆರಿ ನಾರ್ಮಲ್ ಬ್ರೀದಿಂಗ್, ದೇ ವಿಲ್ ಬಿ ಡೂಯಿಂಗ್ ದ ಅಬ್ಡಾಮಿನಲ್ ಬ್ರೀದಿಂಗ್ ಅಂತ ಹೇಳ್ತವೆ. ಬಟ್ ಆಸ್ ದ ಚೈಲ್ಡ್ ಗ್ರೋಸ್, ಮಗು ಬೆಳೀತಾ ಬೆಳೀತಾ ಆ ಬಾಡಿನಲ್ಲಿ ಅಬ್ಡಾಮಿನೋ ತೊರಸಿಕ್ ಬ್ರೀದಿಂಗ್ ಏನಿರ್ತದೆ ಅದು ಚೇಂಜ್ ಆಗೋಗ್ತದೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಆ ಒಂದು ಸ್ಟ್ರೆಸ್ ಲೆವೆಲ್ಸ್ ಇರ್ಬೋದು, ಮತ್ತು ಲೈಫ್ ಸ್ಟೈಲ್ ಇರ್ಬೋದು, ಅವುಗಳಲ್ಲಿ ನಾವು ಬ್ರೀದಿಂಗ್ ಪ್ಯಾಟರ್ನ್ಸ್ ಕೂಡ ಚೇಂಜ್ ಆಗೋಗ್ತದೆ. ಹಾಗಾಗಿ ನಮ್ಮದು ಸಂಪೂರ್ಣವಾದಂಥ ಲಂಗ್ ಕೆಪಾಸಿಟಿ, ಸಂಪೂರ್ಣವಾದಂಥ ಲಂಗ್ಸ್ ಏನಿದ್ದಾವೆ ಅದು ಯುಟಿಲೈಸೇಷನ್ ಆಗ್ತಾ ಇರೋದಿಲ್ಲ. ಹಾಗಾಗಿ ನಾವು ಈ ಅಭ್ಯಾಸವನ್ನು ಮಾಡಬೇಕಾಗ್ತದೆ. ನೀವು ಹೇಳಿದಾಗೆ ಹೇಗೆ ಇದ್ರೂ ಬಾಡಿ 100% ಕೆಲಸ ಮಾಡ್ತಾ ಇರ್ತದೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ. ಆಸ್ ಇಟ್ ಗೋಸ್, ಅದಕ್ಕೆ ನಾವು ಆಪ್ಟಿಮಲ್ ಲೆವೆಲ್ ಆಫ್ ಸಿಚುಯೇಷನ್ ಕ್ರಿಯೇಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಫಂಕ್ಷನಿಂಗ್ಗೆ ಅದು ತನ್ನ ಕೆಪಾಸಿಟಿಯನ್ನು ಕಳ್ಕೊಳ್ತಾ ಹೋಗ್ತದೆ. ಹಾಗಾಗಿ ಶರೀರದಲ್ಲಿ ಓವರ್ ದ ಪೀರಿಯಡ್ ಆಫ್ ಟೈಮ್ ಅಕ್ಯುಮುಲೇಟೆಡ್ ಟಾಕ್ಸಿನ್ಸು ಬಾಡಿಯ ಒಂದು ಏನು ಸೆಲ್ಯುಲರ್ ಆಲ್ಕಲಿನಿಟಿ ಇದೆ ಅದನ್ನು ಕಡಿಮೆ ಮಾಡ್ತಾ ಹೋಗ್ತದೆ. 7.035 ಇರೋವಂಥದ್ದು ನಿಧಾನವಾಗಿ ಅದು ಕಡಿಮೆ ಮಾಡ್ತಾ ಬಂದಾಗ ಆಕ್ಸಿಜನ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಯಾವಾಗ ಕಡಿಮೆ ಆಗ್ತಾ ಹೋಗ್ತದೆ ಆವಾಗ ಕಾಯಿಲೆಗಳು ಅನ್ನುವಂಥದ್ದು ಶುರುವಾಗ್ತದೆ. ಹಾಗಾಗಿನೇ ಹಿಂದಿನ ಕಾಲದಲ್ಲಿ ಒಂದು 100 ವರ್ಷದ ಹಿಂದಿನಿಂದ ಏನು ಇಂಡಸ್ಟ್ರಿಯಲೈಸೇಷನ್ ಆಯಿತೋ ಅದಕ್ಕಿಂತ ಮುಂಚೆ ನಮ್ಮ ಜನ ಎಲ್ಲಾನು ನಾರ್ಮಲ್ಲಾಗಿ ಒಂದು 100-120 ವರ್ಷ ಬದುಕುವಂಥವ್ರಿದ್ದರು. ಆದರೆ ಇವತ್ತು ಇಂಡಸ್ಟ್ರಿಯಲೈಸೇಷನ್ ಆಗಿ ಒಂದು ಪೊಲ್ಯೂಷನ್ ಜಾಸ್ತಿ ಆಗೋದ್ರಿಂದ ನೀವು ಹಳೆ ತಲೆಮಾರಿನವರನ್ನು ನೋಡಿದರೆ ಮತ್ತು ಈಗಿನ ತಲೆಮಾರನ್ನು ನೋಡಿದರೆ ಅವತ್ತು ಯಾವಾಗ 60 ವರ್ಷದ ನಂತರ ಏನು ಕಾಣ್ತಾ ಇತ್ತು ವಯಸ್ಸಿನ ನಂತರ ಕಾಣ್ತಾ ಇದ್ದಂಥ ಕಾಯಿಲೆಗಳು ಇವತ್ತು ಸಣ್ಣ ವಯಸ್ಸಿನಲ್ಲಿ ಕಾಣ್ತಾ ಇದ್ದಾವೆ, ಅಥ್ ಯಂಗ್ ಏಜ್ನಲ್ಲಿ ಹಾರ್ಟ್ ಅಟ್ಯಾಕ್ಸ್ ಕಾಣ್ತಾ ಇದ್ದೇವೆ ಇವತ್ತು. ಅವುಗಳಿಗೆಲ್ಲಾನು ಕಾರಣ ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿ, ನಮ್ಮ ಆಹಾರದ ಕ್ರಮ, ನಮ್ಮ ಈ ಒಂದು ಲ್ಯಾಕ್ ಆಫ್ ಎಕ್ಸಸೈಸ್, ಸೆಡೆಂಟ್ರಿ ಲೈಫ್ ಸ್ಟೈಲ್, ಅವೆಲ್ಲಾನು ಕಾರಣ. ಹಾಗಾಗಿ ಎಲ್ಲರೂ ಮಾಡಬಹುದಾಗಿರುವಂಥ

0: ಮಾಡಬಾರ್ದು, ಚೇರ್ನಲ್ಲೇ ಕುತ್ಕೊಂಡು ಮಾಡಬಹುದು.
1: ಯಾವ ರೀತಿ ಕರೆಕ್ಟ್ ಆಗಿ ಪ್ರಾಣಾಯಾಮ ಮಾಡಬೇಕು ಹೇಳ್ಬಿಡಿ ಸರ್.
0: ಓಕೆ ಸರ್, ಇದರಲ್ಲಿ ನಾವು ಮುಖ್ಯವಾಗಿ ನಾವು ಮೊದಲನೇದಾಗಿ ನಮ್ಮ ಲಂಗ್ಸ್ ಅನ್ನ ಇಂಪ್ರೂವೈಸೇಷನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಅದಕ್ಕೆ ನಾವು ಟ್ರೈನ್ ಅಪ್ ಮಾಡಬೇಕಾದ್ರೆ ಬ್ರೀದಿಂಗ್ ಎಕ್ಸಸೈಸಸ್ ಅನ್ನ ಮೊದಲನೇ ಮಾಡಬೇಕು. ಏನು ಅಬ್ಡಾಮಿನಲ್ ಬ್ರೀದಿಂಗ್ ಅಂತ ಹೇಳಿದೆ, ಥೊರಾಸಿಕ್ ಬ್ರೀದಿಂಗ್ ಅಂತ ಹೇಳಿದೆ, ಮತ್ತೆ ಕ್ಲಾವಿಕ್ಯುಲರ್ ಬ್ರೀದಿಂಗ್ ಅಂತ ಹೇಳಿದೆ. ಆ ಮೂರನ್ನು ಸೇರಿಸಿ ಮಾಡುವಂಥದ್ದು ಫುಲ್ ಯೋಗಿಕ್ ಬ್ರೀದಿಂಗ್ ಅಂತ ಹೇಳ್ತೇವೆ. ಅದರ ನಂತರ ಸಾಮಾನ್ಯವಾಗಿ ಎಲ್ಲರೂ ಮಾಡಬಹುದಾಗಿದ್ದಂಥ ಪ್ರಾಣಾಯಾಮ ಅಂತ ಹೇಳಿದ್ರೆ ನಾಡಿಶೋಧನ ಪ್ರಾಣಾಯಾಮ ಅಂತ ಹೇಳ್ತೇವೆ. ನಾಡಿಶೋಧನ ಪ್ರಾಣಾಯಾಮ ಅಂತ ಹೇಳಿದ್ರೆ ನಮ್ಮ ಎರಡು ಮೂಗಿನಿಂದ ಅದನ್ನು ಬ್ಯಾಲೆನ್ಸ್ ಮಾಡುವಂಥದ್ದು. ಒಂದೊಂದ್ಸತಿ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಬ್ರೀದಿಂಗ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ವಿತ್ ದಿ ಬ್ರೈನ್ ಆಕ್ಟಿವಿಟಿ ಅಂತಲೂ ಹೇಳ್ತೇವೆ. ಸೊ ಒಂದು ಲೋಬ್ ಆಫ್ ದ ಬ್ರೈನ್ ಆಕ್ಟಿವ್ ಆಗಿರುವಾಗ ಒಂದು ನಾಸ್ಟ್ರಿಲ್ ಅದು ಆಕ್ಟಿವ್ ಆಗಿರುತ್ತೆ, ಇನ್ನೊಂದು ನಾಸ್ಟ್ರಿಲ್ ಕ್ಲೋಸ್ ಆಗಿರುತ್ತದೆ. ಹಾಗಾಗಿ ನಾವು ಎರಡೂ ಲೋಬ್ಸ್ ಆಫ್ ದ ಬ್ರೈನ್ ಅನ್ನು ಆಕ್ಟಿವೇಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಎರಡು ನಾಸ್ಟ್ರಿಲ್ಸ್ ಅನ್ನು ಪೂರ್ತಿಯಾಗಿ ಉಸಿರನ್ನು ತಗೊಳ್ಳೋದಕ್ಕೆ ನಾವು ಟ್ರೈನ್ ಅಪ್ ಮಾಡಬೇಕು. ಹಾಗಾಗಿ ನಾವು ಈ ನಾಡಿಶೋಧನ ಪ್ರಾಣಾಯಾಮವನ್ನು ಮಾಡ್ತೇವೆ. ಅದರಲ್ಲಿ ಮೊದಲನೇದಾಗಿ ಉಸಿರನ್ನ ಹೊರಗಡೆ ಹಾಕ್ಬಿಟ್ಟು ಎಡಮೂಗಿನಿಂದ ಸಂಪೂರ್ಣವಾಗಿ ಉಸಿರನ್ನ ಹೇಳ್ಕೊಳ್ಳುವಂಥದ್ದು, ಆಮೇಲೆ ಬಲಮೂಗಿನಿಂದ ಉಸಿರನ್ನ ಹೊರಗಡೆ ಹಾಕುವಂಥದ್ದು, ಅದರ ನಂತರ ಬಲಮೂಗಿನಿಂದ ಉಸಿರನ್ನ ಹೇಳ್ಕೊಂಡು ಮತ್ತೆ ಎಡಮೂಗಿನಿಂದ ಉಸಿರನ್ನ ಹೊರಗಡೆ ಹಾಕುವಂಥದ್ದು. ಇದು ಒಂದು ರೌಂಡ್ ಆಫ್ ನಾಡಿಶೋಧನ ಪ್ರಾಣಾಯಾಮ ಅಂತ ಹೇಳ್ತೇವೆ. ಹಾಗಾಗಿ ಮಿನಿಮಮ್ ಆಗಿ ನಾವು 7 ರೌಂಡ್ ಅನ್ನು ಮಾಡಬೇಕು. 14 ರೌಂಡ್ ತುಂಬ ಚೆನ್ನಾಗಾಗ್ತದೆ, 20 ರೌಂಡ್ ಮಾಡೋದ್ರಿಂದ ಅದು ಶರೀರಕ್ಕೆ ತುಂಬ ಚೆನ್ನಾಗಿ ಆಗ್ತದೆ. ಈ ನಾಡಿಶೋಧನ ಪ್ರಾಣಾಯಾಮವನ್ನು ಪ್ರತಿಯೊಬ್ಬರೂ ಮಾಡಬಹುದು. ಹಾಗೇನೆ ಅದರ ನಂತರ ಚಂದ್ರನಾಡಿ ಪ್ರಾಣಾಯಾಮ ಅಂತ ಹೇಳ್ತೇವೆ. ಈ ಚಂದ್ರನಾಡಿ ಪ್ರಾಣಾಯಾಮ ಲೆಫ್ಟ್ ನಾಸ್ಟ್ರಿಲ್ ಬ್ರೀದಿಂಗ್ ಅಂತ ಹೇಳ್ತೇವೆ. ಚಂದ್ರ ಭೇದನ ಪ್ರಾಣಾಯಾಮ ಕೂಡ ಲೆಫ್ಟ್ ನಾಸ್ಟ್ರಿಲ್ ಬ್ರೀದಿಂಗ್. ಚಂದ್ರನಾಡಿ ಪ್ರಾಣಾಯಾಮ ಅಂತ ಹೇಳಿದ್ರೆ ಎಡಮೂಗಿಂದ ಉಸಿರನ್ನ ತಗೊಂಡು ಎಡಮೂಗಿಂದ ಹೊರಗಡೆ ಬಿಡುವಂಥದ್ದು. ಚಂದ್ರ ಭೇದನ ಪ್ರಾಣಾಯಾಮ ಅಂತ ಅಂದರೆ ಎಡಮೂಗಿಂದ ತಗೊಂಡು ಬಲಮೂಗಿಂದ ಬಿಡುವಂಥದ್ದು, ಮತ್ತೆ ಎಡಮೂಗಿಂದ ತಗೊಂಡು ಬಲಮೂಗಿಂದ ಬಿಡುವಂಥದ್ದು. ಆವಾಗ ಇನ್ನೊಂದು ನಾಸ್ಟ್ರಿಲನ್ನು ನಾವು ಕ್ಲೋಸ್ ಮಾಡ್ಕೊಂಡಿರ್ತೇವೆ. ಹಾಗೇನೆ ಇದು ಕೂಲಿಂಗ್ ಪ್ರಾಣಾಯಾಮ ಅಂತ ಹೇಳ್ತೇವೆ. ಯಾರಿಗೆ ಹೈಪರ್ ಟೆನ್ಷನ್ ಇರ್ತದೆ, ಯಾರಿಗೆ ತುಂಬ ಆಂಗ್ಸೈಟಿ ಇರ್ತದೆ, ಸ್ಟ್ರೆಸ್ ಇರ್ತದೆ, ಅಂಥವ್ರಿಗೆ ಈ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಅದು ನಮ್ಮದು ಸ್ವಲ್ಪ ಆಕ್ಟಿವಿಟಿ, ಏನು ಬ್ರೈನ್ ಆಕ್ಟಿವಿಟಿ ಸ್ವಲ್ಪ ಸ್ಲೋ ಡೌನ್ ಆಗ್ತದೆ. ಮತ್ತೆ ಸೂರ್ಯಭೇದನ ಪ್ರಾಣಾಯಾಮ, ಸೂರ್ಯನಾಡಿ ಪ್ರಾಣಾಯಾಮ ಅಂತ ಹೇಳ್ತೇವೆ. ಸೂರ್ಯನಾಡಿ ಪ್ರಾಣಾಯಾಮದಲ್ಲಿ ಬಲಮೂಗಿಂದ ಉಸಿರನ್ನ ಹೇಳ್ಕೊಳ್ಳುವಂಥದ್ದು, ಬಲಮೂಗಿಂದನೇ ಉಸಿರನ್ನ ಬಿಡುವಂಥದ್ದು. ಮತ್ತೆ ಸೂರ್ಯಭೇದನ ಅಂತ ಹೇಳಿದ್ರೆ ಬಲಮೂಗಿಂದ ಉಸಿರನ್ನ ಹೇಳ್ಕೊಂಡು ಎಡಮೂಗಿಂದ ಬಿಡುವಂಥದ್ದು. ಸೊ ಆ ಒಂದು ಪ್ರಾಣಾಯಾಮ ಮಾಡೋದ್ರಿಂದ ಯಾರಿಗೆ ಲೋ ಬಿ ಪಿ ಇರ್ತದೆ, ಯಾರು ತುಂಬ ಡಿಪ್ರೆಷನಲ್ಲಿ ಇರ್ತಾರೆ, ಯಾರು ಆಕ್ಟಿವಿಟೀಸ್ ಕಡಿಮೆ ಮಾಡ್ತಾ ಇರ್ತಾರೆ, ಅವರಿಗೆ ಆಕ್ಟಿವಿಟಿಯನ್ನು, ಬ್ರೈನ್ ಆಕ್ಟಿವಿಟಿಯನ್ನು, ಬಾಡಿಲಿ ಆಕ್ಟಿವಿಟಿಯನ್ನು ಕೊಡೋದಕ್ಕೋಸ್ಕರ ಈ ಸೂರ್ಯಭೇದನ ಪ್ರಾಣಾಯಾಮವನ್ನು ನಾವು ಮಾಡ್ತೇವೆ. ಅದರ ನಂತರ ಅನುಲೋಮ ವಿಲೋಮ ಅಂತ ಹೇಳಿದಂಥದ್ದು ಒಳಗಡೆ ಹೇಳ್ಕೊಂಡು ಹೊರಗಡೆ ಬಿಡುವಂಥದ್ದು. ಮತ್ತೆ ಶೀತಲ ಶೀತಕಾರಿ ಪ್ರಾಣಾಯಾಮ ಅಂತ ಹೇಳ್ತೇವೆ, ಸದಂತ ಅಂತ ಹೇಳ್ಬಿಟ್ಟು, ಅದು ಕೂಲಿಂಗ್ ಪ್ರಾಣಾಯಾಮಸ್ ಅಂತ ಹೇಳ್ತೇವೆ. ಅದನ್ನು ಬಿ ಪಿ ಇರುವಂಥವ್ರಿಗೆ ನಾವು ಕೊಡ್ಬೋದು. ಮತ್ತೆ ತುಂಬ ಹೈ ಟೆಂಪರೇಚರ್ಸ್ ಯಾವಾಗ ಇರ್ತದೆ ಆ ಟೈಮ್ನಲ್ಲಿ ಎಕ್ಸಸ್ ಸಮ್ಮರ್ಸಲ್ಲಿ ಬಾಡಿಯನ್ನು ಕೂಲ್ ಡೌನ್ ಮಾಡೋದಕ್ಕೆ ಈ ಕೂಲಿಂಗ್ ಪ್ರಾಣಾಯಾಮವನ್ನು
2: ಯಾವ ರೀತಿ ಮಾಡಬೇಕು ಅದನ್ನು?
0: ಅದನ್ನು ನಾವು ಅಂತೇಳಿ ನಾಲಿಗೆಯನ್ನು ಮಡಚಿ ಇಟ್ಕೊಂಡು ಅದನ್ನು ಮಾಡುವಂಥದ್ದು, ಸುರುಳಿ ಸುತ್ತಬಿಟ್ಟು ಅಂತೇಳಿ ಅದನ್ನು ತಗೊಳ್ಳುವಂಥದ್ದು, ಮತ್ತು ನಾಲಿಗೆಯನ್ನು ಮೇಲ್ಗಡೆ ನಮ್ಮ ಅಪ್ಪರ್ ಪ್ಯಾಲೆಟ್ಗೆ ಟಚ್ ಮಾಡಿಬಿಟ್ಟು ಅಂತ ಹೇಳಿ ಹೇಳ್ಕೊಳ್ಳುವಂಥದ್ದು, ಈ ರೀತಿ ಅದು ಕೂಲಿಂಗ್ ಪ್ರಾಣಾಯಾಮವನ್ನು ನಾವು ಮಾಡೋದಕ್ಕೆ ಮಾಡ್ತೇವೆ. ಈ ಕೂಲಿಂಗ್ ಪ್ರಾಣಾಯಾಮ ಮಾಡೋದ್ರಿಂದ ಬಾಡಿ ಸ್ವಲ್ಪ ಮೆಟಬಾಲಿಕ್ ರೇಟ್ ಎಲ್ಲನೂ ಟೋನ್ ಡೌನ್ ಆಗ್ತದೆ. ಹಾಗೆಯೇ ನಾವು ಭ್ರಮರಿ ಅಂತ ಹೇಳಿಬಿಟ್ಟು ಒಂದು ಪ್ರಾಣಾಯಾಮ ಇದೆ. ಅದು ದುಂಬಿಯ ಜೇಂಕರದ ಹಾಗೆ ನಮ್ಮ ಓಂಕಾರವನ್ನು ಏನು ಮಾಡ್ತೇವೆ ಅದರಲ್ಲಿ ಆ ಊ ಮಾ ಅಂತ ಹೇಳಿ ಬರ್ತದೆ. ಈ ಮಕಾರದ ಧ್ವನಿಯನ್ನು ನಾವು ಸಂಪೂರ್ಣವಾಗಿ ಹೇಳೋದ್ರಿಂದ, ಉಸಿರನ್ನು ಸಂಪೂರ್ಣವಾಗಿ ಹೇಳ್ಕೊಂಡು ಅದನ್ನು ಬಾಯನ್ನು ಬಿಡದಿರ ಮಾ ಅಂತ ಹೇಳೋದ್ರಿಂದ ನಮ್ಮ ಇಡೀ ಶರೀರದಲ್ಲಿ ವೈಬ್ರೇಷನ್ ಜಾಸ್ತಿ ಆಗ್ತದೆ. ಅದರಿಂದಾಗಿ ಇವತ್ತು ಆಂಟಿ ಏಜಿಂಗ್ ಪ್ರೋಸೆಸ್ ಕೂಡ ಆಗ್ತದೆ ಅಂತ ಹೇಳಿಬಿಟ್ಟು ಅದು ಸಾಕಷ್ಟು ಅದರದ್ದು ರಿಸರ್ಚ್ ಕೂಡ ನಡೀತಾ ಇದೆ. ಈ ಭ್ರಮರಿ ಪ್ರಾಣಾಯಾಮವನ್ನು ಮಾಡುವಂಥದ್ದು ಶರೀರಕ್ಕೆ ಒಂದು ಬ್ಯಾಲೆನ್ಸ್ ಅನ್ನು ತರ್ತದೆ. ಅದಕ್ಕೆ ಮುಂಚೆ ಪ್ರಾಣಾಯಾಮಕ್ಕೆ ಪ್ರಿಪರೇಷನ್ಸ್ ಆಗಿ ನಾನು ಬ್ರೀದಿಂಗ್ ಎಕ್ಸಸೈಸ್ ಅಂತ ಹೇಳಿದೆ. ಅದರಲ್ಲಿ ಮತ್ತೆ ಇನ್ನೊಂದು ಎರಡು ಎಕ್ಸಸೈಸ್ ಅನ್ನು ಮಾಡುವಂಥದ್ದು ಅಂತ ಹೇಳಿದ್ರೆ ಅದರಲ್ಲಿ ನಮ್ಮದು ಒಂದು ಈ ಇದರಲ್ಲಿ ನಾವು ಏನು ಕಪಾಲಭಾತಿ ಅಂತ ಹೇಳಿ ಮಾಡ್ತೇವೆ. ಅದನ್ನು ಫೋರ್ಸ್ಫುಲ್ ಎಕ್ಸಲೇಷನ್ ಆ್ಯಂಡ್ ಪ್ಯಾಸಿವ್ ಇನ್ಹಲೇಷನ್ ಅಂತ ಹೇಳಿಬಿಟ್ಟು, ಈ ಫೋರ್ಸ್ಫುಲ್ ಎಕ್ಸಲೇಷನ್ ಆಫ್ ಬ್ರೀದಿಂಗ್ ಅಂತ ಹೇಳಿದ್ರೆ ನಾನು ಕಾರ್ಬನ್ ಡೈಆಕ್ಸೈಡನ್ನು ಹೆಚ್ಚು ಹೆಚ್ಚು ಹೊರಗಡೆ ಹಾಕೋದ್ರಿಂದ ಆಕ್ಸಿಜನ್ ಅಂಶ ನಮ್ಮ ಶರೀರಕ್ಕೆ ಜಾಸ್ತಿ ಸಿಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಅಂಶ ಶರೀರದಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ಅದು ಆಕ್ಟಿವ್ ಎಕ್ಸಲೇಷನ್, ಪ್ಯಾಸಿವ್ ಇನ್ಹಲೇಷನ್. ಇನ್ನೊಂದು ಭಸ್ತ್ರಿಕಾ ಅಂತ ಹೇಳಿ ಪ್ರಾಣಾಯಾಮ ಬರ್ತದೆ. ಆ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಹೇಳಿದ್ರೆ ಆಕ್ಟಿವ್ ಎಕ್ಸಲೇಷನ್, ಆಕ್ಟಿವ್ ಇನ್ಹಲೇಷನ್, ಅದನ್ನು ಪೂರ್ತಿಯಾಗಿ ಉಸಿರನ್ನ ಹೇಳ್ಕೊಳ್ಳೋದ್ರಿಂದ ಸಂಪೂರ್ಣವಾಗಿ ಒಂದು ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗ್ತದೆ, ಆಕ್ಸಿಜನ್ ಜಾಸ್ತಿ ಹೋಗ್ತದೆ, ಹಾಗೆಯೇ ಬಾಡಿಲಿ ಮೆಟಬಾಲಿಕ್ ಆಕ್ಟಿವಿಟಿ ಏನಿದೆ ಅದು ಸಂಪೂರ್ಣವಾಗಿ ಜಾಸ್ತಿ ಆಗ್ತದೆ. ಅದನ್ನು ಮಾಡಿಬಿಟ್ಟು ನಾವು ಈ ಪ್ರಾಣಾಯಾಮಗಳನ್ನು ಮಾಡೋದ್ರಿಂದ ಶರೀರದಲ್ಲಿ ಇರುವಂಥ ಎಲ್ಲ ವೇಸ್ಟ್ ಮ್ಯಾಟರ್ ಏನಿದೆ, ಟಾಕ್ಸಿನ್ಸ್ ಏನಿದೆ, ಅದೆಲ್ಲ ಹೊರಗಡೆ ಬರ್ತದೆ, ಆಕ್ಸಿಜನೇಷನ್ ತುಂಬ ಚೆನ್ನಾಗಿ ಆಗ್ತದೆ, ಆವಾಗ ಬಾಡಿಲಿ ಆಕ್ಟಿವಿಟೀಸ್ ಎಲ್ಲನೂ ತುಂಬ ಚೆನ್ನಾಗಿ ನಡೀತಾ ಹೋಗ್ತದೆ.
2: ಒಳ್ಳೆಯದು ಡಾಕ್ಟರ್ ಹರೀಶ್ ಬಾಬು ಅವರೇ, ಇದುವರೆಗೂ ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡ್ರಿ. ವಂದನೆಗಳು, ನಮಸ್ಕಾರ.

0: ನಮಸ್ಕಾರ.
1: ಇದುವರೆಗೆ ಪ್ರಾಣಾಯಾಮ ಈ ಕುರಿತು ಮೈಸೂರಿನ ಕೆಜಿ ಕೊಪ್ಪಲಿನಲ್ಲಿರುವ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಹರೀಶ್ ಬಾಬು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಆಪರೇಷನ್ ಗ್ರೀನ್. ಈ ಬಗ್ಗೆ ಮಾಹಿತಿ ಹಿರಿಯ ಬೇಸಾಯ ವಿಜ್ಞಾನಿಗಳಾದ ಬಸವರಾಜ್ ಏಣಗಿ ಅವರಿಂದ.
3: ಭಾರತ ಸರ್ಕಾರವು ಕೃಷಿ ಕ್ಷೇತ್ರದಲ್ಲಿ ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಉತ್ತೇಜಿಸಲು ಹಮ್ಮಿಕೊಂಡಿರುವ ಹಲವಾರು ಯೋಜನೆಗಳಿವೆ. ಆ ಯೋಜನೆಗಳನ್ನು ಸಂಯುಕ್ತವಾಗಿ ಸಂಕಲನವಾಗಿ ಸಾಮಾನ್ಯ ಭಾಷೆಯಲ್ಲಿ ಪಿಎಂ ಅಗ್ರಿ ಗ್ರೀನ್ ಅಥವಾ ಪಿಎಂ ಆಪರೇಷನ್ ಗ್ರೀನ್ ಯೋಜನೆ ಅಥವಾ ಕಾರ್ಯಕ್ರಮಗಳೆಂದು ಕರೆಯುತ್ತಾರೆ. ಈ ಯೋಜನೆಗಳು ವಿಶೇಷವಾಗಿ ಬಳಕೆದಾರರು ಸಾಮಾನ್ಯವಾಗಿ ಭೂಮಿಯ ಫಲವತ್ತತೆ, ಇಲ್ಲಿ ಬಳಕೆದಾರರು ಅಂದರೆ ಕೃಷಿ ಮತ್ತು ಕೃಷಿಯಲ್ಲಿ ತೊಡಗಿಸಿಕೊಂಡಂತಹ ನಾಗರಿಕರು, ವಿಶೇಷವಾಗಿ ರೈತರು, ರೈತ ಮಹಿಳೆಯರು ಮತ್ತು ಉಪಕಸುಬುಗಳಲ್ಲಿ ಪಾಲ್ಗೊಂಡಂಥವರು ಇರಬಹುದು. ಇದನ್ನು ಕೃಷಿ ಭೂಮಿಯ ಫಲವತ್ತತೆ ಮತ್ತು ಹಸಿರನ್ನು ಉಳಿಸುವ ಯೋಜನೆ ಎಂಬ ಅರ್ಥದಲ್ಲಿಯೂ ಸಹ ಕರೆಯುತ್ತಾರೆ. ಅದನ್ನೇ ಪಿಎಂ ಅಗ್ರಿ ಗ್ರೀನ್ ಕಾರ್ಯಕ್ರಮ. ಇದರೊಂದಿಗೆ ವಿಶೇಷವಾಗಿ ಈ ಯೋಜನೆಗಳಿಂದ ಜಾಗತಿಕ ಪರಿಸರ ಸಂಸ್ಥೆ ನೆರವಿನೊಂದಿಗೂ ಭಾರತದಲ್ಲಿ ನಡೆಯುತ್ತಿರುವ ಗ್ರೀನ್ ಅಗ್ ಅಂದರೆ ಗ್ರೀನ್ ಅಗ್ರಿ ಪ್ರಾಜೆಕ್ಟ್ ಯೋಜನೆಯೂ ಸಹ ಸೇರಿದೆ. ಈ ಪ್ರಮುಖ ಕಾರ್ಯಕ್ರಮಗಳ ವಿವರಗಳನ್ನು ನಾವು ವಿಶ್ಲೇಷಿಸಿದಾಗ ಹಲವಾರು ಯೋಜನೆಗಳು ಈ ಒಂದು ಬೃಹತ್ ಯೋಜನೆಯಲ್ಲಿ ತೊಡಗಿಕೊಂಡಿರುವುದನ್ನು ನಾವು ಕಾಣಬಹುದು. ವಿಶೇಷವಾಗಿ ಪಿಎಂ ಪ್ರಣಾಮ್ ಯೋಜನೆ. ಪಿಎಂ ಪ್ರಣಾಮ್ ಯೋಜನೆ ಅಂದರೆ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ಫಾರ್ ರೀಸ್ಟೋರೇಷನ್ ಅವೇರ್ನೆಸ್ ನರಿಸ್ಮೆಂಟ್ ಆ್ಯಂಡ್ ಅಮ್ಯುಲರೇಷನ್ ಆಫ್ ದಿ ಮದರ್ ಅರ್ತ್. ಅಂದರೆ ಕೃಷಿ ಕ್ಷೇತ್ರದಲ್ಲಿ ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಉತ್ತೇಜಿಸಲು ಹಮ್ಮಿಕೊಂಡಿರುವ ಪ್ರಮುಖ ಯೋಜನೆ ಇದು ಆಗಿದೆ, ಪಿಎಂ ಪ್ರಣಾಮ್. ಈ ಯೋಜನೆ ಮುಖ್ಯ ಉದ್ದೇಶ ಕೃಷಿಯಲ್ಲಿ ಕಳೆದ 5-6 ದಶಕಗಳಿಂದ ಬಳಕೆ ಮಾಡುತ್ತಿರುವ ಯೂರಿಯಾ, ಡಿಎಪಿ ಮತ್ತು ಇತರ ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯನ್ನು ತಗ್ಗಿಸಿ ಜೈವಿಕ ಗೊಬ್ಬರ ಅಂದರೆ ಬಯೋಫರ್ಟಿಲೈಸರ್ಸ್ ಹಾಗೂ ಸಾವಯವ ಕೃಷಿಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮತ್ತು ನೈಸರ್ಗಿಕ ಕೃಷಿ ಅಂದರೆ ನ್ಯಾಚುರಲ್ ಫಾರ್ಮಿಂಗ್ಗೆ ಹೆಚ್ಚಿನ ಆದ್ಯತೆ ನೀಡುವುದು. ಇಲ್ಲಿ ಪ್ರೋತ್ಸಾಹಧನದ ವ್ಯವಸ್ಥೆ ಕೂಡ ಇರುವುದು, ಅಂದರೆ ಇನ್ಸೆಂಟಿವ್ ಸ್ಕೀಮ್. ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡುವ ಮೂಲಕ ಯಾವ ರಾಜ್ಯಗಳು ಸಬ್ಸಿಡಿ ಹಣವನ್ನು ಉಳಿಸುತ್ತವೆಯೋ ಆ ಉಳಿತಾಯದ ಶೇಕಡ 50% ಹಣವನ್ನು ಕೇಂದ್ರ ಸರ್ಕಾರವು ಅದೇ ರಾಜ್ಯಕ್ಕೆ ಅನುದಾನದಲ್ಲಿ ರೂಪದಲ್ಲಿ ನೀಡುವ ವಿಶೇಷವಾದ ಯೋಜನೆ ಇದು ಆಗಿದೆ. ಈ ರೀತಿ ದೊರೆತ ಅನುದಾನದ ಶೇಕಡ 70% ಭಾಗವನ್ನು ಗ್ರಾಮ ಮಟ್ಟದಲ್ಲಿ ಪರ್ಯಾಯ ಗೊಬ್ಬರ ಉತ್ಪಾದನಾ ಮೂಲ ಸೌಕರ್ಯಗಳನ್ನು ವಿಶೇಷವಾಗಿ ಜೈವಿಕ ಗೊಬ್ಬರಗಳನ್ನು ನಿರ್ಮಿಸಲು ಮತ್ತು ಉಳಿದ ಶೇಕಡ 30% ಭಾಗವನ್ನು ರೈತರಲ್ಲಿ ಜಾಗೃತಿ ಮೂಡಿಸಲು ಬಳಸಲಾಗುತ್ತದೆ. ಹಲವಾರು ಮಾಧ್ಯಮಗಳ ಮೂಲಕ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಪ್ರಾಯೋಜಿತ ಕೃಷಿ ತಂತ್ರಜ್ಞಾನ ವರ್ಗಾವಣೆ ಕೇಂದ್ರಗಳು ಸಹ ಈ ಯೋಜನೆಗಳನ್ನು ಬಳಸಿ ಮಾಹಿತಿಯನ್ನು ರೈತರಿಗೆ ಮೂಡಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದು. ಜೊತೆಗೆ ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ಈ ಒಂದು ಯೋಜನೆಯಲ್ಲಿ ಶೇಕಡ 70% ಭಾಗವನ್ನು ಗ್ರಾಮ ಮಟ್ಟದಲ್ಲಿ ಪರ್ಯಾಯಗಳ ಉತ್ಪಾದನಾ ಸೌಕರ್ಯ ನಿರ್ಮಿಸಲು ಮತ್ತು ಉಳಿದ ಶೇಕಡ 30% ಭಾಗವನ್ನು ರೈತರ ಜಾಗೃತಿ ಮೂಡಿಸಲು ಬಳಸಿಕೊಳ್ಳಲಾಗಲು ಅವಕಾಶ ಇರುವುದು. ಇನ್ನು ಗ್ರೀನ್ ಎಜಿ ಯೋಜನೆ ಅಥವಾ ಗ್ರೀನ್ ಅಗ್ ಯೋಜನೆ, ಇದು ಸಹ ಭಾರತ ಸರ್ಕಾರದ ಕೃಷಿ ಸಚಿವಾಲಯ ಹಾಗೂ ಪರಿಸರ ಸಚಿವಾಲಯವು ಜಾಗತಿಕ ಪರಿಸರ ಸೌಲಭ್ಯ ಮತ್ತು ವಿಶ್ವ ಆಹಾರ ಸಂಸ್ಥೆ ಎಫ್ಎಒ ಸಹಯೋಗದೊಂದಿಗೆ ಹಮ್ಮಿಕೊಂಡಿರುವ ಮತ್ತೊಂದು ಪ್ರಮುಖ ಹಸಿರು ಕೃಷಿ ಯೋಜನೆಯಾಗಿದೆ. ಇದರ ಉದ್ದೇಶವು ಸಹ ಸ್ಪಷ್ಟವಾಗಿದೆ. ಭಾರತೀಯ ಕೃಷಿ ವಲಯದಲ್ಲಿ ಭಾರತವು ಹಲವಾರು ಕೃಷಿ ವಲಯಗಳ ವೈವಿಧ್ಯತೆ ತವರೂರಾಗಿದ್ದು ಜೈವಿಕ ವೈವಿಧ್ಯತೆ ಸಂರಕ್ಷಣೆ, ಹವಾಮಾನ ವೈಪರೀತ್ಯದ ನಿರ್ವಹಣೆ ಹಾಗೂ ಸುಸ್ಥಿರ ಅರಣ್ಯ ನಿರ್ವಹಣೆಯನ್ನು ಅಳವಡಿಸಿಕೊಳ್ಳುವುದು ಈ ಯೋಜನೆಯ ಮುಖ್ಯ ಉದ್ದೇಶಗಳು ಆಗಿವೆ. ಇದರ ವ್ಯಾಪ್ತಿ ವಿಶೇಷವಾಗಿ ಭಾರತ ದೇಶಾದ್ಯಂತ ಇದ್ದರೂ ಕೂಡ ಪ್ರಾಥಮಿಕವಾಗಿ ಪ್ರಥಮ ಹಂತದಲ್ಲಿ ಮಧ್ಯಪ್ರದೇಶ, ಮಿಜೋರಾಂ, ಒಡಿಶಾ, ರಾಜಸ್ಥಾನ್ ಮತ್ತು ಉತ್ತರಾಖಂಡ ಎಂಬ 5 ಪ್ರಮುಖ ರಾಜ್ಯಗಳಲ್ಲಿ ಪ್ರಾಯೋಗಿಕವಾಗಿ ಈಗಾಗಲೇ ಜಾರಿಗೊಳಿಸಲಾಗಿದೆ. ಇನ್ನು ಈ ಹಸಿರು ಬೆಳವಣಿಗೆ ಪೂರಕವಾಗಿರುವ ಹಲವಾರು ಕೇಂದ್ರ ಸರ್ಕಾರದ ಪಿಎಂ ಆಧಾರಿತ ಯೋಜನೆಗಳಿರುವವು. ವಿಶೇಷವಾಗಿ ಮತ್ತು ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಶಕ್ತಿಯ ಕೊರತೆಯನ್ನು ಸರಿದೂಗಿಸಲು ಪಿಎಂ ಕುಸುಮ್ ಯೋಜನೆ, ಇದು ರೈತರು ತಮ್ಮ ಜಮೀನುಗಳಲ್ಲಿ ಡೀಸೆಲ್ ಪಂಪ್ಸೆಟ್ಗಳ ಬದಲಾಗಿ ಸೌರಶಕ್ತಿ ಚಾಲಿತ ಸೋಲಾರ್

0: ಪಂಪ್ ಸೆಟ್ಗಳನ್ನು ಅಳವಡಿಸಿಕೊಂಡು ಸಬ್ಸಿಡಿ ನೀಡುವ ಮೂಲಕ ಹಸಿರು ಇಂಧನವನ್ನು ಉತ್ತೇಜಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮ ಬಹುತೇಕವಾಗಿ ಎಲ್ಲ ರಾಜ್ಯಗಳಲ್ಲಿನೂ ಅಳವಡಿಸಿಕೊಂಡಂತಹ ಫಲಾನುಭವಿಗಳು ಇರುವರು. ಇದಕ್ಕೂ ಸಹ ನಿಗದಿತವಾದ ಮಾರ್ಗದರ್ಶಿಗಳಿದ್ದು ಆ ಮಾರ್ಗದರ್ಶಿಗಳನ್ನು ಕೃಷಿ ಇಲಾಖೆಯ ಸಹಾಯದಿಂದ ಕೃಷಿ ಇಲಾಖೆಯಲ್ಲಿ ಅರ್ಜಿಯನ್ನು ಪಡೆದು ಬಳಕೆದಾರರು ಈ ಪಿಎಂ ಕುಸುಮ್ ಯೋಜನೆ ಬಳಸಿಕೊಂಡು ಪಂಪ್ಸೆಂಟ್ ಮತ್ತು ಇತರ ವಿದ್ಯುಚ್ಛಕ್ತಿ ಮೂಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಸೌರಶಕ್ತಿ ಚಾಲಿತ ಪಂಪ್ಸೆಟ್ಗಳನ್ನು ಅಳವಡಿಸಿಕೊಂಡು ತಮ್ಮ ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆಯನ್ನು ಈ ಯೋಜನೆಯಲ್ಲಿ ಅಂತಹ ಬೃಹತ್ ಅವಕಾಶ ರೈತರಿಗೆ ಇರುವುದು. ಇದೇ ರೀತಿ ಮಾನವ ಸಂಪನ್ಮೂಲಗಳ ಸದ್ಬಳಕೆಗೆ ಮತ್ತು ಇತ್ತೀಚಿನ ಕೃಷಿಯಲ್ಲಿ ಆದಂತಹ ಆವಿಷ್ಕಾರ, ವಿಶೇಷವಾಗಿ ಮಾನವ ಸಂಪನ್ಮೂಲ ಸದ್ಬಳಕೆ ಮತ್ತು ಕೃಷಿಯಲ್ಲಿ ಪರಿಕರಗಳ ಸದ್ಬಳಕೆಯನ್ನು ಉತ್ತೇಜಿಸಲು ನಮೋ ಡ್ರೋನ್ ದೀದಿ ಸಹ ಕೃಷಿ ಹಸಿರು ಬೆಳವಣಿಗೆ ಪೂರಕವಾಗುವ ಇತರ ಪ್ರಮುಖ ಯೋಜನೆಗಳಲ್ಲಿ ಒಂದಾಗಿದೆ. ನಮೋ ಡ್ರೋನ್ ದೀದಿ ಯೋಜನೆ, ಇದರಲ್ಲಿ ಸ್ವಸಹಾಯ ಗುಂಪುಗಳ ಸಹಾಯ ತೆಗೆದುಕೊಳ್ಳಲಾಗುತ್ತದೆ. ವಿಶೇಷವಾಗಿ ಸ್ವಸಹಾಯ ಗುಂಪುಗಳ ಮಹಿಳೆಯರಿಗೆ ಡ್ರೋನ್ ತರಬೇತಿ ನೀಡಿ ಕೃಷಿ ಭೂಮಿಯಲ್ಲಿ ಜೈವಿಕ ಮತ್ತು ನ್ಯಾನೋ ಗೊಬ್ಬರಗಳನ್ನು ನಿಖರವಾಗಿ ಸಿಂಪಡಿಸುವ ತಂತ್ರಜ್ಞಾನ ಆಧಾರಿತ ಯೋಜನೆ ಇದು ಆಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಕೇಂದ್ರ ಸರ್ಕಾರದ ಪಿಎಂ ಅಗ್ರಿ ಗ್ರೀನ್ ಯೋಜನೆಯಲ್ಲಿ ಮುಖ್ಯವಾದ ಯೋಜನೆ ಪಿಎಂ ಪ್ರಣಾಮ್, ನಂತರ ಗ್ರೀನ್ ಅಗ್ ಯೋಜನೆ, ಪಿಎಂ ಕುಸುಮ್ ಯೋಜನೆ, ನಮೋ ಡ್ರೋನ್ ದೀದಿ ಯೋಜನೆ. ಈ ಯೋಜನೆಗಳನ್ನು ನಮ್ಮ ರೈತ ಬಾಂಧವರು ತಮ್ಮ ವ್ಯಾಪ್ತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ವಿಶೇಷವಾಗಿ ಅಥವಾ ಜಲ ಅಥವಾ ನೀರು, ಮಣ್ಣು ಮತ್ತು ಭೂಮಿ ಸಂರಕ್ಷಣೆಗೆ ಉತ್ತೇಜನಗೊಳಿಸುವಲ್ಲಿ ಸಹಕಾರಿಯಾಗಿವೆ ಅಂದರೆ ತಪ್ಪಾಗಲಾರದು. ಭವಿಷ್ಯದಲ್ಲಿ ಶೇಕಡ 10% ಪ್ರತಿ ವರ್ಷ ಕೃಷಿ ರಂಗದಿಂದ ಆದಾಯ ಗಳಿಕೆಯನ್ನು ಹೆಚ್ಚಿಸಿ ಭೂಮಿಯ ಫಲವತ್ತತೆಯನ್ನು ನಿರಂತರವಾಗಿ ಕಾಪಾಡಿಕೊಳ್ಳಲು ಇವೆಲ್ಲ ಯೋಜನೆಗಳು ವಿಶೇಷವಾಗಿ ಫಲವತ್ತತೆ ಮತ್ತು ಹಸಿರು ಉಳಿಸುವ ಯೋಜನೆಗಳಡಿಯಲ್ಲಿ ಬರುತ್ತವೆ. ಆದ್ದರಿಂದ ಜಾಗತಿಕ ಪರಿಸರ ಮತ್ತು ದೇಶದ ಪರಿಸರ ಮತ್ತು ಸ್ಥಾನಿಕ ಪರಿಸರ ಈ ಮೂರು ಹಂತಗಳಲ್ಲಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿಕೊಂಡು ಮಣ್ಣು ಮತ್ತು ನೀರು ಸಂರಕ್ಷಣೆ ಜೊತೆಗೆ ಆರೋಗ್ಯಕರ ದೇಹಕ್ಕೆ ಆರೋಗ್ಯಕರ ಆಹಾರದಿಂದ ಗುಣಮಟ್ಟದ ನಾವು ಆರೋಗ್ಯವನ್ನು ಕಾಪಾಡಿಕೊಂಡು ಭವಿಷ್ಯದಲ್ಲಿ ಆರೋಗ್ಯಯುತವಾದ ಯುವ ಪೀಳಿಗೆಯನ್ನು ನಿರ್ಮಿಸುವಲ್ಲಿ ಈ ಎಲ್ಲ ಯೋಜನೆಗಳು ಪಿಎಂ ಆಪರೇಷನ್ ಗ್ರೀನ್ ಎಂಬ ಬೃಹತ್ ಪರದೆ ಅಡಿಯಲ್ಲಿ ರೈತರಿಗೆ ಅನುಕೂಲಕರವಾದಂಥ ಯೋಜನೆಗಳಾಗಿವೆ.
1: ಆಪರೇಷನ್ ಗ್ರೀನ್ ಈ ಬಗ್ಗೆ ಮಾಹಿತಿ ನೀಡಿದವರು ಹಿರಿಯ ಬೇಸಾಯ ವಿಜ್ಞಾನಿಗಳಾದ ಬಸವರಾಜ್ ಏಣಿಗಿ. ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಸರ್ವ ಜೀವಿಗಳ ಪ್ರಾಣಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.

0: ಮಕ್ಕಳ ಶ್ರೇಯಸ್ಸು ಹಾಗೂ ಅಭಿವೃದ್ಧಿಯಲ್ಲಿ ತಾಯಿಯಷ್ಟೇ ಹಿರಿದಾದ ಪಾತ್ರ ವಹಿಸುವವನು ತಂದೆ. ಅಮ್ಮ ಎಂದರೆ ಭೂಮಿ, ಅಪ್ಪ ಎಂದರೆ ಆಕಾಶ. ಇದು ಬಲ್ಲವರ ಮಾತು.
1: ಪ್ರೀತಿ ಮಮತೆ ಕರುಣೆ ಮರುಕ ಕಂಡ ನಿನ್ನ ಕಣ್ಣಲ್ಲಿ.
2: ಕುಟುಂಬ ಪ್ರೇಮ ಬೇಕೇ? ತಂದೆ ತಾಯಿಯನ್ನು ಪ್ರೀತಿಸಿ ಅವರ ಇಳಿ ವಯಸ್ಸಿನಲ್ಲಿ ಅವರಿಗೆ ಆಸರೆಯಾಗಿರಿ.

0: ತನ್ನ ಮಕ್ಕಳಿಗಾಗಿ ಅಪ್ಪ ಮಾಡಬಹುದಾದ ಅತ್ಯುತ್ತಮ ಕೆಲಸವೆಂದರೆ ಆ ಮಕ್ಕಳ ತಾಯಿ ನೆಮ್ಮದಿಯಿಂದ ಬದುಕುವಂತೆ ನೋಡಿಕೊಳ್ಳುವುದು.
1: ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಮುಂಬೈನಲ್ಲಿ 6ನೇ ಅಖಿಲ ಭಾರತ ಅಧಿಕೃತ ಭಾಷಾ ಸಮ್ಮೇಳನಕ್ಕೆ ಚಾಲನೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ನವದೆಹಲಿ ಘೋಷಣೆಗೆ ದೊರೆತ ಸರ್ವಸಮ್ಮತಿ, ಭಾರತದ ಬೆಳೆಯುತ್ತಿರುವ ಜಾಗತಿಕ ಪ್ರಭಾವಕ್ಕೆ ಸಾಕ್ಷಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಆರೋಗ್ಯ ವ್ಯವಸ್ಥೆ ಬಲಪಡಿಸಲು ಬ್ರಿಕ್ಸ್ ನಾಯಕರಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಕರೆ. ಏಷ್ಯಾಕಪ್ ಕ್ರಿಕೆಟ್ ಪ್ರಶಸ್ತಿ ವಿಜೇತ ಮಹಿಳಾ ತಂಡಕ್ಕೆ ಅಭಿನಂದನೆಗಳ ಮಹಾಪೂರ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಹಾಗೂ ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಯುಎಸ್ ಓಪನ್ ಟೆನಿಸ್, ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ಗೆ ಪುರುಷರ ಸಿಂಗಲ್ಸ್ ಕಿರೀಟ. ವಾರ್ತೆಗಳ ವಿವರ: ಭಾರತೀಯ ಸಂವಿಧಾನ ರಚನಾ ಸಭೆ ದೇವನಾಗರಿ ಲಿಪಿಯಲ್ಲಿರುವ ಹಿಂದಿಯನ್ನು ದೇಶದ ಅಧಿಕೃತ ಭಾಷೆಯಾಗಿ ಅಂಗೀಕರಿಸಿದ ಐತಿಹಾಸಿಕ ದಿನದ ಸ್ಮರಣಾರ್ಥ ಇಂದು ದೇಶಾದ್ಯಂತ ಹಿಂದಿ ದಿವಸ್ ಅನ್ನು ಆಚರಿಸಲಾಗುತ್ತಿದೆ. 1949 ಸೆಪ್ಟೆಂಬರ್ 14 ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಪ್ರಸ್ತುತ ವಿಶ್ವದಲ್ಲಿಯೇ ಅತ್ಯಂತ ವ್ಯಾಪಕವಾಗಿ ಮಾತನಾಡಲ್ಪಡುವ ಭಾಷೆಗಳಲ್ಲಿ ಒಂದಾಗಿರುವ ಹಿಂದಿ 52 ಕೋಟಿಗೂ ಹೆಚ್ಚು ಜನರ ಮಾತೃಭಾಷೆಯಾಗಿದೆ. ಮುಂಬೈನಲ್ಲಿ ಇಂದು ನಡೆಯುತ್ತಿರುವ ಹಿಂದಿ ದಿವಸ್ 2026 ಹಾಗೂ 6ನೇ ಅಖಿಲ ಭಾರತ ಅಧಿಕೃತ ಭಾಷಾ ಸಮ್ಮೇಳನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಾಲ್ಗೊಂಡಿದ್ದಾರೆ. ಈ ವೇಳೆ ಸಚಿವರು 2025-26 ಸಾಲಿನ ರಾಜಭಾಷಾ ಗೌರವ್ ಮತ್ತು ರಾಜಭಾಷಾ ಕೀರ್ತಿ ಪ್ರಶಸ್ತಿಗಳನ್ನು ಸಾಧಕ ಸಂಸ್ಥೆ ಹಾಗೂ ವ್ಯಕ್ತಿಗಳಿಗೆ ಪ್ರದಾನ ಮಾಡಲಿದ್ದಾರೆ. 2 ದಿನಗಳ ಈ ಸಮ್ಮೇಳನದಲ್ಲಿ ವಿದ್ವಾಂಸರು, ಸಾಹಿತಿಗಳು, ಶಿಕ್ಷಣ ತಜ್ಞರು, ಸಂಸದರು, ಹಿರಿಯ ಸರ್ಕಾರಿ ಅಧಿಕಾರಿಗಳು ಮತ್ತಿತರರು ಪಾಲ್ಗೊಂಡಿದ್ದಾರೆ. ಹಿಂದಿ ಭಾಷೆಯ ಅಭಿವೃದ್ಧಿ ಮತ್ತು ಇತರೆ ಭಾರತೀಯ ಭಾಷೆಗಳೊಂದಿಗೆ ಅದರ ಸೌಹಾರ್ದಯುತ ಸಮನ್ವಯತೆ ಕುರಿತು ಸಮಾವೇಶದಲ್ಲಿ ಚರ್ಚೆಗಳು ನಡೆಯಲಿವೆ. ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರಗಳು ಆಡಳಿತ ನಡೆಸುತ್ತಿರುವ ದೇಶದ 21 ರಾಜ್ಯಗಳಲ್ಲಿ 2029 ವೇಳೆಗೆ ಏಕರೂಪ ನಾಗರಿಕ ಸಂಹಿತೆ ಯುಸಿಸಿಯನ್ನು ಜಾರಿಗೆ ತರಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಘೋಷಿಸಿದ್ದಾರೆ. ಮುಂಬೈನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಈಗಾಗಲೇ ದೇಶದ ಕೆಲವು ರಾಜ್ಯಗಳಲ್ಲಿ ಯುಸಿಸಿ ಯಶಸ್ವಿಯಾಗಿ ಜಾರಿಗೆ ತರಲಾಗಿದ್ದು, 2029 ಅವಧಿಯೊಳಗೆ ಎನ್ಡಿಎ ಆಡಳಿತದ ಎಲ್ಲಾ 21 ರಾಜ್ಯಗಳಲ್ಲಿ ಇದನ್ನು ವಿಸ್ತರಿಸಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಭಾರತೀಯ ನ್ಯಾಯ ಸಂಹಿತೆ ಜಾರಿಯ ಮೂಲಕ ದೇಶದ ಅಪರಾಧ ನ್ಯಾಯ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮತ್ತಷ್ಟು ಸದೃಢಗೊಳಿಸಿದೆ. ನೂತನ ಕಾಯ್ದೆಗಳ ಪರಿಣಾಮ ಹಲವು ರಾಜ್ಯಗಳಲ್ಲಿ 1 ವರ್ಷದಲ್ಲಿ ಅಪರಾಧಿಗಳಿಗೆ ಶಿಕ್ಷೆಯಾಗುವ ಪ್ರಮಾಣ 30% ಹೆಚ್ಚಳವಾಗಿದೆ ಎಂದು ತಿಳಿಸಿದ್ದಾರೆ. 18ನೇ ಬ್ರಿಕ್ಸ್ ಶೃಂಗಸಭೆಯ ಯಶಸ್ವಿ ಆಯೋಜನೆಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿದ್ದು, ಈ ಐತಿಹಾಸಿಕ ಶೃಂಗಸಭೆಯ ಯಶಸ್ಸು ಜಾಗತಿಕ ಮಟ್ಟದಲ್ಲ ಭಾರತದ ಛಾಪನ್ನು ಬಲವಾಗಿ ಮೂಡಿಸಿದೆ ಎಂದು ಬಣ್ಣಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಸಂದೇಶ ಹಂಚಿಕೊಂಡಿರುವ ಅವರು, ಶೃಂಗಸಭೆಯಲ್ಲಿ ಸರ್ವಸಮ್ಮತಿಯಿಂದ ಅಂಗೀಕರಿಸಲ್ಪಟ್ಟ ನವದೆಹಲಿ ಘೋಷಣೆಯು ಕೇವಲ ಒಂದು ಔಪಚಾರಿಕ ದಾಖಲೆಯಾಗಿ ಉಳಿಯದೆ ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ಪ್ರಭಾವ ಹಾಗೂ ರಾಜತಾಂತ್ರಿಕ ಶಕ್ತಿಗೆ ಸಾಕ್ಷಿಯಾಗಿದೆ ಎಂದು ಶ್ಲಾಘಿಸಿದ್ದಾರೆ. ದೂರದರ್ಶಿ ನಾಯಕತ್ವದಡಿ ಭಾರತ ಬ್ರಿಕ್ಸ್ ಅಧ್ಯಕ್ಷತೆಯ ಅವಧಿಯಲ್ಲಿ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಹಾಗೂ ಸುಸ್ಥಿರತೆ ಎಂಬ ಆದ್ಯತೆಗಳ ಆಧಾರದ ಮೇಲೆ ಬ್ರಿಕ್ಸ್ ಸಹಕಾರ ಮತ್ತು ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರೊಂದಿಗೆ ತಲುಪಿಸುವ ಜನಕೇಂದ್ರಿತ ದೃಷ್ಟಿಕೋನಕ್ಕೆ ಭಾರತ ವಿಶೇಷ ಒತ್ತು ನೀಡಿದೆ ಎಂದಿದ್ದಾರೆ. ಜಾಗತಿಕ ದಕ್ಷಿಣದ ರಾಷ್ಟ್ರಗಳ ಧ್ವನಿ ಮತ್ತು ಹಿತಾಸಕ್ತಿಗಳನ್ನು ಜಾಗತಿಕ ವೇದಿಕೆಯ ಕೇಂದ್ರ ಬಿಂದುವನ್ನಾಗಿ ಮಾಡುವ ಮೂಲಕ ಹೆಚ್ಚು ಸಮತೋಲಿತ ಹಾಗೂ ಒಳಗೊಳ್ಳುವ ಜಾಗತಿಕ ವ್ಯವಸ್ಥೆಗೆ ಭಾರತ ಶ್ರಮಿಸಿದೆ ಹಾಗೂ ವಸುದೈವ ಕುಟುಂಬಕಂ ಎಂಬ ಧ್ಯೇಯಕ್ಕೆ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಜಾಗತಿಕ ಆರೋಗ್ಯ ಕ್ಷೇತ್ರದಲ್ಲಿ ಸಹಕಾರ, ನಾವೀನ್ಯತೆ, ಸ್ಥಿತಿಸ್ಥಾಪಕತ್ವ ಹಾಗೂ ಸುಸ್ಥಿರ ಹಣಕಾಸು ನೆರವನ್ನು ಮತ್ತಷ್ಟು ಬಲಪಡಿಸುವಂತೆ ವಿಶ್ವ ಆರೋಗ್ಯ ಸಂಸ್ಥೆ WHOದ ಮಹಾನಿರ್ದೇಶಕ ಡಾ ಟೆಡ್ರೋಸ್ ಅಧನೋಮ್ ಗೆಬ್ರಯೆಸಸ್ ಬ್ರಿಕ್ಸ್ ಒಕ್ಕೂಟದ ನಾಯಕರಿಗೆ ಕರೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ನವದೆಹಲಿಯಲ್ಲಿ ನಡೆದ ಬ್ರಿಕ್ಸ್ ನಾಯಕರ ಶೃಂಗಸಭೆ 4 ಪ್ರಮುಖ ಆಶಯಗಳು ಜಾಗತಿಕ ಆರೋಗ್ಯ ಕ್ಷೇತ್ರಕ್ಕೆ ನೇರವಾಗಿ ಪೂರಕವಾಗಿದೆ ಎಂದು ತಿಳಿಸಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಸಾಧಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣೆ, ರೋಗಗಳ ಕಣ್ಗಾವಲು ವ್ಯವಸ್ಥೆ, ಮುನ್ನೆಚ್ಚರಿಕಾ ವ್ಯವಸ್ಥೆ ಹಾಗೂ ಸ್ಥಳೀಯ ಔಷಧೀಯ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಪ್ರತಿಪಾದಿಸಿದ್ದಾರೆ. ನಾವೀನ್ಯತೆಗೆ ಸಂಬಂಧಪಟ್ಟಂತೆ ವಿಜ್ಞಾನ, ಡಿಜಿಟಲ್ ಆರೋಗ್ಯ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆಯ ಪ್ರಯೋಜನಗಳು ಸಮಾಜದ ಪ್ರತಿಯೊಬ್ಬರಿಗೂ ತಲುಪುವಂತೆ ಸಾರ್ವಜನಿಕ ಆರೋಗ್ಯಕ್ಕಾಗಿ ಬಳಸಿಕೊಳ್ಳಬೇಕು ಎಂದಿದ್ದಾರೆ. ಬುದ್ಧಿ, ಸಮೃದ್ಧಿ ಮತ್ತು ಅದೃಷ್ಟದ ಸಂಕೇತವಾಗಿರುವ ವಿಘ್ನ ನಿವಾರಕ ಗಣಪತಿಯ ಜನ್ಮದಿನದ ಸಂಕೇತವಾದ ಗಣೇಶ ಚತುರ್ಥಿ ಹಬ್ಬವನ್ನು ಇಂದು ದೇಶಾದ್ಯಂತ ಅತ್ಯಂತ ಶ್ರದ್ಧಾಭಕ್ತಿ ಹಾಗೂ ಸಡಗರದಿಂದ ಆಚರಿಸಲಾಗುತ್ತಿದೆ. ವಿನಾಯಕ ಚತುರ್ಥಿ ಅಥವಾ ಗಣೇಶೋತ್ಸವ ಎಂದು ಕರೆಯಲ್ಪಡುವ ಈ ಶುಭ ದಿನ 10 ದಿನಗಳ ಸುದೀರ್ಘ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಉತ್ಸವದ ಆರಂಭವನ್ನು ಸೂಚಿಸುತ್ತದೆ. ಹಬ್ಬದ ಪ್ರಯುಕ್ತ ಸಾರ್ವಜನಿಕರು ತಮ್ಮ ಮನೆಗಳಲ್ಲಿ ಮತ್ತು ನೂರಾರು ಮಂಟಪಗಳಲ್ಲಿ ಸುಂದರ ಮಣ್ಣಿನ ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸುತ್ತಿದ್ದಾರೆ. 10 ದಿನಗಳ ಅದ್ದೂರಿ ಆಚರಣೆಯ ಬಳಿಕ ಗಣೇಶ ವಿಸರ್ಜನೆಯೊಂದಿಗೆ ಈ ಉತ್ಸವ ಮುಕ್ತಾಯಗೊಳ್ಳಲಿದೆ. ಗಣೇಶ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿ ದೇಶದ ಸಮಸ್ತ ಜನತೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂಸ್ಕೃತ ಶುಭಾಷಿತವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ಈ ಹಬ್ಬ ಎಲ್ಲರ ಜೀವನದಲ್ಲಿ ಹೊಸ ಚೈತನ್ಯ ಮತ್ತು ನವೀನ ಉತ್ಸಾಹವನ್ನು ತುಂಬುತ್ತದೆ. ವಿಘ್ನೇಶ್ವರನ ಕೃಪಾ ಕಟಾಕ್ಷದ ಮೂಲಕ ಎಲ್ಲರ ಯೋಜನೆಗಳು ಸಫಲವಾಗಿ ರಾಷ್ಟ್ರ ನಿರಂತರ ಪ್ರಗತಿಯ ಹಾದಿಯಲ್ಲಿ ಮುಂದುವರಿಯಲಿ ಎಂದು ಅವರು ಆಶಿಸಿದ್ದಾರೆ. ದೇಶದಲ್ಲಿ 2020 ಈಚೆಗೆ ಇದುವರೆಗೆ 9 ರಾಜ್ಯಗಳಲ್ಲಿ ಒಟ್ಟು 147 ಕಲ್ಲಿದ್ದಲು ಬ್ಲಾಕ್ಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಲಾಗಿದೆ ಎಂದು ಕೇಂದ್ರ ಕಲ್ಲಿದ್ದಲು ಸಚಿವಾಲಯ ತಿಳಿಸಿದೆ. ಈ ಪಾರದರ್ಶಕ ಹರಾಜು ಪ್ರಕ್ರಿಯೆಯಿಂದ ವಾರ್ಷಿಕ ಸುಮಾರು 47,500 ಕೋಟಿ ರೂಪಾಯಿ ಆದಾಯ ಹರಿದು ಬರಲಿದ್ದು ಸುಮಾರು 4.9 ಲಕ್ಷ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಅಂದಾಜಿಸಲಾಗಿದೆ. ಕಳೆದ ಹಣಕಾಸು ವರ್ಷದಲ್ಲಿ ಹಂಚಿಕೆ ಮಾಡಲಾದ ವಾಣಿಜ್ಯ ಕಲ್ಲಿದ್ದಲು ಗಣಿಗಳಿಂದ ಸುಮಾರು 3,090 ಕೋಟಿ ರೂಪಾಯಿ ಒಟ್ಟು ಆದಾಯ ಸಂಗ್ರಹವಾಗಿದೆ ಎಂದು ಸಚಿವಾಲಯಕ್ಕೆ ಮಾಹಿತಿ ನೀಡಿದೆ. ದಾಖಲೆಯ 8ನೇ ಬಾರಿ ಮಹಿಳಾ T20 ಏಷ್ಯಾ ಕಪ್ ಪ್ರಶಸ್ತಿ ಗೆದ್ದಿರುವ ಭಾರತೀಯ ವನಿತೆಯರ ತಂಡಕ್ಕೆ ಎಲ್ಲೆಡೆಯಿಂದ ಶುಭಾಶಯಗಳು, ಸಂದೇಶಗಳು ಹರಿದುಬರುತ್ತಿವೆ. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸೇರಿದಂತೆ ಅನೇಕ ಗಣ್ಯರು ವನಿತಾ ತಂಡದ ಸಾಧನೆ, ಪರಿಶ್ರಮ ಹಾಗೂ ಬದ್ಧತೆಯನ್ನು ಶ್ಲಾಘಿಸಿ ಮುಂದಿನ ಪಯಣಕ್ಕೆ ಶುಭ ಹಾರೈಸಿದ್ದಾರೆ. ತಮ್ಮ ಸಂದೇಶದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಟೂರ್ನಿಯುದ್ದಕ್ಕೂ ಭಾರತ ತಂಡ ಒಂದು ತಂಡವಾಗಿ ಅಮೋಘ ಪ್ರದರ್ಶನ ನೀಡಿದೆ. ಭಾರತದ ಯುವಜನತೆಗೆ ಈ ಕ್ರೀಡಾಪಟುಗಳು ಪ್ರೇರಣೆಯಾಗಿದ್ದು ಮುಂದಿನ ದಿನಗಳಲ್ಲಿ ಈ ತಂಡ ಮತ್ತಷ್ಟು ಯಶಸ್ಸು ಕಾಣಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ತಂಡವನ್ನು ಅಭಿನಂದಿಸಿದ್ದು, ಸರಣಿಯುದ್ದಕ್ಕೂ ಅಜೇಯವಾಗಿ ಉಳಿದು ಅತ್ಯುತ್ತಮ ಸಹಕಾರ ಮತ್ತು ದೃಢ ಸಂಕಲ್ಪ ದೇಶಕ್ಕೆ ಅಪಾರ ಹೆಮ್ಮೆ ತಂದಿದೆ ಎಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಭಾರತೀಯ ಆಟಗಾರ್ತಿಯರ ಆತ್ಮವಿಶ್ವಾಸ, ಸ್ಥಿರ ಪ್ರದರ್ಶನ ಹಾಗೂ ಕ್ರೀಡಾ ಸ್ಫೂರ್ತಿಯನ್ನು ಶ್ಲಾಘಿಸಿದ್ದು, ಈ ಗೆಲುವು ದೇಶದ ಯುವಜನತೆಗೆ ಕ್ರೀಡೆಯಲ್ಲಿ ಸಕ್ರಿಯವಾಗಿ ಮುನ್ನಡೆಯಲು ಸ್ಫೂರ್ತಿ ನೀಡಲಿದೆ ಎಂದಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ಯುಎಸ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯಲ್ಲಿ ಪುರುಷರ ಸಿಂಗಲ್ಸ್ ವಿಭಾಗದ ಪ್ರಶಸ್ತಿಯನ್ನು ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ತಮ್ಮದಾಗಿಸಿಕೊಂಡಿದ್ದಾರೆ. ಇಂದು ನಡೆದ ಫೈನಲ್ ಪಂದ್ಯದಲ್ಲಿ ಅವರು ಅಮೆರಿಕದ ಬೆನ್ ಶೆಲ್ಟನ್ ವಿರುದ್ಧ 6-3, 7-6, 5-7, 6-2 ಸೆಟ್ಗಳ ಅಂತರದಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ. ಇನ್ನು ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ವಿಜೇತ ಎಲೆನಾ ರಿಬಾಕಿನಾ ಮಹಿಳಾ ಟೆನಿಸ್ ಸಂಸ್ಥೆ WTAಯ ಶ್ರೇಯಾಂಕದಲ್ಲಿ ಸಾಪ್ತಾಹಿಕ ನವೀಕರಣದ ಬಳಿಕ ಅಗ್ರಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಈ ಮೂಲಕ 99 ವಾರಗಳ ಕಾಲ ಅಗ್ರಸ್ಥಾನದಲ್ಲಿದ್ದ ಅರಿನಾ ಸಬಲೆಂಕಾ ಅವರ ಸಾಧನೆಯನ್ನು ಹಿಮ್ಮೆಟ್ಟಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

ಮುಂಬೈನಲ್ಲಿ 6ನೇ ಅಖಿಲ ಭಾರತ ಅಧಿಕೃತ ಭಾಷಾ ಸಮ್ಮೇಳನಕ್ಕೆ ಚಾಲನೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ನವದೆಹಲಿ ಘೋಷಣೆಗೆ ದೊರೆತ ಸರ್ವಸಮ್ಮತಿ, ಭಾರತದ ಬೆಳೆಯುತ್ತಿರುವ ಜಾಗತಿಕ ಪ್ರಭಾವಕ್ಕೆ ಸಾಕ್ಷಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಆರೋಗ್ಯ ವ್ಯವಸ್ಥೆ ಬಲಪಡಿಸಲು ಬ್ರಿಕ್ಸ್ ನಾಯಕರಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಕರೆ. ಏಷ್ಯಾಕಪ್ ಕ್ರಿಕೆಟ್ ಪ್ರಶಸ್ತಿ ವಿಜೇತ ಮಹಿಳಾ ತಂಡಕ್ಕೆ ಅಭಿನಂದನೆಗಳ ಮಹಾಪೂರ. ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಯುಎಸ್ ಓಪನ್ ಟೆನಿಸ್, ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ಗೆ ಪುರುಷರ ಸಿಂಗಲ್ಸ್ ಕಿರೀಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

ಸಮಯ ಆಗಿದೆ 1:20:40. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 409.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಇನ್ನೀಗ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವಂತಹ ಸಿಬಿಐ ಶಂಕರ್ ಚಿತ್ರದ ಗೀತೆಯ ರಚನೆ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಸೋನು ನಿಗಮ್ ಹಾಡಿರುವಂತಹ ಹಾಗೆ ಸುಮ್ಮನೆ ಚಿತ್ರದ ಗೀತೆಯ ರಚನೆ ಜಯಂತ್ ಕಾಯ್ಕಿಣಿ, ಸಂಗೀತ ಮನುಮೂರ್ತಿ.

ಸಮಯ ಆಗಿದೆ 1:31. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನು ಮುಂದಿನ ಗೀತೆ ಶಂಕರ್ ಮಹಾದೇವನ್ ಹಾಡಿರುವಂತಹ ಅಜಯ್ ಚಿತ್ರದ ಗೀತೆ. ಹಂಸಲೇಖ ಅವರ ಸಾಹಿತ್ಯಕ್ಕೆ ಮಣಿಶರ್ಮಾ ಅವರ ಸಂಗೀತವಿದೆ.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಇನ್ನು ಮುಂದೆ ಕೇಳಿ ವಿ ರವಿಚಂದ್ರನ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರು ಸಂಗೀತ ನೀಡಿರುವಂತಹ ಹೂ ಚಿತ್ರದ ಗೀತೆ. ಹಾಡಿದ್ದಾರೆ ಶ್ರೀನಿವಾಸ್ ಹಾಗೂ ಅನುರಾಧ ಶ್ರೀರಾಮ್.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ

ಸಮಯ ಸರಿಯಾಗಿ 1:44. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳುತ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಸೋನು ನಿಗಮ್ ಹಾಗೂ ಚಿನ್ಮಯಿ ಶ್ರೀಪಾದ ಹಾಡಿರುವಂತಹ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೀತೆ. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂ ಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಅವರು ಸಂಗೀತ ಸಂಯೋಜನೆ ಮಾಡಿರುವಂತಹ ಪ್ರೀತಿಗಾಗಿ ಚಿತ್ರದ ಗೀತೆ. ಹಾಡಿದ್ದಾರೆ ಪ್ರಸಾನ್, ಪ್ರಿಯಾ ಹಾಗೂ ಸಂಗಡಿಗರು.

ಸೋನು ನಿಗಮ್ ಹಾಗೂ ಸೈಂಧವಿ ಹಾಡಿರುವಂತಹ ಏಕ್ಲವ್ಯ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ವಿಜಯ ಈಶ್ವರ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಸಮಯ 2 ಗಂಟೆಯಾಗಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆಗಳನ್ನು ಆಲಿಸುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿಯೇ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಬರದ ಪರಿಣಾಮವನ್ನು ಸಮಗ್ರವಾಗಿ ಅಳೆಯುವ ವ್ಯವಸ್ಥೆ ಅಗತ್ಯ.

0: ಪರಮೇಶ್ವರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ ಮಾಡಿರುವ ಉಪಮುಖ್ಯಮಂತ್ರಿಗಳು, ರಾಜ್ಯದಲ್ಲಿ ಬದಲಾಗುತ್ತಿರುವ ಬರ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ಬರ ಪರಿಹಾರದ ಮಾನದಂಡಗಳನ್ನು ಮರುಪರಿಶೀಲಿಸುವ ಅಗತ್ಯವಿದೆ. ಮಳೆ ಕೊರತೆ, ಬೆಳೆ ನಷ್ಟ, ಒಣಹವೆ ಹಾಗೂ ಸ್ಥಳೀಯ ಪರಿಸ್ಥಿತಿಗಳ ವಾಸ್ತವ ಪರಿಣಾಮಗಳನ್ನು ವೈಜ್ಞಾನಿಕವಾಗಿ ಅರ್ಥೈಸುವುದು ಮುಖ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಸ್ತುತ ಮಾನದಂಡಗಳು ಬದಲಾಗುತ್ತಿರುವ ಹವಾಮಾನ ಪರಿಸ್ಥಿತಿಯಲ್ಲಿ ರೈತರ ನೈಜ ಸಂಕಷ್ಟವನ್ನು ಸಂಪೂರ್ಣವಾಗಿ ಪ್ರತಿಬಿಂಬಿಸುತ್ತಿವೆಯೇ ಎಂಬುದನ್ನು ಪರಿಶೀಲಿಸಬೇಕಿದೆ. ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯ ಮಾರ್ಗಸೂಚಿಗಳ ಪರಿಷ್ಕರಣೆ ಕುರಿತು ರಾಜ್ಯದ ವಾಸ್ತವಾಂಶಗಳನ್ನು ಪರಿಗಣಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳುವುದು ಅಗತ್ಯ ಎಂದು ಉಪಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಇಂದು ಗೌರಿ ಗಣೇಶ ಹಬ್ಬವನ್ನು ಶ್ರದ್ಧಾಳುಗಳು ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. ವಿವಿಧ ಸಂಘ ಸಂಸ್ಥೆಗಳು ನಡೆಸುತ್ತಿರುವ ಸಾರ್ವಜನಿಕ ಗಣಪತಿ ಉತ್ಸವಗಳಿಗೂ ಭರದ ಸಿದ್ಧತೆ ನಡೆಯುತ್ತಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕೇಂದ್ರ ಬಿಂದು ಹಿಂದೂ ಮಹಾಸಭಾ ಗಣಪತಿ ಉತ್ಸವದ 82ನೇ ವರ್ಷದ ಆಚರಣೆಗೆ ಇಂದಿನಿಂದ ಸಿದ್ಧತೆ ನಡೆಯುತ್ತಿದೆ. ಗಣೇಶೋತ್ಸವದ ಅಂಗವಾಗಿ ಇಂದಿನಿಂದ ಇದೇ 25ರವರೆಗೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರದಲ್ಲಿ ಪೊಲೀಸ್ ರೂಟ್ ಮಾರ್ಚ್ ನಡೆಸಿದ್ದರು. ಹಬ್ಬದ ಅಂಗವಾಗಿ ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸುವ ಹಿನ್ನೆಲೆಯಲ್ಲಿ ಪಥ ಸಂಚಲನ ನಡೆಸಲಾಯಿತು. ಈ ಕುರಿತು ಮಾತನಾಡಿರುವ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್, ಜಿಲ್ಲೆಯಾದ್ಯಂತ 3947 ಗಣಪತಿ ಪ್ರತಿಷ್ಠಾಪನೆಯಾಗಲಿದೆ ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಮೇಲೂ ಕಣ್ಣಿಡಲಾಗಿದ್ದು ಇದಕ್ಕಾಗಿ ಪ್ರತಿ ಪೊಲೀಸ್ ಠಾಣೆಯಲ್ಲೂ ತಜ್ಞ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠರು ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಈ ಬಾರಿ ಒಟ್ಟು 2592 ಸಾರ್ವಜನಿಕ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆಗೆ ಜಿಲ್ಲಾಡಳಿತ ಅಧಿಕೃತ ಅನುಮತಿ ನೀಡಿದೆ. ಮೂರ್ತಿ ವಿಸರ್ಜನೆಯ ವೇಳೆಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ದಾವಣಗೆರೆ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ 40ಕ್ಕೂ ಹೆಚ್ಚು ಸಂಚಾರಿ ವಿಸರ್ಜನಾ ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಪಾಲಿಕೆ ಆಯುಕ್ತ ಡಾ ಮಹಾಂತೇಶ್ ತಿಳಿಸಿದ್ದಾರೆ. ಪರಿಸರ ಸ್ನೇಹಿ ಗಣೇಶೋತ್ಸವ ಆಚರಣೆಗೆ ಒತ್ತು ನೀಡಲಾಗಿದ್ದು ಸಾರ್ವಜನಿಕರು ಹಾಗೂ ಗಣೇಶ ಮಂಡಳಿಯವರು ನಿಗದಿತ ಸ್ಥಳಗಳಲ್ಲಿ ಅಥವಾ ಸಂಚಾರಿ ವಾಹನಗಳಲ್ಲೇ ಮೂರ್ತಿಗಳನ್ನು ವಿಸರ್ಜಿಸುವ ಮೂಲಕ ಸಹಕರಿಸಬೇಕು ಎಂದು ಮನವಿ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಗಣೇಶ ಚತುರ್ಥಿಯನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ. ಜಿಲ್ಲೆಯ ವಿವಿಧೆಡೆ ಮನೆ, ದೇವಾಲಯ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಗಣಪತಿಯ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಪುರಾಣ ಪ್ರಸಿದ್ಧ ಹೊನ್ನಾವರದ ಇಡಗುಂಚಿ ಮಹಾಗಣಪತಿ ದೇವಸ್ಥಾನ ಹಾಗೂ ಗೋಕರ್ಣದ ಮಹಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ಇನ್ನು ಬೆಳಗ್ಗೆಯಿಂದಲೇ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ವಿಘ್ನ ನಿವಾರಕನ ದರ್ಶನ ಪಡೆಯುತ್ತಿದ್ದಾರೆ. ವಿಶೇಷ ಪೂಜೆ, ನೈವೇದ್ಯ ಹಾಗೂ ವಿವಿಧ ಧಾರ್ಮಿಕ ಆಚರಣೆಗಳು ನಡೆಯುತ್ತಿದೆ. ಜಿಲ್ಲೆಯ ವಿವಿಧ ಕಡೆಯಿಂದ ಭಕ್ತರು ಕ್ಷೇತ್ರಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರಸಿದ್ಧ ಶೃಂಗೇರಿಯ ತೋರಣ ಗಣಪತಿ ಸೇರಿದಂತೆ ಜಿಲ್ಲೆಯ ಗಣೇಶನ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಭಕ್ತರು ಮುಂಜಾನೆಯಿಂದಲೇ ಭೇಟಿ ನೀಡಿ ದೇವರ ದರ್ಶನ ಪಡೆದುಕೊಳ್ಳುತ್ತಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಒಟ್ಟು 1181 ಗಣೇಶನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗುತ್ತಿದ್ದು ನಗರ ವ್ಯಾಪ್ತಿಯಲ್ಲೇ 51 ಮೂರ್ತಿಗಳು ಪ್ರತಿಷ್ಠಾಪನೆಯಾಗಲಿವೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ತಿಳಿಸಿದ್ದಾರೆ. ವಿಸರ್ಜನಾ ಮೆರವಣಿಗೆಗಳು ನಿಗದಿತ ದಿನದಂದು ಸಾಧ್ಯವಾದಷ್ಟು ಬೇಗ ಆರಂಭವಾಗಿ ರಾತ್ರಿ 11 ಗಂಟೆಯೊಳಗೆ ಪೂರ್ಣಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಗೌರಿ ಗಣೇಶ ಹಬ್ಬ ರಂಗೇರಿದ್ದು ಜಿಲ್ಲೆಯಲ್ಲಿ ಕನಿಷ್ಠ 3000ಕ್ಕೂ ಅಧಿಕ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಯುವಕರು ಶ್ರದ್ಧಾಭಕ್ತಿಯಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸುತ್ತಿದ್ದಾರೆ. ಮತ್ತೊಂದೆಡೆ ಗೌರಿ ಹಬ್ಬವೂ ಸಹ ಹಿಂದೆ ಬಿದ್ದಿರುವುದರಿಂದ ಮಹಿಳೆಯರು ಹಾಗೂ ಯುವತಿಯರು ಗೌರಿ ಹಬ್ಬ ಆಚರಿಸಿ ಹುತ್ತಕ್ಕೆ ಹಾಲೆರೆದು ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಗಣಪತಿ ಉತ್ಸವದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆಯ ಸಂಯುಕ್ತವಾಗಿ ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಗಜಪಡೆಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು.

0: ಗಳಾದ ಧನಂಜಯ, ಗೋಪಿ, ಮಹೇಂದ್ರ, ಏಕಲವ್ಯ, ಕಾವೇರಿ, ಚೈತ್ರ, ಶ್ರೀಕಂಠ ಆನೆಗಳು ಸೇರಿದಂತೆ ಒಟ್ಟು 12 ಆನೆಗಳಿಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತರೆಡ್ಡಿ ಪೂಜೆಯನ್ನು ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ದಸರಾ ಆನೆಗಳಿಗೆ ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ವತಿಯಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಾಡಿಗೆ ಸಂತೋಷ, ಸಮೃದ್ಧಿ ಹಾಗೂ ಉತ್ತಮ ಮಳೆಯಾಗಲಿ, ದಸರಾ ಉತ್ಸವ ಸುಸೂತ್ರವಾಗಿ ನಡೆಯಲಿ ಎಂದು ಪ್ರಾರ್ಥಿಸಿರುವುದಾಗಿ ಅವರು ತಿಳಿಸಿದ್ದಾರೆ.
1: ಇವತ್ತು ಸಹ ದಸರಾದ ಆನೆಗಳೆಲ್ಲ ಬಂದಿರೋ ಕಾರಣ ಗಣಪತಿ ಉತ್ಸವದ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಆನೆಗಳಿಗೂ ಸಹ ಜಿಲ್ಲಾಡಳಿತ ವತಿಯಿಂದ ಅರಣ್ಯ ಇಲಾಖೆ ವತಿಯಿಂದ ಇವತ್ತು ಪೂಜೆ ಸಲ್ಲಿಸಲಾಯಿತು. ಎಲ್ಲ ನಾಡಿಗೆ ಸಂತೋಷ ನೀಡಲಿ, ಮಳೆ ಬರಲಿ ಅಂತ ಪ್ರಾರ್ಥಿಸಲಾಯಿತು. ಅದೇ ರೀತಿ ದಸರಾನು ಸಹ ಸುಸಜ್ಜಿತವಾಗಿ ನಡೆದು ಹೋಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ.
0: ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಒಟ್ಟು 1492 ಸಾರ್ವಜನಿಕ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ನಡೆಯುತ್ತಿದ್ದು, ಹಬ್ಬದ ಸಂದರ್ಭದಲ್ಲಿ ಕಟ್ಟುನಿಟ್ಟಿನ ಭದ್ರತಾ ವ್ಯವಸ್ಥೆ ರೂಪಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಂದು ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿಯನ್ನು ಶ್ರದ್ಧಾಭಕ್ತಿ ಸಂಭ್ರಮಗಳಿಂದ ಆಚರಿಸಲಾಗುತ್ತಿದೆ. ಜಿಲ್ಲೆಯ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ನೆಲಮಂಗಲ ತಾಲೂಕಿನಲ್ಲಿ ಸ್ವರ್ಣಗೌರಿ ವ್ರತದ ಅಂಗವಾಗಿ ಮನೆಗಳನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿದ್ದು, ಮಂಟಪದಲ್ಲಿ ಗೌರಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿ ಸುಮಂಗಲಿಯರಿಗೆ ಬಾಗಿನ ನೀಡುವುದು ಹಬ್ಬದ ಪ್ರಮುಖ ಆಚರಣೆಯಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ನೇಕಾರ ಸಮುದಾಯ ಸಗಣಿಯಲ್ಲಿ ಪಿಳ್ಳೆರಾಯನನ್ನು ಪ್ರತಿಷ್ಠಾಪಿಸಿ ಮಗ್ಗಗಳಿಗೆ ಪೂಜೆ ಸಲ್ಲಿಸುವ ಆಚರಣೆ ವಿಶೇಷವಾಗಿದೆ. ದೊಡ್ಡಬಳ್ಳಾಪುರ ನಗರಸಭೆಯಿಂದ ಪರಿಸರ ಸ್ನೇಹಿಯಾಗಿ ಗಣೇಶೋತ್ಸವ ಆಚರಿಸುವಂತೆ ಪ್ರಚಾರ ಕೈಗೊಳ್ಳಲಾಗಿದೆ. ಗಣೇಶನ ಮೂರ್ತಿಗಳನ್ನು ಕೆರೆ, ಕುಂಟೆ ಮೊದಲಾದ ಜಲಮೂಲಗಳ ನೀರಿನಲ್ಲಿ ವಿಸರ್ಜನೆ ಮಾಡದಂತೆ ಸೂಚಿಸಲಾಗಿದ್ದು, ನಗರಸಭೆಯ ವತಿಯಿಂದ ಗಣೇಶ ಮೂರ್ತಿ ವಿಸರ್ಜನೆಗೆ ತಾತ್ಕಾಲಿಕ ಹೊಂಡ ಹಾಗೂ ಡ್ರಮ್ಗಳನ್ನು ಒಳಗೊಂಡ ವಾಹನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೋಲಾರ ಜಿಲ್ಲೆಯಾದ್ಯಂತ ಗೌರಿ ಗಣೇಶ ಚತುರ್ಥಿಯ ಸಂಭ್ರಮ ಕಳೆಗಟ್ಟಿದ್ದು, ಇಂದು ಪ್ರತಿಯೊಂದು ಮನೆ ಹಾಗೂ ಸಾರ್ವಜನಿಕ ಪೆಂಡಾಲ್ಗಳಲ್ಲಿ ವಿಘ್ನ ನಿವಾರಕ ವಿನಾಯಕನನ್ನು ಭಕ್ತಿ ಹಾಗೂ ಶ್ರದ್ಧೆಯಿಂದ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತಿದೆ. ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ಮಹಾಗಣಪತಿ ದೇವಾಲಯದಲ್ಲಿ ಇಂದು ವಿಶೇಷ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ. ತ್ರಿಮೂರ್ತಿಗಳಿಂದ ಪ್ರತಿಷ್ಠಾಪಿತ ಎನ್ನಲಾದ 13.5 ಅಡಿ ಎತ್ತರದ ಏಕಶಿಲಾ ಸಾಲಿಗ್ರಾಮ ಗಣೇಶನಿಗೆ ಬೆಳಗಿನ ಜಾವದಿಂದಲೇ ಮಹಾ ಅಭಿಷೇಕ, ಸಹಸ್ರನಾಮ ಅರ್ಚನೆ ನೆರವೇರಿಸಲಾಗುತ್ತಿದೆ. ಹಬ್ಬದ ಪ್ರಯುಕ್ತ 5 ದಿನಗಳ ಕಾಲ ನಡೆಯುವ ಬ್ರಹ್ಮರಥೋತ್ಸವ ಮತ್ತು ಲಕ್ಷ್ಮೀ ಗಣಪತಿ ಉತ್ಸವಗಳಿಗೆ ಚಾಲನೆ ಸಿಕ್ಕಿದ್ದು, ಸಾವಿರಾರು ಭಕ್ತರು ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡೆಯುತ್ತಿದ್ದಾರೆ. ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆಗೆ 7,000 ಕೋಟಿ ರೂಪಾಯಿಗಳ ಅನುದಾನವನ್ನು ಮಂಜೂರು ಮಾಡಿದೆ ಎಂದು ಸಾರಿಗೆ ಸಚಿವ ಭೈರತಿ ಸುರೇಶ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕನ್ನಾಘಟ್ಟ ಗ್ರಾಮದಲ್ಲಿ ಮಹಾಗಣಪತಿ ಪ್ರತಿಷ್ಠಾಪನಾ ಮಹೋತ್ಸವ ಮತ್ತು ನೂತನ ದೇವಾಲಯ ಲೋಕಾರ್ಪಣೆ ಮಹೋತ್ಸವದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಸಾರಿಗೆ ಇಲಾಖೆ ಅಭಿವೃದ್ಧಿಗೆ ಒಟ್ಟು 7,000 ಕೋಟಿ ರೂಪಾಯಿ ಅನುದಾನವನ್ನು ನೀಡಲು ಮುಖ್ಯಮಂತ್ರಿಗಳು ಅನುಮೋದನೆ ನೀಡಿದ್ದಾರೆ. ಇದಿಷ್ಟೇ ಅಲ್ಲದೆ 1,000 ಬಸ್ಸುಗಳನ್ನು ಖರೀದಿ ಮಾಡಲು ಹಸಿರು ನಿಶಾನೆ ತೋರಿದ್ದಾರೆ ಎಂದು ತಿಳಿಸಿದರು. ರಾಜ್ಯದ ಬಸ್ಸು ನಿಲ್ದಾಣಗಳ ಉನ್ನತೀಕರಣಕ್ಕೆ ಕೇಂದ್ರ ಸರ್ಕಾರದಿಂದ 2,000 ಕೋಟಿ ರೂಪಾಯಿ ಪಡೆಯಲು ಸಮ್ಮತಿ ಸೂಚಿಸಿರುವುದು ಸಂತಸದ ವಿಚಾರವಾಗಿದೆ ಎಂದರು. ಚಿಕ್ಕಮಗಳೂರು ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಕೋಟಗೆರೆ ಗ್ರಾಮದಲ್ಲಿ ಇಂದು ಮುಂಜಾನೆ ಕಾಡಾನೆ ದಾಳಿಗೆ ಸಿಲುಕಿ ಓರ್ವ ರೈತ ಮೃತಪಟ್ಟಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರದ ಪರಿಣಾಮವನ್ನು ಸಮಗ್ರವಾಗಿ ಅಳೆಯುವ ವ್ಯವಸ್ಥೆ ಅಗತ್ಯ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮತ. ರಾಜ್ಯಾದ್ಯಂತ ಇಂದು ಸಡಗರ ಸಂಭ್ರಮದಿಂದ ಗೌರಿ ಗಣೇಶ ಹಬ್ಬದ ಆಚರಣೆ, ಸಾರ್ವತ್ರಿಕ ಗಣೇಶ ಉತ್ಸವಗಳಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ. ಮೈಸೂರಿನಲ್ಲಿ ಗಣೇಶ ಹಬ್ಬದ ಅಂಗವಾಗಿ ದಸರಾ ಗಜಪಡೆಗೆ ಪೂಜೆ ಸಲ್ಲಿಕೆ. ಸಾರಿಗೆ ಇಲಾಖೆ ಅಭಿವೃದ್ಧಿಗೆ 7,000 ಕೋಟಿ ರೂಪಾಯಿ ಅನುದಾನಕ್ಕೆ ಮುಖ್ಯಮಂತ್ರಿ ಅನುಮೋದನೆ, ಸಚಿವ ಭೈರತಿ ಸುರೇಶ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
2: ಸಮಯ 2:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬ್ಯಾಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೆ ಮೇ ಕುಛ್ ಸೀಖೆಂಗೆ.
1: ಲೋಕೋಕ್ತಿಯಾ ಅಂದರೆ ಏನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ. ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕೆಹತೆ ಹೈ.
3: ಹಾ ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ್ ಉಕ್ತಿ. ಯ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋನ್ ಸೆ ಮಿಲ್ಕರ್ ಬನಾ ಹೈ. ಕಿಸಿ ಭೀ ಭಾಷಾ ಕೆ ಜ್ಞಾನ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಅವಶ್ಯಕ ಹೋತಾ ಹೈ. ಇಸ್ಸೆ ಭಾಷಾ ಕಾ ಉಚಿತ್ ಪ್ರಯೋಗ ಕರ್ನಾ ಆತಾ ಹೈ. ಪಹಲೆ ಬಚ್ಚೆ ಪರಿವಾರ ಸೆ ಭಾಷಾ ಸೀಖತೆ ಹೈ. ಹಮಾರೇ ಸಂಸ್ಕೃತಿ ಮೇ ಬಡೆ ಲೋಗ್ ಬಾತ್ಚೀತ್ ಕರ್ತೆ ಸಮಯ ಸಾಮಾನ್ಯ ರೂಪ ಮೇ ಇನ್ ಕೋಕ್ತಿಯೋ ಕಾ ಪ್ರಯೋಗ ಕರ್ತೆ ಹೈ. ಇಸ್ ತರಹ ಸೆ ಬಚ್ಚೆ ಪಹಲೆ ಘರ್ ಮೇ ಬಾದ್ ಮೇ ಪಾಠಶಾಲಾ ಔರ್ ಸಮಾಜ ಸೆ ಸೀಖತೆ ಹೈ. ಇನ್ಕಾ ಪ್ರಯೋಗ ಸ್ವತಂತ್ರ ರೂಪ ಮೇ ಹೋತಾ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ನೆ ಪರ್ ಇನ್ಕಾ ರೂಪ ನಹೀ ಬದಲ್ತಾ.
2: ರೂಪ ನಹೀ ಬದಲ್ತಾ ಇಸ್ಕಾ ಅರ್ಥ ಕ್ಯಾ ಹೈ ಗುರುಜಿ?
1: ಹಾಂ, ಮುಜೆ ಯಾದ ಹೈ. ಜೈಸೆ ಹಮ್ ಕನ್ನಡ ಭಾಷಾ ಮೇ ಕಹತೆ ಹೈ ವೈಸಾ ಹೀ ಹೋತಾ ಹೈ. ಜೈಸೆ ಕೈ ಕೆಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇತ್ತದರಿ ಅತ್ತ ಪುಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅಲ್ಪವಿದ್ಯಾ ಮಹಾಗರ್ವಿ, ಕುರುಪಿ ಬಹು ಚೇಷ್ಟಿತ.
2: ಹಾ ಹಾ ಗೊತ್ತಾಯ್ತು. ಚೋಟೆ ಮೂಹ್ ಬಡಿ ಬಾತ್ ಅಂದ್ರೆ ಯೋಗ್ಯತಾಸೆ ಅಧಿಕ ಬಾತೆ ಕರ್ನಾ, ಮೂಹ್ ಮೇ ರಾಮ ನಾಮ ಬಗಲ್ ಮೇ ಚೂರಿ, ಊಪರ್ ಸೆ ಸಜ್ಜನ್ತಾ ಭೀತರ್ ಸೆ ಕಪಟಿ, ಅಧ ಛಲ್ ಗಗರಿ ಚಲ್ ಕರ್ ಜಾಯಿಯೆ, ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ.
3: ಹಾ ಲೋಕೋಕ್ತಿಯಾ ನೀತಿಪೂರ್ವಕ ಶಿಕ್ಷಾಪ್ರದ ಏವಂ ವ್ಯಂಗ್ಯಪೂರ್ಣ ಹೋತಿ ಹೈ. ಇನ್ಕೆ ಪ್ರಯೋಗ ಸೆ ವಾಕ್ಯ ಅಧಿಕ ಪ್ರಭಾವಶಾಲಿ ಔರ್ ಭಾಷಾ ಚಮತ್ಕಾರಿಕ ಹೋ ಜಾತಿ ಹೈ.
1: ಗುರುಜಿ, ಅಬ್ ಮೇ ಕುಛ್ ಲೋಕೋಕ್ತಿಯಾ ಸುನಾತಾ ಹೂ ಜಿನ್ಹೆ ಮೇ ಪರೀಕ್ಷಾ ಕೆ ಲಿಯೆ ಅಭ್ಯಾಸ ಕಿಯಾ ಥಾ.
3: ಹಾ ಹಾ ಜರೂರ್ ಸುನಾವೋ ಯಶಸ್.
1: ಭೋಯಾ ಪೇಡ್ ಬಬುಲ್ ಕಾ ಆಮ್ ಕಹಾ ಸೆ ಹೋಯ್?
3: ಬೇವು ಬಿತ್ತಿ ಮಾವು ಪಡೆದಂತೆ, ಅಥವಾ ಬೇವಿನ ಬೀಜ ಹಾಕಿ ಮಾವನ ಹಣ್ಣನ ಬಯಸಿದಾಗಾಯ್ತು.
1: ಹಾತಿ ಕೆ ದಾಂತ್ ದಿಖಾನೆ ಕೆ ಔರ್ ಖಾನೆ ಕೆ ಔರ್?
3: ಆನೆ ಹಲ್ಲು ತಿನ್ನಕ್ಕೆ ಬೇರೆ, ನೋಡುವ ದಂತನೆ ಬೇರೆ. ಘರ್ ಕಿ ಮುರ್ಗಿ ದಾಲ್ ಬರಾಬರ್.
2: ಇನ್ ಲೋಕೋಕ್ತಿಯೋ ಕಾ ಭಾವ ಕಹನೆ ಕಾ ಪ್ರಯತ್ನ ಮೇ ಕರೂಂಗಿ ಗುರುಜಿ.
3: ಹಾ ಕ್ಯೂ ನಹೀ ಕರೋ.
2: ಬುರೆ ಕಾರ್ಯ ಕಾ ಪರಿಣಾಮ ಬುರಾ ಹೋತಾ ಹೈ. ಮನ್ ಮೇ ಕುಛ್ ಔರ್ ಬಾಹ್ರಿ ಕುಛ್ ಔರ್ ಪಾಸ್ ಕಿ ವಸ್ತು ಕಾ ಮಹತ್ವ ನ ಸಮಜ್ನಾ.
1: ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ ಅಲ್ವಾ?
2: ಗೊತ್ತಾಯ್ತಾ.
3: ಅಬ್ ಹಮ್ ಅರ್ಥ ಯಾನಿ ಭಾವ ಸಮಜ್ ಕರ್ ಕುಛ್ ಲೋಕೋಕ್ತಿಯೋ ಕಾ ಯಾದ ಕರ್ನೆ ಕಾ ಪ್ರಯತ್ನ ಕರೆಂಗೆ. ಜೈಸೆ ಆಪ್ಸಿ ಫೂಟ್ ಸೆ ಹಾನಿ ಹೋನಾ, ಘರ್ ಕಿ ಭೇದಿ ಲಂಕಾ ಢಾಯೆ, ಅಯೋಗ್ಯ ಶಾಸಕ ಕೆ ಕಾರಣ ಭ್ರಷ್ಟಾಚಾರ ಫೈಲ್ನಾ, ಅಂಧೇರ್ ನಗರಿ ಚೌಪಟ್ ರಾಜಾ, ಟಕೆ ಸೇರ್ ಭಾಜಿ ಟಕೆ ಸೇರ್ ಖಾಜಾ, ಮನ್ ಚಂಗಾ ತೋ ಕಟೌತಿ ಮೇ ಗಂಗಾ, ಮನ್ ಸಾಫ್ ಹೋತೋ ವಹಿ ಪೂಜಾ ಹೈ.
1: ಗುರುಜಿ, ನಾ ರಹೆಗಾ ಭಾಂಸ್ ನಾ ಬಜೆಗಿ ಭಾಂಸುರಿ, ಇಸ್ಕಾ ಅರ್ಥ ಸಮಸ್ಯಾ ಕಾ ಸಮಾಧಾನ ನಹೀ ಮಿಲ್ನಾ. ಠೀಕ್ ಹೈನಾ ಗುರುಜಿ?
2: ಹಾವು ಸಾಯಲ್ಲ.

0: ಕೋಲು ಮುರಿಯಲ್ಲ ಅಂತಾರಲ್ಲ ಹಾಗೆ, ತುಂಬಿದ ಕೊಡ ತುಳ್ಕಲ್ಲ. ಇದರರ್ಥ ಅಯೋಗ್ಯ ವ್ಯಕ್ತಿ ಮೇ ಅಧಿಕ್ ಅಹಂಕಾರ ಹೋತಾ ಹೇ, ಯಾನಿ ಅಯೋಗ್ಯ ವ್ಯಕ್ತಿ ಅಧಿಕ್ ಘಮಂಡ್ ದಿಖಾತಾ ಹೇ.
1: ಗುರುಜಿ, ಅಬ್ ಆಪ್ ಕುಚ್ ಜಾನೆ ಪಹಚಾನೆ ಲೋಕೋಕ್ತಿಯೋ ಕಾ ಪೂರ್ವಾರ್ಧ ಕಹಿಯೆ, ಹಮ್ ಉತ್ತರಾರ್ಧ ಯಾದ್ ಕರ್ನೆ ಕಾ ಪ್ರಯತ್ನ ಕರೆಂಗೆ.
2: ಕ್ಯೂ ನಹೀ, ಖೇಲ್ತೆ ಖೇಲ್ತೆ ಹಮ್ ಕುಚ್ ಔರ್ ಸೀಖೆಂಗೆ. ಆಪ್ ಭಲಾ ತೋ
0: ಜಗ್ ಬಲ, ಆಪ್ ಬಲಾ ತೋ ಹೋ ಜಗ್ ಬಲ,
2: ಆಪ್ ಭಲಾ ತೋ ಜಗ್ ಭಲ, ಆಪ್ ಭಲಾ ತೋ ಜಗ್ ಭಲ. ಚಿರಾಗ್ ತಲೆ
1: ಅಂಧೇರ, ಚಿರಾಗ್ ತಲೆ ಅಂಧೇರ.
2: ಚಾರ್ ದಿನ್ ಕಿ ಚಾಂದನಿ
0: ಫಿರ್ ಅಂಧೇರಿ ರಾತ್, ಚಾರ್ ದಿನ್ ಕಿ ಚಾಂದನಿ ಫಿರ್ ಅಂಧೇರಿ ರಾತ್.
2: ಇಸ್ಕಾ ಅರ್ಥ ಕಮ್ ಸಮಯ ಮೇ ಅಧಿಕ ಸುಖ, ಸಹಜ ಪಕೆ ತೋ
1: ಸಹಜ ಪಕೆ ಸೋ ಮೀಠಾ ಹೋಯ್,
2: ಸಹಜ ಪಕೆ ಸೋ ಮೀಠಾ ಹೋಯ್. ಇಸ್ಕಾ ಅರ್ಥ ಸೋಚ ಸಮಝ ಕರ್ ಕಿಯೇ ಗಯೇ ಕಾರ್ಯೋ ಕಾ ಪರಿಣಾಮ ಅಚ್ಛಾ ಹೀ ಹೋತಾ ಹೈ.
1: ಗುರುಜಿ, ಮುಜೆ ಕುಚ್ ಸಂದೇಹ ಹೈ ಕಿ ಹಮ್ ಇನ್ ಲೋಕೋಕ್ತಿಯೋ ಕ್ಯೋ ಕೈಸೆ ಪ್ರಯೋಗ ಕರ್ ಸಕ್ತೆ ಹೈ.
2: ಕೌನ್ ಸಾ ಬತಾಓ.
1: ಜೈಸೆ ಅಂಧೇ ಕಿ ಲಕಡಿ, ಆಂಖೆ ಚುರಾನಾ, ಅಂಗ ಅಂಗ ಮುಸ್ಕುರಾನಾ, ಉನ್ನೀಸ್ ಬೀಸ್ ಕಾ ಅಂತರ್, ನಾಕ್ ಪರ್ ಗುಸ್ಸಾ.
0: ಅರೆ ಯೇ ವೈಸಾ ನೈ ಹೈ, ಜೈಸಾ ಹಮ್ನೆ ಅಬ್ ತಕ್ ಸೀಖಾ ಹೈ ಗುರುಜಿ, ಯೇ ಸ್ವತಂತ್ರ ವಾಕ್ ನೈ ಹೈ.
2: ಹಾ ಶರಣ್ಯ ಟೀಕ್ ಕಹತಿ ಹೈ, ಇಸೆ ಹಿಂದಿ ಭಾಷಾ ಮೇ ಮುಹಾವರೆ ಕಹತೆ ಹೈ. ಮುಹಾವರೋ ಕಾ ಪ್ರಯೋಗ ವಾಕ್ಯೋ ಮೇ ಹೋತಾ ಹೈ, ಮುಹಾವರಾ ವಾಕ್ಯಾಂಶ ಹೋತೆ ಹೈ, ಇಸ್ಕೆ ಪ್ರಯೋಗ ಸೆ ವಾಕ್ಯ ಪ್ರಭಾವಶಾಲಿ ಹೋ ಜಾತೆ ಹೈ, ವಾಕ್ಯ ರೋಚಕ ಔರ್ ಚಮತ್ಕಾರಿ ಹೋ ಜಾತೆ ಹೈ. ಮುಹಾವರೆ ಶಬ್ದೋ ಕೆ ಲಾಕ್ಷಣಿಕ ಪ್ರಯೋಗ ಹೋತೆ ಹೈ, ಯೇ ಕಿಸಿ ವಾಕ್ಯ ಕೆ ಭೀತರ್ ಹೋತೆ ಹೈ. ಯದಿ ಮುಹಾವರಾ ವಾಕ್ಯ ಸೆ ನಿಕಾಲಾ ದಿಯಾ ಜಾಯ್ ತೋ ಉಸ್ಕಿ ಬಹುತ್ ಕುಚ್ ಶೋಭಾ ಜಾತಿ ಹೈ. ಮುಹಾವರೋ ಕೋ ವಾಕ್ಯೋ ಮೇ ಪ್ರಯೋಗ ಕರ್ನಾ ಚಾಹಿಯೇ. ಮುಹಾವರೆ ಸ್ವತಂತ್ರ ವಾಕ್ಯ ನಹೀ ಹೈ, ಯೇ ವಾಕ್ಯಾಂಶ ಹೈ. ಜೈಸೆ ಅಂಗ ಅಂಗ ಮುಸ್ಕುರಾನಾ, ಪುತ್ರಿ ಕಿ ಪ್ರಶಂಸಾ ಸುನ್ಕರ್ ಮಾತಾ ಪಿತಾ ಅಂಗ ಅಂಗ ಮುಸ್ಕುರಾಯೇ. ಇಸ್ಕಾ ಅರ್ಥ ಪ್ರಸನ್ನ ಹೋನಾ. ಅಂಧೆ ಕಿ ಲಕಡಿ, ತುಮ್ ಇಸ್ ಮುಹಾವರೆ ಕಾ ಪ್ರಯೋಗ ಕರೋ.
0: ಹಾ ಗುರುಜಿ, ಮೋಹನ್ ಮಾತಾ ಪಿತಾ ಕೆಲಿಯೆ ಅಂಧೆ ಕಿ ಲಕಡಿ ಕೆ ಸಮಾನ್ ಹೈ.
2: ಅಚ್ಛಾ ಯಶಸ್, ತುಮ್ ಕುಚ್ ಪ್ರಯೋಗ ಕರ್ನಾ ಚಾಹತೆ ಹೋ?
1: ಹಾ ಗುರುಜಿ, ಮೈ ಪ್ರಯೋಗ ಕರುಂಗಾ.
2: ಆಂಖೆ ಚುರಾನಾ, ಇಸ್ಕಾ ಅರ್ಥ ಬಚ್ ಕರ್ ರಹನಾ.
1: ಬಚ್ಚೆ ಅಧ್ಯಾಪಕ ಕೋ ದೇಖತೆ ಹೀ ಆಂಖೆ ಚುರಾ ಕರ್ ನಿಕಲ್ ಜಾತೆ ಹೈ.
2: ದೋನೋ ಬಹನೋ ಮೇ ಉನ್ನೀಸ್ ಬೀಸ್ ಕಾ ಅಂತರ್ ಹೈ. ಇಸ್ ವಾಕ್ಯ ಮೇ ಉನ್ನೀಸ್ ಬೀಸ್ ಕಾ ಅಂತರ್ ಕಾ ಅರ್ಥ ಕ್ಯಾ ಹೋಗಾ ಶರಣ್ಯ?
0: ಹಾ ಗುರುಜಿ, ಅಂತರ್ ಬಹುತ್ ಕಮ್, ಯಾನಿ ಬಹುತ್ ಕಮ್ ಅಂತರ್.
1: ಇನ್ ಮುಹಾವರೋ ಕೋ ಮೈ ಪಡೂ ಗುರುಜಿ?
2: ಹಾ ಹಾ ಜರೂರ್ ಪಢೋ.
1: ಗರ್ದನ್ ಜುಕಾನಾ ಯಾನಿ ಲಜ್ಜಿತ್ ಹೋನಾ, ಚಾರ್ ಸೋ ಬೀಸಿ ಕರ್ನಾ ಧೋಖಾ ದೇನಾ, ಗಲೆ ಕಾ ಹಾರ್ ಬಹುತ್ ಪ್ರಿಯ, ನಾಕ್ ಕಟ್ನಾ ಅಪಮಾನಿತ್ ಕರ್ನಾ, ಪೀಠ ದಿಖಾನಾ ಹಾರ್ ಕರ್ ಪೀಚೆ ಹಟನಾ.
2: ಹಾ ಪೀಠ ದಿಖಾನಾ ಹಾರ್ ಕರ್ ಪೀಚೆ ಹಟನಾ. ಹಿಂದಿ ಭಾಷಾ ಮೇ ಲಗ್ಭಗ್ 1000 ಮುಹಾವರೆ ಹೈ, ಲೋಕೋಕ್ತಿಯೋ ಕೋ ಕಹಾವತ್ ಭೀ ಕಹತೆ ಹೈ. ಮುಹಾವರಾ ಏಕ್ ಅರಬಿ ಭಾಷಾ ಕೆ ಶಬ್ದ ಹೈ, ಇನ್ಹೇ ಅಂಗ್ರೇಜಿ ಮೇ ಈಡಿಯಮ್ ಕಹತೆ ಹೈ, ಸಂಸ್ಕೃತ ಭಾಷಾ ಮೇ ವಾಗ್ಧಾರಾ ಕಹತೆ ಹೈ. ಇನ್ ಮುಹಾವರೋ ಕೋ ಪಢೋ.
0: ಆಂಖೆ ಚಾರ್ ಹೋನಾ ಮತಲಬ್ ಆಮ್ನೆ ಸಾಮ್ನೆ ಹೋನಾ,
1: ಆಂಖೆ ಖುಲ್ನಾ ಮತಲಬ್ ಸಮಝನಾ,
0: ಕಾನ್ ಖೋಲ್ ಕರ್ ಸುನ್ನಾ ಮತಲಬ್ ಸಾವಧಾನ್ ರಹನಾ,
1: ನಾಕ್ ಪರ್ ಗುಸ್ಸಾ ತುರಂತ ಕ್ರೋಧಿತ ಹೋನಾ,
0: ಮುಂಹ ಚುಪಾನಾ ಲಜ್ಜಿತ ಹೋನಾ,
1: ದಾಂತೋ ತಲೆ ಉಂಗ್ಲಿ ದಬಾನಾ ಚಕಿತ ಹೋನಾ,
0: ಸಿರ್ ಫಿರ್ ಜಾನಾ ಪಾಗಲ್ ಹೋನಾ,
1: ಸಿರ್ ಪರ್ ಭೂತ್ ಸವಾರ ಹೋನಾ ಧುನ್ ಸವಾರ.

0: ಬಾತೋ ಬನಾನಾ ಬಹಾನಾ ಕರ್ನ,
1: ಬಾತೇ ಬನಾನಾ ಬಹಾನಾ ಕರ್ನ. ಇದೇ ರೀತಿ ಕನ್ನಡ ಇಂಗ್ಲಿಷ್ ಭಾಷೆಯ ಕೆಲವು ಗಾದೆಗಳು, ಪ್ರಾವರ್ಬ್ಸ್ ಮತ್ತು ಈಡಿಯಮ್ಸ್, ಈಡಿಯಮ್ಯಾಟಿಕ್ ಫ್ರೇಸಸ್, ಲೋಕೋಕ್ತಿಯ ಮುಹಾವರೆ ಮುಂತಾದವುಗಳನ್ನು ಬರವಣಿಗೆಯ ಸ್ಪಷ್ಟತೆಗಾಗಿ ಲೇಖಕರು ಬಳಸ್ತಾರೆ. ಹಾಗೆ ಭಾಷೆಯ ಕಲಾತ್ಮತೆಗಾಗಿಯೂ ಕೂಡ ಅಥವಾ ಶೋಭೆಗಾಗಿ ಕೂಡ ಈ ಮುಹಾವರೆಗಳನ್ನು ಅಥವಾ ಲೋಕೋಕ್ತಿಗಳನ್ನು ಬಳಸ್ತಾರೆ. ಅಚ್ಛಾ ಬಚ್ಚೋ, ಹಮ್ನೆ ಆಜ್ ಅಬ್ ತಕ್ ಕ್ಯಾ ಕುಚ್ ಸೀಖಾ ಹೈ, ಇಸ್ಕೆ ಬಾರೆ ಮೇ ಆಪ್ ಲೋಗೋಂ ಕೋ ಕುಚ್ ಪ್ರಶ್ನ ಪೂಚುಂಗಿ, ಕ್ಯಾ ಆಪ್ ಉತ್ತರ ಬತಾ ಸಕ್ತೆ ಹೋ?
0: ಹಾ ಗುರುಜಿ,
2: ಜರೂರ್ ಗುರುಜಿ.
1: ಲೋಕೋಕ್ತಿಯ ಅಂದ್ರೆ ಏನು?
2: ಲೋಕ್ ಮೇ ಪ್ರಚಲಿತ ಉಕ್ತಿ, ಯಾ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದ ಸೆ ಮಿಲ್ಕರ್ ಬನಾ ಹೈ, ಯಹ ಸ್ವತಂತ್ರ ವಾಕ್ಯ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ತೆ ಸಮಯ ಇನ್ಕಾ ರೂಪ ನಹಿ ಬದಲ್ತಾ.
1: ಜೈಸೆ ಬೋಯಾ ಪೇಡ್ ಬಬೂಲ್ ಕಾ ಆಮ್ ಕಹಾ ಸೆ ಹೋಯ್. ಶರಣ್ಯ, ಅಬ್ ತುಮ್ ಮುಹಾವರೆ ಕೆ ಬಾರೆ ಮೇ ಬತಾ ಸಕ್ತೆ ಹೋ? ಮುಹಾವರಾ ಅಂದ್ರೆ ಏನು?
0: ಮುಹಾವರಾ ವಾಕ್ಯಾಂಶ ಹೋತಾ ಹೈ, ಇಸ್ಕಾ ಪ್ರಯೋಗ ವಾಕ್ಯೋ ಮೇ ಹೋತಾ ಹೈ. ಜೈಸೆ ಮೋಹನ್ ಮಾತಾ ಪಿತಾ ಕೆ ಲಿಯೆ ಅಂಧೇ ಕಿ ಲಕಡಿ ಕೆ ಸಮಾನ ಹೈ.
1: ಆಜ್ ಹಮ್ ಇಸ್ ವಿಷಯ ಪರ್ ಕುಚ್ ಪಾಠ ಸೀಖಾ ಹೈ. ಯಶಸ್ ಔರ್ ಶರಣ್ಯ, ಹಮ್ ಇಸ್ ಪಾಠ ಕೋ ಯಹಿ ಸಮಾಪ್ತ ಕರೆಂಗೆ.
0: ಧನ್ಯವಾದ ಗುರುಜಿ.
2: ಧನ್ಯವಾದ ಗುರುಜಿ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಇಂದು ಮಂಜುನಾಥ್, ಇವರೊಂದಿಗೆ ಭಾಗವಹಿಸಿದವರು ಶರಣ್ಯ ಬಿ ಎಸ್ ಹಾಗೂ ಯಶಸ್ ಭರದ್ವಾಜ್ ಎಂಬಿ.
5: ಬಾಲ್ಯ ವಿವಾಹವು ಹೆಣ್ಣು ಮಕ್ಕಳ ಜೀವನ, ಆರೋಗ್ಯ, ಸಮಾನತೆ ಮತ್ತು ಮುಕ್ತವಾದ ಆಯ್ಕೆಯ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಕಾನೂನಿನ ಪ್ರಕಾರ ಸರಿಯಾದ ವಯಸ್ಸಿಗೆ ವಿವಾಹವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತದೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗಾಗಿದ್ದು ಅದು ಶಿಕ್ಷಾರ್ಹ

0: ಸಮಯ ಸರಿಯಾಗಿ 3 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು.
1: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
2: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ

0: ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
1: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಆಕಾಶವಾಣಿ ಬೆಂಗಳೂರು ನಿಲಯದಿಂದ ಸಂಜೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. ಸಂಜೆ 5:30 ಗಿರ್ಮೆಟ್, 6:15 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. 6:51 ಕೃಷಿರಂಗ, ಖುಷ್ಕಿ ಬೇಸಾಯದ ಪರ್ಯಾಯ ಕ್ರಮಗಳು, ಈ ಕುರಿತು ಡಾಕ್ಟರ್ ಲತಾ HS ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ MT ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವ ಪದಗಳು. 7:45 ಸಿರಿಗಂಧ, 9:15 ನಾಗಚಂದ್ರಿಕಾ ಹಾಡಿರುವಂತಹ ಭಾವಗೀತೆಗಳನ್ನು ಆಲಿಸುವಿರಿ. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಧರ್ ಹೆಗಡೆ ಅವರಿಂದ ಸಂತೂರ್ ವಾದನ, ತಬಲಾ ಸಾಥ್ ರೂಪಕ್ ಆರ್ ಕಲ್ಲೂರ್ಕರ್. ಇಂದು ರಾತ್ರಿ 10:00 ವನಿತಾ ವಿಹಾರ ಕಾರ್ಯಕ್ರಮದ ಮರುಪ್ರಸಾರದಲ್ಲಿ ಗೌರಿ ಗಣೇಶರ ಸಾನ್ನಿಧ್ಯದಲ್ಲಿ ರೂಪಕ. ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಆರ್ಟಿ ನಗರದ ಅನುಭವ ಅಕಾಡೆಮಿ ಸದಸ್ಯರಿಂದ ಕಾರ್ಯಕ್ರಮ ನಿರ್ಮಾಣ ಆಶಾ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಇದುವರೆಗೂ ನಿಲಯದಿಂದ ಸಂಜೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದುವರೆಗೂ ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 600 ಕಿಲೋಹರ್ಟ್ಸ್ಗಳಲ್ಲಿ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಆಲಿಸಿದಿರಿ. ಈಗ ಸಮಯ ಸರಿಯಾಗಿ 3:03. ಇಲ್ಲಿಗೆ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ಸಂಜೆ 5:30 ನಮ್ಮನಲ್ಲಿದ್ದ ಕಾರ್ಯಕ್ರಮಗಳು ಆರಂಭವಾಗಲಿದೆ. ಅಲ್ಲಿಯವರೆಗೂ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಚೈತ್ರ NS ಮಾಡುವ ನಮಸ್ಕಾರಗಳು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.
1: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
2: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
1: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಸ್ಟುಡಿಯೋ ಸಮಯ 3:32. ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮ ನಿಮಗಾಗಿ ಪ್ರಶ್ನೆಗಳು ಸಿದ್ಧವಾಗಿವೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ಜೆ ಶ್ರಾವ್ಯ ಹರುಮನೆ. ನೀವು ನಮಗೆ ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013. ಇದೀಗ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ನಿಮಗಾಗಿ. ಕರ್ನಾಟಕದಲ್ಲಿ ಎಷ್ಟು ಬ್ಲೂ ಫ್ಲಾಗ್ ಪ್ರಮಾಣೀಕೃತ ಸಮುದ್ರ ತೀರಗಳಿವೆ ಮತ್ತು ಅವು ಯಾವುವು? ಇದು ಮೊದಲನೇ ಪ್ರಶ್ನೆ. ಕರ್ನಾಟಕದಲ್ಲಿ ಎಷ್ಟು ಬ್ಲೂ ಫ್ಲಾಗ್ ಪ್ರಮಾಣೀಕೃತ ಸಮುದ್ರ ತೀರಗಳಿವೆ ಅವು ಯಾವುವು? ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚಸ್ ಇವು ಯಾವುವು? ಇದು ಮೊದಲನೇ ಪ್ರಶ್ನೆ. ಒಂದು ಹಾಡಿನ ಕಾಲಾವಕಾಶ. ಇದೀಗ ವಂಶಿ ಚಿತ್ರದ ಗೀತೆ, ಸೋಹಮ್ ಚಕ್ರವರ್ತಿ ಅವರ ಗಾಯನದಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಮ್ಮಿಸಲು ರಸಪ್ರಶ್ನೆ ಕಾರ್ಯಕ್ರಮ. ಪ್ರಶ್ನೆ ಆಗಿತ್ತು, ಕರ್ನಾಟಕದಲ್ಲಿ ಎಷ್ಟು ಬ್ಲೂ ಫ್ಲಾಗ್ ಪ್ರಮಾಣೀಕೃತ ಸಮುದ್ರ ತೀರಗಳಿವೆ ಅಂತ ಹೇಳಿ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ನೇತ್ರಾ ಕೆಂಗೇರಿಯಿಂದ, ಹೊನ್ನೂರ್ ಅಲಿ ಹನುಮಂತಾಪುರ ಜಗಳೂರಿನಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆ, ಉದಯ್ ಕರ್ಕೆರ ಉಡುಪಿ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಎ ಹರಿಹರನ್ ವಿಜ್ಞಾನನಗರದಿಂದ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಯಶೋಧ ಈಚಲ ಕರಂಜಿ ಮಹಾರಾಷ್ಟದಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಕಾಸರಕೋಡು ಬೀಚ್ ಉತ್ತರ ಕನ್ನಡ ಜಿಲ್ಲೆ, ಮತ್ತೊಂದು ಪಡುಬಿದ್ರಿ ಬೀಚ್ ಉಡುಪಿ. ಎರಡು ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚಸ್ ಇದ್ದಾವೆ, ಅಂದರೆ ಎರಡು ಬ್ಲೂ ಫ್ಲಾಗ್ ಪ್ರಮಾಣೀಕೃತ ಸಮುದ್ರ ತೀರಗಳು, ಒಂದು ಕಾಸರಕೋಡು ಬೀಚ್, ಮತ್ತೊಂದು ಪಡುಬಿದ್ರಿ ಬೀಚ್. ಇದೀಗ ಎರಡನೇ ಪ್ರಶ್ನೆ. ಶಂಕರ್ ಜೈಕಿಶನ್ ಒಟ್ಟಿಗೆ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ ಮೊದಲ ಸಿನಿಮಾ ಯಾವುದು? ಇದು ಎರಡನೇ ಪ್ರಶ್ನೆ. ಶಂಕರ್ ಜೈಕಿಶನ್ ಜೋಡಿ ಒಟ್ಟಿಗೆ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ ಮೊದಲ ಸಿನಿಮಾ ಯಾವುದು? ಇದು ಎರಡನೇ ಪ್ರಶ್ನೆ.

ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದ ಎರಡನೇ ಪ್ರಶ್ನೆ ಆಗಿತ್ತು. ಶಂಕರ್ ಜೈಕಿಶನ್ ಒಟ್ಟಿಗೆ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ ಮೊದಲ ಸಿನಿಮಾ ಯಾವುದು ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರು, ಹಂಪಿಯಿಂದ ಜಾಫರ್, ಬಿಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ, ಲಕ್ಷ್ಮೀಪತಿ ಕೆಂಗೇರಿಯಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರ, ಈರಣ್ಣ ಬೆಂಗಾಲಿ ರಾಯಚೂರಿನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಕಾಂಬ್ಳೇಕರ್ ಶಿವಪುರ ಕೊಪ್ಪಳದಿಂದ, ಸೋಮಶೇಖರ್ ದಾವಣಗೆರೆಯಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು 1949 ತೆರೆ ಕಂಡ ಬರಸಾತ್ ಚಿತ್ರ. ಈ ಚಿತ್ರದಲ್ಲಿ ಇವರು ಒಟ್ಟಿಗೆ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು. ಮೊದಲನೆಯ ಸಿನಿಮಾ ಇದಾಗಿತ್ತು. ಇದೀಗ

ಮುಂದಿನ ಪ್ರಶ್ನೆ, ಘಟ ಶ್ರಾದ್ದ ಈ ಸಿನಿಮಾ ಯಾರ ಕೃತಿಯನ್ನ ಆಧರಿಸಿದೆ? ಘಟ ಶ್ರಾದ್ದ ಈ ಸಿನಿಮಾ ಯಾರ ಕೃತಿಯನ್ನ ಆಧರಿಸಿದೆ? ಇದು ಮೂರನೇ ಪ್ರಶ್ನೆ.

ಪರಾರಿ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಅನುರಾಧ ಭಟ್ ಅನೂಪ್ ಸೀಳಿನವರ ಗಾಯನದಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ಅನೂಪ್ ಸೀಳಿನವರದ್ದೇ ಸಂಗೀತ. ಪ್ರಶ್ನೆ ಆಗಿತ್ತು ಘಟ ಶ್ರಾದ್ದ, ಈ ಸಿನಿಮಾ ಯಾರ ಕೃತಿಯನ್ನ

ಆಧರಿಸಿದೆ ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ಮೊಹಮ್ಮದ್ ಉಮರ್ ರಾಯಚೂರಿನಿಂದ, ಸುನಂದ ಸ್ಕಂದ ಲೇಔಟ್ನಿಂದ, ಪದ್ಮಶ್ರೀ ರಾಮಚಂದ್ರಪುರಂ ಬೆಂಗಳೂರಿನಿಂದ, ಸಚಿನ್ ಭಾನುವಲ್ಲಿ, ಶ್ವೇತಾ ಎಸ್ ರಾವ್ ಸುಳ್ಯದಿಂದ, ಹರೀಶ್ ಮಲ್ಲೇಶ್ವರದಿಂದ, ಎಸ್ ನಾಗರಾಜ್ ರಾವ್ ಅನ್ನಪೂರ್ಣೇಶ್ವರಿ ನಗರ, ಸಮರ್ಥ್ ವಿಜಯನಗರದಿಂದ, ಜೆ ವಿಲ್ಫ್ರೆಡ್ ಭೈರತಿ ಬೆಂಗಳೂರಿನಿಂದ ನಿಮ್ಮೆಲ್ಲರ ಉತ್ತರಗಳು ಮತ್ತು ಮತ್ತಷ್ಟು ಜನರ ಉತ್ತರಗಳು ಸರಿಯಾಗಿದ್ವು. ನಿಮಗೆಲ್ಲ ಅಭಿನಂದನೆಗಳು. ಸರಿಯಾದ ಉತ್ತರ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಪ್ರಸಿದ್ಧ ಕನ್ನಡ ಬರಹಗಾರರಾದ ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರ ಘಟಶ್ರಾದ್ದ ಎಂಬ ಸಣ್ಣ ಕಾಲ್ಪನಿಕ ಕಾದಂಬರಿಯನ್ನ ಆಧರಿಸಿದೆ ಘಟಶ್ರಾದ್ದ ಸಿನಿಮಾ. ಈ ಸಿನಿಮಾವನ್ನ ಗಿರೀಶ್ ಕಾಸರವಳ್ಳಿ ಅವರು ನಿರ್ದೇಶಿಸಿದ್ರು. ಇದೀಗ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ: ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ? ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ IPPB ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ? ಇದು ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ನಮ್ಮ ವಾಟ್ಸಪ್ ಸಂಖ್ಯೆ 9489901013.

0: ವೀರ ಕನ್ನಡಿಗ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಪುನೀತ್ ರಾಜ್ಕುಮಾರ್ ಅವರ ಗಾಯನದಲ್ಲಿ ಭಗೀರಂಗ ಅವರ ಸಾಹಿತ್ಯ, ಚಕ್ರಿಯವರ ಸಂಗೀತ. ಗಣೇಶ ಬಂದ ಸಂಭ್ರಮ ತಂದ.
1: ಈ ಬಾರಿ ನಮ್ಮದಾಗಲಿ ಪರಿಸರ ಸ್ನೇಹಿ ಗಣೇಶೋತ್ಸವ.
0: ಗಣೇಶನನ್ನು ಮನೆಗೆ ತರುವಾಗ
1: ಮಣ್ಣಿನ ಗಣಪನನ್ನು ಆರಿಸೋಣ. ಬಣ್ಣ ಬಣ್ಣದ ರಾಸಾಯನಿಕಗಳಿಂದಲ್ಲ,
0: ನೈಸರ್ಗಿಕ ಬಣ್ಣಗಳಿಂದ ಗಣಪನನ್ನು ಅಲಂಕರಿಸೋಣ. ಹಬ್ಬ ಮುಗಿದ ಮೇಲೆ ಕೆರೆ, ನದಿ, ಕಾಲುವೆಗಳಲ್ಲಿ ವಿಸರ್ಜನೆ ಮಾಡುವ ಬದಲು
1: ಮನೆಯಲ್ಲಿ ಪರಿಸರ ಸ್ನೇಹಿಯಾಗಿ ಇಲ್ಲವೇ ಸರ್ಕಾರ ನಿಗದಿಪಡಿಸಿದ ಜಾಗಗಳಲ್ಲಿ ಮಾತ್ರ ವಿಸರ್ಜನೆ ಮಾಡೋಣ.
0: ನಮ್ಮ ಭಕ್ತಿ ಗಣಪನಿಗೆ,
1: ನಮ್ಮ ಕಾಳಜಿ ಪರಿಸರಕ್ಕೆ. ಈ ಗಣೇಶ ಚತುರ್ಥಿ ಗಣಪನನ್ನು ಪೂಜಿಸೋಣ, ಪರಿಸರವನ್ನು ರಕ್ಷಿಸೋಣ.
0: ಪರಿಸರ ಸ್ನೇಹಿ ಗಣಪ ನಮ್ಮ ಭಕ್ತಿಯ ಸುಂದರ ರೂಪ.

ಪ್ರಶ್ನೆ ಆಗಿತ್ತು, ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ರಘುನಾರಾಯಣ್ ಬೆಂಗಳೂರಿನಿಂದ, ತೇಜಸ್ ಹಸನ್ ಸಾಬ್ ಎಸ್ಎಂ ಶೋಭಾ ಹಾಸನ್ನಿಂದ, ಪ್ರಜ್ವಲ್ ತೀರ್ಥಳ್ಳಿಯಿಂದ, ಪಿಎಚ್ ಪಾಟೀಲ್ ರಾಣಿಬೆನ್ನೂರಿನಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಇನ್ನು ಮತ್ತಷ್ಟು ಜನರು ಸರಿಯಾದ ಉತ್ತರಗಳನ್ನು ಕಳಿಸಿಕೊಟ್ಟಿದ್ರಿ, ಆದರೆ ಕೇವಲ 10 ಜನರ ಹೆಸರುಗಳನ್ನು ಪರಿಗಣನೆ ಮಾಡಲಾಗಿತ್ತು. ಹೆಸರುಗಳು ಆದಷ್ಟು ಪುನರಾವರ್ತನೆ ಆಗಿರಲಿಲ್ಲ. ಇದಾಗಿತ್ತು ಈ ಹೊತ್ತಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಹೀಗೆ ಕೇಳ್ತಾರೆ ಆಕಾಶವಾಣಿ ಎಫ್ಎಂ ರೇನ್ಬೋ.

0: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಸಾರ್ವಜನಿಕರಿಗಾಗಿ ಸೇವಾ

0: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
1: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: do non stop Sanjay. Non stop Sanjay.
1: ದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ಕೊನೆಯ ಪ್ರಶ್ನೆಯ ಉತ್ತರ ಆಗಿತ್ತು ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್. ಭಾರತ ಸರ್ಕಾರದ ಸಂವಹನ ಸಚಿವಾಲಯದ ಅಡಿಯಲ್ಲಿ ಇರುವ ಅಂಚೆ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಇದು ನಡೆಸಲ್ಪಡುವ ಸಾರ್ವಜನಿಕ ವಲಯದ ಬ್ಯಾಂಕ್ IPPB, ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ

0: ಇದು ಆಕಾಶವಾಣಿ ಎಫ್ಎಂ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 4:06. ಸೋಮವಾರದ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ ಜೆ ಶ್ರಾವ್ಯ ಹರುಮನೆ. ಈ ಹೊತ್ತು ಗಣೇಶ ಹಬ್ಬ ಜೊತೆಗೆ ಸ್ವಾತಂತ್ರ್ಯ ಚಳುವಳಿ, ಇದರ ಕುರಿತಾಗಿ ಇರುವ ಒಂದು ವಿಷಯದ ಕುರಿತಾಗಿ ಮಾತಾಡ್ತಾ ಸಾಗೋಣ. ಗಣೇಶೋತ್ಸವವನ್ನು ಮನೆ ಮನೆಯ ಪೂಜೆಯಿಂದ ಸಾರ್ವಜನಿಕ ಚಳುವಳಿಯಾಗಿ ಪರಿವರ್ತಿಸಿದ ಮಹಾನ್ ವ್ಯಕ್ತಿ ಇವರು, ಯುವಕರಿಗೆ ಬಹಳ ಸ್ಫೂರ್ತಿಯೂ ಹೌದು. ಇದರ ಕುರಿತಾಗಿ ಈ ಹೊತ್ತು ಮಾತಾಡ್ತಾ ಸಾಗೋಣ. ನೀವು ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013, 9480901013.
1: ಧಾತೃಕ ಧಿಕ್ಕಿಟ್ಟ ಕರದಾಗ ಧಿಗೆ ನಧಾಕ ಧಾತೃಕ ಧಿಕ್ಕಿಟ್ಟ ಧಗೆ ನಾ

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಇದು ಆಕಾಶವಾಣಿ FM ರೇನ್ಬೋ ಬೆಂಗಳೂರು ಯೂತ್ ಕಾರ್ಯಕ್ರಮ. ಹರೀಶ್ ಮಲ್ಲೇಶ್ವರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಬಾಲಗಂಗಾಧರ್ ತಿಲಕ್ ಇವರು ಗಣೇಶ ಚತುರ್ಥಿಯನ್ನ 18th century ಕೊನೆಯಲ್ಲಿ ಪಾಪ್ಯುಲರೈಸ್ ಮಾಡಿದ್ರು. ಅದರ ಹೆಸರಲ್ಲಿ ನಾವು ಮೀಟ್ ಮಾಡಿ ನಂತರ ಬ್ರಿಟಿಷರನ್ನ ದೇಶದಿಂದ ಹೊರಗೆ ಓಡಿಸಲು ಸ್ಟ್ರಾಟಜೀಸ್ನ ಮಾಡ್ತಾ ಇದ್ರು ಅವಾಗಿನ ಸ್ವಾತಂತ್ರ್ಯ ಹೋರಾಟಗಾರರು. ಜೊತೆಗೆ ಹುಲಗಪ್ಪ ನಾಯಕ್ ಗಂಗಾವತಿಯಿಂದ ಸಹ ಸಂದೇಶವನ್ನ ಕಳಿಸಿದ್ದಾರೆ. ಬಾಲಗಂಗಾಧರ ತಿಲಕ್ ಅಂತ ಖಂಡಿತ ಹೌದು. ಬಾಲಗಂಗಾಧರ ತಿಲಕರು ಗಣೇಶೋತ್ಸವವನ್ನ ಮನೆ ಮನೆಯ ಪೂಜೆಯಿಂದ ಸಾರ್ವಜನಿಕ ಚಳುವಳಿಯಾಗಿ ಪರಿವರ್ತಿಸಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರಾಜಕೀಯ ಜಾಗೃತಿ ಮತ್ತು ಸಾಮಾಜಿಕ ಸುಧಾರಣೆಗೆ ಪ್ರಬಲ ವೇದಿಕೆಯನ್ನಾಗಿ ಮಾಡಿದ್ರು. 1893 ಬ್ರಿಟಿಷ್ ಸರ್ಕಾರ ಸಾರ್ವಜನಿಕ ರಾಜಕೀಯ ಸಭೆಗಳ ಮೇಲೆ ಕಟ್ಟುನಿಟ್ಟಿನ ನಿಷೇಧ ಹೇರಿತ್ತು. ತಿಲಕರು ಧಾರ್ಮಿಕ ಆಚರಣೆಗಳಿಗೆ ಬ್ರಿಟಿಷರು ಅಡ್ಡಿಪಡಿಸುವುದಿಲ್ಲ ಎಂಬುದನ್ನು ಅರಿತು ಗಣೇಶೋತ್ಸವವನ್ನು ಸಾರ್ವಜನಿಕವಾಗಿ ಆಚರಿಸಲು ಕರೆ ನೀಡಿದರು. ಇದರ ಕುರಿತಾಗಿ ಮತ್ತಷ್ಟು ಮಾತಾಡ್ತಾ ಸಾಗೋಣ. ಇದೀಗ ಯೋಧ ಚಿತ್ರದಿಂದ ವಿಜಯ್ ಯೇಸುದಾಸ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

0: ಚಕೋರಂಗೇ ಚಂದ್ರಮನ ಬೆಳಗಿನ ಚಿಂತೆ.
1: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
2: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ.

ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಅನಿರುದ್ಧ್ ಶಾಸ್ತ್ರಿ ಅವರ ಗಾಯನದಲ್ಲಿ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭಿಸಿ ಜನಪ್ರಿಯಗೊಳಿಸಿದ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅಂತ ಹೇಳಿ ಸಂದೇಶನ ಕಳಿಸಿದ್ದಾರೆ. ಖಂಡಿತ ಹೌದು, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಗೀತೆಗಳು ಚೆನ್ನಾಗಿದೆ ಅಂತ ಜಗದೀಶ್ ಕಿಡದಾಳಿಂದ ಸಂದೇಶವನ್ನ ಕಳಿಸಿದ್ದಾರೆ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಿಮಗೂ ಅಷ್ಟೇ ಹಬ್ಬದ ಶುಭಾಶಯಗಳು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಣೇಶ ಚತುರ್ಥಿಯು ಕೇವಲ ಧಾರ್ಮಿಕ ಆಚರಣೆಯಾಗಿ ಉಳಿಯದೆ ಬ್ರಿಟಿಷ್ ಆಡಳಿತದ ವಿರುದ್ಧ ಜನರನ್ನು ಸಂಘಟಿಸುವ ಪ್ರಬಲ ರಾಜಕೀಯ ಮತ್ತು ಸಾಮಾಜಿಕ ಅಸ್ತ್ರವಾಗಿ ಕಾರ್ಯನಿರ್ವಹಿಸಿತ್ತು. ಗಣೇಶೋತ್ಸವದ ಮಂಟಪಗಳು ಬ್ರಿಟಿಷರ ಕಣ್ಣು ತಪ್ಪಿಸಿ ಸ್ವಾತಂತ್ರ್ಯ ಹೋರಾಟಗಾರರು ಸಭೆ ಸೇರುವ ತಾಣಗಳಾಗಿದ್ದವು.

ಅಸತೋಮ ಸದ್ಗಮಯ ಈ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಪ್ರಜೋತ್ ಅವರ ಗಾಯನದಲ್ಲಿ ವಹಾಬ್ ಸಲೀಂ ಅವರ ಸಂಗೀತ ಸಾಹಿತ್ಯ. ಬಾಲಗಂಗಾಧರ ತಿಲಕರು ಗಣೇಶೋತ್ಸವ ಮತ್ತು ಸ್ವಾತಂತ್ರ್ಯ ಹೋರಾಟ ಇದರ ಕುರಿತಾದ ಈ ಹೊತ್ತಿನ ಬೆಂಗಳೂರು ಯೂತ್ ಕಾರ್ಯಕ್ರಮ ಮುಂದುವರಿಯಲಿದೆ. ಇದೀಗ ಕೇಳಿ 4:30 ಸರಿಯಾಗಿ ಪ್ರಾಯೋಜಿತ ಕಾರ್ಯಕ್ರಮ ಆರ್ಯ ವೈಶ್ಯ ಮಹಾಸಭಾ. ಪ್ರಾಯೋಜಕರು ಆರ್ಯ ವೈಶ್ಯ ಮಹಾಸಭಾ.

0: ಸಾರ್ವಜನಿಕರಿಗಾಗಿ
1: ಸೇವಾ ನಿರತರು.
2: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
3: ಕರ್ನಾಟಕ
0: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
1: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026.
0: ಬನ್ನಿ ಭಾಗವಹಿಸಿ, ಸಂಪರ್ಕಿಸಿ www.thegavs.com.
4: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ್ಮನದ ದೀಪಕ್ ಆರ್ ಸಾಗರ್. ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಅಧ್ಯಕ್ಷರಾದ ಆರ್ ಪಿ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸಮಾಜದ ವಿವಿಧ ವರ್ಗಗಳಿಂದ ಮಹಾಸಭೆಗೆ ಯಾವ ರೀತಿಯ ಒಂದು ಸಹಕಾರ ದೊರೀತಾ ಇದೆ ಸರ್?
5: ಒಳ್ಳೆ ಕೆಲಸ ಮಾಡದೆ ಸಮಾಜಕ್ಕೆ ಇಡ್ತೇನೆ, ಮಹಾಸಭೆನೇ ಎಕ್ಸಾಂಪಲ್. ನಮಗೆ ನಾವು ಅಧಿಕಾರ ತಗೊಂಡಂತ ಸಂದರ್ಭದಲ್ಲಿ 28 ಲಕ್ಷ ರೂಪಾಯಿ ಲಾಸಲ್ಲಿದ್ದಂತ ಸಂಸ್ಥೆ ಮತ್ತು ಪ್ರತಿ ತಿಂಗಳು 40 ಲಕ್ಷ ರೂಪಾಯಿ ಸೇವಾ ಕಾರ್ಯಕ್ರಮಗಳಿಗೆ ವಿನಿಯೋಗ ಮಾಡ್ತಾ ಇದ್ವಿ ಅನ್ನೋದಾದ್ರೆ ಇದು ಸಮಾಜ ನಮ್ಮ ಜೊತೆಗೆ ಸ್ಪಂದಿಸಿರುವಂತ ರೀತಿ. ಮತ್ತೆ ಯಾವ್ದೋ ಒಂದು ಹಾಸ್ಪಿಟಲ್ ಅಲ್ಲಿ ಪೇಷಂಟ್ ಮಲಗಿದಾನೆ, ಅಲ್ಲೊಂದು 50,000 ಕಟ್ಟಿದ್ರೆ ಬಿಡ್ತಾರೆ ಅವರು. ಇವನ ಹತ್ರ ಒಂದು 20,000 ಇರುತ್ತೆ, 30,000 ಬೇಕು. ಪೇಷಂಟ್ ಡಿಸ್ಚಾರ್ಜೇ ಮಾಡಲ್ಲ. ಆ ಟೈಮಲ್ಲಿ ನಾವು ಪರ್ಸನಲ್ ಆಗಿ ಹೋಗಿ ನೋಡಿ ಅದು ಸತ್ಯ ಅಂತ ಗೊತ್ತಾದ್ರೆ ಹಾಸ್ಪಿಟಲ್ ಪೇಮೆಂಟ್ ಮಾಡಿ ಕರ್ಕೊಂಡ್ಬಂದಿದ್ವಿ. ನಾವು ಕೊಟ್ಟರೆ ನಮಗೆ ಕೊಡೋಕ್ಕೂ ಜನ ಬರ್ತಾ ಇದ್ದಾರೆ. ನಮ್ಮ ಸಂಸ್ಥೆ ತಂದೆ ಆದಂತ ರೆಗ್ಯುಲರ್ ಇನ್ಕಮ್ ಬರುವಂತ ಒಂದಷ್ಟು ವ್ಯವಸ್ಥೆ ಇಟ್ಟಿದ್ವಿ. ಯಾಕೆಂದ್ರೆ ಎಲ್ಲ ಯೋಜನೆಗಳು ಲೈಫ್ ಟೈಮ್ ಕೊಡೋದ್ರಿಂದ ನಮ್ಮ ಅವಧಿಯ ನಂತರನು ಬೇರೆಯವ್ರ ಬಂದು ನಿಂತ್ಕೋಬಾರ್ದಿತ್ತು.
4: ಮುಂದಿನ ದಿನಗಳಲ್ಲಿ ಮಹಾಸಭಾ ಕೈಗಳಿರುವ ಮಹತ್ವದ ಯೋಜನೆಗಳ ಬಗ್ಗೆ
5: ಶಿಕ್ಷಣ ಕ್ಷೇತ್ರಕ್ಕೆ ಬಹಳ ದೊಡ್ಡ ಕೆಲಸ ಮಾಡಬೇಕು ಅನ್ನೋದೊಂದಿದೆ. ಮುಂದಿನ 25 ವರ್ಷಗಳಲ್ಲಿ ಈ ದೇಶದ ಯೋಜನೆಗೆ

0: ಕನಿಷ್ಠ ಒಂದು 10 ಲಕ್ಷ ಉದ್ಯೋಗಗಳು ಸೃಷ್ಟಿ ಆಗಬೇಕು. ಈ ಯೋಜನೆ ಇದೇ ಡಿಸೆಂಬರ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ನಾವು. ಯೋಜನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ. RV ಕಾಲೇಜ್ ಅವರು ಇದಕ್ಕೆ ನಮ್ಮ ನಾಲೆಜ್ ಪಾರ್ಟ್ನರ್ಸ್ ಆಗಿದ್ದಾರೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು ನಮ್ಮ ಜೊತೆಗೆ ಸೇರ್ಕೊಂತಿದ್ದಾರೆ. ಬರೀ ಒಂದು ಭಾಗ ಅಲ್ಲ, 10 ಪ್ಯಾರಾಮೀಟರ್ಸಲ್ಲಿ 10 ಉದ್ಯಮಗಳ ಬಗ್ಗೆ ಅಲ್ಲಿ ಮಾರ್ಗದರ್ಶನ ಕೊಡೋದು, ಟ್ರೈನಿಂಗ್ ಕೊಡೋದು, ಸಪೋರ್ಟ್ ಮಾಡೋದು ಎಲ್ಲ ಮಾಡ್ತೀವಿ. ಇನ್ಕ್ಯುಬೇಷನ್ ಇಂದ ಹಿಡಿದು ಆ ಸ್ಟಾರ್ಟ್ಅಪ್ಸಲ್ಲಿ ಸಕ್ಸಸ್ ಆಗೋರ್ಗೂ ಹ್ಯಾಂಡ್ ಹೋಲ್ಡ್ ಮಾಡ್ತೀವಿ.
1: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
2: ಹಾಯ್ ಹಿಮಾ, ಹೇಗಿದ್ಯಾ?
3: ಏ ಫಸ್ಟ್ ಕ್ಲಾಸ್ ಕಣೋ, ಫೈನ್.
2: ಏನ್ ಮಾಡ್ತಾ ಇದೀಯಾ ಈಗ?
3: ನಂದ MBA ಮುಗಿತು, ಒಂದ್ ವರ್ಷ ಜಾಬ್ ಮಾಡ್ದೆ, ಈಗ ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೋತಾ ಇದೀನಿ ಕಣೋ. ಆದ್ರೆ ನನ್ಗೆ ಎಲ್ಲಿ ಯಾರನ್ ಕನೆಕ್ಟ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನೋಡು.
2: ಏ ಹಿಮಾ, ನಿನ್ ಗೊತ್ತಿಲ್ವಾ, December 25, 26, 27 ಪ್ಯಾಲೇಸ್ ಗ್ರೌಂಡ್ ಬೆಂಗಳೂರಲ್ಲಿ ಗ್ಲೋಬಲ್ ಆಕ್ಸೆಲರೇಟರ್ ವಿಷನ್ ಸಮಿತ್ 2026 ನಡೀತಾ ಇದೆ. ನೀನ್ ಅಲ್ಲಿ ಹೋದ್ರೆ ಒಂದು ಸ್ಟಾರ್ಟ್ಅಪ್ಗೆ ಒಂದು ಒಳ್ಳೆ ವಿಷನ್ ಮತ್ತೆ ನಿಂಗೆ ಸಪೋರ್ಟ್ ಕೂಡ ಸಿಗತ್ತೆ. ಯಾಕೆ ನೀನು ಟ್ರೈ ಮಾಡಬಾರ್ದು?
3: ಓ ಹೌದೇನೋ, ನೀನು ಹೇಳಿ ಭಾಳ ಒಳ್ಳೆ ಕೆಲಸ ಮಾಡ್ತೇನೆ ನೋಡು. ನಾನು ಇವತ್ತೇ ರಿಜಿಸ್ಟರ್ ಮಾಡಿಸ್ತೀನಿ.
1: ನಮ್ಮ ಕೇಳುಗರಿಗೆ ಗ್ಲೋಬಲ್ ಆಕ್ಸಿಲೇಟರ್ ವಿಷನ್ ಸಮಿಟ್ 2026 ಸಂಬಂಧಪಟ್ಟಾಗೆ ಏನು ಒಂದು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ಸರ್?
0: ನೀವು ನಿಮ್ಮ ಮನೆಯಲ್ಲಿರುವಂತ ಯುವ ಜನತೆ ಯಾವುದೇ ರೀಸನ್ ಹೇಳಿದೆ, ಈ 3 ದಿನಗಳ ಕಾಲ ನಿಮ್ಮ ಮಕ್ಕಳ ಭವಿಷ್ಯವನ್ನು ಬರೀಲಿಕ್ಕೆ ಬೆಂಗಳೂರು ಅರಮನೆ ಮೈದಾನಕ್ಕೆ ಬನ್ನಿ. ಅಲ್ಲಿ ಮಕ್ಕಳಿಗೆ ಉಜ್ವಲವಾದ ಭವಿಷ್ಯ ಕೊಡಲಿಕ್ಕೆ ನಮ್ಮ ಸಂಸ್ಥೆ ನಿಮಗಾಗಿ 100 ಯೋಜನೆಗಳನ್ನು, ಕ್ರಿಯಾಶೀಲ ವ್ಯಕ್ತಿಗಳನ್ನ ನಾವು ಕರ್ಕೊಂಬಂದು ನಿಲ್ಲಿಸಿದ್ದೇವೆ. ಅದರ ಸದುಪಯೋಗ ಪಡ್ಕೋಬೇಕು ಈ ರಾಜ್ಯದ ಜನತೆ ಅಂತೇಳಿ ಎಲ್ಲರಲ್ಲೂ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೀವಿ.
1: ಕೇಳುಗರೆ, ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ RP ರವಿಶಂಕರ್ ಇವರೊಂದಿಗೆ ವಿಶೇಷ ಸಂದರ್ಶನವನ್ನ ಕೇಳಿದಿರಿ. ನಾಳೆ ಇದೇ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮ್ಮ ಜೊತೆಗಿರ್ತೇನೆ, ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ್ಭನದ ದೀಪಕ್ ಆರ್ ಸಾಗರ್. ನಮಸ್ಕಾರ.
4: ಸಾರ್ವಜನಿಕರಿಗಾಗಿ
5: ಸೇವಾ ನಿರತರು.
6: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
7: ಕರ್ನಾಟಕ ಆರ್ಯ ವೈಶ್ಯ
4: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
8: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026
4: ಬನ್ನಿ ಭಾಗವಹಿಸಿ. ಸಂಪರ್ಕಿಸಿ www.thegavs.com.
9: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
10: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
9: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
11: ಸಣ್ಣ ತೆರೆಯ
9: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಆಕಾಶವಾಣಿ ಎಫ್ಎಂ 101.3 ಕನ್ನಡ ಕಾಮನ ಬಿಲ್ಲು ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ಬಾಲಗಂಗಾಧರ ತಿಲಕರು ಹೀಗೆ ಗಣೇಶೋತ್ಸವವನ್ನು ಮನೆ ಮನೆಯ ಪೂಜೆಯಿಂದ ಸಾರ್ವಜನಿಕ ಚಳುವಳಿಯಾಗಿ ಪರಿವರ್ತಿಸಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರಾಜಕೀಯ ಜಾಗೃತಿ ಮತ್ತು ಸಾಮಾಜಿಕ ಸುಧಾರಣೆಗೆ ಪ್ರಬಲ ವೇದಿಕೆಯನ್ನಾಗಿ ಮಾಡಿದ್ರು ಅನ್ನೋದರ ಕುರಿತಾಗಿ ಮಾತಾಡ್ತಾ ಸಾಗ್ತಾ ಇದ್ವಿ.

ಸಾಧನವನ್ನಾಗಿ ಬಳಸಿಕೊಂಡರು. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂಬ ವಿಚಾರವನ್ನು ಜನಸಾಮಾನ್ಯರಿಗೆ ತಲುಪಿಸಲು ಇದು ಸಹಕಾರಿಯಾಯಿತು. ಅಲ್ಲಿಯವರೆಗೆ ಮನೆಗಳಿಗೆ ಮಾತ್ರ ಸೀಮಿತವಾಗಿದ್ದ ಗಣೇಶ ಪೂಜೆಯನ್ನು ಸಾರ್ವಜನಿಕ ರಸ್ತೆಗಳಿಗೆ ತರುವುದರ ಮೂಲಕ ವಿವಿಧ ಜಾತಿ ಮತ್ತು ವರ್ಗಗಳ ಜನರು ಒಂದೇ ವೇದಿಕೆಯಲ್ಲಿ ಸೇರುವಂತೆ ಮಾಡಿದರು. ಮೇಳ ಅಂದರೆ ಸಾಂಸ್ಕೃತಿಕ ತಂಡಗಳು ಮತ್ತು ಯುವಕರ ಗುಂಪುಗಳನ್ನು ರಚಿಸಿ ಅವರಲ್ಲಿ ಶಿಸ್ತು, ನಾಯಕತ್ವ ಮತ್ತು ದೇಶಭಕ್ತಿಯನ್ನು ಬೆಳೆಸಿದರು.

0: ದೇವರ ಮಕ್ಕಳು ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ನವೀನ್ ಕೃಷ್ಣ ಅವರ ಗಾಯನದಲ್ಲಿ, ಜಿ ಎಸ್ ಶಿವರುದ್ರಪ್ಪ ಅವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ.
1: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಬೆಂಗಳೂರು ಯೂತ್ ಕಾರ್ಯಕ್ರಮ. ಡೇವಿಡ್ ನೋಬೆಲ್ ಟೇಲರ್ ಮುನಿರಾಬಾದ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಬ್ಬದ ಶುಭಾಶಯಗಳು ಅಂತ ಧನ್ಯವಾದಗಳು. ನಂತರ ಜಗದೀಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಬಾಲಗಂಗಾಧರ ತಿಲಕರು ತಮ್ಮ ಕೇಸರಿ ಮತ್ತು ಮರಾಠ ಪತ್ರಿಕೆಗಳ ಮೂಲಕ ದೇಶಾದ್ಯಂತ ಜನರಿಗೆ ಉತ್ಸವದ ಮೂಲಕ ಜಾಗೃತಿ ಮೂಡಿಸಲು ಕರೆ ನೀಡಿದ್ರು. ಬ್ರಿಟಿಷರ ಒಡೆದು ಆಳುವ ನೀತಿಗೆ ಪ್ರತಿಯಾಗಿ ಭಾರತೀಯರನ್ನ ಒಂದೇ ವೇದಿಕೆಯಲ್ಲಿ ತರಲು ಗಣೇಶ ಹಬ್ಬ ಸೂಕ್ತ ಸಾಂಸ್ಕೃತಿಕ ಚಿಹ್ನೆಯಾಗಿತ್ತು. ಗಣೇಶೋತ್ಸವ ಮಂಟಪಗಳನ್ನು ಸ್ವದೇಶಿ ಆಂದೋಲನದ ಪ್ರಚಾರಕ್ಕೂ ಬಳಸಿಕೊಳ್ಳಲಾಯಿತು. ಬ್ರಿಟಿಷ್ ಬಟ್ಟೆ ಮತ್ತು ವಸ್ತುಗಳನ್ನು ಬಹಿಷ್ಕರಿಸಿ ಭಾರತೀಯ ಉದ್ಯಮಗಳನ್ನು ಬೆಂಬಲಿಸುವ ಶಪಥವನ್ನು ಜನರು ಈ ಸಂದರ್ಭದಲ್ಲಿ ತೆಗೆದುಕೊಳ್ತಾ ಇದ್ರು. ಇದೀಗ ಮುಂದಿನ ಗೀತೆ ಮೈಸೂರು ಮಲ್ಲಿಗೆ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಕೆಎಸ್ ನರಸಿಂಹಸ್ವಾಮಿ ಅವರ ಸಾಹಿತ್ಯ, ಸಿ ಅಶ್ವಥ್ ಅವರ ಸಂಗೀತ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಬೆಂಗಳೂರು ಯೂತ್ ಕಾರ್ಯಕ್ರಮ. ಸ್ಥಳೀಯ ಮಟ್ಟದಲ್ಲಿದ್ದ ಗಣೇಶೋತ್ಸವ ಹಬ್ಬವನ್ನು ಮಹಾರಾಷ್ಟ್ರದಾದ್ಯಂತ ಹಾಗೂ ದೇಶದ ಇತರೆ ಭಾಗಗಳಿಗೆ ವಿಸ್ತರಿಸಿ ಜನರಲ್ಲಿದ್ದ ಪ್ರಾದೇಶಿಕ ಭಿನ್ನಾಭಿಪ್ರಾಯಗಳನ್ನು ಮರೆಸಿ ಭಾರತೀಯರೆಂಬ ಭಾವನೆ ಮೂಡಿಸಿದರು ತಿಲಕರು. ವಿಘ್ನ ನಿವಾರಕ ಗಣೇಶನ ಆರಾಧನೆಯು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಇಡೀ ಭಾರತೀಯರನ್ನು ಒಂದುಗೂಡಿಸಿದ ಪ್ರಮುಖ ಪ್ರೇರಕ ಶಕ್ತಿಯಾಗಿತ್ತು. ತಿಲಕರ ಈ ದೂರದೃಷ್ಟಿಯು ಧಾರ್ಮಿಕ ಹಬ್ಬವೊಂದನ್ನ ಬ್ರಿಟಿಷ್ ಆಡಳಿತದ ವಿರುದ್ಧ ಜನಾಭಿಪ್ರಾಯ ರೂಪಿಸುವ ಮತ್ತು ಸಮಾಜವನ್ನ ಒಗ್ಗೂಡಿಸುವ ಅತ್ಯಂತ ಯಶಸ್ವಿ ರಾಜಕೀಯ ಅಸ್ತ್ರವನ್ನಾಗಿ ಪರಿವರ್ತಿಸಿತ್ತು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಬೆಂಗಳೂರು ಯೂತ್ ಕಾರ್ಯಕ್ರಮ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಆರ್ಜೆ ಶ್ರಾವ್ಯ ಹರುಮನೆ. ಸಂದೇಶ ಕಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದೀಗ ನಾನು ಹೊರಡುವ ಸಮಯ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೇನ್ಬೋ. ಇದೀಗ ಗೀತೆ ಪೆನ್ಸಿಲ್ ಬಾಕ್ಸ್ ಚಿತ್ರದಿಂದ ಡಾಕ್ಟರ್ ಅಭಿಷೇಕ್ ವೈಷ್ಣವಿ ರವಿ ಅವರ ಗಾಯನದಲ್ಲಿ ರಜಾಕ್ ಪುತ್ತೂರು ಅವರ ಸಾಹಿತ್ಯ, ಜಯ ಕಾರ್ತಿ ಅವರ ಸಂಗೀತ.

ಮಣ್ಣಿನ ಗಣಪನ ಮನೆಗೆ ತನ್ನಿ, ಪರಿಸರ ಪ್ರೀತಿಯ ಮೆರವಣಿಗೆ ಬನ್ನಿ. ಬಣ್ಣದ ಕಲ್ಮಶ ಕೆರೆಗೆ ಬಾರದು, ಗಣಪನ ಹಬ್ಬ ಪ್ರಕೃತಿಗೆ ಕಂಟಕ ಆಗಬಾರದು. ಪ್ಲಾಸ್ಟಿಕ್ ಪಿಒಪಿ ಎಲ್ಲವೂ ಹೋಗಲಿ, ಕೇವಲ ಶುದ್ಧ ಮಣ್ಣಿನ ಮೂರ್ತಿ ಮನೆಗೆ ಬರಲಿ. ವಿಸರ್ಜನೆಯಲ್ಲೂ ಜೀವ ತಳೆಯಲ್ಲಿ ಗಿಡಮರ, ಇದೇ ನೋಡಿ ನಮ್ಮ ಹಸಿರು ಹಬ್ಬದ ಸಡಗರ.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಶುಭ ಸಂಜೆ, ಗುಡ್ ಈವ್ನಿಂಗ್ ಸ್ನೇಹಿತರೆ. ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು ಟ್ಯೂನ್ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 5:03:20. ಸೋಮವಾರದ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು, ನಿಮ್ಮ ಆರ್ಜಿ ಕುಸುಮಾ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಎಸ್, ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆಯನ್ನ ಶುರು ಮಾಡುವಂತ ಹೊತ್ತಾಗಿದೆ. ನಿಮ್ಮೆಲ್ಲರಿಗೂ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಗೌರಿ ಗಣೇಶ ಹಬ್ಬ. ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವೆಲ್ಲರೂ ಸಂತೋಷ ಸಂಭ್ರಮದಿಂದ ಹಬ್ಬವನ್ನು ಆಚರಿಸ್ತಾ ಇದ್ದೀರಾ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಬ್ಬದ ಬಗ್ಗೆನೇ ಇರಬಹುದು ಅಂತ ಗೆಸ್ ಮಾಡ್ತಾನೂ ಇರಬಹುದು ನೀವು. ಎಸ್, ನಿಮ್ಮ ಗೆಸ್ ಪಾರ್ಶಿಯಲಿ ಸರಿಯಾಗಿದೆ. ಹಬ್ಬದ ಬಗ್ಗೆನೇ ನಾವು ಮಾತಾಡ್ತೀವಿ, ಆದರೆ ಹಬ್ಬದ ಬಗ್ಗೆನೇ ಯಾವುದೋ ಒಂದು ಆಚರಣೆ ಬಗ್ಗೆ ಮಾತಾಡ್ತೀವಿ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಬ್ಬಗಳು ನಮ್ಮ ಹ್ಯೂಮನ್ ಕಲ್ಚರ್ನ ಅವಿಭಾಜ್ಯ ಅಂಗ ಅಂತ ಹೇಳಬಹುದು. ಎಲ್ಲರೂ ಒಟ್ಟಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ, ಕನೆಕ್ಟ್ ಆಗೋದಕ್ಕೆ, ಖುಷಿಯನ್ನು ಹಂಚ್ಕೊಳ್ಳೋದಕ್ಕೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಕೂಡ ಆಗಿದೆ. ಆದರೆ ಇವತ್ತಿನ ದಿನಗಳಲ್ಲಿ ನಾವು ಗಮನಿಸ್ತಿರೋ ಹಾಗೆ ಸೋಷಿಯಲ್ ಮೀಡಿಯಾದ ಬಳಕೆ ಹೆಚ್ಚಾದ ಮೇಲೆ ಹಬ್ಬದ ಆಚರಣೆಗಳು ಮನೆಗಳು ಅಥವಾ ಬೀದಿಗಳನ್ನು ಮೀರಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಗೆ ಶಿಫ್ಟ್ ಆಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಇತ್ತೀಚೆಗಿನ ವರ್ಷಗಳಲ್ಲಿ ಈ ಒಂದು ಬೆಳವಣಿಗೆ ಜಾಸ್ತಿಯಾಗಿದೆ. ಹಬ್ಬಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋ ಮೂಲಕ ಸೆಲೆಬ್ರೇಟ್ ಮಾಡೋದು ಗ್ಲೋಬಲ್ ಟ್ರೆಂಡ್ ಆಗೋಗಿದೆ. ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಮಾಡುವಂಥ ಹಬ್ಬದ ಆಚರಣೆಯ ಫೋಟೋಗಳಾಗಬಹುದು, ವಿಡಿಯೋಗಳಾಗಬಹುದು, ಇದೆರಡನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡುವಂಥ ಅಭ್ಯಾಸ ಹೆಚ್ಚಾಗೋಗಿದೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಗಳನ್ನ ಆಚರಿಸುವಂಥ ಈ ಒಂದು ಟ್ರೆಂಡ್ನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ತಿಳಿಸಿ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013, 9480901013. ಗೊತ್ತಾಯ್ತಲ್ವಾ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ವಿಷಯ? ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಗಳನ್ನ ಆಚರಿಸುವಂತ ಒಂದು ಟ್ರೆಂಡ್ ನಡೀತಾ ಇದೆಯಲ್ಲ, ಈ ಟ್ರೆಂಡ್ನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಹಂಚ್ಕೋಬಹುದು. ಈಗ ಭರ್ಜರಿ ಸಿನಿಮಾದ ಒಂದು ಭರ್ಜರಿ ಗೀತೆ ಮೂಡಿ ಬರ್ತಾ ಇದೆ. ಹಾಡಿನ ನಂತರ ನಮ್ಮ ಮಾತನ್ನ ಮುಂದುವರಿಸೋಣ.

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿವತ್ತು ಮಾತಾಡ್ತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಂತಹ ಹಬ್ಬಗಳ ಆಚರಣೆಯ ಬಗ್ಗೆ. ಸೊ ಫೆಸ್ಟಿವ್ ಸೆಲೆಬ್ರೇಷನ್ ಈಗ ಸೋಷಿಯಲ್ ಮೀಡಿಯಾಗೂ ಸಹ ಕಾಲಿಟ್ಟಿದೆ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನ, ವಿಡಿಯೋಗಳನ್ನ, ಅಂದರೆ ಹಬ್ಬದ ಖುಷಿಯ ವಿಡಿಯೋಗಳನ್ನಾಗಿರ್ಬೋದು, ಆ ಒಂದು ಪೂಜೆಯ ಕ್ಷಣಗಳಾಗಿರ್ಬೋದು, ಇದೆಲ್ಲವನ್ನು ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಂಥ ಆಚರಣೆ ಇತ್ತೀಚೆಗೆ ಟ್ರೆಂಡ್ ಆಗಿದೆ. ಸೊ ಈ ಟ್ರೆಂಡ್ನ ಬಗ್ಗೆ ಮಾತಾಡ್ತಾ ಸಾಗೋಣ ಅಂತ ಹೇಳಿದೆ. ಹಾಗೆ ಇದರಲ್ಲಿ ಕೂಡ ಒಂದಷ್ಟು ಟೈಪ್ಸ್ ಇದೆ. ಪರ್ಸ್ನಲ್ ಸೆಲೆಬ್ರೇಷನ್ಗಳು ನಡೆಯುತ್ತೆ, ಅಂದರೆ ವೈಯಕ್ತಿಕ ಆಚರಣೆಗಳು. ಜನರು ತಮ್ಮ ಕುಟುಂಬ ಅಥವಾ ಫ್ರೆಂಡ್ಸ್ ಜೊತೆಗಿರುವಂಥ ಹಬ್ಬದ ಫೋಟೋಗಳನ್ನ ಶೇರ್ ಮಾಡೋದಾಗಿರ್ಬೋದು, ಅಥವಾ ಅವರ ಮನೆಯಲ್ಲಿ ನಡೆಯುವಂಥ ಫಂಕ್ಷನ್ಗಳ ಫೋಟೋಗಳನ್ನ ಶೇರ್ ಮಾಡೋದಾಗಿರ್ಬೋದು, ವಿಡಿಯೋನ ಪೋಸ್ಟ್ ಮಾಡೋದಾಗಿರ್ಬೋದು, ಹಾಗೆ ರೀಲ್ಸ್ ಕೂಡ ಮಾಡಿ ಪೋಸ್ಟ್ ಮಾಡ್ತಾರೆ. ಸೊ ಹಬ್ಬವನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಆಚರಣೆ ಮಾಡ್ತಾರೆ. ಸೊ ಅದು ಅವರ ಪದ್ಧತಿ ಪ್ರಕಾರ ಆ ಆಚರಣೆಗಳು ಬೇರೆ ಬೇರೆಯಾಗಿರುತ್ತೆ. ಸೊ ಹಬ್ಬದ ವಿಭಿನ್ನ ಆಚರಣೆಯನ್ನು ಹಾಗೆ ಅವರ ಒಂದು ವೈಯಕ್ತಿಕ ಖುಷಿಯನ್ನು, ಕಲ್ಚರಲ್ ವ್ಯಾಲ್ಯೂಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಂತಹ ಮೂಲಕ ಹಂಚಿಕೊಳ್ತಾರೆ. ಸೊ ಇದೊಂದು ರೀತಿಯ ಒಂದು ಸೆಲೆಬ್ರೇಷನ್ ಅಥವಾ ಇದೊಂದು ಟ್ರೆಂಡ್ನಲ್ಲಿ ಇದು ಒಂದು ಭಾಗ ಅಂತ ಹೇಳ್ಬೋದು. ಹಾಗೆಯೇ ಪಬ್ಲಿಕ್ ಕ್ಯಾಂಪೇನ್ಗಳು ಅಥವಾ ಬ್ರ್ಯಾಂಡಿಂಗ್ಗಳು ಕೂಡ ನಡೆಯುತ್ತೆ. ಇದು ಸಹ ಇತ್ತೀಚೆಗಿನ ಸೋಷಿಯಲ್ ಮೀಡಿಯಾದ ಫೆಸ್ಟಿವ್ ಸೆಲೆಬ್ರೇಷನ್ಗೆ ಸೇರಿರುವಂಥದ್ದು. ಅಂದರೆ ಸಾರ್ವಜನಿಕ ಅಭಿಯಾನಗಳಾಗಿರ್ಬೋದು ಅಥವಾ ಬ್ರ್ಯಾಂಡಿಂಗ್, ಇದು ಹಬ್ಬದ ಒಂದು ಬಜ್ನ ಯೂಸ್ ಮಾಡಿಕೊಂಡು ಈ ಕಾರ್ಪೊರೇಷನ್ಗಳಾಗಿರ್ಬೋದು ಅಥವಾ ಬ್ರ್ಯಾಂಡ್ಗಳಾಗಿರ್ಬೋದು, ಇವರು ಹಬ್ಬದ ಪ್ರಚಾರಗಳನ್ನ ಮಾಡೋದ್ರ ಜೊತೆಗೆ ಅದರ ಒಂದು ಅಡ್ವಾಂಟೇಜ್ನ ತಗೊಂಡು ಅವರ ಪ್ರಾಡಕ್ಟ್ಸ್ನ ಪರಿಚಯ ಮಾಡಿಸ್ತಾರೆ ಕಸ್ಟಮರ್ಗಳಿಗೆ, ಜನರಿಗೆ. ಹಾಗೆ ಜೊತೆಗೆ ಹಬ್ಬಕ್ಕೆ ರಿಲೇಟ್ ಆಗುವಂಥ ಕೆಲವು ಸ್ಪರ್ಧೆಗಳನ್ನ ಕೂಡ

ಕಂಡಕ್ಟ್ ಮಾಡ್ತಾರೆ. ಅಂತಹ ಕಾಂಪಿಟೇಷನಲ್ಲಿ ಗೆದ್ದವರಿಗೆ ಪ್ರೈಸ್ಗಳನ್ನು ಸಹ ಕೊಡ್ತಾರೆ. ಈ ಕಾಂಪಿಟೇಷನ್ಗಳ ಬಗ್ಗೆ ನಿಮಗೂ ಕೂಡ ಗೊತ್ತಿರುತ್ತೆ, ಹಾಗೆ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿರಲೂಬಹುದು. ಹಾಗೆ ಈ ಎಲ್ಲ ಕಾಂಪಿಟೇಷನ್ಗಳು ಪಬ್ಲಿಕ್ಗೆ ಓಪನ್ ಆಗಿರುವಂಥ ಸ್ಪರ್ಧೆಗಳೇ ಆಗಿರುತ್ತೆ. ಹಬ್ಬದ ಟೈಮ್ನಲ್ಲಿ ತಮ್ಮ ಬ್ರ್ಯಾಂಡ್ನ ಪ್ರಮೋಟ್ ಮಾಡುವಂತಹ ಪ್ರಯತ್ನವನ್ನು ಕೂಡ ಅನೇಕ ಬ್ರ್ಯಾಂಡ್ಗಳು ನಡೆಸುತ್ತವೆ. ಸೊ ಬ್ರ್ಯಾಂಡ್ ಪ್ರಮೋಷನ್ಗೆ ಹಬ್ಬದ ಸೀಸನ್ ಸರಿಯಾದ ಸಮಯ ಅಂತ ಕಸ್ಟಮರ್ಸ್ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ಆ ಒಂದು ಬ್ರ್ಯಾಂಡ್ನ ಯಾರು ಅವರ ಮುಖ್ಯಸ್ಥರು ಇರ್ತಾರೆ, ಅವರು ಈ ಒಂದು ನಿರ್ಣಯವನ್ನು ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಟ್ರೆಂಡ್ನ ಮೂಲಕ ತಮ್ಮ ಬ್ರ್ಯಾಂಡ್ನ ತಮ್ಮ ಪ್ರಾಡಕ್ಟ್ಸ್ನ ಕಸ್ಟಮರ್ಸ್ಗೆ ರೀಚ್ ಮಾಡೋದಕ್ಕೆ ಪ್ರಯತ್ನವನ್ನು ನಡೆಸ್ತಾರೆ. ಇದು ಹೆಚ್ಚಾಗಿ ನಡೆಯೋದು ಹಬ್ಬದ ಸೀಸನ್ಗಳಲ್ಲಿ. ಇದು ಕೂಡ ಸೋಷಿಯಲ್ ಮೀಡಿಯಾದ ಒಂದು ಫೆಸ್ಟಿವ್ ಸೆಲೆಬ್ರೇಷನ್ನ ಒಂದು ಭಾಗ ಅಂತ ಹೇಳ್ಬೋದು. ಈಗ ನೀವು ತಿಳಿಸಿ, ನೀವು ಸಹ ಹಬ್ಬದ ಫೋಟೋಸ್, ವಿಡಿಯೋಸ್ ಅಥವಾ ರೀಲ್ಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತೀರಾ, ಅಥವಾ ವಾಟ್ಸಪ್ನಲ್ಲೂ ಕೂಡ ಸ್ಟೇಟಸ್ಗಳಿಗೆ ಹಾಕೋದು, ಈ ರೀತಿ ಮಾಡಿ ನಮ್ಮ ಒಂದು ಹಬ್ಬದ ಆಚರಣೆಯನ್ನು ನಮ್ಮ ಸ್ನೇಹಿತರು ಅಥವಾ ನಮ್ಮ ದೂರದಲ್ಲಿರುವಂಥ ಆತ್ಮೀಯರ ಜೊತೆಗೆ ಹಂಚಿಕೊಳ್ಳೋದಾಗಿರ್ಬೋದು, ಇದೆಲ್ಲವನ್ನು ನೀವು ಕೂಡ ಎಂಜಾಯ್ ಮಾಡ್ತೀರಾ. ಈ ಒಂದು ಟ್ರೆಂಡ್ ಇತ್ತೀಚೆಗೆ ಶುರುವಾಗಿರುವಂಥದ್ದು, ಅಂದರೆ ಈ ಸಾಮಾಜಿಕ ಜಾಲತಾಣಗಳು ಪರಿಚಯ ಆದ ನಂತರ ಇವೆಲ್ಲ ಶುರುವಾಗಿರೋದು. ಹಾಗಾಗಿ ಇದು ನಿಮಗೆ ಎಷ್ಟು ಖುಷಿ ಕೊಡ್ತಿದೆ, ಹಬ್ಬದ ಆಚರಣೆಯನ್ನು ನಮ್ಮವರಿಗೆ ನಾವು ತಿಳಿಸೋದಕ್ಕೆ ಸಾಧ್ಯ ಆಗ್ತಾ ಇರೋದು ಈ ಸೋಷಿಯಲ್ ಮೀಡಿಯಾಗಳ ಮೂಲಕ. ಸೊ ಇದು ನಿಮಗೆ ಎಷ್ಟು ಖುಷಿ ಕೊಡ್ತಾ ಇದೆ ಅಂತ ನಮ್ಮ ಜೊತೆಗೆ ನೀವು ಹಂಚ್ಕೋಬಹುದು ಸಂದೇಶಗಳನ್ನ ಕಳಿಸೋ ಮೂಲಕ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಕೌಸಲ್ಯ ಸುಪ್ರಜಾ ರಾಮ ಚಿತ್ರದಿಂದ ಒಂದು ಪ್ರೀತಿಯ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ ತರಂಗಾಂತರದಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:20. ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಗೀತಾ ನಂದೀಶ್ ಮಾಡುವ ನಮಸ್ಕಾರಗಳು. ಇಂದು ಗೌರಿ ಗಣೇಶ ಹಬ್ಬ. ಮೊದಲಿಗೆ ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಜಸ್ಟ್ ಮ್ಯಾರಿಡ್ ಚಿತ್ರದ ಗೀತೆ ಹಾಡಿದ್ದಾರೆ ವರುಣ್ ರಾಮಚಂದ್ರ, ಮಧ್ವೇಶ್ ಭಾರದ್ವಾಜ್ ಮತ್ತು ಸಂಗಡಿಗರು, ನಾಗಾರ್ಜುನ ಶರ್ಮಾ ಹಾಗೂ ಶಶಿರಾಜ್ ಕೌರ್ ಅವರ ಸಾಹಿತ್ಯಕ್ಕೆ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ.

0: ಎಲ್ಲಿದ್ಯಾ?
1: ನೋಡೋ ರೋಡಲ್ಲಿ ಬಿಟ್ಟು ಹೋದೆ ಅಲ್ವಾ, ನಾನು ಎಲ್ಲಿದ್ರೆ ನಿಂಗೇನು?
0: ಫೋನ್ ಫೋನ್ ಕಟ್ ಮಾಡ್ಬೇಡ, ಫೋನ್ ಫೋನ್ ಕಟ್ ಮಾಡು.
2: ಫೋನ್ ಫೋನ್ ಫೋನು ಸೂರ್ಯ, ಇದು ಸಹನ ಎಲ್ಲಿದ್ದಾಳಂತೆ?
0: ಸಹನ ಎಲ್ಲಿದ್ದಾಳ?

ಗಿರ್ಮಿಟ್ನ ಮುಂದಿನ ಗೀತೆಯಾಗಿ ಮೂಡಿಬರಲಿದೆ ಮೆಜೆಸ್ಟಿಕ್ 2 ಚಿತ್ರದ ಗೀತೆ. ಚೇತನ್ ನಾಯಕ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಗಳಲ್ಲಿ, ದಿಲೀಪ್ ಶರ್ಮಾ ಅವರ ಸಾಹಿತ್ಯ, ಕೆ ವಿನು ಮಾನಸು ಅವರ ಸಂಗೀತ ನಿರ್ದೇಶನ.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಕೇಳ್ತಾ ಇದ್ದೀರಿ ಗಿರ್ಮಿಟ್ ಕನ್ನಡ, ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮುಂದಿನ ಗೀತೆ ಲ್ಯಾಂಡ್ ಲಾರ್ಡ್ ಚಿತ್ರದಿಂದ ಮೂಡಿಬರಲಿದೆ. ವಿಜಯಪ್ರಕಾಶ್ ಹಾಗೂ ಅನನ್ಯ ಭಟ್ ಅವರ ಧ್ವನಿಗಳಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ನಿರ್ದೇಶನವಿದೆ.

0: ಸಾರೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಟಿಪ್ಪು ಅವರ ಧ್ವನಿಯಲ್ಲಿ ಕೇಳಿ ಸೀಟ್ ಎಡ್ಜ್ ಚಿತ್ರದ ಗೀತೆ. ಲಕ್ಷ್ಮೀ ರಮೇಶ್ ಅವರ ಸಾಹಿತ್ಯ, ಆಕಾಶ್ ಪರ್ವಾ ಅವರ ಸಂಗೀತ ಈ ಗೀತೆಗಿದೆ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಮುಂದಿನ ಗೀತೆ ಮೂಡಿಬರಲಿದೆ ಕಲ್ಟ್ ಚಿತ್ರದಿಂದ. ಗೀತೆಗೆ ಧ್ವನಿಯಾಗಿದ್ದಾರೆ ದರ್ಶನ್ ಮೇಳವಂಕಿ ಹಾಗೂ ಲಹರಿ ಮಹೇಶ್. ಅನಿಲ್ ಕುಮಾರ್ ಅವರ ಸಾಹಿತ್ಯ ಹಾಗೂ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ.

ಮುಂದಿನ ಗೀತೆ ಹಯಗ್ರೀವ ಚಿತ್ರದಿಂದ ಮೂಡಿಬರಲಿದೆ. ಹಾಡಿದ್ದಾರೆ ಚಂದನ್ ಶೆಟ್ಟಿ ಮತ್ತು ಸಂಗಡಿಗರು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಜುದಾ ಸ್ಯಾಂಡಿ ಅವರ ಸಂಗೀತ ನಿರ್ದೇಶನ.

0: ಇದುವರೆಗೆ ಹೊಸ ಕನ್ನಡ ಚಿತ್ರಗೀತೆಗಳ ಗಿರ್ಮಿಟ್ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಆಲಿಸಿದಿರಿ. ಆಕಾಶವಾಣಿ ಬೆಂಗಳೂರು.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ: ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ಅಮ್ಮ ಅಮ್ಮ
1: ಸಹನಾ ಅವ್ರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು ನನಗೂ ಬಂದಿದೆ ಕಣೆ.
1: ಏ ಅಮ್ಮ ಇರು ಇರು ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ ನಮನ, ಸಹನಾ ಅಮ್ಮದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ ನಿಂಗೂ ಬಂತ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
4: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: that though India has many languages and dialects, the Indian sentiment and the voice of the nation must remain one. Prime Minister Narendra Modi will inaugurate the fifth edition of the Semicon India 2026 at Yashobhoomi in New Delhi on Wednesday. It will bring together over 600 exhibitors, 300 international companies and delegations from more than 40 countries. The exhibition will feature 6 country pavilions and 12 state government pavilions along with a dedicated startup pavilion. The festival of Ganesh Chaturthi has been celebrated today across the country with great devotion. The day marks the birth of Lord Ganesh, who is a symbol of wisdom, prosperity and good fortune. Also known as Vinayak Chaturthi or Ganesh Utsav, the day marks the beginning of 10-day-long festivities during which people place clay idols of Lord Ganesh at the homes and worship them. The India Meteorological Department, IMD, has issued an orange color warning for very heavy rainfall over Gujarat for the day. Heavy rainfall is also expected over Haryana, Chandigarh, Punjab, East Rajasthan, Odisha and Bihar till tomorrow. Similar weather conditions are expected over Arunachal Pradesh, Assam and Meghalaya during the next 2 days. The Met Department said that thunderstorms and lightning conditions will continue over Uttarakhand, Andhra Pradesh, Karnataka, Tamil Nadu, Puducherry, Karaikal, Kerala and Mahe till tomorrow. Meanwhile, in Delhi, the weather agency has forecast very light to light rainfall for this evening. Germany's Alexander Zverev has won the men's singles title of the U.S. Open tennis, beating American Ben Shelton 6-3, 7-6, 5-7, 6-2 in New York last night. This marks Alexander Zverev's second major title of 2026 following his French Open victory in June. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು, ಸಮಯ 6:10:05. ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಇಂದು ಸಂಜೆ 6:15 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30 ಜಿಲ್ಲಾ ವಾರ್ತಾಪತ್ರ ದೆಹಲಿ ಕೇಂದ್ರದಿಂದ. 6:51 ಕೃಷಿರಂಗ. ಖುಷ್ಕಿ ಬೇಸಾಯದ ಪರ್ಯಾಯ ಕ್ರಮಗಳು, ಈ ಕುರಿತು ಡಾಕ್ಟರ್ ಲತಾ ಹೆಚ್ಎಸ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳುವಿರಿ. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ನಾಗಚಂದ್ರಿಕಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಶ್ರೀಧರ ಹೆಗಡೆ ಅವರಿಂದ ಸಂತೂರ್ ವಾದನ, ತಬಲಾ ರೂಪಕ್ ಆರ್ ಕಲ್ಲೂರ್ಕರ್, ರಾಗ ಯಮನ್, ವಿಲಂಬಿತ್ ಜಪ್ತಾಳ, ಧೃತ್ ತೀನ್ ತಾಳ. 10:00 ವನಿತಾ ವಿಹಾರ ಗೌರಿ ಗಣೇಶರ ಸಾನ್ನಿಧ್ಯದಲ್ಲಿ ರೂಪಕ. ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಆರ್ಟಿ ನಗರದ ಅನುಭವ ಅಕಾಡೆಮಿ ಸದಸ್ಯರಿಂದ ಕಾರ್ಯಕ್ರಮ ನಿರ್ಮಾಣ ಆಶಾ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು.
2: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
3: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ.
4: ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
2: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಇನ್ನು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಜೆಎಸ್ ಶ್ರುತಿ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ, 7:45 ಹಾಗೂ 8:30 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 9:10 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನ್ಹೇರೆಪಲ್, 11:00 ಸವಿನೆನಪು, ಇನ್ನು ಮಧ್ಯಾಹ್ನ

8:05 ವನಿತಾ ವಿಹಾರ. ಆಭರಣ ತಯಾರಿಕೆಯಲ್ಲಿ ದಾಖಲೆಗಳನ್ನು ನಿರ್ಮಿಸಿರುವ ಗೀತಾ ಎಂವೈ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ದಿಗ್ವಿಜಯ್ ಬಿ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಮಾನಸಿಕ ಅನಾರೋಗ್ಯಕ್ಕೆ ಕಾರಣಗಳು, ಸ್ವರೂಪಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಮನೋರೋಗ ತಜ್ಞರಾದ ಡಾಕ್ಟರ್ ಗಿರೀಶ ಬಾಬು ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಸಂದರ್ಶಕರು ಮಾಲಾ ಸಾಂಬ್ರಾಣಿ. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, ಪಿಎಂ ಜನ್ಧನ್ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 2:40 ಹಿಂದಿ ಪಾಠ ಹೇಳಿಕೊಡಲಿದ್ದಾರೆ ಶ್ರೀನಿವಾಸ ಮೂರ್ತಿ. ಇನ್ನು ನಾಳೆ ಸಂಜೆ ಪ್ರಸಾರದಲ್ಲಿ 5:30 ಗಿರ್ಮಿಟ್, 6:15 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ, ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30 ಅವಲೋಕನ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ತೆಂಗಿನ ಬೆಳೆಯ ಉಪ ಉತ್ಪನ್ನಗಳು ಕುರಿತು ನಿವೃತ್ತ ಹಿರಿಯ ಅಧಿಕಾರಿಗಳಾದ ಡಾಕ್ಟರ್ ನಾರಾಯಣ ಸ್ವಾಮಿ ಬಿ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ಕೊಳಲದ ತೊಪೆಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ. ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ. 7:45 ಸಿರಿಗಂಧ. 9:15 ಪ್ರೇಮಲತಾ ದಿವಾಕರ್ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಮನಿ ಟಾಕ್ ಮತ್ತು ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 10:00 ಕರ್ನಾಟಿಕ್ ಶಾಸ್ತ್ರೀಯ ಸಂಗೀತ, ಕಲಾವತಿ ಅವಧೂತ್ ಅವರ ಗಾಯನ. ವಯಲಿನ್ ಎಚ್ಎಂ ಸ್ಮಿತಾ, ಮೃದಂಗ್ ಎಚ್ಎಸ್ ಸುಧೀಂದ್ರ, ಘಟ ಟ್ರಿಕ್ಕಿ ಕೃಷ್ಣಸ್ವಾಮಿ. 10:30 ಗೀತ ಚಂದ್ರಿಕೆ. ಈ ಎಲ್ಲಾ ಕಾರ್ಯಕ್ರಮಗಳು ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವವು. ಇದುವರೆಗೆ ಕಾರ್ಯಕ್ರಮಗಳ ವಿವರಣೆ ಆಲಿಸಿದಿರಿ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನು ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
2: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.
3: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
4: ಏಕೆಂದರೆ ನೀರು ಜೀವಜಲ.
3: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
5: ಆಕಾಶವಾಣಿ ಬೆಂಗಳೂರು 6:20 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವಿರಿ. 6:30 ಜಿಲ್ಲಾ ವಾರ್ತಾ ಪತ್ರ ಪ್ರಸಾರವಾಗುವುದು.

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕಃ ಪುರುಷೋತ್ತಮ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಬ್ರಿಕ್ಸ್ ದೇಶಾನಾಂ ನೇತಾರಃ ಸಾಮಾಜಿಕ ಆರ್ಥಿಕ ವಿಕಾಸಸ್ಯ, ರಾಷ್ಟ್ರೀಯ ಸುರಕ್ಷಾಯಾಃ, ಸರ್ವೇಷಾಂ ರಾಷ್ಟ್ರಾಣಾಂ ಕಲ್ಯಾಣಸ್ಯ ಚ ಕೃತೆ ಊರ್ಜಾ ಸುರಕ್ಷಾ ಮಹತ್ವಪೂರ್ಣ ಆಧಾರಶಿಲಾ ಇತಿ ಪ್ರತಿಪಾದಿತವಂತಃ. ಪ್ರೋಕ್ತಂ ಚ ಯತ್ ಪ್ರೌದ್ಯೋಗಿಕ್ಯಾಃ ಮಹತ್ವಪೂರ್ಣ ಖನಿನಾಂ ಚ ಶಸ್ತ್ರೀಕರಣಂ ಪ್ರಗತೌ ಬಾಧಕಂ ಭವಿತುಂ ಅರ್ಹತಿ. ಪ್ರಶಾಸನೇನ ಉಕ್ತಂ ಯತ್ ಸೇನಾಯಾಃ ಪ್ರಯತ್ನೈಃ ಪಂಚವಿಂಶತ್ಯುತ್ತರ ದ್ವಿಸಹಸ್ರತಮ ವರ್ಷೇ ಉತ್ತರ ಸೀಮಾಸು ಚೀನದೇಶಸ್ಯ ಸೈನಿಕಾನಾಂ ನಿಯೋಜನೆ ಉಲ್ಲೇಖನೀಯ ನ್ಯೂನತಾ ದೃಶ್ಯತೆ. ಜಮ್ಮು ಕಾಶ್ಮೀರಸ್ಯ ಸುರಕ್ಷಾ ಸ್ಥಿತಿಃ ಅಪಿ ಪೂರ್ಣತಯಾ ನಿಯಂತ್ರಣೆ ವರ್ತತೆ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅವೋಚತ್ ಯತ್ ಭಾರತಸ್ಯ ಭಾಷಾ ವೈವಿಧ್ಯಂ ದೇಶೇ ವಿವಿಧತಾಯಾಂ ಏಕತಾಯಾಃ ಭಾವನಾಂ ದೃಢಯತಿ. ಅದ್ಯ ಹಿಂದಿ ದಿವಸಾವಸರೆ ಏಕಸ್ಮಿನ್ ದೃಶ್ಯಾಂಕನ ಸಂದೇಶೆ ಗೃಹಮಂತ್ರಿ ದೇಶವಾಸಿಭ್ಯಃ ಶುಭಕಾಮನಾಃ ಅಯಚ್ಛತ್. ಕೃತ್ಸ್ನೇಹಿ ದೇಶೆ ಅದ್ಯ ಗಣೇಶ ಚತುರ್ಥಿ ಪರ್ವ ಮಹತಾ ಭಕ್ತಿಭಾವೇನ ಶ್ರದ್ಧಯಾ ಚ ಆಚರ್ಯತೆ. ಅಯಂ ಪಾವನ ದಿವಸಃ ರಿದ್ಧಿ ಬುದ್ಧಿ ಸಿದ್ಧೀನಾಂ ಪ್ರತೀಕಭೂತಸ್ಯ ಭಗವತಃ ಶ್ರೀಗಣೇಶಸ್ಯ ಜನ್ಮೋತ್ಸವತ್ವೇನ ಆಮಾನ್ಯತೆ. ಅಪಿ ಚ ಜರ್ಮನಿ ದೇಶಸ್ಯ ಅಲೆಕ್ಸಾಂಡರ್ ಜ್ವೇರವಃ ಯುಎಸ್ ಮುಕ್ತ ಟೆನಿಸ್ ಕ್ರೀಡಾಯಾಃ ಪುರುಷ ಏಕಲವರ್ಗಸ್ಯ ಸ್ಪರ್ಧಾಂ ವಿಜಿತವಾನ್. ಅಥ ವಾರ್ತಾಃ ವಿಸ್ತರೇಣ. ಬ್ರಿಕ್ಸ್ ದೇಶಾನಾಂ ನೇತಾರಃ ಸಾಮಾಜಿಕ ಆರ್ಥಿಕ ವಿಕಾಸಸ್ಯ, ರಾಷ್ಟ್ರೀಯ ಸುರಕ್ಷಾಯಾಃ, ಸರ್ವೇಷಾಂ ರಾಷ್ಟ್ರಾಣಾಂ ಕಲ್ಯಾಣಸ್ಯ ಚ ಕೃತೆ ಊರ್ಜಾ ಸುರಕ್ಷಾ ಮಹತ್ವಪೂರ್ಣ ಆಧಾರಶಿಲಾ ಇತಿ ಪ್ರತಿಪಾದಿತವಂತಃ. ನವದಿಲ್ಲಿನಗರೆ ಆಯೋಜಿತೆ ದ್ವಿದಿವಸೀಯ ಬ್ರಿಕ್ಸ್ ಶಿಖರ ಸಮ್ಮೇಳನೆ ಸದಸ್ಯರಾಷ್ಟ್ರೈ ಊರ್ಜಾ ವಿಪಣೌ ಸ್ಥಿರತಾಂ ವರ್ಧಯಿತುಂ ವಿವಿಧ ಸ್ರೋತಸಾಂ ಮಾಧ್ಯಮೇನ ಊರ್ಜಸಃ ನಿರ್ವಾದ ಪ್ರವಾಹಂ ಸುನಿಶ್ಚೇತುಂ ಮಹತ್ವಪೂರ್ಣ ಊರ್ಜಾ ಸಂರಚನಾಯಾಃ ಸಂರಕ್ಷಣಂ ಚ ಕರ್ತುಂ ಅವಶ್ಯಕತಾ ಪ್ರತಿಪಾದಿತಾ. ಶಿಖರ ಸಮ್ಮೇಳನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಮಾಹ್ವಾನಂ ದತ್ತವಾನ್ ಯತ್ ಪ್ರೌದ್ಯೋಗಿಕ್ಯಾಃ ಮಹತ್ವಪೂರ್ಣ ಖನಿನಾಂ ಶಸ್ತ್ರೀಕರಣಂ ಪ್ರಗತೌ ಬಾಧಕಂ ಭವಿತುಂ ಅರ್ಹತಿ. ಬ್ರಿಕ್ಸ್ ಶಿಖರ ಸಮ್ಮೇಳನಸ್ಯ ಸರ್ವಾಧಿಕಂ ಮಹತ್ವಪೂರ್ಣಂ ಪರಿಣಾಮಂ ನವದಿಲ್ಲಿ ನಿರ್ಣಯಸ್ಯ ಸ್ವೀಕೃತಿಃ ಆಸೀತ್. ಅತ್ರ ಪ್ರಮುಖೇಷು ಭೂರಾಜನೈತಿಕೇಷು ಆರ್ಥಿಕೇಷು ಚ ವಿಷಯೇಷು ಸಹಯೋಗಸ್ಯ ದೃಷ್ಟಿಕೋನಃ ಪ್ರತಿಪಾದಿತಃ. ಪಶ್ಚಿಮೇಷ್ಯಾಯಾಃ ಪರಿಸ್ಥಿತಿಂ ದೃಷ್ಟ್ವಾ ಬ್ರಿಕ್ಸ್ ನೇತಾರಃ ಅಧಿಕತಮ ಸಂಯಮಸ್ಯ ಸಂವಾದಸ್ಯ ಕೂಟನೀತೇಃ ಚ ಆಹ್ವಾನಂ ಕೃತವಂತಃ. ಬ್ರಿಕ್ಸ್ ನೇತಾರಃ ನಾಗರಿಕಾಣಾಂ ನಾಗರಿಕ ಅವಸಂರಚನಾಯಾಃ ಚ ರಕ್ಷಣಸ್ಯ ಅವಶ್ಯಕತಾಂ ಬಲಪೂರ್ವಕಂ

0: ಪ್ರತಿಪಾದಿತವಂತಹ. ನೇತ್ರಿಭಿಃ ಸರ್ವೇಷು ರೂಪೇಷು ಆತಂಕವಾದಸ್ಯ ನಿಂದಾ ಕೃತಾ. ಆತಂಕವಾದಸ್ಯ ಪ್ರತಿ ಶೂನ್ಯ ಸಹಿಷ್ಣುತಾಯಃ ನೀತಿಶ್ಚ ಪುನಃ ದೃಢೀಕೃತಾ. ಸಂಕ್ರಾಮಕ ರೋಗಾಣಾಂ ನಿವಾರಣಾಯ ಪ್ರತಿಕ್ರಿಯಾಯೈ ಚ ಬ್ರಿಕ್ಸ್ ಏಕೀಕೃತ ಪ್ರಾರಂಭಿಕ ಸಮಾಹ್ವಾನ ವ್ಯವಸ್ಥಾ ವಿಷಯೆ ಅಪಿ ಸಹಮತಿಃ ಪ್ರದತ್ತಾ. ಪ್ರಶಾಸನೇನ ಉಕ್ತಂ ಯತ್ ಸೇನಾಯಾಃ ಪ್ರಯತ್ನೈಃ ಜಮ್ಮುಕಾಶ್ಮೀರಸ್ಯ ಸುರಕ್ಷಾ ಸ್ಥಿತಿಃ ಪೂರ್ಣತಯಾ ನಿಯಂತ್ರಣೇ ವರ್ತತೆ. ಗತವರ್ಷಸ್ಯ ನವೀನತಮ ವಾರ್ಷಿಕ ಪ್ರತಿವೇದನೆ ರಕ್ಷಾಮಂತ್ರಾಲಯೇನ ಅವಲೋಕಿತಂ ಯತ್ ಏತೇಷಾಂ ಪ್ರಯತ್ನಾನಾಂ ಪರಿಣಾಮೇಣ ಹಿಂಸಾಯಾಂ ಮಹತಿ ನ್ಯೂನತಾ ಜಾತಾ. ವಿರೋಧ ಪ್ರಕರಣಾನಿ ಅಪಿ ನ್ಯೂನತಾಂಗತಾನಿ. ಸಮಮೇವ ಪ್ರಸ್ತರ ಪ್ರಹಾರ ಘಟನಾಃ ಅಪಿ ನ ಅಭವತ್. ಚೀನದೇಶೇನ ಸಂಬದ್ಧ ಸಮಗ್ರ ಸ್ಥಿತಿಃ ಅಪಿ ಪ್ರತಿವೇದನೆ ಪ್ರಕಾಶಿತ ಅಸ್ತಿ. ಪಂಚವಿಂಶತ್ಯುತ್ತರ ದ್ವಿಸಹಸ್ರತಮೇ ವರ್ಷೆ ಉತ್ತರ ಸೀಮಾಸು ಚೀನದೇಶಸ್ಯ ಸೈನಿಕಾನಾಂ ನಿಯೋಜನೆ ಉಲ್ಲೇಖನೀಯ ನ್ಯೂನತಾ ದೃಶ್ಯತೆ. ವಾಸ್ತವಿಕ ನಿಯಂತ್ರಣ ರೇಖಾಯಾಂ ಪಾರಂಪರಿಕ ಪ್ರಶಿಕ್ಷಣ ಕ್ಷೇತ್ರೇಷು ಚ ಸಮಕಕ್ಷಂ ಬಲಂ ನಿಯೋಜಿತಂ. ಭಾರತಸ್ಯ ಚೀನಸ್ಯ ಚ ಮಧ್ಯೆ ರಾಜನೈತಿಕ ಕೂಟನೀತಿಕ ಸೈನ್ಯಸ್ತರಯೋಃ ದ್ವಿಪಕ್ಷೀಯ ಸಂಗತಿಃ ಉತ್ತರ ಸೀಮಾಸು ಸಕಾರಾತ್ಮಕ ವಿಕಾಸಾನ್ ಜನಯತಿ ಯೇನ ಪರಿಣಾಮೇಣ ಅಧಿಕಾ ಸ್ಥಿತಿ ಸ್ಥಿರಾ ಅಭವತ್. ಕೃಷ್ಣೇ ಹಿ ದೇಶೆ ಅದ್ಯ ಗಣೇಶ ಚತುರ್ಥಿ ಪರ್ವ ಮಹತಾ ಭಕ್ತಿಭಾವೇನ ಶ್ರದ್ಧಯಾ ಚ ಆಚರ್ಯತೆ. ಅಯಂ ಪಾವನ ದಿವಸ ಹೃದ್ಧಿ ಬುದ್ಧಿ ಸಿದ್ಧೀನಾಂ ಪ್ರತೀಕಭೂತಸ್ಯ ಭಗವತಃ ಶ್ರೀ ಗಣೇಶಸ್ಯ ಜನ್ಮೋತ್ಸವತ್ವೇನ ಆಮಾನ್ಯತೆ. ವಿನಾಯಕ ಚತುರ್ಥಿ ಉತ ಗಣೇಶೋತ್ಸವಃ ಇತಿ ನಾಮ್ನಾ ಪ್ರಸಿದ್ಧಃ ಅಯಂ ದಿನವಿಶೇಷಃ ದಶ ದಿವಸೀಯಾನ್ ನಾಂ ಉತ್ಸವ ಕಾರ್ಯಕ್ರಮಾಣಾಂ ಶುಭಾರಂಭಂ ಸೂಚಯತಿ. ಯಸ್ಮಿನ್ ಭಕ್ತಃ ಸ್ವಕೀಯ ಗೃಹೇಷು ಮಂಡಪೇಷು ಚ ಭಗವತಃ ಗಣೇಶಸ್ಯ ಮೃಣ್ಮಯೀಂ ಪ್ರತಿಮಾನಂ ಪ್ರತಿಷ್ಠಾಪ್ಯ ವಿಧಿವತ್ ಪೂಜಾರ್ಚನಾಂ ಕುರುವಂತಿ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ದೇಶವಾಸಿಭ್ಯಃ ಗಣೇಶ ಚತುರ್ಥಿ ಪರ್ವಣಃ ಶುಭಕಾಮನಾಃ ಪ್ರದತ್ತಾಃ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಂ ಇದಂ ಇದಾನೀಂ ಆಕಾಶವಾಣೀತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟ್ಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೇ ಅಪಿ ಉಪಲಬ್ಧೋ ಭವಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬುಧವಾಸರೆ ನವದಿಲ್ಲ್ಯಾಂ ಯಶೋಭೂಮಿಸ್ಥಲೆ ಏಷಮಃ ಸೆಮಿಕಾನ್ ಇಂಡಿಯಾ ಇತ್ಯಸ್ಯ ಪಂಚಮ ಸಂಸ್ಕರಣಂ ಉದ್ಘಾಟಯಿಷ್ಯತಿ. ಅಸ್ಮಿನ್ ಕಾರ್ಯಕ್ರಮೆ ಷಡ್ಶತಾಧಿಕಾಃ ಪ್ರದರ್ಶಕಾಃ ತ್ರಿಶತಂ ಅಂತಾರಾಷ್ಟ್ರೀಯ ಸಮವಾಯಾಃ ಚತ್ವಾರಿಂಶದಧಿಕೇಭ್ಯಃ ದೇಶೇಭ್ಯಃ ಪ್ರತಿಭಾಗಿನಃ ಚ ಪ್ರತಿಭಾಗಂ ಗೃಹಣಂತಿ. ಅಸ್ಯಾಂ ಪ್ರದರ್ಶಿನ್ಯಾಂ ಷಡ್ರಾಷ್ಟ್ರಾಣಾಂ ದ್ವಾವಿಂಶತಿಃ ರಾಜ್ಯಪ್ರಶಾಸನಾನಾಂ ಚ ಮಂಡಪಾನ್ ಸಮೇತ್ಯ ಸ್ಟಾರ್ಟ್ಅಪ್ ಇತ್ಯೇತೇಷಾಂ ಚ ಮಂಡಪಾಃ ಅಂತರ್ನಿಹಿತಾಃ ಸಂತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅವೋಚತ್ ಯತ್ ಭಾರತಸ್ಯ ಭಾಷಾವೈವಿಧ್ಯಂ ದೇಶೆ ವಿವಿಧತಾಯಾಂ ಏಕತಾಯಾಃ ಭಾವನಾಂ ದೃಢಯತಿ. ಅದ್ಯ ಹಿಂದಿ ದಿವಸಾವಸರೆ ಏಕಸ್ಮಿನ್ ದೃಶ್ಯಾಂಕನ ಸಂದೇಶೆ ಗೃಹಮಂತ್ರಿ ದೇಶವಾಸಿಭ್ಯಃ ಶುಭಕಾಮನಾಃ ಅಯಚ್ಛತ್. ತೇನ ಉಕ್ತಂ ಯತ್ ಭಾರತಂ ಭಾಷಿಕ ವೈವಿಧ್ಯಯುತಂ ಸಾಂಸ್ಕೃತಿಕ ಸಮೃದ್ಧಿಪರಂ ಚ ರಾಷ್ಟ್ರಂ ವಿದ್ಯತೆ. ಗೃಹಮಂತ್ರಿ ಅವೋಚತ್ ಯತ್ ನೈಕಾಃ ಭಾಷಾಃ ಭಾರತಸ್ಯ ಶಕ್ತಯಃ ಸಂತಿ ನತು ದುರ್ಬಲತಾ. ತೇನ ಪ್ರೋಕ್ತಂ ಯತ್ ಹಿಂದಿ ಭಾಷಾಯಾಃ ಉನ್ನತಿಃ ತದೈವ ವರ್ತತೆ ಯದಾ ಸಾ ಅನ್ಯಾಸಾಂ ಭಾರತೀಯ ಭಾಷಾಣಾಂ ಸಮ್ಮಾನಂ ಪ್ರಚಾರ ಪ್ರಸಾರಂ ಸಂರಕ್ಷಣಂ ಚ ಕುರ್ಯಾತ್.
1: भाषा किसी भी समाज की स्मृति होती है, उसका आत्मबोध होती है. हिंदी ने इस विविधता के बीच संवाद, संपर्क और समन्वय की भाषा के रूप में देश के विभिन्न वर्गों और समुदायों को जोड़ने में महत्वपूर्ण भूमिका निभाई है. हिंदी का विकास भी तभी सार्थक है जब सभी भारतीय भाषाओं के सम्मान, संरक्षण और संवर्धन के साथ आगे बढ़े.
0: ಅವಧೇಯಂ ಯತ್ ಅದ್ಯ ಹಿಂದಿ ದಿವಸಃ ಆದೇಶಂ ಆಯೋಜ್ಯತೆ. ಗತ ಶತಾಬ್ದಸ್ಯ ಊನಪಂಚಾಶತ್ತಮೇ ವರ್ಷೆ ಸಂವಿಧಾನ ಸಭೆಯ ದೇವನಾಗರ್ಯಾಂ ನಿಬದ್ಧ ಹಿಂದಿ ಭಾರತಸ್ಯ ರಾಜಭಾಷಾ ರೂಪೇಣ ಸ್ವೀಕೃತ. ತದಾ ಆರಭ್ಯ ಪ್ರತಿವರ್ಷಂ ಸಿತಂಬರ ಮಾಸಸ್ಯ ಚತುರ್ದಶೇ ದಿವಸೆ ಹಿಂದಿ ದಿವಸಸ್ಯ ಆಯೋಜನಂ ವಿಧೀಯತೆ. ಸರ್ವಕಾರೇಣ ಉಕ್ತಂ ಯತ್ ವಿಂಶತ್ಯುತ್ತರ ದ್ವಿಸಹಸ್ರತಮ ವರ್ಷಂ ಆರಭ್ಯ ನವಸು ರಾಜ್ಯೇಷು ಸಪ್ತಚತ್ವಾರಿಂಶದುತ್ತರೈಕಶತಂ ಅಂಗಾರಖಂಡಾನಾಂ ಶಘೋಷ ವಿಕ್ರಯಃ ಕೃತಃ. ಕೃಷ್ಣಾಂಗಾರ ಮಂತ್ರಾಲಯ ಉಕ್ತಂ ಯತ್ ಅನೇನ ಪ್ರತಿವರ್ಷಂ ಅನುಮಾನತಃ ಸಾರ್ಧ

ಆಕಾಶವಾಣಿ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ರಾಜ್ಯದ ಪ್ರತಿಯೊಬ್ಬ ನಾಗರಿಕರ ಅಹವಾಲನ್ನು ಆಲಿಸಲು ಸರ್ಕಾರ ಸಿದ್ಧವಾಗಿದೆ ಎಂಬ ಸಂದೇಶವನ್ನು ಪ್ರತಿ ಮನೆಗೆ ತಲುಪಿಸಲು ಪ್ರಜಾಸೇವಾ ಆಂದೋಲನ ಸಭೆ ಆಯೋಜಿಸಲಾಗುತ್ತಿದೆ ಎಂದು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಕೆಪಿ ಮೋಹನ್ ರಾಜ್ ತಿಳಿಸಿದ್ದಾರೆ. ಯಲಬುರ್ಗಾ ತಾಲೂಕು ಚಿಕ್ಕ ವಂಕಲಕುಂಟಾ ಗ್ರಾಮದ ಬುದ್ಧ ಬಸವ ಹಾಗೂ ಅಂಬೇಡ್ಕರ್ ಭವನದಲ್ಲಿ ಪ್ರಜಾಸೇವಾ ಆಂದೋಲನ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಸಾರ್ವಜನಿಕರು ಸಲ್ಲಿಸುವ ಅಹವಾಲು ಅರ್ಜಿಗಳನ್ನು ಗುಣಾತ್ಮಕ ರೀತಿಯಲ್ಲಿ ಪರಿಹಾರ ನೀಡಿ ವಿಲೇಗೊಳಿಸುವುದು ಪ್ರಜಾಸೇವಾ ಆಂದೋಲನದ ಉದ್ದೇಶವಾಗಿದೆ ಎಂದರು. ಭೋವಿ ಸಮುದಾಯದ ಅಭಿವೃದ್ಧಿಗಾಗಿ ವಿಶೇಷ ಒತ್ತು ನೀಡಿ ಯೋಜನೆಗಳನ್ನು ಜಾರಿಗೊಳಿಸಲಾಗಿದ್ದು, ರಾಜ್ಯ ಭೋವಿ ಅಭಿವೃದ್ಧಿ ನಿಗಮದ ಮೂಲಕ ಅರ್ಹ ಫಲಾನುಭವಿಗಳಿಗೆ ಯೋಜನೆಯ ಫಲ ತಲುಪುವಂತೆ ಯೋಜಿಸಲಾಗಿದೆ ಎಂದು ನಿಗಮದ ಅಧ್ಯಕ್ಷ ಎಂ ರಾಮಪ್ಪ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿಯ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ನಿಗಮದ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ರಾಜ್ಯ ಭೋವಿ ಅಭಿವೃದ್ಧಿ ನಿಗಮದ ವತಿಯಿಂದ ಅನುಷ್ಠಾನಗೊಳಿಸಲಾಗುವ ಸ್ವಯಂ ಉದ್ಯೋಗ, ಉದ್ಯಮಶೀಲತೆ, ಗಂಗಾ ಕಲ್ಯಾಣ, ಮೈಕ್ರೋ ಕ್ರೆಡಿಟ್ ಹಾಗೂ ಭೂ ಒಡೆತನ ಸೇರಿದಂತೆ ಇತರೆ ಯೋಜನೆಗಳ ಸೌಲಭ್ಯ ಭೋವಿ ಸಮುದಾಯದ ಅರ್ಹ ಫಲಾನುಭವಿಗಳನ್ನು ಸಕಾಲಿಕವಾಗಿ ತಲುಪುವಂತೆ ಬದ್ಧತೆಯಿಂದ ಕಾರ್ಯನಿರ್ವಹಿಸಲು ಅಧಿಕಾರಿಗಳಿಗೆ ಅಧ್ಯಕ್ಷರು ಸೂಚಿಸಿದರು. ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಕರಡು ಪರಿಷ್ಕರಣೆ ಹಿನ್ನೆಲೆ ಹಿರಿಯ ನಾಗರಿಕರು ಹಾಗೂ ವಿಶೇಷಚೇತನ ಮತದಾರರ ಮನೆಗಳಿಗೆ ವಿವಿಧ ತಾಲೂಕುಗಳ ತೆಹಸೀಲ್ದಾರರು ಭೇಟಿ ನೀಡಿ ಪರಿಶೀಲಿಸಿದರು. ಕೊಪ್ಪಳ ಜಿಲ್ಲೆ ಚುನಾವಣಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಅಧ್ಯಕ್ಷತೆಯಲ್ಲಿ ನೋಂದಾಯಿತ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಸಭೆ ನಡೆಯಿತು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಅಕ್ಟೋಬರ್ 1ರ ಅರ್ಹತಾ ದಿನಾಂಕಕ್ಕೆ ಅನ್ವಯಿಸುವಂತೆ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಪ್ರಕ್ರಿಯೆ ಕೈಗೊಳ್ಳಲಾಗಿದೆ. ಕರಡು ಮತದಾರರ ಪಟ್ಟಿಯನ್ನು ಆಗಸ್ಟ್ 24ರಂದು ಪ್ರಕಟಿಸಲಾಗಿದೆ. ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ತಿಂಗಳ 23ರವರೆಗೆ ಕಾಲಾವಕಾಶವಿದೆ. ಅಕ್ಟೋಬರ್ 27ರಂದು ಮತದಾರರ ಅಂತಿಮ ಪಟ್ಟಿ ಪ್ರಕಟವಾಗಲಿದೆ. 2026-27ನೇ ಸಾಲಿನ ರಾಜ್ಯಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಪ್ರಾಥಮಿಕ ಶಾಲಾ ವಿಭಾಗದಿಂದ ಕೊಪ್ಪಳ ಜಿಲ್ಲೆ ಹನವಾಳ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹಶಿಕ್ಷಕ ಮೈಲಾರ

0: ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಶೀಘ್ರ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡಲಾಗುವುದು. ಮುಂದಿನ 15-20 ದಿನಗಳಲ್ಲಿ ಕಾಮಗಾರಿ ಆರಂಭವಾಗಲಿದ್ದು ಮುಖ್ಯಮಂತ್ರಿಗಳು ಚಾಲನೆ ನೀಡಲಿದ್ದಾರೆ ಎಂದರು. ಕೊಪ್ಪಳ ಜಿಲ್ಲಾ ಕೇಂದ್ರದಲ್ಲಿ ಬರುವ 17ನೇ ತಾರೀಕು 79ನೇ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ತಿಳಿಸಿದ್ದಾರೆ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಂದು ಬೆಳಗ್ಗೆ 8 ಗಂಟೆಗೆ ರಾಷ್ಟ್ರಧ್ವಜಾರೋಹಣ ನೆರವೇರಿಸಲಿದ್ದಾರೆ ಎಂದರು. ಸ್ಥಳೀಯ ಭಾಷೆ ಬಲ್ಲ ಬ್ಯಾಂಕರ್ಗಳನ್ನು ನೇಮಿಸಲು ಕೇಂದ್ರ ಹಣಕಾಸು ಸಚಿವಾಲಯ ಸೂಕ್ತ ನಿಯಮ ರೂಪಿಸಬೇಕು ಎಂದು ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವ ಶಿವರಾಜ್ ತಂಗಡಗಿ ಅಭಿಪ್ರಾಯಪಟ್ಟಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿರುವ ಅವರು, ಸ್ಥಳೀಯ ಭಾಷೆಯನ್ನು ಮಾತನಾಡಬಲ್ಲ ಅಧಿಕಾರಿಗಳನ್ನು ನೇಮಿಸಲು ಬ್ಯಾಂಕ್ ಆಫ್ ಬರೋಡಾ ಕ್ರಮ ಕೈಗೊಂಡಿರುವುದನ್ನು ಸಚಿವರು ಸ್ವಾಗತಿಸಿದ್ದಾರೆ. ಇದುವರೆಗೆ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಕೇಳಿದಿರಿ. ಬರೆದವರು ರಾಜಾಸಾಬ್ ಮುಲ್ಲಾರ್. ಸುದ್ದಿ ಸಂಯೋಜನೆ ಧಾರವಾಡ ಮತ್ತು ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಬೆಂಗಳೂರು.
2: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಶ್ರೀ ಸಂಜಯ್ ಮಂಡಲ್ ಎಂಬ 34 ವರ್ಷದ ವ್ಯಕ್ತಿ ದಿನಾಂಕ 2/2/2026 ಕಾಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಈತ ಸುಮಾರು 4.5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಕೋಲು ಮುಖ, ಗೋಧಿ ಮೈಬಣ್ಣ ಹೊಂದಿರುತ್ತಾರೆ. ಇವರು ಹಿಂದಿ ಹಾಗೂ ಬಂಗಾಳಿ ಭಾಷೆ ಮಾತನಾಡುತ್ತಾರೆ. ಈ ಮೇಲ್ಕಂಡ ವ್ಯಕ್ತಿಯ ಪತ್ತೆಯಾದಲ್ಲಿ ಅಥವಾ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆ ತಿಳಿಸಿದೆ. ಶ್ರೀ ಹಿಮಗಿರಿ ಎಂಬ 9 ವರ್ಷದ ಬಾಲಕ ದಿನಾಂಕ 18/8/2026 ಮಹದೇವಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಈತ 4 ಅಡಿ ಎತ್ತರ ಇರುತ್ತಾನೆ. ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ದುಂಡು ಮುಖ, ಕಪ್ಪು ತಲೆಕೂದಲನ್ನು ಹೊಂದಿರುತ್ತಾರೆ. ಕನ್ನಡ, ತಮಿಳು, ತೆಲುಗು ಭಾಷೆ ಮಾತನಾಡುತ್ತಾರೆ. ಕಾಣೆಯಾದ ಸಮಯದಲ್ಲಿ ನೀಲಿ ಬಣ್ಣದ ಟೀಶರ್ಟ್ಸ್, ಸಿಲ್ವರ್ ಬಣ್ಣದ ಪ್ಯಾಂಟ್ಸ್ ಧರಿಸಿರುತ್ತಾರೆ. ಈ ಮೇಲ್ಕಂಡ ಬಾಲಕನ ಪತ್ತೆಯಾದಲ್ಲಿ ಅಥವಾ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆ ಕೋರಿದೆ. ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಪ್ರಕಟಣೆಗಳು. ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
3: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
4: Desh ke har gareeb, har vyakti tak poshan pahunchana bhi ಸರ್ಕಾರ ಕೀ ಪ್ರಾಥಮಿಕತಾ
3: ಹೈ. ಕನೆಕ್ಟ್ ವಿತ್ ಯೋರ್ ನಿಯರೆಸ್ಟ್ ಆಂಗನವಾಡಿ ಟುಡೇ, ಬಿಕಾಸ್ ಹಮಾರಿ ಆಂಗನವಾಡಿ ಹೈ ಹಮಾರಿ ಜಿಮ್ಮೆದಾರಿ.
5: ತಗಳಿ ಅಣ್ಣ, ಟೀ ಇಎಂಐ ಬಾಡಿಗೆ ಹೇಗೆ ಮ್ಯಾನೇಜ್ ಮಾಡ್ಲಿ?
6: ಒಂದು ಐಡಿಯಾ ಇದೆ, ಒಳ್ಳೆ ಕಾಸ್ ಸಿಗುತ್ತೆ.
5: ಅದು ಹೇಗೆ?
6: ನಿನ್ ಬ್ಯಾಂಕ್ ಡೀಟೇಲ್ಸ್ ಕೊಡು, ಕೆಲವರು ಹಣ ಕಳಿಸ್ತಾರೆ, ಅವರು ಹೇಳಿದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡು, ಕಮಿಷನ್ ಸಿಗುತ್ತೆ.
5: ಅಷ್ಟು ಸುಲಭನ? ಹಾಗೆಲ್ಲ ಸುಲಭ ಇಲ್ಲ ಅಣ್ಣ, ಅದು ಮನಿ ಮ್ಯೂ. ಇನ್ಲೀಗಲ್ ಹಣ ತಿರುಗಿಸ್ತಾರೆ ಬೇರೆ ಜನರ ಅಕೌಂಟ್ ನಿಂದ, ದೊಡ್ಡ ಅಪರಾಧ, ಜೈಲು ಆಗಬಹುದು.
6: ಬೇಡಪ್ಪ ಬೇಡ. ನಿಮ್ಮ ಬ್ಯಾಂಕ್ ಖಾತೆಯನ್ನು ಸುರಕ್ಷಿತವಾಗಿರಿಸಿ, ಬೇರೆ ಯಾರಿಗೂ ಬಳಸಲು ಕೊಡಬೇಡಿ. ಆರ್ಬಿಐ ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: ತಂತ್ರಜ್ಞಾನ ತರಂಗ.

ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ರಾಜ್ಯದ 200ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ, ಕೇಂದ್ರದ ನಿಯಮಾನುಸಾರ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ವಿದ್ಯುತ್ ಬಳಕೆಯಲ್ಲಿ ಹೆಚ್ಚಳ, ವಿದ್ಯುತ್ ಖರೀದಿಗೆ ನೆರೆಯ ರಾಜ್ಯಗಳೊಂದಿಗೆ ಮಾತುಕತೆ. ಆಲಮಟ್ಟಿ ಕೃಷ್ಣಾ ಜಲಾಶಯದಿಂದ ವಾರಾಬಂದಿ ಪದ್ಧತಿ ಮೂಲಕ ಕಾಲುವೆ ಜಾಲಕ್ಕೆ ನೀರು ಬಿಡುಗಡೆ ಆರಂಭ. ಗೌರಿ ಗಣೇಶ ಮೂರ್ತಿ ವಿಸರ್ಜನೆಗೆ ನಿಗದಿತ ವ್ಯವಸ್ಥೆ ಬಳಸುವಂತೆ ಸರ್ಕಾರದ ಮನವಿ. ಹಾಗೂ ನಾಳೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ, ವಿವಿಧೆಡೆ ಕಾರ್ಯಕ್ರಮ ಆಯೋಜನೆ. ರಾಜ್ಯದಲ್ಲಿ 200ಕ್ಕೂ ಹೆಚ್ಚು ತಾಲೂಕುಗಳು ಬರ ಪರಿಸ್ಥಿತಿಗೆ ಸಿಲುಕಿದ್ದು, ಕೇಂದ್ರದ ನಿಯಮಾನುಸಾರ ಬರಪೀಡಿತ ತಾಲೂಕುಗಳನ್ನು ಘೋಷಣೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕನಕಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ 102 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದ್ದು, ಉಳಿದ ಪ್ರದೇಶಗಳಲ್ಲಿ ಪರಿಶೀಲನೆ ನಡೆಯುತ್ತಿದೆ. ಯಾರೂ ಆತುರ ಪಡುವುದು ಬೇಡ ಎಂದು ಹೇಳಿದರು. ಹಲವು ಪ್ರದೇಶಗಳಲ್ಲಿ ಬೆಳೆ ನಾಶವಾಗಿದ್ದು ಅಂತರ್ಜಲ ಕುಸಿದಿದೆ. ಅನೇಕ ಕಡೆ ಬೆಳೆ ಹಾಕಲಾಗಿಲ್ಲ. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರು ಹಾಗೂ ವಿದ್ಯುತ್ ಅಭಾವ ಹೆಚ್ಚಾಗುವ ಮೂಲಕ ಸಾಧ್ಯತೆಗಳಿವೆ ಎಂದು ತಿಳಿಸಿದರು. ಕಳೆದ ವಾರ 19,000ಕ್ಕೂ ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ಗೆ ಬೇಡಿಕೆ ಉಂಟಾಗಿತ್ತು. 11-12 ರೂಪಾಯಿಗೆ ವಿದ್ಯುತ್ ಖರೀದಿ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ರಾತ್ರಿ ವೇಳೆ ವಿದ್ಯುತ್ ಬಳಕೆ ಹೆಚ್ಚಾಗಿದೆ. ನೆರೆಯ ರಾಜ್ಯಗಳ ಜೊತೆ ಚರ್ಚೆ ಮಾಡಲು ಸಚಿವರಿಗೆ ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಮಾಹಿತಿ ನೀಡಿದರು. ಕಲ್ಲಿದ್ದಲು ನಿಕ್ಷೇಪ ಇರುವ ಕಡೆಗಳಲ್ಲೇ ತುರ್ತಾಗಿ ಶಾಖೋತ್ಪನ್ನ ಇಂಧನ ತಯಾರಿಕಾ ಘಟಕ ಸ್ಥಾಪಿಸಬೇಕು. ಒನ್ ನೇಷನ್ ಒನ್ ಗ್ರಿಡ್ ಮಾಡಲಾಗಿದ್ದು, ಎಲ್ಲೇ ವಿದ್ಯುತ್ ಉತ್ಪಾದನೆಯಾದರೂ ರಾಜ್ಯಕ್ಕೆ ತರಬಹುದು. ಇದಕ್ಕೆ ಸರಬರಾಜು ವೆಚ್ಚ ಬೀಳಲಿದೆ. ಈ ವಿಚಾರವಾಗಿ ಇಂಧನ ಸಚಿವರು ಹಾಗೂ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮಾತನಾಡಿರುವುದಾಗಿ ಮುಖ್ಯಮಂತ್ರಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಇದೇ 18ರಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು, ಆ ಭಾಗದ ಜನ ಉದ್ಯೋಗಕ್ಕಾಗಿ ಹೊರಗೆ ಹೋಗುತ್ತಿರುವುದನ್ನು ತಪ್ಪಿಸಿ ಅಲ್ಲಿನ ಪ್ರಾಕೃತಿಕ ಸಂಪತ್ತು ಬಳಸಿಕೊಂಡು ಅವರ ಬದುಕಿನಲ್ಲಿ ಬದಲಾವಣೆ ತರಲು ಅನೇಕ ಹೊಸ ಚಿಂತನೆಗಳನ್ನು ಘೋಷಣೆ ಮಾಡಲಾಗುವುದು ಎಂದು ಹೇಳಿದರು. ಆಲಮಟ್ಟಿ ಕೃಷ್ಣ ಜಲಾಶಯದಿಂದ ಇಂದಿನಿಂದ ವಾರಾಬಂದಿ ಪದ್ಧತಿ ಮೂಲಕ ಕಾಲುವೆ ಜಾಲಕ್ಕೆ ನೀರು ಬಿಡುಗಡೆ ಆರಂಭಿಸಲಾಗಿದೆ. ಇಂದು ಕಾಲುವೆಗೆ ನೀರು ಹರಿಸಲಾಗಿದ್ದು, ಇದೇ 27ರವರೆಗೆ ಮುಂದುವರಿಯಲಿದೆ. ಆಲಮಟ್ಟಿ ಕೃಷ್ಣಾ ಜಲಾಶಯಕ್ಕೆ ಒಳಹರಿವು ಕ್ಷೀಣಿಸುತ್ತಿರುವ ಹಿನ್ನೆಲೆಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ಬಾಕಿ ಅವಧಿಗೆ ಕಾಲುವೆ ಜಾಲಕ್ಕೆ ನೀರು ಹರಿಸಲು 14 ದಿನ ಚಾಲು ಹಾಗೂ 10 ದಿನ ಬಂದ್ ಆಧಾರದ ಮೇಲೆ ವಾರಾಬಂದಿ ಪದ್ಧತಿ ಜಾರಿಗೊಳಿಸಲಾಗಿದೆ. ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ ಅಧಿಕಾರಿಗಳು ಈ ಹೊಸ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ಆಲಮಟ್ಟಿ ಎಡದಂಡೆ, ಬಲದಂಡೆ, ಚಿಮ್ಮಲಗಿ ಪಶ್ಚಿಮ ಕಾಲುವೆ ಹಾಗೂ ತಿಮ್ಮಾಪುರ ಮತ್ತು ಮರೋಳ ಏತ ನೀರಾವರಿ ಕಾಲುವೆಗಳಿಗೆ ನಿಯಮ ಅನ್ವಯಿಸುವಂತೆ ನಿನ್ನೆ ಮಧ್ಯರಾತ್ರಿಯಿಂದ ನೀರನ್ನು ಹರಿಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಜಲಾಶಯದ ನೀರಿನ ಅಭಾವ ಮತ್ತು ಪೋಲಾಗುವುದನ್ನು ತಡೆಯುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಆ ಕಾರಣದಿಂದ ಅಚ್ಚುಕಟ್ಟು ವ್ಯಾಪ್ತಿಯ ರೈತ ಬಾಂಧವರು ನೀರನ್ನು ಅತ್ಯಂತ ಮಿತವಾಗಿ

0: ಬಳಸಿ ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದು ಕೃಷ್ಣಾ ಭಾಗ್ಯ ಜಲ ನಿಗಮ ನೀರಾವರಿ ಸಲಹಾ ಸಮಿತಿ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ನಾಳೆ ವಿಶ್ವವಿಖ್ಯಾತ ಎಂಜಿನಿಯರ್ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನ. ಅವರ ಜನ್ಮದಿನವನ್ನು ಇಡೀ ದೇಶಾದ್ಯಂತ ರಾಷ್ಟೀಯ ಇಂಜಿನಿಯರುಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ. 1861 ಸೆಪ್ಟೆಂಬರ್ 15 ಅವಿಭಜಿತ ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಜನಿಸಿದರು. 1912 1918 ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತಾವಧಿಯಲ್ಲಿ 19ನೇ ದಿವಾನರಾಗಿ ಕೆಲಸ ಮಾಡಿದರು. ದಿವಾನರಾಗಿದ್ದ ಸಂದರ್ಭದಲ್ಲಿ ಕೃಷಿ, ಕೈಗಾರಿಕೆ ಮತ್ತು ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಗಮನಾರ್ಹ ಕೊಡುಗೆಗಳನ್ನು ನೀಡಿದರು. ಮಂಡ್ಯ, ಮೈಸೂರು ಜಿಲ್ಲೆಗಳ ರೈತರ ಜೀವನಾಡಿಯಾಗಿರುವ ಕಾವೇರಿ ನದಿಗೆ ಕೆಆರ್ಎಸ್ ಅಣೆಕಟ್ಟೆಯ ನಿರ್ಮಾಣಕ್ಕೆ ಕಾರಣರಾದರು. ದೇಶದ ವಿವಿಧ ಯೋಜನೆಗಳ ಉಸ್ತುವಾರಿಯನ್ನು ಅವರು ನಿರ್ವಹಿಸಿದ್ದರು. ಅವರ ಕೊಡುಗೆಗಳನ್ನು ಗುರುತಿಸಿ ಭಾರತ ಸರ್ಕಾರ 1955 ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಸರ್ ಎಂ ವಿಶ್ವೇಶ್ವರಯ್ಯ ಗೌರವಾರ್ಥ ನಾಡಿನೆಲ್ಲೆಡೆ ನಾಳೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಇಂದು ಗೌರಿ ಗಣೇಶ ಹಬ್ಬವನ್ನು ಸಡಗರದಿಂದ ಆಚರಿಸಲಾಗುತ್ತಿದೆ. ಗೌರಿ ಗಣೇಶ ಹಬ್ಬದ ಆಚರಣೆಯನ್ನು ಶಾಂತಿಯುತ ಹಾಗೂ ಸುವ್ಯವಸ್ಥಿತವಾಗಿ ನಡೆಸುವ ಉದ್ದೇಶದಿಂದ ಕೊಪ್ಪಳ ಜಿಲ್ಲಾ ಪೊಲೀಸ್ ಇಲಾಖೆ ವ್ಯಾಪಕ ಭದ್ರತಾ ಹಾಗೂ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಾಹಿಲ್ ಬಾಗ್ಲಾ ಅವರು ಹೇಳಿದರು. ಗೌರಿ ಗಣೇಶ ಹಬ್ಬವನ್ನು ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಅತ್ಯಂತ ಶ್ರದ್ದಾಭಕ್ತಿ ಮತ್ತು ಸಡಗರ ಸಂಭ್ರಮಗಳಿಂದ ಆಚರಿಸಲಾಗುತ್ತಿದೆ. ವಿವಿಧ ಗಣೇಶ ಮೂರ್ತಿ ಸಂಘಟನೆಗಳು ತಮ್ಮ ಬೀದಿ ಬಡಾವಣೆಗಳಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜಿಸಿ ತೀರ್ಥ ಪ್ರಸಾದ ವಿತರಿಸುತ್ತಿವೆ. ನಗರದ ದೊಡ್ಡ ಗಣಪತಿ, ಬಲಮುರಿ ಗಣಪತಿ ದೇವಾಲಯ ಸೇರಿದಂತೆ ವಿವಿಧ ದೇವಾಲಯಗಳಲ್ಲಿ ಹಬ್ಬದ ಅಂಗವಾಗಿ ವಿಶೇಷ ಪೂಜೆ, ಅಲಂಕಾರ ಮತ್ತು ಧಾರ್ಮಿಕ ಕೈಂಕರ್ಯಗಳು ನಡೆದವು. ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ಧ ಇಡಗುಂಜಿ ವಿನಾಯಕ ದೇವಸ್ಥಾನದಲ್ಲಿ ಭಕ್ತರ ದಟ್ಟಣೆ ಕಂಡುಬಂದಿತು. ದ್ವಿಭುಜ ಬಾಲಗಣಪನ ದರ್ಶನ ಪಡೆಯಲು ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಿದ್ದು ಇಡಗುಂಜಿ ಕ್ಷೇತ್ರದಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿತು. ಬೆಳಗ್ಗೆಯಿಂದಲೇ ದೇವಸ್ಥಾನಕ್ಕೆ ಭಕ್ತರ ಆಗಮನ ಹೆಚ್ಚಾಗಿದ್ದು ದೇವರ ದರ್ಶನಕ್ಕಾಗಿ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ವಿನಾಯಕನಿಗೆ ವಿಶೇಷ ಪೂಜೆ ಹಾಗೂ ಫಲಾವಳಿ ಸೇವೆ ಸಲ್ಲಿಸಿದರು. ತಮ್ಮ ತೋಟಗಳಲ್ಲಿ ಬೆಳೆದ ಅಡಕೆ, ತೆಂಗಿನಕಾಯಿ, ವಿವಿಧ ತರಕಾರಿಗಳು ಸೇರಿದಂತೆ ಸಿಂಗಾರ ಸಾಮಗ್ರಿಗಳನ್ನು ಕಟ್ಟಿ ಫಲಾವಳಿ ಸಿದ್ದಪಡಿಸಿ ಗಣಪತಿಗೆ ಅರ್ಪಿಸಿದರು. ಇಡಗುಂಜಿಯ ವಿನಾಯಕ ವಿಗ್ರಹವು ದ್ವಿಭುಜ ಬಾಲಗಣಪನ ರೂಪದಲ್ಲಿದ್ದು ಎರಡೂ ದಂತಗಳನ್ನು ಹೊಂದಿರುವುದು ಕ್ಷೇತ್ರದ ಪ್ರಮುಖ ವಿಶೇಷತೆಯಾಗಿದೆ. ಗೌರಿ ಗಣೇಶ ಮೂರ್ತಿಗಳ ವಿಸರ್ಜನೆಯನ್ನು ಪರಿಸರ ಸ್ನೇಹಿಯನ್ನಾಗಿಸಲು ರಾಜ್ಯ ಸರ್ಕಾರ ವ್ಯಾಪಕ ವ್ಯವಸ್ಥೆ ಮಾಡಿದೆ. ಜಲಮೂಲಗಳಿಗೆ ಹಾನಿಯಾಗದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಕೃತಕ ನೀರಿನ ಹೊಂಡ, ಟ್ಯಾಂಕ್ ಸೇವೆಯನ್ನು ಕಲ್ಪಿಸಲಾಗಿದೆ. ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವ 5 ನಗರ ಪಾಲಿಕೆಗಳಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನೆಗೆ ಅನುಮತಿ ನೀಡಲು 12 ಏಕಗವಾಕ್ಷಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಮೂರ್ತಿಗಳ ವಿಸರ್ಜನೆಗೆ ಅನುಕೂಲವಾಗುವಂತೆ ಒಟ್ಟು 42 ಕೆರೆ ಅಂಗಳದಲ್ಲಿ ತಾತ್ಕಾಲಿಕ ಕಲ್ಯಾಣಿಗಳು ಹಾಗೂ ವಾರ್ಡ್ವಾರು 659 ಮೊಬೈಲ್ ಟ್ಯಾಂಕ್ಗಳ ವ್ಯವಸ್ಥೆ ಮಾಡಲಾಗಿದೆ. ಮೂರ್ತಿಗಳ ಪ್ರತಿಷ್ಠಾಪನೆ ವಿಸರ್ಜನೆಗೆ ಸಂಬಂಧಿಸಿದಂತೆ ಜನರಿಗೆ ಅಗತ್ಯ ಮಾರ್ಗದರ್ಶನ ನೀಡಲು ವ್ಯವಸ್ಥೆಗಳ ಮೇಲ್ವಿಚಾರಣೆ ನಡೆಸಲು ನೋಡಲ್ ಅಧಿಕಾರಿಗಳನ್ನು ಸಹ ನಿಯೋಜಿಸಲಾಗಿದೆ ಎಂದು ಪ್ರಾಧಿಕಾರ ತಿಳಿಸಿದೆ. ಏಕಗವಾಕ್ಷಿ ಕೇಂದ್ರಗಳು ಹಾಗೂ ಸಂಬಂಧಿತ ವ್ಯವಸ್ಥೆಗಳ ಸಂಪೂರ್ಣ ಮಾಹಿತಿಯನ್ನು https://apps.bbmp.gov.in/ganesha2026 ಪಡೆಯಬಹುದಾಗಿದೆ. ವಿಜಯಪುರ ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ನಗರದಲ್ಲಿ ಸಾರ್ವಜನಿಕವಾಗಿ ಪ್ರತಿಷ್ಠಾಪಿಸಲಾಗಿರುವ ಹಾಗೂ ಮನೆಗಳಲ್ಲಿ ಪೂಜಿಸಲಾಗುವ ಗಣೇಶ ಮೂರ್ತಿಗಳ ವಿಸರ್ಜನೆ ಸುಗಮವಾಗಿ ಸುರಕ್ಷಿತವಾಗಿ ನಡೆಯುವಂತೆ ವಿಜಯಪುರ ಮಹಾನಗರ ಪಾಲಿಕೆಯು ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಂಡಿದೆ. ಈ ಬಗ್ಗೆ ಪತ್ರಿಕಾ ಪ್ರಕಟಣೆ ನೀಡಿರುವ ಪಾಲಿಕೆ ಸಾರ್ವಜನಿಕರ ಸುರಕ್ಷತೆ, ನೈರ್ಮಲ್ಯ ಹಾಗೂ ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡಿ ನಗರದ ವಿವಿಧೆಡೆ ವಿಸರ್ಜನಾ ಹೊಂಡಗಳು, ಮೊಬೈಲ್ ಟ್ಯಾಂಕ್ಗಳು ಹಾಗೂ ಅಗತ್ಯ ಮೂಲಭೂತ ಸೌಕರ್ಯ

0: ಗಳನ್ನು ಕಲ್ಪಿಸಲಾಗಿದ್ದು ನಿಗದಿಪಡಿಸಿರುವ ವಿಸರ್ಜನಾ ಸ್ಥಳಗಳನ್ನೇ ಬಳಸುವಂತೆ ಮನವಿ ಮಾಡಲಾಗಿದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿಗಳು, ಪ್ಲಾಸ್ಟಿಕ್ ಅಲಂಕಾರಿಕ ಸಾಮಗ್ರಿಗಳು ಸೇರಿದಂತೆ ಪರಿಸರಕ್ಕೆ ಹಾನಿಕಾರಕ ವಸ್ತುಗಳನ್ನು ಜಲಮೂಲಗಳಿಗೆ ಹಾಕದಂತೆ ಪಾಲಿಕೆ ಸೂಚಿಸಿದೆ. ರಾಯಚೂರು ಜಿಲ್ಲೆಯಲ್ಲಿ 2570 ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದ್ದು ಗಣೇಶ ಮೂರ್ತಿ ವಿಸರ್ಜನೆ ವಿಚಾರದಲ್ಲಿ ಸಮಯ ಪಾಲನೆ ಮಾಡಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ ಮನವಿ ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ರಾಜ್ಯಾದ್ಯಂತ ನಾಳೆ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನ ಆಚರಿಸಲಾಗುತ್ತಿದೆ. ಬೆಂಗಳೂರು ವಿಧಾನಸೌಧದಲ್ಲಿ ಪ್ರಧಾನ ಕಾರ್ಯಕ್ರಮ ನಡೆಯಲಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವ ರಿಜ್ವಾನ್ ಅರ್ಷದ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್, ವಿಧಾನಸಭೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಹಾಗೂ ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ಉಪಸ್ಥಿತರಿರುವರು. ಕೋಲಾರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ನಾಳೆ ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿರುವ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ ನೀಡಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 200 ಹೆಚ್ಚು ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ, ಕೇಂದ್ರದ ನಿಯಮಾನುಸಾರ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ವಿದ್ಯುತ್ ಬಳಕೆಯಲ್ಲಿ ಹೆಚ್ಚಳ, ವಿದ್ಯುತ್ ಖರೀದಿಗೆ ನೆರೆಯ ರಾಜ್ಯಗಳೊಂದಿಗೆ ಮಾತುಕತೆ. ಆಲಮಟ್ಟಿ ಕೃಷ್ಣಾ ಜಲಾಶಯದಿಂದ ವಾರಬಂದಿ ಪದ್ಧತಿ ಮೂಲಕ ಕಾಲುವೆ ಜಾಲಕ್ಕೆ ನೀರು ಬಿಡುಗಡೆ ಆರಂಭ. ಗೌರಿ ಗಣೇಶ ಮೂರ್ತಿ ವಿಸರ್ಜನೆಗೆ ನಿಗದಿತ ವ್ಯವಸ್ಥೆ ಬಳಸುವಂತೆ ಸರ್ಕಾರದ ಮನವಿ. ಹಾಗೂ ನಾಳೆ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ, ವಿವಿಧೆಡೆ ಕಾರ್ಯಕ್ರಮ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಬೆಂಗಳೂರು.
2: ಪ್ರತಿ ಬ್ಯಾಂಕಿನಲ್ಲೂ ಬೇರೆ ಬೇರೆ ಪೇಪರ್ಸ್, ಒಂದೇ ಕಿಲಿಕ ಇದ್ರೆ ಚೆನ್ನಾಗಿರ್ತಿತ್ತು.
3: ಇದೆಯಪ್ಪ ಸಿಕೆವೈಸಿ ಐಡಿ.
2: ಸಿಕೆವೈಸಿನ ಏನದು?
3: ಬ್ಯಾಂಕ್ ನಿಮ್ಮ ಕೆವೈಸಿ ಡೀಟೇಲ್ಸ್ ಅನ್ನ ಸಿಕೆವೈಸಿ ರಿಜಿಸ್ಟ್ರಿಯಲ್ಲಿ ಅಪ್ಲೋಡ್ ಮಾಡುತ್ತೆ, ಮತ್ತೆ ನಿಮಗೆ ಸಿಗುತ್ತೆ ಒಂದು ಯೂನಿಕ್ 14 ಡಿಜಿಟ್ ಸಿಕೆವೈಸಿ ಐಡಿ. ಅದು ಎಲ್ಲಾ ಹಣಕಾಸಿನ ವಹಿವಾಟಿನಲ್ಲಿ ವ್ಯಾಲಿಡ್ ಆಗಿರುತ್ತೆ. ಒಂದು ಕಡೆ ಕೆವೈಸಿ ಅಪ್ಡೇಟ್ ಮಾಡಿದರೆ ಎಲ್ಲ ಬ್ಯಾಂಕ್ಸ್ ಹಣಕಾಸು ಸಂಸ್ಥೆಗಳಲ್ಲಿ ಅಪ್ಡೇಟ್ ಆಗಿಬಿಡುತ್ತೆ.
2: ಆರ್ಬಿಐ ಹೇಳುತ್ತೆ,
3: ಕೆವೈಸಿ ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.
1: ಆಕಾಶವಾಣಿ ಬೆಂಗಳೂರು, ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ, ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ಇಂದಿನ ಕೃಷಿ ರಂಗದಲ್ಲಿ ಕುಷ್ಕಿ ಬೇಸಾಯದ ಪರ್ಯಾಯ ಕ್ರಮಗಳು, ಈ ಕುರಿತು ಡಾಕ್ಟರ್ ಲತಾ ಹೆಚ್ ಎಸ್ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುವವರು ತಿಮ್ಮಪ್ಪ ಹೆಚ್ ಗೌಡ.
4: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಬರದ ಸಂದರ್ಭದಲ್ಲಿ ಪರ್ಯಾಯ ಬೆಳೆ ಯೋಜನೆ ಕುರಿತು ಇವತ್ತು ನಾವು ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕುಷ್ಕಿ ಬೇಸಾಯ ಪ್ರಯೋಜನ ವಿಭಾಗದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಲತಾ ಎಚ್ ಎಸ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಲತಾ ಮೇಡಮ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
5: ನಮಸ್ಕಾರ ಸರ್.
4: ಡಾಕ್ಟರ್, ಇವತ್ತು ನಮ್ಮ ರೈತರಿಗೆ ಮಳೆಯಾಶ್ರಿತ ಕೃಷಿಯ ಬಗ್ಗೆ ಪರಿಚಯ ಮಾಡಿಕೊಡಿ.
5: ಇದು ಬಹಳ ಮುಖ್ಯವಾದದ್ದು. ನಮ್ಮ ರಾಜ್ಯ ರಾಜಸ್ಥಾನವನ್ನು ಬಿಟ್ಟರೆ ಅತಿ ಹೆಚ್ಚು ಮಳೆ ಆಧಾರಿತ ಕೃಷಿಯನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಅಂತ ಹೇಳ್ಬೋದು. ಇಲ್ಲಿ ಕೃಷಿ ಭೂಮಿಯಲ್ಲಿ ಸುಮಾರು 60-70% ಮಳೆ ಆಧಾರಿತ ಆಗಿದೆ ಅಂತ ಹೇಳ್ಬೋದು. ರೈತರು ಮುಖ್ಯವಾಗಿ ಮುಂಗಾರು ಮಳೆಯನ್ನೇ ಅವಲಂಬಿಸಿದ್ದಾರೆ ಬೆಳೆ ಬೆಳೆಯೋಕ್ಕೆ. ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾಗಿ ನಾವು ನೋಡೋದು ಆದರೆ ಹವಾಮಾನ ಬದಲಾವಣೆಯ ಪರಿಣಾಮದಿಂದಾಗಿ ಮಳೆ ಅನಿಶ್ಚಿತತೆ ಆಗ್ತಾ ಇದೆ. ಇದರ ಒಂದು ಹಿನ್ನೆಲೆಯಲ್ಲಿ ರೈತರು ಮಳೆ ನೀರು ಸಂರಕ್ಷಣೆಯನ್ನು ಪರಿಣಾಮಕಾರಿಯಾಗಿ ಮಾಡ್ಕೋಬೇಕು, ಮಣ್ಣಿನ ತೇವಾಂಶವನ್ನು ಕಾಪಾಡ್ತಕ್ಕಂಥ ಕ್ರಮಗಳನ್ನು ಅನುಸರಿಸಬೇಕು, ಬರ ಸಹಿಷ್ಣ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ, ಬೆಳೆ ವೈವಿಧ್ಯೀಕರಣವನ್ನು ಮಾಡಬೇಕು. ಹವಾಮಾನ ಆಧಾರಿತ ಬೆಳೆ ಯೋಜನೆ ಅಂದರೆ ಕಂಟಿಂಜೆನ್ಸಿ ಕ್ರಾಪ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಇವುಗಳನ್ನು ಮಾಡ್ಕೊಳ್ಳೋದ್ರಿಂದ ರೈತರಿಗೆ ಒಂದು ಬೆಳೆಯ ಒಂದು ನಷ್ಟವನ್ನು ತಡೆಗಟ್ಟಬಹುದು, ಆದಷ್ಟು ಬೆಳೆಯನ್ನು ಸಂರಕ್ಷಣೆ ಮಾಡಿಕೊಂಡು ಒಂದು ಇಳುವರಿಯನ್ನ
4: ರೈತರಿಗೆ ಒಂಥರ ಧೈರ್ಯ
5: ತುಂಬುತ್ತೆ.
4: ಪರ್ಯಾಯ ಈ ಬೆಳೆ ಬೆಳಿಬಹುದು
5: ಅಂತ ಹೇಳಿ ಅವರಿಗೆ ಬೆಳೆ ನಷ್ಟವನ್ನ ಕಡಿಮೆ ಮಾಡಿ ಒಂದು ಆದಾಯವನ್ನ ಕೊಡುತ್ತೆ ಅಂತ ಹೇಳ್ಬಹುದು ಸರ್.
4: ಅಂದ್ರೆ ಕನಿಷ್ಠಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣನೇ ಸಿಗುತ್ತೆ. ಏನೂ ಬೆಳೆ ಇಲ್ಲ ನಮ್ಗೆ ತೀರಾ ಆತಂಕ ದುಃಖದಲ್ಲಿದ್ದಾಗ ಇಲ್ಲಪ್ಪ ಈ ಬೆಳೆ ಹಾಕ್ರಿ ನಿಮಗೆ ಕನಿಷ್ಠ ಶೇಕಡ 50-60% ನಿಮಗೆ ಸಿಕ್ಕೇ ಸಿಗುತ್ತೆ
5: ಅಂತ ಹೇಳುವಂತ ಒಂದು ಪರ್ಯಾಯ ಬೆಳೆ ಯೋಜನೆ
4: ನೀವು ಮಾಡ್ಕೊಳ್ಬಹುದು. ರೈತರಾದವರು ನಿಮಗೆ ಇದು ಕೈ ಹಿಡಿತದೆ ಅಂತ

0: ಹೌದು.
1: ಇನ್ನೊಂದು ಡಾಕ್ಟರ್ ಲತಾ ಅವರೆ, ಈಗ ಪರ್ಯಾಯ ಬೆಳೆ ಯೋಜನೆ ಅಂದ್ರೆ ಏನು, ಅದರ ಅಗತ್ಯ ಏನು?
0: ಇದು ಬಹಳ ಒಳ್ಳೆ ಪ್ರಶ್ನೆ ಸರ್. ಯಾಕಂತಂದ್ರೆ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ, ಮಳೆ ಸಾಮಾನ್ಯವಾಗಿ ಬರುತ್ತೆ, ಬಿತ್ತನೆ ಮಾಡಬಹುದು ಅಂತ ಹೇಳಿ ಬಿತ್ತನೆ ತಗೊಂಡ್ಬಿಡ್ತಾರೆ. ಸ್ವಲ್ಪ ಮಳೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಬರುತ್ತೆ ಅದನ್ನ ಉಪಯೋಗ ಮಾಡಿಕೊಂಡು ಬಿತ್ತನೆ ಮಾಡ್ಬಿಡ್ತಾರೆ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಗೆ ಮಳೆ ಪ್ರಮಾಣ ಆಗಿರ್ಬೋದು, ಅದರ ಅಂಜಿಕೆ ಇರ್ಬೋದು, ಅಥವಾ ಅದರ ಒಂದು ಏನು ನಾವು ಬೀಳ್ತಕ್ಕಂತ ಒಂದು ಡ್ಯೂರೇಷನ್ ಅಂತ ಹೇಳ್ತೀವಿ, ಕಾಲಾವಧಿ, ಇವೆಲ್ಲವೂ ವ್ಯತ್ಯಾಸ ಆಗ್ತಾ ಇರೋದ್ರಿಂದ ಸೊ ನಮ್ಗೆ ಕೆಲವೊಂದ್ಸರಿ ಏನು ಜೂನ್ ತಿಂಗಳಲ್ಲಿ ಮಳೆ ಬರುತ್ತೆ ಅನ್ನೋದು ವಾಡಿಕೆ. ಸೊ ಜೂನ್ ತಿಂಗಳಲ್ಲಿ ಮಳೆ ಬರೋದಿಲ್ಲ, ಜುಲೈ ತಿಂಗಳಲ್ಲಿ ಬರುತ್ತೆ. ಸೊ ಆವಾಗ ಏನ್ ಮಾಡಬೇಕು? ಜೂನ್ ತಿಂಗಳು ಕೈ ಕೊಡ್ತು, ಜುಲೈ ತಿಂಗಳಲ್ಲಿ ನಾವು ಏನ್ ಮಾಡಬೇಕು, ಇವೆಲ್ಲ ಕೃಷಿ ಕ್ರಮಗಳನ್ನ ಪರ್ಯಾಯ ಬೆಳೆ ಯೋಜನೆಗಳನ್ನ ಅನುಸರಿಸ್ಕೋಬೇಕು ಅನ್ನೋದು ಇಲ್ಲಿ ಪರ್ಯಾಯ ಬೆಳೆ ಯೋಜನೆ ಅಂತ. ಇಂಥದ್ದೇ ಒಂದು ವ್ಯವಸ್ಥೆಯನ್ನ ಅಂದ್ರೆ ಆಲ್ಟರ್ನೇಟಿವ್ ಆಗಿ ಮಳೆ ತಡವಾದ್ರೆ ಅಥವಾ ಮಳೆ ಬಂದು ಮಧ್ಯದಲ್ಲಿ ಬರ ಪರಿಸ್ಥಿತಿ ಬಂದವಾಗ ಯಾವೆಲ್ಲ ಕೃಷಿ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದನ್ನೇ ನಾವು ಪರ್ಯಾಯ ಬೆಳೆ ಯೋಜನೆ ಅಂತ ಹೇಳ್ತೀವಿ ಸರ್. ಇದರಲ್ಲಿ ಮುಖ್ಯವಾಗಿ ಆಯಾ ಪರಿಸ್ಥಿತಿಗೆ ಅನುಗುಣವಾಗಿ ಬೆಳೆ ಬದಲಾವಣೆ ಆಗಿರ್ಬೋದು, ಕಡಿಮೆ ಅವಧಿಯ ತಳಿಗಳ ಆಯ್ಕೆ ಆಗಿರ್ಬೋದು, ತೇವಾಂಶ ಸಂರಕ್ಷಣಾ ಕ್ರಮಗಳನ್ನ ಇರ್ಬೋದು, ಅಂತರ ಬೆಳೆಗಳು ಹಾಗೂ ಮಿಶ್ರ ಬೆಳೆ ಪದ್ಧತಿಗಳನ್ನ ಅನುಸರಿಸೋದು, ಪೋಷಕಾಂಶಗಳು ಹಾಗೂ ನೀರಿನ ಸಮರ್ಪಕ ನಿರ್ವಹಣೆ ಆಗಿರುತ್ತೆ, ಕೀಟ ಮತ್ತೆ ರೋಗಗಳ ಸಮಗ್ರ ನಿರ್ವಹಣೆ, ಈ ಎಲ್ಲಾ ಕ್ರಮಗಳನ್ನ ರೈತರು ಸಂಪೂರ್ಣವಾಗಿ ಅನುಸರಿಸಿದ್ದೇ ಆದರೆ ಸೊ ಏನು ಬೆಳೆ ನಷ್ಟವನ್ನ ತಪ್ಪಿಸ್ಕೊಂಡು ಕನಿಷ್ಠ ಆದಾಯವನ್ನ ಖಚಿತಪಡಿಸ್ಕೋಬಹುದು ಅಂತ ಹೇಳ್ತೀನಿ ಸರ್.
1: ಡಾಕ್ಟರ್ ಲತಾ ಮೇಡಮ್ ಅವರೇ, ಈಗ ನಾವು ನಮ್ಮ ರೈತರ ಒಂದು ಬೇಸಾಯ ಕ್ರಮವನ್ನು ನಾವು ನೋಡ್ತಾ ಇದ್ದೇವೆ. ಅನೇಕ ವರ್ಷದಿಂದ ನಮ್ಮ ರೈತರು ಈಗ ಕೆಲವು ವರ್ಷ ಇದು ಬಿಟ್ಟು ಬರಗಾಲ ಬರುತ್ತೆ, ಮಳೆ ಕಡಿಮೆ ಆಗುತ್ತೆ, ಅದೇ ಥರ ಯಥೇಚ್ಛ ಮಳೆ ಕೂಡ ಆಗುತ್ತೆ. ಹಾಗಾಗಿ ನಮ್ಮ ರೈತರಿಗೆ ನಿರಂತರ 100% ಮಳೆ ಸಿಗದೇ ಇಲ್ಲ.
0: ಹೌದು,
1: ಕೆಲವು ವರ್ಷದ ನಂತರ ಅದು ಮತ್ತೆ ಮಳೆ ಇರಲ್ಲ, ಬರ ಬಂದೇ ಬಿಡುತ್ತೆ. ಹಾಗಾಗಿ ನಮ್ಮ ರೈತರಿಗೂ ಗೊತ್ತಿದೆ. ಆದರೆ ಈಗ ಮುಖ್ಯವಾಗಿ ನಮ್ಮ ರೈತರು ತಿಳ್ಕೋಬೇಕಾಗಿದೆ ಅಂದರೆ ಮಳೆಯ ವೈಪರೀತ್ಯಕ್ಕೆ ಎಲ್ನಿನೋ ಅಥವಾ ಸೂಪರ್ ಎಲ್ನಿನೋ ಕಾರಣ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೇವೆ.
0: ಹೌದು,
1: ಎಲ್ನಿನೋ ಬಗ್ಗೆ ಸ್ವಲ್ಪ ಹೇಳಿ. ನಮ್ಮ ರೈತರು ಅದರನ್ನು ಎದುರಿಸುವುದು ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಜಾಸ್ತಿ ಕಠಿಣ ಆಗಬಹುದು.
0: ಹೌದು,
1: ಹೇಳಿ ಡಾಕ್ಟರ್ ಲತಾ ಅವರೇ.
0: ಈ ಎಲ್ನಿನೋ ಮತ್ತೆ ಸೂಪರ್ ಎಲ್ನಿನೋ ಅನ್ನೋದು ಒಂದು ಸ್ವಾಭಾವಿಕ ಹವಾಮಾನ ವಿದ್ಯಮಾನಗಳು ಸರ್. ಇವು ಮುಖ್ಯವಾಗಿ ನಡೆದೇ ನಡೀತವೆ. ಇದು ಎಲ್ಲಿ ಅಂತ ಅಂದ್ರೆ ಸೊ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತ ಪೆಸಿಫಿಕ್ ಓಷನ್ ಅಂತ, ಅಂದ್ರೆ ಒಂದು ಪೆಸಿಫಿಕ್ ಓಷನ್ ಸಮುದ್ರ ಇದು. ಸೊ ನಮ್ಮ ಭೂಗೋಳದಲ್ಲಿ ನೋಡೋದಾದ್ರೆ ಈ ಸಮುದ್ರದ ಮೇಲಿನ ನೀರಿನ ಒಂದು ಉಷ್ಣಾಂಶ ಇದಕ್ಕೆ ಕಾರಣ ಆಗುತ್ತೆ. ಸಾಮಾನ್ಯ ಉಷ್ಣಾಂಶ ಏನಿರುತ್ತೆ ಅದಕ್ಕಿಂತ 1.5-2 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಜಾಸ್ತಿ ಆದ್ರೆ ಅದನ್ನ ಎಲ್ನಿನೋ ಅಂತ ಹೇಳ್ತೀವಿ. ಅದಕ್ಕಿಂತ 2 ಡಿಗ್ರಿಗಿಂತ ಜಾಸ್ತಿ ಉಷ್ಣಾಂಶ ಆಯ್ತು ಅಂದ್ರೆ ಅದನ್ನ ಸೂಪರ್ ಎಲ್ನಿನು ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇದನ್ನ ಹೇಳ್ಬೇಕು ರೈತರಿಗೆ ಅರ್ಥ ಆಗಂಗೆ ಅಂತಂದ್ರೆ ಮಳೆ ಮಾರುತಗಳನ್ನ ಒತ್ಕೊಂಡು ಬರೋದು ನಮ್ಮ ಗಾಳಿ. ಗಾಳಿಯಿಂದ ಮಳೆ ಮಾರುತಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಅದರಲ್ಲೂ ಈ ಪೆಸಿಫಿಕ್ ಸಮುದ್ರದ ಮಹಾಸಮುದ್ರದ ಮೇಲಿಂದ ಬೀಸ್ತವೆ. ಸೊ ಆ ಗಾಳಿ ತಾಪಮಾನ ಜಾಸ್ತಿ ಆಯ್ತು ಅಂದವಾಗ ಆ ಗಾಳಿಯ ಒಂದು ಒತ್ತಡ, ಅದ್ರ ಒಂದು ಏನು ಪವರ್ ಅಂತ ಏನ್ ಹೇಳ್ತೀವಿ ಅದು ತಗ್ಗುತ್ತೆ,
1: ಕಡಿಮೆ ಆಗ್ಬಿಡುತ್ತೆ.
0: ಆ ಒಂದು ಪವರ್ ಕಡಿಮೆ ಆದವಾಗ ಅಥವಾ ಒತ್ತಡ ಕಡಿಮೆ ಆದವಾಗ ಮಳೆ ಮೋಡಗಳು ಏನಿರ್ತವೆ ಅವು ಡಿಫ್ಲೆಕ್ಷನ್ ಆಗ್ತವೆ, ಬೇರೆ ಕಡೆ ವಾಲ್ತವೆ. ನಮ್ಮ ದೇಶ ನಮ್ಮ ಏಷ್ಯನ್ ಭೂಪಟದ ಕಡೆ
1: ಬರೋದೇ
0: ಇಲ್ಲ, ಬೇರೆ ಪಾಶ್ಚಿಮಾತ್ಯ ದೇಶಗಳ ಕಡೆ ಹೊರಡುತ್ತೆ. ಸೊ ಹಾಗಾಗಿ ಅಲ್ಲಿ ದೇಶಗಳು ಜಾಸ್ತಿ ಮಳೆ ಪಡೀತವೆ, ಇಲ್ಲಿ ಮಳೆ ಇರೋದಿಲ್ಲ. ಇಂತ ಒಂದು ಪರಿಸ್ಥಿತಿಯನ್ನ ನಾವು ಎಲ್ನಿನೋ ಅಥವಾ ಸೂಪರ್ ಎಲ್ನಿನೋ ಅಂತ ಹೇಳ್ತೀವಿ. ಇಂತ ಸಮಯದಲ್ಲಿ ಇದು ಸಂಪೂರ್ಣ ಮಳೆ ಇಲ್ಲ ಅಂತಾನು ಹೇಳಕ್ಕಾಗಲ್ಲ. ಮಳೆ ಬರಬಹುದು, ಆದ್ರೆ ಕಡಿಮೆ ಮಳೆ ಬರಬಹುದು, ತಡವಾಗಿ ಮಳೆ ಬರಬಹುದು.
1: ನಾವು ನಿರೀಕ್ಷೆ ಮಾಡಿದ ಟೈಮಿಗೆ ಬರದೇ ಇರಬಹುದು, ಆದ್ರೆ ಇನ್ನೊಂದ್ ಸಾರಿ ಬಂದೇ ಬರುತ್ತೆ. ಅಂದ್ರೆ ಅದು ನಿಮ್ಗೆ ಬೇಸಾಯ ಸಮಯದಲ್ಲಿ ಬರ್ಲಿಕ್ಕಿಲ್ಲ,
0: ಬೇಸಾಯಕ್ಕೆ ಸಕಾಲದಲ್ಲಿ ಬರೋದಿಲ್ಲ.
1: ಹೌದು,
0: ಸೊ ಮೊದಲು ಬಂದು ಮತ್ತೆ ಬೆಳೆ ಹಿಟ್ಟ ನಂತರ ಒಂದು ವಾರ ಎರಡು ವಾರ ಮೂರು ವಾರ ಮಳೆ ಬರದೇ ಇರಬಹುದು. ಏನು ನಾವು ಇಷ್ಟು ಮಳೆ ಬರುತ್ತೆ ವಾಡಿಕೆ ಮಳೆ ಅಂತ ನಿರೀಕ್ಷೆ ಮಾಡಿರ್ತೀವಲ್ಲ ಅದಕ್ಕಿಂತ ಕಡಿಮೆ ಮಳೆ ಆಗಿರ್ಬೋದು, ಅಥವಾ ದೀರ್ಘಕಾಲ ಮಳೆ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ಆಗ್ಬೋದು. ಕೆಲವೇ ದಿನಗಳಲ್ಲಿ ಅತಿಯಾದ ಮಳೆ ಬರ್ಬೋದು, ಕೆಲವೊಂದು ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ, ಈಗ ಅಸ್ಸಾಮು ಅಲ್ಲೆಲ್ಲ ನೋಡ್ತಾ ಇದ್ದೀವಿ ಅತಿಯಾದ ಮಳೆ ಕಡಿಮೆ ಅವಧಿಯಲ್ಲಿ

0: ಬರ್ತಕ್ಕಂಥದ್ದು.
1: ತೀರಾ ದೊಡ್ಡ ಮಳೆ ಬಂದು
0: ಮಳೆ ಬರೋದು, ಮಳೆಯ ಹಂಚಿಕೆ ಸರಿಯಾಗಿ
1: ಲ್ಯಾಂಡ್ ಸ್ಲೈಡ್ ಆಗೋದು, ಅನಾಹುತ ಆಗೋದು,
0: ಅನಾಹುತ ಆಗೋದು, ಈ ತರದ್ದು ವಿದ್ಯಮಾನಗಳನ್ನ ನಾವು ಈ ಎಲ್ ನಿನೋ ಮತ್ತೆ ಸೂಪರ್ ಎಲ್ ನಿನೋ ಎಫೆಕ್ಟ್ ಅಂತ ಹೇಳ್ತೀವಿ.
1: ಡಾಕ್ಟರ್ ಲತಾ ಮೇಡಮ್ ಅವರು, ಈಗ ಮಳೆ ಆಧಾರಿತ ಕೃಷಿಯಲ್ಲಿ ಸಮಸ್ಯೆಗಳು ಅನೇಕ ಇವೆ, ಯಾವ್ಯಾವ ಸಮಸ್ಯೆಗಳು ನಮ್ಮ ರೈತರು ಎದುರಿಸ್ತಾ ಇದ್ದಾರೆ, ಅವುಗಳ ಬಗ್ಗೆ ಮಾಹಿತಿ?
0: ಮುಖ್ಯವಾಗಿ ಈಗ ನಾವು ನೋಡ್ತಿದ್ದೀವಿ ನಾರ್ತ್ ಕರ್ನಾಟಕ ಆಗಿರ್ಬೋದು ಅಥವಾ ಸೌತ್ ಕರ್ನಾಟಕ ಆಗಿರ್ಬೋದು, ಎಲ್ಲಾ ಜಿಲ್ಲೆಗಳಲ್ಲಿಯೂ ಮಳೆ ಅಭಾವ ಇದೆ,
1: ಜಾಸ್ತಿ
0: ಮಳೆಯ ಅಭಾವ ಜಾಸ್ತಿ ಇದೆ, ಮಳೆ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದೀವಿ. ಅದರಲ್ಲೂ ಮುಂಗಾರು ಮಳೆ ತಡವಾಗಿ ಆರಂಭ ಆಗಿದೆ. ಸೊ ಇದರಿಂದ ಏನಾಗುತ್ತೆ, ಮುಂಗಾರು ಮಳೆ ತಡವಾಗಿ ನಾವು ಮೇ ತಿಂಗಳಲ್ಲಿ ಮಳೆ ಬರುತ್ತೆ ಅಂತ ವಾಡಿಕೆ ಅನ್ಕೊಳ್ತೀವಿ. ಕರ್ನಾಟಕದ ಒಳನಾಡು ದಕ್ಷಿಣ ಒಳನಾಡಿನಲ್ಲಿ ಅಲ್ಲಿ ಮಳೆ ಬರಲ್ಲ, ಭೂಮಿ ಸಿದ್ಧತೆ ಲೇಟ್ ಆಗುತ್ತೆ, ಭೂಮಿ ಸಿದ್ಧತೆ ತಡವಾದ್ರೆ ಬಿತ್ತನೆ ಕೂಡ ತಡವಾಗ್ತಾ ಇದೆ. ಈ ಒಂದು ಪರಿಸ್ಥಿತಿಯಲ್ಲಿ ಜನ ಎದುರಿಸ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಅಂತಂದ್ರೆ ಈ ರಾಗಿ ಬಿತ್ತನೆ, ಈ ಒಂದು ಭಾಗದಲ್ಲಿ ರಾಗಿ ಬಿತ್ತನೆ ಕೂಡ 1% ಅಷ್ಟು ಮಾತ್ರನೇ ರಾಗಿ ಬಿತ್ತನೆ ಆಗಿದೆ ಸೋ ಫಾರ್. ಇದುವರೆಗೂ ಹೇಳಬೇಕು ಅಂತಂದ್ರೆ ಬಿತ್ತನೆಯ ನಂತರ ಮಳೆ ನಿಲ್ತಕ್ಕಂತ ಒಂದು ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ಕೆಲವೊಂದು ಚಿಕ್ಕಬಳ್ಳಾಪುರ ರೈತರು ಮಳೆ ಬಂದಿರತಕ್ಕಂತ ಮಳೆ ನೀರನ್ನ ಉಪಯೋಗ ಮಾಡ್ಕೊಂಡು ರಾಗಿ ಚೆಲ್ಲಿಬಿಟ್ಟಿದ್ದಾರೆ, ಆದ್ರೆ ತದನಂತರ ಮಳೆ ಬಂದಿಲ್ಲ,
1: ಮೊಳಕೆ
0: ಬಂದಿಲ್ಲ, ಈ ರೀತಿ ಆಗಿದೆ.
1: ಬಿತ್ತನೆ ಕೂಡ ಅದು
0: ಹಾಳಾದಂಗೆನೆ. ಹೂ ಬಿಡುವ ಅಂತ ಕಾಳು ಕಟ್ಟುವ ಹಂತದಲ್ಲಿ ತೇವಾಂಶ ಕೊರತೆಯನ್ನ ಎದುರಿಸ್ತಾ ಇದ್ದಾರೆ. ಅಲ್ಪಾವಧಿಯಲ್ಲಿ ಅಧಿಕ ಮಳೆ ಸುರಿತಕ್ಕಂತ ಒಂದು ಸನ್ನಿವೇಶಗಳನ್ನು ನೋಡ್ತಾ ಇದ್ದಾರೆ. ಮಣ್ಣಿನ ಸವಕಳಿ ಮತ್ತೆ ಫಲವತ್ತತೆಯ ನಷ್ಟ ಕೂಡ ಆಗ್ತಾ ಇದೆ. ಬಿಸಿ ಗಾಳಿಯ ಪರಿಣಾಮವನ್ನ ನೋಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಮಳೆಯ ಒಂದು ಅನಿಶ್ಚಿತತೆಯಿಂದ ಆಗ್ತಾ ಇದೆ ಅಂತ ಹೇಳ್ಬೋದಾಗುತ್ತೆ. ಈ ಎಲ್ಲಾ ಸಮಸ್ಯೆಗಳನ್ನ ರೈತ ಬಾಂಧವರು ಎದುರಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದಾವೆ ಸರ್. ಇವು
1: ಅಂದ್ರೆ ಈಗ ಸಮಸ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದಾವೆ.
0: ಹೌದು ಸರ್.
1: ಈಗ ಮಳೆ ತಡವಾದ್ರೆ ರೈತರು ಯಾವೆಲ್ಲ ಪರ್ಯಾಯ ಕ್ರಮಗಳನ್ನು ಅನುಸರಿಸಬೇಕು?
0: ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈಗ ಜೂನ್ ತಿಂಗಳಲ್ಲಿ ಮಳೆ ಬರುತ್ತೆ ಅಂತ ನಿರೀಕ್ಷೆ ಇದೆ.
1: ಹೌದು,
0: ಜೂನ್ ತಿಂಗಳಲ್ಲಿ ಮಳೆ ಬರಲಿಲ್ಲ, ಜುಲೈಯಲ್ಲಿ ಬಂತು ಅಂದ್ರೆ ಏನು ಪರ್ಯಾಯ ಬೆಳೆ ಯೋಜನೆ?
1: ಒಂದು ತಿಂಗಳ ಗ್ಯಾಪ್ ಆಯ್ತು,
0: ಗ್ಯಾಪ್ ಆಯ್ತು. ಅವಾಗ ಏನ್ ಮಾಡ್ಬೇಕು? ಮಳೆ ತಡವಾದಾಗ ರೈತರು ಆತುರದಲ್ಲಿ ಬಿತ್ತನೆ ಮಾಡಬಾರ್ದು. ಸೊ ತೇವಾಂಶ ಏನು, ಮೊದಲ ಮಳೆ ಉತ್ತಮವಾದ ಮಳೆ ಬೇಕು, ಮಿನಿಮಮ್ 20-30 mm ಮಳೆ ಬರಲೇಬೇಕು. ಅವಾಗ ಭೂಮಿ ಚೆನ್ನಾಗಿ ತೇವಾಂಶವನ್ನ ಕೂಡಿರುತ್ತೆ, ಇಟ್ಕೊಂಡಿರುತ್ತೆ. ಅಂತ ಸಮಯದಲ್ಲಿ ಬಿತ್ತನೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ಸಾಕಷ್ಟು ತೇವಾಂಶ ಇದ್ದಾಗ ಬಿತ್ತನೆ ಮಾಡಬೇಕಾಗುತ್ತೆ, ಭೂಮಿಯನ್ನ ಮುಂಚಿತವಾಗಿ ಸಿದ್ಧತೆ ಮಾಡಿಟ್ಕೋಬೇಕಾಗತ್ತೆ. ಸೊ ಜೂನ್ ಮೊದಲ ವಾರದಲ್ಲಿ ಮಳೆ ಬರ್ದಿದ್ರೆ ಕಡಿಮೆ ಅವಧಿಯ ಬೆಳೆಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ರಾಗಿ ಬೆಳೆಯೇ ಆದ್ರೂ ಅದರಲ್ಲಿ ಕಡಿಮೆ ಅವಧಿಯಲ್ಲಿ ಮಾಕ್ತಕ್ಕಂತ ತಳಿಗಳನ್ನ ಆಯ್ಕೆ ಮಾಡ್ಕೋಬಹುದು. MR 1 or MR 6 ಬದಲಾಗಿ ML 365 ಅಂತ ಇದೆ, ML 322 ಅಂತ ಇದೆ, ಹಾಗೆ KMR 316 ಅಂತ ಇದೆ. ಈ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೇದಾಗತ್ತೆ
1: ರಾಗಿ
0: ಬೇಸಾಯಕ್ಕಾದ್ರೆ. ಬೇರೆ ಬೆಳೆಗಳು ಅಂತಂದ್ರೆ ನವಣೆ ಆಯ್ಕೆ ಮಾಡ್ಕೋಬಹುದು, ಸಾಮಿ ಅಥವಾ ಉರುಳಿ, ಹೆಸರು, ಅಲಸಂದೆ, ಎಳ್ಳು, ಈ ರೀತಿ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬಹುದು. ಹಾಗೆ ರಾಗಿಯಲ್ಲಿ ಕಡಿಮೆ ಅವಧಿಯ ತಳಿಗಳನ್ನ ಈಗಾಗಲೇ ನಾನು ಹೇಳಿದೆ, ಅದನ್ನ ಬಳಸೋದು ಮುಖ್ಯ ಆಗುತ್ತೆ. ಹಾಗೆ ಬಿತ್ತನೆಯ ಪ್ರಮಾಣವನ್ನ ಸ್ವಲ್ಪ ಜಾಸ್ತಿ ಮಾಡಬೇಕು, 10-15% ಬೀಜದ ಪ್ರಮಾಣವನ್ನ ಜಾಸ್ತಿ ಮಾಡಿ ಬಿತ್ತನೆ ಮಾಡೋದ್ರಿಂದ ಏನು ಮೊಳಕೆಯ ಪ್ರಮಾಣ ನಾವು ಸಾಕಷ್ಟು ಸಸ್ಯ ಸಂಖ್ಯೆಗಳನ್ನ ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ.
1: ಇನ್ನೊಂದು, ಈ ಕೆಲವೊಂದು ಮೊಳಕೆ ಬಂದಿಲ್ಲ ಅಂದ್ರು ನೀವು ಜಾಸ್ತಿ ಬಿತ್ತನೆ ಸಮದೋಗಿಸುತ್ತೆ.
0: ಹೌದು, ಸಮದೋಗಿಸುತ್ತೆ, ಸಸ್ಯ ಸಂಖ್ಯೆಗಳನ್ನ ಕಾಪಾಡೋಕೆ ಅನುಕೂಲ ಆಗುತ್ತೆ.
1: ಈಗ ಡಾಕ್ಟರ್, ಬೆಳೆ ಬೆಳೆದ ನಂತರ ಮಧ್ಯಂತರ ಬರ ಉಂಟಾದ್ರೆ ರೈತರು ಏನ್ ಮಾಡಬೇಕು?
0: ಇದು ಬಹಳ ಮುಖ್ಯವಾದದ್ದು. ನಾವು ರೈತರು ಸಕಾಲಕ್ಕೆ ಮಳೆ ಬಂದಿದೆ, ಬಿತ್ತನೆ ಮಾಡಿದ್ದಾರೆ, ಆದ್ರೆ ಬಿತ್ತನೆ ಮಾಡಿ 2 or 3 weeks ಆದ್ಮೇಲೆ 2-3 weeks ಮಳೆ ಕೈ ಕೊಡುತ್ತೆ. ಇದನ್ನ ನಾವು ಪ್ರೊಲಾಂಗ್ ಡ್ರೈ ಸ್ಪೆಲ್ಸ್ ಅಂತ ಹೇಳ್ತೀವಿ. ಪ್ರೊಲಾಂಗ್ ಡ್ರೈ ಸ್ಪೆಲ್ ಇದ್ದವಾಗ ಅಂದ್ರೆ ಒಂದ್ ಡ್ರೈ ಸ್ಪೆಲ್ ಅಂತಂದ್ರೆ 10 days ಅಧಿಕ ಮಳೆ ಇಲ್ಲದೆ ಇರೋ ಅಂತ ಒಂದು ದಿನಗಳನ್ನ ನಾವು ಡ್ರೈ ಸ್ಪೆಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ರೈತರು ತಿಂಗಳಾನ್ಗಟ್ಲೆ ಮಳೆ ಇಲ್ದಿರೋಂತ ಪರಿಸ್ಥಿತಿಯನ್ನ ಎದುರಿಸ್ತಿದ್ದಾರೆ. ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು, ಸಸ್ಯ ಸಂಖ್ಯೆಗಳನ್ನ ಕಡಿಮೆ ಮಾಡ್ಬೇಕು. ಈಗ ಏನು ಲೈನ್ ಸೋಯಿಂಗ್ ಮಾಡಿರ್ತಾರ, ಸಾಲುಗಳಲ್ಲಿ ಬಿತ್ತನೆ ಮಾಡಿರ್ತಾರ, ಪ್ರತಿ 2 ಆದ್ಮೇಲೆ 3 ಸಾಲನ ತೆಗ್ದಾಕ್ಬೇಕು. ಅದನ್ನ ಮೇವಾಗಿ ಆದ್ರೂ ಅಥವಾ ಅದು ಕಿತ್ತು ಅಲ್ಲೇನೆ ಅಚ್ಚಾದ್ನೆ ಮಾಡ್ಬೇಕು, ಒದಕ್ಕೆ
1: ಮಾಡ್ಬೇಕು.
0: ತೇವಾಂಶವನ್ನ ಅಲ್ಲಿ ಕಾಂಪಿಟೇಷನ್ ಶುರು ಆಗುತ್ತೆ. ಜಾಸ್ತಿ ಸಸ್ಯ ಸಂಖ್ಯೆ ನಾರ್ಮಲ್ ಆಗಿ ಇತ್ತು ಅಂದ್ರೆ ಅದು ಕಾಂಪಿಟೇಷನ್ ಶುರುವಾಗಿ ಎಲ್ಲಾ ಬೆಳೆಗಳು ಒಣಗೋಗ್ತವೆ. ಅದಕ್ಕೆ ನಾವು ಕಡಿಮೆ ಮಾಡ್ಬೇಕು
1: ಅಂದ್ರೆ ಹೀಗೆ ಮೊಳಕೆ ಬಂದ ಸಸ್ಯಗಳನ್ನ ಕೆಲವೊಂದನ್ನು
0: ತೆಗೆದಾಕ್ಬೇಕು
1: ಅಂದ್ರೆ ಕೆಲವೇ ಸಸ್ಯಗಳು ಸದೃಢವಾಗಿ ಬೆಳೆ ಕೊಡುವಂತ ತಾಕತ್ ಪಡ್ಕೋತವೆ.
0: ಆರೋಗ್ಯ

0: ಆಗಿರ್ತಕ್ಕಂಥ ಸಸ್ಯಗಳನ್ನ ಉಳಿಸ್ಕೊಂಡು ಸ್ವಲ್ಪ ರೋಗ ಅಥವಾ ವೀಕ್ ಆಗಿ ಬೆಳೆದಿರ್ತಕ್ಕಂಥ ಸಸ್ಯಗಳನ್ನ ತೆಗೆದುಹಾಕಬೇಕಾಗತ್ತೆ.
1: ಇದಲ್ಲದೆ ಈಗ ನಾವು ರಾಗಿ ಬೇಸಾಯ ಈ ಕ್ರಮದ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೇವೆ, ಇದ್ರ ಜೊತೆಗೆ ಈಗ ದ್ವಿದಳ ಧಾನ್ಯವನ್ನು ಬೆಳೆಬಹುದು?
0: ಹೌದು, ಇದ್ರ ಜೊತೆಗೆ ನಾವು ದ್ವಿದಳ ಧಾನ್ಯಗಳನ್ನು ಸೇರಿಸ್ಕೋಬಹುದು, ಮಿಶ್ರ ಬೆಳೆ ಅಂತರ ಬೆಳೆ ಪದ್ಧತಿಗಳನ್ನ.
1: ದ್ವಿದಳ ಧಾನ್ಯ ಒಂದು ಸಸಿಗಳನ್ನ ಅಲ್ಲಿ ಹಾಕಿದಾಗ ಈ ಏನು ತೇವಾಂಶದ ಸ್ಪರ್ಧೆ ಏರ್ಪಡಾಗಲ್ಲ?
0: ಇಲ್ಲ, ಇಲ್ಲಿ ದ್ವಿದಳ ಜಾತಿಯ ಸಸ್ಯಗಳಿಗೆ ತೇವಾಂಶ ಅಷ್ಟೊಂದು ಬೇಕಾಗೋದಿಲ್ಲ. ಈಗ ಏಕದಳ ರಾಗಿ ಜೊತೆ ನಾವು ತೊಗರಿ ಹಾಕಿದ್ವಿ, ರಾಗಿ ಜೊತೆ ಹೌರೆ ಹಾಕಿದ್ವಿ, ರಾಗಿ ಜೊತೆ ಹಲಸಂದೆ ಹಾಕಿದ್ವಿ, ಈ ರೀತಿ ಮಾಡೋದ್ರಿಂದ ಮಿಶ್ರ ಬೆಳೆ ಪದ್ಧತಿ ಅಂತರ ಬೆಳೆ ಪದ್ಧತಿ ಮಾಡೋದ್ರಿಂದ ಅಲ್ಲಿ ತೇವಾಂಶಕ್ಕೆ ಕಾಂಪಿಟೇಷನ್ ಇರೋದಿಲ್ಲ. ರಾಗಿಗೆ ಎಷ್ಟು ಬೇಕೋ ನೀರು ಅಷ್ಟು ಬಳಕೆ ಮಾಡಿಕೊಳ್ಳುತ್ತೆ, ಅಳಿದುಳಿದ ನೀರನ್ನ ಈ ಒಂದು ದ್ವಿದಳ ಜಾತಿಯ ಬೆಳೆಗಳು ಉಪಯೋಗ ಮಾಡಿಕೊಳ್ತವೆ, ಅದು ಮುಖ್ಯವಾದದ್ದು. ಹಾಗೆ ಕಳೆಗಳನ್ನ ನಾವು ನಿವಾರಣೆ
1: ಮಾಡಬೇಕು. ಕಳೆಗಳು ತೇವಾಂಶಕ್ಕೆ ಪೈಪೋಟಿ
0: ಮಾಡುತ್ತೆ,
1: ತಾವು ಬಳಸ್ಕೋತವೆ,
0: ತಾವು ಬಳಸ್ಕೋ.
1: ಹಾಗಾಗಿ ಕಳೆ ನಿರ್ವಹಣೆ ಇಂಪಾರ್ಟೆಂಟ್,
0: ಬಹಳ ಮುಖ್ಯ ಆಗುತ್ತೆ ಇಂತ ಒಂದು ಪರಿಸ್ಥಿತಿಯಲ್ಲಿ. ಹಾಗೆ ಪದೇ ಪದೇ ಅಂತರ ಬೇಸಾಯ ಮಾಡಬೇಕು, ಪ್ರತಿ ವಾರಕ್ಕೊಂದ್ಸರಿ ಅಂತರ ಬೇಸಾಯ ಮಾಡೋದ್ರಿಂದ ಸಾಲುಗಳ ಮಧ್ಯೆ ಎಡೆ ಕುಂಟೆ
1: ಹೊಡೆಯೋದ್ರಿಂದ
0: ಸಾಲುಗಳ ಮಧ್ಯೆ ಎಡೆ
1: ಪ್ರತಿ ವಾರಕ್ಕೊಮ್ಮೆ ಅಂತರ ಬೇಸಾಯ
0: ಯಾಕೆ ಅಂತಂದ್ರೆ ಮುಖ್ಯವಾಗಿ ಅಲ್ಲಿ ಭೂಮಿಯಲ್ಲಿ ಬಿರುಕು ಬಿಟ್ಕೊಂಡಿರುತ್ತೆ. ಸೊ ಆ ಬಿರುಕನ್ನ ಮುಚ್ಚೋಕೆ ನಾವು ಸೊ ಮಣ್ಣಿನ ಹೊದಿಕೆಯನ್ನ ಮಾಡ್ತೀವಿ, ಅದರಿಂದ ತೇವಾಂಶ ಮಣ್ಣಲ್ಲೇ ಉಳ್ಕೊಳ್ಳುತ್ತೆ, ಆವಿಯಾಗೋದಿಲ್ಲ.
1: ಬಿರುಕು ಬಿಟ್ಟರೆ ಅಲ್ಲಿ ತೇವಾಂಶ ಆವಿಯಾಗಿಬಿಡುತ್ತೆ, ತೇವಾಂಶ ನಷ್ಟ ಆಗುತ್ತೆ,
0: ನಷ್ಟ ಆಗುತ್ತೆ. ಅದರಿಂದ ನಾವು ಅದನ್ನ ಡಸ್ಟ್ ಮಲ್ಚಿಂಗ್ ಅಂತ ಹೇಳ್ತೀವಿ ಟೆಕ್ನಿಕಲ್ ಟರ್ಮ್ ಅಲ್ಲಿ. ಸೊ ಪದೇ ಪದೇ ರಿಪೀಟೆಡ್ ಆಗಿ ಅಂತರ ಬೇಸಾಯ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಬೆಳೆ ಅವಶೇಷಗಳು ಅಂತ ಹೇಳ್ತೀವಿ, ಹುಲ್ಲು ಕಸ ಏನಾದ್ರೂ ಬೆಳೆ ಉಳಿಕೆಗಳು ಏನಿದ್ರು ಅದನ್ನ ಸಾಲುಗಳ ಮಧ್ಯೆ ಮುಚ್ಚಬಿಡಬೇಕು, ಅದರಿಂದ ಸಹಿತ ತೇವಾಂಶ ಸಂರಕ್ಷಣೆ ಆಗುತ್ತೆ. ಹಾಗೆ ಬೆಳೆ ಸ್ವಲ್ಪ ಒಣಗ್ತಿದೆ ಬಾಡ್ತಿದೆ ಅಂತ ಅಂದವಾಗ ಶೇಕಡ 2% ಯೂರಿಯಾ ಅಂದ್ರೆ ಯೂರಿಯಾ ಗೊಬ್ಬರವನ್ನ ಸೊ 1 ಲೀಟರ್ ನೀರಲ್ಲಿ 20 ಗ್ರಾಂ ಅಷ್ಟು ಮಿಶ್ರಣ ಮಾಡಿ ಸಿಂಪರಣೆ ಮಾಡುದು 2%. ಹಾಗೆ 94 ಗೊಬ್ಬರವನ್ನು ಕೂಡ ಅಂದ್ರೆ ಇದು ಕಂಪ್ಲೀಟ್ಲಿ ವಾಟರ್ ಸಾಲ್ಯುಬಲ್ ಇದನ್ನು ಕೂಡ. ಹಾಗೆ 1% KNO3 ಅಂತ ಹೇಳ್ತೀವಿ, ಪೊಟಾಷಿಯಂ ನೈಟ್ರೇಟ್ ಅಂತ, ಇದನ್ನು ಕೂಡ 1% ದ್ರಾವಣವನ್ನ ಸಿಂಪರಣೆ ಮಾಡಿದ್ರೆ ಇದು ಏನು ರಿಕವರಿ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಮಾಯಿಶ್ಚರ್ ಸ್ಟ್ರೆಸ್ ತೇವಾಂಶ ಸ್ಟ್ರೆಸ್ ಏನಿರುತ್ತೆ ಅದನ್ನ ಎದುರಿಸಕ್ಕೆ ಸಾಧ್ಯ ಆಗುತ್ತೆ.
1: ಡಾಕ್ಟರ್, ಈಗ ನಮ್ಮ ಕೃಷಿ ವಲಯ ತಕ್ಷಣಕ್ಕೆ ಸೂಕ್ತವಾದ ಪರ್ಯಾಯ ಬೆಳೆಗಳ ಬಗ್ಗೆ ತಿಳಿಸ್ಕೊಡಿ.
0: ನಮ್ಮ ಕೃಷಿ ವಲಯ ಅಂದ್ರೆ Zone 5, Zone 6 ಅಂತ ಹೇಳ್ತೀವಿ, ಮುಖ್ಯವಾಗಿ Zone 5 ಅಂತಾನೆ ಹೇಳ್ಬಹುದು. ಈ ಚಿಕ್ಕಬಳ್ಳಾಪುರ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಬೆಂಗಳೂರು ದಕ್ಷಿಣ, ಕೋಲಾರ, ಇವೆಲ್ಲವೂ ಬರ್ತವೆ ಈ ಒಂದು ಝೋನ್ ಅಲ್ಲಿ, ಈ ಒಂದು ವಲಯದಲ್ಲಿ. ಇಲ್ಲಿ ಮುಖ್ಯವಾದ ಬೆಳೆ ಅಂತಂದ್ರೆ ರಾಗಿ ಅಂತ ಹೇಳ್ತೀವಿ. ರಾಗಿಯೇ ಒಂದು ಮುಖ್ಯ ಬೆಳೆ ಆಗಿದ್ದರಿಂದ ಇದುವರೆಗೂ ರಾಗಿ ಬಿತ್ತನೆಯಲ್ಲಿ 1% ಅಷ್ಟೇನೆ ಟಾರ್ಗೆಟ್ ಅಚೀವ್ ಆಗಿರೋದು. ಸೊ ಇಂಥ ಒಂದು ಸಂದರ್ಭದಲ್ಲಿ ಆಗಸ್ಟ್ ತಿಂಗಳಲ್ಲಿ ಏನೋ ಮಳೆ ಬರ್ತಿದೆ ಅಂತ ಮುನ್ಸೂಚನೆಗಳು ಕಂಡು ಬಂದಾವಾಗ August 1-15 ಕೆಲವೊಂದು ತಳಿಗಳನ್ನ GPU 101 ಅಂತ ಒಂದು ತಳಿ ಬಂದಿದೆ, ಅದು ಮಧ್ಯಮಾವಧಿ ತಳಿ, ML 365, IND of 9, KMR 301, GPU 66, ML 322, KMR 316 ಈ ರೀತಿ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು ರಾಗಿಯಲ್ಲಿ. August 16 August 16 August 30 GPU 48, KMR 630 ಅಂತ ಹೇಳ್ತೀವಿ, ML 322 ಈ ತಳಿಗಳನ್ನ ಅಲ್ಪಾವಧಿ ತಳಿಗಳು ಇವು, ಮಧ್ಯಮಾವಧಿಯಿಂದ ಅಲ್ಪಾವಧಿ ತಳಿಗಳು ಇವನ್ನ ನಾವು ಬಳಕೆ ಮಾಡಿಕೊಂಡು ಬಿತ್ತನೆ ಮಾಡಬೇಕು. ಅದು ಆಗ್ಲಿಲ್ಲ ಅಂದ್ರೆ ನವಣೆ ಬೆಳೆಯನ್ನ, ಸಾಮೆ ಬೆಳೆ, ಕೋರ್ಲೆ, ಊದ್ಲು, ಹುರುಳಿ, ಹೆಸರು, ಅಲಸಂದೆ, ತೊಗರಿ ಅಂತೂ ಆಗೋದಿಲ್ಲ ಈಗ, ಸೂರ್ಯಕಾಂತಿ ಈ ರೀತಿ ಬೆಳೆಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಬೆಳೆಯೋದು ಅನುಕೂಲ ಆಗುತ್ತೆ ಸರ್.
1: ಇದರಿಂದ ಹೀಗೆ ಮಾಡ್ತಾ ಹೋದ್ರೆ ಸ್ವಲ್ಪ ನೀವು ಬೆಳೆ ಬರೋದಲ್ಲಿ ನಿಮ್ಗೆ ಸ್ವಲ್ಪ
0: ಒಂದ್ ಸ್ವಲ್ಪ
1: ಕೈ ಹಿಡಿಯೋದು ಸ್ವಲ್ಪ ನಿಮ್ಗೆ ಧೈರ್ಯ ಕೊಡುತ್ತೆ ಅಂತ.
0: ಹೌದು ಸರ್.
1: ಈಗ ಬೆಳೆಗಳಲ್ಲಿ ತೇವಾಂಶ ರಕ್ಷಣೆ ನಾವು ಮಾಡ್ಕೋಬೇಕಲ್ಲ.
0: ಹೌದು.
1: ಮತ್ತೆ ಇದು ಕೂಡ ತುಂಬಾ ಮುಖ್ಯ.
0: ಹೌದು ಸರ್.
1: ಇದನ್ನ ನಾವು ತೇವಾಂಶ ಸಂರಕ್ಷಣೆಗೆ ಯಾವ ಕ್ರಮವನ್ನ ಅನುಸರಿಸಬೇಕು ಡಾಕ್ಟ್ರೆ?
0: ಇಲ್ಲಿ ಮುಖ್ಯವಾಗಿ ನಾವು ಡ್ರೈಲ್ಯಾಂಡ್ ಟೆಕ್ನಾಲಜೀಸ್, ಮುಖ್ಯವಾಗಿ ಮಣ್ಣು ಮತ್ತೆ ನೀರು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಮುಖ್ಯ ಆಗುತ್ತೆ. 1 ಮಿಲಿಮೀಟರ್ ಅಷ್ಟು ನೀರನ್ನು ವೇಸ್ಟ್ ಮಾಡಬಾರ್ದು. ನಾವು ಬಿದ್ದಂತ ಮಳೆ ನೀರು ಸ್ಥಳದಲ್ಲಿಯೇ ಇಂಗೋಕೆ ಏನೆಲ್ಲ ಕ್ರಮಗಳನ್ನ, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದಾಗ್ಲಿ, ಬಿತ್ತನೆಯನ್ನು ಕೂಡ ಇಳಿಜಾರಿಗೆ ಅಡ್ಡಲಾಗಿ, ಅಂತರ ಬೇಸಾಯ ಮಾಡ್ತಕ್ಕಂಥದ್ದು ಪದೇ ಪದೇ ಉಳುಮೆ ಮಾಡೋದು, ಹಾಗೆ ಅಂತರ ಬೆಳೆ ಪದ್ಧತಿಗಳನ್ನ ಅನುಸರಿಸೋದು, ರಾಗಿ ಜೊತೆ ತೊಗರಿ ರಾಗಿ ಜೊತೆ, ಅವರೆ ರಾಗಿ ಜೊತೆ, ಅಲಸಂದೆ ಈ ರೀತಿ ಬೆಳೆಗಳನ್ನ ಬೆಳೀತಕ್ಕಂಥದ್ದು. ಹಾಗೆ ಬೆಳೆ ಉಳಿಕೆಗಳು ಅಂದ್ರೆ ಏನು, ವೇಸ್ಟ್ ಏನಿರುತ್ತೆ, ಕಸ ಕಡ್ಡಿ ಅಥವಾ ಸ್ಟಬಲ್ಸ್ ಅಂತ ಹೇಳ್ತೀವಿ ಅಥವಾ ಕಳೆ ಅಂತ ಹೇಳ್ತೀವಿ, ಇವೆಲ್ಲವೂ

0: ಅದನ್ನು ಒದಿಕೆಯಾಗಿ ಬಳಸೋದ್ರಿಂದ ತೇವಾಂಶನ ಸಂರಕ್ಷಣೆ ಮಾಡ್ಕೊಳ್ಳೋದು. ಹಾಗೆ ಕೃಷಿ ಹೊಂಡ ಸಾಧ್ಯತೆ ಇತ್ತು ಅಂದ್ರೆ ಕೃಷಿ ಹೊಂಡವನ್ನ ನಿರ್ಮಾಣ ಮಾಡ್ಕೋಬೇಕು. ಹಿಂದಿನ ವರ್ಷದಲ್ಲಿ ಸಬ್ಸಿಡಿ ಎಲ್ಲ ಸಿಗ್ತಾ ಇದೆ ಇವಾಗ ರೈತ ಬಾಂಧವರಿಗೆ. ಕೃಷಿ ಹೊಂಡ ನಿರ್ವಹಣೆ ಮಾಡಿಕೊಂಡು ಯಥೇಚ್ಛವಾಗಿ ಬಿದ್ದಂತ ಮಳೆ ನೀರನ್ನ ಅದರಲ್ಲಿ ಸಂಗ್ರಹಣೆ ಮಾಡ್ಕೋಬೇಕು. ಮಳೆ ನೀರಿನ ಕೊಯ್ಲು ಮಾಡಬೇಕಾಗತ್ತೆ. ಬದುಗಳ ಮೇಲೆ ಹುಲ್ಲನ್ನ ಬೆಳೆಸಿ ಜಾನುವಾರುಗಳಿಗೆ ಮೇವನ್ನ ಒದಗಿಸಬೇಕಾಗತ್ತೆ. ಹಸಿರೆಲೆ ಗೊಬ್ಬರಗಳನ್ನ ಬೆಳೆದು ಮಣ್ಣಿನ ಒಂದು ಫಲವತ್ತತೆಯನ್ನ ಕಾಪಾಡಬೇಕು. ಮಣ್ಣಿನ ಒಂದು ಏನು ಹೇಳ್ತೀವಿ ಉತ್ಪಾದಕತೆ ಅಂತ ಹೇಳ್ತೀವಿ, ಮಣ್ಣಿನ ಆರೋಗ್ಯವನ್ನ ಕಾಪಾಡಿದ್ರೆ ನಮಗೆ ತೇವಾಂಶ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಒಟ್ಟಾರೆಯಾಗಿ ಅಂತ ಹೇಳ್ಬೋದು.
1: ಈಗ ಮಣ್ಣಿನ ಮೇಲ್ಪದರನ್ನು ಕೂಡ ಮುಚ್ಚಿಗೆ ಮಾಡೋದ್ರಿಂದ ಸ್ವಲ್ಪ ತೇವಾಂಶ ಉಳಿತಾಯ ಆಗ್ಬೋದಲ್ಲ ಡಾಕ್ಟರ್?
0: ಹೌದು ಸರ್.
1: ಅದು ಪದ್ಧತಿ ಬಗ್ಗೆ ಸ್ವಲ್ಪ ಹೇಳಿ, ಯಾವ ಅದು ಹುಲ್ಲನ್ನು ಮುಚ್ಚಬೇಕಾ ಹೇಗೆ ಅಂತ.
0: ಇದು ಬಹಳ ಮುಖ್ಯವಾದ ಪ್ರಶ್ನೆ. ಮೊದಲಾಗಿ ನಾವು ಮಣ್ಣಿನ ಒಂದು ಮುಚ್ಚಿಕೆ ಅಂತಂದ್ರೆ ಹೊದಿಕೆ ಅಂತ ಹೇಳ್ತೀವಿ. ಮಣ್ಣಿನ ಹೊದಿಕೆ ಏನು, ಕಳೆಗಳಿರ್ಬೋದು, ಬೆಳೆ ಉಳಿಕೆಗಳಾಗಿರ್ಬೋದು, ಹಿಂದಿನ ವರ್ಷ ಬೆಳೆದಿರ್ತಕ್ಕಂತ ಬೆಳೆದು ತ್ಯಾಜ್ಯ ಇರ್ಬೋದು, ಅವನ್ನೆಲ್ಲವನ್ನೂ ಸಹಿತ ನಾವು ಒಂದ್ ಕಡೆ ರಾಶಿ ಮಾಡಿಕೊಂಡು ಅದನ್ನ ಆಚ್ಛಾದನೆ ಅಥವಾ ಹೊದಿಕೆಯಾಗಿ ಮಾಡ್ಬೋದು. ಇಲ್ಲ ನಮಗೆ ಅದು ಆಗಿಲ್ಲ, ಅದೆಲ್ಲ ಕೊಳ್ತೋಗಿದೆ ಅಥವಾ ಸಿಗ್ತಾ ಇಲ್ಲ ನಮಗೆ, ಅದನ್ನ ಮೇವಾಗಿ ಬಳಸಿದೀವಿ ಅಂತ ಅಂದ್ರೆ ನಾವು ಭೂಮಿಯನ್ನೇ ಪದೇ ಪದೇ ಬೆಳೆ ಸಾಲಗಳ ಮಧ್ಯದಲ್ಲಿ ರಿಪೀಟೆಡ್ ಆಗಿ ಅಂತರ ಬೇಸಾಯ ಮಾಡೋದ್ರಿಂದ ಮಣ್ಣಿನ ಹೊದಿಕೆ
1: ಉಳ್ಬೇಕು.
0: ಮಣ್ಣನ್ನೇ ನಾವು ಪದೇ ಪದೇ ಎಡೆಕುಂಟೆ ಹಾಕ್ಬೇಕು. ಎಡೆಕುಂಟೆ ಹೊಡೆದ್ರೆ ಮಣ್ಣಿನ ಹೊದಿಕೆ ಆಗುತ್ತೆ. ಇದು ಒಂಥರ ಡಸ್ಟ್ ಮಲ್ಚಿಂಗ್.
1: ಅದು ಯಾವ ಸಮಯದಲ್ಲಿ ಮಾಡಬೇಕು? ಇದು ಬಿಸಿಲಲ್ಲಂತೂ ಮಾಡಬಾರದು.
0: ಬಿಸಿಲಲ್ಲಿ
1: ಮಣ್ಣೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ತೇವಾಂಶ ಇರುತ್ತೆ.
0: ಹೌದು ಸರ್. ಇದು ಸಾಮಾನ್ಯವಾಗಿ
1: ಯಾವಾಗ
0: ಸಾಯಂಕಾಲ ಟೈಮ್ ಅಲ್ಲಿ ಅಥವಾ ಅರ್ಲಿ ಮಾರ್ನಿಂಗ್ ಟೈಮ್ ಅಲ್ಲಿ ಮಾಡೋದ್ರಿಂದ
1: 7 ಗಂಟೆ ಒಳಗೆ ಮಾಡಬೇಕು.
0: ಹೌದು ಹೌದು.
1: ಡಾಕ್ಟರ್ ಲತಾ ಅವರೇ, ಈ ಒಂದು ಬೆಳೆ ವೈವಿಧ್ಯೀಕರಣ ಅಂದ್ರೆ ಏನು, ಇದು ಯಾಕೆ ಅವಶ್ಯಕ?
0: ನಾನು ಅವಾಗಲೇ ಹೇಳಿದೆ, ಈಗ ಬೆಳೆ ವೈವಿಧ್ಯೀಕರಣ ಅಂತಂದ್ರೆ ಒಂದೇ ಬೆಳೆಯನ್ನ ನೆಚ್ಕೊಂಡು ರೈತಂಗೆ ನಷ್ಟ ಆಗ್ತಾ ಹೋಗುತ್ತೆ. ಒಂದೇ ಬೆಳೆ, ರಾಗಿ ಒಂದೇ ಬೆಳೆ ಬೆಳಿಬಾರ್ದು, ರಾಗಿ ಜೊತೆ ಅಂತರ ಬೆಳೆ ಬೆಳೆಯೋದು, ರಾಗಿ ಜೊತೆ ತೊಗರಿ, ಶೇಂಗಾ, ಅಲಸಂದೆ, ಅವರೆ ಈ ರೀತಿ ಬೆಳೆ ಬೆಳೆಯೋದ್ರಿಂದ ಒಂದು ಬೆಳೆ ನಷ್ಟ ಆದ್ರೂ ಇನ್ನೊಂದು ಬೆಳೆ ರೈತನ ಕೈ ಹಿಡಿಯುತ್ತೆ. ಇದನ್ನ ಕ್ರಾಪ್ ಡೈವರ್ಸಿಫಿಕೇಶನ್ ಅಂತ ಹೇಳ್ತೀವಿ, ಬೆಳೆ ವೈವಿಧ್ಯತೆ ಅಂತ. ಅದರಲ್ಲೂ ಕುಷ್ಕಿ ರೈತರು ಈ ರೀತಿ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ಮಿಶ್ರ ಬೆಳೆ, ಅಂತರ ಬೆಳೆ ಅಥವಾ ಬೆಳೆ ಪರಿವರ್ತನೆ, ಒಂದೇ ಬೆಳೆಯನ್ನ ಒಂದು ಜಮೀನಲ್ಲಿ ಪ್ರತಿ ವರ್ಷ ಹಾಕೋದ್ರಿಂದ ರೋಗ ಮತ್ತೆ ಕೀಟಬಾಧೆಗೆ ತುತ್ತಾಗುತ್ತೆ. ಅದಕ್ಕೆ ಈ ವರ್ಷ ರಾಗಿ ಹಾಕಿದ್ವಿ ಅಂದ್ರೆ ಮುಂದಿನ ವರ್ಷ ಆ ಜಮೀನಲ್ಲಿ ತೊಗರಿ ಹಾಕೋದು, ಅವರೇ ಹಾಕೋದು, ಶೇಂಗಾ ಹಾಕೋದು, ಅಲಸಂದೆ ಹಾಕೋದು, ಸೂರ್ಯಕಾಂತಿ ಹಾಕೋದು, ಈ ರೀತಿ ಬೆಳೆ ಪರಿವರ್ತನೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಹಾಗೆ ಅದ್ರ ಜೊತೆ ಬೆಳೆಗಳ ಜೊತೆ ತೋಟಗಾರಿಕೆ ಬೆಳೆಗಳು, ಪಶು ಸಂಗೋಪನೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಇಂತಹ ಪದ್ಧತಿಗಳನ್ನ ನಾವು ಅಳವಡಿಸ್ಕೊಂಡ್ರೆ ಬೆಳೆಗಳ ಜೊತೆ, ಅವಾಗ ವೈವಿಧ್ಯೀಕರಣ ಜಾಸ್ತಿ ಆಗಿ ಈ ಬೆಳೆ ನಷ್ಟ ಆದ್ರೂ ಪಶು ಸಂಗೋಪನೆಯಿಂದ ರೈತನಿಗೆ ಹಣಕಾಸಿನ
1: ನೀವು ಸಹಿಸ್ಕೋಬಹುದು. ಒಬ್ಬ ರೈತರು ಏನು ಬೆಳೆ ಬಂದಿಲ್ಲ ಅಂತ ಕ್ಷಣ ನೀವು ಈ ಕಡೆ ನೀವು ಏನು ನೀವು ಉಪಕಸುಬು ಮಾಡಿರ್ತೀರಲ್ಲ, ಅದು ನಿಮ್ ಕೈ ಹಿಡಿತದೆ.
0: ಹೌದು ಹೌದು.
1: ಈಗ ಡಾಕ್ಟ್ರೆ, ಹವಾಮಾನ ಮುನ್ಸೂಚನೆ ನಮ್ ರೈತರು ತಿಳ್ಕೊಳ್ಳೋದನ್ನ ಯಾವ ತರ ಅವರು ಬೆಳೆಸ್ಕೋಬೇಕಾಗುತ್ತೆ? ಯಾಕಂದ್ರೆ ಇದು ನಮ್ ರೈತರಿಗೂ, ಅನೇಕ ರೈತರಿಗೆ ಇದು ಗೊತ್ತಿದೆ, ಈ ಬರಗಾಲ ನಿರಂತರ ಮಳೆ ಅಥವಾ ಯಾವಾಗೂ ಆಗ್ತಾನೆ ಇಲ್ಲ, ಪ್ರತಿ ಕೆಲವು ವರ್ಷಗಳಿಗೆ ಇದು ಒಂದ್ಸಾರಿ ಮಳೆ ಬರೋದೇ ಇಲ್ಲ. ಹಂಗಾಗಿ ತೀರಾ ಇದೇನು ಹೊಸದಲ್ಲ ನಮ್ಮ ರೈತರಿಗೆ. ಆದ್ರೂ ಕೂಡ ಸ್ವಲ್ಪ ಏನು ನಾವು ನಿರ್ಲಕ್ಷ್ಯ ಮಾಡಿದಾಗ ಇಂತಹ ಅನಾಹುತ ಆಗುತ್ತೆ. ಹಂಗಾಗಿ ನೀರಿನ ಸಂರಕ್ಷಣೆ ಮಾಡ್ಕೊತ ಹೋದ್ರೆ ಇಂಥ ಒಂದು ಸಮಸ್ಯೆಗಳು ಬರೋದಿಲ್ಲ.
0: ಹೌದು ಸರ್, ಇದು ಬಹಳ ಒಳ್ಳೆ ಪ್ರಶ್ನೆ. ರೈತರು ತಿಳ್ಕೋಬೇಕು ಇದ್ರ ಬಗ್ಗೆ. ನಮಗೆ ಸಾಮಾನ್ಯವಾಗಿ ಭಾರತೀಯ ಹವಾಮಾನ ಇಲಾಖೆಯಿಂದ ನಮಗೆ ಮಾಹಿತಿ ಸಿಗುತ್ತೆ, ಮಳೆ ಮುನ್ಸೂಚನೆ ಬಗ್ಗೆ ಮಾಹಿತಿ ಸಿಗುತ್ತೆ. ಅದರಿಂದನೂ ರೈತ ಬಾಂಧವರು ತಗೋಬಹುದು. ಟಿವಿಗಳಲ್ಲಿ, ದೂರದರ್ಶನಗಳಲ್ಲಿ ಮಾಹಿತಿಯನ್ನ ಬಿತ್ತರಿಸ್ತಾ ಇರ್ತಾರೆ, ರೇಡಿಯೋ ಪ್ರೋಗ್ರಾಮ್ ಅಲ್ಲಿ ವಿಜ್ಞಾನಿಗಳು ಬಿತ್ತರಿಸ್ತಾ ಇರ್ತಾರೆ. ಹಾಗೆ ಕೃಷಿ ವಿಶ್ವವಿದ್ಯಾನಿಲಯಗಳಿಂದ ವಾರದಲ್ಲಿ 2 ಸರಿ ಮಾಹಿತಿಗಳನ್ನ, ಕೃಷಿ ಸಂದೇಶಗಳನ್ನ ಕಳಿಸ್ತಾ ಇರ್ತಾರೆ. ಹಾಗೆ ಮಳೆ ಮುನ್ಸೂಚನೆ ನೋಡಿ ಬಿತ್ತನೆ ಮಾಡ್ಕೋಬೇಕಾಗತ್ತೆ. ಹಾಗೆ ಇದನ್ನ ಬಹಳ ಮುಖ್ಯವಾಗಿ ಅನುಸರಿಸಬೇಕು ಅಂತಂದ್ರೆ, ಈಗ ಕೃಷಿ ಗ್ರಾಮೀಣ ಕೃಷಿ ಮೌಸಮ್ ಅಂತ ಒಂದು ಆಪ್ ಇದೆ, ಹಾಗೆ ಈಸ್ ಆಪ್ ಅಂತ ಒಂದು ಆಪ್ ಇದೆ, ಹಾಗೆ ಇತ್ತೀಚಿನ ದಿನಗಳಲ್ಲಿ ಇಮಿ ಅಂತ ಹೇಳಿ ಹೈದರಾಬಾದ್ ಅಲ್ಲಿ ಒಂದು ಸಂಸ್ಥೆ ಇದೆ, ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಸುಖಾರಕ್ಷಕ್ ಅಂತ ಹೇಳಿ ಒಂದು ಆಪ್ ಡೆವಲಪ್ ಮಾಡಿದ್ದಾರೆ, ಡ್ಯಾಶ್ ಬೋರ್ಡ್ ಅದು. ಸೊ ಅದು ಸ್ಮಾರ್ಟ್ ಫೋನ್ಗೆ, ಆಂಡ್ರಾಯ್ಡ್ ಫೋನ್ಗೆ ಇನ್ಸ್ಟಾಲ್ ಆಗುತ್ತೆ ಸರ್. ಅದರಿಂದ ನಮ್ಮ ಬೆಳೆ ಯಾವುದು, ಯಾವ ಕಂಡೀಷನ್ ಅಲ್ಲಿ ಇದೆ, ಯಾವ ಝೋನು ಅಂತ ಹಾಕ್ಬಿಟ್ರೆ, ಸೊ ಏನೆಲ್ಲ ಕಾಂಟಿಂಜೆನ್ಸಿ ಕ್ರಮಗಳನ್ನ ನಾನು ಏನ್ ಹೇಳಿದೆ, ಸೊ ಅವನ್ನೆಲ್ಲವನ್ನು ಮಣ್ಣು ನೀರು ಸಂರಕ್ಷಣೆ ಮಾಡೋದೇಗೆ, ಈಗ ಹೆಂಗೆ ನಮ್ಮ ಬೆಳೆಯನ್ನ ಕಾಪಾಡ್ಕೋಬಹುದು, ಅವೆಲ್ಲವೂ ಮಾಹಿತಿಗಳು ಆ ಒಂದು ಆಪ್ ಅಲ್ಲಿ ಸಿಗುತ್ತೆ ನಮಗೆ, ಆಯಾ ಲ್ಯಾಂಗ್ವೇಜ್ ಅಲ್ಲಿ ಸಿಗುತ್ತೆ.
1: ಅಂದ್ರೆ ನಮ್ಮ ರೈತರು ಇವತ್ತು ಸಾಮಾಜಿಕ ಮಾಧ್ಯಮಗಳು ಕೂಡ ಅದರಲ್ಲಿ ಪರಿಣತರಾಗಬೇಕಾಗಿದೆ.
0: ಹೌದು,
1: ಇಲ್ಲಿ ಅದು ಸ್ವಲ್ಪ ತಿಳ್ಕೊಬೇಕಾಗುತ್ತೆ,
0: ತಿಳ್ಕೊಬೇಕು.
1: ಯಾಕಂದ್ರೆ ಹೊಸ ಹೊಸ ಮಾಹಿತಿ, ಪೂರಕವಾದ ಮಾಹಿತಿ ಸರ್ಕಾರನು ಕೊಡ್ತದೆ, ಪ್ಲಸ್ ನಿಮ್ಮಂತ ಈಗ

0: ಕೃಷಿ ವಿಶ್ವವಿದ್ಯಾಲಯ ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಗಳು ಕೂಡ ಈ ಬಗ್ಗೆ ರೈತರಿಗೆ ಉಪಯುಕ್ತವಾದ ಮಾಹಿತಿಯನ್ನ ಆಗಾಗ ಪ್ರಸಾರ ಮಾಡ್ತಾ ಇರ್ತಾರೆ. ತುಂಬಾ ಸಂತೋಷ ಡಾಕ್ಟರ್ ಲತಾ ಮೇಡಮ್ ಅವರೇ, ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕರಾಗಿ ನಮ್ಮ ರೈತರಿಗೆ ಇವತ್ತು ಈ ಒಂದು ಪರ್ಯಾಯ ಖುಷ್ಕಿ ಬೇಸಾಯದ ಕ್ರಮಗಳ ಬಗ್ಗೆ ತುಂಬಾ ಉಪಯುಕ್ತ ಮಾಹಿತಿ ಒದಗಿಸಿದ್ದಕ್ಕೆ ತಮಗೆ ಎಲ್ಲ ರೈತ ಬಂಧುವರ ಪರವಾಗಿ ಆಕಾಶವಾಣಿ ಬೆಂಗಳೂರು ವತಿಯಿಂದ ತಮಗೆ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಲತಾ ಮೇಡಮ್ ಅವರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಹಂಚಿಕೋಬೇಕಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ.
1: ಧನ್ಯವಾದಗಳು ಸರ್. ಹಾಗೆ ಎಲ್ಲ ರೈತ ಬಾಂಧವರು ಈ ಒಂದು ಪರ್ಯಾಯ ಬೆಳೆ ಯೋಜನೆಯನ್ನ ಅನುಸರಿಸಿಕೊಂಡು ಒಂದು ಕೃಷಿ ಮಾಡಿದ್ದೆ ಆದ್ರೆ ನಷ್ಟವನ್ನ ಕಡಿಮೆ ಮಾಡಿ ಅವರು ಒಂದು ಸುಸ್ಥಿರ ಕೃಷಿಯನ್ನ ಮಾಡಬಹುದು ಅಂತ ಇಚ್ಛಿಸ್ತಾ ಹೇಳ್ತಾ ನನ್ನ ಒಂದು ದೂರವಾಣಿ ಸಂಖ್ಯೆ 8197995325 ಮತ್ತೊಮ್ಮೆ 8197995325 ಇದು ನನ್ನ ದೂರವಾಣಿ ಸಂಖ್ಯೆ. ತಾವು ಏನೇ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕರೆ ಮಾಡಬಹುದು.
2: ಇದುವರೆಗೆ ಕೃಷಿ ರಂಗದಲ್ಲಿ ಖುಷ್ಕಿ ಬೇಸಾಯದ ಪರ್ಯಾಯ ಕ್ರಮಗಳು ಈ ಕುರಿತು ಡಾಕ್ಟರ್ ಹೆಚ್ ಎಸ್ ಲತಾ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ.
3: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
4: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
3: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಈಗ ಕೇಳಿ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ MB ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳು.

ಇದುವರೆಗೆ ಕೃಷಿ ರಂಗದಲ್ಲಿ ತುರ್ಬೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳಿದಿರಿ.

0: ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: 7:35 ಕನ್ನಡದಲ್ಲಿ ವಾರ್ತೆಗಳು.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಸೆಪ್ಟೆಂಬರ್ 17 ದೆಹಲಿಯಲ್ಲಿ 3 ಸೆಮಿಕಂಡಕ್ಟರ್ ಸಮ್ಮೇಳನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ದೇಶದಲ್ಲಿ ಹಲವು ಭಾಷೆಗಳಿದ್ದರೂ ಭಾರತೀಯ ಭಾವನೆ ಹಾಗೂ ರಾಷ್ಟ್ರದ ಧ್ವನಿ ಒಂದೇ ಆಗಿರಬೇಕು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ, ರಾಷ್ಟ್ರೀಯ ಭದ್ರತೆಗೆ ಇಂಧನ ಭದ್ರತೆ ನಿರ್ಣಾಯಕ ಅಡಿಪಾಯ, ಬ್ರಿಕ್ಸ್ ನಾಯಕರ ಪ್ರತಿಪಾದನೆ. ಸೈಬರ್ ಹಣಕಾಸು ವಂಚನೆ ತಡೆಗೆ ಹೊಸ ನಿಯಮ ರೂಪಿಸಲು ಮುಂದಾದ ಆರ್ಬಿಐ. ಹಾಗೂ ಮೆಕ್ಸಿಕೋದಲ್ಲಿ ನಡೆದ ವಿಶ್ವ ಬಿಲ್ಲುಗಾರಿಕೆಯಲ್ಲಿ ಚಿನ್ನ ಗೆದ್ದು ಮಹತ್ವದ ಸಾಧನೆ ಮಾಡಿದ ಧೀರಜ್ ಬೊಮ್ಮದೇವರ. ವಾರ್ತೆಗಳ ವಿವರ. ಭಾರತದ ಪ್ರಮುಖ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಸಮ್ಮೇಳನ ಹಾಗೂ ಪ್ರದರ್ಶನವಾದ ಸೆಮಿಕಾನ್ ಇಂಡಿಯಾ 2026 5 ಆವೃತ್ತಿಯು ಸೆಪ್ಟೆಂಬರ್ 17-19 ನವದೆಹಲಿಯ ಯಶೋಭೂಮಿಯಲ್ಲಿ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಈ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. 3 ಉನ್ನತ ಮಟ್ಟದ ಚರ್ಚೆಗಳು ಮತ್ತು ಭಾರತದ ವೇಗವಾಗಿ ವಿಸ್ತರಿಸುತ್ತಿರುವ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಪರಿಸರ ವ್ಯವಸ್ಥೆಗೆ ಈ ಸಮ್ಮೇಳನ ಅತ್ಯಂತ ಮಹತ್ವದ್ದಾಗಿದೆ. ಭಾರತ ಸೆಮಿಕಂಡಕ್ಟರ್ ಮಿಷನ್, ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ವಿನ್ಯಾಸ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಪ್ರತಿನಿಧಿಸುವ ಜಾಗತಿಕ ಕೈಗಾರಿಕಾ ಸಂಘವಾದ ಸೆಮಿ ಜಂಟಿಯಾಗಿ ಈ ಸಮ್ಮೇಳನ ಆಯೋಜಿಸಿದೆ. ಜಾಗತಿಕ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಕಂಪನಿಗಳು, ಉದ್ಯಮ ನಾಯಕರು, ನೀತಿ ನಿರೂಪಕರು, ಹೂಡಿಕೆದಾರರು, ಸಂಶೋಧಕರು, ಶೈಕ್ಷಣಿಕ ಸಂಸ್ಥೆಗಳು, ನವೋದ್ಯಮಗಳು ಮತ್ತು ವಿದ್ಯಾರ್ಥಿಗಳನ್ನು ಒಂದು ಸಾಮಾನ್ಯ ವೇದಿಕೆಯಲ್ಲಿ ಒಟ್ಟುಗೂಡಿಸಿ ವಿಚಾರ ವಿನಿಮಯ ಮಾಡಿಕೊಳ್ಳಲು, ಪಾಲುದಾರಿಕೆಗಳನ್ನು ರೂಪಿಸಲು ಮತ್ತು ಭಾರತದ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಪರಿಸರ ವ್ಯವಸ್ಥೆಯನ್ನು ಭವಿಷ್ಯವನ್ನು ರೂಪಿಸಲು ಸಹಾಯ ಮಾಡುತ್ತವೆ. ಬಲವಾದ ನೀತಿ, ಬೆಳೆಯುತ್ತಿರುವ ಉದ್ಯಮ ಮತ್ತು ವಿಶ್ವಾಸಾರ್ಹ ಮತ್ತು ಸೆಮಿಕಂಡಕ್ಟರ್ ಪೂರೈಕೆ ಸರಪಳಿಗಳಿಗೆ ಹೆಚ್ಚುತ್ತಿರುವ ಜಾಗತಿಕ ಬೇಡಿಕೆಯು ಭಾರತವನ್ನು ಜಾಗತಿಕ ಸೆಮಿಕಂಡಕ್ಟರ್ ಮೌಲ್ಯ ಸರಪಳಿಯಲ್ಲಿ ಹೆಚ್ಚು ಪ್ರಮುಖ ನಾಯಕನನ್ನಾಗಿ ರೂಪಿಸಲು ಈ ಸಮ್ಮೇಳನ ಸಹಕಾರಿಯಾಗಲಿದೆ. ಭಾರತದ ಸಂಸ್ಕೃತಿ ಮತ್ತು ಸಾಹಿತ್ಯ ಕಮಲದ ಹೂವಿನಂತಿದ್ದು, ಪ್ರತಿಯೊಂದು ಪ್ರಾದೇಶಿಕ ಭಾಷೆಯು ಅದರ ಒಂದೊಂದು ದಳವನ್ನು ಪ್ರತಿನಿಧಿಸುತ್ತದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಒಂದು ದಳ ಕಳೆದು ಹೋದರೂ ಇಡೀ ಕಮಲದ ಸೌಂದರ್ಯ ಕುಂದುತ್ತದೆ. ಎಲ್ಲಾ ಪ್ರಾದೇಶಿಕ ಭಾಷೆಗಳಿಗೆ ಸೂಕ್ತ ಗೌರವ ಮತ್ತು ಘನತೆಯನ್ನು ಖಾತ್ರಿಪಡಿಸುವ ಜೊತೆಗೆ ಹಿಂದಿ ಭಾಷೆಯು ಕೇಂದ್ರ ಪಾತ್ರವನ್ನು ನಿರ್ವಹಿಸಬೇಕು ಎಂದಿದ್ದಾರೆ. ನವಿ ಮುಂಬೈನಲ್ಲಿ 2 ಹಿಂದಿ ದಿವಸ್ ಮತ್ತು 6 ಅಖಿಲ ಭಾರತೀಯ ರಾಜಭಾಷಾ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿ, ಭಾರತದಲ್ಲಿ ಅನೇಕ ಭಾಷೆಗಳು ಮತ್ತು ಉಪಭಾಷೆಗಳಿದ್ದರೂ ಭಾರತೀಯ ಭಾವನೆ ಮತ್ತು ರಾಷ್ಟ್ರದ ಧ್ವನಿ ಒಂದೇ ಆಗಿರಬೇಕು. ಭಾಷಾ ವೈವಿಧ್ಯತೆಯು ದೇಶದ ಶಕ್ತಿಯಾಗಿದ್ದು, ಹಿಂದಿ ಭಾಷೆಯು ವಿವಿಧ ಭಾರತೀಯ ಭಾಷೆಗಳ ನಡುವೆ ಪರಿಣಾಮಕಾರಿ ಸಂವಹನ ಸೇತುವೆಯಾಗಿ ಕಾರ್ಯನಿರ್ವಹಿಸುವ ಮೂಲಕ ರಾಷ್ಟೀಯ ಐಕ್ಯತೆಯನ್ನು ಬಲಪಡಿಸುತ್ತದೆ ಎಂದು ಅವರು ತಿಳಿಸಿದರು. ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ, ರಾಷ್ಟೀಯ ಭದ್ರತೆ ಮತ್ತು ಎಲ್ಲ ರಾಷ್ಟ್ರಗಳ ಕಲ್ಯಾಣಕ್ಕೆ ಇಂಧನ ಭದ್ರತೆಯು ನಿರ್ಣಾಯಕ ಅಡಿಪಾಯವಾಗಿದೆ ಎಂದು ಬ್ರಿಕ್ಸ್ ನಾಯಕರು ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 2 ಬ್ರಿಕ್ಸ್ ಶೃಂಗಸಭೆಯಲ್ಲಿ ಸದಸ್ಯ ರಾಷ್ಟ್ರಗಳು ಇಂಧನ ಮಾರುಕಟ್ಟೆಯ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವ ಮತ್ತು ವೈವಿಧ್ಯಮಯ ಮೂಲಗಳಿಂದ ಅಡೆತಡೆ ಇಲ್ಲದ ಇಂಧನ ಪೂರೈಕೆಯನ್ನು ಕಾಯ್ದುಕೊಳ್ಳುವ ಮತ್ತು ನಿರ್ಣಾಯಕ ಇಂಧನ ಮೂಲಸೌಕರ್ಯವನ್ನು ರಕ್ಷಿಸುವ ನಿಟ್ಟಿನಲ್ಲಿ ಇಂಧನ ಭದ್ರತೆಯನ್ನು ಹೆಚ್ಚಿಸುವ ಅಗತ್ಯವನ್ನು ಪ್ರತಿಪಾದಿಸಿದರು. ಶೃಂಗಸಭೆಯ ಸಂದರ್ಭದಲ್ಲಿ ತಂತ್ರಜ್ಞಾನ ಮತ್ತು ನಿರ್ಣಾಯಕ ಖನಿಜಗಳು ಪ್ರಗತಿಗೆ ಅಡ್ಡಿಯಾಗಬಹುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಎಚ್ಚರಿಸಿದ್ದರು. ತತ್ವಜ್ಞಾನಿ ತಿರುವಳ್ಳುವರ್ ರಚಿಸಿರುವ ತಿರುಕ್ಕುರುಳ್ ಅನ್ನು ದೇಶ

0: ವಿದೇಶಗಳಲ್ಲಿ ಪ್ರಚಾರ ಮಾಡುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಎಲ್ ಮುರುಗನ್ ಶ್ಲಾಘಿಸಿದ್ದಾರೆ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ತಿರುಕ್ಕುರುಳ್ನ ರಷ್ಯನ್ ಭಾಷೆಯ ಅನುವಾದದ ಪ್ರತಿಯನ್ನು ಪ್ರಧಾನಿ ನೀಡಿದ್ದಕ್ಕೆ ಮುರುಗನ್ ಧನ್ಯವಾದ ತಿಳಿಸಿದ್ದಾರೆ. ಮುಂಬೈನ ಥಾಣೆಯಲ್ಲಿ ಗಣೇಶೋತ್ಸವ ಅಂಗವಾಗಿ ಸುಪ್ರಸಿದ್ಧ ಮರಳು ಶಿಲ್ಪ ಕಲಾವಿದ ಸುದರ್ಶನ್ ಪಟ್ನಾಯಕ್ ಅವರು ಪಂಚಮುಖಿ ಗಣೇಶನ ಸುಂದರ ಮರಳು ಶಿಲ್ಪವನ್ನು ರಚಿಸಿದ್ದಾರೆ. ಗಣೇಶನ ಪಂಚಮುಖಿ ರೂಪದ ಈ ಮರಳು ಶಿಲ್ಪವು ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ. ಗಣೇಶನ ಪಂಚಮುಖಿ ರೂಪವನ್ನು ಕಲಾತ್ಮಕವಾಗಿ ಮೂಡಿಸುವ ಕಲಾವಿದನ ಕೈಚಳಕದ ಬಗ್ಗೆ ವೀಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಸ ಚೌಕಟ್ಟೊಂದು ಪ್ರಸ್ತಾಪಿಸಿದೆ. ಇದರಡಿ 1,000 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತದ ಅಸಾಮಾನ್ಯ ವರ್ಗಾವಣೆಗಳು ಮ್ಯೂಲ್ ಖಾತೆಗಳು ಅಥವಾ ಸೈಬರ್ ವಂಚನೆಗೆ ಸಂಬಂಧಿಸಿದ್ದಿರಬಹುದು ಎಂದು ಗುರುತಿಸಲ್ಪಟ್ಟಾಗ ಬ್ಯಾಂಕುಗಳು ಇಡೀ ಖಾತೆಯನ್ನು ಸ್ಥಗಿತಗೊಳಿಸುವ ಬದಲು ಕೇವಲ ವಿವಾದಿತ ವಹಿವಾಟಿನ ಮೊತ್ತವನ್ನು ಮಾತ್ರ ತಾತ್ಕಾಲಿಕವಾಗಿ ತಡೆಹಿಡಿಯಲಿವೆ. ಗ್ರಾಹಕರ ಘೋಷಿತ ಪ್ರೊಫೈಲ್ಗೆ ಹೊಂದಿಕೆಯಾಗದ ಹಠಾತ್ ಅಥವಾ ತಿಳಿದಿರುವ ಸೈಬರ್ ವಂಚನೆ ಜಾಲಕ್ಕೆ ಸಂಬಂಧಿಸಿದ ವರ್ಗಾವಣೆಗಳನ್ನು ಗುರುತಿಸಲು ಬ್ಯಾಂಕುಗಳು ಕೃತಕ ಬುದ್ಧಿಮತ್ತೆ ಆಧಾರಿತ ವಹಿವಾಟು ಮೇಲ್ವಿಚಾರಣಾ ವ್ಯವಸ್ಥೆಗಳನ್ನು ಬಳಸಲು ಪ್ರಸ್ತಾಪಿಸಿದೆ. ಈ ಕರಡು ನಿರ್ದೇಶನಗಳು 2027 April 1 ಜಾರಿಗೆ ಬರಲಿವೆ. ಆದಾಗ್ಯೂ ಬ್ಯಾಂಕುಗಳು ಅವುಗಳನ್ನು ಮೊದಲೇ ಅಳವಡಿಸಿಕೊಳ್ಳಬಹುದು. ಆರ್ಬಿಐ ಪ್ರಕಾರ ಈ ಚೌಕಟ್ಟು ಸುಪ್ರೀಂಕೋರ್ಟ್ನ August 4 ಆದೇಶದ ಅನುಸಾರ ಜಾರಿಗೊಳಿಸಲಾಗುತ್ತಿದೆ. ಸೇನೆಯ ಅವಿರತ ಪ್ರಯತ್ನಗಳಿಂದಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭದ್ರತಾ ಪರಿಸ್ಥಿತಿಯು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿದೆ ಎಂದು ಸರ್ಕಾರ ತಿಳಿಸಿದೆ. ರಕ್ಷಣಾ ಸಚಿವಾಲಯದ ಇತ್ತೀಚಿನ ವಾರ್ಷಿಕ ವರದಿ ಪ್ರಕಾರ ಈ ಪ್ರಯತ್ನಗಳು ಹಿಂಸಾಚಾರದಲ್ಲಿ ಗಮನಾರ್ಹ ಇಳಿಕೆ, ಪ್ರತಿಭಟನೆಗಳ ಕಡಿತ ಮತ್ತು ಕಲ್ಲು ತೂರಾಟದ ಘಟನೆಗಳು ಶೂನ್ಯ ಮಟ್ಟಕ್ಕೆ ತಲುಪಲು ಕಾರಣವಾಗಿವೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಜಮ್ಮು ಮತ್ತು ಕಾಶ್ಮೀರ ಹಾಗೂ ನಿಯಂತ್ರಣ ರೇಖೆಯ ಉದ್ದಕ್ಕೂ ಪರಿಸ್ಥಿತಿಯಲ್ಲಿ ಗಮನಾರ್ಹ ಬದಲಾವಣೆಗಳಾಗಿದ್ದವು. ಆದಾಗ್ಯೂ ಕಳೆದ ವರ್ಷದ ಸೇನಾ ಕಾರ್ಯಾಚರಣೆಗಳ ಮಹಾನಿರ್ದೇಶಕರ ಮಟ್ಟದ ಮಾತುಕತೆಗಳ ನಂತರ ಪರಿಸ್ಥಿತಿ ಬಹುತೇಕ ಸ್ಥಿರಗೊಂಡಿದೆ. ಆದರೂ ಅನಿಶ್ಚಿತತೆಯ ಅಂಶಗಳು ಮುಂದುವರಿದಿವೆ. ಸೌದಿ ಅರೇಬಿಯಾದ ಇಂಧನ ಮೂಲಸೌಕರ್ಯಗಳು ಮತ್ತು ಪಶ್ಚಿಮ ಏಷ್ಯಾದಲ್ಲಿನ ಹಡಗುಗಳ ಮೇಲಿನ ದಾಳಿಗಳು ಪೂರೈಕೆಯ ಕುರಿತಾದ ಆತಂಕವನ್ನು ಹೆಚ್ಚಿಸಿದ ಪರಿಣಾಮವಾಗಿ ಇಂದು ಜಾಗತಿಕ ಕಚ್ಚಾ ತೈಲ ಬೆಲೆಗಳು 3% ಹೆಚ್ಚು ಏರಿಕೆಯಾಗಿವೆ. ದಿನದ ವಹಿವಾಟಿನಲ್ಲಿ ಬ್ರೆಂಟ್ ಕಚ್ಚಾ ತೈಲದ ಬೆಲೆಯು ಪ್ರತಿ ಬ್ಯಾರೆಲ್ಗೆ $108.22 3.4% ಏರಿಕೆ ಕಂಡಿತ್ತು. ಅದೇ ವೇಳೆ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಕಚ್ಚಾ ತೈಲದ ಬೆಲೆಯು ಪ್ರತಿ ಬ್ಯಾರೆಲ್ಗೆ $103 ಮತ್ತು 11 ಸೆಂಟ್ಗಳಷ್ಟಿದ್ದು 3% ಏರಿಕೆಯಾಗಿದೆ. ಮೆಕ್ಸಿಕೋದ ಸಾಲ್ಟಿಲ್ಲೋದಲ್ಲಿ ನಡೆದ 2026 ಬಿಲ್ಲುಗಾರಿಕೆ ವಿಶ್ವಕಪ್ನಲ್ಲಿ ಧೀರಜ್ ಬೊಮ್ಮದೇವರ ಚಿನ್ನದ ಪದಕ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಇದರೊಂದಿಗೆ ಬಿಲ್ಲುಗಾರಿಕೆ ವಿಶ್ವಕಪ್ನ ರಿಕರ್ವ್ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಪುರುಷ ಬಿಲ್ಲುಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಆಂಧ್ರಪ್ರದೇಶದ ಗುಂಟೂರಿನಲ್ಲಿ ನಡೆದ ರಾಷ್ಟೀಯ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕದ ಬಾಲಕಿಯರ ತಂಡಗಳು ಅದ್ಭುತ ಪ್ರದರ್ಶನ ನೀಡಿ 3 ವಿಭಾಗಗಳಲ್ಲೂ ಚಾಂಪಿಯನ್ ಪಟ್ಟ ಅಲಂಕರಿಸಿವೆ. 14, 17 ಹಾಗೂ 19 ವರ್ಷ ಒಳಗಿನ ಬಾಲಕಿಯರ ವಿಭಾಗಗಳಲ್ಲಿ ಕರ್ನಾಟಕದ ತಂಡಗಳು ಎದುರಾಳಿ ತಂಡಗಳನ್ನು ಮಣಿಸಿ ರಾಷ್ಟೀಯ ಮಟ್ಟದಲ್ಲಿ ಪ್ರಶಸ್ತಿ ಗೆದ್ದು ರಾಜ್ಯಕ್ಕೆ ಕೀರ್ತಿ ತಂದಿವೆ. ತಂಡದ ನಾಯಕಿ ಖುಷಿ ಮೋಹನಗೌಡ, ತರಬೇತುದಾರರ ಸಂತೋಷ್, ಮುನಿರಾಜು, ಮುನಿಕೃಷ್ಣ ಅವರು ತಂಡದ ಗೆಲುವಿಗೆ ಸ್ಫೂರ್ತಿಯಾಗಿದ್ದರು. 14 ವರ್ಷ ಒಳಗಿನ ತಂಡವನ್ನು ಖುಷಿ ಮೋಹನಗೌಡ, 17 ವರ್ಷ ಒಳಗಿನ ತಂಡವನ್ನು ಆದ್ಯ, 19 ವರ್ಷ ಒಳಗಿನ ತಂಡವನ್ನು ಪರ್ಲ್ ಚಾವಿ ಮುನ್ನಡೆಸಿದರು. ಚಿಲ್ಲರೆ ಹಣದುಬರವು ಆಗಸ್ಟ್ನಲ್ಲಿ ಶೇಕಡಾ 4.82

ಕ್ಕೆ ಏರಿಕೆಯಾಗಿದ್ದು ಈ ವರ್ಷ ಸತತ ಮೂರನೇ ತಿಂಗಳು ಭಾರತೀಯ ರಿಸರ್ವ್ ಬ್ಯಾಂಕ್ನ ಶೇಕಡಾ 4 ಗುರಿಗಿಂತ ಹೆಚ್ಚಿನ ಮಟ್ಟದಲ್ಲಿಯೇ ಮುಂದುವರೆದಿದೆ. ಆಹಾರ ಪದಾರ್ಥಗಳ ಬೆಲೆಗಳು ಏರಿಕೆಯಾದ ಕಾರಣ ಜುಲೈನಲ್ಲಿ ದಾಖಲಾಗಿದ್ದ ಶೇಕಡಾ 4.45 ಮಟ್ಟಕ್ಕಿಂತ ಆಗಸ್ಟ್ನ ಹಣದುಬ್ಬರ ದರ ಹೆಚ್ಚಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೆಪ್ಟೆಂಬರ್ 17 ದೆಹಲಿಯಲ್ಲಿ 3 ದಿನಗಳ ಸೆಮಿಕಂಡಕ್ಟರ್ ಸಮ್ಮೇಳನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ದೇಶದಲ್ಲಿ ಹಲವು ಭಾಷೆಗಳಿದ್ದರೂ ಭಾರತೀಯ ಭಾವನೆ ಹಾಗೂ ರಾಷ್ಟ್ರದ ಧ್ವನಿ ಒಂದೇ ಆಗಿರಬೇಕು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ, ರಾಷ್ಟ್ರೀಯ ಭದ್ರತೆಗೆ ಇಂಧನ ಭದ್ರತೆ ನಿರ್ಣಾಯಕ ಅಡಿಪಾಯ, ಬ್ರಿಕ್ಸ್ ನಾಯಕರ ಪ್ರತಿಪಾದನೆ. ಸೈಬರ್ ಹಣಕಾಸು ವಂಚನೆ ತಡೆಗೆ ಹೊಸ ನಿಯಮ ರೂಪಿಸಲು ಮುಂದಾದ ಆರ್ಬಿಐ. ಹಾಗೂ ಮೆಕ್ಸಿಕೋದಲ್ಲಿ ನಡೆದ ವಿಶ್ವ ಬಿಲ್ಲುಗಾರಿಕೆಯಲ್ಲಿ ಚಿನ್ನ ಗೆದ್ದು ಮಹತ್ವದ ಸಾಧನೆ ಮಾಡಿದ ಧೀರಜ್ ಬೊಮ್ಮದೇವರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಆಕಾಶವಾಣಿ ಬೆಂಗಳೂರು, ಸಮಯ 7:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ಆಕಾಶವಾಣಿ ಶ್ರೋತೃ ಬಾಂಧವರಿಗೆ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಿರಿಗಂಧ ಮಾತು, ಮಾಹಿತಿ ಹಾಗೂ ಮನರಂಜನೆಯಿಂದ ಕೂಡಿದ ಕಾರ್ಯಕ್ರಮ ಇದಾಗಿದೆ. ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮಾತಾಡೋ ವಿಷಯದ ಬಗ್ಗೆ ತಿಳಿಯೋದಕ್ಕೂ ಮೊದಲು ಏಕದಂತ ಚಿತ್ರದ ಗೀತೆ ನಿಮಗಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರು ಈ ಗೀತೆಗೆ ಧ್ವನಿಯಾಗಿದ್ದಾರೆ. ಗೋಟೂರಿಯವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ.

ಹೌದು, ಇಂದು ಗೌರಿ ಗಣೇಶ ಹಬ್ಬ. ನಾಡಿನಾದ್ಯಂತ ಸಂಭ್ರಮದ ಸಡಗರದಿಂದ ಗೌರಿ ಗಣೇಶ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಸಹ ನಿಮ್ಮ ಮನೆಗಳಲ್ಲಿ ಇಂದು ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಿದ್ದೀರಾ. ಇಂದು ಗೌರಿ ಗಣೇಶ ಹಬ್ಬ ಅಂತ ಆಗಲೇ ಹೇಳಿದೆ. ಈ ಗೌರಿ ಗಣೇಶ ಹಬ್ಬವನ್ನು ಅಥವಾ ಗೌರಿ ಹಬ್ಬವನ್ನು

ಸ್ವರ್ಣಗೌರಿ ವ್ರತ ಅಂತಲೂ ಕರೀತಾರೆ. ಈ ದಿನ ಗೌರಿ ದೇವಿಯನ್ನು ಪ್ರಮುಖವಾಗಿ ಪೂಜಿಸಲಾಗುತ್ತೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನ ಅಂದರೆ ತದಿಗೆ ಎಂದು ಈ ಗೌರಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಆದರೆ ಈ ವರ್ಷ ಗೌರಿ ಹಾಗೂ ಗಣೇಶ ಎರಡೂ ಹಬ್ಬಗಳು ಒಂದೇ ದಿನ ಬಂದಿರೋದು ವಿಶೇಷತೆ. ಈ ದಿನದಂದು ಅಂದರೆ ಗೌರಿ ಹಬ್ಬದಂದು ಸಾಮಾನ್ಯವಾಗಿ ಮಹಿಳೆಯರು ಮತ್ತು ಯುವತಿಯರು ಹೊಸ ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ಪೂಜೆ ಮಾಡ್ತಾರೆ. ಅವರು ಜಲಗೌರಿ ಅಥವಾ ಅರಿಶಿನದ ಗೌರಿಯನ್ನು ಪೂಜಿಸ್ತಾರೆ. ಈ ದಿನಗಳಲ್ಲಿ ಸ್ಥಳೀಯ ಮಾರುಕಟ್ಟೆಯಲ್ಲಿ ಗಣೇಶನ ಪ್ರತಿಮೆಗಳೊಂದಿಗೆ ಸಿದ್ಧವಾದ ಸುಂದರವಾಗಿ ಸಿದ್ಧಪಡಿಸಿದ ಮತ್ತು ಅಲಂಕರಿಸಿದ ಗೌರಿ ದೇವಿಯ ಮಣ್ಣಿನ ವಿಗ್ರಹಗಳನ್ನು ಸಹ ಖರೀದಿಸಿ ಮನೆಗೆ ತಂದು ಪೂಜೆ ಮಾಡೋ ವಾಡಿಕೆಯೂ ಇದೆ. ಈಗ ಕೇಳಿ ಸ್ವರ್ಣಗೌರಿ ಚಿತ್ರದ ಗೀತೆ. ಎಸ್ ಜಾನಕಿ ಹಾಗೂ ಚಿತ್ತರಂಜನ್ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ. ಎಸ್ ಕೆ ಕರೀಂ ಖಾನ್ ಅವರ ಸಾಹಿತ್ಯವಿರುವ ಈ ಗೀತೆಗೆ ಎಂ ವೆಂಕಟರಾಜು ಅವರ ಸಂಗೀತ ನಿರ್ದೇಶನವಿದೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಇಂದಿನ ಸಿರಿಗಂಧದಲ್ಲಿ ನಾವು ಗೌರಿ ಗಣೇಶ ಹಬ್ಬದ ಬಗ್ಗೆ ಮಾತನಾಡ್ತಾ ಇದ್ವಿ ಸ್ನೇಹಿತರೆ. ಈ ದಿನದಂದು ಪಾರ್ವತಿ ದೇವಿಯು ತನ್ನ ಆರಾಧಕರನ್ನ, ಅಂದರೆ ಭಕ್ತರನ್ನ ಭೇಟಿ ಮಾಡೋದಕ್ಕೆ ಬರ್ತಾಳೆ ಅಂತ ಹೇಳಲಾಗುತ್ತೆ.

ಮತ್ತು ಮರುದಿನ ಅಂದರೆ ಗಣೇಶ ಚತುರ್ಥಿ ದಿನ ತಾಯಿಯನ್ನು ಶಿವನ ನಿವಾಸವಾದ ಕೈಲಾಸಕ್ಕೆ ಹಿಂತಿರುಗಿಸಲು ಗಣೇಶನು ಕಾಣಿಸ್ಕೊಳ್ತಾನೆ ಅಂತ ಹೇಳಲಾಗುತ್ತೆ. ಮತ್ತೊಂದು ನಂಬಿಕೆಯ ಪ್ರಕಾರ ಈ ದಿನ ಪಾರ್ವತೀದೇವಿಯು ತನ್ನ ಹೆತ್ತವರ ಮನೆಗೆ ಭೇಟಿ ನೀಡಲು ಕೈಲಾಸದಿಂದ ಇಳಿತಾಳೆ ಅಂತ ನಂಬಲಾಗಿದೆ. ಹೊಸ ಉಡುಪುಗಳನ್ನು ಖರೀದಿಸುವುದು, ದೇವಾಲಯಗಳಿಗೆ ಭೇಟಿ ನೀಡೋದು, ನಿಕಟ ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಭೇಟಿ ಮಾಡೋದು ಮತ್ತು ದೇಶಿ ಆಹಾರ ಪದಾರ್ಥಗಳ ಅಡುಗೆ ಮಾಡಿಕೊಂಡು ಊಟ ಮಾಡೋದು ಗೌರಿ ಹಬ್ಬದ ಆಚರಣೆಯ ಅವಿಭಾಜ್ಯ ಅಂಗಗಳಾಗಿವೆ. ಈಗ ಕೇಳಿ ಮಧುರ ಮೈತ್ರಿ ಚಿತ್ರದ ಗೀತೆ. ಹಾಡಿದ್ದಾರೆ ಕೆ.ಜೆ. ಜೇಸುದಾಸ್ ಹಾಗೂ ಸಂಗಡಿಗರು. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಹೌದು, ಈ ಗೌರಿ ಹಬ್ಬಕ್ಕೂ ಹೆಣ್ಣುಮಕ್ಕಳಿಗೂ ತವರು ಮನೆಗೂ ನಿಕಟವಾದ ಸಂಬಂಧ ಇದೆ. ಗೌರಿ ಹಬ್ಬದ ಅತ್ಯಂತ ಪ್ರಮುಖವಾದ ಒಂದು ಭಾಗ ತವರಿನ ಬಾಗಿನ. ಬಾಗಿನ ಅಂದರೆ ಕೇವಲ ವಸ್ತುಗಳ ಸಂಗ್ರಹವಲ್ಲ, ಅದು ಮಗಳ ಮೇಲಿನ ತಾಯಿಯ ಹಾರೈಕೆ, ಅಪ್ಪನ ಬೆವರಿನ ದುಡಿಮೆಯ ಫಲ, ಹಾಗೂ ಅಣ್ಣ ತಮ್ಮಂದಿರು ತಮ್ಮ ಹುಟ್ಟಿದ ಮನೆಯ ರಕ್ತದ ಸಂಬಂಧವನ್ನು ನೆನಪಿಸಿಕೊಳ್ಳುವ ಭಾವುಕ ಕ್ಷಣ. ಕಾಲಗಳು ಉರುಳಬಹುದು, ತಲೆಮಾರುಗಳು ಬದಲಾಗಬಹುದು, ಆದರೆ ಅಪ್ಪ ಮತ್ತು ತವರು ಮನೆಯವರು ದೂರದೂರಿನಲ್ಲಿರುವ ಅಕ್ಕ ತಂಗಿಯರಿಗೆ ತವರು ಮನೆಯಿಂದ ಕಳುಹಿಸೋ ಆ ಪ್ರೀತಿಯ ಆಶೀರ್ವಾದದ ಮೌಲ್ಯ ಮಾತ್ರ ಎಂದಿಗೂ ಅಳಿಯದು. ಬಾಗಿನದ ಹಣವನ್ನು ಹೊತ್ತು ತರುವ ಮನಿ ಆರ್ಡರ್, ಅಂದರೆ ಹಿಂದಿನ ಕೆಲವು ವರ್ಷಗಳ ಹಿಂದೆ ಆ ಮನಿ ಆರ್ಡರ್ ಫಾರಂನ ಕೆಳಭಾಗದಲ್ಲಿ ಅಪ್ಪ ಬರೆದಿದ್ದ ಆ ನಾಲ್ಕು ಹಾರೈಕೆಯ ಸಾಲುಗಳು ಆ ಹಣಕ್ಕಿಂತಲೂ ಅಮೂಲ್ಯವಾಗಿದ್ದವು. ಮುಂದಿನ ಗೀತೆ ತವರಿನ ಸಿರಿ ಚಿತ್ರದಿಂದ ಮೂಡಿಬರಲಿದೆ. ಮಧು ಬಾಲಕೃಷ್ಣ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಕೇಳುಗರೆ, ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಗೌರಿ ಗಣೇಶ ಹಬ್ಬದ ಬಗ್ಗೆ ಮಾತನಾಡ್ತಿದ್ವಿ. ಅದರಲ್ಲಿ ಗೌರಿ ಹಬ್ಬದ ಆಚರಣೆ ಬಗ್ಗೆ, ಬಾಗಿನ ಕೊಡುವ ಸಂಪ್ರದಾಯದ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಗಣೇಶ ಚತುರ್ಥಿ. ಗಣೇಶ ಚತುರ್ಥಿಯು ಭಾರತ ದೇಶದಲ್ಲಿ ಆಚರಿಸುವ ವೈಭವದಿಂದ ಆಚರಿಸುವಂತಹ ಹಬ್ಬಗಳಲ್ಲಿ ಒಂದು. ಈ ಹಬ್ಬ ಪ್ರತಿ ವರ್ಷದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನದಂದು, ಅಂದರೆ ಇಂದು ಆಚರಿಸಲಾಗುತ್ತೆ. ಬೆಳ್ಳಿ ಅಥವಾ ಮಣ್ಣಿನಿಂದ ಮಾಡಿದ ಗಣಪತಿಯ ಮೂರ್ತಿಯನ್ನು ಪೂಜಿಸಿ ವ್ರತ ಅಂತೇಳಿ ಆಚರಿಸಲಾಗುತ್ತೆ. ಹಬ್ಬದ ದಿನ ಮೋದಕ ಕಡುಬು ಎಂಬ ಸಿಹಿ ತಿಂಡಿಯನ್ನು ಗಣೇಶನಿಗೆ ನೈವೇದ್ಯ ಮಾಡಲಾಗುತ್ತೆ. ನಮ್ಮ ದೇಶದಲ್ಲಿ ಗಣಪತಿಯ ಪೂಜೆಯು ಅನಾದಿ ಕಾಲದಿಂದಲೂ ನಡೆದು ಬಂದಿದೆ. ಆನೆಗಳ ಹಿಂಡು ಹೊಲ ಗದ್ದೆಗಳಿಗೆ ನುಗ್ಗಿ ಬೆಳೆಯನ್ನು ಹಾಳು ಮಾಡೋದನ್ನು ತಡೆಯುವ ಸಲುವಾಗಿ ರೈತಾಪಿ ಜನಗಳು ಆನೆಯ ಮುಖವುಳ್ಳ ದೇವನನ್ನು ಪೂಜಿಸಿದರೆ, ಗೋದಾಮುಗಳಲ್ಲಿ ಧಾನ್ಯಗಳನ್ನು ತಿಂದು ಹಾಳು ಮಾಡುವ ಇಲಿಗಳನ್ನೂ ಪೂಜಿಸಿ ಇಬ್ಬರನ್ನೂ ಸಮಾಧಾನಿಸುವುದೂ ಹಬ್ಬದ ಒಂದು ಕಾರಣವೆಂದು ಕೆಲವರು ಹೇಳೋದುಂಟು. ಈಗ ಕೇಳಿ, ವಿಘ್ನೇಶ್ವರನ ವಾಹನ ಚಿತ್ರದ ಗೀತೆ ಮೂಡಿಬರಲಿದೆ. ಎಸ್ ಜಾನಕಿ, ಪಿ ಸುಶೀಲಾ, ಎಸ್ ಪಿ ಶೈಲಜಾ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬರಲಿದೆ ಮರ್ಯಾದೆ ಮಹಲು ಚಿತ್ರದ ಗೀತೆ. ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಈ ರೀತಿ ವೈಭವದಿಂದ ಆಚರಿಸಿದಂಥ ಗಣೇಶನ ಒಂದು ಆಚರಣೆ ಅಥವಾ ಹಬ್ಬವನ್ನು ಗಣೇಶನನ್ನು ಕೂರಿಸಿದ ಮೇಲೆ ಅದನ್ನು ವಿಸರ್ಜನೆ ಮಾಡ್ತೀವಿ. ಗಣೇಶನ ವಿಸರ್ಜನೆ ಬಗ್ಗೆ ಮಾತಾಡೋದಾದರೆ, ವಿಸರ್ಜನೆಗೆ ಮುನ್ನ ಗಣೇಶನಿಗೆ ಅಂತಿಮವಾಗಿ ಪೂಜೆ ಆರತಿ ಸಲ್ಲಿಸಿ ನೈವೇದ್ಯವನ್ನು ಅರ್ಪಿಸಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ. ಸಾಧ್ಯವಾದಷ್ಟು ಕೃತಕ ವಿಸರ್ಜನಾ ಕೊಳ ಅಥವಾ ಅಧಿಕೃತ ವಿಸರ್ಜನಾ ಸ್ಥಳವನ್ನು ಬಳಸುವುದು ಒಳ್ಳೆಯದು. ಆದಷ್ಟು ಕೆರೆ, ನದಿ, ಸಾರ್ವಜನಿಕ ನೀರಿನ ಮೂಲಗಳಲ್ಲಿ ಸ್ವಯಂ ಪ್ರೇರಿತವಾಗಿ ವಿಸರ್ಜಿಸುವುದನ್ನು ತಪ್ಪಿಸಬೇಕು. ಗಣೇಶನ ಮೂರ್ತಿ ಮಣ್ಣಿನದಾದರೆ ಮನೆಯಲ್ಲಿಯೇ ದೊಡ್ಡ ಪಾತ್ರೆ ಅಥವಾ ಬಕೆಟ್ನಲ್ಲಿ ನೀರು ತುಂಬಿಸಿ ವಿಸರ್ಜಿಸಬಹುದು. ನಂತರ ಮಣ್ಣು ಕರಗಿದ ನಂತರ ಆ ನೀರನ್ನು ಗಿಡಗಳಿಗೆ ಬಳಸ್ಬೋದು. ಮೂರ್ತಿಯನ್ನು ಎಚ್ಚರಿಕೆಯಿಂದ ನೀರಿನಲ್ಲಿ ಇರಿಸಬೇಕು, ಬಲವಂತವಾಗಿ ಮುಳುಗಿಸೋದು ಸೂಕ್ತವಲ್ಲ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಥವಾ ಪ್ಲಾಸ್ಟಿಕ್ ಅಥವಾ ರಾಸಾಯನಿಕ ಬಣ್ಣಗಳಿಂದ ಮಾಡಿದ ಮೂರ್ತಿಗಳನ್ನು ಮನೆಯ ನೀರಿನಲ್ಲಿ ವಿಸರ್ಜಿಸುವುದು ಸೂಕ್ತವಲ್ಲ. ಅಂತಹ ಮೂರ್ತಿಗಳಿಗೆ ಸ್ಥಳೀಯ ಆಡಳಿತ ಮಂಡಳಿಯವರು ಅಧಿಕೃತ ವಿಸರ್ಜನಾ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅಂಥ ವ್ಯವಸ್ಥೆಯನ್ನು ಬಳಸೋದು ಉತ್ತಮ. ಈಗ ಕೇಳಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಿತ್ರದ ಗೀತೆ. ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ವಿಜಯ ನರಸಿಂಹ ಅವರ ಸಾಹಿತ್ಯ ಹಾಗೂ ಕೆ ವಿ ಮಹದೇವನ್ ಅವರ ಸಂಗೀತ ಈ ಗೀತೆಗಿದೆ.

ವಿಜಯಪ್ರಕಾಶ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಕೇಳಿ ಜಸ್ಟ್ ಆಕಸ್ಮಿಕ ಚಿತ್ರದ ಗೀತೆ. ಶಿವಾನಂದ್ ಜಮಖಂಡಿಯವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಶಂಕರ್ ಮಹದೇವನ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬರಲಿದೆ ಟೈಗರ್ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿರುವ ಈ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಗಣೇಶನ ಒಂದು ಗಂಗೋರಿ ಗಣೇಶ ಹಬ್ಬದ ಆಚರಣೆ ಬಗ್ಗೆ, ವಿಸರ್ಜನೆಯ ಕ್ರಮದ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ವಿ. ಇವತ್ತಿನ ಅಂದರೆ ಸೆಪ್ಟೆಂಬರ್ 14ನೇ ತಾರೀಕಿನ ಮತ್ತೊಂದು ವಿಶೇಷತೆ ಅಂತಂದರೆ ಇಂದು ರಾಷ್ಟ್ರೀಯ ಹಿಂದಿ ದಿವಸ್ ಅಂತೇಳಿ ಆಚರಣೆ ಮಾಡಲಾಗತ್ತೆ. ಈ ರಾಷ್ಟ್ರೀಯ ಹಿಂದಿ ದಿವಸ್ 1949 ಸೆಪ್ಟೆಂಬರ್ 14ರಂದು ಭಾರತದ ಸಂವಿಧಾನ ಸಭೆಯು ಹಿಂದಿ ಭಾಷೆಯನ್ನು ದೇಶದ ಅಧಿಕೃತ ಭಾಷೆಗಳಲ್ಲಿ ಒಂದಾಗಿ ಸ್ವೀಕರಿಸಿತು. ಇದರ ನೆನಪಿಗಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 14ರಂದು ಹಿಂದಿ ದಿವಸ್ ಅಂತೇಳಿ ಆಚರಣೆ ಮಾಡಲಾಗುತ್ತೆ. ಭಾರತದ ಮೊದಲ ಪ್ರಧಾನಮಂತ್ರಿಗಳಾದಂತಹ ಜವಾಹರ್ಲಾಲ್ ನೆಹರು ಅವರ ಸೂಚನೆಯಂತೆ 1953 ಸೆಪ್ಟೆಂಬರ್ 14ರಿಂದ ದೇಶಾದ್ಯಂತ ಅಧಿಕೃತವಾಗಿ ಹಿಂದಿ ದಿವಸ್ ಆಚರಿಸಲು ಪ್ರಾರಂಭಿಸಲಾಯಿತು. ಈಗ ಕೇಳಿ ಚಿಗುರಿದ ಕನಸು ಚಿತ್ರದಿಂದ ಗೀತೆ ಮೂಡಿಬರಲಿದೆ. ಉದಿತ್ ನಾರಾಯಣ್ ಹಾಗೂ ಮಹಾಲಕ್ಷ್ಮಿ ಅವರ ಧ್ವನಿಗಳಲ್ಲಿ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

ಹಿಂದಿ ದಿವಸ್. ಈ ದಿನದಂದು ಪ್ರತಿ ವರ್ಷ ನವದೆಹಲಿಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾರತದ ರಾಷ್ಟ್ರಪತಿಗಳ ವಿವಿಧ ಕ್ಷೇತ್ರಗಳಲ್ಲಿ ಹಿಂದಿ ಭಾಷೆಯ ಬೆಳವಣಿಗೆಗೆ ಶ್ರಮಿಸಿದ ಸಂಸ್ಥೆಗಳು ಮತ್ತು ವ್ಯಕ್ತಿಗಳಿಗೆ ರಾಜಭಾಷಾ ಕೀರ್ತಿ ಪುರಸ್ಕಾರ ಹಾಗೂ ರಾಜಭಾಷಾ ಗೌರವ ಪುರಸ್ಕಾರ ನೀಡಿ ಗೌರವಿಸುತ್ತಾರೆ. ಹಿಂದಿ ಭಾಷೆಗೆ ಅಧಿಕೃತ ಭಾಷೆಯ ಸ್ಥಾನಮಾನ ಸಿಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಸಾಹಿತಿ ಅಂತಂದರೆ ಬ್ಯೋಹರ್ ರಾಜೇಂದ್ರ ಸಿಂಹ. ಸೆಪ್ಟೆಂಬರ್ 14 ರಾಜೇಂದ್ರ ಸಿಂಹ ಅವರ 50ನೇ ಜನ್ಮದಿನವೂ ಆಗಿದೆ. ಅಂದರೆ 1949 ಸೆಪ್ಟೆಂಬರ್ 14 ರಾಜೇಂದ್ರ ಸಿಂಹ ಅವರ 50ನೇ ಜನ್ಮದಿನವೂ ಸಹ ಆಗಿತ್ತು. ಈಗ ಕೇಳಿ ಕುಟುಂಬ ಚಿತ್ರದಿಂದ ಗೀತೆ ಮೂಡಿಬರಲಿದೆ. ಉದಿತ್ ನಾರಾಯಣ ಹಾಗೂ ನಂದಿತಾ ಅವರ ಧ್ವನಿಗಳಲ್ಲಿ ರಾಜೇಂದ್ರ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತ.

ಇದುವರೆಗೆ ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ಬೆಂಗಳೂರು 8:45 ಸರಿಯಾಗಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಮೂಡಿಬರುವುದು.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 9:15:10. ನಮ್ಮ ಮುಂದಿನ ಕಾರ್ಯಕ್ರಮ ಭಾವಗೀತೆಗಳು. ಇನ್ನೀಗ ನಾಗಚಂದ್ರಿಕಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ ಕೆಸಿ ಶಿವಪ್ಪನವರ ರಚನೆ ಕೇಳದಿರಿ ನನ್ನನ್ನು.

ಇದುವರೆಗೆ ನಾಗಚಂದ್ರಿಕಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 9:30. ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಶ್ರೀಧರ್ ಹೆಗಡೆಯವರಿಂದ ಸಂತೂರ್ ವಾದನ, ತಬಲಾ ರೂಪಕ್ ಆರ್ ಕಲೂರ್ಕರ್, ರಾಗ ಯಮನ್, ವಿಲಂಬಿತ್ ಝಪ್ತಾಳ, ಧೃತ್ ತೀನ್ ತಾಳ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಧರ್ ಹೆಗಡೆ ಅವರಿಂದ ಸಂತೂರ್ ವಾದನ ಕೇಳಿದಿರಿ. ತಬಲಾ ರೂಪಕ್ ಆರ್ ಕಲ್ಲೂರ್ಕರ್, ರಾಗ್ ಯಮನ್, ವಿಲಂಬಿತ್ ಝಪ್ತಾಳ್, ಧೃತ್ ತೀನ್ತಾಳ್.

ಆಕಾಶವಾಣಿ ಬೆಂಗಳೂರು, ಸಮಯ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.

0: ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ಈ ಸುಂದರ ಜಾನಪದ ಹಾಡನ್ನು ಕೇಳುತ್ತಾ ಇದ್ದ ಹಾಗೆ ಈ ದಿನ ನಾವು ಯಾವ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಎಲ್ರಿಗೂ ಗೊತ್ತಾಗಿರಬೇಕು ಅಲ್ವಾ? ಹೌದು, ಈ ಬಾರಿ ಭಾದ್ರಪದ ಮಾಸದ ಶುಕ್ಲ ತೃತೀಯ ಜೊತೆಗೆ ಚೌತಿಯು ಬಂದಿರುವುದರಿಂದ ತಾಯಿ ಗೌರಿದೇವಿಯ ಪೂಜೆಯ ನಂತರ ಮಗ ಗಣೇಶನ ಪೂಜೆಯನ್ನು ಒಂದೇ ದಿನದಲ್ಲಿ ಆಚರಿಸುತ್ತಿದ್ದೇವೆ. ಇಂದು ಅನುಭವ ಅಕಾಡೆಮಿಯ ನಮ್ಮ ಸ್ನೇಹಿತೆಯರು ಗೌರಿ ಗಣೇಶರ ಸಾನ್ನಿಧ್ಯದಲ್ಲಿ ಎಂಬ ರೂಪಕವನ್ನು ನಡೆಸಿಕೊಡುತ್ತಿದ್ದೇವೆ. ಬನ್ನಿ ಪ್ರಾರಂಭಿಸೋಣ. ಶಾಂತಾ ಅವರೇ, ತಾಳ್ಮೆ ಸಹನೆ ತ್ಯಾಗಕ್ಕೆ ಮತ್ತೊಂದು ಹೆಸರೇ ತಾಯಿ ಗೌರಿ. ಎಲ್ಲ ಹಬ್ಬಗಳಲ್ಲಿಯೂ ಪ್ರಥಮ ಪೂಜಿತ ಮಗ ಗಣೇಶ, ತಾಯಿ ಹಾಗೂ ಮಗನ ಅವಿನಾಭಾವ ಸಂಬಂಧವನ್ನು ಚುಟುಕಾಗಿ ಹೇಳ್ತೀರಾ?
1: ನಿಜ ಇಂದಿರಾ ಅವರೇ, ಮಾನವ ಕುಲದ ಉದ್ಧಾರಕ್ಕಾಗಿ ಜಗನ್ಮಾತೆ ಗೌರಿ ಧರೆಗಿಳಿಯುತ್ತಾಳೆ. ಅವಳ ನಾಮಸ್ಮರಣೆ ಅರ್ಚನೆಯಿಂದಲೇ ಸೌಭಾಗ್ಯ ಮತ್ತು ಯಶಸ್ಸು, ಜೊತೆಗೆ ಪ್ರತಿ ಹೆಣ್ಣು ಮಕ್ಕಳಿಗೂ ಆತ್ಮಸ್ಥೈರ್ಯ, ಸ್ವಾಭಿಮಾನ, ಸ್ವಾವಲಂಬನೆ, ಸೌಹಾರ್ದತೆಯನ್ನು ಕಲಿಸುತ್ತಾಳೆ. ತಾಯಿಯ ಸಂರಕ್ಷಣೆ ಹಾಗೂ ಲೋಕೋದ್ಧಾರಕ್ಕಾಗಿ ಅವಳ ಹಿಂದೆಯೇ ಗಣೇಶನು ಸಹ ಬರುತ್ತಾನೆ. ಗಣೇಶ ತಾಯಿಯ ಮಾನಸ ಪುತ್ರ ಹಾಗೂ ಆಜ್ಞಾಧಾರಕ. ಪಾರ್ವತಿ ತಾನೇ ರೂಪಿಸಿ ಗಣೇಶನಿಗೆ ಜೀವ ಕೊಟ್ಟಳು. ಕಾರಣಾಂತರದಿಂದ ಅವನಿಗೆ ಆನೆಯ ಮುಖ ಬರುತ್ತದೆ. ಅವನು ವಕ್ರತುಂಡ ಮಹಾಕಾಯನಾದರೂ ತಾಯಿಗೆ ಮಗನೆಂದರೆ ಅಮೂಲ್ಯ ರತ್ನ. ಸತ್ಯ ಮತ್ತು ಸೌಂದರ್ಯದ ನಡುವೆ ಉಳಿಯುವುದೇ ವಾತ್ಸಲ್ಯ ಮಾತ್ರ ಅಲ್ಲವೇ?
0: ಯಾವುದೇ ವ್ರತಾಚರಣೆ ಮಾಡಬೇಕಾದರೂ ಮೊದಲು ಗಣೇಶನನ್ನ ಪೂಜಿಸಿ ನಂತರ ಎಲ್ಲಾ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಿಸು ಎಂದು ಕೇಳಿಕೊಳ್ಳುತ್ತೇವೆ, ಅಲ್ಲವೇ ಅನುಶ್ರುತ ಅವರೇ?
2: ಹೌದು ಇಂದಿರಾ ಅವರೇ, ಯಾವುದೇ ಪೂಜೆಯು ನಿರ್ವಿಘ್ನವಾಗಿ ನೆರವೇರಲು ಮೊದಲು ಗಣೇಶನಿಗೆ ಪೂಜೆ ಮಾಡುವುದು ನಮ್ಮ ಸಂಪ್ರದಾಯ.

ಅಂತ ಹೇ. ಮೊದಲು ಗಣೇಶನಿಗೆ ಅರಿಶಿನ, ಕುಂಕುಮ, ಹೂವು, ಮಂತ್ರಾಕ್ಷತೆಗಳಿಂದ ಪೂಜಿಸಿ ಎರಡು ಬಾಳೆಹಣ್ಣಿನ ನೈವೇದ್ಯದ ನಂತರ ಕರ್ಪೂರದ ಮಂಗಳಾರತಿ ಹಾಗೂ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಗೌರಿ ಪೂಜೆಯನ್ನು ಶುರು ಮಾಡಬೇಕು.

0: ಗಾಯತ್ರಿ ಅವರೇ, ಗೌರಿ ಪೂಜೆಗೆ ಯಾವ ರೀತಿಯಲ್ಲಿ ಅಣಿ ಮಾಡ್ಕೊಳ್ತೀರಿ ಅಂತ ತಿಳಿಸ್ತೀರಾ?
1: ಗೌರಿ ಹಬ್ಬ ಸೌಭಾಗ್ಯ ಸಂಕೇತದ ವ್ರತ. ವಿವಾಹಿತ ಮಹಿಳೆಯರು ಪತಿಯ ಉತ್ತಮ ಆರೋಗ್ಯ ಹಾಗೂ ಆಯಸ್ಸಿಗಾಗಿ ಆಚರಿಸುತ್ತಾರೆ. ಅವರವರ ಮನೆಯ ಪದ್ಧತಿಗನುಸಾರವಾಗಿ ಗೌರಿ ದೇವಿಯನ್ನು ಹರಿದ್ರಾ ಎಂದರೆ ಅರಿಶಿನದ ಪುಡಿಯನ್ನು ನೀರಿನಲ್ಲಿ ಕಲಸಿ ಪುಟ್ಟ ಗೋಪುರದಂತೆ ಮಾಡಿ ಅದಕ್ಕೆ ಅಡ್ಡ ಕುಂಕುಮ, ಕೆಳಗೆ ಚಂದ್ರವನ್ನು ಇಡುವುದು. ಒಂದು ಅಚ್ಚು ಬೆಲ್ಲದ ಮೇಲೆ ಒಂದು ವೀಳ್ಯದೆಲೆ, ಅದರ ಮೇಲೆ ಅರಿಶಿನದ ಗೌರಿಯನ್ನು ಇಟ್ಟು ಪೂಜಿಸುವುದು. ಇದರ ಜೊತೆಗೆ ಕೆಲವರ ಮನೆಗಳಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಮಣ್ಣಿನ ಗೌರಿ ಮೂರ್ತಿಯನ್ನು ಇಟ್ಟು ಪೂಜಿಸುತ್ತಾರೆ.
0: ಪೂಜಾ ವಿಧಾನವನ್ನು ಸ್ವಲ್ಪ ವಿವರಿಸಿ ಹೇಳ್ತೀರಾ ಪ್ರಮೀಳಾ ಅವರೇ?
2: ಖಂಡಿತ ಇಂದಿರಾ. ವಿಶೇಷ ಶ್ರದ್ಧಾಭಕ್ತಿಯಿಂದ ಸಂವತ್ಸರ, ಮಾಸ, ತಿಥಿ, ನಕ್ಷತ್ರ, ವಾರ ಎಲ್ಲವನ್ನೂ ಹೇಳಿಕೊಂಡು ಘಂಟಾನಾದ ಸಹಿತ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಜೊತೆಗೆ 16 ಗಂಟುಗಳಿರುವ ದಾರಗಳನ್ನು ಇಟ್ಟು ದೋರಸ್ಥಾಪನೆಯನ್ನು ಮಾಡಬೇಕು. ಅಷ್ಟೋತ್ತರ ಶತ ದಿವ್ಯ ನಾಮಗಳಿಂದ ದೇವಿಯನ್ನು ಪೂಜಿಸಿ ದೀಪ, ಧೂಪ, 16 ಎಳೆ ಗೆಜ್ಜೆವಸ್ತ್ರವನ್ನು ಸಮರ್ಪಿಸಿ ಮೊರದ ಬಾಗಿನವನ್ನು ದೇವಿಗೆ ಸಲ್ಲಿಸಿ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಬೇಕು.
0: 16 ಗಂಟಿನ ದೋರಸ್ಥಾಪನೆ ಮಾಡುವುದು ಅಂತ ಈಗ ತಾನೇ ಪ್ರಮೀಳಾ ಅವರು ಹೇಳಿದ್ರು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ವಿಜಯ ಅವರೇ?
3: ಗ್ರಂಥಿ ಎಂದರೆ ಗಂಟು. ಅರಿಶಿನ ದಾರಕ್ಕೆ 16 ಗಂಟುಗಳನ್ನು ಹಾಕಿ ಗೌರಿ ದೇವಿಯ ಸ್ವರೂಪವೆಂದು ಭಾವಿಸಿ ಬಲಗೈಗೆ ಕಟ್ಟಿಕೊಳ್ಳುವುದು.
0: ಮೊರದ ಭಾಗಿನವನ್ನು ದೇವಿಗೆ ಸಮರ್ಪಿಸುವುದರ ಬಗ್ಗೆಯೂ ಹೇಳಿದಿರಿ, ಹಾಗಂದ್ರೆ ಏನು ಅಂತ ತಿಳಿಸ್ತೀರಾ ದಿವ್ಯ ಅವರೇ?
4: ಮೊರದ ಭಾಗಿನ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾಗಿ ಮೊದಲು ದೇವಿಗೆ ಅರ್ಪಿಸಿ ನಂತರ ಮುತ್ತೈದೆಯರಿಗೆ ನೀಡುವ ಶ್ರದ್ಧೆಯ ಕಾಣಿಕೆ. ಎರಡು ಹೊಸ ಬಿದಿರಿನ ಮೊರಗಳನ್ನು ಸ್ವಚ್ಛಗೊಳಿಸಿ ಮೊರಗಳ ಹಿಂಭಾಗ ಮುಂಭಾಗಕ್ಕೆ ಅರಿಶಿನವನ್ನ ಮೂಲೆಯಿಂದ ಅಡ್ಡಪಟ್ಟಿಯಾಗಿ ಹಚ್ಚುವುದು. ಕೆಳಗಿನ ಮೊರದಲ್ಲಿ ಅಕ್ಕಿ, ಬೇಳೆಗಳು, ರವೆ, ಬೆಲ್ಲ ಮತ್ತು ಮಂಗಳ ದ್ರವ್ಯಗಳಾದಂತಹ ಕನ್ನಡಿ, ಬಾಚಣಿಗೆ, ಬಳೆ, ಬಿಚ್ಚೋಲೆ, ಕಾಡಿಗೆ, ರವಿಕೆ ಕಣ, ಅರಿಶಿನ, ಕುಂಕುಮ, ತೆಂಗಿನಕಾಯಿ, ವಿಳ್ಳೆದೆಲೆ, ಅಡಿಕೆ, ಹಣ್ಣು, ದಕ್ಷಿಣೆ ಇವೆಲ್ಲವನ್ನ ಇಟ್ಟು ಸಿದ್ಧಪಡಿಸಿಕೊಳ್ಳುವುದು. ಮತ್ತೊಂದು ಮರವನ್ನ ಅದರ ಮೇಲೆ ಮುಚ್ಚಿ ಸೀರೆಯ ಸೆರಗಿನ ತುದಿಯಿಂದ ಇಟ್ಟುಕೊಂಡು ಮುತ್ತೈದೆ ಮುತ್ತೈದೆ ಬಾಗಿನ ತಗೋ ಅಂತ ಕೊಡುವಾಗ ಹೇಳಿದರೆ ತೆಗೆದುಕೊಳ್ಳುವವರು ಸಾವಿತ್ರಿ ಸಾವಿತ್ರಿ ಬಾಗಿನ ಕೊಡು ಎಂದು ಹೇಳುವಂತಹ ಪದ್ಧತಿ ಇದೆ.
5: ಮದುವೆಯಾದ ಹೆಣ್ಣು ಮಗಳು ಮೊದಲ ವರ್ಷದ ಗೌರಿ ಹಬ್ಬದಲ್ಲಿ 16 ಜೊತೆ ಮೊರದ ಬಾಗಿನವನ್ನು ಹಿರಿಯ ಮುತ್ತೈದೆಯರಿಗೆ ಕೊಟ್ಟು ಕಾಲು ಮುಟ್ಟಿ ನಮಸ್ಕಾರ ಮಾಡುತ್ತಾರೆ. ಅಂದರೆ ಅವರ ಅನುಭವ, ಅವರು ಬಾಳಿ ಬದುಕುತ್ತಿರುವ ರೀತಿ ತನಗೂ ಬರಲಿ ಎಂಬ ಆಶಯವಿರಬಹುದು. ಹಾಗೆಯೇ ಪುಟಾಣಿ ಹೆಣ್ಣು ಮಕ್ಕಳು ಸಹ ಪುಟ್ಟ ಮೊರದಲ್ಲಿ ಬಳೆ, ಟೇಪು, ಸರ, ಬೊಂಬೆ, ಬಟ್ಟೆಯ ಜೊತೆ ಹಬ್ಬಕ್ಕೆ ಮಾಡಿರುವ ಒಬ್ಬಟ್ಟು, ಚಕ್ಕಲಿಯನ್ನು ತನ್ನ ವಯಸ್ಸಿನ ಗೆಳತಿಯರಿಗೆ ಕೊಡುವ ಸಂಪ್ರದಾಯವೂ ಇದೆ.

0: ವಯಸ್ಸಿನಿಂದಲೇ ನಮ್ಮ ಸಂಸ್ಕೃತಿಯನ್ನು ರೂಢಿಸಿಕೊಳ್ಳಲಿ ಎಂಬ ಉದ್ದೇಶವಿರಬಹುದು.
1: ನೈವೇದ್ಯಕ್ಕೆ ಸಾಧಾರಣವಾಗಿ ಗೌರಿ ಹಬ್ಬದಲ್ಲಿ ಏನ್ ಮಾಡ್ತೀರಿ ಗಾಯತ್ರಿ ಅವರೇ?
2: ನೈವೇದ್ಯಕ್ಕೆ ಕಾಯಿ ಹಣ್ಣು ಹಂಪಲಿನ ಜೊತೆಗೆ ಕಾಯಿ ಒಬ್ಬಟ್ಟು ಹಾಗೂ ಹುಳಿಯನ್ನ ಆಂಬೊಡೆ ಮಾಡುವುದು ರೂಢಿಯಲ್ಲಿದೆ. ಈಗ ಎಲ್ಲರೂ ದೇವಿಗೆ ಆರತಿಯನ್ನು ಮಾಡೋಣವೇ.

0: ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ. ಅಬ್ಬಾ, ಅದ್ಭುತವಾಗಿದೆ ಹಾಡು. ಈ ಬಾರಿ ಭಾದ್ರಪದ ಮಾಸದ ಶುಕ್ಲ ತೃತೀಯ ಜೊತೆಗೆ ಚೌತಿಯೂ ಬಂದಿದೆ ಅಂತ ಈಗಾಗಲೇ ಮಾತಾಡಿದ್ವಿ ಅಲ್ವಾ ಪ್ರಮೀಳಾ ಅವರೇ? ಅದರ ಜೊತೆಗೆ ಗಣೇಶನ ಪೂಜೆಗೆ ಯಾವ ರೀತಿಯಲ್ಲಿ ಅಣಿ ಮಾಡ್ಕೊಳ್ತೀರಾ?
1: ಹೌದು ಇಂದಿರಾ, ಗೌರಿ ಜೊತೆಗೆ ಗಣೇಶನನ್ನು ಪೂಜಿಸ್ತಾ ಇದ್ದೀವಿ. ನಮ್ಮ ಪರಿಸರವನ್ನು ಕಾಪಾಡುವುದಕ್ಕಾಗಿ ರಾಸಾಯನಿಕ ಯುಕ್ತ ಗಣೇಶನನ್ನು ಕೊಳ್ಳದೆ ಬರೀ ಮಣ್ಣಿನ ಗಣೇಶನನ್ನು ಪೂಜಿಸುವುದು ಉತ್ತಮ. ಪೀಠದ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹರಡಿ ಒಂದು ನಾಣ್ಯವನ್ನು ಇಟ್ಟು ಅದರ ಮೇಲೆ ಮಣ್ಣಿನಿಂದ ಮಾಡಿದ ಗಣೇಶನನ್ನು ಇಡಬೇಕು. ಭಕ್ತಿಯಿಂದ ಸಂವತ್ಸರ, ಮಾಸ,

0: ಎಂಬ ಶ್ಲೋಕವನ್ನು ಹೇಳಿ ಗಣಪತಿಗೆ ಅರಿಶಿನ, ಕುಂಕುಮ, ಹೂವು, ಪತ್ರೆಗಳಿಂದ ಪೂಜೆಯನ್ನು ಮಾಡಿ 21 ಎಳೆಯ ಗೆಜ್ಜೆ ವಸ್ತ್ರವನ್ನು ಸಮರ್ಪಿಸಬೇಕು.
1: ಗಾಯತ್ರಿ ಅವರೇ, ಹೂವು ಪತ್ರೆಯ ಜೊತೆಗೆ ಧೂರ್ವ ಸಮರ್ಪಣೆ ಕಡ್ಡಾಯವಾಗಿ ಆಗಲೇಬೇಕಲ್ಲವೇ?
2: ಹೌದು, ಧೂರ್ವ ಎಂದರೆ ಗರಿಕೆ ಹುಲ್ಲು. 3 ಚೂಪಾದ ಎಳೆಗಳ ಆಕಾರದಲ್ಲಿದ್ದು ಶಿವನ 3 ತತ್ವಗಳಾದ ಇಚ್ಛಾಶಕ್ತಿ, ಧ್ಯಾನಶಕ್ತಿ ಹಾಗೂ ಕ್ರಿಯಾಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಗಜಾನನ ಎಂದರೆ ಆನೆಯ ಮುಖವಿರುವುದರಿಂದ ಆನೆಗೆ ಹುಲ್ಲು, ಕಬ್ಬು ಮತ್ತು ಗಿಡಮೂಲಿಕೆಗಳು ಪ್ರಮುಖ ಆಹಾರ. ಹಾಗಾಗಿ ಗರಿಕೆಯ ಹುಲ್ಲನ್ನು ಸಮರ್ಪಿಸುವುದಾಗಿದೆ.
3: ಅದರ ಜೊತೆಗೆ ಪುರಾಣದ ಕಥೆಯ ಪ್ರಕಾರ ಅನಲಾಸುರನೆಂಬ ಕ್ರೂರ ರಾಕ್ಷಸನು ದೇವತೆಗಳಿಗೆ ಹಿಂಸೆ ಕೊಡುತ್ತಿದ್ದ. ದೇವತೆಗಳ ಪ್ರಾರ್ಥನೆಯಂತೆ ಗಣೇಶ ಅವನನ್ನು ಸಂಪೂರ್ಣವಾಗಿ ನುಂಗು ಹಾಕಿದನು. ಬಳಿಕ ಗಣೇಶನಿಗೆ ಹೊಟ್ಟೆಯಲ್ಲಿ ತೀವ್ರ ಉರಿ ಉಂಟಾಯಿತು. ಆಗ ಕಶ್ಯಪ ಮುನಿಗಳು 21 ಹಚ್ಚ ಹಸುರಿನ ಗರಿಕೆ ಹುಲ್ಲನ್ನು ಸೇವಿಸಲು ಕೊಟ್ಟರು. ತಕ್ಷಣವೇ ಉರಿಯು ಕಡಿಮೆಯಾಯಿತು. ಅಂದಿನಿಂದ ಗರಿಕೆ ಸಮರ್ಪಣೆ ಪ್ರಿಯವಾಯಿತು. ಜೊತೆಗೆ ಇದನ್ನ ಅರ್ಪಿಸುವುದರಿಂದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ಹಾಗೂ ಸಕಲ ವಿಘ್ನಗಳನ್ನು ನಿವಾರಿಸುತ್ತಾನೆ ಎಂಬ ನಂಬಿಕೆಯೂ ಸಹ ಇದೆ.
1: ಯಾಕೆ ನಾವು ಗಣೇಶನಿಗೆ 21 ಗರಿಕೆ ಹುಲ್ಲು, 21 ಮೋದಕ, 21 ಕರಿಗಡುಬು, 21 ಎಳ್ಳುಂಡೆಯನ್ನೇ ಸಮರ್ಪಿಸುತ್ತೇವೆ ಶಾಂತ ಅವರೇ?
4: ಹೌದು ಇಂದ್ರ, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ಪಂಚಭೂತಗಳು ಮತ್ತು ಮನಸ್ಸು ಇವೆಲ್ಲವೂ ಒಟ್ಟುಗೂಡಿದಾಗ 21 ಆಗುತ್ತದೆ. ಅಂದರೆ ಕಾಯ, ವಾಚ ಮತ್ತು ಮನಸ್ಸನ್ನು ಗಣೇಶನಿಗೆ ಅರ್ಪಿಸುತ್ತಿದ್ದೇವೆ ಎಂಬ ಭಾವ ಇದರಲ್ಲಿದೆ.
5: ಅದೂ ಅಲ್ಲದೆ ನಮ್ಮ ಮನಃಶಾಸ್ತ್ರಜ್ಞರು ಹೇಳುವ ಪ್ರಕಾರ 21 ಸಲ ಯಾವುದೇ ಕೆಲಸವನ್ನು ಮಾಡಿದರೂ ಅದು ನಮ್ಮ ಮಾನಸಿಕ ಸ್ಥಿತಿಗೆ ಹೊಂದಿಕೊಂಡು ಅದೇ ಅಭ್ಯಾಸವಾಗಿ ಬಿಡುತ್ತದೆ.
1: ಗಣಪತಿ ಹಬ್ಬದಲ್ಲಿ ಮೋದಕವನ್ನೇ ನೈವೇದ್ಯ ಮಾಡುತ್ತೇವೆ ಅಲ್ಲವೇ ವಿಜಯ ಅವರೇ?
6: ಹೌದು ಇಂದಿರಾ ಅವರೇ, ಕೆಲವರು ಆವಿಯಲ್ಲಿ ಬೇಯಿಸಿದ ಮೋದಕ, ಇನ್ನು ಕೆಲವರು ಎಣ್ಣೆಯಲ್ಲಿ ಕರೆದದ್ದನ್ನು ಮಾಡುತ್ತಾರೆ. ಗಣೇಶನಿಗೆ ಪಂಚಕಜ್ಜಾಯವನ್ನೂ ಮಾಡುತ್ತೇವೆ. ತೆಳು ಅವಲಕ್ಕಿ, ಬೆಲ್ಲ, ತೆಂಗಿನ ತುರಿ, ತುಪ್ಪ, ಏಲಕ್ಕಿ ಪುಡಿಯನ್ನು ಹಾಕಿ ಕಲಸಿ ನೈವೇದ್ಯ ಮಾಡುವುದು. ಇದೇ ಪಂಚಕಜ್ಜಾಯಕ್ಕೆ ಕರಿಯೆಳ್ಳು, ಕಬ್ಬಿನ ಚೂರು, ಬಾಳೆಹಣ್ಣನ್ನು ಹಾಕಿ ಕಲಸಿ ಗಣಪತಿ ಹೋಮಕ್ಕೂ ಸಮರ್ಪಣೆಯನ್ನು ಮಾಡುತ್ತೇವೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಇಷ್ಟವಾದ

0: ಸಂಸ್ಕೃತದಲ್ಲಿ ಮೋದಕ ಎಂದರೆ ಆನಂದ ಅಥವಾ ಖುಷಿಯನ್ನು ನೀಡುವುದು ಎಂಬ ಅರ್ಥ. ಒಮ್ಮೆ ಅತ್ರಿ ಋಷಿಗಳ ಪತ್ನಿ ಅನಸೂಯ ಗಣೇಶನಿಗೆ ಹೊಟ್ಟೆ ತುಂಬ ಬಡಿಸಿದರೂ ಹಸಿವು ನೀಗಲಿಲ್ಲವಂತೆ. ಕೊನೆಗೆ ಕಡುಬನ್ನು ಬಡಿಸಿದಳು. ಆಶ್ಚರ್ಯವೆಂಬಂತೆ ಒಂದೇ ಒಂದು ಮೋದಕ ತಿಂದ ತಕ್ಷಣವೇ ಹೊಟ್ಟೆ ತುಂಬಿತಂತೆ. ಇದೇ ಮೋದಕದ ಮಹಿಮೆ.
1: ಗಣೇಶ ಬಂದ ಕಾಯಿ ಕಡುಬು ತಿಂದ ಹೊಟ್ಟೆ ಮೇಲೆ ಗಂದ ಚಿಕ್ಕೆರೆಲ್ ಬಿದ್ದ ದೊಡ್ಡ ಕೆರೆಲ್ ಎದ್ದ. ಗಣೇಶ ಬಂದ ಕಾಯಿ ಕಡುಬು ತಿಂದ ಹೊಟ್ಟೆ ಮೇಲೆ ಗಂದ ಚಿಕ್ಕೆರೆಲ್ ಬಿದ್ದ ದೊಡ್ಡ ಕೆರೆಲ್ ಎದ್ದ.
2: ಆಹಾ, ಇದು ಕರ್ನಾಟಕದಲ್ಲಿ ಗಣೇಶನ ಹಬ್ಬದ ಸಮಯದಲ್ಲಿ ಹಾಡುವ ಪ್ರಸಿದ್ಧವಾದ ಜಾನಪದ ಚುಟುಕು ಹಾಡು. ಅಂದರೆ ಕೆರೆಯಿಂದ ಮಣ್ಣನ್ನು ತಂದು ಮೂರ್ತಿಯನ್ನು ಮಾಡಿ ಪೂಜಿಸಿ ತಿರುಗಿ ತಿರುಗಿ ಕೆರೆಯಲ್ಲಿ ಅಥವಾ ಬಾವಿಯಲ್ಲಿ ವಿಸರ್ಜನೆ ಮಾಡುವುದು. ಈ ಹಂತ ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ ಅಲ್ಲವೇ?
3: ಗಣೇಶನ ಪೂಜೆಯನ್ನು ಸಾರ್ವಜನಿಕ ಗಣೇಶೋತ್ಸವವಾಗಿ ಎಲ್ಲಾ ಮಕ್ಕಳು ದೊಡ್ಡವರು ರಸ್ತೆ ರಸ್ತೆಗಳಲ್ಲಿ ಆಚರಿಸುತ್ತಾರೆ ಅಲ್ಲವೇ ಶಾಂತಾ ಅವರೇ?
4: ಹೌದು ಇಂದಿರಾ. ಲೋಕಮಾನ್ಯ ಬಾಲಗಂಗಾಧರ ತಿಲಕರು 1893 ಗಣೇಶನ ಹಬ್ಬವನ್ನು ಸಾರ್ವಜನಿಕ ಉತ್ಸವವಾಗಿ ಬದಲಾಯಿಸಿದರು. ಆಗಿನ್ನೂ ಬ್ರಿಟಿಷರು ಆಳ್ವಿಕೆ ನಡೆಯುತ್ತಿದ್ದಂತಹ ಕಾಲ. ಸ್ವಾತಂತ್ರ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಜನರನ್ನು ಒಗ್ಗೂಡಿಸಲು ಶುರು ಮಾಡಿದ್ದು.
5: ಜೊತೆಗೆ ಸಾಯಂಕಾಲ ಗಣೇಶನಿಗೆ ಮಂಗಳಾರತಿ ಮಾಡುವಾಗ ಕಡಲೆಕಾಳು ಉಸ್ಲಿ

ಮಾಡುವುದು ರೂಢಿಯಲ್ಲಿದೆ. ನಾರಿನಂಶ ಹೆಚ್ಚಾಗಿರುವ ಉಸಲಿಯಿಂದ ದೇಹದ ಪೋಷಣೆ ಸಮತೋಲನದಲ್ಲಿ ಇರುತ್ತದೆ. ಹಾಗೆಯೇ ಇದು ಸಾತ್ವಿಕ ಆಹಾರವಾದುದರಿಂದ ನೈವೇದ್ಯಕ್ಕೆ ಶ್ರೇಷ್ಠವಾಗಿದೆ. ಈಗ ಗಣೇಶನಿಗೆ ಆರತಿ ಮಾಡೋಣ.

0: ನಮ್ಮ ಗಣೇಶ ಎಲ್ಲರ ಮನೆಯ ಕಡುಬು ಚಕ್ಕುಲಿ ತಿಂದು ತನ್ನ ವಾಹನ ಇಲಿಯ ಮೇಲೆ ಕುಳಿತು ಹೋಗ್ತಾ ಇದ್ದಂತೆ. ದಾರಿಯಲ್ಲಿ ಹಾವನ್ನು ಕಂಡು ಇಲಿಯು ಎದರಿ ಓಡಿ ಹೋಯಿತು. ದುಡುಮ್ಮೆಂದು ಬಿದ್ದ ಗಣೇಶನ ಹೊಟ್ಟೆ ಒಡೆಯಿತು, ಹಾವನ್ನೇ ಸುತ್ತಿಕೊಂಡ. ಇದನ್ನೆಲ್ಲ ಮೇಲಿನಿಂದ ನೋಡುತ್ತಿದ್ದ ಚಂದ್ರ ನಕ್ಕನಂತೆ. ಯಾರು ಚೌತಿಯ ದಿನ ಚಂದ್ರನನ್ನು ನೋಡುವರೋ ಅವರಿಗೆ ಸುಳ್ಳು ಕಳ್ಳತನದ ಅಪವಾದ ಬರಲಿ ಎಂದು ಗಣೇಶ ಚಂದ್ರನಿಗೆ ಶಾಪ ಕೊಟ್ಟ. ಅಕಸ್ಮಾತ್ ನೋಡಿದ್ದಲ್ಲಿ ಶಮಂತಕಮಣಿ ಕಥೆಯನ್ನು ಕೇಳುವುದು ರೂಢಿಯಲ್ಲಿದೆ.
1: ಈ ಕಥೆಯ ಜೊತೆಗೆ ನಾಲ್ಕು ಸಾಲಿನ ಶ್ಲೋಕವನ್ನ ಹೇಳಿಕೊಂಡರೆ ಅಪವಾದವು ಪರಿಹಾರವಾಗುವುದು ಎಂಬ ಪ್ರತೀತಿಯೂ ಸಹ ಇದೆ. ಸಿಂಹ ಪ್ರಸೇನಮವಧಿ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮಾರೋ ದೀಹಿ ತವ ಹೇಷ ಸಮಂತಕಃ.
2: ಶ್ರೋತೃಗಳೇ, ಇದುವರೆಗೂ ಅಮ್ಮ ಮಗ ಅಂದರೆ ಗೌರಿ ಗಣೇಶನ ಮಧುರ ಬಾಂಧವ್ಯದ ಹಬ್ಬದ ಆಚರಣೆಯ ಬಗ್ಗೆ ಸಂಭ್ರಮದಿಂದ ಹಂಚಿಕೊಂಡೆವು. ಸಂಪ್ರದಾಯ, ಶಾಸ್ತ್ರ, ಪೂಜೆಗಳು ಏನೇ ಇರಲಿ, ಅದೆಲ್ಲದರ ಭಕ್ತಿ ಶ್ರದ್ಧೆ ಮಾತ್ರ ಒಂದೇ, ಗೌರಿ ಗಣೇಶ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಈ ರೂಪಕದ ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಶ್ರೀಮತಿ ಶ್ಯಾಮಲಾ ಸತ್ಯ. ಸುಮಧುರ ಗಾಯನವನ್ನು ಪ್ರಸ್ತುತಪಡಿಸಿದವರು ವೀಣಾವಾದಿರಾಜ್ ಮತ್ತು ಶ್ರುತಿ ಮೋಹನ್. ಭಾಗವಹಿಸಿದ ಕಲಾವಿದರು ದಿವ್ಯಶ್ರೀ ಎನ್, ಪ್ರಮೀಳಾ ಸ್ವಾಮಿ, ಗಾಯತ್ರಿ ರಾಮಸ್ವಾಮಿ, ಶಾಂತಕುಮಾರಿ, ವಿಜಯಲಕ್ಷ್ಮಿ ಚಂದ್ರಮೋಹನ್, ಅನುಶ್ರುತ ಬಿವೈ, ನಾನು ಇಂದಿರಾ ಗಣಪತಿ. ಎಲ್ಲ ಶ್ರೋತೃಗಳಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.

ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಗೌರಿ ಗಣೇಶರ ಸಾನ್ನಿಧ್ಯದಲ್ಲಿ ರೂಪಕ ಕೇಳಿದಿರಿ. ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಆರ್ಟಿ ನಗರದ ಅನುಭವ ಅಕಾಡೆಮಿ ಸದಸ್ಯರಿಂದ ಕಾರ್ಯಕ್ರಮ ಇದಾಗಿತ್ತು. ನಿರ್ಮಾಣ ಆಶಾ. ಆಕಾಶವಾಣಿ ಬೆಂಗಳೂರು. ಈಗ ಸಮಯ 10:25:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಈಗ ಆರಂಭ. ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಗೀತಚಂದ್ರಿಕೆಯ ಮೊದಲ ಗೀತೆ ನೆನಪಿರಲಿ ಚಿತ್ರದಿಂದ ಮೂಡಿಬರುತ್ತಾ ಇದೆ. ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಈ ಗೀತೆಗಿದೆ.

ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಕೇಳಿ ರಾಮ್ ತೇರಿ ಗಂಗಾ ಮೈಲಿ ಚಿತ್ರದ ಗೀತೆ. ರವೀಂದ್ರ ಜೈನ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ರಾಜ್ಕುಮಾರ್ ಭಾರತಿ ಹಾಗೂ ಪಿ ಸುಶೀಲಾ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ ತಾಯಿಯ ಹೊಣೆಯ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಈ ಗೀತೆಗಿದೆ.

ಮುಂದಿನ ಗೀತೆ ಬಡೇ ಗರ್ಕಿ ಭೇಟಿ ಚಿತ್ರದಿಂದ ಮೂಡಿಬರಲಿದೆ. ಸುರೇಶ್ ವಾಡ್ಕರ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಸಂತೋಷ್ ಆನಂದ್ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತ ಈ ಗೀತೆಗಿದೆ.

ಈ ಪ್ರೇಮ ಪ್ರಸಂಗ ಚಿತ್ರದಿಂದ ಹಾಡಿದ್ದಾರೆ ರಾಜ್ಕುಮಾರ್ ಭಾರತಿ ಹಾಗೂ ಮಂಜುಳಾ ಗುರುರಾಜ್. ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ.

ಮಹಮ್ಮದ್ ಆಜೀಜ್ ಹಾಗೂ ಕವಿತಾ ಕೃಷ್ಣಮೂರ್ತಿಯವರ ಧ್ವನಿಗಳಲ್ಲಿ ಕೇಳಿ ಸಿಂಧೂರ ಚಿತ್ರದ ಗೀತೆ, ಆನಂದ್ ಭಕ್ಷಿಯವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತ ಈ ಗೀತೆಗಿದೆ.

ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ. ಆಸೆಯ ಬಲೆಯ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತವಿದೆ.

ಇದುವರೆಗೆ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 11:05. ಈಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳನ್ನು ಕೇಳುವಿರಿ. 6:30 ಚಿಂತನ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ, 6:40 ದೇಶಭಕ್ತಿಗೀತೆಗಳನ್ನು ಕೇಳುವಿರಿ, 6:50 ರೈತರಿಗೆ ಸಲಹೆ, 7:15 ಜೆಎಸ್ ಶ್ರುತಿ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ, 7:45 ಹಾಗೂ 8:30 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್, 9:10 ಗೀತ ಪಲ್ಲವ, 9:30 ಗಾನಗಂಗೆ

ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:30 ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು, 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ಆಭರಣ ತಯಾರಿಕೆಯಲ್ಲಿ ದಾಖಲೆಗಳನ್ನು ನಿರ್ಮಿಸಿರುವ ಗೀತಾ ಎಂವಿ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ದಿಗ್ವಿಜಯ್ ಬಿ ಕಾರ್ಯಕ್ರಮ, ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಮಾನಸಿಕ ಅನಾರೋಗ್ಯಕ್ಕೆ ಕಾರಣಗಳು, ಸ್ವರೂಪಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಮನೋರೋಗ ತಜ್ಞರಾದ ಡಾಕ್ಟರ್ ಗಿರೀಶ್ ಬಾಬು ಅವರೊಂದಿಗೆ ಸಂದರ್ಶನ, ಪ್ರಸ್ತುತಿ, ಸಂದರ್ಶಕರು, ಮಾಲಾ ಸಾಮ್ರಾಣಿ ಕಾರ್ಯಕ್ರಮ, ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪಿಎಂ ಜನ್ಧನ್ ಯೋಜನೆ ಕುರಿತು ಮಾಹಿತಿ ಕಾರ್ಯಕ್ರಮ, ಮಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳನ್ನು ಕೇಳುವಿರಿ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಶ್ರೀನಿವಾಸ ಮೂರ್ತಿ. ಇನ್ನು ನಾಳೆಯ ಸಂಜೆ ಪ್ರಸಾರದಲ್ಲಿ 5:30 ಗಿರ್ಮಿಟ್ ಚಿತ್ರಗೀತೆ, ಕನ್ನಡ ಹೊಸ ಚಿತ್ರಗೀತೆಗಳು. 6:15 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 6:30 ಅವಲೋಕನ. ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ತೆಂಗಿನ ಬೆಳೆಯ ಉಪ ಉತ್ಪನ್ನಗಳು ಕುರಿತು ನಿವೃತ್ತ ಹಿರಿಯ ಅಧಿಕಾರಿಗಳಾದ ಡಾಕ್ಟರ್ ನಾರಾಯಣಸ್ವಾಮಿ ಬಿ ಅವರೊಡನೆ ಸಂದರ್ಶನ, ಸಂದರ್ಶಿಸುವವರು ತಿಮ್ಮಪ್ಪ ಹೆಚ್ ಗೌಡ, ಪ್ರಾಯೋಜಕರು ಕೃಷಿ ಇಲಾಖೆ. 7:20 ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಒಂಬತ್ತು ಪ್ರೇಮಲತಾ ದಿವಾಕರ್ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಮನಿ ಟಾಕ್ ಮತ್ತು ಮಂಥನ್ ಕಾರ್ಯಕ್ರಮ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಕರ್ನಾಟಿಕ್ ಶಾಸ್ತ್ರೀಯ ಸಂಗೀತ, ಕಲಾವತಿ ಅವಧೂತ್ ಅವರ ಗಾಯನ, ವಯಲಿನ್ ಹೆಚ್ಎಂ ಸ್ಮಿತಾ, ಮೃದಂಗ ಹೆಚ್ಎಸ್ ಸುಧೀಂದ್ರ, ಘಟ ಟ್ರಿಕ್ಕಿ ಕೃಷ್ಣಸ್ವಾಮಿ. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಈ ಎಲ್ಲ ಕಾರ್ಯಕ್ರಮಗಳು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವವು.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾದವು. ಈಗ ಸಮಯ 11:10:20. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:55 ಆರಂಭವಾಗುವುದು. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭರಾತ್ರಿ. ಜೈ ಹಿಂದ್.

ನಿರ್ಮಾಣ ಪೂರ್ಣಗೊಂಡು 1964 ಮಾರ್ಚ್ 3 ಬೆಂಗಳೂರಿನ ಸಿಟಿ ಮಾರ್ಕೆಟ್ ಬಳಿ ಇದ್ದ ದೊಡ್ಡಣ್ಣ ಹಾಲ್ನಲ್ಲಿ ಸತೀ ಸುಲೋಚನಾ ಚಿತ್ರವು ತೆರೆ ಕಂಡಿತು. ಹೀಗೆ ಕನ್ನಡ ವಾಕ್ಚಿತ್ರ ಯುಗದ ಆರಂಭವಾಯಿತು. ಆ ನಂತರ 1934 ಏಪ್ರಿಲ್ ತಿಂಗಳಲ್ಲಿ ಭಕ್ತಧ್ರುವ ಚಿತ್ರವು ಬಿಡುಗಡೆಯಾಯಿತು. ಸತೀ ಸುಲೋಚನಾ ಚಿತ್ರವು ಕನ್ನಡದ ಪ್ರಪ್ರಥಮ ವಾಕ್ಚಿತ್ರ ಹೆಗ್ಗಳಿಕೆಗೆ ಹಾಗೂ ದಾಖಲೆಗೆ ಪಾತ್ರವಾಗಿದೆ.

ಕೇಳುಗರೇ, ಇಲ್ಲಿ ಒಂದು ಬಹಳ ವಿಶೇಷವಾದ ವಿಷಯವೆಂದರೆ ವಸಂತ ಸೇನಾ ಮೂಕಿ ಚಿತ್ರದ ಚಿತ್ರೀಕರಣ ಬಹುತೇಕ ಕರ್ನಾಟಕದಲ್ಲಿಯೇ ನಡೆದರೆ ಕನ್ನಡದ ಮೊದಲ ವಾಕ್ಚರ ಸತಿ ಸುಲೋಚನಾ ತಯಾರಾದದ್ದು ಕರ್ನಾಟಕದ ಹೊರಗೆ. ಅದನ್ನು ನಿರ್ಮಿಸಿದವರು ಕನ್ನಡೇತರರೇ. ಹೀಗೆ ನಿರ್ಮಾಣಗೊಂಡ ಸತಿ ಸುಲೋಚನಾ ಕನ್ನಡ ಮಾತಿನ ಚಿತ್ರಗಳ ಯುಗಕ್ಕೆ ನಾಂದಿ ಹಾಡಿತು. ಕನ್ನಡದ ಮೊದಲ ವಾಕ್ಚಿತ್ರ ಪ್ರತಿನಾಯಕ ಅಥವಾ ಆಂಟಿ ಹೀರೋ ನಾಯಕನಿಂದಲೇ ಆರಂಭವಾಯಿತು. ಸುಬ್ಬಯ್ಯ ನಾಯ್ಡು ಕನ್ನಡದ ಮೊದಲ ಹೀರೋ ಹಾಗೂ ಆಂಟಿ ಹೀರೋ. ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಕನ್ನಡದ ಪ್ರಥಮ ಚಿತ್ರ ಸಾಹಿತಿಗಳು. ಆರ್ ನಾಗೇಂದ್ರ ರಾಯರು ಕನ್ನಡದ ಮೊದಲ ಸಂಗೀತ ನಿರ್ದೇಶಕರಾದರೆ ಲಕ್ಷ್ಮೀಬಾಯಿ ಕನ್ನಡ ಸಿನಿಮಾದ ಮೊದಲ ಹಿನ್ನೆಲೆ ಗಾಯಕಿ. ಮೊದಲ ವಾಕ್ಚಿತ್ರ ಸತಿ ಸುಲೋಚ ಚಿತ್ರವನ್ನು ಜನರು ಅತ್ಯಂತ ಆದರ ಹಾಗೂ ಸಂಭ್ರಮದಿಂದ ಸ್ವೀಕರಿಸಿದರು. ಪಾತ್ರಧಾರಿಗಳ ಅಭಿನಯ, ಮಾತು, ಸಂಗೀತ, ಹಾಡು, ಯುದ್ಧ ಹಾಗೂ ಚಮತ್ಕಾರಗಳನ್ನು ನೋಡುತ್ತಾ ಜನ ತನ್ಮಯರಾದರು. ಆನಂದದಿಂದ ಕುಣಿದಾಡಿದರು. ದುಃಖದ ಸನ್ನಿವೇಶದಲ್ಲಿ ಜನರು ಪಾತ್ರದೊಡನೆ ಲೀನವಾಗಿ ಬಿಕ್ಕಿ ಬಿಕ್ಕಿ ಅತ್ತರು. ಸತಿ ಸುಲೋಚನಾ ಚಿತ್ರವನ್ನು ನೋಡಲು ಸುತ್ತಮುತ್ತಲ ಹಳ್ಳಿಗಳಿಂದ ಜನ ಎತ್ತಿನ ಬಂಡೆಯಲ್ಲಿ ಟ್ರ್ಯಾಕ್ಟರ್ನಲ್ಲಿ ಬಂದು ಜಾತ್ರೆಯನ್ನು ನೋಡುವ ಸಂಭ್ರಮದಂತೆ ಈ ಚಿತ್ರವನ್ನು ನೋಡಿದರು. ಸೌತ್ ಇಂಡಿಯಾ ಮೂವಿಟೋನ್ ಲಾಂಛನದಲ್ಲಿ ನಿರ್ಮಾಣಗೊಂಡ ಸತಿ ಸುಲೋಚನಾ ಚಿತ್ರದಲ್ಲಿ ರಂಗಭೂಮಿಯ ಕಲಾವಿದರಾದ ಎಂ ವಿ ಸುಬ್ಬಯ್ಯ ನಾಯ್ಡು, ಆರ್ ನಾಗೇಂದ್ರ ರಾವ್, ಲಕ್ಷ್ಮೀಬಾಯಿ, ತ್ರಿಪುರಾಂಬ ಅಭಿನಯಿಸಿದ್ದರು. ಈ ಚಿತ್ರದ ನಿರ್ದೇಶಕರು ಇಂದಿನ ದಕ್ಷಿಣ ಭಾರತದ ಖ್ಯಾತ ತಾರೆ ಜೂಲಿ ಲಕ್ಷ್ಮಿ ಅವರ ತಂದೆ ವೈ ವಿ ರಾವ್. ಸತಿ ಸುಲೋಚನಾ ಚಿತ್ರವು ಬೆಂಗಳೂರಿನಲ್ಲಿ ಸತತ 6 ವಾರಗಳ ಕಾಲ ಹೌಸ್ಫುಲ್ ಪ್ರದರ್ಶನ ಕಂಡಿತು.

ಇನ್ನು ಕನ್ನಡದ ಎರಡನೇ ವಾಕ್ಚಿತ್ರ ಭಕ್ತ ಧ್ರುವಕ್ಕೂ ಜನರಿಂದ ಅದ್ಭುತ ಸ್ವಾಗತ ದೊರೆಯಿತು. ಈ ಚಿತ್ರದ ಒಂದು ದೃಶ್ಯದಲ್ಲಿ ಹುಲಿ ಗರ್ಜಿಸಿದಾಗ ಪರದೆಯ ಮೇಲೆ ಸಿನಿಮಾ ನೋಡುತ್ತಿದ್ದ ಜನರು ನಿಜವಾದ ಹುಲಿಯೇ ಬಂತು ಎಂದು ಥಿಯೇಟರ್ ಬಿಟ್ಟು ಓಡಿ ಹೋದರಂತೆ. ಜಯವಾಣಿ ಟಾಕೀಸ್ ಲಾಂಛನದಲ್ಲಿ ಮಾಡಿಕೊಂಡ ಭಕ್ತ ಧ್ರುವ ಪ್ರಧಾನ ಭೂಮಿಕೆಯಲ್ಲಿ ಜಿ ನಾಗೇಶ್ವರ ರಾವ್, ದೇವುಡು ನರಸಿಂಹಸ್ತ್ರಿ, ಲಕ್ಷ್ಮಮ್ಮ, ಟಿ ಕನಕ ಲಕ್ಷ್ಮಮ್ಮ, ಮಾಸ್ಟರ್ ಮುತ್ತು, ಎಂ ಜಿ ಮರಿರಾವ್ ಅಭಿನಯಿಸಿದ್ದರು. ಈ ಚಿತ್ರಕ್ಕೆ ದೇವುಡು ನರಸಿಂಹಶಾಸ್ತ್ರಿ ಸಾಹಿತ್ಯ ರಚಿಸಿದ್ದರೆ ಹಾರ್ಮೋನಿಯಂ ಶ್ರೀಗಿರಿರಾವ್ ಸಂಗೀತ ನೀಡಿದ್ದರು. ಚಿತ್ರವನ್ನು ಪಾರ್ಶ್ವನಾಥ್ ಅಲ್ಟೇಕರ್ ನಿರ್ದೇಶಿಸಿದ್ದರು.

0: ಪ್ರಸ್ತುತಿ ನೆರವು ಹಾಗೂ ಸಂಕಲನ ಸುಜಾತ ಶೇಟ್.
1: ಪ್ರಸ್ತುತ ಪಡಿಸಿದವರು ಅನಿಲ್ ದೇಸಾಯಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಪ್ರಸಾರವಾಗಲಿದೆ ಕಾರ್ಯಕ್ರಮ ಸರಣಿ
0: ಅಮೃತಧಾರೆ ಕನ್ನಡದ ಬೆಳ್ಳಿ
2: ಅಮೃತಧಾರೆ ಕನ್ನಡದ ಬೆಳ್ಳಿ ತೆರೆ ಕಾರ್ಯಕ್ರಮ ಸರಣಿಯ ಮೊದಲನೇ ಸಂಚಿಕೆ ಕೇಳುತ್ತಿದ್ದೀರಿ. ಈಗ ಸರಳಾ ದೇಸಾಯಿ ಅವರು ಹಾಡುವ ಭಕ್ತಿ ಗೀತೆಗಳನ್ನು ಕೇಳೋಣ.

0: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಗಾಯನ ವಾದ್ಯ ಸಹಕಾರ ತಬ್ಲ ಸಾಥ್ ನೀಡುತ್ತಾರೆ ಉಸ್ತಾದ್ ಅಹಮದ್ ಜೈನ್ ತಿರಕ್ವಾ. ಸಹಗಾಯನ ನೀಡುತ್ತಾರೆ ಉಸ್ತಾದ್ ಯೂನಸ್ ಹುಸೇನ್ ಖಾನ್. ಕೇಳಿ ಉಸ್ತಾದ್ ವಿಲಾಯತ್ ಹುಸೇನ್ ಖಾನ್ ಅವರ ಗಾಯನದಲ್ಲಿ ಮೊದಲಿಗೆ ರಾಗ್ ಸಾವನಿ ಭಟ್.

ಇದುವರೆಗೆ ಉಸ್ತಾದ್ ವಿಲಾಯತ್ ಹುಸೇನ್ ಖಾನ್ ಅವರ ಗಾನ ಮುದ್ರಿಕೆಯಲ್ಲಿ ರಾಗ್ ಸಾವ್ನಿ ನಟ್ ಕೇಳಿದ್ರಿ. ಈಗ ಕೇಳಿ ರಾಗ್ ಜೈತ್ ಕಲ್ಯಾಣ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ವಿಲಾಯತ್ ಹುಸೇನ್ ಖಾನ್ ಅವರ ಗಾನ ಮುದ್ರಿಕೆಯಲ್ಲಿ ರಾಗ ಜೈತ್ ಕಲ್ಯಾಣ್ ಕೇಳಿದ್ರಿ. ವಾದ್ಯ ಸಹಕಾರ ತಬ್ಲಾ ಸಾಥ್ ನೀಡಿದವರು ಉಸ್ತಾದ್ ಅಹಮದ್ ಜಾನ್ ತಿರಕ್ವ, ಸಹಗಾಯನ ನೀಡಿದವರು ಉಸ್ತಾದ್ ಯೂನುಸ್ ಹುಸೇನ್ ಖಾನ್. ಈಗ ಕೇಳಿ ಭಕ್ತಿ ಗೀತೆಗಳು. ಮೊದಲಿಗೆ ಕೇಳಿ, ಸಾಹಿತ್ಯ ವಿಜಯ ನಾರಸಿಂಹ ಅವರದು, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಹಾಗೂ ಭಕ್ತಿಗೀತೆಗಳನ್ನು ಕೇಳಿದ್ರೆ. ನೆರವು ವಿನಾಯಸ್ ಕುಲಕರ್ಣಿ, ಪ್ರಸ್ತುತಿ ಸೋಮಶೇಖರ್ ಎಸ್ ರೋಳಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರ ಕೊಡುಗೆ.

0: ಹಲೋ ಹಲೋ, ಕನಸಿನ ಮುಖದಲ್ಲಿ ಎಂಥ ಸವಿಯಾಗಿತ್ತು ಆ ಕನಸು.
1: ಸರ್,
0: ನೀವಿನ ನನಗೆ ಸರ್ ಅಂತ ಅನ್ಕೊಡ್ದು, ನನ್ನ ವಿದ್ಯಾರ್ಥಿನಿ ಅಲ್ವಲ್ಲ ನೀವು?
1: ನಾನು ಯಾವಾಗಲೂ ನಿಮ್ಮ ವಿದ್ಯಾರ್ಥಿನೇ.
0: ನಿಮ್ಮ ಐಚ್ಛಿಕ ವಿಷಯಗಳೇ ಬೇರೆ.
1: ಆದ್ರೂ ನನ್ನ ಹಾಬಿ ವಿಷಯ ಅಂದ್ರೆ ಕಾವ್ಯ ಅಂತ ಹೇಳಿದ್ದೀನಲ್ಲ.
0: ಸಂತೋಷ.
1: ಸಂತೋಷ ಅಂತ ಹೇಳಿ ಪ್ರಯೋಜನವಿಲ್ಲ, ನನ್ನ ಮೇಲೆ ಒಂದ್ ಕಾವ್ಯ ಬರೀರಿ ನೋಡೋಣ.
0: ನನ್ನ ಮೇಲೆ ಅಲ್ಲ, ನಮ್ಮ ಮೇಲೆ ಅಂತ ಹೇಳಿ ಆಗ ನೋಡಿ.
1: ಹಾಗೂ ಆಗ್ಲಿ,

0: ಒಳ್ಳೇದು ಕಾವ್ಯ ಸೃಷ್ಟಿ ಆಗೋ ಹಾಗಿದ್ರೆ ನಾನ್ಯಾಕೆ ಬೇಡ ಅನ್ಲಿ?
1: ಕಾವ್ಯ ಸೃಷ್ಟಿ ಇಷ್ಟೇ ಅಲ್ಲ,
0: ಮತ್ತೆ
1: ಜೀವನ ಸೃಷ್ಟಿ.
0: ಇವತ್ತ್ಯಾಕೋ ಕಾವ್ಯ ಲಹರಿ ಜೋರಾಗಿದೆ ಅಂತ ಕಾಣುತ್ತೆ.
1: ಈ ಲಹರಿ ಕ್ಷಣಿಕವಾಗಿರದೆ ಕಾಯಂ ಆಗಿರ್ಬೇಕು ಅಂತೀನಿ.
0: ಕಾವ್ಯ ಯಾವಾಗ್ಲೂ ಕಾಯಮ್ಮಾಗೆ ಇರುತ್ತಲ್ಲ.
1: ನಿಮ್ಮನ್ನ ನನ್ನ ಕಾವ್ಯ ಯಾವ ಹೆಸರಿನಿಂದ ಸಂಬೋಧಿಸಲಿ?
0: ನನ್ನ ತಂದೆ ತಾಯಿ ಯಾವ ಹೆಸರಿಟ್ಟಿದ್ದಾರೋ ಆ ಹೆಸರಿನಿಂದ.
1: ಇಲ್ಲ, ನಿನ್ನ ಸಾರಿ ನಿಮ್ಮ
0: ಸಾರಿ ಏನು ಬೇಕಿಲ್ಲ, ನಿನ್ನ ಅಂತಲೇಬಹುದು. ನಾನು ಎಷ್ಟಂದ್ರು
1: ಅರ್ಥ ಆಯ್ತು. ಹಾಗಾದ್ರೆ ನನ್ನ ಕಾವ್ಯದಲ್ಲಿ ನಿನ್ನ ಹೆಸರು ವಿದ್ಯುಲ್ಲತೆ.
0: ವಿದ್ಯುಲ್ಲತೆ ಒಂದೇ ಕ್ಷಣದಲ್ಲಿ ಹೋಗ್ಬಿಡುತ್ತೆ.
1: ಆದ್ರೂ ಆ ಕ್ಷಣ ಎಂಥದ್ದು, ಎಲೆಕ್ಟ್ರಿಕ್ ಶಾಕ್ ಇದ್ದಾಗೆ.
0: ಸೈನ್ಸ್ ಅಭ್ಯಾಸಿ ನಾನು, ವಿದ್ಯುಲ್ಲತೆನು ಎಲೆಕ್ಟ್ರಿಕ್ ಶಾಕ್ ಅಲ್ವೇನು?
1: ಸರಿ, ಕಾವ್ಯಕ್ಕೆ ಒಳ್ಳೆ ಸ್ಫೂರ್ತಿ ಸಿಕ್ಕಾಯ್ತಲ್ಲ, ನಾಳೆಗೆ ರೆಡಿ ಮಾಡಿ ಇಟ್ಬಿಡ್ತೀನಿ.
0: ಏನ್ರಿ ಇದು, ಟೇಲರ್ ಹೇಳೋ ಹಾಗೆ ಹೇಳ್ತಾ ಇದ್ದೀರಲ್ಲ. ಇವತ್ತೆಲ್ಲ ಮೆಜರ್ಮೆಂಟ್ಸ್ ತಗೊಂಡಾಯ್ತು ಅಂತ ಕಾಣುತ್ತೆ, ನಾಳೆ ಕಾವ್ಯದ ಬಟ್ಟೆ ರೆಡಿ.
1: ಕಾವ್ಯದ ಬಟ್ಟೆ ಅಲ್ಲ, ಬಾಳ ಬಟ್ಟೆ. ಕಾವ್ಯ ಅಂದ್ರೆ ಬಾಳ ಬಟ್ಟೆಯ ಪರಮಾಗಮ. ಕಾವ್ಯ ಕ್ಷಣಿಕ ಅಂತ ಹೇಳೋರು ಕ್ಷುಲ್ಲಕರು.
0: ಅಲ್ಲ, ನಾ ರೆಡಿ ಮಾಡಿಡ್ತೀನಿ ಅಂತಂದ್ರಿ, ಕಾವ್ಯನ ಒಂದು ವ್ಯಾವಹಾರಿಕ ವಸ್ತು ಮಾಡ್ಬಿಟ್ರಲ್ಲ ಅಂತ. ಇಂದಿನ ವಿಜ್ಞಾನ ಯುಗದಲ್ಲಿ ಸ್ಪೇರ್ ಕಣ್ಣು, ಡೆಂಚರ್ಸು, ಸ್ಪೇರ್ ಮೂಗು, ಮೂಳೆ ತುಣುಕು ಇದನ್ನೆಲ್ಲ ತಯಾರಿಸೋ ಹಾಗೆ ನಿಮ್ಮ ಕಾವ್ಯನು.
1: ಓ, ಒಳ್ಳೆ ವಿಚಾರ. ಇನ್ನೊಂದು ಕಾವ್ಯಕ್ಕೆ ಸ್ಫೂರ್ತಿ ಸಿಕ್ಕ ಹಾಗಾಯ್ತು ನಿನ್ನಿಂದ. ಅದೊಂದು ನವ್ಯಧಾಟಿಯ ವ್ಯಂಗ್ಯ ಕಾವ್ಯ ಆಗಬಹುದು. ಹೊಳಹು ಹೇಳ್ಬಿಡ್ಲೇನ?
0: ಓಹೋ, ಆಗ್ಲೇ ಸಿದ್ಧವಾಗಿದ್ಯೇನು? ಆಫ್ಟರ್ ಆಲ್ ಅಟಾಮಿಕ್ ಏಜ್.
1: ಅಲ್ಲ, ಪ್ರತಿಭೆಯ ವಿದ್ಯುಲ್ಲತೆ. ಐಡಿಯಾ ಹೇಳ್ತೀನಿ ಕೇಳು. ನವ ದಂಪತಿಗಳು ಶಾಪಿಂಗ್ ಗೆ ಅಂತ ಹೊರಟಿದ್ದಾರೆ.
0: ಶುರು ಆಯ್ತು, ತರಕಾರಿ ತಗೊಂಡ್ ಬರ್ತಾರೆ.
1: ಅಲ್ಲ ವಿದ್ಯುಲ್ಲತೆ, ಬ್ಯೂಟಿ ಶಾಪಿಂಗ್ ಗೆ ಹೋಗ್ತಾ ಇದ್ದಾರೆ.
0: ಕಾಸ್ಮೆಟಿಕ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡ್ ಬರ್ತಾರೆ.
1: ಅದು ನಮೇ ಆಗೋದಲ್ಲ ನೋಡು, ವ್ಯಂಗ್ಯನೂ ಆಗೋದಲ್ಲ.
0: ಮತ್ತ ಅದೆಂತ ಬ್ಯೂಟಿ ಶಾಪಿಂಗ್ ಅಂತೀರಿ?
1: ಆಕೆಗೆ ಮೂಗಿ ಆಗಿರ್ಬೇಕು, ಹಾಗಿರ್ಬೇಕು. ಗಂಡ ರಸಿಕ ನೋಡು, ಕಾವ್ಯ ಓದ್ಕೊಂಡವನು, ಕವಿ ಸಮಯದಲ್ಲಿ ಮೂಗಿ ಹಾಗಿರ್ಬೇಕು ಅನ್ನೋದನ್ನ ತಿಳ್ಕೊಂಡಾನೆ. ಮುಂದುವರೆದ ವಿಜ್ಞಾನ ದೇವರು ಸೃಷ್ಟಿಸಿದ ದೇಹದ ಸ್ಪೇರ್ ಪಾರ್ಟ್ಸ್ ಅನ್ನೆಲ್ಲ ಪೂರೈಸೋ ಜನತಾ ಬಜಾರ್ ಒಂದು ಸ್ಥಾಪಿಸಿರ್ತದೆ. ಅದಕ್ಕಾಗಿ ತನ್ನ ಧರ್ಮಪತ್ನಿಗೆ ಸಂಪಿಗೆ ಹಾಗೆ ಮೂಗಿ ಅಂತ ಅಂದ್ಬಿಟ್ಟು ಈ ಮೂಗನ್ನ ತೆಗೆದಾಕಿ ಆ ಮೂಗನ್ನ ಹಾಕಿಸ್ತಾನೆ.
0: ಅಲ್ಲ, ಯಾವ್ದೋ ಮೋಡ್ಕಾ ಬಜಾರ್ಗ್ ಹೋಗಿ ಸಿಗೋ ಸ್ಪೇರ್ ಪಾರ್ಟ್ಸ್ ಎಲ್ಲ ತಗೊಂಡ್ ಬಂದು ಕೆಟ್ಟೋದ್ ಕಾರ್ಗ್ ಹಾಕಿ ಸರಿಪಡಿಸಿಕೊಂಡ ಹಾಗೆ. ಅಂತೂ ನಿಮ್ಮ ಕಾವ್ಯದ ಧ್ವನಿ ಅರ್ಥವಾಯ್ತು.
1: ಕಾವ್ಯ ರೆಡಿ ಆದ್ಮೇಲೆ ನೋಡು.
0: ಆಗ್ಲಿ, ನಾಳೆ ಎರಡು ಕಾವ್ಯಗಳು ರೆಡಿ ಆಗ್ಬಹುದಲ್ಲ?
1: ನೀನು ಸ್ವಲ್ಪ ಹೊತ್ತು ಕೂತಿದ್ರೆ ವ್ಯಂಗ್ಯ ಕಾವ್ಯ ಈಗಲೇ ಹೊಸ್ತು ಬಿಡಬಹುದಾಗಿತ್ತು.
0: ವ್ಯಂಗ್ಯ ಕಾವ್ಯದ ಪ್ರತಿಮೆ ಏನೋ ನಾನು.
1: ನಿನ್ನ ಐಚ್ಛಿಕ ವಿಷಯ ವಿಜ್ಞಾನ ಅಲ್ವೇನೋ?
0: ಅದೇ ಪಂಚಾಯತಿ ಈಗ ಬಂದದ್ದು.
1: ಅಲ್ಲ, ದ ನೀಡ್ ಆಫ್ ದಿ ಅವರ್ ಈಸ್ ಮ್ಯಾರೇಜ್ ಬಿಟ್ವೀನ್ ಆರ್ಟ್ಸ್ ಅಂಡ್ ಸೈನ್ಸ್.
0: ಆದ್ರೆ ನಾಳೆ ಇದೇ ಹೊತ್ತಿಗೆ ಇದೇ ಸ್ಥಳದಲ್ಲಿ. ಮಿಸ್ಟರ್ ಕುಮಾರ್, ಏನೋ ಖುಷಿ ಇದ್ದ ಕಾಣುತ್ತೆ.
1: ಕನಸಿನ ಲೋಕದ ಖುಷಿ.
0: ಆದ್ರೂ ಪರವಾಗಿಲ್ಲ, ಇಲ್ಲಿ ಸಿಗದೆ ಇದ್ದ ಖುಷಿನ ಅಲ್ಲಿ ದೊರಕಿಸ್ಕೊಳ್ತಿರಲ್ಲ.
1: ಈ ಆಸ್ಪತ್ರೆ ರಸಿಕ ವಾತಾವರಣದಿಂದ ತುಂಬಿರೋ ಹಾಗೆ ಕಾಣ್ತದೆ ನೋಡಿ ನನಗೆ.
0: ರಸಿಕ ಕಣ್ಣು ಅಂತದ್ದು. ಸೊ ರೆಡಿನಾ?
1: ಒಂದ್ ನಿಮಿಷ ಕೊಡ್ತೀರಾ?
0: ಅವಶ್ಯವಾಗಿ. ನಾನು
1: ನೀವು ಕೂತ್ಬಹುದು, ಕೊನೆಯ ಪ್ರಾರ್ಥನೆ ಸಲ್ಲಿಸಿ ಬರ್ತೇನೆ.
0: ಪ್ರಾರ್ಥನೆ ಅಂತ ಇಷ್ಟೇ ಹೇಳಿ, ಈ ನಿಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಹಾರೈಕೆನೇ ಕೂಡಿದೆ ಅಂತ ತಿಳ್ಕೊಳ್ಳಿ.
1: ಅನಸ್ಥೆಸಿಯಾ ತಕ್ಕೊಳ್ಳೋದು ಇದು ನನ್ನ ಮೊದಲನೇ ಅನುಭವ.
0: ಇದು ನಿಮ್ ಕಾವ್ಯಕ್ಕೆ ಒಂದಿಷ್ಟು ಆಹಾರ ಆಗಬಹುದು.
1: ಐ ಸಿ. ವಾಟ್ ಎಕ್ಸಾಕ್ಟ್ಲಿ ವುಡ್ ಬಿ ದಿ ಸ್ಟೇಟ್ ಆಫ್ ಕಾನ್ಸಿಯಸ್ನೆಸ್? ಅಂದ್ರೆ ಅನಸ್ಥೆಸಿಯಾ ತಕ್ಕೊಂಡ ರೋಗಿಯ ಮನಸ್ಥಿತಿ ಹೇಗಿರ್ತದೆ ಅಂತ.
0: ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸಸ್ ಹಿ ಇಸ್ ಡೆಡ್ ಅಂತಲೇ ಹೇಳಬೇಕು. ಆದ್ರೆ ಪ್ರಾಣ ಮಾತ್ರ ಆಡ್ತಾ ಇರುತ್ತೆ.
1: ಈ ಎಚ್ಚರ ತಪ್ಪಿಸುವ ವಿಧಾನದಲ್ಲಿ ಬೇಕಷ್ಟು ಸುಧಾರಣೆಗಳು ಆಗಿವೆ ಅಲ್ವೇ?
0: ಆಫ್ ಕೋರ್ಸ್, ನಿಮ್ಗೆ ಅದರಿಂದ ಯಾವ ಬಾಧೆನೂ ಇಲ್ಲ ಅಂತ ನಾನು ಹೇಳಬಲ್ಲೆ.
1: ನನ್ನ ಪ್ರಾರ್ಥನೆ ಪೂರೈಸಲೇ?
0: ಓ, ಡಾಕ್ಟರ್ ಬಂದ್ರು ಅಂತ ಕಾಣುತ್ತೆ.
2: ಡಾಕ್ಟರ್ ರಮೇಶ್, ಹೇಗಿದ್ದಾರೆ ಪೇಷಂಟ್?
3: ಡಾಕ್ಟರ್, ಇವಾಗ್ಯೂ ನಿಮಗೆ ಇದೊಂದು ಆಪರ್ಚುನಿಟಿ. ನೀವು ಹೇಳ್ತಾ ಇದ್ರಲ್ಲ ದೇವ ಪ್ರೇಷಿತ ಅಂತ, ನಿಮ್ಮ ತಪಶ್ಚರ್ಯ ಸಿದ್ಧಿಸೋದಿಕ್ಕೆ ಇದೊಂದು ದೇವ ಪ್ರೇಷಿತ ಸಂಧಿ.
2: ಥ್ಯಾಂಕ್ ಯು ಡಾಕ್ಟರ್. ಆದ್ರೆ ನಾನು ಕಸಿ ಹೃದಯ ಯೋಗ ಮಾಡಬೇಕು ಅಂತ, ಜನ ಹೃದಯಾಘಾತದಿಂದಾಗ್ಲಿ ಅಥವಾ ಬೇರೆ ಆಕಸ್ಮಿಕಗಳಿಂದಾಗ್ಲಿ ಸಾಯಿಲಿ ಅಂತ ನಾನಿಂದೂ ಅಪೇಕ್ಷಿಸೋದಿಲ್ಲ.
3: ಅದು ಸರಿ, ಜನರಲ್ಲಿ

0: ಬೆಳಿಲಿ, ನನಗೆ ದುಡ್ಡು ಹೆಸರು ಬರಲಿ ಅಂತ ಯಾವ ಡಾಕ್ಟರ್ ಬಯಸ್ತಾನೆ? ಆದ್ರೆ ನೀವು ಈ ಕಸಿ ಹೃದಯ ಪ್ರಯೋಗದಲ್ಲಿ ನಡೆಸಿರೋ ಕೃಷಿ ಅಂತಂದ್ರೆ ಒಂದು ತಪಶ್ಚರ್ಯಾನೇ ಅದು ನೋಡಿ.
1: ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ವರ್ಡ್ಸ್. ಕಳವಾರ ಪ್ರಾಣಿ ಪ್ರಾಣಿಗಳ ಹೃದಯದ ಕಸಿ ಮಾಡಿದ ಪ್ರಯೋಗ ಅಂದ್ರೆ ಯು ಮೇ ನಾಟ್ ಬಿಲೀವ್ ಇಟ್ ಡಾಕ್ಟರ್ ರಮೇಶ್, ಅದು 101ನೇ ಪ್ರಯೋಗ.
0: ಮೊನ್ನೆ ಒಂದು ಆರ್ಟಿಕಲ್ ಓದ್ತಾ ಇದ್ದೆ, ಮಾನವ ಹೃದಯದ ಕಸಿ ಮಾಡಿದ ಒಂದು ನಾಯಿ ಮನುಷ್ಯರಾಗಿ ನಡ್ಕೊಳ್ಳೋದಕ್ಕೆ ಆರಂಭಿಸ್ಬಿಡ್ತಂತೆ.
1: ಚೆನ್ನಾಗಿದೆ. ಕೈಲಾಸಂ ಜೋಗ್ ಗೊತ್ತಿಲ್ವೇನೋ, ಯಾವನೋ ಪುಣ್ಯಾತ್ಮ ದೇವ್ರನ್ನ ಕಾಣಬೇಕು ಅಂತ ಡಾಗ್ ಒಂದನ್ನ ತಲೆಗೆ ಮಾಡಿ ಬಾಲದಿಂದ ಹಿಡ್ಕೊಂಡು ನಿಂತಿದ್ದಂತೆ.
0: ಅವನಿಗೆ ದೇವ್ರ ಇಂಗ್ಲಿಷ್ ನಲ್ಲೇ ದರ್ಶನ ಕೊಟ್ಟಿರಬೇಕು ಜೀವೋಡಿ ಆಗಿ. ಜೋಕಿಂಗ್ ಅಪಾರ್ಟ್ ಡಾಕ್ಟರ್, ಕಸಿ ಹೃದಯದ ಪ್ರಯೋಗಗಳು ಅಂತಂದ್ರೆ ಮಾಕರಿ ಆಫ್ ನೇಚರ್ ಅಂತ ಏನ್ ಟೀಕೆ ಮಾಡ್ತಾರೆ ಅದನ್ನ ಸುಳ್ಳು ಮಾಡಬೇಕು ನೋಡಿ ನಿಮ್ಮ ಪ್ರಯೋಗ.
1: ಡಾಕ್ಟರ್ ಬದುಕು ಅಂದ್ರೆ ಮಾನವತೆ ಸೇವೆ ಹೊರತು ಪ್ರಕೃತಿ ಅಣಕ ಅಲ್ಲ. ದೇವರ ಸೃಷ್ಟಿಗೆ ಮನುಷ್ಯ ಹಾಕೋ ಸವಾಲಲ್ಲ. ಪ್ರಪಂಚದಲ್ಲಿ ವೈದ್ಯಕೀಯ ಶೋಧಗಳು ನಡೆದಿರೋದು ಪ್ರಕೃತಿ ವಿಡಂಬನೆ ಮಾಡೋಕ್ಕಲ್ಲ, ಮಾನವತೆ ಸೇವೆಯನ್ನು ಸಲ್ಲಿಸೋದಕ್ಕಾಗಿ, ಮಾನವ ಸೇವೆಯ ಮೂಲಕ ಮಹಾದೇವನ ಸೇವೆ ಮಾಡೋದಕ್ಕೋಸ್ಕರವಾಗಿ. ಮಾನವ ಸೇವೆ ಮಾಡಬೇಕು ಅನ್ನೋನಿಗೆ ವೈದ್ಯಕೀಯ ಕ್ಷೇತ್ರಕ್ಕಿಂತ ಮಿಗಿಲಾದ ಇನ್ನೊಂದು ಕ್ಷೇತ್ರ ಇಲ್ಲ ಅಂತ ನನ್ನ ಭಾವನೆ.
0: ಯು ಆರ್ ರೈಟ್ ಡಾಕ್ಟರ್. ಇಲ್ಲದೇ ಇದ್ರೆ ಬೆವರು ಸುರಿಸಿ, ಬ್ರೈನ್ ಸವಿಸಿ, ರಕ್ತ ಸುಟ್ಟು ನೀವು 101 ಆಪರೇಷನ್ ಪ್ರಯೋಗ ನಡೆಸೋ ಅಗತ್ಯ ಎಲ್ಲಿತ್ತು?
1: ಕಸಿ ಹೃದಯದ ಆಪರೇಷನ್ ನಡೆಸುವ ರಿಹರ್ಸಲ್ ಚಾರ್ಟ್ ತಯಾರು ಮಾಡೋಕೆನೆ ತಿಂಗಳಾರುಗಟ್ಟಲೆ ಕಾಲ ಖರ್ಚು ಮಾಡಬೇಕು.
0: ರಿಹರ್ಸಲ್ ನಲ್ಲಿ ಕೂಡ ನಿಮ್ಮ ಮುಖದ ಗಾಂಭೀರ್ಯ ನೋಡಿದಾಗ ನೀವು ವೈದ್ಯಕೀಯ ಕ್ಷೇತ್ರದ ಒಬ್ಬ ತಪಸ್ವಿ ಹಾಕಂಡ್ರಿ ನನಗೆ.
1: ಥ್ಯಾಂಕ್ ಯು ಡಾಕ್ಟರ್, ಐ ರಿಯಲಿ ಫೀಲ್ ಫ್ಲ್ಯಾಟ್.
0: ದೇವರು ನಿಮ್ಮಿಂದ ಇನ್ನೂ ಹೆಚ್ಚಿನ ಸೇವೆ ಸಲ್ಲೋ ಹಾಗೆ ನಿಮ್ಮನ್ನ ಅನುಗ್ರಹಿಸಲಿ.
1: ರಮೇಶ್, ನಿಮ್ಮಂತಹ 30 ಯುವಕ ಜನ ಡಾಕ್ಟರ್ ನನ್ನ ಬೆಂಬಲಕ್ಕಿರುವಾಗ ದೇವರು ಅನುಗ್ರಹಿಸಿದ್ದಾನೆ ಅಂತಲೇ ಭಾವಿಸ್ಕೊಳ್ತೇನೆ. ದಿಸ್ ಈಸ್ ಮೈ ರೆಡ್ ಲೆಟರ್ ಡೇ. ವಿಶ್ ಮೀ ಗುಡ್ ಲಕ್ ಡಾಕ್ಟರ್ ರಮೇಶ್, ವಿಶ್ ಮೀ ಗುಡ್ ಲಕ್,
0: ದಿ ಬೆಸ್ಟ್ ಆಫ್ ಲಕ್.

0: Okay. Sister? Mai.
1: Yes, doctor. ಅದೇ ಸ್ಥಳ, ವೇಳೆ ಮಾತ್ರ
2: ತಡಮಾಡಿ ಬಂದವಳು ನೀನೆ.
1: ಅದಕ್ಕೆ ಕಾರಣ ಇದೆ ಸರ್.
2: ಕೂಡ್ದು ಕೂಡ್ದು ಸರ್ ಅನ್ಕೂಡ್ದು ಅಂತ ಹೇಳಿಲ್ವೇನು ವಿದ್ಯುಲತಾ?
1: ಕ್ಷಮಿಸಿ, ನಾನು ಸ್ವಲ್ಪ ವಿಷಯ ಹೇಳಬೇಕಾಗಿದೆ.
2: ಅದಕ್ಕಂತಲೇ ಅಲ್ವೇನ ನಾವು ಮೀಟ್ ಮಾಡಿರೋದು?
1: ಕ್ಷಮಿಸಿ ಸರ್.
2: ಅಯ್ಯೋ ಮಾತಿಗೊಮ್ಮೆ ಕ್ಷಮಿಸಿ ಕ್ಷಮಿಸಿ. ಏನಿದೆ ಕ್ಷಮಿಸೋದಕ್ಕೆ?
1: ನಮ್ಮ ತಂದೆ.
2: ಹೌದು, ನಾನು ಮೀಟ್ ಮಾಡಬೇಕೇನು?
1: ಬೇಕಿಲ್ಲ.
2: ಸರಿ, ಹಾಗಾದ್ರೆ ನೀನೇ ಎಲ್ಲ ಹೇಳಿಬಿಟ್ಟಿದ್ಯೇನು?
1: ಹೇಳ್ಬಿಟ್ಟಿದ್ದೀನಿ, ಆದ್ರೆ
2: ಹೇಳ್ಬಿಡು ನನ್ ಮುಂದು.
1: ನಮ್ ತಂದೆಗೆ ಯಾಕೋ ಈ ಎರಡು ಐಡಿಯಾಲಜಿ ಸರಿ ಬೀಳ್ತಾ ಇಲ್ಲ. ಕವಿಗಳು ಅಂದ್ರೆ ಓಪಿಯಂ ಈಟರ್ಸ್ ಅಂತಾರೆ.
2: ಲತಾ,
1: ಕವಿಗಳು ಅಂದ್ರೆ ಕುಡುಕರು ಅಂತಾರೆ ನಮ್ ತಂದೆ.
2: ವಿದ್ಯುಲತಾ,
1: ಕವಿಗಂದ್ರೆ ವ್ಯವಹಾರಕ್ಕೆ ಹೊರತಾದವರು ಅಂತಾರೆ ನಮ್ ತಂದೆ. ಕವಿಗಳು ಅಂದ್ರೆ
2: ವಿದ್ಯುಲತಾ, ಡೋಂಟ್ ಗಿವ್ ಮಿ ದಿ ಶಾಕ್ ಆಫ್ ಮೈ ಲೈಫ್.
1: ನೀವು ಕ್ಷಮಿಸ್ಬಿಡಿ ಸರ್, ಇದ್ಯಾಕೋ ಒಂದ್ ಕಾಲಾರ್ದು ಅಂತ ತೋರುತ್ತೆ.
2: ಹೇಳತಾ, ಅದದ್ದೇನು ಹೇಳಿದ್ರು?
1: ತಂದೆಯವ್ರ ಜೊತೆ ನಾನು ಮಾತಾಡಿದೆ, ನಿಮ್ ಬಗ್ಗೆ ಎಲ್ಲ ಹೇಳಿದೆ. ನೀವು ಬಹಳ ಒಳ್ಳೆಯವರು, ಪ್ರತಿಭಾಶಾಲಿಗಳು, ಕಲೆ ಮತ್ತು ವಿಜ್ಞಾನಿಗಳ ಸಾಂಗತ್ಯನ ಸಾಧಿಸಬೇಕು ಅಂತ ಇಷ್ಟಪಡೋರು ಅಂತ. ಆದ್ರೆ ಅವ್ರು ನನ್ನ ಮೇಲೆ ರೇ ಬಿಟ್ರು ಸರ್. ನಾನು ನನ್ನ ಮಗಳನ್ನ ಮೇಡಮ್ ಕ್ಯೂರಿ ಹಾಗೆ ಮಾಡಬೇಕು ಅಂತ ಇಷ್ಟಪಡ್ತಿದ್ದೀನಿ. ಆದ್ರೆ ನೀನ್ ಮಾಡ್ತಾ ಇರೋದೇನು? ನಿನ್ನ ಮದುವೆ ಆಗ್ಬೇಕಾದ್ದು ವಿಜ್ಞಾನಿ ಜೊತೆಲಿ. ನಮಗೆ ಇವತ್ತು ಬೇಕಾಗಿರೋರು ಬೋಸ್ ಮತ್ತು ರಾಮನ್ನಂತ ವಿಜ್ಞಾನಿಗಳು, ಕವಿಗಳಲ್ಲ ಅಂತ ಏನೇನೋ ಹೇಳ್ಬಿಟ್ರು. ನಾನ್ ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅಂತ ಕೂಡ ಹೇಳಿದೆ. ಇದರಲ್ಲೇ ನನ್ನ ಜೀವನದ ಸಂತೋಷ ಅಂತಲೂ ಹೇಳಿದೆ. ಆದ್ರೆ ಹೀಗೆಲ್ಲ ಏನಾದ್ರೂ ಮಾಡೋ ಹಾಗಿದ್ರೆ ನಿನ್ ಮನೆ ಬಿಟ್ಟು ಹೊರಟು ಹೋಗ ಬೈದ್ಬಿಟ್ರು ಸರ್.
2: ಸರಿ, ನಿಮ್ಮ ತಂದೆ ಹೇಳಿದ್ದಾರೆ, ನೀನ್ ಕೇಳಬೇಕು. ದೊಡ್ಡ ವಿಜ್ಞಾನಿಯನ್ ನೀನ್ ಮದುವೆ ಆಗ್ಬೇಕು ಲತಾ.
1: ಸರ್, ನಾನೇನ್ ಮಾಡ್ಲಿ ಸರ್? ನನಗೆ
2: ಮಾಡೋದೇನಿದೆ ಆದ್ರೂ ಏನು?
1: ನಿಮ್ಮ ಕಾವ್ಯ
2: ಟೇಲರ್ ಮಾಡಿದ್ದೀರೇನೋ ಅಂತ ಕೇಳ್ತೀಯ?
1: ನಾನು ಹೇಳೋದಕ್ಕೆ ಸ್ವಲ್ಪ ಅವಕಾಶ ಕೊಡಿ.
2: ನಿನ್ ಹೃದಯನೇ ಮಾತಾಡ್ತಾ ಇದೆಯಲ್ಲ.
1: ನನ್ನ ಹೃದಯ ಎಂದೆಂದಿಗೂ ನಿಮ್ಮದೇ.
2: ಓ, ಥ್ಯಾಂಕ್ ಯು.
1: ಏನಿಲ್ಲ, ಒಂದಿನ ನಾನು ಬಂದು ನಿಮ್ಮ ಹೃದಯದಲ್ಲಿ ವಾಸವಾಗಿರ್ತೀನಿ.

0: ಡಾಕ್ಟರ್.
1: ಎಸ್ ಮಿಸ್ಟರ್ ಕುಮಾರ್, ಹೌ ಆರ್ ಯು?
0: ಆಪರೇಷನ್ ಎಲ್ಲ ಪೂರೈಸಿದೆ ಡಾಕ್ಟರ್?
1: ಎಸ್, ಆಲ್ ಕಂಪ್ಲೀಟ್ ಅಂಡ್ ಸಕ್ಸಸ್ಫುಲ್ ಟು.
0: ಎಷ್ಟು ಬೇಗ ಆಪರೇಷನ್? ಬಹಳ ಕಾಂಪ್ಲಿಕೇಟೆಡ್ ಆಗಿದ್ರೆ?
1: ಕೈ ಚಳಕಕ್ಕೆ ಯಾವುದು ಕಾಂಪ್ಲಿಕೇಟೆಡ್ ಅಲ್ಲ ಮಿಸ್ಟರ್ ಪ್ರೇಮ್. ಎದೆಯನ್ನು ಸೀಳಿ, ರಿಬ್ ಕತ್ತರಿಸಿ, ರಕ್ತನಾಳಗಳನ್ನು ಬೇರ್ಪಡಿಸಿ, ಸಬ್ಸ್ಟಿಟ್ಯೂಟ್ ಹೃದಯವನ್ನು ಜಾಗೃತಿಯಾಗಿ ದೇಹದಿಂದ ಬಿಡಿಸಿಕೊಂಡು ಹಾರ್ಟ್ ಲಂಗ್ ಮೆಷಿನ್ ಮೂಲಕ ಅದಕ್ಕೆ ಆಕ್ಸಿಜನೇಟೆಡ್ ರಕ್ತ ಪೂರೈಸಿ ತಂಪಾಗಿಸಿ ಒಂದು ಡಿಗ್ರಿ ತರಲಾಯಿತು. ರಕ್ತ ಪರೀಕ್ಷೆ ಆಯಿತು. ನಿಮ್ಮ ರಕ್ತಕ್ಕೆ ಸರಿ ಹೊಂದಬೇಕು ನೋಡಿ.
0: ಸರಿ ಹೊಂದೆ?
1: ಓ, ಸ್ಪ್ಲೆಂಡಿಡ್ಲಿ. ನಿಮ್ಮ ನಿರುಪಯೋಗಿ ಹೃದಯವನ್ನು ನಿಮ್ಮ ಎದೆಗುಂಡಿಗೆಯಿಂದ ತೆಗೆದು ಬದಲಿ ಹೃದಯವನ್ನು ಜೋಡಿಸಿದ್ದು ಆಯಿತು.
0: ಹೊಸ ಹೃದಯ ತುಡಿಲಿಕ್ಕೆ ಆರಂಭವಾಯ್ತೆ?
1: ಹಾ, ಎಷ್ಟು ಸರಿಯಾದ ಪ್ರಶ್ನೆ ಮಾಡ್ತಿದ್ರಿ ಕುಮಾರ್. ಒಮ್ಮೆಲೆ ಕಸಿ ಹೃದಯ ಕಣ್ತೆರಿಲ್ಲ. ಇಲೆಕ್ಟ್ರೋಡ್ನಿಂದ ಆ ಪುಟ್ಟ ಹೃದಯಕ್ಕೆ ಶಾಕ್ಸ್ ಕೊಡಬೇಕಾಯಿತು. ನಿಮಗಾಗಿ ದೇವದತ್ತವಾಗಿ ಬಂದ ಹೃದಯ ಅದು ನಿಮ್ಮ ಗುಂಡಿಗೆಯಲ್ಲಿ ಬೆಚ್ಚನೆ ಕುಳಿತುಕೊಂಡಿತು. ಸುಂದರ ಸುಕುಮಾರ ಪುಟ್ಟ ಹೃದಯ ಅದು.
0: ಹೇಳಿ ಡಾಕ್ಟರ್, ಹೇಳಿ, ಆ ಹೃದಯ ಯಾವುದು?
1: ಆ ಹೃದಯ ನಿಮಗಾಗಿ ತಪಶ್ಚರ್ಯ ಮಾಡುತ್ತಿದ್ದಿರಬೇಕು. ಯಾಕೆ ಈ ದಿಸೆಯಲ್ಲಿ ಆಕೆ ಬಂದಳು? ಯಾಕೆ ಕಾರ್ ಆಕಸ್ಮಿಕಕ್ಕೆ ಸಿಕ್ಕಿದಳು
0: ಡಾಕ್ಟರ್?
1: ಯಾಕೆ ತಕ್ಷಣ ಕಣ್ಣು ಮುಚ್ಚಿದಳು
0: ಡಾಕ್ಟರ್?
1: ಯಾಕೆ
0: ಡಾಕ್ಟರ್? ಡಾಕ್ಟರ್,
2: ಎಂದಾದರೊಂದು ದಿನ ಬಂದು ನಿಮ್ಮ ಹೃದಯದಲ್ಲಿ
0: ನನಗೆ ಹೃದಯವನ್ನು ನೀಡಿದ ದಾನಿಯ ಹೆಸರೇನು ಡಾಕ್ಟರ್?
1: ಹೇಳಿದ್ನಲ್ಲ, ದೇವಭ್ಯತ ಅಂತ, ಹೆಣ್ಣು ಹೃದಯ.
0: ಹೌದು, ಶ್ರೀರಾಮನ ಪಾದ ಸ್ಪರ್ಶದಿಂದ ಕಲ್ಲು ಹೃದಯ ಹೆಣ್ಣು ಹೃದಯವಾಯಿತು.
1: ಆದ್ರೆ ಹೆಣ್ಣು ಹೃದಯ ಮಾತ್ರ ಎಂದಿಗೂ ಕಲ್ಲು ಹೃದಯ ಆಗೋದಿಲ್ಲ ನೋಡಿ.
0: ಹಾಗಂತೀರೇನು? ನಾನು ನಂಬಲಾರೆ.
1: ನಿಮಗೆ ಅನುಭವ ಇಲ್ಲ ಅಂತ ಹೇಳಬೇಕಷ್ಟೇ.
0: ಹೀಗೋ ಹೇಳಿ ಡಾಕ್ಟರ್, ಈ ಹೃದಯವನ್ನು ದಾನ ಮಾಡಿದ ಆ ಉದ ಸ್ತ್ರೀ ಯಾರು?
1: ಆಕೆಗಿಂತ ಆಕೆ ತಂದೆ ಉದಾರೆ ಅನ್ಬೇಕು.
0: ಯಾವ ತಂದೆ?
1: ಕಮಲು ತಂದೆ.
0: ಡಾಕ್ಟರ್, ಯಾವ ಕಮಲು ತಂದೆ?
1: ನಿಮ್ಮ ಹೃದಯದಲ್ಲಿರೋ ಕಮಲು ಅವರ ತಂದೆ.
0: ಯಾವ ಕಮಲು? ಓ,
2: ಎಂದಾದರೊಂದು ದಿನ ಬಂದು ನಿಮ್ಮ ಹೃದಯದಲ್ಲಿ ವಾಸವಾಗುತ್ತೇನೆ.
0: ಡಾಕ್ಟರ್, ಕಮಲು ಈಗಿಲ್ಲವೆ?
1: ಇಲ್ಲ ಮಿಸ್ಟರ್ ಪ್ರೇಮ್, ಕಮಲು ಈಗಿಲ್ಲ. ಆಕೆ ತಂದೆ ಮಾನವತಾ ಮೂರ್ತಿ.

0: ಇನ್ನು ಹೃದಯ, ಇನ್ನೊಂದು ಕಲ್ಲು ಹೃದಯ.
1: ಕಲ್ಲು ಹೃದಯ? ಕಲ್ಲು ಹೃದಯ ಯಾರ್ದು ಇದ್ದೀರಿ?
0: ತಂದೆ ಅನ್ನೋ ಹೃದಯ.
1: ಚೇಚಿ, ತಂದೆ ಅನ್ನೋ ಹೃದಯ ಕಲ್ಲು ಹೃದಯ ಅಲ್ಲ ಮಿಸ್ಟರ್ ಪ್ರೇಮ್, ಕಣ್ಣು ಹೃದಯ.
0: ಓಹ್, ಇದೇನು ಮಿಸ್ಟ್ರಿ
1: ಅಲ್ಲ, ಹಿಸ್ಟ್ರಿ. ತಂದೆ ಉದಾರ ಒಪ್ಪಿಗೆ ಒಂದು ಹಿಸ್ಟ್ರಿ, ಹೆಣ್ಣು ಹೃದಯದ ಕಸಿ ಒಂದು ಹಿಸ್ಟ್ರಿ, ಎ ಸಕ್ಸಸ್ಫುಲ್ ಆಪರೇಷನ್ ಅದು ಹಿಸ್ಟ್ರಿ, ನಿಮ್ಮ ಪುನರ್ಜನ್ಮ
0: ಹಿಸ್ಟ್ರಿ, ರಿಪೀಟ್ ಆಗದ ಹಿಸ್ಟ್ರಿ.
1: ಇಂತಹ ಯಶಸ್ವಿ ಶಸ್ತ್ರಕ್ರಿಯೆಗಳು ರಿಪೀಟ್ ಆಗಬೇಕಾದ ಹಿಸ್ಟ್ರಿಗಳು.
0: ಅದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ. ಹಾಗಾದ್ರೆ ಡಾಕ್ಟರ್ ಹೇಳಿ, ಅಥವಾ ನನಗೆ ಫೋಟೋ ಇದ್ರೆ ತೋರಿಸಿ, ಈ ಕಮಲು ಯಾರು ಅಂತ.
1: ಡೋಂಟ್ ವರಿ, ವಿಶ್ರಮಿಸ್ಕೊಳ್ಳಿ. ಈ ಕಣ್ ತೆರೆದ ಕಸಿ ಹೃದಯ ಕಸಿ ಲೋಕದಲ್ಲಿ ನಿಮ್ಮೊಡನೆ ಮಾತಾಡುತ್ತೆ. ಸಿ ಯು ಅಗೇನ್, ವಿಶ್ರಮಿಸ್ಕೊಳ್ಳಿ.
0: ಕಣ್ ತೆರೆದ ಕಸಿ ಹೃದಯ, ಕನಸಿನ ಲೋಕ, ಕಮಲು ಕಮಲು, ಸಂಶಯವಿಲ್ಲ, ಕಮಲುನೇ ನನ್ನ ವಿದ್ಯುಲ್ಲತೆ. ಆದರೆ ಕಮಲು, ನೀನು ಇನ್ನೆಲ್ಲವೇ ಕಮಲು?
2: ಇಲ್ಲ, ತಂದವ್ರು ಯಾರು? ಎಂದಾದ್ರೂ ಒಂದು ದಿನ ಬಂದು ನಿಮ್ಮ ಹೃದಯದಲ್ಲಿ ವಾಸವಾಗಿರ್ತೀನಿ ಅಂತ ಹೇಳಿರ್ಲಿಲ್ವೇ
0: ಕಮಲು? ನನ್ನ ಹೃದಯದಲ್ಲಿ ಬರೋದಕ್ಕೆ ಮುಂಚೆ, ನಿನಗೆ
2: ಬರೋದಕ್ಕೂ ಮುಂಚೆ, ಹಾ ತಡಿ, ಜ್ಞಾಪಿಸ್ಕೊಳ್ತೀನಿ. ಹೌದು, ನನಗೆ ಸುದ್ದಿ ಬಂತು ನಿಮ್ಮನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಂತ, ನಿಮ್ಮ ಹೃದಯದ ಶಸ್ತ್ರಕ್ರಿಯೆ ಅಂತ. ಏನು ಇಂದೇ ಆಪರೇಷನ್? ಎಷ್ಟೊತ್ತಿನಲ್ಲಿ ಆಗೋದು? ಗಾಡಿ ಟ್ಯಾಕ್ಸಿ ಯಾವುದೂ ಸಿಕ್ಕೋ ಹಾಗಿಲ್ಲ. ಓಹ್, ನಾನು ಹೋಗ್ಲೇಬೇಕಲ್ಲ, ಅವ್ರನ್ನ ಕಾಣ್ಲೇಬೇಕು. ಅವ್ರು ನನಗೆ ಪೂಜ್ಯರು. ಇಷ್ಟೊತ್ತಿನಲ್ಲಿ ಯಾವ ವೆಹಿಕಲ್ಲೂ ಸಿಕ್ಕೋ ಹಾಗಿಲ್ಲ. ಹೌದು, ನಡೀತಾನೆ ಹೋಗ್ತೀನಿ, ಪಾದಯಾತ್ರೆ ಮಾಡ್ತಾ ಹೋಗ್ತೀನಿ, ಓಡ್ತಾ ಹೋಗ್ತೀನಿ, ಓಡ್ತಾ ಹೋಗ್ತೇನೆ. ಪ್ರೊಫೆಸರ್ ಕುಮಾರ್, ಪ್ರೇಮ್ ಕುಮಾರ್, ಪ್ರೇಮ್. ಹೀಗೆ ಯಾರನ್ನ ಕಾಣ್ಬೇಕು ಅಂತ ಬಂದು ಅವರನ್ನೇ ಕಾಣದೆ ಕಣ್ಮರೆಯಾಗಿ ಹೋಗ್ಬಿಟ್ಟೆ.
0: ಅಂದ್ರೆ ಕಮಲು, ನನ್ನ ವಿದ್ಯುಲತೆ, ನೀನೇನಾದ್ರೂ ನಿನ್ನ ಪರಿವರ್ತಿತ ಸಂಕಲ್ಪದ ವಿಷಯ ಹೇಳೋದಕ್ಕೆ ಅಂತ ಬಂದಿದ್ದೇನು?
2: ಪರಿವರ್ತಿತ ಸಂಕಲ್ಪ? ಸಂಕಲ್ಪವೇನು ಪರಿವರ್ತಿತವಾಗಿರ್ಲಿಲ್ಲ.
0: ಮತ್ತೆ?
2: ನಾನು ಪರಿವರ್ತಿತಲಾಗಿದ್ದೆ, ಸಂಕಲ್ಪ ತಂದೆದಾಗಿತ್ತು. ಆದ್ರೆ ತಂದೆ ಉಕ್ಕಿನ ಸಂಕಲ್ಪ ತೊರೆದು ಬಂದಿದ್ದೆ, ಐರನ್ ಕರ್ಟನ್ ಹರಿದು ಬಂದಿದ್ದೆ.
0: ಕಮಲು, ನಿನಗೆ ನಾನು ಅಂದೇ ಮಾರು ಹೋಗಿ.
2: ನಾನು ಆರ್ಟ್ಸ್ ಮತ್ತು ಸೈನ್ಸ್ಗಳು ಮದುವೆ ಆಗ್ಬೇಕು ಅಂದಿದ್ರಲ್ಲ, ಆಗ್ಲೇ.
0: ಹಾಗಾದ್ರೆ ನಿನ್ನ ಹೃದಯ ಪರಿವರ್ತನೆ ಆಗಿಬಿಟ್ಟಿರುವನು?
2: ನನ್ನ ಹೃದಯ ಪರಿವರ್ತನೆ ಆದದ ಪರಿಣಾಮನೇ ಇದು.
0: ನನ್ನ ಹೃದಯವನ್ನು ಪರಿವರ್ತನೆ ಮಾಡಿಬಿಟ್ಟೆ ಅಲ್ವೇ?
2: ಹೌದು, ಫಿಸಿಕಲಿ ಪರಿವರ್ತನೆ ಮಾಡಿ.
0: ನೋಡ್ ಕಮಲು, ಇಲ್ಲಿ ಮಾತ್ರ ನಿನ್ನ ತಂದೆಯ ಅಧಿಕಾರ ನಡೆಯದಿದ್ರು ಒಪ್ಪಿಗೆ ಮಾತ್ರ ದೊರೆತಿದೆ.
2: ಒಪ್ಪಿಗೆ ನನ್ನ ತಂದೆ ದೊರೆತಿದೆಯೇ?
0: ಹೌದು ಕಮಲು, ಎರಡು ಜೀವಗಳಲ್ಲಿ ಒಂದಾದ್ರೂ ಜೀವ ಬದುಕಲಿ ಅಂತಂದ್ಬಿಟ್ಟು ನಿಮ್ಮ ತಂದೆ ಅಪೂರ್ವ ಮಾನವತೆಯನ್ನ, ಅದ್ವಿತೀಯ ಔದಾರ್ಯವನ್ನ ತೋರಿದ್ರು ಅಂತ ಡಾಕ್ಟರ್ ಹೇಳಿದ್ರು.
2: ಅಂತೂ ನನ್ನ ತಂದೆ ನನ್ನನ್ನ ಕಣ್ಣೂರ ಕಳಿಸ್ಕೊಟ್ಟ ಅಲ್ಲಿ ನಿಮ್ಮ ಹೃದಯ ಮಂದಿರಕ್ಕೆ.
0: ನನ್ನ ಕುಶವಾದ ಪ್ರೇಮ ಸಾಮ್ರಾಜ್ಯ ನಮ್ದು ಕಮಲು. ಇಲ್ಲಿ ಮಾತ್ರ ಪ್ರೇಮದ ಅದ್ವೈತ ಅನುಭವವನ್ನ ಪಡಿತಾ ನಾವು ಚಿರಂಜೀವಿಗಳಾಗಿರ್ಬಹುದು.
2: ಅದ್ವೈತ? ಒಳ್ಳೆ ದಾರ್ಶನಿಕರು ನೀವು. ಪ್ರೇಮದಲ್ಲಿ ಅದ್ವೈತವನ್ನು ಕಂಡ ಆಧುನಿಕ ಶಂಕರಾಚಾರ್ಯರು.
0: ಶಂಕರಾಚಾರ್ಯರು ಜಗತ್ತು ಮಾಯೆ ಅಂದ್ರು. ನಾವು ಪ್ರೇಮದ ಅದ್ವೈತವನ್ನು ಅನುಭವಿಸುತ್ತಿರುವ ಸತ್ಯ ಜಗತ್ತಿನ ಜೀವಿಗಳು ಕಮಲು. ನಮಗೆ ಜಗತ್ತು ಶೂನ್ಯವಲ್ಲ, ಶಿವಮಯ.
2: ಬಹಳ ಸುಂದರವಾಗಿ ಮಾತಾಡ್ತೀನಿ ನೀವು. ನನಗೆ ನಿಜವಾಗ್ಲೂ ಚಿರಂಜೀವಿ ಪಟ್ಟ ದೊರಕದಾಗಾಯ್ತು. ನೀವು ಮುಪ್ಪಾದ್ರೂ ನಾನು ಮುಪ್ಪಾಗೋದಿಲ್ಲ.
0: ಹೌದು, ನಾನು ಮೃತನಾದರೂ ನೀನು ಅಮೃತಳು, ಅಮರಳು ಕಮಲು.
2: ಬಿಡ್ತು ಅನ್ನಿ.
0: ಅಯ್ಯೋ ನನ್ನ ಕಮಲು, ನೀನು ಶೂನ್ಯದಲ್ಲಿ ಶೂನ್ಯವಾಗಿ ಹೋದ್ರು ನನ್ನ ಮನಸ್ಸಿಗೆ ಬಿಡ್ತು ಅಂತೀಯಲ್ಲ. ನಿನ್ನ ಮನಸ್ಸು ಚಿನ್ನದ ಅಂತ. ಅದು
2: ಚಿನ್ನವಾಗಿರೋದು ಬೇಡ,
0: ಆ
2: ಚಿನ್ಮಯವಾಗಿರೋಣ.
0: ಓ ಕಮಲು.

0: ನಿಮ್ ಪೇಷಂಟ್ ಹೇಗಿದ್ದಾರೆ ಡಾಕ್ಟರ್?
1: ಮಿಸ್ಟರ್ ರಾವ್, ಹಿ ಇಸ್ ಪ್ರೋಗ್ರೆಸಿಂಗ್. ನೀವು ಬೆಳೆಸಿದ ಜೀವ ಅದು,
0: ಒಮ್ಮೆ ನೋಡಬಹುದೇ?
1: ಓ ಶೂರ್,
0: ಒಂದ್ ನಿಮಿಷ. ಆದ್ರೆ ವಿಶೇಷ ಎಮೋಷನಲ್ ಆಗ್ಬಿಡಿ.
1: ಸಿಸ್ಟರ್,
0: ಮಿಸ್ಟರ್ ಪ್ರೇಮ್ ಕುಮಾರ್.
2: ಪ್ರೇಮದ ಅದ್ಭುತ ಅಂದ್ರೇನು, ಅದರ ಸಾಕ್ಷಾತ್ಕಾರ ಕಂಡುಕೊಂಡೆ ಡಾಕ್ಟರ್.
0: ಯಾರದು?
2: ಯಾರು?
0: ಪರಿಚಯದ ಧ್ವನಿ.
2: ಹೌದು, ಪರಿಚಯದ ಧ್ವನಿ. ಕಮಲು ತಂದೆ,
0: ಕಮಲು ಪ್ರೇಮಿ, ಅದ್ವೈತ ಪ್ರೇಮ. ಡಾಕ್ಟರ್, ನೀವು ನನಗೆ ಮೋಸ ಮಾಡಿದ್ದೀರಿ. ನಾನು ವಂಚಿತ ವಂಚಕನಿಗೆ, ಈ ಹಂತಕನಿಗೆ ಕಮಲನ ಹೃದಯದಾನ ಅದು ಸಾಧ್ಯವಿಲ್ಲ ಡಾಕ್ಟರ್. ಐ ಡೋಂಟ್ ಕೇರ್ ಇಫ್ ದಿ ಪೇಷಂಟ್ ಡೈಸ್.
2: ಪ್ರೇಮಿಗಳಿಬ್ಬರು ಅಮರರಾಗಿ ಹೋಗಿದ್ದಾರೆ.
0: ನೀನು ವಂಚಕ
3: ಮಿಸ್ಟರ್, ಪ್ಲೀಸ್.
0: ನೀನು ಹಂತಕ
3: ಮಿಸ್ಟರ್, ಪ್ಲೀಸ್.
0: ನೀನು ಘಾತಕ. ಯು ವಿಲ್ ನಾಟ್ ಸರ್ವೈವ್.
3: ಪ್ಲೀಸ್ ರಿಮೂವ್ ಹಿಮ್ ನರ್ಸ್. ಹೋಲ್ಡ್ ದಟ್.
0: ನೋ ನೋ ನೋ, ನನ್ನ ಶಾಪ ನಿನಗೆ ತಟ್ಟದೆ ಹೋಗದು.
2: ಮಿಸ್ಟರ್ ಪ್ರೇಮ್ ಕುಮಾರ್, ಮಿಸ್ಟರ್ ಪ್ರೇಮ್, ನೀನು ಮಾತ್ರ ನನ್ನ ಬಿಟ್ಟು.
0: ಮಿಸ್ಟರ್ ಕುಮಾರ್,
2: ನನ್ನ ಚಿನ್ಮಯ ಪ್ರೇಮ್, ಅದ್ವೈತ ಪ್ರೇಮ.
0: ನರ್ಸ್,
2: ಶೂನ್ಯದಲ್ಲಿಯೂ
0: ಅನಸ್ವೈತ. ಆಕ್ಸಿಜನ್.

0: ಕಸಿ ಹೃದಯ ಕಣ್ ತೆರೆದಿತ್ತು. ನಾಟಕ ಕೇಳುತ್ತಿದ್ದೀರಿ.
1: ರಚನೆ ಎನ್ ಕೆ,
0: ಪಾತ್ರವರ್ಗ
1: ಕಲು
0: ಯಮುನಾ ಮೂರ್ತಿ,
1: ಪ್ರೇಮ್ ಕುಮಾರ್
0: ನಾನಿ,
1: ಸೀನಿಯರ್ ಡಾಕ್ಟರ್
0: ಎಚ್ ವಿ ರಾಮಚಂದ್ರ ರಾವ್,
1: ಡಾಕ್ಟರ್ ರಮೇಶ್,
0: ಎನ್ ಎಸ್ ವಾಮನ್,
1: ಸೀನಿಯರ್ ನರ್ಸ್
0: ಪ್ರಭಾ ಸಾತ್ವಿಕ್,
1: ಜೂನಿಯರ್ ನರ್ಸ್
0: ಪ್ರಭಾ ಶಿರೂರ್,
1: ಕಮಲು ತಂದೆ,
0: ವಿ ಎಚ್ ಹಂಪಿಹೊಳಿ,
1: ನಿರ್ದೇಶನ
0: ಯಾಮಿನಿ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಭಕ್ತಿಗೀತೆಯನ್ನ ಸುರೇಖಾ ಅವರ ಧ್ವನಿಯಲ್ಲಿ.

0: ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ಬದುಕು ಜಟಕ ಬಂಡಿ
0: ಕಾರ್ಯಕ್ರಮ ಜೀವವೆಂದರೆ ಹೀಗೇನೆ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ ಆಧರಿಸಿದ ಸರಣಿ ಕಾರ್ಯಕ್ರಮ.
1: ಕಡೆಗೋಡು ಪಕುಸಿಯ ನೆಲವಿಹುದ ಮಂಕುತಿಮ್ಮ
0: ಪ್ರಸ್ತುತಪಡಿಸುತ್ತಾರೆ ಅಶೋಕ್ ಕುಮಾರ್ ಬಿಎನ್.
2: ಇಂದಿನ ಶೀರ್ಷಿಕೆ ಕೆಲವರಿಗೆ ಏಕೆ ನಿದ್ದೆ ಬರಲ್ಲ, ಆಶ್ಚರ್ಯ ಆಗುತ್ತಲ್ವಾ, ಇದೇನ್ ಪ್ರಶ್ನೆ ಅಂತ. ಹೌದು, ಈಗ ನಾನು ಹೇಳಿ ನಿಮಗೆಲ್ಲ ನಿದ್ದೆ ಬರೋ ಹಾಗೆ ಮಾಡ್ತೀನಿ ಅಂತ ಅನ್ಕೋಬೇಡಿ. ಅಂದ್ಹಾಗೆ ನಿದ್ದೆ ಯಾಕೆ ಬರಲ್ಲ ಸ್ವಲ್ಪ ಯೋಚನೆ ಮಾಡಿ. ನಾವು ಹೇಗೆ ಬದುಕ್ತಾ ಇದ್ದೀವಿ ಅಂತ ಎಂಥ ಉದಾಹರಣೆ ಮೂಲಕ ಡಿವಿಜಿ ಹೇಳ್ತಾರೆ ಅಂತಂದ್ರೆ, ತರಚುಗಾಯವ ಕೆರೆದು ಹುಂಡನಾಗಿ ಪುದುಕಪಿ, ಕೊರತೆಯೊಂದನ್ನು ನೆನೆದು ಕೆರಳಿ, ಧರೆ ಎಲ್ಲವನ್ನು ಶಪಿಸಿ ಮನದಿ ನರಕವ ನಿಲ್ಲಿಸಿ, ನರಳುವುದು ಬದುಕೇನೋ ಮಂಕುತಿಮ್ಮ ಅಂತ. ಅಂದ್ರೆ ಎಂಥ ಉಪಮೆ ಕೊಡ್ತಾರೆ ಅಂದ್ರೆ, ಕೋತಿ ಉದಾಹರಣೆ ತಾರೆ. ಕೋತಿ ಸುಮ್ಮನೆ ಕುಳಿತುಕೊಳ್ಳಲ್ಲ, ಅದರಿಂದಲೇ ಬಂದಿದ್ದೇನೋ ಕಪಿಚೇಷ್ಟೆ ಎನ್ನುವ ಪದ. ಕಪಿಗೆ ಒಂದು ಸಣ್ಣ ಗಾಯ ಆಗಿದ್ರೆ ಅದನ್ನು ಕೆರೆದು ಹುಣ್ಣು ಮಾಡಿಕೊಳ್ಳುತ್ತೆ, ಸುಮ್ಮನಿದ್ದ ಗಾಯನ ಮಾಯೋ ಬಿಡೋದೇ ಇಲ್ಲ. ಹಾಗೇನೆ ಕೂಡ ನಾವು ಮನುಷ್ಯರು ಕೂಡ ಏನೋ ಒಂದು ಕೊರತೆ ಜೀವನದಲ್ಲಿ ಬರುತ್ತಪ್ಪ, ಅದನ್ನೇ ನೆನೆದು ಅದನ್ನೇ ಜ್ಞಾಪಿಸಿ, ಅಂದ್ರೆ ಕೊರತೆಯೊಂದನ್ನು ನೆನೆ ಕೆರಳಿ, ಅಷ್ಟೇ ಅಲ್ಲ ನಾವು ಕೆರಳು ಬಿಡ್ತೀವಂತೆ, ನಮಗೆ ಸಮಾಧಾನನೇ ಆಗೋದಿಲ್ಲ.

0: ಇದಕ್ಕೆ ಇಂಥವರೇ ಕಾರಣ, ಇವನಿಂದಲೇ ಆಗಿದ್ದು ಅಂತ ತೀರ್ಮಾನ ಕೂಡ ಮಾಡಿ ಧರೆಯನ್ನೆಲ್ಲ ವಶಪಿಸಿ ನದಿ ನರಕವ ನಿಲ್ಲಿಸಿ ನರಳುವುದು ಬದುಕೇನೋ ಮಂಕುತಿಮ್ಮ ಅಂತಾರೆ. ಅಂದ್ರೆ ಪುನಃ ಪುನಃ ಜ್ಞಾಪಕಕ್ಕೆ ತಂದುಕೊಂಡು ಕೋಪಿಸ್ಕೊಂಡು ಭೂಮಿಯ ಮೇಲೆ ಇರುವ ಎಲ್ಲರನ್ನೂ ಕೂಡ ದೂಷಿಸಿ ಮನಸ್ಸನ್ನ ನರಕವನ್ನಾಗಿಸಿಕೊಂಡು ನರಳುವುದು ಒಂದು ಬದುಕೇ ಅಂತ ಕೇಳ್ತಾರೆ. ಅಂದ್ರೆ ಹಾಗೆ ಮಾಡದೆ ಆಗಿರೋ ಕೊರತೆಯನ್ನು ಮರೆತು ನನ್ನ ಜೀವನವನ್ನ ಅಥವಾ ನಮ್ಮ ಜೀವನವನ್ನ ಸುಖವಾಗಿ ನಡೆಸ್ಕೋಬಾರ್ದೆ ಅಂತ. ಇಷ್ಟು ಸಾಲದು ಅಂತ ನಾವು ಮಾನವರು ಇನ್ನೇನೇನ್ ಮಾಡ್ತೀವಿ ಗೊತ್ತಾ? ಸಿಕ್ಕಿದ್ದನ್ನೆಲ್ಲ ತಲೆಗೆ ತುಂಬ್ಕೋತೀವಿ. ಹೇಗೆ ಅಂದ್ರೆ ಡಿವಿಜಿ ಅದಕ್ಕೂ ಹೇಳ್ತಾರೆ, ತಳೊಳಗೆ ನೆರೆದಿಹವು ನೂರಾರು ಹಕ್ಕಿಗಳು, ಗಿಳಿ ಕಾಗೆ ಗೂಗೆ ಕೋಗಿಲೆ ಹದ್ದು ನವಿಲು, ಕಿಲಕಿಲನೆ ಗೊರಗೊರನೆ ಕಿರಿಚಿ ಕೂಗುತ್ತಿಹವು, ನೆಲೆಯಲ್ಲಿ ನಿದ್ದೆಗಳು ಮಂಕುತಿಮ್ಮ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಶಾಂತ ಚಿತ್ತನಾಗಿದ್ರೆ ಅವನ ಮನಸ್ಸು ಪ್ರಶಾಂತವಾಗಿ ಹಾಸಿಗೆಗೆ ತಲೆ ಇಟ್ಟ ತಕ್ಷಣ ನಿದ್ದೆ ಬರುತ್ತೆ. ಆದ್ರೆ ಅವನು ಹಲವಾರು ಯೋಚನೆಗಳ ತಳು ತುಂಬಿಕೊಂಡ್ಬಿಟ್ಟು ಅದನ್ನೇ ಕಾಡ್ಕೊಳ್ಳೋ ಹಾಗೆ ಮಾಡ್ಕೋತಾನೆ. ಯಾವ ತರ ಉದಾಹರಣೆ ಕೊಡ್ತಾರೆ ಅಂದ್ರೆ, ಗಿಳಿ ಕಾಗೆ ಗೂಗೆ ಕೋಗಿಲೆ ಹದ್ದು ನವಿಲು ಮುಂತಾದ ಹಕ್ಕಿಗಳೆಲ್ಲ ಒಂಥರ ನಮ್ಮದೇ ಒಳಗೆ ಸೇರ್ಕೊಂಡ್ಬಿಟ್ಟಿರುತ್ತವೆ ಅಂತ. ಅಂದ್ರೆ ಕೆಲವು ಕಿಲಿಕಿಲನೆ ಸದ್ದು ಮಾಡಿದ್ರೆ, ಕೆಲವು ಗೊರಗೊರನೆ ಸದ್ದು ಮಾಡಿದ್ರೆ, ಕೆಲವು ಕಿರ್ಚಿ ಕೂಗ್ತಾ ಇರುತ್ತವೆ ಅಂತ ಹೇಳಿ ಅಂತ. ಹೀಗೆ ಇಷ್ಟೆಲ್ಲಾ ಗದ್ದಲ ಆಯ್ತು ಅಂತಂದ್ರೆ ನಮಗೆ ನಿದ್ದೆ ಹೇಗೆ ಬರಬೇಕು ಸ್ವಾಮಿ? ಅದಕ್ಕೆ ಹೇಳಿದ್ದು, ತಲೆಯೊಳಗೆ ನೆರೆದಿಹವು ನೂರಾರು ಹಕ್ಕಿಗಳು, ಗಿಳಿ ಕಾಗೆ ಗೂಗೆ ಕೋಗಿಲೆ ಹದ್ದು ನವಿಲು ಅಂತ ಹೇಳ್ಬಿಟ್ರು. ಎಲ್ಲ ಬೇಕಾದ್ದು ಬೇಡವಾದ ಯೋಚನೆಗಳನ್ನ ತಲೆಯೊಳಗೆ ತುಂಬಿಕೊಂಡ ನಂತರ ಅದಕ್ಕೆ ಸ್ವಲ್ಪ ಬಿಡ್ತಿಯನ್ನ ಅಂದ್ರೆ ವಿಶ್ರಾಂತಿಯನ್ನ ಒದಗಿಸದೆ ಮತ್ತೆ ನಾವು ಕಪಿ ತರಹ ನಮಗಿರುವ ಕೊರತೆಯ ಅಂದ್ರೆ ಕಥಾ ಶುರು ಮಾಡ್ತೇವಂತೆ. ಆ ಕೊರತೆ ನಮಗೆ ಯಾವಾಗ ಕಾಡುತ್ತೆ ಅಥವಾ ಯಾವಾಗ ಕಾಣುತ್ತೆ? ಹೊಟ್ಟೆ ತುಂಬಿದ ನಂತರವೇ ಯೋಚಿಸಿ. ಅದಕ್ಕೆ ದೇವರು ನಮ್ಮ ಹೊಟ್ಟೆಯನ್ನು ಹೇಗೆ ರಚಿದಾನೆ ಅಂತಂದ್ರೆ, ಹೊಟ್ಟೆಯೊಂದರ ರಗಳೆ ಸಾಲದೆಂದೇನೋ ವಿಧಿ, ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಹನು ನರನೋಳ್, ಹೊಟ್ಟೆ ತುಂಬಿದ ತೋಳ ಮಲಗೀತು ದಿಟ್ಟಿಸುತ್ತ ಕರುಬೈವೆಯೋ ಮೂತಿಮ್ಮ. ಎಷ್ಟು ಚೆನ್ನಾಗಿ ಉದಾಹರಣೆ ಮೂಲಕ ಹೇಳ್ಬಿಟ್ಟಿದ್ದಾರೆ ಅಂದ್ರೆ, ಮನುಷ್ಯನ ಹೊಟ್ಟೆ ಅನ್ನೋದು ಇರದೇ ಇದ್ದಿದ್ರೆ ಯೋಚಿಸ್ ನೋಡಿ, ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಳ್ಳುವಂತ ಕೆಲಸನೇ ಇರ್ತಿರ್ಲಿಲ್ಲ, ಹಾಗೆ ಇದ್ಬಿಡ್ತಿದ್ನೋ ಏನೋ. ಆದ್ರೆ ಈ ವಿಧಿ ಹೊಟ್ಟೆ ಒಂದರ ರಗಳೆ ಸಾಲದು ಅಂತ ಹೇಳಿ ಅಂತ ಮನುಷ್ಯನಲ್ಲಿ ಹೊಟ್ಟೆ ಕಿಚ್ಚಿನ ಕಿಡಿಯನ್ನ ನೆಟ್ಟುಬಿಟ್ಟಿದಾನಂತೆ. ಅದಕ್ಕೇನೆ ಡಿವಿಜಿದ್ದು, ಹೊಟ್ಟೆಯೊಂದರ ರಗಳೆ ಸಾಲದೆಂದೇನೋ ವಿಧಿ, ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಹನು ನರನೋಳ್. ಮುಂದಕ್ಕೆ ಹೇಳ್ತಾರೆ, ಹೊಟ್ಟೆ ತುಂಬಿದ ತೋಳ ಮಲಗೀತು. ಹೊಟ್ಟೆ ತುಂಬಿತ್ತು ಅಂದ್ರೆ ತೋಳ ಎದುರುಗಡೆ ಏನಾದ್ರೂ ಆಹಾರ ಜಿಂಕೆ ಅಥವಾ ಯಾವ್ದಾದ್ರು ಮೊಲ ಹೋಗ್ತಾ ಇದ್ರು ಕೂಡ ಸುಮ್ಮನ್ ಮಲಗಿರುತ್ತಂತೆ. ಆದ್ರೆ ಮನುಷ್ಯ ದಿಟ್ಟಿಸುತ್ತ ಕರುಬವೆಯೋ ಮಂಕುತಿಮ್ಮ. ಮನುಷ್ಯ ಮಾತ್ರ ಹೊಟ್ಟೆ ತುಂಬಿದ್ರು ಇತರರನ್ನು ನೋಡ್ತಾ ಹೊಟ್ಟೆ ಕಿಚ್ಚು ಪಡ್ತಾನೆ ಅಂತ. ದೇವರೇನೋ ಹೊಟ್ಟೆ ಕಿಚ್ಚಿನ ಬೀಜನ ನೆಟ್ಟ ಅಂತ ಅಂದ ಮಾತ್ರಕ್ಕೆ ನಾವು ಗೊತ್ತಿದ್ದೂ ಕೂಡ ಆ ಬೀಜಕ್ಕೆ ನೀರು ಗೊಬ್ಬರ ಎರೆದು ಆರೈಕೆ ಮಾಡೋದು ಯಾಕೆ ಸ್ವಾಮಿ? ಪೋಷಿಸುವುದು ಯಾಕೆ? ಪರಿಹಾರ ಏನಾದರೂ ಇದೆಯೇ? ಡಿವಿಜಿ ಏನ್ ಹೇಳ್ತಾರೆ ಅದಕ್ಕೆ ಅಂತಂದ್ರೆ, ಉರಿಯುತ್ತಿರೆ ಹೊಟ್ಟೆ ಕಿಚ್ಚಾರಿಸಲು ನೀರಲ್ಲಿ, ನರಕ ವೆದೆಯಲ್ಲಿ ನೆಲೆಸೆ ನಿದ್ದೆಗಡೆಯಲ್ಲಿ, ಹರಿಸಲಪ್ಪುದೆ ನರರು ಮತ್ಸರಿಯ ಸಂಕಟವ, ಕರುಬಿದನ ಹರಿಪೊರಗೆ ಮಂಕುತಿಮ್ಮ. ಈ ಹೊಟ್ಟೆ ಕಿಚ್ಚು ಉರಿತಾ ಇರುವಾಗ ಅದನ್ನು ಆರಿಸಲು ನೀರು ಎಲ್ಲಾದರೂ ಇದೆಯೇನು? ಹೊಟ್ಟೆ ಕಿಚ್ಚೆಂಬ ನರಕ ಎದೆಯಲ್ಲಿ ನೆಲೆಸಿರಲು ನಿದ್ದೆಗೆ ಜಾಗ ಎಲ್ಲಾದರೂ ಇದೆಯಾ? ಸಾಧ್ಯವಿಲ್ಲ, ನಿದ್ದೆ ಬರೋದಿಲ್ಲ ಅಲ್ವಾ? ಈ ಮತ್ಸರ ಪಡುವವನ ಸಂಕಟವನ್ನು ಯಾರಾದರೂ ಹೋಗ್ಲಾಡ್ಸಕ್ಕಾಗತ್ತೇನು ಅಂತ ಕೇಳಿದ್ರೆ ಡಿವಿಜಿ ಏನಂತಾರೆ ಗೊತ್ತಾ? ಹರಿಸಲಪ್ಪುದೆ ನರರು ಮತ್ಸರಿಯ ಸಂಕಟವ, ಕರುಬಿದನ ಹರಿಪೊರಗೆ ಮಂಕುತಿಮ್ಮ. ಆತರ ಹೊಟ್ಟೆ ಕಿಚ್ಚು ಪಡುವವನ ಸಂಕಟವನ್ನ ಯಾರು ಹೋಗ್ಲಾಡ್ಸಕ್ಕಾಗಲ್ಲ, ಅವನನ್ನ ಆ ದೇವರೇ ಕಾಪಾಡಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಯೋಚನೆ ಮಾಡಬಾರ್ದು, ಕೊರತೆ ಬಗ್ಗೆ ಚಿಂತಿಸಬಾರ್ದು ಅಂತ ಅಂದ್ರೆ ಹೇಗೆ? ಅಂದ್ರೆ ಜೀವನ ಅರ್ಥ ಮಾಡ್ಕೋಬೇಕು ಅಂತ. ಅದರ ಬಗ್ಗೆ ಡಿವಿಜಿ ಏನಂತಾರೆ, ಬಾಳ್ಕೆಯಲ್ಲಿ 108 ತೊಡಕು ತಿಣುಕುಗಳುಂಟು, ಕೇಳ್ಕೆ ಮಾಳ್ಕಳಿಗವು ಜಗ್ಗವೊಂದಿನಿಸು, ಗೋಳ್ ಕರೆದರೇನು ಫಲ ಗುದ್ದಾಡಲೇನು ಫಲ, ಪಲ್ ಕೆರಿದು ತಾಳಿಕೊಳ್ಳೋ ಮಂಕುತಿಮ್ಮ. ಜೀವನದಲ್ಲಿ ನೂರಾರು ಅಡ್ಡಿ ಆತಂಕ ಇದೇ ಇರುತ್ತೆ, ನಾವು ಒಪ್ಪೋದು ಅಥವಾ ಬಿಡೋದ್ರಿಂದ ಇವು ಯಾವ ಸ್ವಲ್ಪನೂ ವ್ಯತ್ಯಾಸ ಆಗೋದಿಲ್ಲ, 10 ಗೋಳಾಡಿದ್ರೂ ಕೂಡ ಪ್ರಯೋಜನ ಆಗೋದಿಲ್ಲ, ಹಾಗೆ ಅವುಗಳ ಜೊತೆ ಗುದ್ದಾಡಿದ್ರೂ ಏನು ಉಪಯೋಗ ಇಲ್ಲ, ಹಲ್ಲನ್ನು ಕೀರಿದು ತಾಳಿಕೊಳ್ಳೋ ಅಂತಂದ್ರೆ ತಾಳ್ಮೆಯ ನೀರು ನೀನು ಮಂಕುತಿಮ್ಮ ಅಂತ ಇನ್ನೊಂದು ಪದ್ಯದಲ್ಲಿ ಹೇಳಿದಾರಲ್ಲ, ಆ ತರ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿದ. ಸಹನೆ ವಜ್ರದ ಕವಚ ಅಂತ ಇನ್ನೊಂದು ಪದ್ಯದಲ್ಲಿ ಹೇಳ್ಬಿಟ್ಟಿದ್ದಾರೆ, ಆ ತರ ಇರಿ ಅಂತ ಹೇಳಿ ಅಂತ. ಆದ್ರೆ ಅಷ್ಟು ಸುಲಭನೇ ಹಾಗಿರೋದಕ್ಕೆ? ಅದಕ್ಕೆ ಡಿ ವಿ ಜಿ ಮತ್ತೆ ಹೇಳ್ತಾರೆ ಮುಂದುವರೆದು, ಇದಕ್ಕೆ ಆತ್ಮ ಚಿಕಿತ್ಸೆ ಅಂತ ಮಾಡ್ಕೋಬೇಕು ಅಂತ ಹೇಳಿ ಅಂತ. ಅಂದ್ರೆ ಈ ಆತ್ಮ ಚಿಕಿತ್ಸೆಯನ್ನು ಹೇಗೆ ಮಾಡ್ಕೊಳ್ಬೇಕು? ಡಿ ವಿ ಜಿ ಹೇಳ್ತಾರೆ, ಚಿಂತೆ ಸಂತಾಪಗಳು ಮನಸ್ಸಿಗೆ ವಿರೇಚಕವು, ಸಂತಸೋತ್ಸಾಹಗಳೇ ಪಥ್ಯದುಪಾರ, ಇಂತುಮಂತುಂ ನಡೆಯುತ್ತಿರುವುದು ಆತ್ಮ ಚಿಕಿತ್ಸೆ, ಎಂತಾದೊಡಂತು ಸರಿ ಮಂಕುತಿಮ್ಮ ಅಂತ ಹೇಳಿ ಅಂತ. ಅಂದ್ರೆ ಈ ಚಿಂತೆ ಮತ್ತು ಸಂತಾಪಗಳು ಮನಸ್ಸಿಗೆ ವಿರೇಚಕವು, ಅಂದ್ರೆ ಈ ಚಿಂತೆ ಮತ್ತು ದುಃಖಗಳು ಮನಸ್ಸಿನ ಕೊಳೆಯನ್ನು ತೆಗೆಯುವ ಔಷಧಿಗಳು ಅಂತ ಹೇಳ್ತಾರೆ. ನೋಡಿ ಯಾವ ತರ ಹೋಲಿಸ್ತಾರೆ ಅಂತಂದ್ರೆ, ಅಂದ್ರೆ ನಾವು ಯಾವ ತರ ಅರ್ಥ ಮಾಡ್ಕೋಬೇಕು ಅಂತ. ಈ ಚಿಂತೆ ಮತ್ತು ಸಂತಾಪಗಳನ್ನ ನನಗೆ ಯಾಕೆ ಬರುತ್ತೆ ಅಂತ ಅನ್ಕೋಬಾರದಂತೆ, ಕೊಳೆ ತೆಗೆಯುವ ಔಷಧಿಗಳು ಅಂತ ಹೇಳಿ ಅಂತ. ಅಂದ್ರೆ ನಾವು ಇನ್ನೂ ಹರ್ಷ ಚಿತ್ತರಾಗ್ತೀವಿ ಅದರಿಂದ, ಅದನ್ನು ಹೋಗ್ಲಾಡಿಸೋದ್ರಿಂದ ಅಂತ. ಸತಸೋತ್ಸಾಹಗಳೇ ಪಥ್ಯದ ಉಪಚಾರ, ಹರ್ಷ ಮತ್ತು ಉತ್ಸಾಹಗಳು ಮನಸ್ಸಿಗೆ ಪಥ್ಯ ಮತ್ತು ಉಪಚಾರ ಇದ್ದಂತೆ. ಹೀಗೆ ಮತ್ತು ಹಾಗೆ ಆತ್ಮಕ್ಕೆ ಚಿಕಿತ್ಸೆ ನಡೆಯುತ್ತಿರಲಾಗಿ, ಹೇಗಾದರೂ ಸರಿ ಆತ್ಮ ಚಿಕಿತ್ಸೆ ಅನ್ನೋದನ್ನ ಮಾಡ್ಕೋತಲೇ ಇರಬೇಕು ನಾವು ಅಂತ ಹೇಳಿ ಅಂತ ಈ ಮೇಲಿನ ಪದ್ಯಗಳಲ್ಲಿ ಮೂಲಕ ಹೇಳಿದ್ರಲ್ಲ, ಎಲ್ಲ ಕೊರತೆಗಳು ಹೊಟ್ಟೆ ಕಿಚ್ಚು ಅದಕ್ಕೆ ಪರಿಹಾರ ಸೂಚಿಸ್ತಾ ಇದ್ದಾರೆ. ಇನ್ನೂ ಮುಂದುವರೆದು ಹೇಳ್ತಾರೆ ಆತ್ಮ ಚಿಕಿತ್ಸೆ ಹೇಗೆ ಮಾಡ್ಕೋಬೇಕು ಅಂತ ಹೇಳಿ ಅಂತ ಕೇಳಿ. ಶೀತ ವಾತಗಳಾಗಿ ದೇಹ ಕೌಶದ ಪಥ್ಯ, ಚೇತ ಕೆರಳಿದರೆ ಕಣ್ಣು ಕಿರಳಾತುರದಿಂ, ಪ್ರೀತಿಯಿಂದದನು ಒಲಿಸಿ ನೀತಿಯಲ್ಲಿ ಶಿಕ್ಷಿಸುವುದಾತುಮಗೆ ನೆಮ್ಮದಿಗೆ ಮಂಕುತಿಮ್ಮ ಅಂತ. ಅಂದ್ರೆ ಶೀತ ವಾತಗಳಾದ್ರೆ ದೇಹಕ್ಕೆ ಔಷಧಿ ಮತ್ತು ಪಥ್ಯಗಳನ್ನು ಮಾಡೋದುಂಟು. ಕಣ್ಣು ಮತ್ತು ಕಿವಿಗಳ ಆತುರದಿಂದ ಮನಸ್ಸು ಏನಾದರೂ ಕೆರಳಿದ್ರೆ ಆ ಮನಸ್ಸನ್ನ ಪ್ರೀತಿಯಿಂದ ಒಲಿಸಿಕೊಂಡು ನೀತಿಯನ್ನು ಹೇಳಿ ಶಿಕ್ಷಿಸುವುದು ಆತ್ಮಕ್ಕೆ ನೆಮ್ಮದಿಯನ್ನ ತಂದುಕೊಡುತ್ತೆ ಅಂತನ್ಬಿಟ್ಟು ಅಂತ ಹೇಳ್ತಾರೆ. ಅದರಿಂದನೇ ಏನೋ ಎಷ್ಟು ಚೆನ್ನಾಗಿ ಹೇಳ್ತಾರಲ್ವಾ, ಶೀತ ವಾತಗಳಾಗಿ ದೇಹ ಕೌಶದ ಪಥ್ಯ, ಚೇತ ಕೆಳಿದರೆ ಕಣ್ಣು ಕಿವಿಗಳ ಆತುರದಿಂ, ಪ್ರೀತಿಯಿಂದ ಅದನ್ನೊಲಿಸಿ ನೀತಿಯಲ್ಲಿ ಶಿಕ್ಷಿಸುವುದು ಆತುಮಗೆ ನೆಮ್ಮದಿಗೆ ಮಂಕುತಿಮ್ಮ.
1: ಬದುಕು ಜಟಕ ಬಂಡಿ
2: ಜೀವನವೆಂದರೆ ಹೀಗೆ ಕಾರ್ಯಕ್ರಮ ಕೇಳಿದಿರಿ.
1: ಕುದುರೆ ನೀ ಅವನು ಪೇಳ್ದಂತೆ ಪಯಣಿಗರು,
2: ಪ್ರಸಪಡಿಸಿದವರು ಅಶೋಕ್ ಕುಮಾರ್ ಬಿ ಎನ್,
1: ದಂತೆ ಪಯಣಿಗರು,
2: ಸಂಕಲನ ಆರ್ ಜ್ಯೋತಿಶ್ರೀ, ನಿರ್ಮಾಣ ಹೆಚ್ ಶ್ರೀನಿವಾಸ್.
1: ನೆಲವಿಹುದೊಮ್ಮಂಕುತಿಮ್ಮ ಪದ ಕುಸಿಯ ನೆಲವಿಹುದೊಮ್ಮಂಕುತಿಮ್ಮ.
3: ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಇಂದ ಯಕ್ಷಗಾನದ ಹಾಡುಗಳು ಮತ್ತು ಕೆರೆಬಾವಿಗಳ ಪುನಶ್ಚೇತನ ಈ ಕುರಿತು ಬೆಳ್ತಂಗಡಿ ತಾಲೂಕಿನ ಡೇವಿಡ್ ಜೈಮಿನಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ಯಕ್ಷಗಾನದ ಹಾಡುಗಳು ಇಂದಿನ ಕಾರ್ಯಕ್ರಮದಲ್ಲಿ ವಡ್ಡರ್ಸಿ ನಾಗೇಂದ್ರ ಅಡಿಗ ಮತ್ತು ತಂಡದವರಿಂದ ಶ್ರೀರಾಮದರ್ಶನಂ ಎಂಬ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳುವ ಭಾಗವತರು ವಡ್ಡರ್ಸೆ ನಾಗೇಂದ್ರ ಅಡಿಗ, ಮದ್ದಳೆ ಜಿ ಗೋಪಾಲಕೃಷ್ಣಮಯ್ಯ, ಕೋಟ.

0: ಇದುವರೆಗೆ ಪಡ್ಡರ್ಸೆ ನಾಗೇಂದ್ರ ಅಡಿಗ ಮತ್ತು ತಂಡದವರಿಂದ ಶ್ರೀರಾಮ ದರ್ಶನಂ ಎಂಬ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಪಡ್ಡರ್ಸೆ ನಾಗೇಂದ್ರ ಅಡಿಗ, ಮದ್ದಳೆ ಜಿ ಗೋಪಾಲಕೃಷ್ಣಮಯ್ಯ, ಕೋಟ. ಇನ್ನು ಮುಂದೆ ಕೇಳಿ ಕೆರೆಬಾವಿಗಳ ಪುನಶ್ಚೇತನ. ಈ ಕುರಿತು ಬೆಳ್ತಂಗಡಿ ತಾಲೂಕಿನ ಡೇವಿಡ್ ಜೈಮಿನಿ ಅವರೊಂದಿಗಿನ ಸಂದರ್ಶನ.
1: ಡೇವಿಡ್ ಜೈಮಿ ಕೊಕ್ಕಡ ಅವರೇ, ನಮಸ್ಕಾರ.
2: ನಮಸ್ಕಾರ.
1: ಇತ್ತೀಚಿನ ವರ್ಷಗಳಲ್ಲಿ ನೋಡಿದ್ರೆ ಮಳೆಯ ಪ್ರಮಾಣ ಬಹಳಷ್ಟು ಕಡಿಮೆ ಆಗ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಬಹುಶಃ ಬರೀ ಕೃಷಿಕರಿಗೆ ಮಾತ್ರ, ಎಲ್ಲ ಜನಸಾಮಾನ್ಯರಿಗೂ ಕೂಡ ಒಂದಲ್ಲ ಒಂದು ಆತಂಕದ ಪರಿಸ್ಥಿತಿಯನ್ನು ಎದುರಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಲೇ ಹೇಳ್ಬೋದು. ಇರುವಂತಹ ಮಳೆ ನೀರನ್ನು ಹೆಚ್ಚು ಹೆಚ್ಚು ಮಣ್ಣಿನಿಗೆ ಇಂಗಿಸುವ ಮಾಡುವಂತಹದ್ದು ಅಥವಾ ಮಳೆ ಕೊಯ್ಲು ಅಂದರೆ ಏನು, ಹಾಗೂ ಅದರ ಒಂದು ಪ್ರಾಮುಖ್ಯತೆ ಏನು ಅಂತ ಹೇಳ್ತೀರಿ?
2: ಖಂಡಿತವಾಗಿಯೂ ತುಂಬ ಒಳ್ಳೆಯ ಪ್ರಶ್ನೆ ಮತ್ತು ಬಹಳ ಮುಖ್ಯವಾದ ಪ್ರಶ್ನೆ. ಸೊ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ಮಳೆ ಬಹಳಷ್ಟು ಕಡಿಮೆಯಾಗಿದೆ. ಅದಕ್ಕೆ ಕಾರಣಗಳು ನಾನಾ ಕಾರಣಗಳಿದೆ. ಅರಣ್ಯಗಳ ಕಡಿಮೆ ಕೊರತೆ ಇರ್ಬೋದು, ಅರಣ್ಯಗಳು ಕಡಿಮೆ ಆಗ್ತಾ ಇರ್ಬೋದು, ಅತಿಯಾದ ನಗರೀಕರಣ ಇರ್ಬೋದು, ಅತಿಯಾದ ಅಭಿವೃದ್ಧಿ ಆಗಿರ್ಬೋದು, ಕಾಂಕ್ರೀಟ್ ಕಾಡುಗಳಾಗಿರ್ಬೋದು, ಹೀಗೆ ಹಲವಾರು ಕಾರಣಗಳು ಇವತ್ತು ಮಳೆ ಕಡಿಮೆ ಆಗಲಿಕ್ಕೆ ಬಹಳಷ್ಟು ಕಾರಣ ಆಗಿದೆ. ಜೊತೆಗೆ ಅದರ ಜೊತೆಗೆ ನಾವು ನೀರನ್ನು ಕೂಡ ಅತಿಯಾಗಿ ಬಳಸ್ಕೊಳ್ತಾ ಇದ್ದೀವಿ. ಎಲ್ಲಿವರೆಗೆ ಅಂದರೆ ಎಲ್ಲ ಕಡೆಯಲ್ಲಿ ಕೂಡ ನಾವು ನೀರನ್ನು ಬೃಹತ್ ಪ್ರಮಾಣದಲ್ಲಿ ಹೊರತೆಗಿತಿದ್ದು ಭೂಮಿಯಿಂದ ಹೊರ ತೆಗಿತಿದ್ದೀವಿ, ಮತ್ತು ಬೇರೆ ಬೇರೆ ಕಾರಣಗಳಿಗೆ ಬಳಸ್ಕೊಳ್ತಾ ಇದ್ದೀವಿ. ಅದರ ಉಪಯೋಗ ಕೂಡ ಜಾಸ್ತಿ ಆಗಿದೆ. ಆದರೆ ಅದನ್ನು ಉಳಿಸುವ ನಿಟ್ಟಿನಲ್ಲಿ, ಆ ಅಂತರ್ಜಲವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಮಳೆಯ ಮೇಲೆ ನಾವು ಆಧಾರವನ್ನು ಪಡೆದಿದ್ದೇವೆ. ಆದರೆ ಈ ಮಳೆ ಯಾಕೆ ಕಡಿಮೆ ಆಗ್ತಾ ಇರೋ ಅನ್ನೋಂಥದ್ದು ಕೂಡ ಒಂದು ಬಹಳ ಮುಖ್ಯವಾದ ಪ್ರಶ್ನೆ. ಸೊ ಈ ಮಳೆ ಕಾರಣವಾಗಿರುವುದಕ್ಕೆ ಅರಣ್ಯಗಳು ಕಾರಣ. ಸೊ ಇದರ ಬಗ್ಗೆ ಬಹಳಷ್ಟು ನಾವು ವಿಚಾರವಾಗಿ ವಿಸ್ತಾರವಾಗಿ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಯಾಕಂದರೆ ನೀರು ಇಲ್ಲದಿದ್ದರೆ ನಮ್ಮ ನಿಮ್ಮ ಯಾವ ವ್ಯಕ್ತಿಯದ್ದು ಕೂಡ, ಯಾವ ಜೀವಾಲಗಳು ಕೂಡ ಈ ಭೂಮಿಯಲ್ಲಿ ಜೀವನ ನಿರ್ವಹಣೆ ಬದುಕಲು ಕೂಡ ಉಳಿಯಲು ಕೂಡ ಸಾಧ್ಯವಿಲ್ಲ. ಆದ್ದರಿಂದ ಹೆಚ್ಚಿನ ಜನಗಳು ನಮ್ಮ ನಾವೆಲ್ಲರೂ ಒಟ್ಟಾಗಿ ಪ್ರತಿಯೊಬ್ಬರೂ ಕೂಡ ಈ ಅರಣ್ಯ, ನೆಲ, ಜಲ, ಮರ, ಗಿಡ, ಜೀವ ಸಂಕುಲಗಳ ಉಳಿವಿಗಾಗಿ ನೀರನ್ನು ಉಳಿಸುವ ಕಡೆಗೆ, ನೀರನ್ನು ಬಳಸುವ ಕಡೆಗೆ, ನೀರನ್ನು ಸಂರಕ್ಷಿಸುವ ಬಗ್ಗೆ ನಾವು ಬಹಳಷ್ಟು ಗಮನ ಕೊಡಬೇಕಂತ ಹೇಳ್ತೇನೆ.
1: ಈಗ ಪ್ರಾಕೃತಿಕ ಸಮತೋಲನವನ್ನು ಕಾಪಾಡಿಕೊಳ್ಳುವುದಕ್ಕೆ ಶೇಕಡ 30 ಅಥವಾ 33% ಅರಣ್ಯ ಇರಬೇಕು ಅಂತ ಒಂದು ಲೆಕ್ಕಾಚಾರ ಇರ್ತದೆ. ಆದರೆ ಅದು ಕಡಿಮೆ ಆಗ್ತಾ ಬಹುಶಃ 20%ರಿಂದಲೂ ಕೂಡ ಕಡಿಮೆ ಬಂದಿದೆ ಇವಾಗ ಶೇಕಡವಾರು ನೋಡಿದರೆ. ಈ ಕಾಡನ್ನು ಉಳಿಸುವಂತಹದ್ದು ಬಹುಶಃ ಎಲ್ರಿಗೂ ಕೂಡ ಸಾಧ್ಯ ಆಗದೆ ಹೋಗ್ಬೋದು. ಇರುವಂತಹ ಪರಿಸರದಲ್ಲಿ ಒಂದು ಹಸಿರನ್ನು ಉಳಿಸುವಂತಹ ಒಂದು ಪ್ರಯತ್ನವನ್ನು ಹೇಗೆ ಮಾಡಬೇಕು, ಇದಕ್ಕೂ ಈ ಮಳೆ ನೀರು ಇಂಗಿಯುವುದಕ್ಕೂ ಯಾವ ರೀತಿ ಒಂದು ಸಂಬಂಧ ಇದೆ ಅಂತ ಹೇಳಿ?
2: ಖಂಡಿತವಾಗಿಯೂ ಬಹಳ ಒಳ್ಳೆಯ ಒಂದು ವಿಚಾರ ಇದು. ಬಹಳ ಸಂಬಂಧ ಇದೆ. ಯಾಕಂದರೆ ಮಳೆ ಕಮ್ಮಿ ಆಗಲಿಕ್ಕೆ ಮೂಲ ಕಾರಣ ಅರಣ್ಯಗಳ ಕೊರತೆ. ಸೊ ಅರಣ್ಯಗಳು ಸೃಷ್ಟಿಯಾದ ಕಡೆ ಅತಿ ಹೆಚ್ಚು ಹೆಚ್ಚು ಉಳಿದ ಬೆಳೆದಷ್ಟು, ಉಳಿಸಿ ನಾವು ಬೆಳೆಸಿದಷ್ಟು ಕೂಡ ಮಳೆ ಪ್ರಮಾಣ ಜಾಸ್ತಿ ಆಗ್ತದೆ. ವೈಜ್ಞಾನಿಕವಾಗಿ ಬಹಳಷ್ಟು ಕಾರಣ ಇದ್ದರೂ ಕೂಡ ಎಲ್ಲಿ ಅರಣ್ಯ ಪ್ರದೇಶಗಳಿದೆ ಅಲ್ಲಿ ಮಳೆ ಜಾಸ್ತಿ ಬರ್ತಾ ಇದೆ. ಇವತ್ತು ಇದಕ್ಕೆ ದೊಡ್ಡ ಯಾರು ಹೆಚ್ಚು ಓದಬೇಕಾಗಿಲ್ಲ, ಯಾವ ಫಿಲಾಸಫಿ ಬೇಕು, ಇದು ನಮಗೆ ಕಣ್ಣಿಗೆ ಕಾಣತಕ್ಕಂಥ ವಿಚಾರಗಳು. ಎಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶಗಳೇ ಅಲ್ಲಿ ಒಳ್ಳೆ ಮಳೆ ಬರ್ತಾ ಇದೆ. ಎಲ್ಲಿ ಮಳೆಗಳು ಅರಣ್ಯ ಪ್ರದೇಶಗಳು ಕಡಿಮೆ ಇದೆ ಅಲ್ಲಿ ಮಳೆ ಕಡಿಮೆ ಆಗ್ತಾ ಇದೆ. ಸೊ ಇಲ್ಲಿ ಇರ್ತಕ್ಕಂಥ ನಮಗೆ ಬರುವಂಥ ಈ ಬಂದ ಮಳೆ ನೀ ಭೂಮಿಗೆ ಇಂಗಿ ನಮಗಿರುವಂತಹ ನೀರು ಕೇವಲ 2% ಮಾತ್ರ. 70% ಭಾಗ ನೀರು ಇದ್ದರೂ ಕೂಡ ನಮಗೆ ಸಿಗುವಂಥದ್ದು ಕೇವಲ 2% ಮಾತ್ರ ಉಳಿ ಜನರ ಬಳಕೆಗಾಗಿ. ಇದರಲ್ಲಿ ಹೆಚ್ಚಿನ ಇನ್ನು ಭಾಗಗಳು 98% ನೀರು ಕೂಡ ಉಪ್ಪು ನೀರಾಗಿಬಿಟ್ಟು ಫ್ರೋಜನ್ ನೀರಾಗಿ ಇರ್ತದೆ. ಸೊ ಐಸ್ ಆಗಿರ್ತದೆ. ಸೊ ನಾವು ಈ ಇರುವಂಥ 2% ನೀರನ್ನು ಬಳಸ್ಕೊಳ್ಬೇಕು.
1: ಈಗ ಕಾಡಿನ ಪರಿಸ್ಥಿತಿಯಲ್ಲಿ ನೈಸರ್ಗಿಕವಾಗಿ ಬಿದ್ದಂತಹ ಮಳೆ ನೀರು ಇಂಗುತ್ತದೆ ಅಂತ ನಾವು ಕೇಳಿದ್ದೇವೆ. ಆದರೆ ಕೃತಕವಾದಂತಹ ಒಂದು ಪರಿಸ್ಥಿತಿಯಲ್ಲಿ ಈಗ ನಮ್ಮ ಮನೆಯ ಅಂಗಳ ಆಗ್ಬೋದು ಅಥವಾ ಒಂದು ಕೃಷಿ ಜಮೀನು ಆಗ್ಬೋದು, ಇಲ್ಲಿ ಮಳೆ ನೀರು ಇಂಗುದಕ್ಕೆ ಯಾವ ರೀತಿ ಒಂದು ಅಡೆತಡೆ ಉಂಟಾಗಿದೆ, ಇದಕ್ಕೆ ಮಾನವ ಎಷ್ಟರ ಮಟ್ಟಿಗೆ ಕಾರಣ ಅಂತ?
2: ಇವತ್ತು ನಮ್ಮ ಈ ಒಂದು ಮಳೆ ನೀರು ಇಂಗೋದು ಮತ್ತು ನೀರಿನ ಸಮಸ್ಯೆಗೆ ಮೂಲ ಕಾರಣ ಮಾನವರೇ. ಖಂಡಿತವೂ ಪ್ರಾಣಿ ಮರಗಿಡಗಳೆಲ್ಲ ಬೇರೆ ಯಾರು ಅಲ್ಲ. ಇವತ್ತು ಬೀಳುವಂತಹ ಮಳೆ ನೀರು ಭೂಮಿಗೆ ಎಲ್ಲಿಯೂ ಇಂಗ್ತಾ ಇಲ್ಲ.
1: ಹೌದು,
2: ಮಳೆಯ ಪ್ರಮಾಣ ಕಡಿಮೆ ಇದೆ, ಅದು ಬೇರೆ ಬೇಜಾರು. ಆದರೆ ಬೀಳುವಂಥ ಹನಿ ನೀರು ಕೂಡ ಭೂಮಿಗೆ ಇಂಗ್ತಾ ಇಲ್ಲ. ಅದಕ್ಕೆ ಕಾರಣಗಳಂತಾರೆ, ರಸ್ತೆಗಳ ಅತಿಯಾದ ಡಾಮರೀಕರಣ,

0: ಇಂಟರ್ಲೋಕ್ ಹಾಸುವಿಕೆ, ಎಲ್ಲ ಕಡೆಯಲ್ಲೂ ಕಟ್ಟಡಗಳು, ಇಂಗುಗುಂಡಿಗಳ ಕೊರತೆ ಇದೆ. ಪ್ರಾಕೃತಿಕವಾಗಿ ಹಿಂದೆ ನಮ್ಮಲ್ಲಿ ಬಹಳಷ್ಟು ಹೊಂಡಗುಂಡಿಗಳು, ಕೆಗಳು, ಮರಗಳು ಇದ್ದವು. ಮರಗಳು ಬಹಳಷ್ಟು ನೀರು ನಂಗಿಸ್ತಿದ್ದವು, ಹುಲ್ಲುಗಾವಲುಗಳಿದ್ದವು, ಮತ್ತು ಹೀಗೆ ಕೃಷಿ ಚಟುವಟಿಕೆಗಳು ಮಾಡುತ್ತಿದ್ದ ಸಂದರ್ಭದಲ್ಲಿ ಕೂಡ ಅಲ್ಲಲ್ಲಿ ಗುಂಡಿಗಳು ಇಂಗುಂಡಿ ಹಾಕ್ತಾ ಇತ್ತು.
1: ಭತ್ತ ಬೆಳೆಯುವಂತಹ ಪ್ರಸು ಕೂಡ ಕಡಿಮೆ ಆಗಿರೋ ಒಂದು ಪ್ರಮುಖವಾದ ಕಾರಣ.
0: ಪ್ರಮುಖವಾದ ಕಾರಣಗಳು ಒಂದು ಬಹುಶಃ ಒಂದು ಆತಂಕಕಾರಿ ದುರಂತ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಭತ್ತದ ಗದ್ದೆಗಳಲ್ಲಿ, ಅಗಲವಾದ ವಿಸ್ತಾರವಾದ ಭತ್ತದ ಗದ್ದೆಗಳಲ್ಲಿ ಬಹಳ ನೀರು ನಿಲ್ತಾ ಇತ್ತು. ಸೊ ಭತ್ತದ ಬೆಳೆಗೆ ಅತಿ ಹೆಚ್ಚು ನೀರು ಕೊಡಬೇಕು ಅಂತ ಒಂದು ವಿಷಯ ಕೂಡ ಇದೆ. ಸೊ ಈ ನೀರು ನಿಲ್ತಾ ಇತ್ತು, ಆ ನೀರು ಭೂಮಿಗೆ ಇಂಗ್ತಾ ಇತ್ತು, ಮತ್ತು ಅದರ ಅಂತರ್ಜಲ ಕೂಡ ಜಾಸ್ತಿ ಆಗ್ತಾ ಇತ್ತು. ಸೊ ಇವತ್ತಿನ ದಿವಸದಲ್ಲಿ ಭತ್ತದ ಬೆಳೆ ಕಡಿಮೆ ಇದೆ, ಆ ನೀರು ಆ ಗದ್ದೆಗಳಲ್ಲಿ ಇಂಗುವಂತಹ ನೀರಿನ ಪ್ರಮಾಣ ಕಡಿಮೆ ಆಗಿದೆ, ಮತ್ತು ಇದರಿಂದ ನಮಗೆ ನೀರಿನ ಸಮಸ್ಯೆಗೆ ನೀರಿನ ಮೂಲಕ್ಕೂ ಕೂಡ ಬೆಟ್ಟು ಬಿದ್ದಿದೆ. ಸೊ ಹಾಗಾಗಿ ನಾವೆಲ್ಲ ಹೆಚ್ಚಿನ ನಿಟ್ಟಿನಲ್ಲಿ ಈ ನಮ್ಮಿಂದ ಎಷ್ಟು ಸಾಧ್ಯವೋ, ಯಾವ ರೀತಿಯಲ್ಲಿ ಸಾಧ್ಯತೆಗಳಿದೆ, ಮತ್ತು ಕಡಿಮೆ ಖರ್ಚಿನಲ್ಲಿ ಅತಿ ಸುಲಭವಾಗಿ ಪ್ರತಿಯೊಬ್ಬರು ಕೂಡ ನಮ್ಮನ್ನು ಜಲ ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ದಿಟ್ಟ ಹೆಜ್ಜೆಯನ್ನು ಇಡಬೇಕಾಗಿದೆ. ಅದು ಬಹಳ ನಿಧಾನವಲ್ಲ, ಅದೀಗ ಯುಗ್ಧೋಪಾದಿಯಲ್ಲಿ ನಮ್ಮ ಈ ಒಂದು ಬೆಳವಣಿಗೆಯನ್ನು ಮುಂದುವರಿಸಬೇಕಾಗಿದೆ ಅಂತ ನನಗೆ ಅನಿಸ್ತಾ ಇದೆ.
1: ಮಳೆ ನೀರ ಕೊಯ್ಲು ವಿಚಾರಕ್ಕಿಂತ ಮೊದಲು ಭೂಮಿಯಲ್ಲಿರುವಂತಹ ನೀರನ್ನ ನಾವು ಯಾವ ರೀತಿ ಬಳಕೆ ಮಾಡ್ತಾ ಇದ್ದೀವಿ ಅನ್ನೋದರ ಒಂದು ಲೆಕ್ಕಾಚಾರ ಕೂಡ ಬೇಕಾಗ್ತದೆ. ಬಾವಿಯಿಂದ ಆಗ್ಬೋದು ಅಥವಾ ಒಂದು ಬೋರ್ವೆಲ್ನಿಂದ ಆಗ್ಬೋದು, ನಾವು ನಿರಂತರವಾಗಿ ನೀರನ್ನ ತೆಗಿತಾ ಹೋಗ್ತೀವಿ. ಇದು ಅಂತರ್ಜಲಕ್ಕೆ ಯಾವ ರೀತಿ ಒಂದು ಆಘಾತವನ್ನು ಕೊಡ್ತಾ ಇದೆ ಅಂತ.
0: ಇದು ನಿಜವಾಗಿಯೂ ಇವತ್ತು ಅಂತರ್ಜಲದ ಪ್ರಮಾಣ ಭೂಮಿ ಅಡಿಯಲ್ಲಿ ಎಷ್ಟಿದೆ, ಬೀಳುವ ಪ್ರಮಾಣ, ಮಳೆ ಪ್ರಮಾಣ ಎಷ್ಟಿದೆ, ಸೊ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನಾವು ನೀರನ್ನು ಹೊರ ತೆಗಿತಾ ಇದ್ದೀವಿ. ಸೊ ಅದಕ್ಕೆ ಬಹಳಷ್ಟು ಕಾರಣಗಳಿದೆ. ಇವತ್ತು ನಮ್ಮ ಜನಸಂಖ್ಯೆಗಳು ಜಾಸ್ತಿ ಆಗಿದೆ, ಕೃಷಿಯಲ್ಲಿ ನೀರಿನ ಬಳಕೆಗಳು ಜಾಸ್ತಿ ಆಗಿದೆ, ಕೈಗಾರಿಕೆಗಳು ಜಾಸ್ತಿ ಆಗಿದೆ. ಹಿಂದೆ ನಮ್ಮ ಮನೆಗಳಲ್ಲಿ ಎಲ್ಲ ಬಾವಿಗಳು ತುಂಬ ಇತ್ತು. ಸೊ ಈಗ ಹಾಗೆ ಅಲ್ಲ, ಈಗ ಎಲ್ಲ ಕಡೆ ಬೋರ್ವೆಲ್ಗಳಿದೆ. ಸೊ ಬೋರ್ವೆಲ್ಗಳಿರೋ ಕಲಿಯುಗದ ಒಂದು ರಾಕ್ಷಸ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೆಚ್ಚು ಕಡೆಗಳಲ್ಲಿ ಬೋರ್ಗಳನ್ನು ತೆಗೆದು ಬಳಸಿ ಅದರಿಂದ ಬರುವಂತಹ ಅತಿಯಾದ ನೀರನ್ನು ಕೂಡ ಇವನ್ನ ಬಳಸ್ತಾ ಇದ್ದೀವಿ, ಬೇರೆ ಬೇರೆ ಕಾರಣಗಳು ಇದ್ದೀವಿ. ಆದರೆ ಅದೇ ರೀತಿ ಅಂತರ್ಜಲ ಮರುಪೂರಣಗೊಳ್ತಾ ಇಲ್ಲ. ಅದರಿಂದ ಬಹಳಷ್ಟು ನೀರು ಹೊರ ಬರ್ತದೆ, ಬೇರೆ ಬೇರೆ ರೀತಿಗೆ ಹೋಗ್ತದೆ. ಇವತ್ತು ನಮ್ಮಲ್ಲಿ ಲೆಕ್ಕದ ಅತಿ ದೊಡ್ಡ ಸಮಸ್ಯೆ ನೀರಿನ ಸಮಸ್ಯೆ. ಸೊ ನಾವು ತೆಗೆಯುವಂಥ ಪ್ರಮಾಣ ಭೂಮಿಗೆ ಇಂಗುವುದಕ್ಕಿಂತ ಬಹಳಷ್ಟು ಕಡಿಮೆ ಇದೆ. ಇದನ್ನು ಲೆಕ್ಕ ಹಾಕುವುದು ಅಥವಾ ಯೋಗಿಸುವುದು ಕೂಡ ಅಸಾಧ್ಯವಂತ ಮಟ್ಟದಲ್ಲಿದೆ. ಸೊ ಇದರ ಕಡೆಗೆ ನಾವು ಬಹಳಷ್ಟು ಗಮನ ಕೊಡಬೇಕಾಗಿದೆ.
1: ನೀರಿನ ಶೇಖರಣೆ ಆಗದೆ ಹೋಗಿದ್ರೆ ನಮ್ಮ FD ಕರಗ್ತಾ ಹೋಗ್ತದೆ ಅಂತ.
0: ಖಂಡಿತವಾಗ್ಲೂ ನಮ್ಮ FD ಕರಗಿ ಹೋದರೂ ಹೋಗುವುದಕ್ಕೆ ಸಮಾನವಾದರೂ ಅದಕ್ಕೆ ದೊಡ್ಡ ಪೆಟ್ಟ ಆಗ್ತದೆ. ಬೇಸಿಗೆ ಕಾಲ ಮಳೆಗಾಲ ಬಂದಾಗ ನಾವು ಬ್ಯಾಂಕಿನಲ್ಲಿ ಹೇಳಿದ ಹಾಗೆ ಹಣ ಇಡುವ ಹಾಗೆ ನಾವು ಭೂಮಿ ಅಡಿಗೆ ನಮ್ಮ ನೀರನ್ನು ಸ್ವಲ್ಪ ಜಮೆ ಮಾಡಬೇಕಾಗ್ತದೆ. ಅದು ಇಂಗೀಸಿಕೆ ಆಗಿರ್ಬೋದು, ಮರುಪೂರಣ ಇರ್ಬೋದು, ಕೆರೆಗಳ ನಿರ್ಮಾಣ ಇರ್ಬೋದು, ಮಳೆ ಕೊಯ್ಲು ಮಾಡುವುದಾಗಿರ್ಬೋದು, ಮತ್ತು ಅರಣ್ಯ ಗಿಡಗಳನ್ನು ನೆಡುವುದಾಗಿರ್ಬೋದು, ಇಂತಹ ಬೇರೆ ಬೇರೆ ರೀತಿಗಳಲ್ಲಿ ಹಲವಾರು ರೀತಿಗಳಲ್ಲಿ ನಾವು ಇದನ್ನು ಇಂಗಿಸಲಿಕ್ಕೆ ತುಂಬ ಅವಕಾಶ ಇದೆ.
1: ಈಗ ನೀರು ಇಂಗಿಸುವ ಒಂದು ಪ್ರಕ್ರಿಯೆಯನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳುವುದಿದ್ರೆ, ಬಹುಶಃ ಓಡುವ ನೀರನ್ನು ನಡೆಯುವ ಹಾಗೆ, ನಡೆಯುವ ನೀರನ್ನು ನಿಲ್ಲುವ ಹಾಗೆ, ನಿಲ್ಲುವ ನೀರೆಲ್ಲವೂ ಕೂಡ ಇಂಗುವ ಹಾಗೆ ಮಾಡಬೇಕು ಅಂತ ಹೇಳ್ತೀವಿ. ಇದನ್ನು ಸ್ವಲ್ಪ ವಿವರವಾಗಿ ಹೇಳಿ.
0: ಇದು ಹೇಗಂತ ಹೇಳಿದರೆ, ಸಾಮಾನ್ಯವಾಗಿ ಮಳೆ ಬಿದ್ದಾಗ ಹಿಂದೆ ನಾವ್ಯಾರು ಇದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಾ ಇರಲಿಲ್ಲ. ಆದರೆ ನಮ್ಮ ಹಿರಿಯರು, ಪೂರ್ವಜರು, ಅವರು ಬಹಳ ಬುದ್ಧಿವಾಗಿದ್ದರು. ಅವರು ತುಂಬ ಈ ಪ್ರಕೃತಿಯನ್ನು ಮತ್ತು ಈ ಭೂಮಿಯನ್ನು ಉಳಿಸಲಿಕ್ಕೆ ಬಹಳಷ್ಟು ಶ್ರಮವನ್ನು ಪಟ್ಟಿದ್ದಾರೆ, ಅವ್ರ ದುರ್ಬಳಕೆ ಮಾಡಲಿಲ್ಲ. ಸೊ ಹಾಗಾಗಿ ನಾವು ಬಹಳ ಸ್ವಲ್ಪ ಹಿಂದಕ್ಕೆ ಹೋದರೆ ಎಲ್ಲ ಕಡೆಗಳು ಕೆರೆ ಕಾಣ್ತೇವೆ, ಅಲ್ಲಿ ನೀರಿನ ಕಟ್ಟೆಗಳನ್ನು ಕಾಣ್ತೇವೆ, ಮತ್ತು ಇಂಗು ಗುಂಡಿಗಳನ್ನ ಕಾಣ್ತೇವೆ. ಇನ್ನೂ ಸ್ವಲ್ಪ ಹೆಚ್ಚಿನ ಜನಗಳಿಗೆ ತಿಳಿಯುವುದಾದರೆ, ನಮ್ಮ ನಗರ ಪ್ರದೇಶಗಳಲ್ಲಿ ಅಥವಾ ಬೆಂಗಳೂರನ್ನು ಕೆಂಪೇಗೌಡರು ನಿರ್ಮಾಣ ಮಾಡುವುದಕ್ಕಿಂತ ಮೊದಲು ಅವರು ಮಾಡಿದಂಥ ಕೆಲಸ ಬೆಂಗಳೂರಿನಲ್ಲಿ ಕೆರೆಗಳನ್ನು ನಿರ್ಮಾಣ ಮಾಡಿದರು. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಬಹಳಷ್ಟು ಕೆರೆಗಳಿದೆ. ಈಗ ಈಗ ಬಹಳಷ್ಟು ಕೆರೆಗಳು ಮಾಯವಾಗಿದೆ. ಅದಕ್ಕೆ ಕಾರಣಗಳು ಏನು, ನಾನಾ ಥರ ಕಾರಣಗಳು ಇರಬಹುದು. ಸೊ ಹಾಗಾಗಿ ಇವತ್ತು ನಾವು ಮಾಡಬೇಕಾದಂಥ ಕೆಲಸ, ನಮಗೆ ಬೀಳತಕ್ಕಂಥ ಅಲ್ಪ ಪ್ರಮಾಣದ ಮಳೆ ನೀರನ್ನು ಸಾಧ್ಯವಾದಷ್ಟು ಇಂಗಿಸಬೇಕು. ಅದೇ ಓಡುವ ನೀರನ್ನು ನಿಲ್ಲುವುದು, ಅಂಥ ನೀರನ್ನು ಇಂಗಿಸುವುದು, ಇಂಗ ನೀರನ್ನು ಇಂಗಿದಂತಹ ನೀರನ್ನು ನಿಧಾನವಾಗಿ ಅಲ್ಪಲ್ಪವಾಗಿ ತೆಗೆದು ಬಳಸುವುದು ಮಾಡಿದರೆ ಒಂದು ಸ್ವಲ್ಪ ಮಟ್ಟಿಗೆ ನಮ್ಮ ನೀರಿನ ಸಮಸ್ಯೆ ಕಡಿಮೆ ಆಗಲಿಕ್ಕೆ ಖಂಡಿತವಾಗಿಯೂ ಸಾಧ್ಯತೆ ಇದೆ.
1: ಕೆರೆಗಳ ಬಗ್ಗೆ ಮತ್ತು ಕಟ್ಟಗಳ ಬಗ್ಗೆ ನೀವು ಈಗಾಗಲೇ ಪ್ರಸ್ತಾಪ ಮಾಡಿದ್ರಿ, ಜೊತೆಗೆ ಬಾವಿಯ ಬಳಕೆಯನ್ನು ಕೂಡ ಒಂದು ಮಿತವಾಗಿ ಬಳಸಿದರೆ ಒಳ್ಳೆಯದು ಅಂತ ಹೇಳಿದ್ರಿ. ಈಗ ಬೀಳುವಂತಹ ಮಳೆ ನೀರು ಎಷ್ಟಿರ್ತದೆ ಅಂತ ಸಾಮಾನ್ಯವಾಗಿ ಈಗ ಪೇಪರ್ನಲ್ಲಿ ಬರ್ತದೆ ಅಥವಾ ಮಾಧ್ಯಮಗಳಲ್ಲಿ ಬರ್ತಾ ಇರ್ತದೆ, ಇಷ್ಟು ಸೆಂಟಿಮೀಟರ್ ಬಂತು, ಇಷ್ಟು ಮಿಲಿಮೀಟರ್ ಬಂತು ಹೇಳಿ, ರೈತರ ಮಟ್ಟದಲ್ಲಿ ಲೆಕ್ಕಾಚಾರ ಹಾಕುವುದಿದ್ರೆ ಹೇಗೆ ಅಂತ, ಇಷ್ಟು ಪ್ರದೇಶದಲ್ಲಿ ಇಷ್ಟು ಮಳೆ ಬಂದರೆ ಇಷ್ಟು ಮಳೆ ನೀರು ಆಯಿತು ಅಂತ ಲೆಕ್ಕ ಮಾಡೋದು ಹೇಗೆ?
0: ಸಾಮಾನ್ಯವಾಗಿ ಈಗ ಪ್ರತಿಯೊಂದು ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಗ್ರಾಮ ಪಂಚಾಯತ್ಗಳಲ್ಲಿ ಕೂಡ ನಾವು ಕಾಣ್ಬೋದು ಮಳೆಯನ್ನು ಅಳತೆ ಮಾಡಲಿಕ್ಕೆ ಒಂದು ಮಾಪನ ಇಟ್ಟಿದ್ದಾರೆ. ಸೊ ಅದರ ಮಾಹಿತಿಯನ್ನು ಜನಗಳಿಗೆ ತಿಳಿಸ್ತಾ ಇದ್ದಾರೆ. ಈಗ ಒಂದೊಂದು ನಮ್ಮ ಕರ್ನಾಟಕದಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕಡೆ ಒಂದೇ ರೀತಿ ಮಳೆ ಬೀಳುವುದಿಲ್ಲ, ಬೇರೆ ಬೇರೆ ಕಡೆ ಬೇರೆ ರೀತಿಯಲ್ಲಿ ಮಳೆ ಬೀಳ್ತಾರೆ. ಸೊ ಹಿಂದೆ ಬಹಳಷ್ಟು ಜನಗಳು ಅವರ ಒಂದೊಂದು ಮನೆಗಳಲ್ಲಿ ಕೂಡ ಇರೋ ಮಳೆಯ ಮಾಪ ನೋಡಿದ್ದೇನೆ. ಆದರೆ

0: ಏನಾಗ್ತದೆ ಅಂದರೆ ನಾವೆಲ್ಲರೂ ಈ ಸರ್ಕಾರ ಹೇಳುವಂಥ ಮಾಹಿತಿಯ ಮೇಲೆ, ಸರ್ಕಾರದ ಒಂದು ಆ ಒಂದು ಪ್ರಮಾಣದ ಮೇಲೆ ನಾವು ಡಿಪೆಂಡ್ ಆಗಿದ್ವಿ. ಸಾಮಾನ್ಯವಾಗಿ ಒಳ್ಳೆ ಮಳೆ ಬಿದ್ದಾಗ ನಮಗೆಲ್ಲ ಇಷ್ಟು ಮಳೆ ಆಯಿತು, 2 ಇಂಚು ಮಳೆ ಆಯಿತು, 3 ಇಂಚು ಮಾತನಾಡಿದರೆ ಅದನ್ನು ನಿಖರವಾಗಿ ಹೇಳಬೇಕಾದ್ರೆ ಸರ್ಕಾರ ಪ್ರಮಾಣೀಕರಿಸಿದಂಥ ಮತ್ತು ಸರಿಯಾದ ಒಂದು ಮಾಪನವ ಅದಕ್ಕೆ ಹೇಳೋದಕ್ಕೆ ಸಾಧ್ಯ
1: ಅಲ್ಲ. ಈಗ ಒಂದು ಮನೆ ಇದೆ ಅಂತ ಇಟ್ಕೊಳ್ಳಿ, 1,000 ಸ್ಕ್ವೇರ್ ಫೀಟ್ ಮನೆ ಇದೆ ಅಂತ ಇಟ್ಕೊಳ್ಳಿ, ಅಲ್ಲಿ ಒಂದು 1 ಇಂಚು ಮಳೆ ಬಂದರೆ ಎಷ್ಟು ನೀರಾಯಿತು ಅಂತ ಹೇಗೆ ಲೆಕ್ಕ ಆಗ್ತದೆ?
0: ಅದನ್ನು ನಾವು ಸ್ವಂತ ನಮ್ಮ ಒಂದು ಅಂದಾಜಿನೊಂದು ಲೆಕ್ಕ ಮಾಡ್ಬೋದು. ಈಗ ಈ ತಜ್ಞರ ಪ್ರಕಾರ ಹೇಳುವಾಗ ಸಾಮಾನ್ಯವಾಗಿ 1 ವರ್ಷಕ್ಕೆ 1,500 ಮಳೆ ಆದರೆ ಒಂದು ಊರಿಗೆ 1,000 ಸ್ಕ್ವೇರ್ ಫೀಟ್ ಮನೆಯ ಮೇಲೆ 2,500,000 ಲೀಟರ್ನಷ್ಟು ಮಳೆ ನೀರು ಬೀಳ್ತದೆ ಅಂತೆ. ಈ ಬಿದ್ದಂತಹ ನೀರು ಏನಾಗ್ತಾ ಇದೆ, ಎಲ್ಲವೂ ಹೊರಗಡೆ ಬಿದ್ದು ಹರಿದು ಹೋಗ್ತಾ ಇದೆ, ಸಮುದ್ರ ಸೇರ್ತಾ ಇದೆ. ಈಗ ಹೆಚ್ಚಿನ ಅಂಶ ಎಲ್ಲ ಪ್ರದೇಶಗಳಲ್ಲಿ ಕೂಡ ನೀರಿಗೆ ನೀರು ಇಂಗಲಿಕ್ಕೆ ನೀರಿಗೆ ಇಂಗುವಂತ ಅವಕಾಶಗಳು ತುಂಬಾ ಕಡಿಮೆ ಇದೆ. ಸೊ ಹಾಗಾಗಿ ಈ ಬಿದ್ದಂತಹ ನೀರೆಲ್ಲ ಹರಿದು ಹೋಗ್ತಾ ಇದೆ.
1: ನೀರನ್ನು ಇಂಗಿಸಲಿಕ್ಕೆ ಏನೇನು ಪ್ರಯತ್ನಗಳನ್ನು ಮಾಡಬೇಕು, ಯಾವ ಹಂತದಲ್ಲಿ ಅಥವಾ ಯಾವ ವಿಧಾನವನ್ನು ನಾವು ಅನುಸರಿಸಬೇಕು, ಈ ಬಗ್ಗೆ ಹೇಳ್ತಾ ಹೇಳ್ತೀವಿ.
0: ಖಂಡಿತವಾಗಿ ಇದು ಬಹಳ ಮುಖ್ಯವಾದಂತಹ ವಿಚಾರ. ನೀರನ್ನು ಇಂಗಿಸಲಿಕ್ಕೆ ಮತ್ತು ನೀರು ಇಂಗಿಸುವುದು ಮತ್ತು ಮಳೆ ಕೊಯ್ಲು ಮರುಪೂರಣ ಇವುಗಳ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಬೇಕಾಗ
1: ಹೇಳಿ.
0: ಈಗ ನೀರು ಇಂಗಿಸಲಿಕ್ಕೆ ಸುಲಭವಾದ ವಿಧಾನಗಳು ಬೇರೆ ಬೇರೆ ವಿಧಾನ ಇದೆ. ಅದು ನದಿಗಳು, ಅದು ಕೆರೆಗಳಿರ್ಬೋದು, ಇಂಗು ಗುಂಡಿಗಳಿರ್ಬೋದು, ಆ ಕೃಷಿ ಹೊಂಡಗಳಿರ್ಬೋದು, ಮತ್ತು ಇನ್ನೂ ಕೆರೆ ಸಣ್ಣಗಳ ಕೆರೆ ಕಟ್ಟಗಳನ್ನು ಮಾಡೋದಾಗಿರ್ಬೋದು. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ನೀರನ್ನು ನಾವು ಇಂಗಿಸ್ಬೋದು. ಇನ್ನು ಪ್ರತಿಯೊಬ್ಬರು ಕೂಡ ಮಾಡಬಹುದಾದಂತಹ ನೀರು ಇಂಗುವ ಒಂದು ವಿಧಾನ ಅಂತ ಹೇಳಿದರೆ, ಮಳೆ ಕೊಯ್ಲು ಮಾಡಿ ಆ ನೀರನ್ನು ಇಂಗಿಸುವಂಥದ್ದು, ಮಳೆ ಕೊಯ್ಲು ಮಾಡಿ ಮರುಪೂರಣ ಮಾಡ್ತಕ್ಕಂಥ ವಿಚಾರ. ಸೊ ಇಲ್ಲಿ ಇದರ ಬಗ್ಗೆ ಜನಗಳಿಗೆ ಅತಿ ಹೆಚ್ಚು ಅರಿವಿನ ಕೊರತೆ ಕೂಡ ಇದೆ, ಜೊತೆಗೆ ಅದಕ್ಕೆ ಬೇಕಾದಂಥ ಸಲಕರಣೆಗಳು ಮತ್ತು ಅದಕ್ಕೆ ತಗಲುವಂಥ ವೆಚ್ಚವೂ ಕೂಡ ಸ್ವಲ್ಪ ಕಷ್ಟಕರ ಆಗ್ತದೆ. ಸೊ ಹಾಗಾಗಿ ಈ ಮಳೆ ಈ ಇಂಗಿಸಲಿಕ್ಕೆ ಮರುಪೂರಣ ಮತ್ತು ಮಳೆ ಕೊಯ್ಲು ಅತಿ ಹೆಚ್ಚು ಜನಗಳು ಮಾಡಲು ಕಾರಣ ಮಾಡದಿರಲು ಕಾರಣ ಅಂತ ಹೇಳಿದರೆ, ಈ ಮಳೆ ಕೊಯ್ಲು ಮಾಡಿರ್ತಕ್ಕಂಥ ಸೋಸುವಾದ ಒಂದು ಸಾಧನ ಅಂದರೆ ಫಿಲ್ಟರ್. ಸೊ ಈ ರೈನ್ ವಾಟರ್ ಫಿಲ್ಟರ್ ಅನ್ನುವಂಥದ್ದು ಜನಗಳಿಗೆ ಸ್ವಲ್ಪ ದುಬಾರಿ ಆಗ್ತದೆ ಕೆಲವೊಂದರೆ. ಸೊ ಈ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡುವ ನಿಟ್ಟಿನಲ್ಲಿ ನಾವೊಂದು ಸಣ್ಣ ಪ್ರಯತ್ನ ಮಾಡಿದ್ದೇವೆ. ಈಗ ಸಾಮಾನ್ಯವಾಗಿ ಮಳೆ ಬರ್ತದೆ, ಛಾವಣಿಯ ಮೇಲೆ ಬೀಳ್ತದೆ, ನೀರು ಬಿದ್ದು ಹರಿದು ಹೋಗ್ತದೆ. ಸೊ ಸಾಮಾನ್ಯವಾಗಿ ಸಾಮಾನ್ಯರು, ಬಡವರು, ಮಧ್ಯಮ ವರ್ಗರು, ಶ್ರೀಮಂತರು, ಈಗ ಎಲ್ಲರಿಗೂ ನೀರು ಬೇಡದ ಮನುಷ್ಯವಾಗಲಿ ಜೀವಿಯಾಗಲಿ ಈ ಭೂಮಿಯ ಮೇಲೆ ಇಲ್ಲ. ಸೊ ಆದರೆ ನಾವು ಈ ಮಳೆ ನೀರನ್ನು ನಾವು ಹೇಗೆ ಇಂಗಿಸಬಹುದು? ಈಗ ಒಬ್ಬರಿಗೆ 10 ಎಕರೆ ಜಾಗ ಇರ್ಬೋದು, ಒಬ್ಬರಿಗೆ 5 ಎಕರೆ ಜಾಗ ಇರ್ಬೋದು, ಒಬ್ಬರಿಗೆ 15 ಜಾಗ ಇರ್ಬೋದು. ಇಲ್ಲಿ ಜಾಗದ ವಿಷಯ ಮುಖ್ಯ ಅಲ್ಲ, ನಮಗಿರೋದಂಥ ಆಸ್ತಿಯ ವಿಷಯ. ಆದರೆ ನಾವು ಎಷ್ಟರ ಮಟ್ಟಿಗೆ ಯಾವ ರೀತಿಯಲ್ಲಿ ನೀರನ್ನು ಭೂಮಿಗೆ ಇಂಗಿಸಬಹುದು, ಅದಕ್ಕೆ ಒಂದು ಸುಲಭವಾದ ವಿಧಾನ ಅಂತ ಹೇಳಿ, ಮಳೆ ನೀರು ಕೊಯ್ಲು ಮತ್ತು ಮಳೆ ಮರುಪೂರಣ. ಸೊ ನಮ್ಮ ಮನೆಯ ಛಾವಣಿಯ ಮೇಲೆ ಬಿದ್ದಂತಹ ಮಳೆ ನೀರನ್ನು ನಮ್ಮ ಬಾವಿಗೆ ಇಂಗಿಸುವುದು, ಅಥವಾ ಒಂದು ಇಂಗು ಬಾವಿ ಮಾಡಿ ಅದಕ್ಕೆ ಇಂಗಿಸುವುದು, ಅಥವಾ ಇಂಗು ಗುಂಡಿಗಳು ಅದಕ್ಕೆ ಇಂಗಿಸುವುದು. ಇದರ ಜೊತೆಗೆ ಇದಕ್ಕಿಂತ ಇಂಗಿಸುವುದಕ್ಕಿಂತ ಮೊದಲು ನಾವು ಮಳೆ ನೀರನ್ನು ಮಳೆ ಕೊಯ್ಲು ಮಾಡಿ ಬಳಸ್ಕೊಳ್ಬಹುದು. ಸೊ ಈ ಮಳೆ ಕೊಯ್ಲು ಬಳಸಿಕೊಳ್ಳೋದ್ರ ಭಾಳಷ್ಟು ಉಪಯೋಗ ಇದೆ. ಯಾಕಂತ ಹೇಳಿದರೆ ಈಗ ಭೂಮಿಗೆ ಇಂಗಿದ ನೀರು ಅಲ್ಲಿ ಇರ್ತದೆ, ಮತ್ತೆ ಬಳಸಿ ಈ ಮಳೆ ನೀರನ್ನು ಬಳಸಿಕೊಳ್ಳೋದ್ರಿಂದ ಆ ನೀರನ್ನು ಮತ್ತೆ ಬೇಸಿಗೆಗೆ ನಾವು ಕಾಪಾಡಿಕೊಂಡು ಹೋಗ್ಬೋದು. ಇದರ ನಮಗೆ ಬಹಳಷ್ಟು ಪ್ರಯೋಜನ ಇದೆ. ಮಳೆ ನೀರು ಕೊಯ್ಲು ಮಾಡಿ ನಾವು ನೀರನ್ನು ಬಳಸಿಕೊಳ್ಳೋದ್ರಿಂದ ಬಹಳಷ್ಟು ಪ್ರಯೋಜನಗಳಿದೆ, ಮತ್ತೆ ಮಳೆ ನೀರು ಕೊಯ್ಲು ಮಾಡಿ ಭೂಮಿಗೆ ನೀರನ್ನು ಇಂಗಿಸೋದು ಕೂಡ ಬಹಳಷ್ಟು ಪ್ರಯೋಜನ ಇದೆ. ಸೊ ಎರಡು ವಿಚಾರಗಳು ನಾನು ಸ್ವಲ್ಪ ಭಿನ್ನವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ.
1: ಈಗ ಕುಡಿಯುವ ನೀರಿನ ವಿಚಾರಕ್ಕೆ ಬಂದಾಗ ಒಂದು ಸೀಮಿತವಾದಂತಹ ಒಂದು ಸಂಪನ್ನ ಮಾಡಿಕೊಂಡು ಅದರಲ್ಲಿ ಒಂದು 10,000, 20,000 ಅಥವಾ 1,00,000 ಲೀಟರ್ ನೀರನ್ನು ಸಂಗ್ರಹಿಸುವಂಥ ಒಂದು ವಿಧವಾದರೆ, ಬಾವಿಗೆ ಅಥವಾ ಬೋರ್ವೆಲ್ಲಿಗೆ ರೀಚಾರ್ಜ್ ಮಾಡುವಂಥದ್ದು ಇನ್ನೊಂದು ವಿಧಾನ. ಈ ಬಗ್ಗೆ ಸ್ವಲ್ಪ ಹೇಳಿ, ಈ ಫಿಲ್ಟರ್ ಅಥವಾ ಒಂದು ಅದನ್ನು ಸೋಸುವಂತಹ ಒಂದು ವಿಧಾನ ಹೇಗೆ ಅಂತ.
0: ಇಲ್ಲಿ ಈ ಎರಡೂ ವಿಚಾರಗಳಲ್ಲಿ ಮರುಪೂರಣ ಮತ್ತು ಮಳೆ ಕೊಯ್ಲಿನಲ್ಲಿ ಫಿಲ್ಟರ್ನ ಪಾತ್ರ ಬಹಳ ಮುಖ್ಯವಾಗಿದೆ. ಇದೊಂದು ಮಾಸ್ಟರ್ ಪೀಸ್ ಅಥವಾ ಮೇಜರ್ ಪಾರ್ಟ್ ಅಂತಲೇ ಹೇಳ್ಬೋದು. ನಿಜ, ಮೊದಲು ನಾನು ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮಳೆ ನೀರನ್ನು ಕುಡಿಬೋದಾ ಅಂತ ಎಲ್ಲರೂ ಒಂದು ಕೇಳುವಂಥ ಪ್ರಶ್ನೆ. ಮಳೆ ನೀರು ಖಂಡಿತವಾಗಲೂ ಬಹಳ ಮಿನರಲ್ ವಾಟರ್ನಷ್ಟು ಶುದ್ಧವಾದ ನೀರು, ಇದನ್ನು ಕುಡಿಬೋದು ಯಾವುದೇ ಸಮಯ. ಯಾಕಂತಲೇ ಕಳೆದ 10 ವರ್ಷಗಳಿಂದ ನಾವು ಕುಡಿತಾ ಬಂದಿದ್ದೀವಿ, ಮತ್ತು ಜನಗಳು ಬಹಳಷ್ಟು ಜನ ಉಪಯೋಗ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ಬಹಳಷ್ಟು ಜನ ಉಪಯೋಗ, ಆದರೆ ಇದರ ಬಗ್ಗೆ ಜನಗಳಿಗೆ ಮಾಹಿತಿ ಇಲ್ಲ. ಒಂದು ತಪ್ಪು ಕಲ್ಪನೆ ಇದೆ, ಮಳೆ ನೀರು ಕುಡಿಯಬಾರದು. ಅದು ತಪ್ಪು. ನಿಜವಾಗಿಯೂ ಮಳೆ ನೀರನ್ನು ನಾವು ಕುಡಿಬಹುದು, ಯಾವುದೇ ಸಮಸ್ಯೆಗಳು ತೊಂದರೆಗಳಿಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಕೆಲವು ಕಡೆ ಬೇರೆ ಬೇರೆ ರೀತಿಯ ವಾತಾವರಣ ಮಾಲಿನ್ಯಗಳಿದ್ದ ಇದ್ದರೂ ಕೂಡ ಅದು ಒಂದು ಸ್ವಲ್ಪ ಮಳೆ ಬಂದ ಮೇಲೆ ಸರಿ ಆಗ್ತದೆ. ಸೊ ಇಲ್ಲಿ ನಾನು ಹೇಳುವಂಥದ್ದು, ಈಗ ಈ ಮಳೆ ಕೊಯ್ಲು ಮಾಡಲಿಕ್ಕೆ ಜನರಿಗೆ ಬಹಳಷ್ಟು ಸಮಸ್ಯೆ ಇರುವಂಥದ್ದು ಫಿಲ್ಟರ್ ಮತ್ತು ಅದಕ್ಕೆ ಬೇಕಾದ ಸಲಕರಣೆಗಳು ಮತ್ತು ಇದಕ್ಕೆ ತಗಲುವಂಥ ವೆಚ್ಚ. ಸೊ ಇಲ್ಲಿ ನಾವು ಅತಿ ಹೆಚ್ಚು ವೆಚ್ಚವನ್ನು ಮಾಡದೆ ಕಡಿಮೆ ವೆಚ್ಚದಲ್ಲಿ ಅತಿ ಸುಲಭವಾಗಿ ಸರಳವಾಗಿ ಯಾವ ರೀತಿ ಮಳೆ ಕೊಯ್ಲಿಗೆ ಬೇಕಾದಂತಹ

0: ಮರುಪೂರಣಕ್ಕೆ ಬೇಕಾದಂತಹ ಒಂದು ಶೋಧಕ ಫಿಲ್ಟರ್. ಇದನ್ನು ನಾನೇ ಸ್ವತಃ ಕಳೆದ 10 ವರ್ಷಗಳಿಂದ ಅದನ್ನು ಶೋಧನೆ ಮಾಡುತ್ತಾ ಅನುಶೋಧಿಸಿ ಈಗ ಅದನ್ನು 4-5 ವರ್ಷಗಳನ್ನು ಒಂದು ಹಂತಕ್ಕೆ ತಿಟ್ಟು ಪ್ರತಿಯೊಬ್ಬರಿಗೂ ಸುಲಭವಾಗಿ ಉಪಯೋಗಿಸುವಂಥ ಒಂದು ಫಿಲ್ಟರ್ನ ಮಾಡಿದ್ದೇನೆ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ.
1: ಹೇಳಿ.
0: ಸಾಮಾನ್ಯವಾಗಿ ಒಂದು ಸಣ್ಣ ಮನೆ ಇರ್ಬೋದು ಅಥವಾ ದೊಡ್ಡ ಮನೆ ಇರ್ಬೋದು, ಹಂಚಿನ ಮನೆ ಇರ್ಬೋದು, ಒಂದು ಶೀಟಿನ ಮನೆ ಇರ್ಬೋದು, ಅದಕ್ಕೆ ನಾವು ಮಾಡೋದಕ್ಕೆ ಅಲ್ಲಿ ಬೀಳ್ತಕ್ಕಂಥ ಮಳೆ ನೀರನ್ನು ನಾವು ಒಂದು PVC ದಂಬೆಗಳ ಮೂಲಕ ಇಳಿಜಾರು ಇರುವಂತೆ ಅದನ್ನು ಯಾವ ಕಡೆಗೆ ಬೇಕು ನಮಗೆ
1: ಒಂದು ಕಡೆಗೆ ಸಂಗ್ರಹವಾಗಬೇಕು,
0: ನಮಗೆ ಹೊರ ಹರಿಯುವ ಒಂದು ಕಡೆಗೆ ಸಂಗ್ರಹವಂತೆ ಪೈಪ್ ಮತ್ತು ಪರಿಕರಗಳನ್ನು ನೋಡಿ ತರುವಂತದ್ದು. ಸೊ ಈಗ ನಮಗೆ ಫಿಲ್ಟರ್ನ ಅಗತ್ಯ ಬರ್ತದೆ. ಸೊ ಇಲ್ಲಿಗೆ ನಮಗೆ ಅಲ್ಲಿಗೆ ಒಂದು ಫಿಲ್ಟರ್ನ ಜೋಡಿಸಬೇಕಾಗ್ತದೆ. ಆ ಫಿಲ್ಟರ್ನ ಮಾತ್ರ ಅದನ್ನು ಸ್ವಲ್ಪ ಫಿಲ್ಟರ್ ಮಾಡಿ ಅಥವಾ ಶೋಧಿಸಿ, ಅಂದ್ರೆ ಇಲ್ಲಿ ನಾನು ಹೇಳುವಂಥದ್ದು ಸರಳ ಶೋಧನೆ, ಅಂದರೆ ಸಿಂಪಲ್ ಫಿಲ್ಟ್ರೇಷನ್. ಇದು ಪ್ಯೂರಿಫಿಕೇಶನ್ ಅಲ್ಲ, ಇದು ಸಿಂಪಲ್ ಫಿಲ್ಟ್ರೇಷನ್, ಸರಳ ಶೋಧನೆ. ಸೊ ಇದನ್ನು ತುಂಬ ಕಡಿಮೆ ಉಪಯೋಗ ಮಾಡಬಹುದು. ಇದರಿಂದ ಶೋಧಿಸಿ ಆ ನೀರನ್ನು ನಾವು ಬಾವಿಗೆ ಬಿಡಬಹುದು, ಬೋರ್ವೆಲ್ಗೆ ಬಿಡಬಹುದು, ಅಥವಾ ನಾವು ಮನೆ ಬಳಕೆಗೆ ಉಪಯೋಗಿಸ್ ಮಾಡ್ಕೋಬಹುದು. ಸೊ ಹಾಗೆ ಇಲ್ಲಿ ಈ ರೀತಿ ಮಾಡಲಿಕ್ಕೆ ತುಂಬ ಅವಕಾಶ ಇದೆ. ಆದ್ರಿಂದ ಈ ಫಿಲ್ಟರ್ ಅನ್ನು ಹೇಗೆ ಪ್ರಾರಂಭ ಮಾಡಬಹುದು ಎನ್ನುವುದು ಕೂಡ ಬಹಳ ಮುಖ್ಯ ಆಗ್ತದೆ.
1: ಅಂದ್ರೆ ಈಗ ಶೋಧಕದಲ್ಲಿ ಏನೇನು ಭಾಗಗಳಿರ್ತವೆ?
0: ಇದು ತುಂಬ ಸರಳವಾದ ಶೋಧಕ. ಇಲ್ಲಿ ಇರ್ತಕ್ಕಂಥದ್ದು ನಾನು ಬಳಸಿರ್ತಕ್ಕಂಥದ್ದು ಸಣ್ಣ 5 ಲೀಟರ್ನ ಬಕೆಟ್. ಆಮೇಲೆ ನಮಗೆಲ್ಲ ತಿಳಿದಿರುವಂತಹ ಹಿಟ್ಟು ಸೋಸುವ ಜರಡಿ, ಅಥವಾ ಅದನ್ನ ಫ್ಲೋ ಸ್ಟ್ರೈನರ್ ಅಥವಾ ಹಾಲು ಸೋಸುವ ಒಂದು ಜರಡಿ, ಫ್ಲೋ ಮಿಲ್ಕ್ ಸ್ಟ್ರೈನರ್. ಆಮೇಲೆ ಕೆಲವೊಂದು PVC ಪೈಪ್ಗಳ ಭಾಗಗಳು, ಟ್ಯಾಂಕ್ ಕನೆಕ್ಟರ್ ಮತ್ತೆ FT, ಇಷ್ಟಿದ್ರೆ ನಾವೊಂದು ಫಿಲ್ಟರ್ ಅನ್ನ ತಯಾರು ಮಾಡಬಹುದು. ಸೊ ಇದನ್ನ ಹೇಗೆ ತಯಾರು ಮಾಡಬೇಕಂತ ನಾನು ನಿಮಗೆ ಸ್ವಲ್ಪ ವಿವರವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ.
1: ಹೇಳಿ.
0: ಸೊ ಇದನ್ನು ತಯಾರು ಮಾಡಲಿಕ್ಕೆ ನಾವು ಒಂದು ಹೊಸ ವಸ್ತುಗಳನ್ನೇ ತಗೊಳ್ಬೇಕಂತ ಇಲ್ಲ. ನಮ್ಮಲ್ಲಿ ತಮ್ಮ ಸುತ್ತಮುತ್ತ ನಮ್ಮ ಕೈಯಲ್ಲಿ ನಮ್ಮ ಹತ್ತಿರ ಅತಿ ಸುಲಭವಾಗಿ ಇರುವಂತಹ ವಸ್ತುಗಳನ್ನು ಬಳಸಿಕೊಂಡು ಕಡಿಮೆ ಖರ್ಚಿನಲ್ಲಿ ಮಾಡಿ ನೀರನ್ನು ಭೂಮಿಗೆ ಸೇರಿಸಬೇಕು. ಇದರ ಮುಖ್ಯ ಉದ್ದೇಶ. ಆದರೆ ಈ ಎಲ್ಲ ಕಾರ್ಯಕ್ಕೂ ಇಲ್ಲಿ ಫಿಲ್ಟರ್ನ ಮಹತ್ವದ ಕಾರ್ಯವಾಗಿ ಕಾಣಬೇಕಾಗ್ತದೆ. ಯಾಕಂದ್ರೆ ಫಿಲ್ಟರ್ ಇಲ್ಲ ಅಂತ ಹೇಳಿದರೆ ಯಾರು ಕೂಡ ಮಳೆ ಕೊಯ್ಲು ಮತ್ತು ಮರುಪೂರಣ ಮಾಡಲಿಕ್ಕೆ ಹೋಗುವುದಿಲ್ಲ, ಸಾಧ್ಯವೂ ಇಲ್ಲ. ಸೊ ಈ ಫಿಲ್ಟರ್ನ ಹೇಗೆ ಮಾಡುವಂತ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಹೇಳಿ.
0: ನಮಗೆಲ್ಲ ತಿಳಿದಿರುವಂತೆ ಸಾಮಾನ್ಯ ಇವತ್ತು ಮಾರುಕಟ್ಟೆಗಳಲ್ಲಿ ಫಿಲ್ಟರ್ಗಳಿದೆ, ಅದರ ಎಲ್ಲ ಬೆಲೆ 5,000, 10,000, 15,000 ಹೀಗೆ ಒಂದೊಂದು ತರಾವರಿಯ ಬೆಲೆಗಳಿದೆ. ಸೊ ಈ ರೀತಿಯ ಫಿಲ್ಟರ್ನ ಬಗ್ಗೆ ಹೇಳಿದರೆ ಖಂಡಿತವಾಗ್ಲೂ ನಮಗೆ ಮಳೆಗಳು ಸಾಕು ಅಂತ ಹೇಳ್ಯಾರು. ಸೊ ಹಾಗಾಗಿ ಇದಕ್ಕಿಂತ ಕಡಿಮೆ ವೆಚ್ಚದಲ್ಲಿ ಈಗ ನಮಗೆ ಹಿಂದೆ ತಿಳಿದಂತಹ ಸ್ಯಾಂಡ್ ಫಿಲ್ಟರ್ ಇದೆ, ಅದನ್ನು ಕೂಡ ಜನರು ಮಾಡಿ ಬಳಸಿ ಅದು ಕೂಡ ಒಳ್ಳೆಯ ಫಿಲ್ಟರ್. ಸೊ ಅದಕ್ಕಿಂತಲೂ ಮುನ್ನ ಸ್ವಲ್ಪ ವಿಭಿನ್ನವಾಗಿ ಸ್ವಲ್ಪ ಮುಂದೆ ಹೋಗಿ ಒಂದು ಸಿಂಪಲ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಫಿಲ್ಟರ್, ಅಂದರೆ ಸರಳ ಮಳೆ ನೀರು ಕೊಯ್ಲು ಫಿಲ್ಟರ್ ನಾನು ತಯಾರು ಮಾಡಿದ್ದೇನೆ. ನಾವು ಈಗ ಹೇಳಿ ಮೊದಲು ಹೇಳಿ ಇದಕ್ಕೆ ಬೇಕಾದಂಥದ್ದು ಒಂದು 5 ಲೀಟರ್ ಬಕೆಟ್, ಒಂದು ಸಣ್ಣ ಮನೆಗೆ ಒಂದು 1,000 square feet ಸಣ್ಣ ಮನೆಗೆ ಬೇಕಾದಂಥ ಫಿಲ್ಟರ್ಗೆ ಒಂದು 5 ಲೀಟರ್ನ ಒಂದು ಬಕೆಟು ಅಥವಾ ಒಂದು ಜರಡಿ. ನಿಮಗೆ ಯಾವುದು ಸುಲಭವಾಗಿ ಲಭ್ಯ ಆಗ್ತದೆ, ಅಕ್ಕಿ ಇಟ್ಟು ಸೋಸುವ ಜರಡಿ ಆಗಿರ್ಬೋದು ಅಥವಾ ಹಾಲು ಸೋಸುವ ಜರಡಿ ಆಗಿರ್ಬೋದು, ಆಮೇಲೆ ಒಂದು ಟ್ಯಾಂಕ್ ಒಂದು 2.5 inches ಅಥವಾ 3 inches ಟ್ಯಾಂಕ್ ಕನೆಕ್ಟರ್ ಮತ್ತು ಒಂದು FT, ಅದು ಅಂಗಡಿಗಳಲ್ಲಿ ಸಿಗ್ತದೆ. ಸೊ ಈ ಸಾಮಗ್ರಿಗಳನ್ನು ನಾವು ಮನೆಗೆ ತಂದು ಮೊದಲಿಗೆ ನಾವು ಮಾಡಬೇಕಾದಂಥ ಕೆಲಸ, ನಮ್ಮ ಪೈಪ್ ಬಕೆಟ್ಗೆ ಒಂದು ತೂತನ ಮಾಡಬೇಕು. ಅದನ್ನು ತೂತು ಮಾಡಲಿಕ್ಕೆ ಇವತ್ತು ಮಾರುಕಟ್ಟೆಯಲ್ಲಿ ಅದಕ್ಕೆ ಬೇಕಾದ ಪರಿಕರಗಳಿದೆ, ಅಥವಾ ಒಂದು ಸಣ್ಣ ಪೈಪನ್ನು ಒಂದು ಸ್ವಲ್ಪ ಬೆಂಕಿಯಲ್ಲಿ ಅಥವಾ ಗ್ಯಾಸಿನ ಮೇಲೆ ಇಟ್ಟು ಬಿಸಿ ಮಾಡಿ ಬಕೆಟಿನ ಒಂದು ಹೋಲನ್ನು ಮಾಡ್ಬೋದು. ಈ ಹೋಲನ್ನು ಮಾಡಿ ಮಾಡೋದಕ್ಕಿಂತ ಮೊದಲು ಆ ಟ್ಯಾಂಕ್ ಕನೆಕ್ಟರನ್ನು ಅದಕ್ಕೆ ಇಟ್ಟು ಒಂದು ಸುತ್ತ ಒಂದು ಗುರುತವನ್ನು ಮಾಡಿಕೊಳ್ಬೇಕು. ಗುರುತನ್ನು ಮಾಡಿಕೊಂಡು ಅದೇ ಅಳತೆಗೆ ನಾವು ತೂತನ್ನು ಮಾಡಬೇಕು. ಆ ತೂತಿನಿಗೆ ಒಂದು ಟ್ಯಾಂಕ್ ಕನೆಕ್ಟರ್ನ ಇಟ್ಟು ಫಿಕ್ಸ್ ಮಾಡಬೇಕು. ಆ ಟ್ಯಾಂಕ್ ಕನೆಕ್ಟರ್ ಫಿಕ್ಸ್ ಮಾಡಿದ ಅದರ ಅಡಿಯಿಂದ ಮತ್ತೆ ಒಂದು ಕನೆಕ್ಟ್ FT ಫಿಕ್ಸ್ ಥ್ರೆಡ್ ಅಡಾಪ್ಟರ್ ಅಂತ ಅದನ್ನು ಜೋಡಿಸಬೇಕು. ಮತ್ತು ಅದರ ಮೇಲೆ ಈ ಜಡಿಯನ್ನು ಇಟ್ಟರೆ ಈ ಸರಳ ಮಳೆ ನೀರು ಕೊಯ್ಲು ತುಂಬ ಸರಳವಾಗಿ ತಯಾರಾಗ್ತದೆ. ಸೊ ಈ ಸರಳವಾಗಿ ತಯಾರಂತ ಮಳೆ ಕೊಯ್ಲು ಫಿಲ್ಟರ್ನ ಹೀಗೆ ಮಾಡಬೇಕು ಅಂತ ಇಲ್ಲ. ಇನ್ನು ನಮಗೆ ಈ ಫಿಲ್ಟರ್ ಈ ಸ್ಟ್ರೈನರ್ ಅಂದರೆ ಈ ಹಿಟ್ಟು ಸೋಸುವ ಜರಡಿ ಅಥವಾ ಹಾಲು ಸೋಸುವ ಜರಡಿ ಸಿಗದ ಇದ್ದ ಪಕ್ಷದಲ್ಲಿ ಹೊಸ ಬಕೆಟ್ ಆಗಬೇಕಂತ ಇಲ್ಲ. ನಮ್ಮ ಮನೇಲಿ ಇರತಕ್ಕಂಥ ಹಳೆ ಬಕೆಟ್ ಕೂಡ ಸಾಕು, ಅಥವಾ ಇನ್ನು ಬೇರೆ ಮಡಿಕೆ ಆದರೂ ಕೂಡ ಆದೀತು, ಮತ್ತು ಪೈಪ್ಗಳು ಸಾಕು. ಇದನ್ನು ಜೋಡಿಸಿದ್ರೆ ಮೇಲಕ್ಕೆ ಒಂದು ಬಟ್ಟೆ ಕಟ್ಟಿದ್ರೆ ಸಾಕು, ಅದು ಕೂಡ ಆಗ್ತದೆ. ಮತ್ತು ಈ ತಯಾರಿಸಿದಂಥ ಫಿಲ್ಟರ್ನ ಇಟ್ಕೊಳ್ಳಿಕ್ಕೆ ಮನೆಯ ಮೇಲ್ಭಾಗದಿಂದ ನೀರು ಹೊರ ಬರುವ ಆ ಪೈಪಿನ ಬಗ್ಗೆ ಫಿಲ್ಟರ್ನ ಇಟ್ಟು ಅದಕ್ಕೆ ನೀರು ಬಿಡಬೇಕು. ಅಲ್ಲಿ
1: ಒಂದು ಸೆಕೆಂಡ್, ಈಗ ಈ ಬರುವಂತಹ ನೀರಿನಲ್ಲಿ ಅಂದರೆ ಮಳೆ ನೀರಿನಲ್ಲಿ ಕಲ್ಮಶಗಳನ್ನೆಲ್ಲ ಶೋಧಿಸುವಂತಹದ್ದು ಮುಖ್ಯ ಉದ್ದೇಶ ಇದರಲ್ಲಿ.
0: ಹೌದು.
1: ಈಗ ಹೀಗೆ ಶೋಧಿಸಲ್ಪಟ್ಟಂತಹ ನೀರನ್ನು ನೇರವಾಗಿ ಬಾವಿಗಳಿಗೋ ಬೋರ್ವೆಲ್ಗಳಿಗೋ ಬಿಡಬಹುದು?
0: ನೇರವಾಗಿ ಬಾವಿಗಳಿಗೆ ಬಿಡಬಹುದು, ಆದರೆ ಬೋರ್ವೆಲ್ಗಳಿಗೆ ನೇರವಾಗಿ ಬಿಡಬಾರ್ದು, ಬಿಡುವುದು ಬೇಡ ಅಂತ ನನ್ನ ಅಭಿಪ್ರಾಯ. ಬಿಡುವ ಸದ ಸಮಸ್ಯೆ ಏನಿಲ್ಲ. ಇಲ್ಲಿ ಇದಕ್ಕಿಂತ ಒಂದು ಮುಖ್ಯವಾದ ವಿಷಯವನ್ನು ನಾವು ಗಮನಿಸಬೇಕು. ಯಾಕಂದ್ರೆ ಸಾಮಾನ್ಯವಾಗಿ ಮಳೆ ಕಾಲ ಪ್ರಾರಂಭವಾದಾಗ
1: ಪ್ರಾರಂಭಿಕ ಮಳೆಗಳಲ್ಲಿ
0: ಒಂದು 4-5 ದಿನ ಮುಂದೆ 3-4 ದಿನ ಮಳೆ ನೀರನ್ನು ನಾವು ಬಾವಿಗೆ ಬಿಡುವುದು ಬೇಡ, ಅದನ್ನು ಹೊರಗೆ ಬಿಡಿ. ಯಾಕಂದ್ರೆ ಮನೆಯ ಛಾವಣಿಯಲ್ಲಿ ಸ್ವಲ್ಪ ಕಸ ಇರ್ತದೆ, ಸ್ವಲ್ಪ ಪಾಚಿ ಇರ್ಬೋದು ಅಥವಾ ಏನೋ ಇರ್ಬೋದು.

0: ಮಾಡುವಂತವ್ರ ಬಗ್ಗೆ ತಿಳಿಯೋಣ. ಸೊ ನಾವೀಗ ತಯಾರಿಸಿದಂತ ಫಿಲ್ಟರ್ ಅನ್ನ ನಮ್ಮ ಮನೆಯಿಂದ ಹೊರಬರುವ ನೀರು ಪೈವಿಸಿ ದಂಬೆಯ ಮೂಲಕ ಹೊರಬರುವ ನೀರು ಹೊರಬರುವ ಭಾಗಕ್ಕೆ ಈ ಫಿಲ್ಟರ್ನ ಜೋಡಿಸುವಂಥದ್ದು, ಅದು ನಿಮಗೆ ಹೇಗೆ ಆಗ್ತದೋ ಅದನ್ನು ಮೇಲೆ ಕೂಡ ನೇತಾಕ್ಬೋದು, ಅಥವಾ ಕೆಳಗಡೆ ಸ್ಟ್ಯಾಂಡ್ ಮಾಡಿ ಇಡ್ಬೋದು, ಅಥವಾ ಗೋಡೆಗೆ ಇಡ್ಬೋದು, ಅಥವಾ ಇನ್ನೂ ಬೇಡ ನೀವು ಬಾವಿ ಹತ್ತಿರ ತಗೊಂಡು ಇಟ್ಕೊಂಡು ಅದಕ್ಕೊಂದು ಸ್ಟ್ಯಾಂಡ್ ಮಾಡಿ ಇಟ್ಕೊಂಡು ಅಲ್ಲಿ ಅದರ ಮೂಲಕ ನಾವು ನೀರನ್ನು ಹಾಯಿಸಿ ಬಾವಿಯ ಮಧ್ಯ ಭಾಗಕ್ಕೆ ಬೀಳುವಂತ ಮಾಡ್ಕೊಳ್ಬೋದು, ಅಥವಾ ಇಡೀ ಬಾವಿಯ ಆಳದವರೆಗೆ ಹೋಗುವಾಗ ಪೈಪನ್ನು ಜೋಡಿಸಿ ನೀರನ್ನು ಬಾವಿಯ ಆಳಕ್ಕೆ ಬಿಡಬಹುದು. ಆದರೆ ಮೇಲಿನಿಂದ ಬಿಡಬಾರದು, ಯಾಕೆಂದರೆ ಮೇಲಿನಿಂದ ನೀರು ಬೀಳುವಾಗ ನೀರು ಚೆಲ್ಲಿ ಬಾವಿಯ ಗೋಡೆಗೆ ಹಾನಿಯಾಗುವ ಸಾಧ್ಯತೆ ಇದೆ. ಎರಡನೇದು, ಬೋರ್ವೆಲ್ಗೆ ನಾವು ಯಾವ ರೀತಿ ಈ ಸರಳ ಮಳೆ ನೀರು ಕೊಯ್ಲು ಫಿಲ್ಟರ್ನಿಂದ ನೀರನ್ನು ಬಿಡ್ಬೋದು ಅಂತ ಹೇಳಿದರೆ, ಸೊ ಇದಕ್ಕೆ ಬಾವಿಗೆ ಮಾಡುವ ಅದೇ ವಿಧಾನದಲ್ಲಿ ತರಬೇಕು, ಹೊರ ತರಬೇಕು. ಆದರೆ ಈ ಬೋರ್ವೆಲ್ನ ಸುತ್ತಮುತ್ತಲು ಒಂದು ಮೀಟರ್ ಸುತ್ತಳತೆಯಲ್ಲಿ ಒಂದು 10 ಅಡಿ ಆಳದ ಒಂದು ಗುಂಡಿಯನ್ನು ಮಾಡಿ ಅದರ ಅಡಿಯಲ್ಲಿ ಬೇಕಾದ್ರೂ ಒಂದು 1/4 ಫೀಟ್ ಸ್ವಲ್ಪ ಜಲ್ಲಿ ಹಾಕಿದ್ರೆ ಸಾಕು, ಈ ನೀರನ್ನ ಅದಕ್ಕೆ ಬಿಟ್ಟರೆ ಸಾಕು. ನೇರವಾಗಿ ಬೋರ್ಗಳಿಗೆ ಬಿಟ್ಟರೆ ಸಮಸ್ಯೆ ಏನೂ ಇಲ್ಲ. ಆದರೆ ನಮ್ಮ ಈ ಫಿಲ್ಟರ್ನಲ್ಲಿ ನೀರು ಹರಿವು ತುಂಬ ವೇಗ ಇದೆ, ತುಂಬ ಫಾಸ್ಟ್ ಆಗಿ ಹರಿಯುತ್ತೆ, ತುಂಬ ಫಾಸ್ಟ್ ಆಗಿ ಫ್ಲೋ ಇದೆ,
1: ಬೇರೆ
0: ಹರಿದು ಹೋಗ್ತಾ ಇರ್ತದೆ. ಯಾಕಂದ್ರೆ ಇಲ್ಲಿ ಸಿಂಪಲ್ ಫಿಲ್ಟ್ರೇಷನ್, ಸೊ ಬೇರೆ ಮರಳು ಶೋಧಕದಲ್ಲಿ ಅದು ತುಂಬ ಸಮಯ ತಗೊಳ್ತದಲ್ಲಿ 50% ನೀರು ಹೊಳೆಗೆ ಹೋಗ್ತದೆ. ಸೊ ನಮ್ಮ ಈ ಸಿಂಪಲ್ ಫಿಲ್ಟ್ರೇಷನ್ ಅಲ್ಲಿ 99% ನೀರು ಹರಿದು ಬಾವಿಯ ಮೂಲಕ್ಕೆ ಸೇರ್ತದೆ. ಸೊ ಹಾಗೆ ಹರಿಯುವಾಗ ಅಲ್ಲಿ ಒಂದು ಕಪ್ಪು ಕಲೆ ಆಗ್ತದೆ, ಈ ನೀರಿನಲ್ಲಿ ಕೂಡ ಒಂದು ಕಸ ಒಂದು ಕಲೆ ಇದೆ, ಒಂದು ಕೊಳೆ ಅನ್ನೋದು ಇದೆ. ಅದು ಹರಿದು ಹರಿದು ಹರಿದು 4-5 ವರ್ಷ ಹರಿಯುವಾಗ ಆ ಕೇಸಿಂಗ್ ಸುತ್ತಲೂ ಕೂಡ ಕಪ್ಪಾಗಿ ಅದು ಬರ್ತದೆ, ಮತ್ತೆ ಈ ಹಾಕಿದಂಥ ಪಂಪ್ನ ತೆಗಿಬೇಕು ಸ್ವಲ್ಪ ಕಷ್ಟ ಆಗ್ತದೆ, ಅದು ಸಮಸ್ಯೆ, ಮತ್ತೆ ಬೇರೆ ಯಾವ ಸಮಸ್ಯೆಗಳು ಕೂಡ ಇಲ್ಲ. ಆದ್ದರಿಂದ ಬೋರ್ವೆಲ್ಗೆ ನಾವು ಮರುಪೂರಣ ಮಾಡುವಾಗ ನೀರನ್ನು ಗುಂಡಿ ಮಾಡಿ ಅದಕ್ಕೆ ಪದಿಗೆ ಬಿಟ್ಟರೆ ಸಾಕಾಗ್ತದೆ.
1: ಇನ್ನೀಗ ಮಳೆ ನೀರು ಹೆಚ್ಚು ಹೆಚ್ಚು ಭೂಮಿಯ ಒಳಗಡೆ ಇಂಗುವ ಹಾಗೆ ಮಾಡುವಂಥ ಒಂದು ಪ್ರಯತ್ನಗಳ ಬಗ್ಗೆ ಹೇಳಿ, ಯಾವ ರೀತಿ ಮಾಡ್ಬೋದು ಅಂತ.
0: ಸೊ ಇದು ಸಾಮಾನ್ಯವಾಗಿ ಈಗಾಗಲೇ ಇಂಗುಗುಂಡಿಗಳೆಲ್ಲ ಎಲ್ಲ ಕಡೆ ಇದೆ. ಸೊ ಇದಕ್ಕೆ ನಾವು ಮಾಡಿ ಈಗ ಕೃಷಿಕರಾದರೆ ಆದಷ್ಟು ಇಂಗುಗುಂಡಿಗಳನ್ನ ಮಾಡಬೇಕು, ಮತ್ತು ಕೃಷಿ ಜಾಗ ಲಭ್ಯತೆ ಮೊದಲನೇದಾಗಿ ನಮಗೆ ಸ್ಥಳ ಯಾವ ರೀತಿ ಲಭ್ಯತೆ ಇದೆ, ಮತ್ತು ನಾವು ಯಾವ ರೀತಿ ಅತಿ ಕಡಿಮೆ ಖರ್ಚಿನಲ್ಲಿ ಮಾಡ್ಬೋದು. ಈಗ ಕೆಲವರು ಹೇಳ್ತಾರೆ ನನಗೆ ಇರುವಂಥದ್ದು 1 ಎಕರೆ, ಅದರಲ್ಲಿ 1/2 ಎಕರೆ ನಾವು ಇಂಗುಗುಂಡಿ ಕೃಷಿ ಹೊಂಡ ದೊಡ್ಡ ಬೇಡ, ಅದರ ಅಗತ್ಯನೇ ಇಲ್ಲ. ನಮಗೆ 10 ಸೆಂಟ್ಸ್ ಜಾಗ ಇದ್ದರೆ ಅಲ್ಲಿ ಸಣ್ಣ ಸಣ್ಣ ಗುಂಡಿಗಳನ್ನ ಮಾಡ್ಬೋದು. ಅಥವಾ ಇತ್ತೀಚೆಗೆ ಒಂದು ಬಂದಂಥ ಒಂದು ಹೊಸ ಒಂದು ವಿಚಾರ ಇದೆ, ಇಂಗು ಬಾವಿ ಅಂತ, ಒಂದು 20 ಫೀಟ್ ಆಳದಲ್ಲಿ ಅಥವಾ ಒಂದು 10 ಫೀಟ್ 4-5 ಅಡಿ ಅಗಲ ಮತ್ತು 20 ಫೀಟಲ್ಲಿ ಒಂದು ಗುಂಡಿಯನ್ನು ಮಾಡಿ ಆ ಮಳೆ ನೀರನ್ನು ಅದಕ್ಕೆ ಇಂಗಿಸಬಹುದು, ಸ್ವಲ್ಪ ಸೋಸಿ ಬಿಟ್ಟರೆ ಸಾಕು, ಮತ್ತು ಇಂಗು ಗುಂಡಿಗಳನ್ನ ಮಾಡಿಕೊಳ್ಳಬಹುದು. ಅದು ಯಾವ ರೀತಿ ಕೂಡ ಆಗ್ಬೋದು, ನಮ್ಮ ಹಣಕಾಸಿನ ಸಮಸ್ಯೆಗೆ ನಮ್ಮ ಜಮೀನಿಗೆ ಹೊಂದಿಕೊಳ್ಳುವಂತೆ ನಮಗೆ ಅನುಕೂಲವಂತೆ ಆದಷ್ಟು ನಮ್ಮ ನಿಮ್ಮ ಬೀಳುವ ಮಳೆ ನೀರನ್ನು ಭೂಮಿಗೆ ಹೇಗೆ ಒಳಗೆ ಹೇಗೆ ಸೇರಿಸಬಹುದು ಎನ್ನುವ ಇಲ್ಲಿ ಬಹಳ ಮುಖ್ಯ. ಹಾಗಾಗಿ ಈಗ ನಾವು ನಿರ್ದಿಷ್ಟ ಇನ್ನು ಹೀಗೆ ಮಾಡಬೇಕು ಇಷ್ಟೇ ಸೈಜ್ನಲ್ಲಿ ಮಾಡಬೇಕು ಅಂತ ಹೇಳಿದರೆ ಅದನ್ನು ಯಾರು ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಹೆಚ್ಚಿನ ಜನಗಳಿಗೆ ಬಡವರು ಮಧ್ಯಮ ವರ್ಗದ ಸಣ್ಣ ರೈತರು ಇರೋದ್ರಿಂದ ಅವರಿಗೆ ಸರಳವಾದ ವಿಧಾನಗಳು ಸುಲಭವಾದ ರೀತಿಗಳಾದರೂ ಸ್ವಲ್ಪ ಅವರ ಆಸಕ್ತಿಯನ್ನು ತೋರಿಸ್ತಾರೆ.
1: ಬಹುಶಃ ಇದು ಏಕಾಂಗಿಯಾಗಿ ವ್ಯಕ್ತಿಗತವಾಗಿ ಒಬ್ಬೊಬ್ಬರು ಮಾಡುವ ಬದಲು ಸಾಮೂಹಿಕವಾಗಿ ಎಲ್ಲರೂ ಕೂಡ ಸೇರ್ಕೊಂಡು ಮಾಡುವಂಥದ್ದು ಒಳ್ಳೆಯದು ಅಂತ ಕಾಣ್ತದೆ.
0: ಖಂಡಿತವಾಗಲೂ ಇದು ಪ್ರತಿಯೊಬ್ಬರು ಮಾಡಿದ ತುಂಬ ಒಳ್ಳೆಯದು, ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ಅಗತ್ಯವಾಗಿ ಕಡ್ಡಾಯವಾಗಿ ಮಾಡಲೇಬೇಕಾದಂಥ ಕೆಲಸ ಇದು.
1: ಬಹಳ ಸಂತೋಷ ಡೇವಿಡ್ ಜೈಮಿ ಅವರೇ. ಆ ಮಳೆ ನೀರು ಕೊಯ್ಲು ಮಾಡುವಂತಹದ್ದು ಹಾಗೂ ಹೆಚ್ಚು ಹೆಚ್ಚು ಮಳೆ ನೀರನ್ನು ಭೂಮಿಯ ಒಳಗಡೆ ಇಂಗಿಸುವಂತಹ ಒಂದು ಪ್ರಯತ್ನವನ್ನು ಯಾವ ರೀತಿ ಮಾಡಬಹುದು ಹಾಗೂ ಇದರಲ್ಲಿ ಒಂದು ಫಿಲ್ಟರ್ ಅಥವಾ ಒಂದು ಮಳೆ ನೀರ ಒಂದು ಶೋಧಕದ ಒಂದು ಪಾತ್ರ ಏನು, ಯಾವ ರೀತಿ ಬಹಳ ಸರಳವಾಗಿ ಇದನ್ನು ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಕೆರೆಬಾವಿಗಳ ಪುನಶ್ಚೇತನ ಈ ಕುರಿತು ತಂಗಡಿ ತಾಲೂಕಿನ ಡೇವಿಡ್ ಜೈಮಿನಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ನಮಸ್ಕಾರ ಕಾರ್ಯಕ್ರಮ ವೈವಿಧ್ಯವನ್ನು ನಡೆಸಿಕೊಡುತ್ತಿರುವವರು ಶಿವಮೊಗ್ಗದ ಡಿವಿಎಸ್ ಪಾಲಿಟೆಕ್ನಿಕ್ನ ವಿದ್ಯಾರ್ಥಿನಿ. ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಭಕ್ತಿಗೀತೆ, ಹಾಡುವವರು ತೇಜಸ್ವಿನಿ. ನಡೆ ನಡೆ ನಮ್ಮ ಮನೆಗೆ ವರ ಮಹಾಲಕ್ಷ್ಮಿ, ನಡೆ ನಡೆ ನಮ್ಮ ಮನೆಗೆ, ನಡೆ ನಡೆ

ವೈವಿಧ್ಯ ನಡೆಸಿಕೊಡುತ್ತಾರೆ ಶಿವಮೊಗ್ಗದ ಡಿವಿಎಸ್ ಪಾಲಿಟೆಕ್ನಿಕ್ನ ವಿದ್ಯಾರ್ಥಿನಿಯರು. ಎಲ್ಲರಿಗೂ

ಕಲ್ಪೇ ಕರ್ತೃ ನರಸಿಂಹನ ಪಾಠದ ರಾಣಿ, ಕರ್ತೃ ನರಸಿಂಹ ಪಾಠದ ರಾಣಿ, ನಡೆ ನಡೆ ನಮ್ಮ ಮನೆಗೆ ವರಮಹಾಲಕ್ಷ್ಮಿ, ನಡೆ ನಡೆ ನಮ್ಮ ಮನೆ. ತಾವರೆ ಕಮಲದಲ್ಲಿ ನೆಲೆಸಿಹ ಲಕ್ಷ್ಮಿ, ತಾವರೆ ಕಮಲದಲ್ಲಿ ನೆಲೆಸಿಹ ಲಕ್ಷ್ಮಿ, ಅಡಿಗಡಿಗೆ ರಘು

0: ಒಂದು ನಾಡಗೀತೆ, ಹಾಡುವವರು ಆರ್ ರಮ್ಯ, ರಚನೆಕಾರರು ಚನ್ನವೀರ ಕಣವಿ ಅವರದ್ದು.
1: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ. ಕರುಣಾ ಸರಸ್ವತಿ ಗುಡಿ ಗೋಪುರ ಸುರ ಶಿಲ್ಪ ಕಲಾಕೃತಿ ಕೃಷ್ಣಿ ತುಂಗೆ ಕಾವೇರಿ ಪವಿತ್ರಿತ ಕ್ಷೇತ್ರ ಮನೋಹಾರಿ. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ. ಗಂಗ ಕದಂಬ ರಾಷ್ಟ್ರಕೂಟ ಬಲ ಚಾಳುಕ್ಯ ಹೊಯ್ಸಳ ಬಲ್ಲಾಳ. ಗಂಗ ಕದಂಬ ರಾಷ್ಟ್ರಕೂಟ ಬಲ ಚಾಣಕ್ಯ ಹೊಯ್ಸರ ಬಲ್ಲಾಳ. ಹಕಬುಕ್ಕ ಪುಲಿಕೇಶಿ ವಿಕ್ರಮನ ಚನ್ನಮ್ಮಾಜಿಯ ವೀರಶ್ರೀ. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ. ತ್ಯಾಗ ಭೋಗ ಸಮಯೋಗದ ದೃಷ್ಟಿ ಬೆಳುವಲ ಮಲೆ ಕರೆ ಸುಂದರ ಸೃಷ್ಟಿ. ತ್ಯಾಗ ಭೋಗ ಸಮಯೋಗದ ದೃಷ್ಟಿ ಬೆಳುವಲ ಮಲೆ ಕರೆ ಸುಂದರ ಸೃಷ್ಟಿ. ಜ್ಞಾನದಲ್ಲಿ ವಿಜ್ಞಾನದ ಕಲೆ ಐಸಿರಿ ಸಾರೋದಯದ ನಗರಿ. ವಿಶ್ವ ವಿನೂತನ ವಿದ್ಯಾ

0: ವಿಶ್ವ ಭಾರತಿಗೆ ಕನ್ನಡ ಧಾರತಿ ಮೊಳಗಲಿ ಮಂಗಳ ಜಯ ಭೇರಿ, ಮೊಳಗಲಿ ಮಂಗಳ ಜಯ ಭೇರಿ. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ, ಜಯ ಭಾರತಿ ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರ ಶಿಲ್ಪ ಕಲಾಕೃತಿ, ಕೃಷ್ಣೆ ತುಂಗೆ ಕಾವೇರಿ ಪವಿತ್ರಿತ ಕ್ಷೇತ್ರ ಮನೋಹಾರಿ. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ, ಜಯ ಭಾರತಿ, ಜಯ ಭಾರತಿ, ಜಯ ಭಾರತಿ.
1: ಈಗ ಇನ್ನೊಂದು ಭಕ್ತಿಗೀತೆಯನ್ನು ಕೇಳೋಣ. ಹಾಡುವವರು ಎನ್ ಐಶ್ವರ್ಯ ಹಾಗೂ ಎ ರೂಪಿಣಿ.
0: ಫಲದಾಯಕ ನೀನೇ.

0: ವಿದ್ಯೆ ಪಾಲಿಸುವುದೆ ಮಗೆ ವಿನಾಯಕ, ವಿದ್ಯೆ ಪಾಲಿಸುವುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ.
1: ಈಗ ಒಂದು ಭಾವಗೀತೆಯನ್ನು ಕೇಳೋಣ. ಹಾಡುತ್ತಿರುವವರು ಸುಪ್ರಿಯಾ ಕೆಪಿ.
2: ಅಮ್ಮ.

ಮೆಮ್ಮೆ ಮೆತ್ತಿದ ತನ್ನ ಬಾಯ ಒರೆಸುತ್ತ ಬೆಣ್ಣೆ ಒರೆಸಿದ ಕೈಯ ಬೆಣ್ಣೆ ಒರೆಸಿದ ಕೈಯ ಬೆನ್ನ ಹಿಂದೆ ಮರೆಸುದ ಅಮ್ಮ ನಾನು ನಾನು

ಮನೆಯಲ್ಲಿಟ್ಟು ನಕ್ಕಳು ಗೋಪಿ, ಸೂರದಾಸ ಕ್ರಿಯ ಶ್ಯಾಮನ, ಸೂರದಾಸ ಕ್ರಿಯ ಶ್ಯಾಮನ ಹುತ್ತಿಟ್ಟು ನಕ್ಕಳು ಗೋಪಿ. ಅಮ್ಮ ನಾನು ನಾನು ನಾನು, ಅಮ್ಮ ನಾನು ದೇವರಾಣಿ, ಬೆಣ್ಣೆ ಕತಿಮ್ಮ.

0: ಲೋಹದಲ್ಲಿರೋ ತುಂಗದ ನಿಲುಕಿನ ನಿತ್ಯ ಹರಿದ್ವರಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ.
1: ಈಗ ಇನ್ನೊಂದು ಭಾವಗೀತೆ ಹಾಡ್ತಾ ಇದ್ದಾಳೆ, ತನ್ನ ಧ್ವನಿಯ ಮೂಲಕ ಮುರನ ಕರೆಯುತ್ತಿದ್ದಾಳೆ.

0: ಇದುವರೆಗೆ ಕಾರ್ಯಕ್ರಮ ವೈವಿಧ್ಯವನ್ನು ನಡೆಸಿಕೊಟ್ಟವರು ಶಿವಮೊಗ್ಗದ ಡಿವಿಎಸ್ ಪಾಲಿಟೆಕ್ನಿಕ್ನ ವಿದ್ಯಾರ್ಥಿನಿಯರು. ಸಹಕಾರ ಸಿ ಮಾಲ್ತೇಶ್, ನಿರೂಪಣೆ ತೇಜಸ್ವಿನಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.
1: ಇದುವರೆಗೆ ಕಾರ್ಯಕ್ರಮ ವೈವಿಧ್ಯವನ್ನು ನಡೆಸಿಕೊಟ್ಟವರು ಶಿವಮೊಗ್ಗದ ಡಿವಿಎಸ್ ಪಾಲಿಟೆಕ್ನಿಕ್ನ ವಿದ್ಯಾರ್ಥಿನಿಯರು.
2: ಕೇಳಿದ್ರೆ ಆರ್ ಶೋಭಾ ಇವರೊಂದಿಗೆ ಮಾತನಾಡ್ತಾ ಇವರ ಬಹುಮುಖ ಪ್ರತಿಭೆಯ ಪರಿಚಯವನ್ನು ಮಾಡಿಕೊಳ್ತಾ ಇವರ ಇಷ್ಟದ ಕೆಲವು ಗೀತೆಗಳನ್ನು ಇವರಿಂದಲೇ ಕೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಂದುವರಿಸೋಣಂತೆ. ಶೋಭಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೆಲ್ಲ ಕೇಳುಗರ ಪರವಾಗಿ
3: ಧನ್ಯವಾದಗಳು.
2: ನೀವೊಂದು ಪರಿಚಯ.
3: ಗಿಳಿಯ ಬಣ್ಣ ಹಸಿರು, ಹಸಿರೆ ನನ್ನ ಉಸಿರು, ಹಸಿರೆ ನನ್ನ ಉಸಿರು, ಅದೇ ನನ್ನ ಹೆಸರು, ಅದೇ ನನ್ನ ಹೆಸರು. ಶೋಭಾಹರ್, ಶೋಭಾಹರ್, ಶೋಭಾಹರ್. ನನ್ನ ಹೆಸರು ಶೋಭಾಹರ್ ಅಂತ. ನಾನು ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆಯ ಹಿರೇಕೋಗಳೂರಿನಿಂದ ಬಂದಿರತಕ್ಕಂಥ ಹುಡುಗಿ.
2: ಮತ್ತೆ ನಿಮ್ಮ ಓದು
3: ಸರ್? ಹುಟ್ಟಿದ್ದು ಇಂಡಿಯಾದಲ್ಲಿ.

0: ಸರ್. ಬೆಳೆದು ಕರ್ನಾಟಕದಲ್ಲಿ, ಈಗ ನೆಲೆಸಿರೋದು ಹಿರೇಕೋಗಲೂರಿನಲ್ಲಿ. ಪ್ರಾಥಮಿಕ ಶಾಲೆ ಓದಿದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ರಾಮಘಟ್ಟದಲ್ಲಿ, ಪ್ರೌಢಶಾಲೆ ಓದಿದ್ದು ಶ್ರೀನಿಂಬಿಕಾ ಬಾಲಿಕಾ ಪ್ರೌಢಶಾಲೆ ಸಿರಿಗೆರೆಯಲ್ಲಿ, ಪದವಿ ಪೂರ್ವ ಶಿಕ್ಷಣ ಪಡೆದಿದ್ದು ಬಿ ಲಿಂಗಯ್ಯ ವಸತಿ ಪದವಿ ಪೂರ್ವ ಕಾಲೇಜು ಸಿರಿಗೆರೆಯಲ್ಲಿ, ಡಿಇಡಿ ಪದವಿ ಪಡೆದಿದ್ದು ಶ್ರೀ ತರಳಬಾಳು ಜಗದ್ಗುರು ಶಿಕ್ಷಕರ ತರಬೇತಿ ಕೇಂದ್ರ ಸಿರಿಗೆರೆಯಲ್ಲಿ, ಬಿಎ ಪದವಿ ಪಡೆದಿದ್ದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಂತೆಬೆನ್ನೂರಿನಲ್ಲಿ ನಾವು ನೀವು ಭೇಟಿಯಾಗಿದ್ದು ಭದ್ರಾವತಿಯ ಆಕಾಶವಾಣಿ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಕೇಂದ್ರದಲ್ಲಿ.
1: ಸರಿ, ಈಗ ನಿಮ್ಮ ಬಹುಮುಖ ಪ್ರತಿಭೆಯ ಒಂದು ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ನಿಮ್ಮ ತಂದೆ ತಾಯಿ ಸರ ಸಹೋದರಿಯರು ಈ ಕುರಿತು?
0: ಸರ್, ನನ್ನ ತಂದೆಯ ಹೆಸರು ರಾಜಪ್ಪ ಅಂತೇಳಿ, ನಮ್ಮ ತಾಯಿಯ ಹೆಸರು ಬಸಮ್ಮ ಅಂತೇಳಿ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ನನ್ನ ತಂದೆ ತಾಯಿ ತೀರ್ಕೊಂಡ್ರು. ಈಗ ನಮ್ಮ ಅಜ್ಜಿ, ನಮ್ಮ ಅಮ್ಮನ ಅಪ್ಪ ಅಮ್ಮ, ಹಾಗೆ ಚಿಕ್ಕಪ್ಪ ಚಿಕ್ಕಮ್ಮ, ಹಾಗೆ ನಮ್ಮ ತಂಗಿ ತಮ್ಮ, ಅವರ ನಡುವೆ ನಾನು ಇದ್ದೀನಿ ಸರ್. ಅವರೇ ನನ್ನ ಸಾಕಿ ಬೆಳೆಸಿ ಚೆನ್ನಾಗಿ ಓದಿಸಿ ಈಗ ಒಂದು ಕೆಲಸಕ್ಕೂ ಸಹ ಕಳಿಸ್ತಾ ಇದ್ದಾರೆ. ಈಗ ನನ್ನ ಸ್ವಂತ ತಮ್ಮನ ಹೆಸರು ಹರೀಶ್ ಎಚ್ಆರ್ ಅಂತೇಳಿ, ನನ್ನ ತಂಗಿಯ ಹೆಸರು ಶ್ರುತಿ ಹಾಗೂ ಶ್ವೇತಾ ಅಂತ. ಈಗ ಅವರ ನಡುವೆ ನಾನು ಸಹ ಬೆಳೀತಾ ಇದ್ದೀನಿ ಸರ್.
1: ಇಲ್ಲಿ ಅಜ್ಜಿ ಮನೆ ಬೆಳೀತಾ ಇದ್ದೀನಿ.
0: ಹಾ, ಅಜ್ಜಿ ಮನೆಯಲ್ಲಿ.
1: ಸರಿ, ಈಗ ನೀವು ಬಹುಮುಖ ಪ್ರತಿಭೆ ಅಂತ ನಾನು ಮೊದಲೇ ಹೇಳಿದ್ದೀನಿ ಕಾರ್ಯಕ್ರಮದ ಆರಂಭದಲ್ಲಿ.
0: ಹೌದು ಸರ್.
1: ಈಗ ನಿಮ್ಮ ಒಂದು ಪ್ರತಿಭೆಯಲ್ಲಿ ಅಂದ್ರೆ ನಿಮ್ಮ ಹವ್ಯಾಸಗಳಲ್ಲಿ ನೀವು ಸಂಗೀತ ಕ್ಷೇತ್ರದಲ್ಲೂ ಇದ್ದೀರಿ, ಅಂದ್ರೆ ನೀವು ವಚನ ಸಂಗೀತದಲ್ಲಿ ಒಂದು ಮಟ್ಟದ ಸಾಧನೆಯನ್ನ ಮಾಡಿದ್ದೀರಿ ಅಂತ ಹೇಳ್ಬೋದು. ಜೊತೆಗೆ ನೀವು ರಂಗಭೂಮಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದೀರಿ, ಸಾಹಿತ್ಯ ಚಟುವಟಿಕೆಗಳಲ್ಲೂ ನೀವು ಭಾಗವಹಿಸ್ತಾ ಇದ್ದೀರಿ, ನೀವು ಚುಟುಕುಗಳನ್ನ ಬರೆಯೋದು, ನಾಟಕಗಳನ್ನ ರಚಿಸೋದು ಇದರಲ್ಲೂ ಇದ್ದೀರಿ. ಈಗಾಗಲೇ ನೀವು ಚುಟುಕುಗಳನ್ನ ಬರೀತೀರಿ ಅನ್ಲಿಕ್ಕೆ ನಮ್ಗೆ ಒಂದು ಸಾಕ್ಷಿ ಸಿಗ್ಬಿಟ್ಟಿದೆ. ಈಗ ನೀವು ನಿಮ್ ಪರಿಚಯವನ್ನು ನಿಮ್ ಚುಟುಕುಗಳಿಂದಲೇ ಹೇಳ್ತಾ ಇದ್ದೀರಿ. ಆಮೇಲೆ ಜೊತೆಗೆ ನೀವು ಸಾರ್ವಜನಿಕ ಒಂದು ಸೇವೆನಲ್ಲೂ ಅದರಲ್ಲೂ ತೊಡ್ಕೊಂಡಿರ್ತೀರಿ. ಮತ್ತೆ ನೀವು ಭಾವಗೀತೆಗಳನ್ನ, ಜನಪದ ಗೀತೆಗಳನ್ನ, ಸೋಬಾನೆ ಗೀತೆ, ಲಾವಣಿಗಳು ಇದನ್ನೆಲ್ಲ ಹಾಡೋದು, ಏಕಪಾತ್ರ ಅಭಿನಯ ಮಾಡೋದು, ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು, ಈ ಎಲ್ಲಾ ಚಟುವಟಿಕೆಗಳಲ್ಲೂ ಇರ್ತೀರಿ. ಸಾಕು, ಯಾವಾಗಲೂ ಚಟುವಟಿಕೆಯಿಂದ ಇರಬೇಕು, ಇರ್ತೀರಿ. ಸರಿ, ಈಗ ಶೋಭಾ ಅವರೇ, ನಿಮ್ಮ ಒಂದು ಈ ಚಟುವಟಿಕೆಗಳನ್ನ ನಾವು ಒಂದೊಂದಾಗಿ ಕೇಳ್ಬಿಡೋಣಂತೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ನೀವು ಲಾವಣಿಗಳನ್ನ ಬಹಳ ಚೆನ್ನಾಗಿ ಹಾಡ್ತೀರಿ ಅಂತ ಕೇಳಿದ್ದೀನಿ. ಒಂದು ಲಾವಣಿ ನಮಗಾಗಿ, ನಮ್ಮ ಕೇಳುಗರಿಗಾಗಿ.
0: ಗುಟುಕ ತಿಂದರೆ ಬಾಳು ಮೊಟ್ಕ ಆಗ್ತೈತಿ ಕೇಳು ಚಟಕ.

0: ಬಹಳ ಉತ್ತಮವಾದ ಲಾವಣಿಯನ್ನು ಕೇಳಿಸಿದ್ರಿ. ಕೆಟ್ಟ ಚಟಗಳ ವಿರುದ್ಧದ್ದು. ಆಮೇಲೆ ಇದನ್ನ ಬರೆದವ್ರು ಯಾರು? ಅದನ್ನ ನೀವೇ ಬರೆದ್ರು?
1: ಇದು ಸರ್ ನಮ್ಮ ಸಂಗೀತರಾಗಿರ್ತಕ್ಕಂಥ ಸುರೇಶ್ ಕೇಸಾಪುರ ಅಂತ ಅವರೇ ಸಹ ಸ್ವಾರಚಿತ ಒಂದು ಲಾವಣಿ ಸರ್.
0: ಅವರೇ ಬರೆದು ನಿಮಗೆ ಕಲಿಸಿರೋದು?
1: ಕಲಿಸಿರೋದು ಸರ್.
0: ಸರಿ ಸರಿ. ಮುಖ್ಯವಾಗಿ ಈಗ ನಿಮ್ಮ ಈ ಎಲ್ಲ ಪ್ರತಿಭೆ, ಈಗ ನೀವೇನು ಎಲ್ಲ ರಂಗಗಳಲ್ಲೂ ತೊಡ್ಕೊಂಡಿರ್ತೀರಿ, ಇದಕ್ಕೆಲ್ಲ ಏನು ಕಾರಣ ಅಂತ ನೀವು ಹೇಳ್ತೀರಿ? ಯಾಕೆ ನಿಮಗೆ ಇದರಲ್ಲೆಲ್ಲ ತೊಡ್ಕೋಬೇಕು ಅನ್ಸುತ್ತೆ? ಸಾಮಾನ್ಯವಾಗಿ ಯಾಕೆ ಹೇಳ್ತೀನಿ ಅಂದರೆ, ಹೆಣ್ಮಕ್ಳು ಏನಾದರೂ ಒಂದು ಹೇಳಿದ್ರೆ ಅದರಲ್ಲಿ ಅರ್ಧದಷ್ಟರಲ್ಲೂ ತೊಡ್ಕೊಂಡಿರಲ್ಲ.
1: ಹೌದು ಸರ್.
0: ಅಲ್ವಾ? ನೀವು ಮುಂದೆ ನುಗ್ಗಿ ಇದರಲ್ಲೆಲ್ಲ ಭಾಗವಹಿಸ್ತಾ ಇದ್ದೀರಿ.
1: ಹೌದು ಸರ್.
0: ಏನು ಇದಕ್ಕೆ
1: ಸರ್? ಏನು

0: ನಾನು ರಾಮಗಢದಲ್ಲಿ ನಾನು ಪ್ರಾಥಮಿಕ ಶಾಲೆ ಓದಂತ ಸಂದರ್ಭದಲ್ಲಿ ನನಗೆ ಓದ್ಬೇಕಾದ್ರೆ ನಾನು ಬಾವಿಯೊಳಗಿನ ಕಪ್ಪೆ ಅಂತಾರಲ್ಲ ಸರ್, ಆ ಹಳ್ಳಿಗೆ ಮಾತ್ರ ನಾನು ಸೀಮಿತ ಆಗಿದ್ದೆ. ನಿಜವಾಗ್ಲೂ ಪ್ರಪಂಚದ ಜ್ಞಾನನೂ ಸಹ ನನಗಿರ್ಲಿಲ್ಲ. ಆಗ ಚಿಕ್ಕ ಚಿಕ್ಕ ಡ್ರಾಮಾಗಳನ್ನ ಮರುಗಳು ಮೇಡಮ್ ಮಾಡಿಸಿದಾಗ ನಾನು ಮಾಡ್ತಾ ಇದ್ದೆ, ಅದು ಮುಗ್ದೋಯ್ತು ಸರ್. ಮತ್ತೆ ನೀಲಾಂಬಿಕಾ ಬಾಲಿಕಾ ಪ್ರೌಢಶಾಲೆ ಸಿರಿಗೆರೆಗೆ ಆವಾಗ ಸಿರಿಗೆರೆ ನಾನು ಎಂಟ್ರಿ ಕೊಟ್ಟನೋ, ನಿಜವಾಗ್ಲೂ ಸಿರಿಗೆರೆ ಅಂತಕ್ಕಂಥ ಜೀವನದಲ್ಲಿ ತುಂಬಾ ಬದಲಾವಣೆ ಮಾಡ್ತು ಸರ್. ಅಲ್ಲಿರ್ತಕ್ಕಂಥ ಚಟುವಟಿಕೆಗಳು ತುಂಬಾ ತುಂಬಾ ಗುರುಗಳು, ಸಂಗೀತ ಶಾಲೆಗಳನ್ನಾಗಿರ್ಬೋದು, ನಾಟಕ ರಂಗಗಳು, ಹೀಗೆ ಅನೇಕ ರೀತಿಯ ಚಟುವಟಿಕೆಗಳನ್ನ ಸಹ ಅಲ್ಲಿ ಮಾಡ್ತಾ ಇದ್ರು ಸರ್. ಆದರೆ ಅವುಗಳ ಬಳಸ್ಕೊಳೋರು ತುಂಬಾ ಕಡಿಮೆ ಸರ್. ನಾನು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇದೆಲ್ಲ ಅವಕಾಶ ಬರೀ ಓದೋದ್ರೊಂದು ಒಂದೇ ಎಲ್ಲ ಇರಬಾರ್ದು, ಎಲ್ಲದರಲ್ಲಿ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಪ್ರತಿಯೊಂದು ಸಹ ನನ್ನ ಟೈಮನ್ನು ಅಡ್ಜಸ್ಟ್ ಮಾಡ್ಕೊಂಡು ವಚನ ಸಂಗೀತ ಆಗಿರ್ಬೋದು, ಕಲಾಸಂಘ ಆಗಿರ್ಬೋದು, ಆಮೇಲೆ ಹೀಗೆ ಯಾವ್ಯಾವ ಆ್ಯಕ್ಟಿವಿಟೀಸ್ ಅಲ್ಲಿ ಕಲಿಸ್ತಾರೋ ಪ್ರತಿಯೊಂದಕ್ಕೂ ನಾನು ಜಾಯ್ನ್ ಆದೆ ಸರ್. ಅಲ್ಲಿರ್ತಕ್ಕಂಥ ಸರ್ಗಳು ಅವರು ನನ್ನ ಕಲೆಯನ್ನು ಗುರುತಿಸಿ ನನಗೆ ಪ್ರತಿ ಹೆಜ್ಜೆಯಲ್ಲೂ ಸಹ ನನಗೆ ಪ್ರೋತ್ಸಾಹ ನೀಡಿದರು. ನಂತರ ಸಂತೆಬೆನ್ನೂರಿಗೆ ನಾನು ಯಾವ ರೀತಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಬಂದಂಥ ಸಂದರ್ಭದಲ್ಲಿ ಇದು ಚಿಕ್ಕದಾದಂಥ, ಇಲ್ಲಿ ಅಷ್ಟು ಇರುತ್ತೆ ಇಲ್ವೋ ಅಂತ ಅನ್ಕೊಂಡಿದ್ದೆ, ಎಲ್ಲರೂ ನನಗೆ ಪ್ರೋತ್ಸಾಹ ಕೊಡ್ತಾರೆ ಇಲ್ಲ ಅಂತ. ಇನ್ನೂ ಉತ್ತಮ ಮಟ್ಟದಲ್ಲಿ ನನಗೆ ಸಂತೆಬೆನ್ನೂರು ಸಹ ಪ್ರೋತ್ಸಾಹ ಸಿಕ್ತು. ಹೀಗೆ ತುಂಬ ಕಾರ್ಯಕ್ರಮಗಳು ಕೊಡೋದಕ್ಕೂ ಸಹ ಅದು ಸಹ ಪ್ರೋತ್ಸಾಹ. ನಿಜವಾಗ್ಲೂ ಸಂತೆಬೆನ್ನೂರು ಮತ್ತು ಸಿರಿಗೆರೆ ಅಂತಕ್ಕಂಥದ್ದು ನನ್ನ ಎರಡು ಕಣ್ಣುಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎರಡು ಕಾಲೇಜು ಸಹ ನನಗೆ ತುಂಬಾನೇ ಮಾನ್ಯತೆಯನ್ನು ನೀಡಿ ಉತ್ತಮ ಮಟ್ಟದಲ್ಲಿ ಬೆಳೆಯೋಕೆ ಸಾಧ್ಯ ಆಯಿತು. ಹಾಗಾಗಿ ನಾನು ಎಲ್ಲ ನಮ್ಮ ಸಿರಿಗೆರೆಯ ಎಲ್ಲ ಗುರುವರಿಯರಿಗೂ, ನನ್ನ ಶಾಲಾ ಎಲ್ಲ ಕಾಲೇಜಿನ ಸರ್ಗಳಿಗೂ ಸಹ ನನ್ನ ನಮನಗಳನ್ನು ಫಸ್ಟಿಗೆ ಅವರಿಗೆ ತಿಳಿಸೋಕ್ಕೆ ಬಯಸ್ತೀನಿ ಸರ್.
1: ನಿಮ್ಮ ವಿದ್ಯಾರ್ಥಿ ಜೀವನವೇ ನಿಮ್ಮನ್ನ ರೂಪಿಸ್ತು ಅಂತ ನೀವು ಹೇಳ್ತೀರಿ?
0: ಹಾ ಸರ್, ನನ್ನ ವಿದ್ಯಾರ್ಥಿ ಜೀವನ ಅಂದ್ರೆ ನಮ್ಮ ಪೇರೆಂಟ್ಸ್ ಎಲ್ಲ ಓದ್ಬೇಕು, ಬರೇ ಓದು ಓದು ಅಂತಾನೆ ಜಾಸ್ತಿ ಹೇಳ್ತಾ ಇದ್ರು ಸರ್. ಯಾರು ಸಹ ನನಗೆ ಅದ್ರ ಬಗ್ಗೆ ನಾನು ಯಾವ್ದಾದ್ರು ಆಕ್ಟಿವಿಟೀಸ್ಗೆ ಹೋಗ್ತೀನಿ ಅಂದ್ರೆ ಬೇಡ ಟೈಮ್ ವೇಸ್ಟ್ ಆಗುತ್ತೆ ಓದು ಓದು ಅಂತ ಬಹಳ ಇದು ಮಾಡ್ತಿದ್ರು. ನಾನು ಅವರಿಗೆ ಗೊತ್ತಿಲ್ಲದೆ ರೀತಿ ಸಹ ಎಷ್ಟೋ ಸಲ ನಾನು ತುಂಬಾ ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡಿದ್ದೀನಿ ಸರ್. ಯಾಕಂದ್ರೆ ಜೀವನದಲ್ಲಿ ಬರೇ ಓದೋದೊಂದೇ ಇದ್ರೆ ಏನು ಮಾಡೋದಿಕ್ಕಾಗೋದಿಲ್ಲ ಸರ್. ಮುಂದೆ ನಾನು ಈಗ ಓದಿದ್ಮೇಲೆ ಕೆಲಸ ಸಿಗುತ್ತೋ ಇಲ್ಲೋ, ಇಂಥ ಆಕ್ಟಿವಿಟೀಸ್ ಇದ್ದಾಗ ಅದು ನನ್ನ ಜೀವನದಲ್ಲಿ ಒಳ್ಳೊಳ್ಳೆ ಬೆಳವಣಿಗೆ, ಮುಂದೆ ನಾನು ಇದರಲ್ಲೇ ನನ್ನ ಜೀವನ ಸಾಗಿಸುವಂತ ಮಟ್ಟದಲ್ಲಿ ಬೆಳಿಬಹುದು, ಅದರಲ್ಲೇ ನಾನು ಉತ್ತಮ ರೀತಿಯಲ್ಲಿ ಉದ್ಯೋಗವನ್ನು ಮಾಡ್ಕೊಂಡು ಹೋಗ್ಬೋದು ಅನ್ನೋ ಮಟ್ಟಿಗೆ ಈ ರೀತಿ ಬೆಳೆಯೋದಕ್ಕೆ ನನಗೆ ಸಾಧ್ಯ ಆಯ್ತು ಸರ್.
1: ಸರಿ, ಈಗ ನೀವು ಹೇಳಿದ್ರಿ ನಾನು ಅನೇಕ ಸ್ಪರ್ಧೆಗಳಲ್ಲೂ ಸಹ ಭಾಗವಹಿಸೋದು ಅನ್ನೋ ಒಂದು ಮಾತು ಈಗ ಬಂತು. ನೀವು ಇದುವರೆಗೂ ಯಾವ್ಯಾವ ರೀತಿಯ ಸ್ಪರ್ಧೆಗಳಲ್ಲಿ ಎಲ್ಲಿ ಭಾಗವಹಿಸಿದ್ದೀರಿ?
0: ಅಂದ್ರೆ ವಚನ ಗಾಯನ ಸ್ಪರ್ಧೆ ಸಿರಿಗೆರೆಯಲ್ಲೇ ತುಂಬಾ ಸಲ ಮಾಡಿದ್ರು ಸರ್. ಅದರಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ಈಗ ತುಂಬಾ ಪಡ್ಕೊಂಡಿದ್ದೀನಿ ಸರ್. ಹಾಗೆ ದಾವಣಗೆರೆಯಲ್ಲೂ ಸಹ ವಚನ ಹೇಳಾಯ್ತು ಸರ್, ವಚನ ಸಂಗೀತದ ಸಂಬಂಧಪಟ್ಟಂಗೆ ಅದರಲ್ಲೂ ಸಹ ನಾನು ಭಾಗವಹಿಸಿದ್ದೀನಿ ಸರ್. ಹಾಗೆ ಅನೇಕ ರೀತಿಯ ಏಕಪಾತ್ರ ಅಭಿನಯ ಸ್ಪರ್ಧೆಗಳು, ಹಾಗೆ ತುಂಬಾ ಭಾವಗೀತೆ ಜನಪದಂಗೆ, ಆಮೇಲೆ ಸಂಗೀತಕ್ಕೆ ಸಂಬಂಧಪಟ್ಟ ಅನೇಕ ಕಾರ್ಯಕ್ರಮಗಳಲ್ಲಿ ದಾವಣಗೆರೆಯಲ್ಲೇ ತುಂಬಾ ಸಲ ಭಾಗವಹಿಸಿದ್ದೀನಿ ಸರ್.
1: ಈಗ ನೀವು ಹೇಳಿದ್ರೆ ನೀವು ಮುಖ್ಯವಾಗಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ತಗೊಳ್ಳೋದು ವಚನ ಗಾಯನದಲ್ಲಿ ಮತ್ತು ಏಕಪಾತ್ರ ಅಭಿನಯದಲ್ಲಿ ಅಂತ ಅಲ್ವಾ? ಸರಿ, ಹಾಗಾದ್ರೆ ನಿಮ್ಮ ಒಂದು ಕಂಠದಲ್ಲಿ ನಾವು ಒಂದು ವಚನವನ್ನ ಕೇಳ್ಬಿಡೋಣ. ಹಾಗಿದ್ರೆ ನೀವು ಎಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಹಾಡಿದ್ದು ಈ ವಚನ ಅಂತಲೂ ನಮ್ಗೆ ಹೇಳ್ಬೇಕು. ಹೇಳ್ತೀರಾ ಎಲ್ಲಿ ಗೆದ್ದಿದ್ರಿ ಇದನ್ನ ಹಾಡಿ?
0: ಇದು ಸಿರಿಗೆರೆಯಲ್ಲಿ ಸರ್. ಸಿರಿಗೆರೆಯಲ್ಲಿ ವರ್ಷ ವರ್ಷ ಅದು ಶ್ರದ್ಧಾಂಜಲಿಯನ್ನ ಮಾಡ್ತಾರೆ ಸರ್. ಸೆಪ್ಟೆಂಬರ್ 20ರಂದು ಶ್ರದ್ಧಾಂಜಲಿಯನ್ನು ಮಾಡ್ತಾರೆ. ಆಗ ಎಲ್ಲಾ ತಳಬಾಳು ಸ್ಕೂಲಿನ ಮಕ್ಕಳು ಅಲ್ಲಿ ಬಂದು ವಚನ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಸರ್. ಆಗ ನಮ್ಮ ಕಾಲೇಜಿನಿಂದ ನಾನು ಸಹ ಭಾಗವಹಿಸಿ ಬಹುಮಾನವನ್ನ ಪಡೆದಿದ್ದೀನಿ ಸರ್.
1: ಈ ವಚನ
0: ಈ ವಚನ
1: ಕೇಳೋಣ, ನಿಮ್ಮ ಬಹುಮಾನಿತ ವಚನ.
0: ಓಕೆ ಸರ್,
1: ಹೇಳಿ.
0: ನರ

ನಿಮ್ಮಿಂದ ಒಂದು ಉತ್ತಮವಾದ ವಚನವನ್ನ ನಾವು ಕೇಳಿದ್ವಿ. ಇದಕ್ಕೆ ಹಿಂದೆ ಬಹುಮಾನ ಬಂದಿತ್ತು ಅಂತಲೂ ಹೇಳಿದ್ವಿ. ಅನೇಕ ಕಡೆ ನೀವು ಇನ್ನೂ ಬೇರೆ ಬೇರೆ ವಚನಗಳನ್ನೆಲ್ಲ ಹಾಡಿ ಇದಕ್ಕೆ ನೀವು ಪ್ರಶಸ್ತಿಗಳನ್ನು ತಗೊಂಡಿದ್ದೀರಿ ಅಲ್ವಾ? ನಿಮಗೆ ವಚನ ರಚನಾಕಾರರಲ್ಲಿ ಯಾರ ವಚನಗಳು ತುಂಬಾ ಸೇರುತ್ತೆ, ಅದು ಬಹಳ ಚೆನ್ನಾಗಿ ರಾಗ

0: ಕ್ಕೆ ಮತ್ತು ಅದಕ್ಕೆ ಅರ್ಥಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅನ್ಸೋದು ಯಾರ್ದು?
1: ನನಗೆ ಬಸವಣ್ಣ ಅವರ ವಚನಗಳು ಅಂದ್ರೆ ಸರ್ ತುಂಬಾ ಇಷ್ಟ ಸರ್.
0: ಹಾ ಹಾ, ಅವ್ರು ಬರೆದಿರೋದು ಇಷ್ಟ ಆಗುತ್ತೆ ನಿಮಗೆ?
1: ಹಾ ಹೌದು ಸರ್.
0: ಈಗ ನಿಮ್ಮ ಕಂಠದಲ್ಲಿ ಒಂದು ಬಸವಣ್ಣನವರದು ಇನ್ನೊಂದು ಕೇಳೋಣ ನಾವು.
1: ಓಕೆ ಸರ್,
0: ಹೇಳಿ.

0: ಈ ವಚನವೂ ಸಹ ಭಾಳ ಚೆನ್ನಾಗಿ ಹಾಡಿದ್ರಿ. ಈಗ ನೀವು ಈ ಗೀತೆಗಳನ್ನೆಲ್ಲ ಕಲಿತು ಎಲ್ಲ ಮಾಡ್ತಿರಲ್ಲ, ಇದಲ್ದೇ ಈಗ ಒಂದು ರೀತಿಯ ಗೀತೆ ಕಲಿತರೆ ಎಲ್ಲ ರೀತಿಗಳಲ್ಲೂ ನಮಗೆ ಒಂದು ರುಚಿ ಇರುತ್ತೆ, ಅದನ್ನೆಲ್ಲವನ್ನು ನಾವು ಹಾಡ್ತಿರ್ತೀವಿ. ನಿಮ್ಮ ಒಂದು ಹಿನ್ನೆಲೆಯಲ್ಲಿ, ನಿಮ್ಮ ಫ್ಯಾಮಿಲಿನಲ್ಲಿ, ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮದಿಕ್ಕರು ದೊಡ್ಡವರು ಇವ್ರು ಯಾರಾದರೂ ಇದಾರಾ ಹಾಡುಗಾರಿಗೆ?
1: ಇಲ್ಲ ಸರ್, ನಮ್ಮ ಫ್ಯಾಮಿಲಿಲಿ ಅಂದರೆ ನನ್ನನ್ನು ಬಿಟ್ಟರೆ ಇನ್ಯಾರು ಇಲ್ಲ ಸರ್. ಹಂಗಾಗಿ ನಮ್ಮ ತಮ್ಮ ತಂಗಿ ಅವರೆಲ್ಲ ಒಳ್ಳೊಳ್ಳೆ ಓದಿ ಈಗ ಜಾಬು ತೊಗೊಳೋ ಸ್ಟೇಜಲ್ಲಿ ಇದ್ದಾರೆ ಸರ್. ನಂದು ಇನ್ನು ಸಿ ಇ ಟಿ ಆಗಿಲ್ಲ, ಆದರೂ ನಮ್ಮನೇಲಿ ಅಂತಿರ್ತಾರೆ ಅವರೇ ಜಾಸ್ತಿ ಆ ಆಕ್ಟಿವಿಟಿ ಸರ್ ಎಲ್ಲ ಬರಲ್ಲ, ಓದೋದಲ್ಲೇ ಇರ್ತಾರೆ ಸರ್. ಹಂಗಾಗಿ ಅವ್ರು ಇದರಲ್ಲಿ ಯಾವುದು ಕಾನ್ಸಂಟ್ರೇಟ್ ಮಾಡೋದಿಲ್ಲ ಸರ್ ಜಾಸ್ತಿ. ನಮ್ಮ ತಮ್ಮ ಕ್ರೀಡೆಯಲ್ಲಿ ತುಂಬ ಭಾಗವಹಿಸಿದ್ದಾರೆ, ಒಳ್ಳೊಳ್ಳೆ ಪ್ರೈಸಸ್ ತೊಗೊಂಡಿದ್ದಾರೆ, ಅದರಿಂದನೆ ಸಹ ಅವ್ನಿಗೆ ಜಾಬ್ ಆಯ್ತು ಸರ್.
0: ಆತ ಕ್ರೀಡೆಗಳಲ್ಲಿ ಸಂಸ್ಕೃತಿ
1: ಇಬ್ಬರಿಗೂ ಸರ್, ನಮ್ಮ ಅಪ್ಪ ಅಮ್ಮ ಇಲ್ಲದ್ರು ನಮ್ಮಿಬ್ಬರಿಗೆ ದೇವರು ಅನ್ನೋದು ಈ ಕಲೆಯನ್ನ ಕೊಟ್ಟು ತುಂಬಾ ಬೆಳೆಸೋದಕ್ಕೆ ಕಲೆ ತುಂಬಾ ಕಾರಣ ಆಗಿದೆ ಸರ್. ನಾವ್ ಯಾವತ್ತು ಸಹ ನಮ್ಮ ಅಪ್ಪ ಅಮ್ಮ ಇಲ್ಲ ಅಂತ ನಾವ್ ಯಾವತ್ತು ಫೀಲ್ ಆಗಿಲ್ಲ ಸರ್.
0: ಆಗ್ಲಾರದ ರೀತಿನಲ್ಲಿ ಅಜ್ಜ ಅಜ್ಜಿ ಸಾಕಿದ್ದಾರೆ.
1: ಹಾ ಸರ್, ಅದು ಒಂದು ಅಜ್ಜ ಅಜ್ಜಿಗೂ ಧನ್ಯವಾದ ಹೇಳೋದ್ರ ಜೊತೆಗೆ ಸರ್, ಈ ಕಲೆ ಅನ್ನೋದು ನಿಜವಾಗ ನನಗೆ ಎಷ್ಟೋ ಮನಸ್ಸಿಗೆ ಸುಮ್ಮನೆ ಇದ್ದಾಗ ತುಂಬಾ ಆಲೋಚನೆಗಳು ಬಂದು ನಮ್ಮ ಮನಸ್ಸನ್ನು ಕೆಡಿಸ್ತಾ ಇರುತ್ತೆ. ಈ ಆಕ್ಟಿವಿಟೀಸ್ ಅಲ್ಲಿ ನಾನು ಯಾವ ತೊಡಸ್ಕೊಂಡು ನನ್ನ ಮನಸ್ಸಿನ ಬಾ ಎಲ್ಲ ಕಡಿಮೆಯಾಗಿ ನನಗೆ ಎಲ್ಲ ಇದಾರೆ ಅನ್ನೋ ಅಷ್ಟು ಭಾವನೆ ನನ್ನ ಬೆಳೀತು ಸರ್. ಹಂಗಾಗಿ ಈ ಕಲೆಯಿಂದಾನೇ ನಾನು ಇಷ್ಟು ಜೋಶ್ ಆಗಿದ್ದೀನಿ, ಇಷ್ಟು ಧೈರ್ಯ ಬಂದಿದೆ ಅಂದ್ರೆ ಈ ಕಲೆನೇ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಈ ಆಕ್ಟಿವ್ ಇಲ್ಲ ಅಂದಿದ್ರೆ ನಾನು ನಿಜವಾಗ್ಲೂ ಒಬ್ಬ ಮಾನಸಿಕವಾಗಿ ಕುಗ್ಗೋಗ್ತಿದ್ದೆ ಅನ್ನೋದ್ರಲ್ಲಿ ತಪ್ಪಿಲ್ಲ ಸರ್.
0: ಸರಿ, ಕಲೆ ನಿಮ್ಮನ್ನ ಎತ್ತಿ ಹಿಡಿದಿದೆ ಅಂತ ನೀವು ಭಾವಿಸ್ತೀರಿ. ಸರಿ, ಈಗ ನೀವು ಈಗಾಗಲೇ ಮಾತಾಡ್ತಾ ಇನ್ಮಾತು ಹೇಳಿದ್ರಿ ನಮಗೆ, ನೀವು ಈ ಹಿಂದೆ ಏಕಪಾತ್ರಾಭಿನಯದಲ್ಲೂ ಸಹ ಪ್ರಶಸ್ತಿಗಳನ್ನ ಗಳಿಸಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ರಿ. ಯಾವ ಏಕಪಾತ್ರ ಅಭಿನಯದಲ್ಲಿ
1: ಸ್ಪರ್ಧೆಯಲ್ಲಿ ಸರ್?
0: ಅಂದ್ರೆ ಕಾಲೇಜು ಮಟ್ಟದ
1: ಕಾಲೇಜು ಮಟ್ಟದಲ್ಲೇ ಅಂದ್ರೆ ಎಲ್ಲಾ ಶಾಲಾ ಕಾಲೇಜು ವತಿಯಿಂದ ನಡೆಯುವಂತದ್ದು ಸರ್. ಅದು ಆ ಸಂಸ್ಥೆಗೆ ಸಂಬಂಧಪಟ್ಟಿದ್ದು. ದುರ್ಯೋಧನ ಪಾರ್ಟ್ ಅಲ್ಲಿ ನಾನು ಭಾಗವಹಿಸಿದ್ದೆ ಸರ್.
0: ಅದಕ್ಕೆ ನಿಮಗೆ ದುರ್ಯೋಧನ ತುಂಬಾ ಹಿಡಿಸ್ಬಿಡ್ತು
1: ಅಂದ್ರೆ ಸರ್, ಹೆಣ್ಮಕ್ಳು ಪಾರ್ಟ್ ರಕ್ತಾಕ್ಷಿ ಆ ತರ ಸಂಬಂಧಪಟ್ಟ ಕಲಿಸ್ತೀವಿ ಅಂತ ಹೇಳಿದ್ರು. ಆದ್ರೂ ಸಹ ನನಗೆ ಏನೋ ಬಾಯ್ಸ್ ಅಂದ್ರೆ ದುರ್ಯೋಧನ ಪಾರ್ಟ್ ಮಾಡ್ಬೇಕು ಅಂತ ಆಸೆ ಆಯ್ತು ಸರ್, ಮಾಡಿದೆ. ಅದರಲ್ಲೂ ಸಹ ದ್ವಿತೀಯ ಸ್ಥಾನವನ್ನ ಪಡ್ಕೊಂಡೆ.
0: ಸರಿ, ಹಾಗಾದ್ರೆ ನಿಮ್ಮ ಕಂಠದಲ್ಲಿ ನೀವು ದ್ವಿತೀಯ ಸ್ಥಾನ ಪಡೆದಂತಹ ಈ ದುರ್ಯೋಧನ ಅಭಿನಯವನ್ನ, ಏಕಪಾತ್ರ ಅಭಿನಯವನ್ನ ಕೇಳೋಣವಾ?
1: ಓಕೆ ಸರ್.
0: ಹಾ, ಅಭಿನಯಿಸ್ಬಿಡಿ.
1: ಚಂದ್ರವಂಶದಲ್ಲಿ ಹುಟ್ಟಿ ಇಡೀ ಕುರುಕುಲ ಸಾಮ್ರಾಜ್ಯವ ಕಾಲನ ಕರಾಳ ವದನದಲ್ಲಿ ಉದುಗಿಸಿ ಆ ಚಂದ್ರಾರ್ಕವಾಗಿ ಅಪಯಶಸ್ಸಿಗೆ ಗುರಿಯಾದ ಈ ಚಲದಂಕಮ್ಮಲ್ಲ ಸುಯೋಧನನ ದುರ್ದೈವವೇ. ಮಗನೆಂಬ ಮೋಹದ ಮಮತೆಯಲ್ಲಿ ಪ್ರೀತಿಸಿ ಮುದ್ದಿಸಿ ನಾನು ಮಾಡಿ ತಪ್ಪುಗಳನ್ನೆಲ್ಲ ಮನ್ನಿಸುತ್ತ ಹೋದರಲ್ಲ ಹಾ ನನ್ನ ತಂದೆ ಧೃತರಾಷ್ಟ್ರನ ದುರ್ದೈವವೇ. ಕೋಟಿ ಸಿಡಿಲುಗಳಿಗೂ ಪ್ರಬಲವಾದ ಪ್ರಸವನ ವೇದನೆಯನ್ನ ಸಹಿ ಕಣ್ಣಿದ್ದು ಕುರುಳಾದಳಲ್ಲ ಹಾ ನನ್ನ ತಾಯಿ ಗಾಂಧಾರಿಯ ದುರ್ದೈವವೇ. ಅಖಂಡ ಸಿಂಹಾಸನದೀಶ್ವರನನ್ನ ಕೈ ಹಿಡಿದನೆಂಬ ಕೊಬ್ಬಿನ ಅಹಂಕಾರಲ್ಲಿ ಪತಿಗೆ ಸೂಕ್ತ ಸಲಹೆಯನ್ನು ನೀಡದೆ ಹೋದಳಲ್ಲ ಆ ನನ್ನ ಪತ್ನಿ ಭಾನುಮತಿಯ ದುರ್ದೈವವೇ. ನಾನು ಮಾಡಿದ ತಪ್ಪುಗಳನ್ನೇ ಮಾಡುತ್ತಾ ಹೋದರ ಆ ನನ್ನ ಸ್ನೇಹಿತ ಸಹೋದರರ ದುರ್ದೈವವೇ. ಇದೇನಿದು, ಯಾವ ಪವಿತ್ರವಾದ ಭೂಮಿಯೇ

0: ಶ್ರೀ ಗಂಗಾಮಾತೆ ರಭಸದಿಂದ ಹರಿಯುತ್ತಿದ್ದಳು. ಆ ಭೂಮಿ ಇಂದು ಹರಳೆಣ್ಣೆಯಂತೆ ರಕ್ತದಂತೆ ಹೆಪ್ಪುಗಟ್ಟುತ್ತಿದೆಯಲ್ಲ. ಹೇ ಅದ್ದು ಕಾಗೆಗಳೇ, ಭೂತ ಪ್ರೇತ ಪಿಚಾಚಿಗಳೇ, ರಕ್ತವನ್ನ ಕುಡಿದು ಮಾಂಸವನ್ನ ತಿಂದು ಕೊಬ್ಬಿರುವಿರಲ್ಲ, ಈ ಗದಾ ದಂಡದಿಂದ ನಿಮಗೆ ಸರಿಯಾದ ಉತ್ತರ ನೀಡುವೆನು. ಓಹ್ ಹುಚ್ಚು ಹುಚ್ಚು, ಈ ಚಲದಂಕ ಮಲ್ಲ ಸುಯೋಧನನಿಗೆ ಹುಚ್ಚು ಹುಚ್ಚು, ನಿಷ್ಪಾಂಡ ಪೃಥ್ವಿಯನ್ನಾಗಿ ಮಾಡುವ ಹುಚ್ಚು ಹುಚ್ಚು, ಹುಚ್ಚು.
1: ಈಗ ಶುಭವರ, ನೀವು ರಂಗ ಚಟುವಟಿಕೆಗಳಲ್ಲೂ ಭಾಗವಹಿಸಿದ್ದೀರಿ ಅಲ್ವೇ?
2: ಹೌದು ಸರ್.
1: ಹಾ, ಏನಿದು, ಯಾವ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಿ ನೀವು ರಂಗದ ಮೇಲೆ?
2: ರಂಗಕಲೆ ಬಗ್ಗೆ ಹೇಳ್ಬೇಕಂದ್ರೆ ಅದೇ ನಾನು ಹೇಳಿದೆ ಆಗಿಲ್ದಾಗೆ, ಸರ್ ಚಿಕ್ಕ ವಯಸ್ಸಿನಲ್ಲಿ ನಾನು ನಾಟಕಗಳು ಮಾಡ್ತಾ ಇದ್ದೆ ಅಂತ. ಅದಕ್ಕೆ ನನಗೆ ಬೇಸ್ ಸಿಕ್ಕಿದ್ದು ಅಂದರೆ ಸಿರಿಗೆರೆಯಲ್ಲಿ. ಸಿರಿಗೆರೆಯಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ರಂಗಭೂಮಿ ಅಂತ ಹೇಳಕ್ಕೇನ, ಅದು ಒಂದು ಕಲಾಸಂಘ ಅಂತೇಳಿ ಅವರು ನಿರ್ಮಿಸ್ಕೊಂಡಿದ್ರು. ಆಗ ನನಗೆ, ನಾನು ಮಿಡ್ಲ್ ಸ್ಕೂಲಲ್ಲಿ ಕಲ್ತಿರ್ತಕ್ಕಂಥ ಒಂದು ನಾಟಕ ಅಂತಕ್ಕಂಥದ್ದು ಈ ಒಂದು ಅವಕಾಶ ಸಿಗೋದಕ್ಕೆ ಕಾರಣ ಆಯಿತು. ಅದನ್ನು ನಾನು ಶಾಲಾ ವಾರ್ಷಿಕ ಸಮಾರಂಭದಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ಕಲಾಸಂಘ ಅಧ್ಯಕ್ಷರು, ನಮ್ಮ ಗುರುಗಳವರು ಆ ನಾಟಕವನ್ನು ನೋಡಿ ನನ್ನ ಒಂದು ಅಭಿನಯವನ್ನು ಮೆಚ್ಚುಗೆ ವ್ಯಕ್ತಪಡಿಸಿ ನನ್ನ ಕಲಾಸಂಘಕ್ಕೆ ಆಯ್ಕೆ ಮಾಡಿಕೊಂಡ್ರು ಸರ್. ಹಾಗಾಗಿ ಅಲ್ಲಿಂದ ನಾನು ಯಾವುದೇ ನಾಟಕ ಆಗಿರ್ಬೋದು ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ಮೊದಲಿಗೆ ಭಾವಿಸಿದೆ ಸರ್. ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ದೊಡ್ಡ ದೊಡ್ಡ ಪಾತ್ರಗಳು ಸಹ ಸಿಕ್ತು. ಸುಮಾರು 5-6 ವರ್ಷಗಳ ಕಾಲ ನಾನು ಕಲಾಸಂಘದಲ್ಲಿ ನಾಟಕಗಳನ್ನು ಅಭಿನಯ ಮಾಡ್ತಾ ಹೋದೆ ಸರ್.
1: ಈ ದೊಡ್ಡ ದೊಡ್ಡ ಪಾತ್ರಗಳು ಅಂದ್ರೆ ಯಾವ್ದದು?
2: ದೊಡ್ಡದ ಪಾತ್ರ ಅಂದ್ರೆ ಸರ್, ಈಗ ಹೆಣ್ಮಕ್ಳಲ್ಲಿ ತುಂಬಾ ಬಾಯಸ ಜಾಸ್ತಿ ಇರ್ತದೆ ಸರ್ ನಾಟಕದಲ್ಲಿ. ನಮ್ಮ ಲಚ್ಚಸ್ಗಳೆಲ್ಲ ತುಂಬಾ ಇದ್ರು, ಅಂದ್ರೆ ಹೆಣ್ಮಕ್ಳಿಗೆ ಚಿಕ್ಕ ಚಿಕ್ಕ ಪಾತ್ರಗಳು ಜಾಸ್ತಿ ಇದ್ವು. ಅದರಲ್ಲಿ ಒಂದು ದೊಡ್ಡ ಪಾತ್ರ ಇತ್ತು, ಹಾಗಾಗಿ ನನಗೆ ಒಬ್ಬ ಮುಸ್ಲಿಂ ಯುವತಿಯ ಪಾತ್ರ ಸರ್. ಅಂದ್ರೆ ಗುರುಗಳು ಎಲ್ಲಾ ಜಾತಿಯವರಿಗೂ ಸಹ ಒಂದು ಪ್ರಾಧಾನ್ಯತೆ ನೀಡ್ತಾರೆ ಅನ್ನೋದಕ್ಕೆ ಆ ಒಂದು ಸೀನ್ ಬರುತ್ತೆ ಸರ್ ನಾಟಕದಲ್ಲಿ, ಮಹಾಬೆಳಗು ಅಂತ ನಾಟಕ. ಆ ನಾಟಕದಲ್ಲಿ ಹಸನ್ ಮತ್ತು ರಜಿ ಅಂತ ಗಂಡ ಹೆಂಡತಿ, ಆ ಗಂಡ ಹೆಂಡತಿ ಪಾತ್ರ ಅಂತಕ್ಕಂಥದ್ದು ಅದು ತುಂಬಾ ದೊಡ್ಡದಾಗಿದೆ ಸರ್ ಆ ಪಾತ್ರ ಹೆಣ್ಮಕ್ಳಲ್ಲಿ. ಆ ಹೆಣ್ಮಕ್ಳು ಆ ದೊಡ್ಡ ಪಾತ್ರವನ್ನು ನನಗೆ ಕೊಟ್ಟರು ಸರ್, ನಿಭಾಯಿಸೋ ಶಕ್ತಿ ಇದೆ ಅಂತೇಳಿ ನನಗೆ ಕೊಟ್ಟರು. ಅದು ಸುಮಾರು 1/2 ಗಂಟೆ ಡ್ರಾಮಾ ಆಗುತ್ತೆ ಸರ್ ಅದು.
1: ಈಗ ಅದರಲ್ಲಿ ನೀವು ದೊಡ್ಡ ಪಾತ್ರ ಅಂತ?
2: ದೊಡ್ಡ ಪಾತ್ರ ಸರ್. ಹಾಗೆ ಬೇರೆ ಬೇರೆ ವಿಶ್ವಬಂಧು ಮರಳ ಸಿದ್ಧ ಆಗಿರ್ಬೋದು, ಹೀಗೆ ಅನೇಕ ನಾಟಕಗಳು ಮಾಡಿದ್ವಿ ಸರ್ ಚಿಕ್ಕ ಚಿಕ್ಕಾಗಿ. ಅದರಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳು, ಆಮೇಲೆ ಪುಣ್ಯಕೋಟಿ ಎಂಬ ರೂಪಕವನ್ನು ಸಹ ನಾವು ಸಿರಿಗೆರೆಯಲ್ಲಿ 3-4 ಸಲ ಮಾಡಿ ಹೊರಗಡೆ ಎಲ್ಲ ಪ್ರೋಗ್ರಾಮ್ ಎಲ್ಲ ಕೊಟ್ಟಿದ್ದೀವಿ ಸರ್. ಅದರಲ್ಲೂ ಸಹ ನನಗೆ ಕರುವಿನ ಪಾತ್ರ, ಈಗ ಚಿಕ್ಕ ಚಿಕ್ಕ ಪಾತ್ರಗಳು ಪುಣ್ಯಕೋಟಿ ರೂಪಕದಲ್ಲಿ ನನಗೆ ಕೊಟ್ಟರು ಸರ್.
1: ನಿಮಗೆ ಚಿಕ್ಕ ವಯಸ್ಸಿಂದಾನು ಒಂದು ಸಭೆಗಳ ಮುಂದೆ ನಿಂತ್ಕೊಬೇಕಾದ್ರೆ ನಿಮಗೆ ಈ ಸಭಾಕಂಪನ ಅವೆಲ್ಲ ಏನು ಆಗಲ್ಲ ಅಲ್ವಾ? ಯುದ್ಧದಿಂದ ಅದರಲ್ಲಿ ಭಾಗವಹಿಸಿ.
2: ಇನ್ನೊಂದು ಹೇಳ್ಬೇಕಂದ್ರೆ ನನಗೆ ಮೈಕ್ ಸಿಕ್ಕರೆ ಹಬ್ಬ ಅಂತ ಹೇಳ್ತಿದ್ರು ಸರ್. ಎಲ್ಲ ನಮಗೆ ಕಾಲೇಜಲ್ಲಿ ಶಾಲೆಯಲ್ಲೆಲ್ಲ ಮೈಕ್ ರಾಣಿ ಅಂತೇಳಿ ಬಿರಿದು ಕೊಟ್ಟಿದ್ರು.
1: ಜೊತೆಗೆ ಈಗ ನೀವು ನಿಮ್ಮ ನಾಟಕ ಚಟುವಟಿಕೆಗಳಿಗೆ ಮತ್ತೆ ಬಂದ್ರೆ, ರಂಗ ಚಟುವಟಿಕೆಗಳಿಗೆ, ಇದರಲ್ಲಿ ನೀವು ನಾಟಕಗಳನ್ನ ರಚನೆ ಸಹ ಮಾಡಿದ್ದೀರಿ, ನಾಟಕಗಳನ್ನ ಬರೆದಿದ್ದೀರಿ ಸಹ, ಹೇಳಿ ನಿಮ್ಮ ಈ ಚಟುವಟಿಕೆ ಕುರಿತು ನಮ್ಗೊಂದು ಚರ್ಚೆ ಮಾಡಿಕೊಡಿ.
2: ಅದು ಸರ್ ನಾಟಕಗಳನ್ನ ಅದೇ ಹೇಳಿದ್ನಲ್ಲ, ಮಿಡ್ಲ್ ಸ್ಕೂಲಲ್ಲಿ ನಮ್ಮ ಸರ್ ನಾಟಕವನ್ನ ಮಾಡಿದಾಗ ಅವರು ನಕ್ರು, ನಾನು ಸಡನ್ ಆಗಿ ಸ್ವಲ್ಪ ಡ್ರಾಮಾ ಮಾಡಿದ ತಕ್ಷಣ ನಕ್ರು. ಆಗ ನನ್ನ ನಗ್ ಬಂದ ತಕ್ಷಣ ತುಂಬಾ ಬೇಜಾರಾಯ್ತು ಸರ್. ಯಾಕಂದ್ರೆ ನಮಗೆ ಸ್ವಲ್ಪ ಕಲಿಸ್ಕೊಟ್ಟಿರು ಮಿಡ್ಲ್ ಸ್ಕೂಲಲ್ಲಿ, ಅಂದ್ರೆ ಅವ್ರಿಗೆ ಅಷ್ಟಿದಿರಲ್ಲ, ಇವ್ರು ಕಲಾಸಂಘದವರೆಲ್ಲ ಎಲ್ಲ ಬೆರ್ತಿರ್ತಾರಲ್ಲ. ಆಗ ಅವರು ಕೆಲವೊಂದು ಅಂಶಗಳನ್ನು ಸೇರಿಸಿ ದೊಡ್ಡ ನಾಟಕವನ್ನ ಮಾಡಿದ್ರು. ಆಗ ನನಗೆ ಅನಿಸ್ತು ಸರ್, ನಾನೇ ಯಾಕೆ ನಾಟಕ ರಚನೆ ಮಾಡಬಾರ್ದು, ನಾನೇ ಯಾಕೆ ಶೀರ್ಷಿಕೆ ಓದು, ಈ ಎಲ್ಲ ನಾಟಕ ಮಾಡಬೇಕಾದ ಒಂದು ಸರ್ವಲ್ಲಿ ಇದೇ ಅಲ್ವಾ, ಇಷ್ಟೇ ಅಲ್ವಾ ಅಂತ ಒಂದು ಎಲ್ಲ ಅನಿಸ್ತು. ಹಂಗಾಗಿ ನಾನೇ ಸಾಮಾಜಿಕವಾಗಿ ಜನಗಳಿಗೆ ಒಂದು ಜಾಗೃತಿ ಮೂಡಿಸೋ ಅಂತ ನಾಟಕಗಳನ್ನ, ಈ NSS ಕ್ಯಾಂಪ್ಗಳು ಹೋದಂಥ ಸಂದರ್ಭದಲ್ಲಿ ನಾವು ಹಾಡೇಳಿದ್ರೆ ಅವರು ಸರಿಯಾಗಿ ಆಲಿಸೋದಿಲ್ಲ, ಬೇರೆ ಏನೇ ಕಾರ್ಯಕ್ರಮ ಕೊಟ್ಟರು ಸರಿಯಾಗಿ ಆಲಿಸಿಲ್ಲ, ಅದೇ ಒಂದು ಡ್ರಾಮಾ ಮಾಡಿದರೆ ಹಳ್ಳಿ ಜನ ಬೇಗ ಗ್ರಹಿಸ್ತಾರೆ, ಅದನ್ನು ಅಳವಡಿಸ್ಕೊಳ್ತಾರೆ ಅಂತೇಳಿ ನಾನು ಅನೇಕ ಡ್ರಾಮಾಗಳನ್ನ ಹಳ್ಳಿ ಜನರಿಗೋಸ್ಕರ ರಚಿಸಿದ್ದೀನಿ ಸರ್. ಹಾಗೆ ವೈಯಕ್ತಿಕವಾಗಿ ಜನ ಮೋಸ ಹೋಗ್ತಕ್ಕಂಥ ಎಷ್ಟೋ ಚಟುವಟಿಕೆಗಳು ಸಮಾಜದಲ್ಲಿ ನಡೀತಾ ಇದ್ದಾವೆ, ಅದಕ್ಕೆ ಸಂಬಂಧಪಟ್ಟಾಗೂ ಸಹ ನಾನು ನಾಟಕಗಳನ್ನು ರಚನೆ ಮಾಡಿದ್ದೀನಿ ಸರ್.
1: ಈಗ ನಿಮ್ಮ ಈ ನಾಟಕಗಳೆಲ್ಲ ಸಾಮಾನ್ಯವಾಗಿ ನೀವು ಅದನ್ನ ಬೇರೆಯವ್ರ ಕಲಿಸಿ ಅಥವಾ ನೀವೇ ಅಭಿನಯ ಮಾಡಿ ಇದನ್ನೆಲ್ಲ ಯಾವ ಸಂದರ್ಭದಲ್ಲಿ ಜನರ ಮುಂದೆ ಇಟ್ಟಿದ್ದೀರಿ ನೀವು?
2: ಅಂದ್ರೆ ಸರ್ ಈಗ ಇದು ನಾಟಕಗಳು ಕೆಲವೊಂದು ಹೆಸರು ಹೇಳ್ತೀನಿ ಸರ್. ಈಗ ಹಳ್ಳಿ ಹುಡುಗಿ ಡಿಲ್ಲಿ ಕೆಲಸ ಅಂತ ಹೇಳಿ, ಹಳ್ಳಿ ಹುಡುಗಿ ಅಂದ್ರೆ ಏನೋ ಸಿಟಿ ಜನ ಏನ್ ಮಾಡ್ತಾರೆ ಸಾಮಾನ್ಯವಾಗಿ ನೋಡ್ತಾರೆ ಸರ್. ಆ ಹಳ್ಳಿ ಹುಡುಗಿ ತನ್ನ ಟ್ಯಾಲೆಂಟ್ ಇಂದನೂ ಸಹ, ತನ್ನ ಆಕ್ಟಿವಿಟೀಸ್ ಇಂದನೂ ಯಾವ ರೀತಿ ಮುಂದ್ ಬರ್ಬೋದು ಅನ್ನೋ ಒಂದು ಇದು ಥೀಮ್ ಅನ್ನು ಇಟ್ಕೊಂಡು, ಆ ಅಂಶವನ್ನು ಇಟ್ಕೊಂಡು ನಾನು ಒಂದು ನಾಟಕ ರಚನೆ ಮಾಡಿದೆ ಸರ್. ಅದನ್ನು ಸಹ ನಾನು ಹಳ್ಳಿ ಜನರ ನಡುವೆ ಸಹ ಈ ನಾಟಕ ಮಾಡಿಸಿದ್ದೀನಿ ಸರ್. NSS ಕ್ಯಾಂಪ್ ಅಲ್ಲಿ ತುಂಬಾ ಊರುಗಳು ಹೋಗಿದ್ವಿ, 8 ಊರು ಅಟೆಂಡ್ ಮಾಡಿದ್ದೀನಿ ಸರ್ ನಾನು. ಆ 8 ಊರಲ್ಲಿ ಸಹ ಈ ನಾಟಕವನ್ನು ಮಾಡಿಸಿದ್ದೀನಿ. ಆಮೇಲೆ ಅವಳೇನ ಹೆಂಡತಿ ಅಂತೇಳಿ, ಆಮೇಲೆ ಮಿಲಿಟರಿ ಮದುವೆ ಅಂತೇಳಿ, ಆಮೇಲೆ ಆರೋಗ್ಯವೇ ಭಾಗ್ಯ ಅಂತೇಳಿ, ಈಗ ತುಂಬಾ ನಾಟಕಗಳನ್ನ ನಾನೇ ಓನ್ ಆಗಿ ಶೀರ್ಷಿಕೆಯನ್ನ ಇಟ್ಕೊಂಡು ನಾಟಕವನ್ನ ರಚನೆ ಮಾಡಿದ್ದೀನಿ ಸರ್. ನನಗೆ ಅದ್ ಮಟ್ಟಿಗೆ ಕೆಟ್ಟ ಚಟಗಳ ಸಂಬಂಧಪಟ್ಟಾಗಿ ಹೇಳ್ದಲ್ಲ ಅವನು ಹೇಳ್ದೆ ಸರ್, ಅದೇ ರೀತಿ ಕೆಟ್ಟ ಚಟಗಳ ಸಂಬಂಧಪಟ್ಟ ಹಾಗೆ ನಾಟಕಗಳನ್ನ ರಚನೆ ಮಾಡಿ ಜನಗಳಿಗೆ ಮುಟ್ಟಿಸುವಂತ ಪ್ರಯತ್ನವನ್ನ ಮಾಡಿದ್ದೀನಿ ಸರ್.
1: ಇದನ್ನೆಲ್ಲ ನೀವು ಸಾಮಾನ್ಯವಾಗಿ NSS ನಲ್ಲಿ
2: NSS ಕ್ಯಾಂಪ್ಗಳಲ್ಲಿ, ಆಮೇಲೆ ಶಾಲಾ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಾಟಕಗಳನ್ನ ಮಾಡ್ಬೇಕು ಅಂದ್ರೆ ಸಾಮಾನ್ಯವಾಗಿ ನಾನು ರಚಿಸಿರೋ ನಾಟಕಗಳನ್ನ ಮಾಡಿಸ್ತಾ ಇದ್ದೆ ಸರ್. ಆಮೇಲೆ ನಾನು ಭಾವಿ ಶಿಕ್ಷಕಿಯಾಗಿ ವರ್ಕ್ ಮಾಡಿದಂತ ಶಾಲೆಗಳಲ್ಲಿ ಅಲ್ಲೂ ಸಹ ಮಕ್ಕಳಿಗೆ ಕಲಿಸಿ ಅವರಿಗೆ ಜನಗಳಿಗೆ ಮುಟ್ಟಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದೆ.

0: ಸರಿ, ಅದರಲ್ಲಿ ನೀವು ಈ NSS ಚಟುವಟಿಕೆಗಳಲ್ಲೂ ನೀವು ಇದ್ದೀರಿ. ನಿಮಗೆ ಸಾಮಾನ್ಯವಾಗಿ 4 ಜನರಿಗೆ ನೀವು ಏನಾದರೂ ಒಂದು ಸಂದೇಶ ಕೊಡಬೇಕು ಅನ್ನೋದು ಇದರಲ್ಲೆಲ್ಲ ತುಂಬಾ ಆಸಕ್ತಿ ಇದೆ ಅಲ್ವಾ? ಸರಿ, ನಿಮ್ಗೆ ಯಾಕನ್ಸುತ್ತೆ ನೀವು ಜನಕ್ಕೆ ನೀವೇನೋ ಒಂದನ್ನು ಹೇಳಬೇಕು, ಜನಕ್ಕೆ ಈ ಒಂದು ಸಂದೇಶವನ್ನು ನಾನು ಮುಟ್ಟಿಸ್ಬೇಕು, ಇದರ ಕುರಿತು ನಿಮಗೆ ಯಾಕೆ ಅನ್ಸುತ್ತೆ ಹಂಗೆ?
1: ಈಗ ಸರ್, ನೀವೆಲ್ಲ ಎಷ್ಟೋ ಜನ ಏನಾಗಿದ್ದಾರೆ ಸಿಟಿ ಜನಗಳಿಗೆಲ್ಲ ಗೊತ್ತು ಸರ್, ಧೂಮಪಾನ ಮಾಡೋದು, ಮದ್ಯಪಾನ ಮಾಡೋದು, ಹೀಗೆ ತುಂಬ ಎಲ್ಲ ಗೊತ್ತಿದ್ರು ಸಹ ಅದನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಹಳ್ಳಿ ಜನಕ್ಕೆ ಅದ್ರ ಬಗ್ಗೆ ಮಾಹಿತಿ ಸ್ವಲ್ಪ ಕಡಿಮೆ. ಯಾವುದನ್ನು ಮಾಡೋದ್ರಿಂದ ಯಾವ ರೋಗ ಬರುತ್ತೆ, ಈಗ ಈ ಕೆಲವೊಂದು ಅಂಶಗಳು ಅವ್ರಿಗೆ ಕಡಿಮೆ ಸರ್, ಪೇಪರ್ ಓದೋರು ಕಡಿಮೆ, ಟಿವಿ ನೋಡೋರು ಕಡಿಮೆ, ವಾರ್ತೆ ಕೇಳೋರು ಇಲ್ಲೇ ಇಲ್ಲ ಸರ್ ಕೆಲವೊಂದು ಕಡೆ. ಹಾಗಾಗಿ ನಮ್ಮ ಹಳ್ಳಿ ಜನಗಳಿಗೆ ಏನೋ ಆ ಸರೌಂಡ್ ಅಲ್ಲ, ಹಳ್ಳಿಗೆ ಅಷ್ಟೇ ಸೀಮಿತ ಆಗಿರ್ತಾರೆ, ಪ್ರತಿ ಜ್ಞಾನ ಸ್ವಲ್ಪ ಕಡಿಮೆ ಇರುತ್ತೆ ಸರ್. ನಾವು ಓದಿರ್ತಕ್ಕಂಥವ್ರು, ತಾವು ತಿಳಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಅವರಿಗೆ ಮನ ಮುಟ್ಟವಾಗಿ ಕೆಲವೊಂದು ಅಂಶಗಳನ್ನು ಹೇಳಿದೆ, ಹೌದು ಈ ರೀತಿ ಕೆಟ್ಟಚಟಗಳನ್ನು ಮಾಡೋದ್ರಿಂದ ಈ ರೀತಿ ರೋಗ ಬರುತ್ತೆ, ನಂಬಬಾರ್ದು. ನಾವು ಫುಲ್ ಆಗಿ ಅವ್ರು ಕಂಪ್ಲೀಟಾಗಿ ಅದನ್ನು ಕೆಟ್ಟಚಟ ಬಿಡಿಸಿದ್ರು ಪರವಾಗಿಲ್ಲ, ಒಂದು ಸ್ವಲ್ಪ ಆದರೂ ಬಿಡೋ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ಸರ್. ಹಾಗೆ ನನ್ನ ಕಣ್ಣೆದುರಿಗೆ ಎಷ್ಟೋ ಗೊತ್ತಿರೋಂಥ ಎಷ್ಟೋ ವಿದ್ಯಾವಂತರಿ ಹಾಳಾಗಿರುವಂಥ ಇದನ್ನು ನೋಡಿಕೊಂಡು ಹಳ್ಳಿ ಜನ ನಿಜವಾಗ್ಲೂ ಅವ್ರು ನೋಡಿದ ಸರ್, NSS ಕ್ಯಾಂಪಲ್ಲೆಲ್ಲ ಅಟೆಂಡ್ ಮಾಡ್ತಾ ಇದ್ವಲ್ಲ, ನಿಜ ನಾವು ಅಂದ್ಕೊಂತೀವಿ ರೈತರು ಎಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾರೆ, ಆದರೆ ನಾವು ಏನು ಮಾಡಿ ನಮ್ಗೆ ಗೊತ್ತಾಗೋದಿಲ್ಲ ಅದ್ರ ಕಷ್ಟ ಏನು ಅಂತ. ಆಗ ನಾವೆಲ್ಲ ಕೆಲಸ ಎಲ್ಲ ಮಾಡ್ತಾ ಇದ್ವಲ್ಲ ಸರ್, ಬೆಳಗಿಂದ ಸಂಜೆವರೆಗೂ ಕೆಲಸ, ಸಂಜೆ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ವಲ್ಲ, ಆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನಮ್ಗೆ ಅನಿಸ್ತಿತ್ತು ಇಷ್ಟು ಕಷ್ಟನ ರೈತರು ಇಷ್ಟು ಕಷ್ಟ ಬಿಡಿತಾರ ಅಂತ. ಯಾಕಂದರೆ ನಾವು ಆ ಶೌಚಾಲಯಗಳನ್ನು ನಿರ್ಮಾಣ ಮಾಡಿಕೊಟ್ಬಂದ್ವಿ, ಶೌಚಾಲಯ ಗುಂಡಿಗಳನ್ನು ತೆಕ್ಕೊಟ್ವಿ, ಆಮೇಲೆ ಚರಂಡಿಗಳನ್ನು ಕ್ಲೀನ್ ಮಾಡಿದ್ವಿ, ಪ್ರತಿಯೊಂದು ಈ ರೀತಿ ಕ್ಲೀನ್ ಮಾಡಿದಾಗ ಹಳ್ಳಿ ಜನ ಹೇಳ್ತಾ ಇದ್ರು, ಸೊ ನಿಮ್ಮ ಹತ್ರ ನಾವು ಈ ಬದುಕು ಮಾಡಿಸ್ತಾ ಇದೀವಲ್ಲ ಅಂತ. ಅದಕ್ಕೆ ನಾವು ಹೇಳಿದ್ವಿ, ನೀವು ಈ ಬದುಕು ಮಾಡಿದ್ರೆ ನಾವು ಈಗ ಬಂದು ಇಲ್ಲಿ ಬದುಕು ಮಾಡ್ತಿದ್ವಾ, ನಾವು ಈಗ ಕ್ಯಾಂಪ್ ಹಾಕ್ತಿದ್ವಾ ನಿಮ್ಮ ಊರಿಗೆ ಅಂತ. ಆ ಪ್ರಶ್ನೆ ಅವರಲ್ಲಿ ಮೂಡೋ ಹಾಗೆ ನಾವು ಆ ರೀತಿ ಕೆಲಸವನ್ನ ಮಾಡಿ ಸರ್, ಈ ಕೆಲಸ ಅಂತಕ್ಕಂಥದ್ದು ಜನಗಳಿಗೆ ಒಂದು ರೀತಿ ಪರಿಣಾಮ ಬೀರುತ್ತೆ, ಮತ್ತೆ ಈ ರೀತಿ ಕ್ಯಾಂಪ್ಗಳನ್ನ ಮಾಡೋದ್ರಿಂದ ಎಷ್ಟೋ ಜನ ಮನ ಪರಿವರ್ತನೆ ಆಗಿದೆ.
0: ಸರಿ, ಅಂದ್ರೆ ಯಾರೆಲ್ಲ ಸ್ವಲ್ಪ ಜ್ಞಾನ ಮಟ್ಟ ಕಡಿಮೆ ಇದೆ ಅವ್ರಿಗೆಲ್ಲ ಹೇಳಲಿಕ್ಕೆ ಸಹಾಯಕ ಆಗುತ್ತೆ, ಹಾಗಾಗಿ ಇದನ್ನ ಮಾಡಬೇಕು, ಮಾಡೋದ್ರಿಂದ ಉತ್ತಮ ಅಂತ ನೀವು ಹೇಳ್ತೀರಿ. ಸರಿ, ಜೊತೆಗೆ ನೀವು ಉಳಿದಂತೆ ಬೇರೆ ಯಾವ ಯಾವ ಸಂಸ್ಥೆಗಳ ಮೂಲಕವಾಗಿ ಜನಕ್ಕೆ ಮುಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ?
1: ರೆಡ್ ಕ್ರಾಸ್ ಸಂಸ್ಥೆ ಸರ್, ಕ್ರಾಸ್ ಸಂಸ್ಥೆಯಲ್ಲೂ ನಾನು ಸದಸ್ಯತ್ವ ಪಡ್ಕೊಂಡಿನಿ. ಹಾಗೆ ಖಾಸಗಿಯಾಗಿ ಸೇಸಗೋವಾ ಲಿಮಿಟೆಡ್ ಆಗಿ ಲಿಮಿಟೆಡ್ ವತಿಯಿಂದ ಅನೇಕ ಕಾರ್ಯಕ್ರಮಗಳು, ಕೆಟಚಟಗಳ ಬಗ್ಗೆ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಇದು ರಕ್ತದಾನ ಶಿಬಿರ ಆಗಿರ್ಬೋದು, ಹೀಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ. ಒಂದು ಸಲ ನಾನು ಸಹ ರಕ್ತವನ್ನ ದಾನವನ್ನ ಮಾಡಿದ್ದೀನಿ.
0: ಮಾಡಿದ್ದೀರಿ?
1: ಹಾ ಸರ್.
0: ಸರಿ, ಮತ್ತೆ ನೀವು ಹೇಳಿದ್ರಿ ಈಗ ಈ ನಾಟಕ ಅನ್ನೋದು ಇದ್ರ ಮೂಲಕವಾಗಿ ನಾವು ಜನಕ್ಕೆ ಮುಟ್ಲಿಕ್ಕೆ ಅನುಕೂಲ ಆಗುತ್ತೆ, ನಾವು ಇದನ್ನೆಲ್ಲ ಈಗ NSS ಶಿಬಿರಗಳಲ್ಲೆಲ್ಲ ನಾವು ಮಾಡಿದೀವಿ, ತನ್ಮೂಲಕವಾಗಿ ಜನನ ಮುಟ್ಟಿದೀವಿ ಅಂತ. ಮತ್ತೊಂದು ಬಹಳ ಪ್ರಬಲವಾದ ಮಾಧ್ಯಮ ಜನಕ್ಕೆ ಮುಟ್ಲಿಕ್ಕೆ ಅಂದ್ರೆ ಗೀತೆಗಳು ಅಲ್ವಾ? ಅದರಲ್ಲಿ ನೀವು ಭಾವಗೀತೆಗಳನ್ನು ಹಾಡ್ತೀರಿ, ಯಾಕಂದ್ರೆ ಈಗಾಗಲೇ ನೀವು ಸಾಕಷ್ಟು ರೀತಿಯ ಎಲ್ಲಾ ಗೀತೆಗಳಲ್ಲೂ ನೀವು ಒಂದೊಂದು ಸ್ವಲ್ಪ ಕೈ ಆಡಿಸಿರುವಂತವ್ರೇನೆ, ಹಾಗಾಗಿ ನಿಮ್ಮಿಂದ ಒಂದು ಭಾವಗೀತೆ ಕೇಳ್ಬೋದಾ ನಾವು?
1: ಹೌದು ಸರ್. ಇದು ಸರ್ ಬೇಂದ್ರೆ ಅವರ ಕುರಿತಾದಂತ ಒಂದು ಭಾವಗೀತೆ ಸರ್, ಇದನ್ನು ಅವರ ರಚನೆ. ಇದು ಬೇರೆ ಬೇರೆ ಬೇರೆಯವರೆಲ್ಲ ಬೇರೆ ಬೇರೆ ರಾಗ ಬೀಳ್ತಾರೆ ಸರ್, ಇದು ನಾನೇ ಓನ್ ಆಗಿ ರಚಿಸಿಕೊಂಡಿರೋ ರಾಗ ಸರ್.
0: ಆಯ್ತು ಹೇಳಿ.

ಬತು ಕಾಡಿಗೆ, ಬತು ಬೀಡಿಗೆ, ಬತು ನಾಡಿಗೆ. ಹೊಬತು ಶ್ರಾವಣ, ಹೊಬಂತು ಶ್ರಾವಣ.